ಆಕಾಶವಾಣಿ ಮಂಗಳೂರು. ಇಂದು ಬುಧವಾರ, 1948 ರಾಷ್ಟ್ರೀಯ ಶಕವರ್ಷ, ಆಷಾಢ ಮಾಸದ 24 ದಿನ, ಅಂದರೆ 2026 ಇಸವಿ ಜುಲೈ ತಿಂಗಳ 15 ತಾರೀಕು. ತರಂಗಾಂತರ 275.5 ಮೀಟರ್, 1089 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಕಂಪನಾಂಕ 100.3 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಈಗ ಸಮಯ 5:58:50. ಆತ್ಮೀಯ ಶ್ರೋತೃಬಾಂಧವರಿಗೆಲ್ಲ ಮುಂಜಾವಿನ ಈ ಪ್ರಸಾರ ಕಾರ್ಯಕ್ಕೆ ನಿಲಯದ ಪರವಾಗಿ ಅಂಜನ ಮಾಡುವ ಪ್ರೀತಿಯ ಸ್ವಾಗತ ಮತ್ತು ನಮಸ್ಕಾರ.

ಆಕಾಶವಾಣಿ ಮಂಗಳೂರು. ಸಮಯ 6:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ದಶಕಗಳ ಹಿಂದೆ ಸುದ್ದಿಯನ್ನು ಮುಟ್ಟಿಸುವ, ಸುದ್ದಿಯನ್ನು ವಿಶ್ಲೇಷಿಸುವ ಮತ್ತು ತಮ್ಮ ನಿಲುವಿನ ಮೂಲಕ ಓದುಗರ ಧೋರಣೆಗಳನ್ನು ರೂಪಿಸುವ ಕೆಲಸವನ್ನು ಪತ್ರಿಕೆಗಳು ಮಾಡುತ್ತಿದ್ದವು. ಇದಕ್ಕಿಂತ ಹೆಚ್ಚಾಗಿ ಮೇಲ್ನೋಟಕ್ಕೆ ಪಕ್ಕನೆ ಗೋಚರಿಸದ ಇನ್ನೂ ಒಂದು ಸಂಗತಿ ಇತ್ತು. ಅದು ಭಾಷಾದೃಷ್ಟಿಯಿಂದ ಗಮನಾರ್ಹವಾದ ಪಾತ್ರವನ್ನು ಪತ್ರಿಕೆಗಳು ನಿರ್ವಹಿಸುತ್ತಾ ಇದ್ದದ್ದು. ಅಂದರೆ ಓದುಗನ ಭಾಷೆಯನ್ನು ಶುದ್ಧೀಕರಿಸುವ, ದೋಷಗಳನ್ನು ತಿದ್ದುವ ಬಹುಮುಖ್ಯ ಕೆಲಸವನ್ನು ಪತ್ರಿಕೆಗಳು ಮಾಡುತ್ತಿದ್ದವು. ಭಾಷೆಯ ಬಳಕೆಯಲ್ಲಿ ನುಸುಳುವ ದೋಷಗಳನ್ನು ಸರಿಪಡಿಸಿಕೊಳ್ಳುವುದಕ್ಕೆ ಪತ್ರಿಕೆಯನ್ನು ಪರಾಮರ್ಶಿಸುವುದು ಒಂದು ಸುಲಭ ವಿಧಾನವಾಗಿತ್ತು. ಹೀಗೆ ಶುದ್ಧ ಭಾಷೆಯನ್ನು ಬಳಸುವ ಎಚ್ಚರವಷ್ಟೇ ಅಲ್ಲ ಪತ್ರಿಕೆಗಳಿಗೆ ಇದ್ದುದು, ಅದನ್ನು ಆಚರಣೆಗೆ ತರುವ ಜಾಗೃತ ಪ್ರಜ್ಞೆಯೂ ಇತ್ತು. ಹಾಗಾಗಿ ಸುದ್ದಿಗಳನ್ನು, ಲೇಖನಗಳನ್ನು ಬರೆಯುವ ಸಂಪಾದಕೀಯ ಬಳಗದಷ್ಟೇ ಕರಡುತ್ತಿದ್ದುವ ವಿಭಾಗದಲ್ಲಿಯೂ ಭಾಷೆಯ ಮೇಲೆ ಹಿಡಿತವುಳ್ಳ ಸಿಬ್ಬಂದಿ ಇದ್ದರು. ಇದರಿಂದ ಸಂಪಾದಕರ ಮೇಜು ದಾಟಿ ಬಂದ ಲೇಖನಗಳಲ್ಲಿ ಉಳಿದು ಹೋದ ಭಾಷಾದೋಷಗಳು ಕರಡುತ್ತಿದ್ದುವವರ ಕೈಯಲ್ಲಿ ತಿದ್ದಲ್ಪಡುತ್ತಿದ್ದವು. ಇದು ಕೇವಲ ಕಾಗುಣಿತ ದೋಷಗಳ ವಿಷಯದಲ್ಲಿ ಮಾತ್ರವಲ್ಲ, ವ್ಯಾಕರಣಾದಿ ಪ್ರಯೋಗದ ದೋಷಗಳ ವಿಷಯದಲ್ಲಿಯೂ ಸತ್ಯವಾಗಿತ್ತು. ಯಾಕೆಂದರೆ ಭಾಷೆಯಲ್ಲಿ ದೋಷ ನುಸುಳಿದರೆ ಅದು ಪತ್ರಿಕೆಯ ಘನತೆಯಲ್ಲ ಎಂಬ ದೃಷ್ಟಿಕೋನವಿತ್ತು. ಹಾಗಾಗಿ ಭಾಷೆಯ ದೋಷಗಳನ್ನು ಪತ್ರಿಕೆಗಳ ಆಡಳಿತ ವಿಭಾಗವು ಗಂಭೀರವಾಗಿ ಭಾವಿಸುತ್ತಿತ್ತು. ಇದರಿಂದಾಗಿ ಓದುಗರ ಭಾಷೆಯನ್ನು ತಿದ್ದಿ ಸುಂದರವಾಗಿ ರೂಪಿಸುವಲ್ಲಿ ಪತ್ರಿಕೆಗಳಿಗೆ ಪರೋಕ್ಷವಾಗಿ ಗುರುತನವಿತ್ತು. ಆದರೆ ಈ ಮಾತನ್ನು ಈಗ ಅಷ್ಟು ಧೈರ್ಯದಿಂದ ಹೇಳುವುದು ಸಾಧ್ಯವಿಲ್ಲ. ಇದಕ್ಕೆ ಪತ್ರಿಕೆಗಳ ಮುದ್ರಣ ಪ್ರಕಟಣಾ ವಿಭಾಗಗಳಲ್ಲಿ ಬಂದ ತಂತ್ರಜ್ಞಾನವು ನೇರ ಕಾರಣ ಎನ್ನಬಹುದು. ಅದಕ್ಕೆ ಮೊದಲು ಉಪಸಂಪಾದಕ ಅಥವಾ ವರದಿಗಾರ ಏನನ್ನೇ ಬರೆಯಲಿ, ಅದು ಮೊದಲ ಪ್ರತಿ, ಪರಿಷ್ಕೃತ ಪ್ರತಿ, ಸಂಪಾದಕೀಯ ವಿಭಾಗದ ಪರಿಶೀಲನೆ, ಕರಡು ತಿದ್ದುವಿಕೆಗಳ ಹಂತಗಳನ್ನು ದಾಟಿ ಮುದ್ರಣಕ್ಕೆ ಹೋಗುತ್ತಿತ್ತು. ಈಗ ಹಾಗಿಲ್ಲ. ಮೊಬೈಲು, ಲ್ಯಾಪ್ಟಾಪ್ಗಳಲ್ಲಿ ಟೈಪ್ ಆದ ಸುದ್ದಿ ಅಥವಾ ಲೇಖನಗಳು ಇಮೇಲ್ ಮೂಲಕ ಸಂಪಾದಕರ ಲ್ಯಾಪ್ಟಾಪ್ ಹುಕ್ಕು ಅಲ್ಲಿಂದ ನೇರ ಮುದ್ರಣಕ್ಕೆ ಹೋಗುತ್ತವೆ. ಈ ವ್ಯವಸ್ಥೆಯಲ್ಲಿ ಪತ್ರಿಕೆಯೊಂದು ಬಯಸಿದರೂ ಭಾಷಾಶುದ್ಧಿಯನ್ನು ಕಾಪಿಟ್ಟುಕೊಳ್ಳುವುದು ಸಾಧ್ಯವೇ ಇಲ್ಲ. ಯಾಕೆಂದರೆ ಭಾಷೆಯ ಶುದ್ಧತೆಯನ್ನು ಉಳಿಸಿಕೊಳ್ಳಲಾಗದಷ್ಟು ಅಸಹಾಯಕತೆಯನ್ನು ಆಧುನಿಕ ತಂತ್ರಜ್ಞಾನವು, ಕಂಪ್ಯೂಟರ್ನಂತಹ ಯಂತ್ರಗಳು ಸೃಷ್ಟಿಸಿಬಿಟ್ಟಿವೆ. ಪತ್ರಿಕೆಗಳನ್ನು ಹಿಂದಿಕ್ಕಿ ಸುದ್ದಿಯ ಪ್ರಸಾರ ಹಾಗೂ ವಿಶ್ಲೇಷಣೆಗಳಲ್ಲಿ ಪ್ರಭಾವಶಾಲಿಯಾಗಿ ಬೆಳೆಯುತ್ತಿರುವ ಇತರ ಮಾಧ್ಯಮಗಳು ಅರ್ಥಾತ್ ದೃಶ್ಯ ಮಾಧ್ಯಮಗಳು ಭಾಷೆಯ ಕುರಿತು ತೀರ ನಿರ್ಲಕ್ಷ್ಯವನ್ನೇ ಹೊಂದಿವೆ. ಭಾಷೆಯ ಶುದ್ಧ ರೂಪದ ಕುರಿತು, ಉಚ್ಚಾರದ ಕುರಿತು ಎಚ್ಚರಿಕೆ ವಹಿಸುವುದಿರಲಿ, ಅವು ಬಳಸುವ ಭಾಷೆ ಯಾವುದು ಎಂದು ಅರ್ಥವಾಗದಷ್ಟು ವಿಕಾರವೂ ಕಾಣಿಸುವುದುಂಟು. ಬಳಸುವ ಪದಗಳ ಅರ್ಥವೇನು, ತಾನು ಉದ್ದೇಶಿಸಿದ ವಿಚಾರ ಅಥವಾ ಭಾವವನ್ನು ಅವು ಸಂವಹನ ಮಾಡುತ್ತವೆಯೇ ಎಂಬ ಅರಿವೂ ಇಲ್ಲದ ಪ್ರಯೋಗಗಳಿಂದ ಗೊಂದಲವೇ ಸೃಷ್ಟಿಯಾಗುವುದು. ಹೊಣೆಯರಿಯದ ಭಾಷಾ ಬಳಕೆಯಿಂದ ಎರಡು ಮೂರು ಭಾಷೆಗಳ ಸಂಕರ ತಳಿಯು ಸೃಷ್ಟಿಯಾಗಿ ಅದೇ ಒಂದು ಭಾಷೆ ಎನಿಸುವ ಅಪಾಯವೂ ಉಂಟು. ಇದರಿಂದ ಭಾಷೆಯ ರೂಪವು ಕೆಡುವುದಷ್ಟೇ ಅಲ್ಲ, ಅದರ ವಿನಾಶವೂ ಆದೀತು ಎಂಬ ಎಚ್ಚರವು ಮಾಧ್ಯಮಗಳನ್ನು ಬಳಸುವವರಿಗೆ ಇರಬೇಕಾಗುತ್ತದೆ. ಆಗ ಅವುಗಳು ಹೆಚ್ಚು ಜವಾಬ್ದಾರಿಯಿಂದ ಭಾಷೆಯನ್ನು ಬಳಸುವ ಮತ್ತು ಆ ಮೂಲಕ ಒಂದು ಸಂಸ್ಕೃತಿಯನ್ನು ಉಳಿಸುವ ಕಾರ್ಯವನ್ನು ಮಾಡುವುದು ಸಾಧ್ಯ.
1: ಇದುವರೆಗೆ ರಾಧಾಕೃಷ್ಣ ಕಲ್ಚಾರ್ ಅವರಿಂದ ಚಿಂತನ ಕೇಳಿದಿರಿ.

ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ ಪ್ರಸಾರವಾಯಿತು. ಆಕಾಶವಾಣಿ ಮಂಗಳೂರು. ಇದೀಗ ಚಿಂತನ ರಾಧಾಕೃಷ್ಣ ಕಲ್ಚಾರ್ ಅವರಿಂದ.

ಆಕಾಶವಾಣಿ ಮಂಗಳೂರು. ಇದೀಗ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ. 6:40 ಕೆಳದಿ ಶಿವಪ್ಪನಾಯಕ ಯುಎಎಚ್ಎಸ್ ನೇಗಿಲ ಮಿಡಿತ. ಪ್ರಾಯೋಜಕರು ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ. 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ಸುಮಾ ವಿ ಮಲ್ಯ. 6:50 ರೈತರಿಗೆ ಸಲಹೆ. 7:15 ತಂತ್ರಜ್ಞಾನ ತರಂಗ ಸಿಡಿಎಸ್ಎ ಜೊತೆ. ಪ್ರಾಯೋಜಕರು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಸಿಡಿಎಸಿ ಬೆಂಗಳೂರು. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 7:45 ರಾಗರಂಜನೆ ಚಿತ್ರಗೀತೆಗಳ ಕಾರ್ಯಕ್ರಮ. 8:30 ಕಾವ್ಯಯಾನ. ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನ. ವಾಚನಕಾರರು ಮಧೂರು ರಾಮಪ್ರಕಾಶ ಕಲ್ಲೂರಾಯ, ವ್ಯಾಖ್ಯಾನಕಾರರು ಮಧೂರು ಮೋಹನ ಕಲ್ಲೂರಾಯ. 8:45 ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳು. 9:00 ಚಿತ್ರಗೀತೆಗಳು.

ಗಂಟೆ 30 ನಿಮಿಷಕ್ಕೆ ನಯೇ ತರಾನೆ ಹೊಸ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 10 ಗಂಟೆಗೆ ಸಿಐಇಟಿ ಮತ್ತು ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್. 10:30 ಎಸ್ಎಂಎಸ್ ಮೆಲೋಡೀಸ್ ಎಸ್ಎಂಎಸ್ ಆಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. ಹನ್ನೊಂದು ಗಂಟೆಗೆ ವಸಂತಿ ಶೆಟ್ಟಿ ಬ್ರಹ್ಮಾವರ ಅವರ ಸತ್ಯಕಂಬ ಕಾದಂಬರಿ ಓದು ಪ್ರಸ್ತುತಿ ಮಮತಾ ನವೀನ್ ಶೆಟ್ಟಿ. 11:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮಂಡ ಸುಧಾರಾಣಿ ಅವರ ಹಾಡುಗಾರಿಕೆ. 12:05 ವನಿತಾ ವಿಹಾರ. ರಂಗೋಲಿ ಕಲಾವಿದೆ ವೀಣಾ ಐತಾಳ್ ಅವರೊಂದಿಗೆ ಸಂದರ್ಶನ ನಡೆಸಿಕೊಡುವವರು ಮಮತಾ ನವೀನ್ ಶೆಟ್ಟಿ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. ಹನ್ನೆರಡು ಗಂಟೆ 35 ನಿಮಿಷಕ್ಕೆ ಆರೋಗ್ಯ ಸಂಚಿಕೆ. ವಿಶ್ವ ಪ್ಲಾಸ್ಟಿಕ್ ಸರ್ಜರಿ ದಿನದ ಸಂದರ್ಭದಲ್ಲಿ ಅಪಘಾತದಲ್ಲಿ ಉಂಟಾಗುವ ಸಮಸ್ಯೆಗಳಿಗೆ ಪ್ಲಾಸ್ಟಿಕ್ ಸರ್ಜರಿ, ಈ ವಿಚಾರವಾಗಿ ತಜ್ಞ ವೈದ್ಯರಾದ ಡಾಕ್ಟರ್ ರಮ್ಯಾ ಬೀಡುಬೈಲು ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1 ಗಂಟೆಗೆ ಪ್ರಗತಿ ಪಥ, ಪ್ರಧಾನಮಂತ್ರಿ ಆತ್ಮ ನಿರ್ಭರ ಎಣ್ಣೆ ಬೀಜ ಅಭಿಯಾನದ ಕುರಿತು ಮಾಹಿತಿ. 1:20 ಸ್ವರ ಮಾಧುರ್ಯ ಕಾರ್ಯಕ್ರಮದಲ್ಲಿ ಮೌನೇಶ್ ಕುಮಾರ್ ಛಾವಣಿ ಹಾಡಿರುವ ಭಕ್ತಿಗೀತೆಗಳು. 1:30 ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮ. 2:15 ಹಿಂದಿ ಚಿತ್ರಗೀತೆಗಳು. 2:40 ಚಿತ್ರಗೀತೆಗಳು. ಇನ್ನು ಸಾಯಂಕಾಲದ ಪ್ರಸಾರದಲ್ಲಿ 5 ಗಂಟೆಗೆ ಕಾನೂನು ಸಲಹೆ, ಇದರ 39ನೇ ಸಂಚಿಕೆ. ಆಸ್ತಿಯ ಹಂಚಿಕೆ, ಈ ವಿಚಾರವಾಗಿ ಮಲೇಶ್ ತಂತ್ರಿ ಕಾರ್ಕಳದ ವಕೀಲರು ಇವರೊಂದಿಗೆ ಸಂದರ್ಶನ. ಸಂದರ್ಶಕರು ಪ್ರದೀಪ್ ಡಿಎಂ ಹಾವಂಜೆ. 5:30 ಯುವವಾಣಿ. 6:10 ಭಕ್ತಿಗೀತೆಗಳು. 6:30 ರಸವಾರ್ತೆ. 6:50 ಕೃಷಿರಂಗ ಕಾರ್ಯಕ್ರಮದಲ್ಲಿ ಶಿವಪ್ರಸಾದ್ ಹೊಸಮನೆ ಇವರ ಸಮಗ್ರ ಕೃಷಿ ಅನುಭವದ ಕುರಿತು ಸಂದರ್ಶನದ ಮುಂದುವರಿದ ಭಾಗ. ಸಂದರ್ಶಕರು ರಜನಿ ಭಟ್. 7:15 ಡಾಕ್ಟರ್ ಅಗರ್ವಾಲ್ಸ್ ನೇತ್ರ ಮಿತ್ರ ಪ್ರಾಯೋಜಿತ ಕಾರ್ಯಕ್ರಮ. ಕೆಂಗಣ್ಣು ಮತ್ತು ಕಣ್ಣಿನಲ್ಲಿ ನೀರು ಇಳಿಯುವುದು, ಈ ವಿಚಾರವಾಗಿ ಡಾಕ್ಟರ್ ಎಂ ವಸಂತ ಪೈ, ನೇತ್ರ ತಜ್ಞರು ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ, ಇವರೊಂದಿಗೆ ಸಂದರ್ಶನ. ಸಂದರ್ಶಕರು ಲತೀಶ್ ಪಾಲ್ದನೆ. ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ ಮಂಗಳೂರು.

0: 7:45ಕ್ಕೆ ಚಿತ್ರಗೀತೆಗಳು, 8:00ಗೆ ಎನೋಪೋಯ ಆಸ್ಪತ್ರೆ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ. ವಿಷಯ ವೈದ್ಯಕೀಯ ಚಿತ್ರಗಳ ಮಹತ್ವ. ಭಾಗವಹಿಸುವ ತಜ್ಞ ವೈದ್ಯರು ಡಾಕ್ಟರ್ ದೇವದಾಸ್ ಆಚಾರ್ಯ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನಪೋಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಮಂಗಳೂರು. 8:30ಕ್ಕೆ ಹಿಂದಿ ಚಿತ್ರಗೀತೆಗಳು, 9:15ಕ್ಕೆ ಸ್ಪಾಟ್ಲೈಟ್, 9:30ಕ್ಕೆ ಕ್ರೀಡಾಲೋಕ. ರಾಷ್ಟ್ರಮಟ್ಟದ ಬಾಕ್ಸರ್ ನಯನ ಮತ್ತು ಅವರ ಪೋಷಕರೊಂದಿಗೆ ತರಬೇತುದಾರರಾದ ಸತೀಶ್ ಕುಮಾರ್ ಅವರು ನಡೆಸಿರುವ ಸಂದರ್ಶನ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 10:00ಗೆ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಲಾಲ್ಗುಡಿ ಜೆ ಜಯರಾಮನ್, ಎನ್ ರಮಣಿ ಮತ್ತು ಆರ್ ವೆಂಕಟರಮಣ ಅವರ ವಯಲಿನ್, ಕೊಳಲು ಮತ್ತು ವೀಣಾವಾದನ. 10:30ಕ್ಕೆ ಪುರಿಯ ಜಗನ್ನಾಥ ಸ್ವಾಮಿ ದೇವಸ್ಥಾನದ ವಾರ್ಷಿಕ ರಥಯಾತ್ರೆ ಪೂರ್ವಭಾವಿ ಕುರಿತು ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ. 10:45ಕ್ಕೆ ಚಿತ್ರಗೀತೆಗಳು, 11:05ಕ್ಕೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು. ಇವು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ. ಆಕಾಶವಾಣಿ ಮಂಗಳೂರು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು?
3: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ಕೇಳಿ, ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UHS ನೇಗಿಲ ಮಿಡಿತ.
1: ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಆರ್ ಗಿರೀಶ್, ವಿಜ್ಞಾನಿ ಸಸ್ಯ ಸಂರಕ್ಷಣೆ, ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ. ಇವತ್ತಿನ ದಿವಸ ನಾನು ಶುಂಠಿ ಬೆಳೆ ಬಗ್ಗೆ ಸ್ವಲ್ಪ ಮಾಹಿತಿ ಹಂಚ್ಕೊಳೋದಕ್ಕೆ ಇಷ್ಟಪಡ್ತೀನಿ. ಸೊ ಅದರಲ್ಲಿ ಪ್ರಮುಖವಾಗಿ ಶುಂಠಿ ಬೀಜೋಪಚಾರದ ಬಗ್ಗೆ ಸ್ವಲ್ಪ ಮಾಹಿತಿನ ಹಂಚ್ಕೋತೀನಿ. ಇತ್ತೀಚಿನ ದಿವಸಗಳಲ್ಲಿ ನೋಡಿದ್ರೆ ಹೆಚ್ಚಾಗಿ ನಾವು ರೈತರಿಗೆ ಎಲ್ಲೋ ಒಂದು ಕಡೆ ಶಿಲೀಂಧ್ರಗಳನ್ನ ಹತೋಟಿ ಮಾಡೋದಕ್ಕೆ, ಕಾಯಿಲೆಗಳನ್ನ ಹತೋಟಿ ಮಾಡೋದಕ್ಕೆ ಹೆಚ್ಚಾಗಿ ರಾಸಾಯನಿಕಗಳನ್ನ ಬಳಕೆ ಮಾಡಿಕೊಂಡು ಬೀಜೋಪಚಾರ ಮಾಡ್ತಿದ್ದೀವಿ. ಸೊ ಅದು ಹೊರತುಪಡಿಸಿ ಜೈವಿಕವಾಗಿ ಕೂಡ ನಾವು ಶುಂಠಿಯಲ್ಲಿ ಬೀಜೋಪಚಾರನ ಮಾಡ್ಬೋದು. ಸೊ ಈ ಒಂದು ತಾಂತ್ರಿಕತೆಗಳನ್ನ ಕೂಡ ಸುಮಾರು ಸಂಶೋಧನಾ ಕೇಂದ್ರಗಳು ಬಿಡುಗಡೆ ಮಾಡಿದ್ದಾವೆ. ಸೊ ಅದರಲ್ಲಿ ಪ್ರಮುಖವಾಗಿ ಸಾಂಬಾರು ಬೆಳೆಗಳ ಸಂಶೋಧನಾ ಕೇಂದ್ರ ಅಂತಂದ್ರೆ ಕ್ಯಾಲಿಕಟ್, ಕೇರಳ ರಾಜ್ಯದಲ್ಲಿರುವಂತಹ ಕ್ಯಾಲಿಕಟ್ ಅಲ್ಲಿರುವಂತಹ ಸಾಂಬಾರು ಬೆಳೆಗಳ ಸಂಶೋಧನಾ ಕೇಂದ್ರ ಅಲ್ಲಿ ಬಿಡುಗಡೆ ಮಾಡಿರುವಂತ ತಂತ್ರಜ್ಞಾನ ಅಂತಂದ್ರೆ ಬ್ಯಾಕ್ಟೀರಿಯಾಗಳನ್ನ ಮತ್ತೆ ಪೋಷಕಾಂಶಗಳು ಒದಗಿಸುವಂತ ಜೀವಾಣುಗಳನ್ನ ಸಂಯುಕ್ತ ಆಶ್ರಯ ಮಾಡಿ ಆ ಒಂದು ಮಿಶ್ರಣನ ಇವತ್ತು ಕ್ಯಾಪ್ಸೂಲ್ ಟೆಕ್ನಾಲಜಿಯಲ್ಲಿ ರೈತರಿಗೆ ಕೊಡ್ತಿರುವಂತದ್ದು. ಸೊ ಇದನ್ನ GRB-35 ಅಂತ ಕರೀತಾರೆ. GRB-35 ಜಿಂಜರ್ ರೈಸೋ ಬ್ಯಾಕ್ಟರ್ 35 ಅಂತ ಕರಿತೀವಿ. ಸೊ ಪ್ರಮುಖವಾಗಿ ಇದರಲ್ಲಿ ಇರುವಂತ ಜೀವಾಣು ಅನ್ನೋದಾದ್ರೆ ಬ್ಯಾಸಿಲಸ್ ಅಮೈನೋ ಲಿಕ್ವಿಫೆಸೆನ್ಸ್ ಅಂತ ಹೇಳಿ ಈ ಒಂದು ಜೀವಾಣು ನಮ್ಗೆ ಯಾವ ರೀತಿ ಉಪಯೋಗ ಮಾಡತ್ತಪ್ಪ ಅಂತ ನೋಡೋದಾದ್ರೆ, ಒಂದು ಪ್ರಮುಖವಾಗಿ ಗಿಡಗಳಲ್ಲಿ ಬೇರೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರೋದಕ್ಕೆ ಸಹಕರಿಸುವಂತದ್ದು, ಜೊತೆಗೆ ಪೋಷಕಾಂಶಗಳನ್ನ ಮಣ್ಣಲ್ಲಿರುವಂತ ಪೋಷಕಾಂಶಗಳನ್ನ ಕರಗಿಸಿ ಒದಗಿಸ್ಕೊಡುವಂಥದ್ದು, ಮತ್ತೆ ಸ್ವಲ್ಪ ಮಟ್ಟಿಗೆ ರೋಗ ಬರದಂಗೆ ತಡೆಯೋದಕ್ಕೆ ಸಹಕರಿಸುವಂತ ಜೀವಾಣುಗಳನ್ನ ಸಂಯುಕ್ತ ಮಾಡಿ ಆ ಒಂದು ಸಂಯುಕ್ತ ಶಿಲೀಂಧ್ರನ ಇವತ್ತು ಕ್ಯಾಪ್ಸೂಲ್ ತಾಂತ್ರಿಕತೆಯಲ್ಲಿ ಮಾತ್ರೆಗಳ ಲೆಕ್ಕದಲ್ಲಿ ಇವತ್ತು ರೈತರಿಗೆ ಕೊಡ್ತಿರುವಂಥದ್ದು. ಈ ಒಂದು ಕ್ಯಾಪ್ಸೂಲ್ ಟೆಕ್ನಾಲಜಿಗೂ ಮತ್ತೆ ಬೇರೆ ತಾಂತ್ರಿಕತೆಗೂ ವ್ಯತ್ಯಾಸ ಏನಪ್ಪಾ ಅನ್ನೋದಾದ್ರೆ, ಇದು ನೀರಲ್ಲಿ ಕರಗಿಸ್ಬಿಟ್ಟು ನಾವು ನೇರವಾಗಿ ಬೀಜೋಪಚಾರ ಆದ್ರೂ ಮಾಡ್ಬೋದು ಅಥವಾ ಡ್ರಿಪ್ ಮುಖಾಂತರ ಎಲ್ಲ ಮಡಿಗಳಿಗೂ ನಾವು ಹರಿಸ್ಕೊಡ್ಬೋದು. ಸೊ ಹಂಗಾಗಿ ಇದನ್ನ ಬಳಕೆ ಮಾಡೋ ವಿಧಾನ ಸುಲಭ. ಮತ್ತೆ ಇದು ಗುಳಿಗೆ ಲೆಕ್ಕದಲ್ಲೇ ಬರೋದ್ರಿಂದ ಟ್ರಾನ್ಸ್ಪೋರ್ಟೇಷನ್ ನಮ್ಗೆ ಕೆಜಿ ಗಟ್ಟಲೆ ಕೊಂಡೊಯ್ಯೋದ್ರ ಬದಲು ಇದು ಮಾತ್ರೆ ಲೆಕ್ಕದಲ್ಲಿ ಒಂದು 10-20-30 ಮಾತ್ರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರೆಗಳನ್ನ ಪಡೆದುಕೊಂಡು ಅದನ್ನ ನಾವು ಹೋಗಿ ಸುಲಭವಾಗಿ ಅಳವಡಿಸ್ಕೊಳೋದಕ್ಕೆ ಸಹಕಾರಿ ಆಗ್ತಿರುತ್ತೆ. ಸೊ ಆ ನಿಟ್ಟಿನಲ್ಲಿ ಈ ಒಂದು ಕ್ಯಾಪ್ಸೂಲ್ ತಾಂತ್ರಿಕತೆ ಇವತ್ತು ಬಿಡುಗಡೆ ಮಾಡಿರುವಂತದ್ದು. ಸೊ ಈ GRB-35 ಕ್ಯಾಪ್ಸೂಲ್ಸ್ ನ ಬಳಕೆ ಮಾಡೋ ವಿಧಾನ ಅಂತ ನೋಡೋದಾದ್ರೆ, ಈಗ ಒಂದು ಗುಳಿಗೆ ನಾವು 100 ಲೀಟರ್ ನೀರಿಗೆ ಮಿಶ್ರಣ ಮಾಡೋದಕ್ಕೆ ಹೇಳ್ತೀವಿ. ಸೊ ಒಂದು ಮಾತ್ರೆಯನ್ನ ಹಿಂದಿನ ದಿವಸ ನಾವು 1 ಅಥವಾ 5 ಲೀಟರ್ ನೀರಿನಲ್ಲಿ ಕರಗೋದಕ್ಕೆ ಬಿಡಬೇಕಾಗತ್ತೆ. ತದನಂತರ ಮಾರನೇ ದಿನ ಬೆಳಿಗ್ಗೆ ಈ ಒಂದು 5 ಲೀಟರ್ ದ್ರವಣವನ್ನ ನಾವು 100 ಲೀಟರ್ನ ಮಾಡ್ಕೊಳ್ಳೋದು. ಅಂದ್ರೆ ಒಂದು ಮಾತ್ರೆ 100 ಲೀಟರ್ಗೆ ಮಿಶ್ರಣ ಮಾಡಿ ಆ 100 ಲೀಟರ್ ತಯಾರಿಸಿದಂತ ದ್ರವಣವನ್ನ ಒಂದು ನಾವು ಏನು ಬೀಜ ಬಿತ್ತನೆಗೆ ಅಂತ ತಯಾರು ಮಾಡಿರ್ತೀವಿ ಆ ಒಂದು ಬೀಜನ ತಗೊಂಡು ಈ ಒಂದು ದ್ರವಣದಲ್ಲಿ ಒಂದು 5-10 ನಿಮಿಷ ಅಥವಾ 15 ನಿಮಿಷ ನೆನೆಸಿ ತದನಂತರ ಆ ಬೀಜನ ಹಾರಾಕ್ಬಿಟ್ಟು ನಾವು ನೇರವಾಗಿ ಬಿತ್ತನೆ ಮಾಡೋದಕ್ಕೆ ತಗೊಂಡೋಗ್ಬೋದು. ಇಲ್ಲ ಅಂತಂದ್ರೆ ಬಿತ್ತನೆ ಮಾಡಿದಂತ ಮಡಿಗಳಿಗೆ ಈ ಒಂದು ದ್ರವಣವನ್ನ ಹೂಯಿಕೊಡ್ಬೋದು. ಅಂದ್ರೆ ಆ ಒಂದು ಮಡಿಗಳ ಮೇಲೆ ಈ ಒಂದು ಜೀವಾಣುಗಳನ್ನ ಹಾಕೋದ್ರಿಂದ ಈ ಒಂದು ಜೀವಾಣುಗಳು ಭೂಮಿಯಲ್ಲಿ ವೃದ್ಧಿಯಾಗಿ ಆ ಒಂದು ಗಿಡಕ್ಕೆ ಏನು ನಾವು ಶುಂಠಿ ಬೀಜ ಬಿತ್ತನೆ ಮಾಡಿರ್ತೀವಿ, ಸೊ ಆ ಒಂದು ಶುಂಠಿ ಬೀಜಕ್ಕೆ ಹೆಚ್ಚಿನ ಬೇರುಗಳು ಬರೋದಕ್ಕೆ ಸಹಕಾರಿ ಮಾಡಿ ಮಣ್ಣಲ್ಲಿರುವಂಥ ಗೊಬ್ಬರನ ಕರಗಿಸ್ಕೊಡುವಂಥದ್ದು, ಜೊತೆಗೆ ಹೆಚ್ಚಾಗಿ ರೋಗಗಳನ್ನ ಹತೋಟಿ ಮಾಡೋದಕ್ಕೆ ಸಹಕಾರಿಯಾಗೋದಕ್ಕೆ ಈ ಒಂದು ಶಿಲೀಂಧ್ರಗಳು ತುಂಬಾ ಸಹಕಾರಿಯಾಗ್ತಿರೋದ್ರಿಂದ ಈ ಒಂದು ತಾಂತ್ರಿಕತೆನ ರೈತರು ಅಳವಡಿಸ್ಕೊಳ್ಬೇಕಾಗಿ ನಾವು ಮಾಹಿತಿನ ಹಂಚ್ಕೊಳೋದಕ್ಕೆ ಇಷ್ಟಪಡ್ತೀವಿ. ನಾ ಇಷ್ಟೊತ್ತು ಹೇಳಿದಾಗೆ ಗುಳಿಗೆಯಲ್ಲಿ ಇರುವಂತ ಜೀವಾಣುಗಳು ಅಂತ ನೋಡೋದಾದ್ರೆ ಬ್ಯಾಸಿಲಸ್ ಅಮೈನೋ ಲಿಕ್ವಿಫೆಸೆನ್ಸ್ ಅಂತೇಳಿ, ಇದು ನಮಗೆ ಹೆಚ್ಚಿನ ಪರಿಣಾಮಕಾರಿಯಾಗಿ ನೈಸರ್ಗಿಕವಾಗಿ ರೋಗಗಳನ್ನ ಹತೋಟಿ ಮಾಡೋದಕ್ಕೆ ಸಹಕಾರಿಯಾಗುತ್ತೆ. ಸೊ ಹಂಗಾಗಿ ಹೆಚ್ಚಿನ ಮಾಹಿತಿಗಾಗಿ ನೀವು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಭೇಟಿ ನೀಡಿ ಮಾಹಿತಿನ ಪಡ್ಕೋಬಹುದು ಅಥವಾ ನನ್ನ ದೂರವಾಣಿ ಸಂಖ್ಯೆಯನ್ನ ನೇರವಾಗಿ ನೀವು ದೂರವಾಣಿ ಮುಖಾಂತರನೂ ಕಾಂಟ್ಯಾಕ್ಟ್ ಮಾಡಬಹುದು. ನನ್ನ ದೂರವಾಣಿ ಸಂಖ್ಯೆ 9739991660.
0: ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಯೋಜಕತ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿ ಇರುವ ವಿಶೇಷ ಕಾರ್ಯಕ್ರಮ UHS ನೇಗಿಲ ಮಿಡಿತ. ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ SM ಸುಧಾಕರ್.
2: ಆಕಾಶವಾಣಿ ಮಂಗಳೂರು.
3: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
4: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ

0: ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಆಕಾಶವಾಣಿ ಮಂಗಳೂರು.
3: ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ. ಇಂದಿನ ವಿಷಯ, ನಿದ್ರಾಹೀನತೆಗೆ ಆಯುರ್ವೇದ ಚಿಕಿತ್ಸೆ. ಪ್ರಸ್ತುತಿ ಡಾಕ್ಟರ್ ಸುಮಾ ವಿ ಮಲ್ಯ.
4: ನಿದ್ರಾಹೀನತೆ ಖಂಡಿತವಾಗಿಯೂ ಇದಕ್ಕೆ ಚಿಕಿತ್ಸೆ ಅಗತ್ಯ ಇದೆ. ಯಾಕೆಂದ್ರೆ ನಿದ್ರೆ ಇಲ್ಲದೇ ಇರುವುದು ತುಂಬಾ ದೈಹಿಕ ಮತ್ತು ಮಾನಸಿಕ ಸಮಸ್ಯೆಗಳನ್ನು ತಂದೊಡ್ಡಬಹುದು. ಹಾರ್ಮೋನ್ ವ್ಯತ್ಯಾಸ, PCOD, ಗ್ಯಾಸ್ಟ್ರಿಕ್ ಸಮಸ್ಯೆ, ಭ್ರಮೆ, ಹೈಪರ್ಟೆನ್ಷನ್, ಹೃದ್ರೋಗ, ಮಾನಸಿಕ ರೋಗ ಇವತ್ತಿನ ಜನರಲ್ಲಿ ಕಾಡುವ ಸಾಮಾನ್ಯ ಸಮಸ್ಯೆ ಆಗಿದ್ದು ಅದಕ್ಕೆ ಒಂದು ನಿದ್ರಾಹೀನತೆಯೇ ಒಂದು ದೊಡ್ಡ ಮುಖ್ಯ ಕಾರಣ ಆಗಿದೆ. ಆದ್ದರಿಂದ ಇದಕ್ಕೆ ಚಿಕಿತ್ಸೆ ಅತ್ಯವಶ್ಯಕ. ಮೊದಲು ವೈದ್ಯರು ನಿದ್ರಾಹೀನತೆಗೆ ಕೆಲವು ಪ್ರಶ್ನೆ ಪರೀಕ್ಷೆ ಮಾಡಿ ಕಾರಣವೇನೆಂದು ಕಂಡುಹಿಡಿಯುತ್ತಾರೆ. ನಂತರ ಕೆಲಸದ ಒತ್ತಡವ, ವಯಸ್ಸಿಗೆ ಸಂಬಂಧಿಸಿದ, ಆಹಾರಕ್ಕೆ ಸಂಬಂಧಿಸಿದ, ಜೀವನ ಶೈಲಿಯ ವ್ಯತ್ಯಾಸವ ಅಥವಾ ಔಷಧದ ಅಡ್ಡಪರಿಣಾಮ ಎಂದೆಲ್ಲ ಎಲ್ಲವನ್ನೂ ಸೂಕ್ಷ್ಮವಾಗಿ ಪರೀಕ್ಷಿಸಿ ಚಿಕಿತ್ಸೆಯನ್ನು ಮಾಡಬೇಕಾಗ್ತದೆ. ಈ ನಿದ್ರಾಹೀನತೆಯಲ್ಲಿ ಮೊದಲು ಜೀವನ ಶೈಲಿ ಸುಧಾರಣೆ, ಔಷಧೀಯ ಚಿಕಿತ್ಸೆ ಹಾಗೂ ಆಹಾರ, ಈ ಮೂರು ಅಂಶಗಳನ್ನು ನಾವು ಗಮನದಲ್ಲಿ ಇಟ್ಟುಕೊಂಡು ಚಿಕಿತ್ಸೆಯನ್ನು ಸ್ಟಾರ್ಟ್ ಮಾಡ್ತೇವೆ. ಆಯುರ್ವೇದದಲ್ಲಿ ಯಾವತ್ತೂ ರೋಗಿ ಪರೀಕ್ಷೆ ಮತ್ತು ರೋಗ ಪರೀಕ್ಷೆ ಎನ್ನುವುದು ಬಹುಮುಖ್ಯ ಅಂಶ. ರೋಗಿ ಪರೀಕ್ಷೆ ಅಂತ ಹೇಳಿದ್ರೆ ನಿದ್ರಾಹೀನತೆ ಸಮಸ್ಯೆ ಇರುವ ಮನುಷ್ಯನನ್ನು ಪರೀಕ್ಷೆ ಮಾಡಬೇಕಾಗ್ತದೆ, ಪ್ರಕೃತಿ ಪರೀಕ್ಷೆ ಎಂದು ಹೇಳ್ತೇವೆ. ನಂತರ ರೋಗ ಪರೀಕ್ಷೆ ಅಂದ್ರೆ ಈ ನಿದ್ರಾಹೀನತೆ ಹೇಗೆ ಬಂತು, ಅದಕ್ಕೆ ಕಾರಣವೇನು, ಎಷ್ಟು ಸಮಯದಿಂದ ಇದೆ ಮುಂತಾದ ಅಂಶಗಳನ್ನು ತೆಗೆದುಕೊಂಡು ಮತ್ತೆ ಟ್ರೀಟ್ಮೆಂಟ್ ಅನ್ನು ಸ್ಟಾರ್ಟ್ ಮಾಡ್ತೇವೆ. ಆಯುರ್ವೇದದಲ್ಲಿ ತುಂಬಾ ಔಷಧೀಯ ಸಸ್ಯಗಳನ್ನು ಅಥವಾ ಕೆಲವು ಫಾರ್ಮುಲೇಷನ್ ಅನ್ನು ಹೇಳಿದ್ದಾರೆ. ಮೊದಲನೇದಾಗಿ ಭ್ರಾಮಿ ತೈಲ, ಇದನ್ನು ಪಿಚ್ಚು ಧಾರಣ ಅಂತ ಹೇಳಿದ್ರೆ ಒಂದು ಕಾಟನ್ ಗಾಜಲ್ಲಿ ಭ್ರಾಮಿ ತೈಲವನ್ನು ಹಾಕಿ ಅದನ್ನು ನೆತ್ತಿಯ ಮೇಲೆಗೆ ಕಟ್ಟೋದು. ಇದು ಒಂದು ಮೇದ್ಯ ದ್ರವ್ಯವಾಗಿದ್ದು ಭಯ, ಶೋಕ, ಒತ್ತಡ ನಿವಾರಿಸಿ ಸುಖ ನಿದ್ರೆಗೆ ಸಹಕಾರಿ. ಇನ್ನೊಂದು ಟ್ರೀಟ್ಮೆಂಟ್ ಏನಪ್ಪಾ ಅಂದ್ರೆ ಧಾರಾ ಚಿಕಿತ್ಸಾ ಎಂದು ಹೇಳ್ತಾರೆ. ಕೆಲವೊಂದು ಔಷಧೀಯ ಸಸ್ಯಗಳ ತೈಲವನ್ನು ಶಿರೋಭಾಗದಲ್ಲಿ ಧಾರಾ ರೂಪದಲ್ಲಿ ಎರೆಯುವುದು. ಇದಕ್ಕೆ ಕೆಲವೊಂದು ಪೂರ್ವಕರ್ಮ, ಪಶ್ಚಾತ್ಕರ್ಮಗಳು ಸಹ ಬೇಕಾಗುತ್ತದೆ. ಇದನ್ನು ಸಹ ನುರಿತ ವೈದ್ಯರ ಮಾರ್ಗದರ್ಶನದಲ್ಲಿ ತೆಗೆದುಕೊಳ್ಳುವುದೇ ಉತ್ತಮ. ಮತ್ತೊಂದು ಟ್ರೀಟ್ಮೆಂಟ್ ಏನಂದ್ರೆ ಪಾದಾಭ್ಯಂಗ ಅಂತ ಹೇಳಿದ್ರೆ ಕಾಲಿನ ಅಡಿಯ ಭಾಗದಲ್ಲಿ ಔಷಧೀಯ ತೈಲಗಳಿಂದ ಮಸಾಜ್ ಮಾಡುವುದು. ಇದು ಸಹ ಸುಖ ನಿದ್ರೆಗೆ ಸಹಕಾರಿ. ಇನ್ನೊಂದು ಶಾರೀರಿಕ ಅಭ್ಯಂಗ, ಹೋಲ್ ಬಾಡಿ ಮಸಾಜ್ ಅಂತ ಹೇಳ್ತೇವೆ. ಕೆಲವೊಂದು ಕಂಡೀಷನ್ ಅಲ್ಲಿ ಸರ್ವ ಶರೀರ ಅಭ್ಯಂಗ ಮತ್ತು ಬಾಷ್ಪಸ್ವೇದ ಮಾಡಿಸುವುದರಿಂದ ದಣಿದ ದೇಹಕ್ಕೆ ಸಹಕಾರಿ ಮತ್ತು ಉತ್ತಮ ನಿದ್ರೆಗೆ ಇದು ಅತ್ಯವಶ್ಯಕ. ಸೊ ಇವು ಒಂದು ಕೆಲವೊಂದು ಟ್ರೀಟ್ಮೆಂಟ್ ಅನ್ನ ಹೇಳಿದ್ದೇನೆ. ಮತ್ತೆ ಕೆಲವೊಂದು ಪೇಷಂಟ್ ಕಂಡೀಷನ್ ಮತ್ತೆ ನಿದ್ರಾಹೀನತೆಗೆ ಕಾರಣ ಏನೆಂದು ಕಂಡು ಹಿಡಿದು ನಾವು ಟ್ರೀಟ್ಮೆಂಟ್ ಅನ್ನು ಮುಂದುವರಿಸಬೇಕು.
3: ಇದುವರೆಗೆ ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ ಕಾರ್ಯಕ್ರಮ ಕೇಳಿದಿರಿ. ಇಂದಿನ ವಿಷಯ, ನಿದ್ರಾಹೀನತೆಗೆ ಆಯುರ್ವೇದ ಚಿಕಿತ್ಸೆ. ಪ್ರಸ್ತುತಿ ಡಾಕ್ಟರ್ ಸುಮಾ ವಿ ಮಲ್ಯ. ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದಾನೆ.
2: ಆಕಾಶವಾಣಿ ಮಂಗಳೂರು. ಇದೀಗ ಕೇಳಿ ರೈತರಿಗೆ ಸಲಹೆ.
5: ರಸಗೊಬ್ಬರಗಳನ್ನು ಬೆಳೆಗೆ ಬಳಸುವ ಮೊದಲು ರೈತರು ತಮ್ಮ ಜಮೀನಿನ ಮಣ್ಣು ಪರೀಕ್ಷೆಯನ್ನು ಮಾಡಿಸಬೇಕು. ಇದರಿಂದ ಪೋಷಕಾಂಶಗಳ ಪ್ರಮಾಣ, ರಾಸಾಯನಿಕ ಮತ್ತು ಭೌತಿಕ ಗುಣಲಕ್ಷಣಗಳ ಬಗ್ಗೆ ಮಾಹಿತಿ ದೊರೆಯುತ್ತದೆ. ಲಭ್ಯವಿರುವ ಪೋಷಕಾಂಶಗಳ ಪ್ರಮಾಣವನ್ನು ನೋಡಿಕೊಂಡು ರಸಗೊಬ್ಬರಗಳನ್ನು ಬಳಸುವುದರಿಂದ ಆಯಾ ಬೆಳೆಗಳ ಪೋಷಕಾಂಶಗಳ ಪೂರೈಕೆ ಮಾಡಲು ಸಹಾಯ ಆಗ್ತದೆ. ಇದರ ಜೊತೆ ರಸಗೊಬ್ಬರಗಳ ಮೇಲೆ ಮಾಡುವ ಅನಾವಶ್ಯಕ ಖರ್ಚು ಕೂಡ ಕಡಿಮೆಯಾಗ್ತದೆ. ಎರಡು ಬೆಳೆ ಬೆಳೆಯುವ ಪ್ರದೇಶಗಳಲ್ಲಿ ಮಿಶ್ರ ಬೆಳೆ ಅಥವಾ

0: ಅಂತರ ಬೆಳೆ ಪದ್ಧತಿಯಲ್ಲಿ ಬೇಳೆಕಾಳು ಬೆಳೆಗಳನ್ನು ಸೇರಿಸುವುದರಿಂದ ಸಸಾರಜನಕ ಪೋಷಕಾಂಶದ ಪ್ರಮಾಣವನ್ನು 15%-20% ಕಡಿಮೆ ಮಾಡಿ ಸಾರಜನಕ ಗೊಬ್ಬರದ ಮೇಲಿನ ಖರ್ಚನ್ನು ಕಡಿಮೆ ಮಾಡಬಹುದು. ಇದರಿಂದ ಇಳುವರಿಯ ಪ್ರಮಾಣದಲ್ಲಿ ವ್ಯತ್ಯಾಸ ಆಗುವುದಿಲ್ಲ. ಮುಂಗಾರಿನಲ್ಲಿ ಭೂಮಿಯನ್ನು ಬಿಟ್ಟು ಹಿಂಗಾರಿನಲ್ಲಿ ಬೆಳೆ ತೆಗೆಯುವ ಪ್ರದೇಶಗಳಲ್ಲಿ ಮುಂಗಾರಿನಲ್ಲಿ ಹಸಿರೆಲೆ ಗೊಬ್ಬರಗಳಾದ ಸೆಣಬು ಅಥವಾ ಗ್ಲೆರಿಸಿಡಿಯಾಗಳನ್ನು ಬೆಳೆದು ಹೂ ಆಗುವ ಹಂತದಲ್ಲಿ ಅವನ್ನು ಭೂಮಿಗೆ ಸೇರಿಸುವುದರಿಂದ ಬೆಳೆಗಳಿಗೆ ಸಾರಜನಕದ ಪ್ರಮಾಣವನ್ನು 15%-20% ಕಡಿಮೆ ಮಾಡಬಹುದು. ಇದರಿಂದ ಭೂಮಿಯ ಫಲವತ್ತತೆ ಕೂಡ ಹೆಚ್ಚಿಸಲು ಸಹಾಯ ಆಗ್ತದೆ. ಬೆಳೆಗಳಿಗೆ ಶಿಫಾರಸು ಮಾಡಿದ ರಸಗೊಬ್ಬರಗಳನ್ನು ಬಿತ್ತುವಾಗ ತೇವಾಂಶದ ಆಧಾರದ ಮೇಲೆ ಗೊಬ್ಬರದ ಪ್ರಮಾಣವನ್ನು ಕಡಿಮೆ ಮಾಡಿಕೊಡುವುದು ಲಾಭದಾಯಕ. ಇಂತಹ ಸಂದರ್ಭದಲ್ಲಿ ಬೆಳೆದ ಬೆಳೆ ನಾಶವಾಗುವ ಸಂದರ್ಭಗಳು ಕೂಡ ಇರುತ್ತವೆ. ಒಂದು ವೇಳೆ ಬಿತ್ತುವ ವೇಳೆ ಮಳೆ ಬಾರದೆ ಒಣ ಜಮೀನು ಇದ್ದರೆ ಮೊದಲು ಒಣ ಮಣ್ಣಿನಲ್ಲಿ ಬಿತ್ತನೆಯ ಕಾರ್ಯವನ್ನು ಮುಗಿಸಿ ನಂತರ ಬಂದಾಗ ರಸಗೊಬ್ಬರವನ್ನು ಬೆಳೆಗೆ ಕೊಡುವುದು ಲಾಭದಾಯಕವಾಗಿದೆ. ಮಣ್ಣಿನಲ್ಲಿನ ತೇವಾಂಶವನ್ನು ಆಧರಿಸಿ ಬಿತ್ತುವಾಗ ಹೂವಾಡುವ ಹಂತದಲ್ಲಿ ಸಾರಜನಕ ಗೊಬ್ಬರವನ್ನು 2-3 ಕಂತುಗಳಲ್ಲಿ ಬೆಳೆಗೆ ಕೊಡುವುದು ಗೊಬ್ಬರದ ಬಳಕೆಯನ್ನು ಕಡಿಮೆ ಮಾಡುತ್ತದೆ. ರೈತರು ಈ ಎಲ್ಲ ಕ್ರಮಗಳನ್ನು ಗಮನದಲ್ಲಿಟ್ಟು ತಮ್ಮ ಕೃಷಿಯಲ್ಲಿ ಅಳವಡಿಸಿಕೊಂಡಲ್ಲಿ ಗೊಬ್ಬರದ ಸದ್ಬಳಕೆಯಾಗ್ತದೆ. ಹಾಗೆಯೇ ಮಣ್ಣಿನ ಆರೋಗ್ಯವನ್ನು ಕಾಪಾಡಿ ಹೆಚ್ಚಿನ ಲಾಭವನ್ನು ಪಡೆಯಬಹುದು.
1: ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ.
2: ಆತ್ಮೀಯ ಕೇಳುಗರೆ, ಡಾಕ್ಟರ್ ಅಗರ್ವಾಲ್ ಸ್ನೇಹಿತರ ಮಿತ್ರ ಕಣ್ಣಿನ ಆರೋಗ್ಯದ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಇಂದು ರಾತ್ರಿ 7:15 ಪ್ರಸಾರವಾಗಲಿದೆ. ಇಂದಿನ ಕಾರ್ಯಕ್ರಮದಲ್ಲಿ ಕೆಂಗಣ್ಣು ಹಾಗೂ ಕಣ್ಣಿನಲ್ಲಿ ನೀರು ಇಳಿಯುವುದು ಈ ವಿಷಯದ ಕುರಿತಾಗಿ ಮಾತನಾಡುತ್ತಾರೆ ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್ನ ನೇತ್ರ ತಜ್ಞರಾದ ಡಾಕ್ಟರ್ ಎಂ ವಸಂತ ಪೈ ಇವರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್, ಕಂಕನಾಡಿ, ಮಂಗಳೂರು. ತಪ್ಪದೇ ಕೇಳಿ ಡಾಕ್ಟರ್ ಅಗರ್ವಾಲ್ಸ್ ನೇತ್ರ ಮಿತ್ರ ಕಣ್ಣಿನ ಆರೋಗ್ಯದ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಇಂದು ರಾತ್ರಿ 7:15

ಆಕಾಶವಾಣಿ ಮಂಗಳೂರು. ಸಮಯ 6:55 ಆಗಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಮೊಬೈಲ್ ಸಂಖ್ಯೆ 8277038000. ನಿಮಗೆ ಕರೆ ಸಿಗದಿದ್ದರೆ 9449265600 ಎಂಬ ವಾಟ್ಸಪ್ ಸಂಖ್ಯೆಗೆ ಟೆಲಿಕ್ವಿಜ್ ಎಂದು ಸಂದೇಶ ಕಳಿಸಿದರೆ ನಾವೇ ನಿಮಗೆ ಕರೆ ಮಾಡುತ್ತೇವೆ. ಕರೆ ಮಾಡಿ ಸ್ನೇಹಿತರೆ, ಇಂದು ಬೆಳಗ್ಗೆ 10:30 ಹನ್ನೆರಡು ಗಂಟೆವರೆಗೆ. ಸಮಯ 7:02 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಕಟಣೆಗಳು. 7:05 ಧಾರವಾಡ ಕೇಂದ್ರದಿಂದ ಪ್ರದೇಶ ಸಮಾಚಾರ ಕೇಳುವಿರಿ.

0: ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಇನ್ನು ಮುಂದೆ ಪ್ರಕಟಣೆಗಳು, ನಂತರ ಸರಿಯಾಗಿ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
2: ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
3: ನೀರನ್ನು ಉಳಿಸಿ ಸಂರಕ್ಷಿಸೋಣ.

0: ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
0: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು. ರಾಜ್ಯಕ್ಕೆ ಬರ ಅಧ್ಯಯನ ತಂಡ ನಿಯೋಜಿಸುವಂತೆ ಪ್ರಧಾನಮಂತ್ರಿಯವರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ರೈಲ್ವೆ ಇಲಾಖೆಯಲ್ಲಿ ಮಹತ್ವದ ಸುಧಾರಣೆ. ಭೂಸ್ವಾಧೀನಕ್ಕೆ ರೈಲ್ ಭೂಮಿ ಪೋರ್ಟಲ್ ಶೀಘ್ರದಲ್ಲೇ ಆರಂಭ. ರಾಜ್ಯಾದ್ಯಂತ ಪ್ರಗತಿ ಪಥದಲ್ಲಿ ಸಾಗುತ್ತಿರುವ ಸಮಗ್ರ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ. ಇಂದು ವಿಶ್ವ ಯುವ ಕೌಶಲ ದಿನ. ಈಗ ವಾರ್ತೆಗಳ ವಿವರ. ರಾಜ್ಯದಲ್ಲಿನ ಬರ ಪರಿಸ್ಥಿತಿ ಅಧ್ಯಯನಕ್ಕೆ ಕೇಂದ್ರ ಸರ್ಕಾರ ತಂಡ ನಿಯೋಜಿಸುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ಪತ್ರದ ಮೂಲಕ ಮನವಿ ಮಾಡಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರಿಗೆ ಈ ಮಾಹಿತಿ ನೀಡಿದ ಅವರು, ಕೇಂದ್ರ ಸರ್ಕಾರ ನಿಯೋಜಿತ ತಂಡದ ಭೇಟಿಯು ಉದ್ಭವಿಸುತ್ತಿರುವ ಬರ ಪರಿಸ್ಥಿತಿಯ ತೀವ್ರತೆಯನ್ನು ಪ್ರತ್ಯಕ್ಷವಾಗಿ ಮೌಲ್ಯಮಾಪನ ಮಾಡಲು ಸಹಕಾರಿಯಾಗುತ್ತದೆ. ಭಾರತ ಸರ್ಕಾರದಿಂದ ಆರಂಭಿಕ ಮೌಲ್ಯಮಾಪನ ಮತ್ತು ಸಮಯೋಚಿತ ಬೆಂಬಲವು ವಿಕೋಪಕ್ಕೆ ತಿರುಗುತ್ತಿರುವ ಬರ ಪರಿಸ್ಥಿತಿಯ ಪ್ರತಿಕೂಲ ಪರಿಣಾಮಗಳನ್ನು ತಗ್ಗಿಸಲು ರಾಜ್ಯ ಸರ್ಕಾರವು ಕೈಗೊಳ್ಳುತ್ತಿರುವ ಪ್ರಯತ್ನಗಳಿಗೆ ಹೆಚ್ಚಿನ ಬಲವನ್ನು ನೀಡುತ್ತದೆ.

ಮಾಡಲಾಗುತ್ತದೆ ಎಂದರು. ರಾಜ್ಯ ಸರ್ಕಾರವು ಉದ್ಭವಿಸುತ್ತಿರುವ ಪರಿಸ್ಥಿತಿಯನ್ನು ನಿಭಾಯಿಸಲು ಅಗತ್ಯವಿರುವ ಎಲ್ಲ ಸಂಭಾವ್ಯ ಕ್ರಮಗಳನ್ನು ಪೂರ್ವಭಾವಿಯಾಗಿ ಕೈಗೊಂಡಿದೆ. ಕೃಷಿ ತಜ್ಞರೊಂದಿಗೆ ಸಮಾಲೋಚಿಸಿ ಬೆಳೆ ಸಲಹೆಗಳು ಮತ್ತು ಜಿಲ್ಲಾವಾರು ತುರ್ತು ಯೋಜನೆಗಳನ್ನು ಹೊರಡಿಸಲಾಗಿದೆ. ಸೂಕ್ತ ಬರ ಪರಿಹಾರ ಕ್ರಮಗಳನ್ನು ಅನುಷ್ಠಾನಗೊಳಿಸಲು ಎಲ್ಲ ಸಂಬಂಧಪಟ್ಟ ಇಲಾಖೆಗಳಿಗೆ ನಿರ್ದೇಶನ ನೀಡಲಾಗಿದೆ. ಇದಲ್ಲದೆ ನೀರಿನ ಲಭ್ಯತೆಯ ಕೊರತೆಯನ್ನು ಗಮನದಲ್ಲಿಟ್ಟುಕೊಂಡು ಜಲಾಶಯಗಳಲ್ಲಿ ಲಭ್ಯವಿರುವ ನೀರನ್ನು ಕೇವಲ ಕುಡಿಯುವ ನೀರಿನ ಉದ್ದೇಶಗಳಿಗಾಗಿ ಸಂರಕ್ಷಿಸಲು ರಾಜ್ಯ ಸರ್ಕಾರವು ಅತ್ಯುನ್ನತ ಆದ್ಯತೆ ನೀಡುವ ನೀತಿ ನಿರ್ಧಾರವನ್ನು ಕೈಗೊಂಡಿದೆ ಎಂದು ತಿಳಿಸಿದರು. ರೈಲ್ವೆ ವಲಯದಲ್ಲಿ ಆಧುನೀಕರಣಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗಿದ್ದು ಆಡಳಿತಾತ್ಮಕ ಸುಧಾರಣೆ ಮತ್ತು ಉನ್ನತ ತಂತ್ರಜ್ಞಾನ ಅಳವಡಿಕೆಗೆ ಒತ್ತು ನೀಡಲಾಗಿದೆ ಎಂದು ಕೇಂದ್ರ ರೈಲ್ವೆ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಮೀನು ಸ್ವಾಧೀನ ಪ್ರಕ್ರಿಯೆ ನಿರ್ವಹಣೆ ಸರಳಗೊಳಿಸಲು ರೈಲ್ ಭೂಮಿ ಪೋರ್ಟಲ್ ಶೀಘ್ರದಲ್ಲೇ ಜಾರಿಗೊಳಿಸಲಾಗುವುದು.

0: ತಂತ್ರಜ್ಞಾನ ಅಳವಡಿಕೆಗೆ ಒತ್ತು ನೀಡಲಾಗಿದೆ ಎಂದು ಕೇಂದ್ರ ರೈಲ್ವೆ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಮೀನು ಸ್ವಾಧೀನ ಪ್ರಕ್ರಿಯೆ ನಿರ್ವಹಣೆ ಸರಳಗೊಳಿಸಲು ರೈಲ್ ಭೂಮಿ ಪೋರ್ಟಲ್ ಶೀಘ್ರದಲ್ಲೇ ಜಾರಿಗೊಳಿಸಲಾಗುವುದು, ರಸಗೊಬ್ಬರ ಹಾಗೂ ವಿದ್ಯುತ್ ಉತ್ಪಾದನಾ ಘಟಕಗಳ ಹಾರು ಬೂದಿ ಸಾಗಣೆಗೆ ಕಂಟೈನರ್ ಬಳಸಲು ಸೂಚಿಸಲಾಗಿದ್ದು, ಇದರಿಂದ ಪರಿಸರ ಮಾಲಿನ್ಯ ತಡೆಗಟ್ಟಿದಂತಾಗುವುದು. ಕಂಟೈನರ್ ಮೂಲಕ ಸಾಗಣೆಗೆ ಏಕೀಕೃತ ಪರವಾನಿಗೆ ವ್ಯವಸ್ಥೆ ನೀತಿ ರೂಪಿಸಲಾಗಿದೆ ಎಂದು ತಿಳಿಸಿದರು. ಕೈಗಾರಿಕೆಗಳ ಅಗತ್ಯಕ್ಕೆ ತಕ್ಕಂತೆ ಸರಕು ಸಾಗಣೆ ಬೋಗಿಗಳ ವಿಶೇಷ ಮತ್ತು ನಿರ್ದಿಷ್ಟ ವಿನ್ಯಾಸಕ್ಕೆ ಅನುಮತಿ ನೀಡಲಾಗಿದೆ. ಇದರ ಅನುಸಾರ ಉತ್ಪಾದಕರು ಅಥವಾ ವಿನ್ಯಾಸಕರು ಬೋಗಿ ವಿನ್ಯಾಸದ ಪ್ರಸ್ತಾಪ ಸಲ್ಲಿಸಬಹುದು. ರೈಲ್ವೆ ವಿನ್ಯಾಸ ಸಂಶೋಧನೆ ಮತ್ತು ಗುಣಮಟ್ಟ ಸಂಸ್ಥೆ ಈ ಪ್ರಸ್ತಾವ ಪರಿಶೀಲಿಸಿ ಅನುಮತಿ ನಿರ್ಧಾರ ಕೈಗೊಳ್ಳಲಿದೆ. ಮುಂದಿನ 2 ವರ್ಷಗಳಲ್ಲಿ ರೈಲ್ವೆ ವಲಯದ ಎಲ್ಲ ಯೋಜನೆಗಳಲ್ಲಿ ಕೌಶಲ ಪ್ರಮಾಣ ಪತ್ರ ವ್ಯವಸ್ಥೆ ಅಳವಡಿಸಲಾಗುವುದು ಎಂದು ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದರು. ರಾಜ್ಯಾದ್ಯಂತ ಎಸ್ಐಆರ್ ಪ್ರಕ್ರಿಯೆ ಬಿರುಸಿನಿಂದ ಸಾಗಿದೆ. ಸಮಗ್ರ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಕಾರ್ಯದಲ್ಲಿ ಹಾಸನ ಜಿಲ್ಲೆ ಶೇಕಡಾ 98.33% ಪ್ರಗತಿ ಸಾಧಿಸಿದೆ ಎಂದು ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ತಿಳಿಸಿದ್ದಾರೆ. ಜಿಲ್ಲೆಯ ಒಟ್ಟು 15,42,802 ಮತದಾರರ ಪೈಕಿ 15,17,024 ಜನರಿಗೆ ಈಗಾಗಲೇ ಗಣತಿ ನಮೂನೆ ವಿತರಿಸಲಾಗಿದೆ. ಕೇವಲ 25,778 ಮತದಾರರಿಗೆ ಮಾತ್ರ ನಮೂನೆಗಳ ವಿತರಣೆ ಬಾಕಿ ಇದೆ. ಇಲ್ಲಿಯವರೆಗೆ ಸಂಗ್ರಹಿಸಲಾದ ನಮೂನೆಗಳ ಪೈಕಿ 783,773 ಮತದಾರರ ವಿವರಗಳನ್ನು ಬಿಎಲ್ಒ ಆಪ್ನಲ್ಲಿ ದಾಖಲಿಸಲಾಗಿದೆ ಎಂದು ಪ್ರದೇಶ ಸಮಾಚಾರಕ್ಕಾಗಿ ಅವರು ಮಾಹಿತಿ ನೀಡಿದ್ದಾರೆ.
1: ನಮ್ಮ ಹಾಸನ ಜಿಲ್ಲೆಯಲ್ಲಿ ಇದುವರೆಗೂ 98%ಗಿಂತ ಹೆಚ್ಚಿನದಾಗಿ ಎನ್ಯುಮರೇಷನ್ ಫಾರ್ಮ್ ಅನ್ನು ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ದೇವೆ. ಈವನ್ ಡಿಜಿಟೈಸೇಷನ್ ಅಂತ ಹೇಳ್ತೇವೆ, ಅಂದ್ರೆ ಎನ್ಯುಮರೇಷನ್ ಫಾರ್ಮ್ ಅನ್ನು ಕೊಟ್ಟಿದ್ದನ್ನ ಕಲೆಕ್ಟ್ ಮಾಡಿ ಅದನ್ನ ನಮ್ಮ ಬಿಎಲ್ಒಸ್ ಅಪ್ಲೋಡ್ ಮಾಡ್ತಾರೆ ಅವರ ಮೊಬೈಲ್ ಆಪ್ ಅಲ್ಲಿ. ಅದು ಇದುವರೆಗೂ ಸುಮಾರು 48% ಆಗಿದೆ. ಹಾಗಾಗಿ ನಮ್ಮ ಎಸ್ಐಆರ್ ಪ್ರಕ್ರಿಯೆ ಈಗ ತುಂಬಾ ತ್ವರಿತವಾಗಿ ಮತ್ತೆ ಆರೋಗ್ಯಕರವಾಗಿ ನಡೀತಾ ಇದೆ. ಈ ಗಣತಿ ನಮೂನೆ ಕೆಳಗಡೆಗೆ ಬಿಎಲ್ಒ ಅವರ ಹೆಸರು ಮತ್ತೆ ಅವರ ಕಾಂಟ್ಯಾಕ್ಟ್ ನಂಬರ್ ಇರ್ತದೆ. ಈ ನಂಬರ್ಗೆ ನಮ್ಮ ವೋಟರ್ಸ್ ಯಾವುದೇ ಮಾಹಿತಿ ಬೇಕಂದ್ರೆ ಫೋನ್ ಮಾಡಬಹುದು.
0: ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣಾ ಕಾರ್ಯವು ಕೋಲಾರ ಜಿಲ್ಲೆಯಲ್ಲಿ ಭರದಿಂದ ಸಾಗಿದ್ದು, ಈವರೆಗೆ ಶೇಕಡಾ 99.99% ಮತದಾರರಿಗೆ ಅರ್ಜಿಗಳನ್ನು ಮನೆ ಮನೆಗೆ ವಿತರಿಸಲಾಗಿದೆ ಹಾಗೂ ಶೇಕಡಾ 35% ಡಿಜಿಟಲೀಕರಣ ಪ್ರಕ್ರಿಯೆ ಪೂರ್ಣಗೊಂಡಿದೆ ಎಂದು ಕೋಲಾರ ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ಕೋಲಾರದಲ್ಲಿ ಸುದ್ದಿಗಾರರಿಗೆ ಈ ಮಾಹಿತಿ ನೀಡಿದ ಅವರು, ಜಿಲ್ಲೆಯ ಒಟ್ಟು 12,95,265 ಮತದಾರರ ಪೈಕಿ ಈಗಾಗಲೇ 12,94,948 ಅರ್ಜಿಗಳನ್ನು ವಿತರಿಸುವ ಮೂಲಕ ಶೂನ್ಯ ದೋಷದ ಗುರಿಯತ್ತ ಸಾಗುತ್ತಿದ್ದೇವೆ ಎಂದು ಹೇಳಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದು ವಿಶ್ವ ಯುವ ಕೌಶಲ ದಿನ. ಉದ್ಯೋಗ, ಯೋಗ್ಯ ಕೆಲಸ ಮತ್ತು ಉದ್ಯಮಶೀಲತೆಗಾಗಿ ಯುವ ಜನರನ್ನು ತಾಂತ್ರಿಕ, ವೃತ್ತಿಪರ ಮತ್ತು ಡಿಜಿಟಲ್ ಕೌಶಲಗಳೊಂದಿಗೆ ಸಜ್ಜುಗೊಳಿಸುವ ನಿರ್ಣಾಯಕ ಅಗತ್ಯವನ್ನು ಎತ್ತಿ ತೋರಿಸಲು ಜಾಗತಿಕವಾಗಿ ವಿಶ್ವ ಯುವ ಕೌಶಲ ದಿನವನ್ನು ಆಚರಿಸಲಾಗುತ್ತದೆ. 2014ರಲ್ಲಿ ವಿಶ್ವಸಂಸ್ಥೆಯಿಂದ ಸ್ಥಾಪಿಸಲ್ಪಟ್ಟ ಈ ವಾರ್ಷಿಕ ಆಚರಣೆಯು ವೇಗವಾಗಿ ಬದಲಾಗುತ್ತಿರುವ ಜಾಗತಿಕ ಆರ್ಥಿಕತೆಗಳಿಗೆ ಯುವಕರನ್ನು ಸಿದ್ದಪಡಿಸುವುದರ ಮೇಲೆ ಕೇಂದ್ರೀಕರಿಸಿದೆ. ವಿಶ್ವ ಯುವ ಕೌಶಲ ದಿನದ ಅಂಗವಾಗಿ ಧಾರವಾಡದ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ ವಿವೇಕ್ ಗ್ರಾಮೀಣ ಜೀವನಾಧಾರ ಕೇಂದ್ರದ ವತಿಯಿಂದ ಇಂದು ಧಾರವಾಡದ ಕುಲಪುರೋಹಿತ ಆಲೂರು ವೆಂಕಟರಾವ್ ಸಭಾಭವನದಲ್ಲಿ ಯುವ ಕೌಶಲ ಸಮಾವೇಶವನ್ನು ಆಯೋಜಿಸಲಾಗಿದೆ. ಬೆಳಗ್ಗೆ 10 ಗಂಟೆಗೆ ಧಾರವಾಡ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಭುವನೇಶ್ ದೇವಿದಾಸ್ ಪಾಟೀಲ್ ಸಮಾವೇಶಕ್ಕೆ ಚಾಲನೆ ನೀಡುವರು. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ವಿವೇಕ್ ಗ್ರಾಮೀಣ ಜೀವನಾಧಾರ ಕೇಂದ್ರದ ಸಂಯೋಜಕರಾದ ಸಂಪತ್ ಕುಮಾರ್ ಹೊಂಗಲ್ಮಠ್.
5: ಕಳೆದ 3 ವರ್ಷಗಳಲ್ಲಿ ನಮ್ಮ ಜೀವನಾಧಾರ ಕೇಂದ್ರದಿಂದ ಡ್ಯೂಟಿ

0: ಏಷ್ಯನ್ ತರಬೇತಿಯನ್ನು ಪಡೆದಿರತಕ್ಕಂತಹ 154 ಜನರಲ್ಲಿ 85% ಜನ ತಮ್ಮ ಸ್ವಾವಲಂಬಿ ಜೀವನವನ್ನು ನಡೆಸುತ್ತಿದ್ದಾರೆ. ಅದೇ ರೀತಿಯಾಗಿ ಫ್ಯಾಷನ್ ಡಿಸೈನಿಂಗ್ ತರಬೇತಿಯಲ್ಲಿ 152 ಜನ ತರಬೇತಿಯನ್ನು ಪಡೆದಿದ್ದು, 112 ಜನ ತಮ್ಮ ಸ್ವಾವಲಂಬಿ ಜೀವನವನ್ನು ನಡೆಸುತ್ತಿದ್ದು ಶೇಕಡ 74% ಜನ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅದೇ ರೀತಿಯಾಗಿ ಗಂಡು ಮಕ್ಕಳಿಗಾಗಿ ಮೊಬೈಲ್ ರಿಪೇರಿ ತರಬೇತಿ ನೀಡಿದ್ದು ಒಟ್ಟು 32 ಜನ ತರಬೇತಿ ಪಡೆದಿದ್ದು, ಅದರಲ್ಲಿ 24 ಜನ ತಮ್ಮ ಸ್ವಾವಲಂಬಿ ಜೀವನವನ್ನು ನಡೆಸುತ್ತಿದ್ದು ಸ್ವಂತ ಅಂಗಡಿಗಳನ್ನು ಕೂಡ ತೆರೆದಿದ್ದಾರೆ. ಅದೇ ರೀತಿಯಾಗಿ ರೈತರಿಗಾಗಿ ಹೈನುಗಾರಿಕೆ ತರಬೇತಿಯನ್ನು ಹಮ್ಮಿಕೊಂಡಿದ್ದು ಮತ್ತು ಹೂವಿನ ಕೃಷಿ ತರಬೇತಿಯನ್ನು ಹಮ್ಮಿಕೊಂಡಿದ್ದು, ಕುರಿ ಮತ್ತು ಮೇಕೆ ಸಾಕಾಣಿಕೆ ತರಬೇತಿಯನ್ನು ಹಮ್ಮಿಕೊಂಡಿದ್ದು, ಒಟ್ಟಾರೆಯಾಗಿ ರೈತರಿಗಾಗಿ ಹಮ್ಮಿಕೊಂಡಿರತಕ್ಕಂಥ ತರಬೇತಿಗಳಲ್ಲಿ 987 ಜನ ತರಬೇತಿಯನ್ನು ಪಡೆದಿದ್ದು, ಅದರಲ್ಲಿ 840 ಜನ ತಮ್ಮ ಬದುಕನ್ನು ಕಟ್ಟಿಕೊಂಡು ಸ್ವಾವಲಂಬಿ ಜೀವನ ನಡೆಸುತ್ತಿದ್ದಾರೆ ಎಂದು ಹೇಳಲು ಹೆಮ್ಮೆ ಎನಿಸುತ್ತದೆ.
1: ದೇಶದ ಆಹಾರ ಧಾನ್ಯ ಸಂಗ್ರಹಗಾರ ವ್ಯವಸ್ಥೆ ಬಲಪಡಿಸಲು ಪ್ರಸ್ತಾವಿತ ಉಗ್ರಾಣ ನೀತಿ ಮತ್ತು ಖಾಸಗಿ ಉದ್ಯಮಶೀಲತೆ ಗ್ಯಾರಂಟಿ ಯೋಜನೆ ಕುರಿತು ಕೇಂದ್ರ ಗ್ರಾಹಕ ವ್ಯವಹಾರ ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ದೆಹಲಿಯಲ್ಲಿ ಪರಾಮರ್ಶೆ ನಡೆಸಿದರು. ಆಹಾರ ಧಾನ್ಯ ನಿರ್ವಹಣೆ ವಲಯದಲ್ಲಿನ ಪ್ರಸಕ್ತ ಸವಾಲುಗಳು, ಪ್ರಾದೇಶಿಕ ಉಗ್ರಾಣ ಅಸಮತೋಲನ, ಹೆಚ್ಚುವರಿ ದಾಸ್ತಾನು ನಿರ್ವಹಣೆ, ಸಂಗ್ರಹಣಾ ಸಾಮರ್ಥ್ಯ ಹೆಚ್ಚಳ, ಪ್ರಸಕ್ತ ಧಾನ್ಯ ಖರೀದಿ ಪ್ರಮಾಣಕ್ಕೆ ಅನುಗುಣವಾಗಿ ಉಗ್ರಾಣ ವ್ಯವಸ್ಥೆ ಅಭಿವೃದ್ಧಿಪಡಿಸುವುದು ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಹಿರಿಯ ಅಧಿಕಾರಿಗಳು ಹಾಗೂ ಭಾಗಿದಾರರೊಂದಿಗೆ ಸಚಿವರು ಸಮಾಲೋಚನೆ ನಡೆಸಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, 2007 ಉಗ್ರಾಣ ಅಭಿವೃದ್ಧಿ ಮತ್ತು ನಿಯಂತ್ರಣ ಕಾಯ್ದೆಯ ಪ್ರಸ್ತಾವಿತ ತಿದ್ದುಪಡಿ ಕುರಿತು ಚರ್ಚಿಸಲಾಯಿತು ಎಂದು ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ದೂರದೃಷ್ಟಿಯ ಪರಿಕಲ್ಪನೆ ಅನುಸಾರ ದೇಶದ ಆಹಾರ ಭದ್ರತೆಗೆ ಅನುಗುಣವಾಗಿ ವೈಜ್ಞಾನಿಕ ಮತ್ತು ಭವಿಷ್ಯಕ್ಕೆ ಸಜ್ಜುಗೊಂಡ ಸಂಗ್ರಹಣಾ ವ್ಯವಸ್ಥೆ ರೂಪಿಸಲು ಹಾಗೂ ಮತ್ತಷ್ಟು ದಕ್ಷತೆಯಿಂದ ನಿರ್ಮಿಸಲು ನೂತನ ಸುಧಾರಣೆಗಳು ನೆರವಾಗಲಿವೆ ಎಂದು ಹೇಳಿದ್ದಾರೆ. ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆಯಡಿ 2 ಮತ್ತು 3ನೇ ಸ್ತರದ ನಗರ ಮತ್ತು ಪಟ್ಟಣಗಳು ಸಹ ಛಾವಣಿ ಮೇಲಿನ ಸೌರಶಕ್ತಿ ಉತ್ಪಾದನೆಯಲ್ಲಿ ಹೆಚ್ಚಿನ ಕೊಡುಗೆ ನೀಡುತ್ತಿರುವುದು ಆಶಾದಾಯಕ ಎಂದು ಕೇಂದ್ರ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮ ಖಾತೆಯಲ್ಲಿ ವಿವರ ನೀಡಿರುವ ಅವರು, ಛಾವಣಿ ಮೇಲಿನ ಸೌರಶಕ್ತಿ ಉತ್ಪಾದನೆಯಲ್ಲಿ ಹೆಚ್ಚು ಹೆಚ್ಚು ವಸತಿ ಕಟ್ಟಡಗಳು ಸೌರಶಕ್ತಿ ಉತ್ಪಾದನೆಯಲ್ಲಿ ತೊಡಗಿರುವುದರಿಂದ ಸಾಂಪ್ರದಾಯಿಕ ವಿದ್ಯುತ್ ಶುಲ್ಕ ಉಳಿತಾಯವಾಗಿ ಜೊತೆಗೆ ಪರಿಸರ ರಕ್ಷಣೆಗೆ ಕೊಡುಗೆ ನೀಡಿದಂತಾಗಿದೆ. ಅಲ್ಲದೆ ಸ್ವಚ್ಛ ಮತ್ತು ಇಂಧನ ಭದ್ರತೆಯನ್ನು ಖಾತ್ರಿಪಡಿಸಿದಂತಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ದೂರದೃಷ್ಟಿ ಪರಿಕಲ್ಪನೆಯಡಿಯಲ್ಲಿ ಈ ಸ್ವಚ್ಛ ಇಂಧನ ಅಭಿಯಾನ ಜನಾಂದೋಲನವಾಗಿ ವಿಸ್ತಾರಗೊಂಡಿದ್ದು ಸುಸ್ಥಿರ ಅಭಿವೃದ್ಧಿಗೆ ನೆರವಾಗುತ್ತಿದೆ ಎಂದು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯಕ್ಕೆ ಬರ ಅಧ್ಯಯನ ತಂಡ ನಿಯೋಜಿಸುವಂತೆ ಪ್ರಧಾನಮಂತ್ರಿಯವರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ರೈಲ್ವೆ ಇಲಾಖೆಯಲ್ಲಿ ಮಹತ್ವದ ಸುಧಾರಣೆ, ಭೂಸ್ವಾಧೀನಕ್ಕೆ ರೈಲ್ ಭೂಮಿ ಪೋರ್ಟಲ್ ಶೀಘ್ರದಲ್ಲೇ ಆರಂಭ. ರಾಜ್ಯಾದ್ಯಂತ ಪ್ರಗತಿ ಪಥದಲ್ಲಿ ಸಾಗುತ್ತಿರುವ ಸಮಗ್ರ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ. ಇಂದು ವಿಶ್ವ ಯುವ ಕೌಶಲ್ಯ ದಿನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
3: ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು.
4: ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, VLSI ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, AI ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ ಸಿಡ್ಯಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸಿಡ್ಯಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ.
3: ಸಂಶೋಧನೆ ಮತ್ತು ಯೋಜನೆಗಳು ಈ ವಿಷಯವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ ಅಶ್ವಿಜಾ ಬಿ, ಮಿಷನ್ ಡೈರೆಕ್ಟರ್, ಕ್ವಾಂಟಮ್ ಕಂಪ್ಯೂಟಿಂಗ್, ಸಿಡ್ಯಾಕ್ ಬೆಂಗಳೂರು.
5: ಕೇಳುಗರೆ ನಮಸ್ಕಾರ. ಕಳೆದ ಕಾರ್ಯಕ್ರಮದಲ್ಲಿ ಕ್ವಾಂಟಮ್ ತಂತ್ರಜ್ಞಾನದ ಬಗ್ಗೆ ಉದಾಹರಣೆಗಳ ಮೂಲಕ ಸಾಕಷ್ಟು

0: ವಿಷಯಗಳನ್ನ ತಿಳ್ಕೊಂಡ್ವಿ. ಇನ್ನಷ್ಟು ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ಮಾಹಿತಿ ನೀಡೋದಕ್ಕೆ ನಮ್ಮ ಜೊತೆಯಾಗಿದ್ದಾರೆ ಡಾಕ್ಟರ್ ಅಶ್ವಿಜ ಬಿ, ಮಿಷನ್ ಡೈರೆಕ್ಟರ್ ಕ್ವಾಂಟಮ್ ಕಂಪ್ಯೂಟಿಂಗ್ ಸಿಡ್ಯಾಕ್ ಬೆಂಗಳೂರು. ನಮಸ್ಕಾರ.
1: ನಮಸ್ಕಾರ.
0: ಕಳೆದ ಕಾರ್ಯಕ್ರಮದಲ್ಲಿ ಕ್ವಾಂಟಮ್ ಕಂಪ್ಯೂಟಿಂಗ್ ಅಂದ್ರೆ ಏನು, ಹೇಗೆ ಕೆಲಸ ಮಾಡುತ್ತೆ, ಹಾಗೂ ಯಾವುದೇ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಅನ್ನ ರೀಪ್ಲೇಸ್ ಮಾಡಲ್ಲ ಅಂತ ಹೇಳಿದ್ರಿ. ಭವಿಷ್ಯದಲ್ಲಿ ಆರೋಗ್ಯ, ಬ್ಯಾಂಕಿಂಗ್, ರಕ್ಷಣಾ ವ್ಯವಸ್ಥೆ ಹಾಗೂ ಸಂವಹನ, ಈ ಎಲ್ಲದರ ಮೇಲೂ ಕ್ವಾಂಟಮ್ ತಂತ್ರಜ್ಞಾನ ಪ್ರಭಾವ ಬೀರಲಿದೆ ಅಂತ ಹೇಳ್ತಾ ಇದ್ದೀರಾ.
1: ನಿಜ. ಕ್ವಾಂಟಮ್ ಭೌತಶಾಸ್ತ್ರದಲ್ಲಿ ನೋ ಕ್ಲೋನಿಂಗ್ ಅಂತ ಒಂದು ತತ್ವ ಇದೆ. ಇದರ ಪ್ರಕಾರ ಒಂದು ಕ್ವಾಂಟಮ್ ಸ್ಥಿತಿಯನ್ನು, ಯಾವುದೇ ಒಂದು ಗೊತ್ತಿಲ್ಲದೆ ಇರುವಂತಹ ಒಂದು ಕ್ವಾಂಟಮ್ ಸ್ಥಿತಿಯನ್ನು ನಿಖರವಾಗಿ ನಾವು ನಕಲು ಮಾಡೋದಕ್ಕೆ ಆಗೋದಿಲ್ಲ. ಹಾಗೆ ಈ ಕ್ವಾಂಟಮ್ ಮಾಹಿತಿಯನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನಾವು ಕಳಿಸ್ತಾ ಇರುವಾಗ ಮಧ್ಯದಲ್ಲಿ ಯಾರಾದರೂ ಇದನ್ನ ಕದ್ದು ನೋಡೋದಕ್ಕೆ ಪ್ರಯತ್ನ ಪಟ್ಟರೆ ಅಥವಾ ಅದನ್ನ ಅಳತೆ ಮಾಡಲು ಪ್ರಯತ್ನಿಸಿದ್ರೆ ಅದರ ಸ್ಥಿತಿಯೇ ಸಂಪೂರ್ಣವಾಗಿ ಬದಲಾಗುತ್ತದೆ. ಅಂದ್ರೆ ಒಂದು ಸರಳ ಉದಾಹರಣೆ ತಗೊಂಡ್ರೆ, ಯಾವ್ದಾದ್ರೂ ಒಂದು ರಹಸ್ಯವಾದಂತಹ ಒಂದು ಸಂದೇಶವನ್ನು ನಾವು ಒಂದು ಪತ್ರದಲ್ಲಿ ಬರೆದು ಅದನ್ನ ಸೀಲ್ ಮಾಡಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕಳಿಸ್ತಾ ಇದ್ದೀವಿ ಅಂತ ಇಟ್ಕೊಳ್ಳೋಣ. ಮಧ್ಯದಲ್ಲಿ ಯಾರಾದರೂ ಅದನ್ನ ತೆರೆಯಲು ಪ್ರಯತ್ನಿಸಿದ್ರೆ ಆ ಸೀಲ್ ಓಪನ್ ಆಗಿರುವಂತಹದ್ದು ಮತ್ತು ಆ ಲಕೋಟೆ ಮೇಲೆ ಸ್ಪಷ್ಟವಾಗಿ ಅದರ ಗುರುತು ಕಾಣುತ್ತೆ. ಇದೇ ರೀತಿ ಕ್ವಾಂಟಮ್ ಕಮ್ಯುನಿಕೇಶನ್ ಅಲ್ಲಿ ಕೂಡ ಮಧ್ಯದಲ್ಲಿ ಯಾರಾದರೂ ಈ ಸಂದೇಶವನ್ನ ಓದೋದಕ್ಕೆ ಪ್ರಯತ್ನ ಪಟ್ಟಿದ್ರೆ ಅದರ ಗುರುತು
0: ಶೀಘ್ರವಾಗಿ
1: ತಿಳಿಯುತ್ತೆ ಮತ್ತು ಈ ಸಂವಹನವನ್ನ ನಾವು ಮುಂದುವರಿಸಬಾರದು, ಇದನ್ನ ಇಲ್ಲಿಗೆ ನಿಲ್ಲಿಸಬೇಕು ಅಂತ ಹೇಳಿ ನಾವು ಅದನ್ನ ತಡೆಗಟ್ಟಬಹುದಾಗಿದೆ.
0: ನೀವು ಹೇಳಿದ್ರಿ ಈಗ ನಾವು ಸಂವಹನ ನಡೆಸುವಾಗ ಮಧ್ಯದಲ್ಲಿ ಯಾರಾದ್ರೂ ಇಂಟರಪ್ಟ್ ಆದ್ರೆ ಅದು ನಮ್ಗೆ ಶೀಘ್ರವಾಗಿ ಗೊತ್ತಾಗುತ್ತೆ, ನಾವಲ್ಲಿ ಸ್ಟಾಪ್ ಮಾಡಬಹುದು ಅಥವಾ ಕಂಟಿನ್ಯೂ ಮಾಡಬಹುದು, ಅದು ನಮ್ಮ ನಿರ್ಧಾರದ ಮೇಲೆ ಬಿಟ್ಟಿರತ್ತೆ ಅಂತ. ಈ ಹ್ಯಾಕಿಂಗ್ ಮಾಡ್ತಾರಲ್ಲ,
1: ಹ್ಯಾಕಿಂಗ್ ಮಾಡುವಾಗ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಈ ಸಂದೇಶಗಳು ರವಾನೆ ಆಗ್ತಾ ಇರುವಾಗ ನಾವು ಮ್ಯಾನ್ ಇನ್ ದ ಮಿಡಲ್ ಅಂತ ಹೇಳ್ತೀವಿ. ಅಂದ್ರೆ ಈ ಹ್ಯಾಕರ್ಸ್ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಂದೇಶ ಹೋಗ್ತಾ ಇರುವಾಗ ಮಧ್ಯದಲ್ಲಿ ಈ ಸಂದೇಶವನ್ನ ಕ್ಯಾಪ್ಚರ್ ಮಾಡಿ ಆ ಸಂದೇಶ ಏನಿದೆ ಅಂತ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ ಮತ್ತು ಈ ಸಂದೇಶವನ್ನ ಮಾರ್ಪಾಡು ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಇದನ್ನ ಈ ಕ್ವಾಂಟಮ್ ಸಂವಹನ ಅಥವಾ ಕ್ವಾಂಟಮ್ ಕಮ್ಯುನಿಕೇಶನ್ ತಂತ್ರಜ್ಞಾನವನ್ನು ಬಳಸಿ ನಾವು ತಡೆಯಬಹುದಾಗಿದೆ.
0: ಹಾಗಾಗಿ ಅತ್ಯಂತ
1: ಸುರಕ್ಷಿತವಾಗಿ ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಂವಹನೆಯನ್ನ ಮಾಡಬಹುದಾಗಿದೆ.
0: ಇದರಿಂದ ಗೊತ್ತಾಗುತ್ತೆ ಕ್ವಾಂಟಮ್ ತಂತ್ರಜ್ಞಾನ ತುಂಬಾ ಭರವಸೆ ಮೂಡಿಸ್ತಾ ಇರುವಂತಹ ಕ್ಷೇತ್ರ ಅಂತ. ಶ್ರೀ ಸಾಮಾನ್ಯರೆಲ್ಲರೂ ಈ ತಂತ್ರಜ್ಞಾನವನ್ನ ಬಳಕೆ ಮಾಡೋದಕ್ಕೆ ಹಾಗೆ ಈ ತಂತ್ರಜ್ಞಾನವನ್ನ ಶೀಘ್ರವಾಗಿ ಮುಂದೆ ತಗೊಂಡು ಹೋಗೋದಕ್ಕೆ ಏನಾದರೂ ಸವಾಲುಗಳಿದೆಯಾ, ಯಾವ ರೀತಿ ಸವಾಲುಗಳನ್ನ ಎದುರಿಸಬೇಕಾಗತ್ತೆ?
1: ನಿಜ, ಇದು ಒಂದು ಪ್ರಮುಖವಾದಂತಹ ಪ್ರಶ್ನೆ. ಕ್ವಾಂಟಮ್ ತಂತ್ರಜ್ಞಾನ ಅತ್ಯಂತ ಶಕ್ತಿಶಾಲಿ ಸಾಧ್ಯತೆಗಳನ್ನು ಹೊಂದಿದ್ರು ಕೂಡ ಇದರ ಅಭಿವೃದ್ಧಿಗೆ ಇಂದು ಅನೇಕ ಸವಾಲುಗಳಿವೆ. ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಮತ್ತೆ ಒಂದು ಸರಳ ಉದಾಹರಣೆಯನ್ನ ನಾವು ತೆಗೆದುಕೊಳ್ಬಹುದು. ಒಂದು ಮೇಣದ ಬತ್ತಿ ಅಥವಾ ಒಂದು ದೀಪವನ್ನು ನಾವು ಗಾಳಿಯೇ ಇಲ್ಲದೆ ಇರುವಂತಹ ಒಂದು ರೂಮ್ನಲ್ಲಿ ಇಟ್ಟರೆ ಅದರ ಜ್ವಾಲೆ ಪ್ರಖರವಾಗಿ ಉರಿತಾನೆ ಇರುತ್ತೆ. ಅದೇ ತುಂಬಾ ಗಾಳಿ ಇರುವಂತಹ ಒಂದು ಪ್ರದೇಶದಲ್ಲಿ ನಾವು ಈ ಮೇಣದ ಬತ್ತಿ ಅಥವಾ ಒಂದು ದೀಪನ ಇಟ್ಟರೆ ಆ ಜ್ವಾಲೆ ಉರಿತಾ ಇರೋ ಹಾಗೆ ನಾವು ನೋಡ್ಕೊಳ್ಳೋದು ಎಷ್ಟು ಕಷ್ಟ ಅಂತ ನಮ್ಗೆಲ್ಲರಿಗೂ ಗೊತ್ತು. ಇದೇ ರೀತಿ ನಾನು ಈಗಾಗಲೇ ಹೇಳದಂತೆ ಕ್ಯೂಬಿಟ್ ನಾವು ಏನ್ ಬಳಸ್ತೀವಿ ಕ್ವಾಂಟಮ್ ಕಂಪ್ಯೂಟರ್ಗಳಲ್ಲಿ, ಈ ಕ್ಯೂಬಿಟ್ಗಳಲ್ಲಿ ನಾವು ಮಾಹಿತಿಯನ್ನ ಶೇಖರಣೆ ಮಾಡಿದಾಗ ಅದು ಅದೇ ಸ್ಥಿತಿಯಲ್ಲಿ ಕಾಪಾಡಿಕೊಳ್ಳುವುದಕ್ಕೆ ನಮಗೆ ಸವಾಲುಗಳಿವೆ. ಈ ವಾತಾವರಣದಲ್ಲಿ ಆಗುವಂತಹ ಏರುಪೇರುಗಳು, ತುಂಬಾ ಸಣ್ಣ ಏರುಪೇರುಗಳು ಅಥವಾ ತಾಪಮಾನದಲ್ಲಿ ಆಗುವಂತಹ ಸಣ್ಣ ಏರುಪೇರುಗಳು ಕೂಡ ಈ ಸ್ಥಿತಿಯನ್ನ ಬದಲಾಯಿಸಬಹುದಾಗಿದೆ. ಸೊ ಹಾಗಾಗಿ ಕ್ವಾಂಟಮ್ ಕಂಪ್ಯೂಟರ್ಗಳನ್ನ ನಿರ್ಮಾಣ ಮಾಡುವುದಕ್ಕೆ ಅತ್ಯಂತ ಕಡಿಮೆ ತಾಪಮಾನದ ಉಪಕರಣಗಳನ್ನು ನಾವು ಬಳಸಬೇಕು. ಜಗತ್ತಿನಲ್ಲೇ ಅತ್ಯಂತ ಕಡಿಮೆ ತಾಪಮಾನ ಎಷ್ಟು ನಾವು ನಿರ್ಮಾಣ ಮಾಡುವುದಕ್ಕೆ ಸಾಧ್ಯ ಇದೆಯೋ ಅಂಥ ಕಡಿಮೆ ತಾಪಮಾನದಲ್ಲಿ ಈ ರೀತಿಯಾದಂಥ ಕ್ವಾಂಟಮ್ ಕಂಪ್ಯೂಟರ್ಗಳು ತಮ್ಮ ಕಾರ್ಯನಿರ್ವಹಣೆಯನ್ನು ನಡೆಸ್ತಾ ಇದೆ. ಸೊ ಹಾಗಾಗಿ ಈ ಕ್ವಾಂಟಮ್ ಸ್ಥಿತಿಗಳು ಬಹಳ ಫ್ರೆಜೈಲ್ ಅಂತ ಹೇಳ್ತೀವಿ, ಅಂದರೆ ಅವುಗಳನ್ನು ಅದೇ ಸ್ಥಿತಿಯಲ್ಲಿ ಕಾಪಾಡಿಕೊಳ್ಳುವುದು ತುಂಬಾ ದೊಡ್ಡ ಸಂಕೀರ್ಣವಾದಂತಹ ವಿಷಯ. ಇದಕ್ಕೆ ನಾವು ಯಾವ ರೀತಿಯಾದಂತಹ ಸಂಶೋಧನೆ ನಡೆಸಬಹುದು, ಯಾವ ರೀತಿಯಾದಂತಹ ಉಪಕರಣಗಳನ್ನು ನಾವು ಬಳಸಿ ಈ ಸ್ಥಿತಿಯನ್ನ ಅದೇ ಈ ರೀತಿಯಾದಂತಹ ಬದಲಾವಣೆಗಳು ಇದ್ರೂ ಕೂಡ ಅವುಗಳು ತಮ್ಮ ಸ್ಥಿತಿಯನ್ನ ಹೇಗೆ ಕಾಪಾಡಿಕೊಳ್ಳಬಹುದು ಅಂತ ನಾವು ತಂತ್ರಜ್ಞಾನವನ್ನ ಅಭಿವೃದ್ಧಿಪಡಿಸಬೇಕಾಗಿದೆ. ಸೊ ಈ ನಿಟ್ಟಿನಲ್ಲಿ ಅನೇಕ ಸವಾಲುಗಳು ಇವೆ. ಈಗಾಗಲೇ ನಾನು ಹೇಳಿದಂಗೆ ಈ ಸ್ಥಿತಿಗಳು ಒಂದು ಚೂರು ಏರ್ಪೇರ್ ಆದ್ರೂ ನಾವು ಇದನ್ನ ಎರರ್ ಅಂತ ಹೇಳ್ತೀವಿ. ಈ ಎರರ್ಸ್ ಅನ್ನ ನಾವು ಹೇಗೆ ಕರೆಕ್ಟ್ ಮಾಡಬಹುದು, ಎರರ್ ಕರೆಕ್ಷನ್ ಅಂತ ಹೇಳ್ತೀವಿ. ಸೊ ಈ ಎರರ್ ಕರೆಕ್ಷನ್ ಕೂಡ ಈ ಕ್ವಾಂಟಮ್ ಕಂಪ್ಯೂಟಿಂಗ್ ತಂತ್ರಜ್ಞಾನದಲ್ಲಿ ಅತ್ಯಂತ ದೊಡ್ಡ ಸವಾಲಾಗಿ ಪರಿಣಮಿಸ್ತಾ ಇದೆ. ಸೊ ಈ ಎಲ್ಲ ಸವಾಲುಗಳಿಂದ ಹೇಗೆ ನಾವು ಶಕ್ತಿಶಾಲಿಯಾದಂಥ ಮತ್ತು ಹೆಚ್ಚು ಕೆಪಾಸಿಟಿ ಇರುವಂತಹ ಕ್ವಾಂಟಮ್ ಕಂಪ್ಯೂಟರ್ಗಳನ್ನ ನಿರ್ಮಾಣ ಮಾಡಬಹುದು ಅನ್ನೋದಕ್ಕೆ ಇವೆಲ್ಲವೂ ಕೂಡ ಇವತ್ತು ನಾವು ಎದುರಿಸ್ತಾ ಇರುವಂತಹ ಅನೇಕ ಚಾಲೆಂಜ್ಗಳಾಗಿದೆ.
0: ಈ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗಬೇಕು, ಶಕ್ತಿಶಾಲಿಯಾಗಿರುವಂತಹ ಕ್ವಾಂಟಮ್ ಕಂಪ್ಯೂಟರ್ಗಳು ನಿರ್ಮಾಣ ಆಗೋದಿಕ್ಕೆ, ಎಲ್ಲಾ ಸ್ತರಗಳಲ್ಲೂ ಕೆಲಸ ಮಾಡೋದಿಕ್ಕೆ ಅಂತ ಹೇಳ್ತಾ ಇದ್ದೀರಾ.
1: ಖಂಡಿತ. ಇದರಲ್ಲಿ ಒಂದು ಆಶಾದಾಯಕ ವಿಷಯ ಏನು ಅಂತ ಹೇಳಿದ್ರೆ, ಜಗತ್ತಿನಾದ್ಯ

0: ಅತ್ಯಂತ ಈ ಎಲ್ಲ ನಿಟ್ಟಿನಲ್ಲೂ ಅತ್ಯಂತ ವೇಗವಾಗಿ ಸಂಶೋಧನೆ ನಡೀತಾ ಇದೆ ಮತ್ತು ಭಾರತ ಕೂಡ ಈ ಕ್ಷೇತ್ರದಲ್ಲಿ ಅನೇಕ ಮಹತ್ವದ ಹೆಜ್ಜೆಗಳನ್ನು ಇಡ್ತಾ ಇದೆ.
1: ಆಗ್ಲೇ ಹೇಳಿದ ಹಾಗೆ ಎಲ್ಲ ದೇಶಗಳು ಕ್ವಾಂಟಮ್ ತಂತ್ರಜ್ಞಾನದಲ್ಲಿ ಹೂಡಿಕೆ ಮಾಡ್ತಾ ಇದೆ. ಜಾಗತಿಕ ಮಟ್ಟದಲ್ಲಿ ಕ್ವಾಂಟಮ್ ತಂತ್ರಜ್ಞಾನವು ಯಾವ ಹಂತದಲ್ಲಿ ಇದೆ, ಈಗ ಹೇಗೆ ಮುಂದುವರಿತಾ ಇದೆ?
0: ಇಂದು ಕ್ವಾಂಟಮ್ ತಂತ್ರಜ್ಞಾನವನ್ನ ಅನೇಕ ರಾಷ್ಟ್ರಗಳು ಭವಿಷ್ಯದ ಸ್ಟ್ರಾಟಜಿಕ್ ಟೆಕ್ನಾಲಜಿ ಅಂತ ಘೋಷಣೆ ಮಾಡಿದೆ. ನಾನು ಈಗಾಗಲೇ ಹೇಳದಂತೆ ಆಂತರಿಕ ಭದ್ರತೆ ಮತ್ತು ರಕ್ಷಣಾ ಕ್ಷೇತ್ರಗಳಿಗೂ ಕೂಡ ಈ ತಂತ್ರಜ್ಞಾನವನ್ನು ನಾವು ಬಳಸಬಹುದಾಗಿರೋದ್ರಿಂದ ಎಲ್ಲ ದೇಶಗಳು ಕೂಡ ಈ ತಂತ್ರಜ್ಞಾನವನ್ನು ತಮ್ಮ ಸ್ಟ್ರಾಟಜಿಕ್ ಟೆಕ್ನಾಲಜಿ ಅಂತ ಘೋಷಣೆ ಮಾಡಿ ಅದರಲ್ಲಿ ಹೂಡಿಕೆ ಮಾಡ್ತಾ ಇದೆ. ಜಗತ್ತಿನ ಪ್ರಮುಖ ರಾಷ್ಟ್ರಗಳಾದಂತಹ ಅಮೆರಿಕ, ಚೀನಾ ಮತ್ತು ಯುರೋಪಿಯನ್ ಒಕ್ಕೂಟದ ರಾಷ್ಟ್ರಗಳು, ಕೆನಡಾ, ಜಪಾನ್, ದಕ್ಷಿಣ ಕೊರಿಯಾ, ಆಸ್ಟ್ರೇಲಿಯಾ, ಹೀಗೆ ಎಲ್ಲ ದೇಶಗಳು ಕೂಡ ಕ್ವಾಂಟಮ್ ಕಂಪ್ಯೂಟಿಂಗ್, ಕ್ವಾಂಟಮ್ ಕಮ್ಯುನಿಕೇಷನ್ ಮತ್ತು ಕ್ವಾಂಟಮ್ ಸೆನ್ಸಿಂಗ್ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂತಹ ರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿವೆ. ಇದರ ಜೊತೆಗೆ ಜಗತ್ತಿನ ದೊಡ್ಡ ತಂತ್ರಜ್ಞಾನ ಕಂಪನಿಗಳು, ಗ್ಲೋಬಲ್ ಜೈಂಟ್ಸ್ ಅಂತ ನಾವು ಏನ್ ಹೇಳ್ತೀವಿ, IBM, ಗೂಗಲ್, ಮೈಕ್ರೋಸಾಫ್ಟ್, ಅಮೆಜಾನ್, ಈ ಎಲ್ಲ ಕಂಪನಿಗಳು ಕೂಡ ಸಾಕಷ್ಟು ಕೆಲಸಗಳನ್ನ ಈ ನಿಟ್ಟಿನಲ್ಲಿ ಮಾಡ್ತವೆ. ಮತ್ತೆ ಅದರ ಜೊತೆಗೆ ಸ್ಟಾರ್ಟ್ಅಪ್ಗಳು ಕೂಡ ತಮ್ಮದೇ ಆದಂತಹ ಕ್ವಾಂಟಮ್ ಪ್ರೊಸೆಸರ್ಗಳನ್ನ ಅಭಿವೃದ್ಧಿಪಡಿಸುವುದರಲ್ಲಿ ಮತ್ತು ಕ್ಲೌಡ್ ಆಧಾರಿತ ಕ್ವಾಂಟಮ್ ಸೇವೆಗಳನ್ನ ಜನಗಳಿಗೆ ದೊರಕಿಸಿಕೊಡುವುದರಲ್ಲಿ ಮತ್ತು ಹೊಸ ರೀತಿಯಾದಂತಹ ಕ್ವಾಂಟಮ್ ಅಲ್ಗಾರಿದಮ್ಗಳ ಅನ್ವೇಷಣೆ ಮಾಡುವುದರಲ್ಲಿ ಈ ಎಲ್ಲ ನಿಟ್ಟಿನಲ್ಲಿ ಕೂಡ ಕೆಲಸ ಮಾಡ್ತಾ ಇದ್ದವು.
1: ಜಗತ್ತಿನ ಯಾವ ಯಾವ ಪ್ರಮುಖ ದೇಶಗಳು ಯಾವ ಹಂತದಲ್ಲಿ ಕೆಲಸ ಮಾಡ್ತಾ ಇದ್ದಾವೆ ಅಂತ ತಿಳಿಸಿದ್ರೆ ಈಗ ನಮ್ಮೆಲ್ಲರಿಗೂ ಒಂದು ಕುತೂಹಲ ಏನಪ್ಪಾ ಅಂದ್ರೆ ನಮ್ಮ ಭಾರತ ದೇಶ ಈ ಕ್ಷೇತ್ರದಲ್ಲಿ ಯಾವ ಮಟ್ಟದಲ್ಲಿ ಇದೆ?
0: ಭಾರತ ಕೂಡ ಕ್ವಾಂಟಮ್ ತಂತ್ರಜ್ಞಾನದಲ್ಲಿ ಅತ್ಯಂತ ವೇಗವಾಗಿ ಮುಂದುವರಿತಾ ಇದೆ. ಈ ನಿಟ್ಟಿನಲ್ಲಿ ಭಾರತ ಸರ್ಕಾರ ರಾಷ್ಟ್ರೀಯ ಕ್ವಾಂಟಮ್ ಮಿಷನ್ ಅಂತ ಒಂದು ಯೋಜನೆಯನ್ನು ಘೋಷಿಸಿದೆ. ಇದರ ಪ್ರಮುಖ ಉದ್ದೇಶ ಏನು ಅಂತ ಹೇಳಿದ್ರೆ ಭಾರತವನ್ನು ಜಾಗತಿಕ ಮಟ್ಟದಲ್ಲಿ ಪ್ರಮುಖ ಕ್ವಾಂಟಮ್ ತಂತ್ರಜ್ಞಾನ ರಾಷ್ಟ್ರವನ್ನಾಗಿ ರೂಪಿಸುವುದು. ಈ ಯೋಜನೆ ಅಡಿಯಲ್ಲಿ ದೇಶದಾದ್ಯಂತ ಅನೇಕ ಸಂಶೋಧನಾ ಸಂಸ್ಥೆಗಳು ಮತ್ತು ವಿಶ್ವವಿದ್ಯಾಲಯಗಳು ಮತ್ತು ಸ್ಟಾರ್ಟ್ಅಪ್ಗಳು, ಅನೇಕ ಕೈಗಾರಿಕೆಗಳು ಇವೆಲ್ಲವೂ ಸೇರಿ ಈ ಯೋಜನೆಯಡಿಯಲ್ಲಿ ಕೆಲಸ ಮಾಡ್ತಾ ಇದೆ. ಸಿಡ್ಯಾಕ್ ಸಂಸ್ಥೆ ಕೂಡ, ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ, ಈ ಸಚಿವಾಲಯದ ಬೆಂಬಲದೊಂದಿಗೆ ನಮ್ಮ ಸ್ವದೇಶಿ ಕ್ವಾಂಟಮ್ ತಂತ್ರಜ್ಞಾನದ ಅಭಿವೃದ್ಧಿ ಮತ್ತು ಮೂಲಸೌಕರ್ಯ ನಿರ್ಮಾಣ ಮತ್ತು ಕೌಶಲ್ಯಾಭಿವೃದ್ಧಿ ಈ ಕ್ಷೇತ್ರಗಳಲ್ಲಿ ಪ್ರಮುಖವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಒಟ್ಟಾರೆ ಇದೆಲ್ಲದರ ಹಿಂದಿನ ಉದ್ದೇಶ ಏನು ಅಂತ ಹೇಳಿದ್ರೆ ಭಾರತ ತನ್ನದೇ ಆದಂತಹ ಸ್ವದೇಶಿ ತಂತ್ರಜ್ಞಾನಗಳನ್ನು ಹೇಗೆ ಅಭಿವೃದ್ಧಿಪಡಿಸಬಹುದು ಅನ್ನೋದ್ರ ಕಡೆ ಗಮನ ಹರಿಸ್ತಾ ಇದ್ದೇವೆ.
1: ಭಾರತ ತನ್ನದೇ ಸ್ವದೇಶಿ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸುತ್ತಾ ಗಮನ ಹರಿಸ್ತಾ ಇದೆ ಅನ್ನೋದು ಭಾರತೀಯರಿಗೆ ಹೆಮ್ಮೆಯ ವಿಷಯ. ಹಾಗೆ ನಮ್ಮ ವಿದ್ಯಾರ್ಥಿಗಳಿಗೆ ಖಂಡಿತ ಇದು ಪ್ರೇರಣೆ ನೀಡುತ್ತೆ ಅಂದ್ಕೊಳ್ತೀನಿ. ಈ ಕ್ವಾಂಟಮ್ ಕಂಪ್ಯೂಟರ್ನ ನೋಡಬಹುದಾ? ಕಂಪ್ಯೂಟರ್ಗಳನ್ನ ನೋಡಿದ್ದೀವಿ, ಲ್ಯಾಪ್ಟಾಪ್ ಬಳಸ್ತಾ ಇದ್ದೀವಿ, ಈ ಕ್ವಾಂಟಮ್ ಕಂಪ್ಯೂಟರ್ ಹೇಗಿರುತ್ತೆ?
0: ಕ್ವಾಂಟಮ್ ಕಂಪ್ಯೂಟರ್ಗಳು ಅತ್ಯಂತ ಕಡಿಮೆ ತಾಪಮಾನದಲ್ಲಿ ತಮ್ಮ ಕಾರ್ಯಗಳನ್ನು ನಿರ್ವಹಿಸಬೇಕಾಗುತ್ತೆ. ಸೊ ಹಾಗಾಗಿ ನೀವು ಇವತ್ತು ಗೂಗಲ್ನಲ್ಲಿ ಅಥವಾ ಇಂಟರ್ನೆಟ್ನಲ್ಲಿ ನೀವು ಕ್ವಾಂಟಮ್ ಕಂಪ್ಯೂಟರ್ ಅಂತ ಸರ್ಚ್ ಮಾಡಿದ್ರೆ ಒಂದು ದೊಡ್ಡ ಜುಮ್ಕಿ ಅಥವಾ ನಾವು ಶ್ಯಾಂಡಲಿಯರ್ ಅಂತ ಹೇಳ್ತೀವಿ, ಈ ರೀತಿಯಾದಂತಹ ಒಂದು ಚಿತ್ರ ಅದು ತೋರಿಸುತ್ತೆ. ಇದನ್ನ ನಾವು ಸೂಪರ್ ಕಂಡಕ್ಟಿಂಗ್ ಕ್ವಾಂಟಮ್ ಕಂಪ್ಯೂಟರ್ ಅಂತ ಹೇಳ್ತೀವಿ. ಅತ್ಯಂತ ಕಡಿಮೆ ತಾಪಮಾನದಲ್ಲಿ ಈ ಕ್ವಾಂಟಮ್ ಕಂಪ್ಯೂಟರ್ಗಳು ತಮ್ಮ ಕಾರ್ಯವನ್ನು ನಿರ್ವಹಿಸಬೇಕಾಗಿರೋದ್ರಿಂದ ಇದನ್ನ ನಾವು ಫ್ರಿಡ್ಜ್ ಅಂತ ಹೇಳ್ತೀವಿ, ಅಂದ್ರೆ ಡೈಲ್ಯೂಷನ್ ರೆಫ್ರಿಜರೇಟರ್ ಅಂತ ಹೇಳ್ತೀವಿ. ಈ ಕಡಿಮೆ ತಾಪಮಾನವನ್ನ ಅಚೀವ್ ಮಾಡುವುದಕ್ಕೆ ಈ ಫ್ರಿಡ್ಜ್ಗಳು ಅತ್ಯಂತ ಸಹಕಾರಿಯಾಗಿರುತ್ತವೆ. ಸಾಮಾನ್ಯ ಕಂಪ್ಯೂಟರ್ಗಳು ಕೂಡ ನಾವು ಈಗ ಒಂದು 40 ಅಥವಾ 50 ವರ್ಷಗಳ ಹಿಂದೆ ನಾವು ಗಮನಿಸಿದ್ರೆ ಇದೇ ಕಂಪ್ಯೂಟರ್ಗಳು, ಅಂದ್ರೆ ಎಲೆಕ್ಟ್ರಾನಿಕ್ ಬೇಸ್ಡ್ ಕಂಪ್ಯೂಟರ್ಸ್ ನಾವು ಏನು ಬಳಕೆ ಮಾಡ್ತಾ ಇದ್ದೀವಿ, ಈ ಕಂಪ್ಯೂಟರ್ಗಳು ಕೂಡ ಒಂದು ದೊಡ್ಡ ರೂಮಿನಷ್ಟು ಗಾತ್ರದ್ದಾಗಿರ್ತಾಯಿದ್ವು. ಕಾಲಕ್ರಮೇಣ ಇದರ ಸೈಜ್ ಚಿಕ್ಕದಾಗಿವೆ. ಅದೇ ರೀತಿ ನಾವು ಇವತ್ತು ಕ್ವಾಂಟಮ್ ಕಂಪ್ಯೂಟರ್ ಅನ್ನು ನೋಡಬೇಕಾದ್ರೆ ಒಂದು ದೊಡ್ಡ ರೂಮಿನಷ್ಟು ಗಾತ್ರದ ಉಪಕರಣಗಳು ಮತ್ತು ಅದರ ಬೇಕಾಗಿರುವಂತಹ ಅನೇಕ ಸಲಕರಣೆಗಳು ಎಲ್ಲ ಸೇರಿ ಬಹಳ ದೊಡ್ಡದಾಗಿ ಇವತ್ತು ಇರುತ್ತೆ. ಸಿಡ್ಯಾಕ್ನಲ್ಲಿ ನಾವು ಭಾರತದಲ್ಲೇ ಅತ್ಯಂತ ದೊಡ್ಡದಾದಂತಹ 108 ಕ್ಯೂಬಿಟ್ಸ್ ಬೇಸ್ಡ್ ಸೂಪರ್ ಕಂಡಕ್ಟಿಂಗ್ ಕ್ವಾಂಟಮ್ ಕಂಪ್ಯೂಟರ್ ಅನ್ನು ನಾವು ಇಲ್ಲಿ ಸೆಟಪ್ ಮಾಡ್ತಾ ಇದ್ದೀವಿ. ಇನ್ನೊಂದು 3-4 ತಿಂಗಳಲ್ಲಿ ಈ ಕ್ವಾಂಟಮ್ ಕಂಪ್ಯೂಟರ್ ಇನಾಗ್ರೇಟ್ ಆಗ್ತಾ ಇದೆ. ಸೊ ಅದಾದ ನಂತರ ಎಲ್ಲರೂ ಕೂಡ ಈ ಕ್ವಾಂಟಮ್ ಕಂಪ್ಯೂಟರ್ಗಳನ್ನ ಬಂದು ನೋಡಬಹುದಾಗಿದೆ.
1: ಕ್ವಾಂಟಮ್ ಕಂಪ್ಯೂಟರ್ನ ಯಾರ್ಯಾರು ನೋಡಬೇಕು ಅಂತ ಅನ್ಕೊಂಡಿದ್ರು ಆ ನಿಮ್ಮ ಕನಸು ನನಸಾಗ್ತಾ ಇದೆ. ಡಾಕ್ಟರ್ ಅಶ್ವಿಜ ಬಿ ಅವರು ಆಹ್ವಾನವನ್ನ ಕೊಡ್ತಾ ಇದ್ದಾರೆ, ಖಂಡಿತವಾಗಿ ಎಲ್ಲರೂ ಬಂದು ನೋಡಬಹುದು ಅಂತ. ಇನ್ನು ಕಳೆದ ಕಾರ್ಯಕ್ರಮದಲ್ಲಿ ಭಾರತ ಕೂಡ ಹಿಂದೆ ಬಿದ್ದಿಲ್ಲ ಈ ಕ್ವಾಂಟಮ್ ತಂತ್ರಜ್ಞಾನದಲ್ಲಿ ಅಂತ ಹೇಳಿದ್ರೆ, ಸಿಡ್ಯಾಕ್ ಈ ಕ್ವಾಂಟಮ್ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ನಮ್ಮ ಶ್ರೋತೃಗಳಿಗೆ ಸ್ವಲ್ಪ ಇನ್ನು ವಿವರವಾಗಿ ತಿಳಿಸಬಹುದಾ?
0: ಖಂಡಿತವಾಗಿ. ಸಿಡ್ಯಾಕ್ ದೇಶದಲ್ಲಿ ಕ್ವಾಂಟಮ್ ತಂತ್ರಜ್ಞಾನಗಳು ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಹಲವು ಪ್ರಮುಖ ಕ್ಷೇತ್ರಗಳಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಪ್ರಮುಖವಾಗಿ ಕ್ವಾಂಟಮ್ ಕಂಪ್ಯೂಟಿಂಗ್ ಕ್ಷೇತ್ರದಲ್ಲಿ, ನಾನೀಗಾಗಲೇ ಹೇಳಿದಂತೆ ದೇಶದಲ್ಲೇ ಅತ್ಯಂತ ದೊಡ್ಡದಾದಂತಹ 108 ಕ್ಯೂಬಿಟ್ಸ್ ಸೂಪರ್ ಕಂಡಕ್ಟಿಂಗ್ ಕ್ವಾಂಟಮ್ ಕಂಪ್ಯೂಟರ್ ಅನ್ನು ನಾವು ನಮ್ಮ ಸಿಡ್ಯಾಕ್ ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡ್ತಾ ಇದ್ದೇವೆ. ಇದರ ಜೊತೆಗೆ ಕ್ವಾಂಟಮ್

0: ಕಂಪ್ಯೂಟರ್ ಹಾರ್ಡ್ವೇರ್ ಮತ್ತು ಅದಕ್ಕೆ ಅಗತ್ಯ ಇರುವಂತಹ ಸಾಫ್ಟ್ವೇರ್ ಮತ್ತು ಅನೇಕ ತಂತ್ರಜ್ಞಾನಗಳನ್ನು ನಾವು ಸ್ವದೇಶಿಯಾಗಿ ಅಭಿವೃದ್ಧಿ ಮಾಡ್ತಾ ಇದ್ದೇವೆ. ಮತ್ತು ಕ್ವಾಂಟಮ್ ಕಮ್ಯುನಿಕೇಷನ್ ಕ್ಷೇತ್ರದಲ್ಲಿ ಅತ್ಯಂತ ಸುರಕ್ಷಿತವಾಗಿ ನಾವು ಹೇಗೆ ಸಂವಹನಗಳನ್ನು ಮಾಡಬಹುದು ಅನ್ನೋ ವ್ಯವಸ್ಥೆಗಳನ್ನು ಕೂಡ ಅಭಿವೃದ್ಧಿ ಮಾಡ್ತಾ ಇದ್ದೇವೆ. ಕ್ವಾಂಟಮ್ ಕೀ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತೀವಿ ನಾವು. ಈ ತಂತ್ರಜ್ಞಾನವನ್ನು ಕೂಡ ನಾವು ಬಳಸಿ ಈ ತಂತ್ರಜ್ಞಾನವನ್ನು ನಾವು ಅಭಿವೃದ್ಧಿಪಡಿಸ್ತಾ ಇದ್ದೇವೆ. ಮತ್ತೆ ಈಗಾಗಲೇ ನಾನು ಹೇಳಿದಂತೆ ಈ ಕ್ವಾಂಟಮ್ ಕಂಪ್ಯೂಟರ್ಗಳು ಅತ್ಯಂತ ದೊಡ್ಡದಾಗಿರುವಂತಹ ಸಿಸ್ಟಮ್ಗಳು. ಸೊ ಅದರ ಬೆಲೆ ಕೂಡ ಅತ್ಯಂತ ದುಬಾರಿಯಾದಂತಹ ಪರಿಸ್ಥಿತಿ ಇವತ್ತು ನಮ್ಮಲ್ಲಿ ಇದೆ. ಸೊ ಹಾಗಾಗಿ ವಿದ್ಯಾರ್ಥಿಗಳು ಅಥವಾ ಯಾರೇ ಕ್ವಾಂಟಮ್ ಕಂಪ್ಯೂಟರ್ಗಳನ್ನು ಬಳಸಬೇಕಾದ್ರೆ ಇದು ಒಂದು ದೊಡ್ಡ ಹಿನ್ನಡೆಯಾಗಿದೆ. ಸೊ ಹಾಗಾಗಿ ಸಿಡ್ಯಾಕ್ ಕ್ವಾಂಟಮ್ ಸಿಮ್ಯುಲೇಟರ್ಗಳು ಅಂತ ಸಾಫ್ಟ್ವೇರ್ಗಳನ್ನು ಅಭಿವೃದ್ಧಿಪಡಿಸಿದೆ. ಈ ಕ್ವಾಂಟಮ್ ಸಿಮ್ಯುಲೇಟರ್ಗಳನ್ನ ಬಳಸಿ ತಮ್ಮದೇ ಲ್ಯಾಪ್ಟಾಪ್ ಅಥವಾ ತಮ್ಮದೇ ಕಂಪ್ಯೂಟರ್ಗಳಲ್ಲಿ ಈ ಕ್ವಾಂಟಮ್ ಕಂಪ್ಯೂಟರ್ಗಳ ಅನುಕರಣೆಯನ್ನು ಮಾಡಬಹುದಾಗಿದೆ. ಸೊ ಇದನ್ನು ಕೂಡ ಸಿಡ್ಯಾಕ್ ಈ ಸಿಮ್ಯುಲೇಟರ್ಗಳ ಮೂಲಕ ತಂತ್ರಜ್ಞಾನವನ್ನು ನಿರ್ಮಾಣ ಮಾಡ್ತಾ ಇದೆ. ಇದರ ಜೊತೆಗೆ ನಾನು ಈಗಾಗಲೇ ಹೇಳದಂತೆ ಮುಂದೊಂದು ದಿನ ಕ್ವಾಂಟಮ್ ಕಂಪ್ಯೂಟರ್ಗಳು ಅತ್ಯಂತ ಶಕ್ತಿಶಾಲಿಯಾದರೆ ನಮ್ಮ ಇವತ್ತಿನ ಸೈಬರ್ ಸೆಕ್ಯೂರಿಟಿ ಮೆಕ್ಯಾನಿಸಮ್ಸ್ ಏನಿದೆ ಅದೆಲ್ಲದಕ್ಕೂ ಒಂದು ದೊಡ್ಡ ಸವಾಲನ್ನು ತಂದೊದಗ್ತಾ ಇದೆ. ಸೊ ಹಾಗಾಗಿ ಭವಿಷ್ಯದ ಕ್ವಾಂಟಮ್ ಕಂಪ್ಯೂಟರ್ಗಳಿಂದಲೂ ಹೇಗೆ ನಾವು ಸುರಕ್ಷಿತವಾಗಿರಬಹುದು ಅನ್ನೋ ನಿಟ್ಟಿನಲ್ಲಿ ಪೋಸ್ಟ್ ಕ್ವಾಂಟಮ್ ಕ್ರಿಪ್ಟೋಗ್ರಫಿ ಅನ್ನೋ ಒಂದು ಕ್ಷೇತ್ರದಲ್ಲಿ ಕೂಡ ನಾವು ಅಭಿವೃದ್ಧಿಪಡಿಸ್ತಾ ಇದ್ದೇವೆ. ಸೊ ಈ ಎಲ್ಲಾ ಪ್ರಯತ್ನಗಳು ಕೂಡ ಭಾರತದ ರಾಷ್ಟ್ರೀಯ ಕ್ವಾಂಟಮ್ ಮಿಷನ್ನ ಉದ್ದೇಶಗಳಿಗೆ ಹೊಂದಿಕೊಂಡಿವೆ. ಇದರ ಪ್ರಮುಖ ಗುರಿ ನಾನೀಗಾಗಲೇ ಹೇಳಿದಂತೆ ನಮ್ಮ ಸ್ವದೇಶಿ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸುವುದು ಮತ್ತು ಭಾರತವನ್ನ ಈ ಪ್ರಮುಖವಾದಂತಹ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಜಾಗತಿಕ ಮಟ್ಟದಲ್ಲಿ ಹೇಗೆ ನಾವು ಭಾರತವನ್ನು ನಾಯಕ ರಾಷ್ಟ್ರವನ್ನಾಗಿ ರೂಪಿಸಬಹುದು ಅನ್ನೋದರ ನಿಟ್ಟಿನಲ್ಲಿ ಇದೆ.
1: ಇನ್ನು ನೀವು ಮಾತಾಡ್ತಾ ಹೇಳಿದ್ರಿ ನಮ್ಮ ವಿದ್ಯಾರ್ಥಿಗಳು ಕೂಡ ತಮ್ಮ ಮೊಬೈಲ್ ಅಥವಾ ತಮ್ಮ ಕಂಪ್ಯೂಟರ್ನಲ್ಲಿ ಈ ರೀತಿಯ ತಂತ್ರಜ್ಞಾನಗಳನ್ನ ಅಳವಡಿಸಿಕೊಳ್ಳುವ ಪ್ರಯತ್ನವನ್ನ ಮಾಡಬಹುದು ಅಂತ ಹೇಳಿದ್ರಿ. ಇದೊಂದು ಆಶಾದಾಯಕ ವಿಷಯ ನಮ್ಮ ವಿದ್ಯಾರ್ಥಿಗಳಿಗೆ ಅಂತ ಅನ್ಸತ್ತೆ. ಇನ್ನು ಕಾರ್ಯಕ್ರಮ ಮುಗಿಸುವ ಸಮಯ ಆಯ್ತು. ಮತ್ತಷ್ಟು ಮಗದಷ್ಟು ಮಾಹಿತಿ ಮುಂದಿನ ವಾರದಲ್ಲಿ ಮತ್ತೆ ಇದೇ ಕಾರ್ಯಕ್ರಮದಲ್ಲಿ ಕೇಳುಗರೆ ನಿಮಗಾಗಿ ತರ್ತೀವಿ. ಅಲ್ಲಿವರೆಗೂ ಕಾಯ್ತಾ ಇರಿ ಮುಂದಿನ ಕಾರ್ಯಕ್ರಮಕ್ಕೆ. ಇಷ್ಟೆಲ್ಲ ಮಾಹಿತಿ ನೀಡಿದ್ದಕ್ಕಾಗಿ ಧನ್ಯವಾದಗಳು.
0: ಧನ್ಯವಾದಗಳು.
2: ಸಂಶೋಧನೆ ಮತ್ತು ಯೋಜನೆಗಳು ಈ ವಿಷಯವಾಗಿ ಕಾರ್ಯಕ್ರಮದಲ್ಲಿ ಇದುವರೆಗೂ ಭಾಗವಹಿಸಿದ್ದವರು ಡಾಕ್ಟರ್ ಅಶ್ವಿಜಾ ಬಿ, ಮಿಷನ್ ಡೈರೆಕ್ಟರ್ ಕ್ವಾಂಟಮ್ ಕಂಪ್ಯೂಟಿಂಗ್ ಸಿಡ್ಯಾಕ್ ಬೆಂಗಳೂರು, ಇವರೊಂದಿಗೆ ನಿರ್ಮಲಾ ಎಸ್.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ನಿಮ್ಮ ಪ್ರಶ್ನೆಗಳನ್ನು ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ. ಅಲೆಯು ಒಂದು ತರಂಗವಾಗುತ್ತದೆ. ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
2: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
4: ತರಂಗಾಂತರ 275.5 meters 1089 kilohertz ಹಾಗೂ ಎಫ್ಎಂ ಕಂಪನಾಂಕ 100.3 megahertz ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ.
5: ಎಜೆ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಎಲ್ಲಾ ತರಹದ ಕ್ಯಾನ್ಸರ್ ರೋಗಗಳ ಪತ್ತೆ ಹಾಗೂ ಪರಿಣಾಮಕಾರಿ ಚಿಕಿತ್ಸೆಗೆ ಅತ್ಯಾಧುನಿಕ ಸೌಲಭ್ಯಗಳಿಂದ ಕೂಡಿದ ಕರಾವಳಿ ಕರ್ನಾಟಕದ ಒಂದು ಸಮಗ್ರ ಕ್ಯಾನ್ಸರ್ ಚಿಕಿತ್ಸಾ ಕೇಂದ್ರ. FFF, IMRT, IGRT, ಎಲೆಕ್ಟ್ರಾನ್ ಥೆರಪಿ, HDR ಬ್ರಾಕಿ ಥೆರಪಿ, ಇನ್ನಿತರ ಅತ್ಯಾಧುನಿಕ ಸೌಲಭ್ಯಗಳು ಲಭ್ಯ. ಎಜೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ, ಕುಂಟಿಕಾನ, ಮಂಗಳೂರು. 0824222255.
6: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
7: ಅಡಿಕೆ ಬೆಳೆಗಾರರೇ, ನಿಮಗೆ ಕೂಲಿಕಾರರ ಸಮಸ್ಯೆಯೇ? ನಾವು ಸಾಯಾ ಎಂಟರ್ಪ್ರೈಸಸ್ ನೀಡುತ್ತಿದ್ದೇವೆ ಆಧುನಿಕ ತಂತ್ರಜ್ಞಾನದ ಬೆಂಬಲ.
8: ಸರಕು ಸಾಗಾಟಕ್ಕಾಗಿ ಮೋಟೋಕಾರ್ಟ್, ಮದ್ದು ಸಿಂಪಡಿಸಲು ಕಾರ್ಬನ್ ದೋಟಿ ಹಾಗೂ ಪವರ್ ಸ್ಪ್ರೇಯರ್, ಕಳೆ ಕೊಚ್ಚಲು ಬ್ರಷ್ ಕಟ್ಟರ್, ಅಡಿಕೆ ಸುಲಿಯುವ ವಿವಿಧ ಯಂತ್ರಗಳು, ಇನ್ನು ಮತ್ತಷ್ಟು ಕಾರ್ಯಗಳನ್ನು ಸುಲಭಗೊಳಿಸಲು ವಿವಿಧ ಉಪಕರಣಗಳು.
7: ಕರ್ನಾಟಕದ ಕೃಷಿ ಇಲಾಖೆ, ತೋಟಗಾರಿಕಾ ಇಲಾಖೆ, ಕೇರಳ SMAM ಸ್ಕೀಮ್ಗಳಲ್ಲಿ ಸಬ್ಸಿಡಿ.
8: ವೇಗವಾದ ಕೆಲಸ, ಕಡಿಮೆ ಶ್ರಮ, ಹೆಚ್ಚು ಉತ್ಪಾದನೆ.
7: ಇಂದೇ ಕರೆ ಮಾಡಿ 9483631852.
8: ಮತ್ತೊಮ್ಮೆ 9483631852.
7: ಸಾಯಾ ಎಂಟರ್ಪ್ರೈಸಸ್, ಪುತ್ತೂರು, ವಿಟ್ಲ, ಸುಳ್ಯ, ಕಡಬ, ಬೆಳ್ತಂಗಡಿ, ಮೂಡಬಿದ್ರೆ, ಬಿಸಿ ರೋಡ್, ಮಂಗಳೂರು.
8: ಬದಿಯಡ್ಕ, ಉಪ್ಪಳ, ಕಾಂಜನ್ಘಟ್, ಕುಶಾಲನಗರ ಹಾಗೂ ಗೋಣಿಕೊಪ್ಪ.
9: ಏನು ರಂಗ, ಕೈಗೆ ಬ್ಯಾಂಡೇಜು
10: ಬಿದ್ಬಿಟ್ಟ? ನಮ್ಮಂತ ಆಸಂಗ

0: ಕಾರ್ಮಿಕರಿಗೆ ಯಾರ್ದಿಕ್ಕು
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಹಿಂದೆ KSU WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಕೇಳುಗರೆ, ಎನೆಪೋಯ ಆಸ್ಪತ್ರೆ ಆರೋಗ್ಯ ದೀಪ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಇಂದು ರಾತ್ರಿ 8 ಗಂಟೆಗೆ ಪ್ರಸಾರವಾಗಲಿದೆ. ಈ ಸಲ ವೈದ್ಯಕೀಯ ಚಿತ್ರಣಗಳ ಮಹತ್ವದ ಕುರಿತಾಗಿ ಎನೆಪೋಯ ವೈದ್ಯಕೀಯ ಕಾಲೇಜಿನಲ್ಲಿ ಪ್ರಾಧ್ಯಾಪಕರು ಮತ್ತು ರೇಡಿಯಾಲಜಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ದೇವದಾಸ್ ಆಚಾರ್ಯ ಅವರೊಡನೆ ನಿಮ್ಮ ಪ್ರಶ್ನೆಗಳನ್ನು ಕೇಳಬಹುದು. ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211999, STD code 0824, mobile 8277038000. ವೈದ್ಯಕೀಯ ಚಿತ್ರಣಗಳ ಮಹತ್ವದ ಕುರಿತಾಗಿ ನಿಮ್ಮ ಪ್ರಶ್ನೆಗಳನ್ನು ಕೇಳಿ ಇಂದು ರಾತ್ರಿ 8 ಗಂಟೆಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನೆಪೋಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ, ದೇರಳಕಟ್ಟೆ, ಮಂಗಳೂರು.

0: ಸಮಯ 7:34 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಕಟಣೆ. 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳುವಿರಿ.
1: ಕೇಳುಗರೆ, ಇದೇ ಶುಕ್ರವಾರ ಜುಲೈ 17 ಸಾಯಂಕಾಲ 6:30 ರಾಜ್ಯ ಕೃಷಿ ಇಲಾಖೆಯ ಪ್ರಾಯೋಜಿತ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ವಿಷಯ ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ರೂಪಾ ಎಲ್ ಜಂಟಿ ಕೃಷಿ ನಿರ್ದೇಶಕರು, ಕರ್ನಾಟಕ ರಾಜ್ಯ ಬೀಜ ನಿಗಮ ಬೆಂಗಳೂರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237074 77, 2237048, 2237499 STD code 080. ಕೇಳಿ, ಇದೇ ಶುಕ್ರವಾರ ಜುಲೈ 17 ಸಾಯಂಕಾಲ 6:30 ಹಲೋ ಕೃಷಿರಂಗ. ವಿಷಯ ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ.
2: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಕ್ಷಯ್ ಹೆಚ್ಎಂ. ಮುಖ್ಯಾಂಶಗಳು. ಭಾರತ ಯುಕೆ ಸಮಗ್ರ ಆರ್ಥಿಕ ಮುಕ್ತ ವ್ಯಾಪಾರ ಒಪ್ಪಂದ ಇಂದಿನಿಂದ ಜಾರಿ, ಆರ್ಥಿಕ ಬಾಂಧವ್ಯದಲ್ಲಿ ಹೊಸ ಮೈಲಿಗಲ್ಲು. ಹೈದರಾಬಾದ್ನಲ್ಲಿ ಇಂದಿನಿಂದ 12ನೇ ಬ್ರಿಕ್ಸ್ ಕಾರ್ಮಿಕ ಮತ್ತು ಉದ್ಯೋಗ ಸಚಿವರ ಸಭೆ ಆರಂಭ. ನವದೆಹಲಿಯಲ್ಲಿ ಇಂದು ನಿರ್ಣಾಯಕ ಖನಿಜ ಬ್ಲಾಕ್ಗಳ 8ನೇ ಹಂತದ ಹರಾಜು ಪ್ರಕ್ರಿಯೆಗೆ ಚಾಲನೆ. ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್ ಸರಣಿ ಮೊದಲ ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ದ ಭಾರತಕ್ಕೆ 6 ವಿಕೆಟ್ಗಳ ಗೆಲುವು. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ಫ್ರಾನ್ಸ್ ವಿರುದ್ಧ ಜಯಗಳಿಸಿ ಫೈನಲ್ಗೆ ಲಗ್ಗೆಯಿಟ್ಟ ಸ್ಪೇನ್. ವಾರ್ತೆಗಳ ವಿವರ. ಭಾರತ ಮತ್ತು ಯುನೈಟೆಡ್ ಕಿಂಗ್ಡಮ್ ನಡುವಿನ ಐತಿಹಾಸಿಕ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಸಿಇಟಿಎ ಹಾಗೂ ಸಾಮಾಜಿಕ ಭದ್ರತೆ ಒಪ್ಪಂದವಾದ ದ್ವಿಗುಣ ಕೊಡುಗೆ ಒಪ್ಪಂದ ಡಿಸಿಸಿ ಇಂದಿನಿಂದ ಅಧಿಕೃತವಾಗಿ ಅನುಷ್ಠಾನಗೊಂಡಿದೆ. ಈ ಒಪ್ಪಂದ ಯುಕೆ ಮಾರುಕಟ್ಟೆಯಲ್ಲಿ 99% ಭಾರತೀಯ ಉತ್ಪನ್ನಗಳಿಗೆ ಸಂಪೂರ್ಣ ಸುಂಕರಹಿತ ಪ್ರವೇಶ ಕಲ್ಪಿಸಲಿದ್ದು, ಉಭಯ ದೇಶಗಳ ನಡುವಿನ ವ್ಯಾಪಾರ ಮತ್ತು ಹೂಡಿಕೆ ಸಂಬಂಧಗಳಲ್ಲಿ ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡಲಿವೆ. ನವದೆಹಲಿಯಲ್ಲಿ ನಿನ್ನೆ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಕೇಂದ್ರ ವಾಣಿಜ್ಯ ಕಾರ್ಯದರ್ಶಿ ರಾಜೇಶ್ ಅಗರ್ವಾಲ್, ಈ ಒಪ್ಪಂದವು ಎರಡು ಬಲಿಷ್ಠ ಆರ್ಥಿಕತೆಗಳ ನಡುವಿನ ಭವಿಷ್ಯದ ಆರ್ಥಿಕ ಸಹಭಾಗಿತ್ವಕ್ಕೆ ಬಲವಾದ ಅಡಿಪಾಯ ಹಾಕಿದೆ ಎಂದು ಹೇಳಿದರು. ಈ ಒಪ್ಪಂದದ ಅಡಿಯಲ್ಲಿ ಜಾರಿಗೆ ಬಂದಿರುವ ದ್ವಿಗುಣ ಕೊಡುಗೆ ಒಪ್ಪಂದ ಡಿಸಿಸಿ ತಾತ್ಕಾಲಿಕವಾಗಿ ಯುಕೆ ದೇಶಕ್ಕೆ ನಿಯೋಜನೆಗೊಳ್ಳುವ ಅರ್ಹ ಭಾರತೀಯ ವೃತ್ತಿಪರರಿಗೆ ಅಲ್ಲಿನ ಸಾಮಾಜಿಕ ಭದ್ರತಾ ವಂತಿಕೆ ಪಾವತಿಯಿಂದ ವಿನಾಯಿತಿ ನೀಡಲಿದ್ದು, ಭಾರತೀಯ ಉದ್ಯೋಗಿಗಳಿಗೆ ಮತ್ತು ಉದ್ಯೋಗದಾತರಿಗೆ ಹೆಚ್ಚಿನ ಅನುಕೂಲ ಕಲ್ಪಿಸಲಿದೆ. ಈ ಜನಕೇಂದ್ರಿತ ಒಪ್ಪಂದದಡಿ ಭಾರತದ ಪ್ರಮುಖ ರಫ್ತು ವಲಯಗಳಾದ ಸಂಸ್ಕರಿಸಿದ ಆಹಾರ ಉತ್ಪನ್ನ, ಕಡಲ ಉತ್ಪನ್ನ

0: ಇಂಜಿನಿಯರಿಂಗ್, ಚರ್ಮ ಹಾಗೂ ಜವಳಿ ಉದ್ಯಮಗಳ ಮೇಲಿದ್ದ ಸುಂಕವನ್ನು ಸಂಪೂರ್ಣವಾಗಿ ರದ್ದುಗೊಳಿಸಲಾಗಿದೆ. ಇದು ಯುಕೆ ಮಾರುಕಟ್ಟೆಯಲ್ಲಿ ಭಾರತೀಯ ಉತ್ಪನ್ನಗಳ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸಿ ದೇಶದ ರೈತರು, ಮೀನುಗಾರರು ಮತ್ತು ಎಂಎಸ್ಎಂಇ ವಲಯಕ್ಕೆ ಹೊಸ ಅವಕಾಶಗಳನ್ನು ಸೃಷ್ಟಿಸಲಿದೆ. ಇದೇ ವೇಳೆ ಭಾರತ ತನ್ನ ದೇಶೀಯ ಮಾರುಕಟ್ಟೆಯ ಹಿತಾಸಕ್ತಿಯನ್ನು ಕಾಯ್ದುಕೊಂಡಿದ್ದು, ಡೈರಿ ಉತ್ಪನ್ನಗಳು, ಧಾನ್ಯಗಳು, ಖಾದ್ಯತೈಲಗಳು ಸೇರಿದಂತೆ ಪ್ರಮುಖ ಸೂಕ್ಷ್ಮ ವಲಯಗಳಿಗೆ ಒಪ್ಪಂದದ ಅಡಿಯಲ್ಲಿ ಸಂಪೂರ್ಣ ರಕ್ಷಣೆ ಒದಗಿಸಿದೆ. ಭಾರತದ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿರುವ 12ನೇ ಬ್ರಿಕ್ಸ್ ಕಾರ್ಮಿಕ ಮತ್ತು ಉದ್ಯೋಗ ಸಚಿವರ ಎರಡು ದಿನಗಳ ಸಭೆ ಇಂದಿನಿಂದ ಹೈದರಾಬಾದ್ನಲ್ಲಿ ಆರಂಭವಾಗಲಿದೆ. ಸ್ಥಿತಿಸ್ಥಾಪಕತ್ವ, ಆವಿಷ್ಕಾರ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯ ಧ್ಯೇಯ ವಾಕ್ಯದಡಿ ಈ ಸಭೆ ಆಯೋಜಿಸಲಾಗಿದ್ದು, ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಕಾರ್ಮಿಕ ಮತ್ತು ಉದ್ಯೋಗ ಸಚಿವರು ಹಾಗೂ ಹಿರಿಯ ಅಧಿಕಾರಿಗಳು ಪಾಲ್ಗೊಳ್ಳಲಿದ್ದಾರೆ. ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವೀಯ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸಮ್ಮೇಳನದಲ್ಲಿ ಕಾರ್ಮಿಕ ವಲಯಕ್ಕೆ ಸಂಬಂಧಿಸಿದ ಪ್ರಮುಖ 4 ಆದ್ಯತಾ ಕ್ಷೇತ್ರಗಳ ಕುರಿತು ಸಚಿವರು ವಿಸ್ತೃತವಾಗಿ ಚರ್ಚಿಸಲಿದ್ದಾರೆ. ವಿಶೇಷವಾಗಿ ಸಾಮಾಜಿಕ ಭದ್ರತೆಯನ್ನು ಉತ್ತೇಜಿಸುವುದು, ಕಾರ್ಮಿಕ ಮಾರುಕಟ್ಟೆಗಳ ಸುಧಾರಣೆ ಹಾಗೂ ಕಾರ್ಯಪಡೆಗಳಲ್ಲಿ ಮಹಿಳೆಯರ ಪಾಲ್ಗೊಳ್ಳುವಿಕೆ ಮತ್ತು ಒಳಗೊಳ್ಳುವಿಕೆಯನ್ನು ಹೆಚ್ಚಿಸುವ ಕುರಿತು ಸಮಾಲೋಚನೆ ನಡೆಯಲಿದೆ. ಇದರ ಜೊತೆಗೆ ಉದ್ಯೋಗ ಕಾರ್ಯನಿರತ ಗುಂಪು ಸಿದ್ದಪಡಿಸಿರುವ ಕರಡು ಘೋಷಣೆಯನ್ನು ಸಭೆಯಲ್ಲಿ ಪರಿಶೀಲಿಸಿ ಅಂಗೀಕರಿಸುವ ಸಾಧ್ಯತೆ ಇದೆ. ಬ್ರಿಕ್ಸ್ ರಾಷ್ಟಗಳ ನಡುವೆ ಕಾರ್ಮಿಕ ಮಾರುಕಟ್ಟೆ ನೀತಿಗಳು ಕಾರ್ಮಿಕರ ಕಲ್ಯಾಣ, ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯೋಗಾವಕಾಶಗಳ ಸೃಷ್ಟಿಯಲ್ಲಿ ಪರಸ್ಪರ ಸಹಕಾರವನ್ನು ಬಲಪಡಿಸಲು ಈ ಸಮ್ಮೇಳನವು ಉತ್ತಮ ವೇದಿಕೆಯಾಗಿದೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಭಾರತದ ಉನ್ನತ ಮಟ್ಟದ ಉದ್ಯಮಿಗಳ ನಿಯೋಗದೊಂದಿಗೆ ನಿನ್ನೆ ಬೆಲ್ಜಿಯಂ ರಾಜಧಾನಿ ಬ್ರಸೆಲ್ಸ್ಗೆ ಆಗಮಿಸಿದ್ದು, ಐರೋಪ್ಯ ರಾಷ್ಟಗಳೊಂದಿಗೆ ವ್ಯಾಪಾರ, ಹೂಡಿಕೆ ಮತ್ತು ತಂತ್ರಜ್ಞಾನ ವಲಯದ ಬಾಂಧವ್ಯರೊಂದಿಗೆ ಮುಂದಾಗಿದ್ದಾರೆ. ಭೇಟಿಯ ಭಾಗವಾಗಿ ಬೆಲ್ಜಿಯಂ ಉಪಪ್ರಧಾನಿ ಡೇವಿಡ್ ಕ್ಲಾರಿನ್ವಲ್ ಅವರನ್ನು ಭೇಟಿಯಾದ ಸಚಿವರು ಭಾರತ ಐರೋಪ್ಯ ಒಕ್ಕೂಟದ ಮುಕ್ತ ವ್ಯಾಪಾರ ಒಪ್ಪಂದದ ಪ್ರಗತಿ ಹಾಗೂ ದ್ವಿಪಕ್ಷೀಯ ಆರ್ಥಿಕ ಸಂಬಂಧಗಳನ್ನು ಬಲಪಡಿಸುವ ಕುರಿತು ಸುದೀರ್ಘ ಚರ್ಚೆ ನಡೆಸಿದರು. ಬಳಿಕ ಐರೋಪ್ಯ ಒಕ್ಕೂಟದ ಹವಾಮಾನ ಆಯುಕ್ತರು ಮತ್ತು ಕೃಷಿ ಆಯುಕ್ತರನ್ನು ಪ್ರತ್ಯೇಕವಾಗಿ ಭೇಟಿಯಾದ ಸಚಿವರು ನವೀಕರಿಸಬಹುದಾದ ಇಂಧನ, ಹಸಿರು ಹೈಡ್ರೋಜನ್, ಸುಸ್ಥಿರ ಕೃಷಿ ಬೆಳವಣಿಗೆ ಮತ್ತು ಜಾಗತಿಕ ಆಹಾರ ಭದ್ರತೆಯ ಕುರಿತು ಸಹಭಾಗಿತ್ವವನ್ನು ವಿಸ್ತರಿಸುವ ಬಗ್ಗೆ ಮಹತ್ವದ ಮಾತುಕತೆ ನಡೆಸಿದರು. ಶೂನ್ಯ ಇಂಗಾಲ ಹೊರಸೂಸುವಿಕೆ ಗುರಿ ಸಾಧನೆಗೆ ಜಾಗತಿಕ ಕ್ರಮಗಳನ್ನು ಬಲಪಡಿಸಲು ಉಭಯ ನಾಯಕರು ಸಮ್ಮತಿಸಿದರು. ಕೇಂದ್ರ ಸರ್ಕಾರ 19 ಉಪವಲಯಗಳಿಗೆ ದೇಶದ ಮೊದಲ ಪ್ರಾಯೋಗಿಕ ಸೇವಾ ಉತ್ಪಾದನಾ ಸೂಚ್ಯಂಕ ISP ಬಿಡುಗಡೆ ಮಾಡಿದೆ. ಇದರ ಮೂಲಕ ಮೊದಲ ಬಾರಿಗೆ ಸೇವಾ ವಲಯದಲ್ಲಿ ಅಲ್ಪಾವಧಿಯ ಚಟುವಟಿಕೆಯ ಮಾಸಿಕ ಅಳತೆಯನ್ನು ಒದಗಿಸಲಾಗುತ್ತಿದೆ. 2024-25 ಮೂಲ ವರ್ಷವಾಗಿ ಹೊಂದಿರುವ ಉದ್ಘಾಟನಾ ಸೂಚ್ಯಂಕ ಏಪ್ರಿಲ್ 2026 ಸಹ ಒಳಗೊಂಡಿದ್ದು, ಭಾರತದ ಸೇವಾ ವಲಯದ ಸುಮಾರು 60% ಹೊಂದಿದೆ. ಅಂಕಿಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯವು ಭಾರತದ ಸೇವಾ ವಲಯದ ಮಾಪನವನ್ನು ಸುಧಾರಿಸುವಲ್ಲಿ ಮತ್ತು ದೇಶದ ಅಂಕಿಅಂಶಗಳ ವ್ಯವಸ್ಥೆಯನ್ನು ಬಲಪಡಿಸುವಲ್ಲಿ ಉಪವಲಯಗಳ ISP ಒಂದು ಪ್ರಮುಖ ಮೈಲಿಗಲ್ಲು ಎಂದು ವಿವರಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಕಲ್ಲಿದ್ದಲು ಮತ್ತು ಗಣಿ ಸಚಿವ ಜಿ ಕಿಶನ್ ರೆಡ್ಡಿ ಇಂದು 9 ರಾಜ್ಯಗಳಲ್ಲಿ ವ್ಯಾಪಿಸಿರುವ 20 ನಿರ್ಣಾಯಕ ಮತ್ತು ಕಾರ್ಯತಂತ್ರದ ಖನಿಜ ಬ್ಲಾಕ್ಗಳ 8ನೇ ಹಂತದ ಹರಾಜು ಪ್ರಕ್ರಿಯೆಗೆ ಅಧಿಕೃತವಾಗಿ ಚಾಲನೆ ನೀಡಲಿದ್ದಾರೆ. ಸ್ವಚ್ಛ ಇಂಧನ ರಕ್ಷಣೆ ಮತ್ತು ಸುಧಾರಿತ ಉತ್ಪಾದನಾ ವಲಯಗಳಿಗೆ ಅಗತ್ಯವಾಗಿರುವ ಮಾಲಿಬ್ಡಿನಮ್, ಗ್ರಾಫೈಟ್, ಲಿಥಿಯಂ ಮತ್ತು ಟೈಟಾನಿಯಂ ಸೇರಿದಂತೆ ಪ್ರಮುಖ ಖನಿಜಗಳು ಈ ಬ್ಲಾಕ್ಗಳಲ್ಲಿ ಒಳಗೊಂಡಿವೆ ಎಂದು ಗಣಿ ಸಚಿವಾಲಯ ತಿಳಿಸಿದೆ. ಈವರೆಗೆ ನಡೆದಿರುವ 7 ಹಂತಗಳಲ್ಲಿ ಸಚಿವಾಲಯ 88 ಬ್ಲಾಕ್ಗಳ ಪೈಕಿ 56 ಬ್ಲಾಕ್ಗಳನ್ನು ಯಶಸ್ವಿಯಾಗಿ ಹರಾಜು ಮಾಡಿದ್ದು, 63%ಕ್ಕೂ ಹೆಚ್ಚು ಯಶಸ್ಸಿನ ಪ್ರಮಾಣ ದಾಖಲಿಸಿದೆ. ಹರಾಜು ಸ್ವತ್ತುಗಳಲ್ಲಿ ಉದ್ಯಮ ವಲಯದಿಂದ ವ್ಯಕ್ತವಾಗುತ್ತಿರುವ ಭಾರೀ ಬೆಂಬಲ, ಸರ್ಕಾರದ ಪಾರದರ್ಶಕ ಮತ್ತು ಮಾರುಕಟ್ಟೆ ಆಧಾರಿತ ಹರಾಜು ವ್ಯವಸ್ಥೆಯ ಮೇಲಿರುವ

0: ಹೂಡಿಕೆದಾರರ ವಿಶ್ವಾಸವನ್ನು ಪ್ರತಿಬಿಂಬಿಸುತ್ತದೆ. ಇದರೊಂದಿಗೆ ಭಾರತೀಯ ಖನಿಜ ವಲಯವು 2025-26 ಹಣಕಾಸು ವರ್ಷದಲ್ಲಿ ಐತಿಹಾಸಿಕ ಮೈಲಿಗಲ್ಲನ್ನು ಸಾಧಿಸಿದ್ದು, ಹರಾಜು ಪದ್ದತಿ ಜಾರಿಗೆ ಬಂದ ನಂತರ ಅತ್ಯಧಿಕ ಒಟ್ಟು 212 ಖನಿಜ ಬ್ಲಾಕ್ಗಳನ್ನು ಯಶಸ್ವಿಯಾಗಿ ಹರಾಜು ಮಾಡಿದೆ. ಬರ್ಮಿಂಗ್ಹ್ಯಾಂನ ಎಡ್ಜ್ ಬಾಸ್ಟನ್ನಲ್ಲಿ ಕಳೆದ ರಾತ್ರಿ ನಡೆದ 3 ಪಂದ್ಯಗಳ ಪುರುಷರ ಏಕದಿನ ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿ ಆತಿಥೇಯ ಇಂಗ್ಲೆಂಡ್ ತಂಡದ ವಿರುದ್ದ ಭಾರತ ತಂಡ 6 ವಿಕೆಟ್ಗಳ ಜಯ ಸಾಧಿಸಿತು. ಇದರೊಂದಿಗೆ ಭಾರತ ತಂಡ ಸರಣಿಯಲ್ಲಿ 1-0 ಅಂತರದಲ್ಲಿ ಮುನ್ನಡೆ ಸಾಧಿಸಿದೆ. ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ ಇಂಗ್ಲೆಂಡ್ 48 ಓವರ್ಗಳಲ್ಲಿ 258 ರನ್ಗಳಿಗೆ ತನ್ನೆಲ್ಲಾ ವಿಕೆಟ್ ಕಳೆದುಕೊಂಡಿತು. ಭಾರತದ ಪರ ಅಕ್ಷರ್ ಪಟೇಲ್ 4 ವಿಕೆಟ್ಗಳನ್ನು ಪಡೆದರು. ಗುರಿ ಬೆನ್ನತ್ತಿದ ಭಾರತ ತಂಡ ನಾಯಕ ಶುಭ್ಮನ್ ಗಿಲ್ ಅವರ 80 ರನ್ಗಳ ಅದ್ಭುತ ಇನ್ನಿಂಗ್ಸ್ನ ಸಹಾಯದಿಂದ ಸುಲಭವಾಗಿ ಜಯ ಸಾಧಿಸಿತು. ಇದಲ್ಲದೆ ವಾಷಿಂಗ್ಟನ್ ಸುಂದರ್ ಮತ್ತು ಅಕ್ಷರ್ ಪಟೇಲ್ ಇಬ್ಬರೂ ಅರ್ಧಶತಕ ಗಳಿಸಿದರು. ಆಲ್ರೌಂಡ್ ಪ್ರದರ್ಶನ ನೀಡಿ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ ಅಕ್ಷರ್ ಪಟೇಲ್ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಎರಡೂ ತಂಡಗಳು ನಾಳೆ ಕಾರ್ಡಿಫ್ನ ಸೋಫಿಯಾ ಗಾರ್ಡನ್ಸ್ನಲ್ಲಿ ನಡೆಯಲಿರುವ ಎರಡನೇ ಏಕದಿನ ಪಂದ್ಯದಲ್ಲಿ ಪರಸ್ಪರ ಮುಖಾಮುಖಿಯಾಗಲಿವೆ. ಮೂರನೇ ಏಕದಿನ ಪಂದ್ಯ ಭಾನುವಾರ ಲಂಡನ್ನ ಲಾರ್ಡ್ಸ್ ಕ್ರಿಕೆಟ್ ಮೈದಾನದಲ್ಲಿ ನಡೆಯಲಿದೆ. ಅಮೆರಿಕದ ಟೆಕ್ಸಾಸ್ನ ಡಲ್ಲಾಸ್ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಮೊದಲ ಸೆಮಿಫೈನಲ್ ಪಂದ್ಯದಲ್ಲಿ ಸ್ಪೇನ್ ತಂಡ ಫ್ರಾನ್ಸ್ ವಿರುದ್ದ 2-0 ಗೋಲುಗಳ ಅಂತರದ ಭರ್ಜರಿ ಜಯ ಸಾಧಿಸುವ ಮೂಲಕ ಫಿಫಾ ವಿಶ್ವಕಪ್ 2026 ಫೈನಲ್ಗೆ ಲಗ್ಗೆಯಿಟ್ಟಿದೆ. ಮೈಕೆಲ್ ಒಯರ್ಜಾಬಲ್ 22ನೇ ನಿಮಿಷದಲ್ಲಿ ಗೋಲು ಗಳಿಸುವ ಮೂಲಕ ಖಾತೆ ತೆರೆದರು. ಪೆಡ್ರೋ ಪೋರೋ 2ನೇ ಗೋಲು ಗಳಿಸುವ ಮೂಲಕ ಗೆಲುವು ಖಚಿತಪಡಿಸಿಕೊಂಡರು. ಅಟ್ಲಾಂಟಾದಲ್ಲಿ ಇಂದು ಮಧ್ಯರಾತ್ರಿ ನಡೆಯಲಿರುವ 2ನೇ ಸೆಮಿಫೈನಲ್ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ಅರ್ಜೆಂಟೀನಾ ಇಂಗ್ಲೆಂಡ್ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30 ಆರಂಭವಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಯುಕೆ ಸಮಗ್ರ ಆರ್ಥಿಕ ಮತ್ತು ಮುಕ್ತ ವ್ಯಾಪಾರ ಒಪ್ಪಂದ ಎಂದಿನಿಂದ ಜಾರಿ, ಆರ್ಥಿಕ ಬಾಂಧವ್ಯದಲ್ಲಿ ಹೊಸ ಮೈಲಿಗಲ್ಲು. ಹೈದರಾಬಾದ್ನಲ್ಲಿ ಎಂದಿನಿಂದ 12ನೇ ಬ್ರಿಕ್ಸ್ ಕಾರ್ಮಿಕ ಮತ್ತು ಉದ್ಯೋಗ ಸಚಿವರ ಸಭೆ ಆರಂಭ. ನವದೆಹಲಿಯಲ್ಲಿ ಇಂದು ನಿರ್ಣಾಯಕ ಖನಿಜ ಬ್ಲಾಕ್ಗಳ 8ನೇ ಹಂತದ ಹರಾಜು ಪ್ರಕ್ರಿಯೆಗೆ ಚಾಲನೆ. ಅಂತಾರಾಷ್ಟೀಯ ಏಕದಿನ ಕ್ರಿಕೆಟ್ ಸರಣಿ ಮೊದಲ ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ದ ಭಾರತಕ್ಕೆ 6 ವಿಕೆಟ್ಗಳ ಗೆಲುವು. ಫಿಫಾ ವಿಶ್ವಕಪ್ ಫುಟ್ಬಾಲ್ ಫ್ರಾನ್ಸ್ ವಿರುದ್ದ ಜಯಗಳಿಸಿ ಫೈನಲ್ಗೆ ಲಗ್ಗೆಯಿಟ್ಟ ಸ್ಪೇನ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.
1: ಆಕಾಶವಾಣಿ ಮಂಗಳೂರು ರಾಗರಂಜನೆ ಚಿತ್ರಗೀತೆಗಳ ಕಾರ್ಯಕ್ರಮ ಇನ್ನು ಸ್ವಲ್ಪ ಹೊತ್ತಿನಲ್ಲಿ.
2: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ, ಬರೀ ಒಂದು ಕ್ಲಿಕ್ನಲ್ಲಿ ಅದ್ಭುತ ಸಿಕ್ಬಿದ್ರು.
3: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ, ಆರ್ಬಿಐ ಹೇಳುತ್ತೆ.
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಪ್ರಕ್ರಿಯೆ ನಡೆಸುತ್ತಿದೆ. ಕರ್ನಾಟಕದಲ್ಲಿ ಜುಲೈ 29ರವರೆಗೆ ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ತಮಗೆ ಗಣತಿ ನಮೂನೆ ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡುತ್ತಾರೆ. ತಾವು ನೀಡುವ ಮಾಹಿತಿ ಆಧರಿಸಿ ಆಗಸ್ಟ್ 5ರಂದು ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಹೆಚ್ಚಿನ ಮಾಹಿತಿಗೆ ಇಸಿಐ ನೆಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಇದು ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
6: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವೂ ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ಇಂಜೆಕ್ಷನ್ನಿಂದ ಇದುವರೆಗೂ 13,000 ಜೀವಗಳನ್ನು ಹೃದಯಾಘಾತದಿಂದ ರಕ್ಷಿಸಲಾಗಿದೆ. ನೆನಪಿಡಿ, ಸಮಯಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ರಾಗರಂಜನೆ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ಶ್ರೀಕೃಷ್ಣ ದೇವರಾಯ ಚಿತ್ರಕ್ಕಾಗಿ ಪಿಬಿ ಶ್ರೀನಿವಾಸ್, ಪಿ ಸುಶೀಲಾ ಮತ್ತು ಎಸ್ ಜಾನಕಿ ಅವರು ಹಾಡಿರುವ ಗೀತೆ, ಕಣಗಲ್ ಪ್ರಭಾಕರ್ ಶಾಸ್ತ್ರಿ ಅವರ ಸಾಹಿತ್ಯ, ಸಂಗೀತ ನೀಡಿದರೆ ಟಿ ಜಿ ಲಿಂಗಪ್ಪ.

ಎಂ ಗೋಪಾಲಕೃಷ್ಣ ಅಡಿಗ ಅವರ ರಚನೆಯನ್ನು ಅಳವಡಿಸಿಕೊಳ್ಳಲಾದ ಅಮೇರಿಕ ಅಮೇರಿಕ ಚಿತ್ರದ ಗೀತೆ, ಗಾಯಕರು ಸಂಗೀತ ಕಟ್ಟಿ ಮತ್ತು ರಾಜು ಅನಂತಸ್ವಾಮಿ, ಸಂಗೀತ ನೀಡಿದರೆ ಮನೋಮೂರ್ತಿ.

ಕಾರ್ಯಕ್ರಮದ ಕೊನೆಯದಾಗಿ ಅಪೂರ್ವ ಸಂಗಮ ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಜಾನಕಿ ಅವರು ಹಾಡಿರುವ ಗೀತೆ, ಚಿ ಉದಯಶಂಕರ್ ಅವರ ಸಾಹಿತ್ಯ, ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್.

ಬತ್ತಲೇಶ್ವರ ಕವಿಯ ಕೌಶಿಕ ರಾಮಾಯಣವು ಓದುಗರಿಗೆ ಕೇಳುಗರಿಗೆ ರಸದೌತಣ ನೀಡುವ ಕಾವ್ಯವೇ ಹೌದು. ರಾಮಾಯಣದ ಕಥೆಯು ಎಲ್ಲರಿಗೂ ತಿಳಿದದ್ದೇ, ಆದರೂ ಬೇರೆ ಬೇರೆ ಕವಿಗಳು ಚಿತ್ರಿಸಿರುವಂತಹ ರೀತಿ ರಾಮಾಯಣದ ಕಥೆಯ ಸ್ಥೂಲ ಮತ್ತು ಸೂಕ್ಷ್ಮ ಚಿಂತನೆಗಳಿಗೆ ಸಾಕ್ಷಿಯಾಗಿದೆ. ಪಿತೃವಾಕ್ಯ ಪರಿಪಾಲನೆಗಾಗಿ ವನವಾಸಕ್ಕೆ ಬಂದ ರಾಮನನ್ನು ಅನುಸರಿಸಿ ಬಂದ ಲಕ್ಷ್ಮಣ ಸೀತೆಯೂ ಪಂಚವಟಿಯಲ್ಲಿ ದಿವಸಗಳನ್ನು ಕಳೆಯುತ್ತಿರುವಂತಹ ಸಂದರ್ಭದಲ್ಲಿ ದುರುಳ ರಾವಣನು ಸೀತಾಪಹರಣ ಮಾಡುತ್ತಾನೆ. ಆಕೆಯ ಇರವನ್ನು ಹುಡುಕುತ್ತಾ ಬಂದ ರಾಮನಿಗೆ ಸುಗ್ರೀವನ ಭೇಟಿಯಾಗ್ತದೆ. ವಾಲಿ ನಿಗ್ರಹ ಮಾಡಿದ ರಾಮನಿಗೆ ಮಾತು ಕೊಟ್ಟಂತೆ ಸುಗ್ರೀವ ಸೀತಾನ್ವೇಷಣೆಗಾಗಿ ತನ್ನ ಕಪಿ ಸಮೂಹವನ್ನು ಸೇರಿಸುತ್ತಾನೆ. ಹೇಗಿತ್ತು ಎಂದರೆ, ನೆಲನ ಪಡೆಯೋ ಪ್ರಳಯ ಕಾಲಾನಲನ ಬಳಗವೋ ಗಂಧಮಾದನ ಬಲವೋ ಮಾರಿಯ ಕುಲವೋ ಕಾಲಮೃತ್ಯುಗಳೋ ಎಂಬಂತೆ ಹಲವಾರು ಕಪಿನಾಯಕರು ರಾಮನ ಎದುರು ಸಿದ್ಧರಾಗಿದ್ದಾರೆ. ರಾಮ ಅವರನ್ನೆಲ್ಲ ನೋಡಿ ಸಂತೋಷ ಪಡ್ತಾ ಇದ್ದಾನೆ. ಆತನು ಹನುಮನನ್ನು ಗಮನಿಸಿ ಹೇಳುತ್ತಾ ಇದ್ದಾನೆ.

ಹನುಮ, ನೀನೇನು ಸುಮ್ಮನೆ ಇದ್ದೀಯಲ್ಲ? ನೀನು ಏನು ಎಂದು ನನಗೆ ಗೊತ್ತಿದೆ. ನಿನ್ನಾಳು ಎಲ್ಲಿ ತೋರಿಸು. ನಿನ್ನ ಶಕ್ತಿಯ ವಿವರಣೆ ಪ್ರದರ್ಶನ ಆಗಿಲ್ಲ ಎಂದಾಗ ಈ ತನಕ ಸುಮ್ಮನಿದ್ದ ಹನುಮ ತನ್ನ ಸಹಜವಾದ ಸೇವಕತನ, ವಿನಯವಂತಿಕೆಯ, ಭಕ್ತಿಶ್ರದ್ಧೆಯ ವಿಚಾರ ಹೇಳುತ್ತಾ, ರಾಮ, ನಾವೆಲ್ಲ ಆಳುಗಳು, ಸೇವಕರು, ಕಿಂಕರರು. ನಮ್ಮಿಂದ ಏನು ಸಾಧ್ಯ? ದೊರೆ, ಒಡೆಯ, ಸ್ವಾಮಿ, ನೀನೇ ಎಲ್ಲ, ನಾನೇನು ಸಲ್ಲ ಎಂದಾಗ ರಾಮನಿಗೆ ಸಂತೃಪ್ತಿಯ ನಗು ಬಂತು. ಮತ್ತೆ ಹೇಳ್ತಾ ಇದ್ದಾನೆ, ನೀನು ಈಗ ಸಿದ್ಧನಾಗಲೇಬೇಕು ಹನುಮಂತ, ನನ್ನ ಮೇಲೆ ಭಕ್ತಿ ಇದ್ದರೆ ಹೊರಡು ಎಂದಾಗ ಹನುಮ ತನ್ನ ಬಳಗದ ತೋಳ್ಬಲ ಇರುವ ಪರಾಕ್ರಮಶೀಲರನ್ನು ತೋರಿಸುತ್ತಾನೆ. ಹನುಮಾನ್ ಆಂಜನಾಸೂನು ವಾಯುಪುತ್ರೋ ಮಹಾಬಲಃ. ಈ ವಿಚಾರವನ್ನು ಚೆನ್ನಾಗಿ ಬಲ್ಲ ಪ್ರಭು ರಾಮಚಂದ್ರನಿಗೆ ಸಂತೋಷ ಆಗ್ತದೆ. ಆ ವೀರರೋ ಅಪ್ರತಿಮ ಪರಾಕ್ರಮಿಗಳಾಗಿದ್ದರು. ಹೇಗಿದ್ದರಂತೆಯೇ

ಹರಿಗಳೋ ಅಂದರೆ ಇವರೆಲ್ಲ ಹರಿಗಳ ಹಾಗೆ ಕಾಣಿಸುತ್ತಾ ಇದ್ದಾರಂತೆ. ಇನ್ನು ದುಷ್ಟರನ್ನು ನಾಶ ಮಾಡುವ ಬೆಂಕಿಯ ಉಂಡೆಗಳೋ ದಿಕ್ಕು ದಿಕ್ಕುಗಳಿಗೆ ದಾಳಿ ಮಾಡಿದರೆ ಅದನ್ನು ಎದುರಿಸಿ ಶತ್ರುಗಳನ್ನು ನಾಶ ಮಾಡುವ ಧೀರರೋ ನಡೆದು ಬರುತ್ತಿರುವ ಭಯಂಕರ ಗಿರಿಗಳೋ ಎನ್ನುವಂತೆ ಹನುಮಂತ ದೇವರ ವೀರ ಸಂಪತ್ತುಗಳೋ ಎಂಬಂತೆ ಒಂಬತ್ತು ಪದ್ಮಗಳಷ್ಟು ಸಂಖ್ಯೆಯ ವೀರಾಧಿವೀರರು ಇದ್ದರಂತೆ. ಒಂದು ಪದ್ಮ ಎಂದರೆ ಒಂದು ಸಂಖ್ಯೆಯ ಹತ್ತಿರ ಹನ್ನೆರಡು ಸೊನ್ನೆಗಳನ್ನು ಹಾಕಿದರೆ ಎಷ್ಟೋ ಅಷ್ಟು. ಅಂತಹುದು ಒಂಬತ್ತು ಪದ್ಮಗಳಷ್ಟು ಸಂಖ್ಯೆಯ ವೀರಾಧಿವೀರರನ್ನು ರಾಮ ನೋಡುತ್ತಾ ಇದ್ದಾನೆ. ಸಂತೋಷ ಉಕ್ಕುತ್ತಾ ಇದೆ, ಮೆಚ್ಚುಗೆಯಾಗ್ತಾ ಇದೆ, ಎಲ್ಲರಿಗೂ ಉಡುಗೊರೆಯನ್ನು ಕೊಡುತ್ತಾ ಇದ್ದಾನೆ. ಇನ್ನು ಇಲ್ಲಿ ಕವಿಯ ಶಬ್ದ ಪ್ರಯೋಗದ ಪ್ರಾವೀಣ್ಯತೆಯನ್ನು ನಾವು ಗಮನಿಸಬಹುದು. ಹರಿಗಳೋ ಎಂಬ ಉದ್ಗಾರ, ಹರಿ ಎನ್ನುವುದಕ್ಕೆ ಕಪಿ, ಸಿಂಹ, ಸರ್ಪ, ವಿಷ್ಣು, ಸೂರ್ಯ, ಇಂದ್ರ ಎಂಬಿತ್ಯಾಗಿ ಅರ್ಥಗಳು ಉಂಟು. ಈ ಸೇರಿದ ವೀರರನ್ನು ಕಂಡಾಗ ಅವರೆಲ್ಲರೂ ಈ ಶಬ್ದದಲ್ಲಿ ಬರುವ ಅರ್ಥದ ಹಾಗೆ ಇದ್ದಾರೆ ಎಂದೂ ಗ್ರಹಿಸಬಹುದು. ಇಷ್ಟು ಮಂದಿ ವೀರಾಧಿವೀರರು ಸೇರಿದ ದೊಡ್ಡ ಸಭೆಯನ್ನು ಕುರಿತು ರಾಜಾ

ಈ ಸಭೆಯಲ್ಲಿ ಇದ್ದವರಲ್ಲಿ ಹಿರಿಯ ಜಾಂಬವಂತ, ಸೃಷ್ಟಿಕರ್ತ ಬ್ರಹ್ಮನ ಪುತ್ರ. ಬ್ರಹ್ಮ ಆಕಳಿಸಿದಾಗ ಅವನ ಬಾಯಿ

ಇಂದ ಹೊರಬಂದವ. ಮಹಾಬಲಶಾಲಿ ಆತ, ಪ್ರತಿಭಾವಂತನೂ ಆಗಿದ್ದಾನೆ. ಆದರೆ ಆತ ಶಾಂತ ಸ್ವಭಾವದವನು, ಶತ್ರುಗಳಿಗೆ ಮಾತ್ರ ಯಮಸ್ವರೂಪ. ಅಸುರರು ದೇವಲೋಕಕ್ಕೆ ದಾಳಿ ಇಟ್ಟಾಗ ಹಲವು ಬಾರಿ ದೇವೇಂದ್ರನಿಗೆ ಸಹಾಯಕ್ಕೆ ಹೋಗಿ ಜಯವನ್ನು ತಂದುಕೊಟ್ಟಿದ್ದ. ಇಂತಹ ಜಾಂಬವಂತನನ್ನೇ ಉದ್ದೇಶಿಸಿ ರಘುರಾಮ ಹೇಳ್ತಾ ಇದ್ದಾನೆ, ಅಯ್ಯ ಜಾಂಬವಂತ, ನೀನು ಹಿರಿಯ, ಎಷ್ಟೋ ಅಸುರರ ಯುದ್ಧಕ್ಕೆ ಸಾಕ್ಷಿಯಾದವ, ಬುದ್ಧಿವಂತ ಇದ್ದೀ. ಅಷ್ಟೇ ಅಲ್ಲ, ನನಗೆ ತುಂಬ ಹಿತವಂತನಾಗಿದ್ದಿ. ಈಗ ಎಲ್ಲರೂ ಸೇರಿದ್ದು ಆಯಿತು, ಇನ್ನು ಮುಂದೇನು ಎಂಬುದನ್ನು ನೀನು ಹೇಳಬೇಕು, ಹಾಗೆಯೇ ಮುಂದುವರಿಯಬೇಕು ಎಂದಾಗ ಆತ ಹೇಳ್ತಾ ಇದ್ದಾನೆ, ಪ್ರಭೋ ಸೀತಾರಾಮ, ಮಾರುತಿ ಮುಂದಿನ ಕಾರ್ಯವನ್ನು ಮಾಡಬೇಕು. ಸೀತಾನ್ವೇಷಣೆಯ ಕಾರ್ಯವನ್ನು ಹನುಮಂತನೂ ಮಾಡಬೇಕು. ಆದರೆ ಅದಕ್ಕೆ ಬೇಕಾಗಿ ಧರಣಿಸುತೆಗೆ ಉಂಗುರವನ್ನು ಅವನಲ್ಲಿ ಕಳುಹಿಸಬೇಕು ಎಂದು ಜಾಂಬವಂತನು ನಿವೇದಿಸಿಕೊಳ್ಳುತ್ತಾನೆ. ಅಮಿತ ಪರಾಕ್ರಮಿ ಹನುಮನಿಗೆ ಇದನ್ನು ಕೇಳಿ ಸಂತೋಷವಾಗ್ತದೆ. ಹನುಮಂತನನ್ನು ಅರಿತ ಜಾಂಬವಂತ ನೇರ ನುಡಿಗಳಿಂದ ಆತನು ಮಾಡಬೇಕಾದ ಕಾರ್ಯಗಳ ಬಗೆಗೆ ತಿಳಿಸುತ್ತಾನೆ. ಹನುಮಂತನ ಮೇಲೆ ಅಷ್ಟೂ ನಂಬಿಕೆ. ಜಾಂಬವಂತ ಹೇಳಿದ ಹಾಗೆ ಸೀತಾನ್ವೇಷಣೆ ಕಾರ್ಯದ ವೀರ ಪಟ್ಟವನ್ನು ಹನುಮನಿಗೆ ವಹಿಸಿ ಮುದ್ರೆಯುಂಗುರವನ್ನು ನೀಡುತ್ತಾನೆ. ಜಾಂಬವಂತನ ಹಿರಿತನದಲ್ಲಿ ಎಲ್ಲವೂ ನಡೆಯಬೇಕು. ಎಲ್ಲಿಯೂ ಕಪಿಚೇಷ್ಟೆಗಳ ಮರುಳುತನ ನಡೆಯಬಾರದು. ಜಾಂಬವಂತನ ಆಣತಿಯನ್ನು ಎಲ್ಲರೂ ಪಾಲಿಸಬೇಕು. ಹನುಮಂತ, ನಿನಗೆ ಎಚ್ಚರಿಕೆಯ ತಿಳುವಳಿಕೆಯ ಕೆಲವು ಮಾತುಗಳನ್ನು ಹೇಳಬೇಕಿದೆ. ನೀನು ಈ ಕಾರ್ಯದಲ್ಲಿ ತೊಡಗುವಾಗ ಹೇಗಿರಬೇಕೆಂದು ನಾನು ಹೇಳ್ತೇನೆ ಕೇಳು. ಇಲ್ಲಿ ರಾಮ ಮತ್ತೆ ಮತ್ತೆ ಒತ್ತಿ ಹೇಳ್ತಾ ಇದ್ದಾನೆ, ಜಾಂಬವಂತನ ಹಿರಿತನದಲ್ಲಿ ನಡೆಯಬೇಕು. ಹಳೆಬೇರು ಹೊಸ ಚಿಗುರು ಕೂಡಿ ಈ ಕೆಲಸ ಆಗಬೇಕು ಅನ್ನುವಂಥ ಧ್ವನಿ. ಮತ್ತೆ ಹನುಮಂತನಿಗೆ ಕೆಲವು ವಿಚಾರಗಳನ್ನು ಹೇಳ್ತಾ ಇದ್ದಾನೆ. ಹನುಮಂತಾ,

ಹನುಮಂತ, ಹೊರಗಿನಿಂದ ಮರೆತ ಹಾಗೆ ನೋಡುವವರಿಗೆ ಕಂಡರೂ ಮನಸ್ಸಿನ ಒಳಗೆ ದೈವವನ್ನು ಮರೆಯಬೇಡ. ಮತ್ತೊಬ್ಬರು ಏನು ನಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ ಅಂತ ಬೇಡ, ನಿನ್ನಂತರಂಗದ ಒಳಗೆ ದೇವರಿದ್ದರೆ ಸಾಕು. ಹಿರಿಯರಿಗೆ ಗೌರವವನ್ನು ಕೊಡಬೇಕು. ಯಾವ ಕಾರ್ಯವನ್ನು ಮಾಡುವುದಿದ್ದರೂ ಹಿರಿಯರ ಆಶೀರ್ವಾದ ಬೇಕೇ ಬೇಕು. ನಿನ್ನ ಪರಾಕ್ರಮ, ಧೈರ್ಯ, ಸಾಹಸ ಎಷ್ಟಿದ್ದರೂ ಹಿರಿಯರ ಎದುರು ನೀನು ಗರ್ವ ಪಡಬೇಡ. ಕಳೆದು ಹೋಗಿರುವ ಸೀತೆಯ ಕುರುಹನ್ನು ಮೊದಲು ಪಡೆಯಬೇಕು. ಆ ಸಾಧನೆ ಮಾಡಲು ದೈವಾನುಗ್ರಹ, ವಿನಯವಂತಿಕೆ, ಹಿರಿಯರ ಆಶೀರ್ವಾದ, ಸಾಧನೆ ಅಥವಾ ಶ್ರಮ ಬೇಕೇ ಬೇಕು. ಆಕೆಯ ಕುರುಹು ಸಿಕ್ಕಿದ ಮೇಲೆ ಉಂಗುರವನ್ನು ಕೊಡು. ಮಾನ್ಯರಿಗೆ ಗೌರವದಿಂದ ಇರುವವರಿಗೆ ಎರಗುವುದು, ಗೌರವವನ್ನು ಕೊಡುವುದನ್ನು ನೀನು ಮರೆಯಬಾರದು. ಬುದ್ಧಿಯನ್ನು ಹೇಳಿದರೆ ಯಾರೇ ಇರಲಿ, ಅದು ಸರಿಯಾದುದೇ ಆಗಿದ್ದರೆ, ನ್ಯಾಯ ಆಗಿದ್ದರೆ ಕಿರಿಯರಾದರೂ ಹೇಳಿದರೂ ಕೇಳಬೇಕು. ಶತ್ರುಗಳ ಆಶ್ರಯವನ್ನು ಅರಿತು ಅಲ್ಲಿ ಅವರನ್ನು ಸದೆಬಡೆಯಲು ಎಷ್ಟು ಬೇಕೋ ಅಷ್ಟೇ ಬಲವನ್ನು ಇರುಳಿನಲ್ಲಿ ಕಳುಹಿಸಬೇಕು.

ಒಬ್ಬನೇ ಮಾರ್ಗವನ್ನು ನಡೆದು ಮುಗಿಸಲು ಆಗುವುದಿಲ್ಲ, ಬೇಸರ ಆಗ್ತದೆ. ಜತೆಯಲ್ಲಿ ಮಂದಿ ಇದ್ದರೆ ಮಾರ್ಗ ಕಳೆದದ್ದು ತಿಳಿಯುವುದಿಲ್ಲ. ಒಬ್ಬನ ಸ್ವಾರ್ಥವನ್ನೇ ನೆನೆಯಲಾಗದು ಹನುಮಂತ. ಎಷ್ಟೋ ಮಂದಿ ಅವರವರ ಸ್ವಾರ್ಥಕ್ಕೆ ಉಳಿದ ಮಂದಿಯನ್ನು ಬಳಸಿಕೊಳ್ಳುತ್ತಾರೆ. ಹಾಗೆ ಮಾಡಬೇಡ. ಮೃಷ್ಟಾನ್ನ ಭೋಜನವನ್ನು ಒಬ್ಬನೇ ಉಣ್ಣುವುದಲ್ಲ, ಹಂಚಿ ಉಣ್ಣಬೇಕು. ಅಡವಿಯಲ್ಲಿ ಒಬ್ಬನೇ ಇರಬೇಡ, ತುಂಬ ಅಪಾಯ. ಆಮೇಲೆ ಒಬ್ಬನೇ ನಾನು ನಿದ್ರೆ ಕಟ್ತೇನೆ ಅಂತ ಹೇಳಿದರೆ ಅದು ಆಗುವ ಹೋಗುವ ಕೆಲಸ ಅಲ್ಲ. ತಿಳಿಯದೆ ಎಲ್ಲೋ ನಿದ್ದೆ ಬಂದು ಹೋಗ್ತದೆ. 10 ಮಂದಿ ಇದ್ದರೆ ಸೈ, ಒಬ್ಬನೇ ಹಾಡನ್ನು ಹಾಡಬಾರದು. ಯಾಕೆಂತ ಹೇಳಿದರೆ ಸಹಗಾಯನ, ಹಿಮ್ಮೇಳ, ಮುಮ್ಮೇಳ ಇದ್ದರೆ ಚಂದ. ಒಬ್ಬ ಸಾಧಕನಿಗೆ ಸಾಧನೆ ಮಾಡಬೇಕೆಂಬ ಹಂಬಲ, ಅದಕ್ಕೆ ಬೇಕಾದ ಅರ್ಹತೆ, ಯೋಗ್ಯತೆ, ಹೆಚ್ಚಿನ ಗುಣಗಳ ಸಂಗ್ರಹ ಬೇಕೇ ಬೇಕು. ಇದೆಲ್ಲ ನಿನಗೆ ನೆನಪಿಲ್ಲ ಎಂದಲ್ಲ, ಆದರೆ ನಾನು ನೆನಪಿಸ್ತಾ ಇದ್ದೇನೆ. ಇನ್ನೂ ನೀನು ನೆನಪಿಟ್ಟುಕೊಳ್ಳಬೇಕಾದ ಸಂಗತಿಗಳಿವೆ. ಬದುಕಿನಲ್ಲಿ ನಂಬಿಕೆ ಮುಖ್ಯ. ಯಾರಲ್ಲಿ ನಂಬಿಕೆ ಇಡಬೇಕು, ಯಾರಲ್ಲಿ ನಂಬಿಕೆ ಇಡಬಾರದು ಚೆನ್ನಾಗಿ ಗ್ರಹಿಸಿಕೊ. ವೈರಿಯಲ್ಲಿ, ಗಣಿಕಾಸ್ತ್ರೀಯರಲ್ಲಿ, ಬೆಂಕಿಯಲ್ಲಿ, ನಾರಿಯರಲ್ಲಿ, ದುರ್ಮಿತ್ರನ ಮಧ್ಯೆ, ಸಮುದ್ರದ ಸಂಪತ್ತಿನಲ್ಲಿ, ಅಡವಿಯ ಅಗ್ಗದ ಶೃಂಗದಲ್ಲಿ ಅಂದರೆ ಶೃಂಗ ಶಿಖರದಲ್ಲಿ, ಲಜ್ಜೆಯಿಲ್ಲದ ವಿಧವಾ ನಾರಿಯರಲ್ಲಿ, ಸರ್ಪದಲ್ಲಿ ನಂಬಿಕೆ ಇಟ್ಟು ವ್ಯವಹಾರ ಮಾಡಿದರೆ ಆತ ಸೋತು ಹೋಗ್ತಾನೆ, ಕೆಟ್ಟು ಹೋಗ್ತಾನೆ. ಆದುದರಿಂದ ಯಾರೇ ಇರಲಿ, ನಿನ್ನ ಬದುಕಿನಲ್ಲಿ ಇಂಥವರು ಎದುರಾದರೆ ನೋಡಿ ನಡೆಯುವುದು ಹನುಮಾ ಎಂದು ಮತ್ತೆ ಮತ್ತೆ ಉಪದೇಶದ ಅಮೃತಧಾರೆಯನ್ನು ಅವನಿಗೆ ಬೋಧಿಸ್ತಾನೆ. ಆಮೇಲೆ ಹೇಳ್ತಾನೆ,

ಪ್ರಭೋ, ನಿನಗೆ ಪ್ರಣಾಮಗಳು. ಆದರೆ ಕಳೆದು ಹೋದ ಸೀತಾಮಾತೆಯು ಈ ಭೂಮಿಯ ಹೊರಗೆ ಇರಲಿ ಒಳಗೆ ಇರಲಿ ಎಲ್ಲೇ ಇದ್ದರೂ ಯಾರು ಅಡಗಿಸಿಟ್ಟರೂ ಹುಡುಕುತ್ತೇವೆ. ಆಕೆಗೆ ನನ್ನ ಪರಿಚಯ ಇಲ್ಲ, ನಾನು ಅವಳನ್ನು ತಿಳಿದಿಲ್ಲ. ಏನು ಹೇಳಲಿ, ಏನು ಮಾಡಲಿ? ರಾಮ, ನನಗೆ ಅವಳ ಪರಿಚಯವನ್ನು ಹೇಳುತ್ತೀಯಾ ಎಂಬುದಾಗಿ ಹೇಳ್ತಾ ಇದ್ದಾನೆ.

ಇದುವರೆಗೆ ಕಾವ್ಯಯಾನ ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನದ 66ನೇ ಹೆಜ್ಜೆ ಪ್ರಸಾರವಾಯಿತು.

ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ಮಧೂರು ರಾಮಪ್ರಕಾಶ ಕಲ್ಲೂರಾಯ, ವ್ಯಾಖ್ಯಾನಕಾರರು ಪ್ರೊಫೆಸರ್ ಮಧೂರು ಮೋಹನ ಕಲ್ಲೂರಾಯ. ನಿರ್ಮಾಣ ಸಹಾಯ ಚೈತನ್ಯ ಪ್ರಶಾಂತ್, ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದಾನೆ.

ತರಂಗಾಂತರ 275.5 meters, 1089 kilohertz ಹಾಗೂ ಎಫ್ಎಂ ಕಂಪನಾಂಕ 100.3 megahertz ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಈಗ ಸಮಯ 8:47:16. ಕೇಳುಗರೆ ಗಮನಿಸಿ, ಆಕಾಶವಾಣಿ 100.3 ಎಫ್ಎಂ ಟೆಲಿಕ್ವಿಜ್ನಲ್ಲಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದದ್ದು ಇಂದು ಬೆಳಗ್ಗೆ 10:30 ದಿಂದ 12 ಗಂಟೆವರೆಗೆ. ನೀವು ಕರೆ

0: ಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು ಹೀಗಿವೆ: 2211999 2226111. ನಮ್ಮ STD ಸಂಖ್ಯೆ 0824, ಹಾಗೆ ಮೊಬೈಲ್ ಸಂಖ್ಯೆ 8277038000. ಕೇಳುಗರೆ, ನಿಮಗೆ ಕರೆ ಸಿಗದಿದ್ದಲ್ಲಿ ನಮ್ಮ ವಾಟ್ಸಪ್ ಸಂಖ್ಯೆ 9449625600 ಈ ಸಂಖ್ಯೆಗೆ ಟೆಲಿಕ್ವಿಜ್ ಎಂದು ಸಂದೇಶ ಕಳುಹಿಸಿದರೆ ನಾವೇ ನಿಮಗೆ ಕರೆ ಮಾಡುತ್ತೇವೆ. ಕರೆ ಮಾಡಿ ಸ್ನೇಹಿತರೆ, ಇಂದು ಬೆಳಗ್ಗೆ 10:30 12 ಗಂಟೆವರೆಗೆ.
1: ಅಂದು ಮೇಘ ಸಂದೇಶ, ಇಂದು ರಾಗ ಸಂದೇಶ.
2: ಪ್ರಿಯ ಕೇಳುಗರೆ, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ SMS ಮೆಲೋಡೀಸ್. ಪ್ರತಿ ಸೋಮವಾರ ಮತ್ತು ಬುಧವಾರ ಬೆಳಗ್ಗೆ 10:30 to 11:00 ಪ್ರಸಾರವಾಗುತ್ತದೆ. ನಿಮ್ಮ ಇಷ್ಟದ ಚಿತ್ರಗೀತೆಯ ಮೊದಲ ಸಾಲು, ಚಿತ್ರದ ಹೆಸರು, ಆ ಹಾಡು ನಿಮಗೆ ಏಕೆ ಇಷ್ಟ ಎಂಬುದರ ಬಗ್ಗೆ ಒಂದೆರಡು ಸಾಲು, ಜೊತೆಗೆ ನಿಮ್ಮ ಹೆಸರು, ಊರು ಬರೆದು ನಮಗೆ ಕಳುಹಿಸಿ. ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449625600. SMS ಮೆಲೋಡೀಸ್, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

ಇದೀಗ ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳು. ಕಾರ್ಯಕ್ರಮದ ಮೊದಲಿಗೆ ಎಂ ಪ್ರಭಾಕರ್ ಮತ್ತು ಬೆಂಗಳೂರು ಲತಾ ಅವರು ಹಾಡಿರುವ ಜಿಎಸ್ ಶಿವರುದ್ರಪ್ಪ ಅವರ ರಚನೆ ನೆನಪಿದೆಯೇ ನಿನಗೆ

ಕಸ್ತೂರಿ ಶಂಕರ್ ಅವರು ಹಾಡಿರುವ ದೊಡ್ಡರಂಗೇಗೌಡ ಅವರ ಕವನ, ಏನಿತೇನಿತೋ ಚಿಂತಿಸದಿರು ಅರಿಯಲಾರೆ ಇನ್ನು ನಾನು.

ಕಾರ್ಯಕ್ರಮದ ಕೊನೆಯದಾಗಿ ವೆಂಕಟೇಶ್ ಗೋಡ್ಖಿಂಡಿ ಅವರು ಹಾಡಿರುವ ಹೊಸಬೆಟ್ಟು ಸೀತಾರಾಮ ಆಚಾರ್ಯ ಅವರ ಕವನ ನಲಿದು ನಲಿಸುವ ಬಾಳು ಕ್ಷಣವಿರಲು ಸಾಕು.

ಇದುವರೆಗೆ ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು.

0: ಪ್ರೀತಿಯ ಕೇಳುಗರೆ, ಆಕಾಶವಾಣಿ 100.3 FM ಟೆಲಿಕ್ವಿಜ್ನಲ್ಲಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದದ್ದು ಇಂದು ಬೆಳಗ್ಗೆ 10:30 12:00 ನೀವು ನಮಗೆ ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು ಹೀಗಿವೆ: 2211999 2222611. ನಮ್ಮ STD ಸಂಖ್ಯೆ 0824, ಹಾಗೆ ಮೊಬೈಲ್ ಸಂಖ್ಯೆ 8277038000. ನಿಮಗೆ ಕರೆ ಸಿಗದಿದ್ದಲ್ಲಿ ನಮ್ಮ ವಾಟ್ಸಪ್ ಸಂಖ್ಯೆ 9449265600 ಎಂಬ ಸಂಖ್ಯೆಗೆ ಟೆಲಿಕ್ವಿಜ್ ಎಂದು ಸಂದೇಶ ಕಳುಹಿಸಿದರೆ ನಾವೇ ನಿಮಗೆ ಕರೆ ಮಾಡುತ್ತೇವೆ. ಕರೆ ಮಾಡಿ ಸ್ನೇಹಿತರೆ, ಇಂದು ಬೆಳಗ್ಗೆ 10:30 12:00.
1: ಕಾದಂಬರಿ ಓದು ಸರಣಿ ಕಾರ್ಯಕ್ರಮದಲ್ಲಿ ಕೇಳಿ ಸತ್ಯಕಂಬ, ವಸಂತಿ ಶೆಟ್ಟಿ ಬ್ರಹ್ಮಾವರ ಅವರ ಕಾದಂಬರಿ ಇಂದು ಪೂರ್ವಾಹ್ನ 11:00.
2: ಯಾರದೋ ತಲೆ ಕೂಡ ಕಂಡ ಹಾಗಾಯ್ತು, ತೊಂಡೆ ಬೀಳಿಗೆ ಚಪ್ಪರ ಹಾಕಿದ್ದು ಸ್ವಲ್ಪ ಎತ್ತರವಾಯಿತೇನೋ, ಹಾಗಾಗಿ ದಾರಿಗಡ್ಡವಾಗಿದೆ, ಬಳ್ಳಿ ಹೇಗೆ ಹಬ್ಬಿ ಬಿಟ್ಟಿದೆ. ಇನ್ನು ದಿನಾವೂ ಯಜಮಾಂತಿಯವರದ್ದು ತೊಂಡೆಕಾಯಿಯದ್ದೇ ಮೇಲೋರಗವಿರಬೇಕು.
1: ತಪ್ಪದೆ ಕೇಳಿ ಇಂದು ಪೂರ್ವಾಹ್ನ 11:00 ವನಿತಾವಾಣಿಯಲ್ಲಿ.

ಪ್ರಿಯ ಕೇಳುಗರೆ, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ ಎಸ್ಎಂಎಸ್ ಮೆಲೋಡೀಸ್. ಪ್ರತಿ ಸೋಮವಾರ ಮತ್ತು ಬುಧವಾರ ಬೆಳಗ್ಗೆ 10:30 11:00 ಗಂಟೆಯವರೆಗೆ ಪ್ರಸಾರವಾಗುತ್ತದೆ. ನಿಮ್ಮ ಇಷ್ಟದ ಚಿತ್ರಗೀತೆಯ ಮೊದಲ ಸಾಲು,

ಚಿತ್ರದ ಹೆಸರು, ಆ ಹಾಡು ನಿಮಗೆ ಏಕೆ ಇಷ್ಟ ಎಂಬುದರ ಬಗ್ಗೆ ಒಂದೆರಡು ಸಾಲು, ಜೊತೆಗೆ ನಿಮ್ಮ ಹೆಸರು, ಊರು ಬರೆದು ನಮಗೆ ಕಳುಹಿಸಿ. ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600. ಎಸ್ಎಂಎಸ್ ಮೆಲೋಡೀಸ್ ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

ಇದೀಗ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ವಂಶಿ ಚಿತ್ರಕ್ಕಾಗಿ ಮಾಲತಿ ಮತ್ತು ಉದಿತ್ ನಾರಾಯಣ್ ಅವರು ಹಾಡಿರುವ ಗೀತೆ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಸಂಗೀತ ಆರ್ ಪಿ ಪಟ್ನಾಯಕ್.

0: ಗೊತ್ತು. ನಮ್ಮ ವಾನರ ಶ್ರೇಷ್ಠ ಸುಗ್ರೀವನಿಗೆ ಪರಮಾಪ್ತರು ನಾವು. ಪ್ರಭು ಶ್ರೀರಾಮನ ಚರಣ ದರ್ಶನವಾದ ಮೇಲೆ
1: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷ ಸಿರಿ ಇದೇ ಶುಕ್ರವಾರ ರಾತ್ರಿ 9:30
2: ರವಿ ಬನ್ಸಾರೆ ಮತ್ತು ಪ್ರಿಯಾ ಹಿಮೇಶ್ ಅವರು ಹಾಡಿರುವ ಲಕ್ಕಿ ಚಿತ್ರದ ಗೀತೆ, ಗೌಸ್ ಪೀರ್ ಅವರ ಸಾಹಿತ್ಯ, ಸಂಗೀತ ಅರ್ಜುನ್ ಜನ್ಯ.

0: ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಪ್ರತಿ ಶುಕ್ರವಾರ ರಾತ್ರಿ 9:30 ಇದೇ ಶುಕ್ರವಾರ ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ ಮೈಂದ ದ್ವಿವಿಧ ಕಾಳಗ ನಡೆಸಿಕೊಡುತ್ತಾರೆ ಯಕ್ಷ ಮಂಜುಳಾ ಮಹಿಳಾ ತಾಳಮದ್ದಳೆ ಬಳಗ ಕದ್ರಿ ಮಂಗಳೂರು ಇಲ್ಲಿನ ಸದಸ್ಯರು.
1: ತಮ್ಮ ದ್ವಿವಿಧ
2: ಅಣ್ಣ ಮೈಂದನೆ
1: ಕೇಳಿದೆಯಾ ನಮ್ಮ ಪರಾಕ್ರಮವನ್ನು? ಕಿಷ್ಕಿಂದೆಯ ವಳಿಮುಖಿಗಳ ಆಡಳಿತದಲ್ಲಿ ನಮ್ಮದೇ ಪಾರುಪತ್ಯವಾಗಿ

ಕಾರ್ಯಕ್ರಮದ ಮುಂದಿನ ಗೀತೆ ರಾಜಧಾನಿ ಚಿತ್ರದಿಂದ ಜಯಂತ್ ಕಾಯ್ಕಿಣಿ ಅವರ ರಚನೆಯನ್ನು ಹಾಡಿದ್ದಾರೆ ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್, ಸಂಗೀತ ನೀಡಿದ್ದಾರೆ ಅರ್ಜುನ್ ಜನ್ಯಾ.

ಕಾರ್ಯಕ್ರಮದ ಕೊನೆಯದಾಗಿ ಗುರುಕಿರಣ್ ಅವರು ಸಾಹಿತ್ಯ ಮತ್ತು ಸಂಗೀತ ನೀಡಿರುವ ರಂಗನ್ ಸ್ಟೈಲ್ ಚಿತ್ರದ ಗೀತೆ, ಗಾಯಕರು ಗುರುಕಿರಣ್ ಮತ್ತು ಮಾಲ್ಗುಡಿ ಶುಭ.

0: ಇದು ಗಂಗಮ್ಮನ್ ಸ್ಟೋರಿ.
1: ಚಿತ್ರಗೀತೆಗಳ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು.

ಪ್ರೀತಿಯ ಕೇಳುಗರೆ, ಆಕಾಶವಾಣಿ 100.3 FM ಟೆಲಿಕ್ವಿಜ್ನಲ್ಲಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದದ್ದು ಇಂದು ಬೆಳಗ್ಗೆ 10:30 ನಿಮಿಷದಿಂದ 12 ಗಂಟೆವರೆಗೆ. ಕರೆ ಮಾಡಬೇಕಾದ ನಮ್ಮ ದೂರ

ದೂರವಾಣಿ ಸಂಖ್ಯೆಗಳು ಹೀಗಿವೆ: 2211999922216111. ನಮ್ಮ STD ಸಂಖ್ಯೆ 0824. ಹಾಗೆ ನಮ್ಮ ಮೊಬೈಲ್ ಸಂಖ್ಯೆ 8277038000. ನಿಮಗೆ ಕರೆ ಸಿಗದಿದ್ದಲ್ಲಿ 9449265600 ಎಂಬ ವಾಟ್ಸಪ್ ಸಂಖ್ಯೆಗೆ ಟೆಲಿಕ್ವಿಜ್ ಎಂದು ಸಂದೇಶ ಕಳುಹಿಸಿದರೆ ನಾವೇ ನಿಮಗೆ ಕರೆ ಮಾಡುತ್ತೇವೆ. ಕರೆ ಮಾಡಿ ಸ್ನೇಹಿತರೆ, ಇಂದು ಬೆಳಗ್ಗೆ 10:30 ದಿಂದ 12:00 ವರೆಗೆ.

ಪ್ರಿಯ ಕೇಳುಗರೆ, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ ಎಸ್ಎಂಎಸ್ ಮೆಲೋಡೀಸ್. ಪ್ರತಿ ಸೋಮವಾರ ಮತ್ತು ಬುಧವಾರ ಬೆಳಗ್ಗೆ 10:30 11 ಗಂಟೆಯವರೆಗೆ ಪ್ರಸಾರವಾಗುತ್ತದೆ. ನಿಮ್ಮ ಇಷ್ಟದ ಚಿತ್ರಗೀತೆಯ ಮೊದಲ ಸಾಲು, ಚಿತ್ರದ ಹೆಸರು, ಆ ಹಾಡು ನಿಮಗೆ ಏಕೆ ಇಷ್ಟ ಎಂಬುದರ ಬಗ್ಗೆ ಒಂದೆರಡು ಸಾಲು, ಜೊತೆಗೆ ನಿಮ್ಮ ಹೆಸರು, ಊರು ಬರೆದು ನಮಗೆ ಕಳುಹಿಸಿ. ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600. ಎಸ್ಎಂಎಸ್ ಮೆಲೋಡೀಸ್, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

0: ಆಕಾಶವಾಣಿ ಮಂಗಳೂರು.
1: ಟ್ರೆಂಡಿಂಗ್ ಹಾಡುಗಳಿಗೆ ಸಿಕ್ಕಿದೆ ಹೊಸ ವಿಳಾಸ. ಹೊಸ ಹಿಂದಿ ಹಾಡುಗಳ ಹೊಚ್ಚ ಹೊಸ ಕಾರ್ಯಕ್ರಮ ನಯ ತರಾನೆ.
0: ಇದೀಗ ನಯೆ ತರಾನೆ ಹೊಸ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ತಲಪತಿ ಇಸ್ ದಿ GOAT ಚಿತ್ರಕ್ಕಾಗಿ ಯುವನ್ ಶಂಕರ ರಾಜ ಮತ್ತು ವೃಷಾ ಬಾಲು ಅವರು ಹಾಡಿರುವ ಗೀತೆ, ರಫೀಕ್ ಅಲಂ ಅವರ ಸಾಹಿತ್ಯ ಸಂಗೀತ ಯುವನ್ ಶಂಕರ ರಾಜಾ.

ಸಚೇತ್ ಟಂಡನ್ ಮತ್ತು ಪರಂಪರಾ ಟಂಡನ್ ಅವರು ಸಂಗೀತ ನೀಡಿ ಹಾಡಿರುವ ಆದಿಪುರುಷ್ ಚಿತ್ರದ ಗೀತೆ. ಈ ಗೀತೆಗೆ ಸಾಹಿತ್ಯ ಮನೋಜ್ ಮುಂತಿಶಾರ್.

ವಿಶಾಲ್ ಮಿಶ್ರಾ ಅವರು ಸಂಗೀತ ನೀಡಿ ಹಾಡಿರುವ ಅನಿಮಲ್ ಚಿತ್ರದ ಗೀತೆ. ಸಾಹಿತ್ಯ ರಾಜಶೇಖರ್.

ಅರ್ಜಿತ್ ಸಿಂಗ್ ಅವರು ಹಾಡಿರುವ ಡುಂಕಿ ಚಿತ್ರದ ಗೀತೆ, ಇಶ್ರಾತ್ ಕಮಿಲ್ ಅವರ ಸಾಹಿತ್ಯ, ಸಂಗೀತ ನೀಡಿದ್ದಾರೆ ಪ್ರೀತಮ್.

ಕಾರ್ಯಕ್ರಮದ ಮುಂದಿನ ಗೀತೆ ವರಿಸು ಚಿತ್ರದಿಂದ. ವೈಭವ್ ಜೋಶಿ ಅವರ ರಚನೆಯನ್ನು ಹಾಡಿದ್ದಾರೆ ದೀಪಕ್ ಬ್ಲೂ ಮತ್ತು ರಾಹುಲ್ ನಂಬಿಯಾರ್. ಸಂಗೀತ ತಮನ್ ಎಸ್.

ಮೀಟ್ ಬ್ರೋಸ್, ಪರಂಪರಾ ಟಂಡನ್ ಮತ್ತು ಸಂಗಡಿಗರು ಹಾಡಿರುವ ಸತ್ಯ ಪ್ರೇಮ್ ಕಿ ಕಥಾ ಚಿತ್ರದ ಗೀತೆ, ಕುಮಾರ್ ಅವರ ಸಾಹಿತ್ಯ, ಸಂಗೀತ ನೀಡಿದರೆ ಮೀಟ್ ಬ್ರೋಸ್.

0: ಕಾರ್ಯಕ್ರಮದ ಕೊನೆಯದಾಗಿ ಜವಾನ್ ಚಿತ್ರಕ್ಕಾಗಿ ಅನಿರುದ್ಧ್ ರವಿಚಂದರ್ ಅವರು ಸಂಗೀತ ನೀಡಿ ಹಾಡಿರುವ ಗೀತೆ, ಸಾಹಿತ್ಯ ಇಶ್ರಾದ್ ಕಮೀಲ್.
1: ಅಸೂಲೋ ಪರ್ ಜಹಾನ್ ಜಾಯೆ ಟಕರಾನಾ ಜರೂರಿ ಹೈ, ಬಂದಾ ಜಿಂದಾ ಹೋ ತೋ ಜಿಂದಾ ನಜರ್ ಆನಾ ಜರೂರಿ ಹೈ, ಬಂದಾ ಹೋ ತೋ ಜಿಂದಾ ಹೋ.

0: ನಯೇ ತರಾನೆ ಹೊಸ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ ಆಕಾಶವಾಣಿ ಮಂಗಳೂರು. ಕೇಳುಗರೆ, ಆಕಾಶವಾಣಿ 100.3 FM ಟೆಲಿಕ್ವಿಜ್ನಲ್ಲಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದದ್ದು ಇಂದು ಬೆಳಗ್ಗೆ 10:30 12 ಗಂಟೆವರೆಗೆ. ನಮಗೆ ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು ಹೀಗಿವೆ: 2211999 2222611. ನಮ್ಮ STD ಸಂಖ್ಯೆ 0824. ಮೊಬೈಲ್ ಸಂಖ್ಯೆ 8277038000. ನಿಮಗೆ ಕರೆ ಸಿಗದಿದ್ದಲ್ಲಿ 9449926560 ಎಂಬ ವಾಟ್ಸಪ್ ಸಂಖ್ಯೆಗೆ ಟೆಲಿಕ್ವಿಜ್ ಎಂದು ಸಂದೇಶ ಕಳುಹಿಸಿದರೆ ನಾವೇ ನಿಮಗೆ ಕರೆ ಮಾಡುತ್ತೇವೆ. ಕರೆ ಮಾಡಿ ಇಂದು ಬೆಳಗ್ಗೆ 10:30 12 ಗಂಟೆವರೆಗೆ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು, ಹಿಂದೆ KSU WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಇದೀಗ CIET ಮತ್ತು NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಾಂಗ್.

ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ನಿಮ್ಮ ನೆಚ್ಚಿನ ಚಿತ್ರಗೀತೆಗಳ ಎಸ್ಎಂಎಸ್ ಮೆಲಡೀಸ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಶ್ರೋತೃಗಳೇ, ಇನ್ನು ಅರ್ಧ ಗಂಟೆ ನಿಮ್ಮ ಅನಿಸಿಕೆಗಳ ಜೊತೆ, ನಿಮ್ಮ ಗೀತೆಗಳ ಜೊತೆ ನಾನು ಗಾಯತ್ರಿ ನಾನಿಲ್. ಇದೀಗ ಮೊದಲನೇ ಎಸ್ಎಂಎಸ್ ಮಹೇಶ್ ಹೊಸೂರು ಇವರು ಕಳಿಸಿದಂಥ ಎಸ್ಎಂಎಸ್. ಇವರು ಭಾಗ್ಯವಂತರು ಚಿತ್ರದ ನಿನ್ನ ಸ್ನೇಹಕ್ಕೆ ಅನ್ನುವಂಥ ಹಾಡನ್ನು ಕೇಳಿದ್ದಾರೆ. ನಿನ್ನೆ ಬಹುಭಾಷಾ ನಟಿ ಬಿ ಸರೋಜಾದೇವಿ ಅವರ ಪುಣ್ಯಸ್ಮರಣೆ ಇತ್ತು, ಹಾಗಾಗಿ ಅವರ ಸವಿ ನೆನಪಿಗಾಗಿ ಈ ಹಾಡನ್ನು ಕೇಳಿಸಿ ಅಂಥೇಳಿ ಬರೆದಿದ್ದಾರೆ. ಇದೀಗ ಭಾಗ್ಯವಂತರು ಚಿತ್ರದ ಗೀತೆ. ಡಾಕ್ಟರ್ ರಾಜ್ಕುಮಾರ್ ಹಾಗೂ ಪಿ ಸುಶೀಲಾ ಹಾಡಿರುವ ಈ ಗೀತೆಯ ರಚನೆ ಶ್ರೀ ಉದಯಶಂಕರ್ ಅವರದು, ಸಂಗೀತ ರಾಜನ್ ನಾಗೇಂದ್ರ.

ಕೇಳುಗರೆ, ಇದೀಗ ನಾವು ಆಲಿಸಿದ್ದು ಭಾಗ್ಯವಂತರು ಚಿತ್ರದ ಗೀತೆ. ಮಹೇಶ್ ಹೊಸೂರು ಶಿಕಾರಿಪುರದಿಂದ ನಮಗೆ ಎಸ್ಎಂಎಸ್ ಅನ್ನು ಕಳಿಸಿದ್ರು. ನಿನ್ನೆ ಬಹುಭಾಷಾ ನಟಿ ಬಿ ಸರೋಜಾದೇವಿ ಅವರ ಪುಣ್ಯಸ್ಮರಣೆ ಇತ್ತು ಅನ್ನುವ ಕಾರಣಕ್ಕಾಗಿ ಈ ಹಾಡನ್ನು ಕೇಳಿದ್ರು. ಈ ಚಿತ್ರದಲ್ಲಿ ಅಂತ ಹೇಳಿದರೆ ಭಾಗ್ಯವಂತರು ಚಿತ್ರದಲ್ಲಿ ಯಾರು ಬಿ ಸರೋಜಾದೇವಿಯವರು ನಾಯಕಿ ನಟಿಯಾಗಿ ನಟನೆ ಮಾಡಿದ್ರು. ಅವರ ಸವಿ ನೆನಪಿಗಾಗಿ ಮೂಡಿಬಂದ ಈ ಹಾಡು. ಇದೀಗ ಮುಂದಿನ ಹಾಡು ಪ್ರೇಮ ಪಾಶಾ ಚಿತ್ರದಿಂದ. ಕೇಳಿದವರು ಎಸ್ಎಂಎಸ್ ಕಳಿಸಿ ಸದಾನಂದ ಸಾಲಿಯಾನ್ ಮತ್ತು ಮನೆಯವರು ಇರುವೈಲಿನಿಂದ. ಇವರು ಈ ಗೀತೆಯನ್ನು ಅಂತ ಹೇಳಿದರೆ ಪ್ರೇಮ ಪಾಶಾ ಚಿತ್ರದ ಹೂವೊಂದು ನಗುತ್ತಿದೆ ಅನ್ನುವಂಥ ಈ ಗೀತೆಯನ್ನು ಇತ್ತೀಚೆಗೆ ನಮ್ಮನ್ನು ಅಗಲಿದ ಗಾನ ಕೋಗಿಲೆ ಎಸ್ ಜಾನಕಿ ಅಮ್ಮ ಅವರ ಸವಿ ನೆನಪಿಗಾಗಿ ಕೇಳಿದ್ದಾರೆ. ಇದೀಗ ಪ್ರೇಮ ಪಾಶಾ ಚಿತ್ರದ ಗೀತೆ. ಹಾಡಿರುವವರು ಎಸ್ ಜಾನಕಿ, ಕೆ ವಿ ರಾಜು ಅವರ ರಚನೆ, ಸಂಗೀತ ರಾಜನ್ ನಾಗೇಂದ್ರ.

ನಾವೀಗ ಆಲಿಸಿದ್ದು ಪ್ರೇಮ ಪಾಶ ಚಿತ್ರದ ಹೂವೊಂದು ನಗುತ್ತಿದೆ ಅರಳಿ ಅನ್ನುವಂತಹ ಬಹಳ ಅಪರೂಪದ ಹಾಡು. ಎಸ್ಎಂಎಸ್ ಕಳಿಸಿದವರು ಸದಾನಂದ ಸಾಲ್ಯಾನ್ ಮತ್ತು ಮನೆಯವರು ಇರುವೈಲಿಂದ. ಮುಂದಿನ ಗೀತೆಯನ್ನು ಮಧುಮಾಸ ಚಂದ್ರಮ ಅನ್ನುವಂತಹ ಗೀತೆಯನ್ನು ಕೇಳುವ ನಾವಿದ್ದ ವಿಜಯವಾಣಿ ಚಿತ್ರದಿಂದ ಎಸ್ಎಂಎಸ್ ವಿಜಯಪುರದ ಸುದರ್ಶನ ಭರತ್ ಕುಮಾರ್ ಬಂದೇ ನವಾಸ್ ಇವರದು. ಇವರು ಈ ಗೀತೆಯ ಸಂಗೀತ ಮನ ಮುಟ್ಟುವಂತಿದೆ, ಅದಕ್ಕಾಗಿ ಈ ಹಾಡನ್ನು ಕೇಳಿಸಿ ಅಂಥೇಳಿ ಕೇಳಿಕೊಂಡಿದ್ದಾರೆ. ಇದೀಗ ಎಸ್ ಜಾನಕಿ ಹಾಗೂ ವಾಣಿ ಜಯರಾಮ್ ಹಾಡಿರುವ ಆರ್ ಎನ್ ಜೆ ಗೋಪಾಲ್ ಅವರ ಗೀತೆ, ಸಂಗೀತ ರಾಜನ್ ನಾಗೇಂದ್ರ, ಚಿತ್ರ ವಿಜಯವಾಣಿ.

ಕೇಳುಗರೆ, ಮುಂದಿನ ಎಸ್ಎಂಎಸ್ ಕಳಿಸಿದವರು ಲತಾ ಸುಹಾಸ್ ಹೊಸಕೋಟೆಯಿಂದ. ಎರಡು ಕನಸು ಚಿತ್ರದ ಇಂದು ಎನಗೆ ಗೋವಿಂದ ಅನ್ನುವಂಥ ಹಾಡನ್ನು ಕೇಳಿದ್ದಾರೆ. ಇವರು ಬರೀತಾರೆ, ಇದು ತುಂಬ ಅದ್ಭುತವಾದ ಚಿತ್ರ ಅಂಥೇಳಿ ಎರಡು ಕನಸು ಚಿತ್ರದ ಬಗ್ಗೆ ಬರೀತಾರೆ. ಈ ಹಾಡನ್ನು ಅಂಥೇಳಿದರೆ ಇಂದು ಎನಗೆ ಗೋವಿಂದ ಅನ್ನುವಂಥ ಹಾಡಿನ ರಚನೆ ಶ್ರೀ ರಾಘವೇಂದ್ರ ಸ್ವಾಮಿಗಳದ್ದು. ಹಾಡಿರುವವರು ಎಸ್ ಜಾನಕಿ, ಸಂಗೀತ ರಾಜನ್ ನಾಗೇಂದ್ರ.

ಶ್ರೋತೃಗಳೇ, ಇದೀಗ ನೀವು ಆಲಿಸಿದ್ದು ಎರಡು ಕನಸು ಚಿತ್ರದಲ್ಲಿ ಅಳವಡಿಸಿದ್ದ ಶ್ರೀ ರಾಘವೇಂದ್ರ ಸ್ವಾಮೀಜಿಗಳ ರಚನೆ. ಹಾಡಿರುವವರು ಎಸ್ ಜಾನಕಿ. ಈ ಗೀತೆಗೆ ಎಸ್ಎಂಎಸ್ ಕಳಿಸಿದವರು ಲತಾ ಸುಹಾಸ್ ಹೊಸಕೋಟೆಯಿಂದ. ಮುಂದಿನ ಗೀತೆ ಸೊಸೆ ತಂದ ಸೌಭಾಗ್ಯ ಚಿತ್ರದ ಹಾಡು. ಎಸ್ಎಂಎಸ್ ಕಳಿಸಿದ್ದು ಸಂಜಯ್ ಸ್ವಾತಿ ಭಾರತ್ ಬೆಂಗಳೂರಿಂದ. ಎಸ್ ಜಾನಕಿ ಅವರು ಹಾಡಿರುವ ಈ ಗೀತೆಯ ರಚನೆ ಶ್ರೀ ಉದಯಶಂಕರ್ ಅವರದು, ಸಂಗೀತ ಜಿ ಕೆ ವೆಂಕಟೇಶ್. ಸಂಜಯ್ ಸ್ವಾತಿ ಭಾರತ್ ಇವರು ಬರೀತಾರೆ, ಉತ್ತಮ ಹಳ್ಳಿ ಸೊಗಡಿನ ಕಥಾಹಂದರ ಇರುವ ಈ ಚಿತ್ರ ನಮಗೆ ಬಹಳ ಇಷ್ಟ. ಕೇಳಿಸಿ ಸೊಸೆ ತಂದ ಸೌಭಾಗ್ಯ ಚಿತ್ರದ ಯಾಕೆ ಅವಸರವು ಅನ್ನುವಂಥ ಈ ಗೀತೆಯನ್ನು. ಇದೀಗ ಅದೇ ಗೀತೆ.

ಕೇಳುಗರೆ, ಮುಂದಿನ ಗೀತೆ ಜಾಣ ಚಿತ್ರದಿಂದ. ಎಸ್ಎಂಎಸ್ ಕಳಿಸಿದವರು ಸುಬ್ರಹ್ಮಣಿ ಮತ್ತು ಕುಟುಂಬದವರು ಪೆತ್ತನಹಳ್ಳಿ ಬೆಂಗಳೂರಿಂದ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಹಂಸಲೇಖ ಅವರ ಗೀತೆ ಇದು. ಜಾಣ ಚಿತ್ರ ರವಿಚಂದ್ರನ್ ಅವರ ಅದ್ಭುತ ನಟನೆಯನ್ನು ಹೊಂದಿರುವಂತಹ ಚಿತ್ರ. ಈ ಗೀತೆ ಕೂಡ ಬಹಳ ಮನೋಜ್ಞವಾಗಿದೆ. ಗೀತೆಯ ನಿರೀಕ್ಷೆಯಲ್ಲಿ ಇದ್ದೇವೆ ಅಂಥೇಳಿ ಸುಬ್ರಹ್ಮಣಿ ಮತ್ತು ಕುಟುಂಬದವರು ಬರೀತಾರೆ. ಇದೀಗ ಅವರ ನಿರೀಕ್ಷೆಯ ಗೀತೆ ಜಾಣ ಚಿತ್ರದಿಂದ.

ಕೇಳುಗರೆ, ಇದು ಇಂದಿನ ಎಸ್ಎಂಎಸ್ ಮೆಲಡೀಸ್ ಕಾರ್ಯಕ್ರಮಕ್ಕೆ ತಾಂತ್ರಿಕ ನೆರವು ಮನೋಜ್ ಕುಮಾರ್ ಮತ್ತು ಉಮೇಶ್ ಜಾಡಿಮನಿ. ಎಸ್ಎಂಎಸ್ ಕಳಿಸಿದಂತಹ ಎಲ್ಲ ಶ್ರೋತೃಗಳಿಗೂ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ತೆ.

0: ಆಕಾಶವಾಣಿ ಮಂಗಳೂರು, ಸಮಯ 11:01. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಮಂಗಳೂರು. ವನಿತಾವಾಣಿ, ಮಹಿಳೆಯರಿಗಾಗಿ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ.

0: ಕೇಳಿ ವಸಂತಿ ಶೆಟ್ಟಿ ಬ್ರಹ್ಮಾವರ ಅವರ ಸತ್ಯಕಂಬ ಕಾದಂಬರಿ ಓದು ಸರಣಿ ಕಾರ್ಯಕ್ರಮ.
1: ತಾಯಿಯ ಕಣ್ಣಲ್ಲಿ ಕೋಡಿಯಾಗಿ ಹರಿವ ನೀರನ್ನು ಕಂಡ ರಾಜುವಿಗೆ ಅಂತಃಕರಣ ಕರಗಿತು. ನೀನು ಹೇಗಮ್ಮ ಏಕಾಂಗಿಯಾದದ್ದು? ಒಡನಾಡಿಯಂತಿದ್ದ ಪಟೇಲರ ತಮ್ಮನಿರಲಿಲ್ಲವೇ? ಅವರು ಸಂತೈಸುತ್ತಿರಲಿಲ್ಲವೇ ಎನ್ನುವ ಪ್ರಶ್ನೆಗೆ, ಪಾಪ ಸಣ್ಣಯ್ಯ ಎಲ್ಲಿದ್ದಾರೋ ಏನಾದರೋ, ಇಂದಿನವರೆಗೂ ಅದೇ ಕೊರಗು, ಮನದ ಮೂಲೆಯಲ್ಲಿ ಹುದುಗಿದ ಪ್ರಶ್ನೆ. ಪಟೇಲನ ತಮ್ಮ ಸಣ್ಣಯ್ಯನತ್ತೇ, ಹೊಟ್ಟೆಯೊಳಗೆ ಬೆಂಕಿ ಬಿದ್ದ ಅನುಭವದಿ ಸಣ್ಣನೆ ನಡುಕ, ಬಾಮ್ನಿಬಾಯಿಯ ನಾಲಗೆಯ ಪಸೆ ಆರಿದಂತೆ ವ್ಯಸನದಲ್ಲಿ ಮುಳುಗಿ ಕುಸಿದು ಬೀಳುವವಳನ್ನು ಸಾವರಿಸಿದ ರಾಮು. ಅರೆಕ್ಷಣ ಮಾತು ಮೌನ. ತಾಯಿಯ ಪರಿಸ್ಥಿತಿ ಕಂಡು ವ್ಯಥೆಯಾದರೂ ವಿಷಯ ತಿಳಿದುಕೊಳ್ಳಲೇಬೇಕೆಂಬ ಛಲದಲ್ಲಿ ಮಾತು ಮುಂದುವರೆಸಿದ. ಅಮ್ಮ, ಪಟೇಲರು ಹೇಗಿದ್ದರು? ನಿನ್ನೊಡನೆ ಅವರು ಮಾತನಾಡುತ್ತಿದ್ದರೆ ಎಂದ, ಕೇಳಬೇಕೋ ಬೇಡವೋ ಎಂಬ ಕ್ಷೀಣ ಧ್ವನಿಯಲ್ಲಿ. ಪಟೇಲರೇ, ಪಟೇಲರು ಇದ್ದರು. ಮಾತಿನ ಸದ್ದಿಲ್ಲದೆ ಕೂತದ್ದು ಬಾಮ್ನಿಬಾಯಿ. ಪಟೇಲರ ಎದುರು ನಾವೋ ಕಾಲಕಸ, ನಮಗೆಲ್ಲಿದೆ ಬೆಲೆ? ಅವರಿಗೆ ಜವಾಬ್ದಾರಿಗಳಿತ್ತಲ್ಲ. ಮನೆಗೆ ಬಂದು ಹೋಗುವವರು ನೂರಾರು ಮಂದಿ. ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗುವುದ ಕಂಡಾಗ ಮಹಾರಾಜರನ್ನು ಕಂಡಂತೆ ಭಾಸವಾಗುತ್ತಿತ್ತು. ನಾನೆಲ್ಲಿ ಅವರೆದುರು ಓಡಾಡುತ್ತಿದ್ದೆ? ಒಂದು ರೀತಿಯ ಭಯ, ಅಂಜಿಕೆ. ಆವಾಗ ನನಗೆಲ್ಲಿ ತಿಳಿಯುತ್ತಿತ್ತು ಅವರು ಒಳ್ಳೆಯವರೇ ಕೆಟ್ಟವರೇ ಎಂದು?

ಎಲ್ಲರೂ ಒಳ್ಳೆಯವರಂತೆಯೇ ಕಾಣುತ್ತಿದ್ದುದು. ಅವರು ಹೇಗಿದ್ದರೂ ನನಗೇನಾಗಬೇಕಿತ್ತು? ಮಾವ ಪ್ರತಿ ರಾತ್ರಿ ಪಟೇಲರ ಮನೆಗೆ ಕಾವಲು ಕಾಯಲು ಹೋದವ ಹೊರ ಜಗುಲಿಯಲ್ಲಿ ಕೊರೆವ ಚಳಿಯಲ್ಲಿ ಮಲಗುವಾಗ ಮನೆಯಲ್ಲೂ ಅವರ ಹೆಂಡತಿ ಕಣ್ಣೀರು ಹಾಕುತ್ತಾ, ಆ ಪಟೇಲರನ್ನು ಯಾರು ನುಂಗುತ್ತಾರೆ? ಹಗಲಿಡಿಯೇ ಅಲ್ಲೇ ದುಡಿತ, ರಾತ್ರಿಯೂ ಅಲ್ಲೇ ಕಾವಲು, ಒಂದು ದಿನವೂ ದೊರಕದ ರಜೆ ಅಲ್ಲ. ಪಟೇಲರನ್ನು ಹಗಲಿರುಳು ಕಾಯಲು ಅವರನ್ನು ಯಾರೇನು ಹೊತ್ತುಕೊಂಡು ಹೋಗುತ್ತಾರೇನು? ಇಂಥವರಿಗೆ ಮನೆಯಾಕೆ, ಮಡದಿಯಾಕೆ ಎಂದು ಅಳುವಾಗ ಮಾತ್ರ ತನ್ನಮ್ಮ, ಮೆತ್ತಗೆ ಮಾತಾಡು, ಮೆತ್ತಗೆ, ಯಾರಾದರೂ ಕೇಳಿಸಿಕೊಂಡಾರು ಎಂದಾಗ ಮೆತ್ತಿಕೊಂಡ ಭಯ ಎದ್ದು ಕಾಣುತ್ತಿತ್ತು. ಆವಾಗ ಮಾತ್ರ ಅದೆಷ್ಟು ಬಾರಿ ಪಟೇಲರೆಷ್ಟು ಕೆಟ್ಟವರಪ್ಪ ಎಂದೆಣಿಸದೇ ಇರಲಿಲ್ಲ. ಬಾಮ್ನಿ ಬಾಯಿಯವರ ಗುಡಿಸಲಿಗೂ ಪಟೇಲರ ಮನೆಗೂ ಕೂಗಳತೆಯ ದೂರ. ಧನಿಗಳ ಜಾಗದಲ್ಲೇ ಕಟ್ಟಿಕೊಂಡ ಮುಳಿಹುಲ್ಲು ಮಾಡು ಪಟೇಲರ ಮನೆಯೆಂದರೆ ಊರ ಅರಮನೆಯೇ. ಮಂಗಳೂರು ಹಂಚನ್ನು ಹೊದ್ದ ಮೊತ್ತ ಮೊದಲ ಮನೆ ಎಂದರೆ ಊರಲ್ಲಿ ಪಟೇಲರದ್ದೇ. ಎತ್ತರೆತ್ತರದ ಮೆಟ್ಟಿಲೇ ಮನೆಗೆ ಶೋಭೆ ತಂದುಕೊಟ್ಟಿತ್ತು. ಪುಟ್ಟ ಮಕ್ಕಳಿಗೂ ವೃದ್ಧರಿಗೂ ಮನೆಯ ಮೆಟ್ಟಿಲೇರುವಲ್ಲಿ ಪ್ರಯಾಸ. ಕಾಲುಗಳ ಜೊತೆ ಕೈಗಳನ್ನು ಊರಿ ಮೇಲೇರಬೇಕಾಗುತ್ತಿತ್ತು. ಒಳಗೆ ಅಡಿಯಿಟ್ಟರೆ ಮೊದಲು ಕೆಳಚಾವಡಿ, ಮತ್ತೆ ಮೇಲ್ಛಾವಡಿ, ಬದಿಯಲ್ಲೊಂದು ಎತ್ತರದ ಜಗಲಿ, ಮೇಲೆ ಮರದ ಮುಚ್ಚುಗೆ, ಹಾಗಾಗಿ ತಂಪಿನ ಮನೆ. ನೆಟ್ಟ ನಡುಕಂಬಗಳು ಬೃಹದಾಕಾರದವುಗಳು, ಎರಡು ಕೈ ಚಾಚಿ ತಬ್ಬಿದರೂ ಕೈಯೊಳಗೆ ಹಿಡಿಯದಷ್ಟು ದೊಡ್ಡ ಗಾತ್ರದವುಗಳು. ಅದರ ಮೇಲೂ ಸುಂದರ ಕೆತ್ತನೆಗಳು, ಮತ್ತೆ ಸುಂದರ ದ್ವಾರಬಾಗಿಲು, ಎತ್ತರದ ಹೊಸ್ತಿಲು, ಅದರಾಚೆ ಉದ್ದನೆಯ ಪಡಸಾಲೆ, ಎಡಕ್ಕೆ ತಿರುಗಿದರೆ ಏರಲೊಂದು ಮೆಟ್ಟಿಲು, ಅದರ ಮೇಲೆ ನಿಂತರೆ ಬಲಬದಿಗೆ ಏರುವ ಮಾಳಿಗೆ ಮೆಟ್ಟಿಲುಗಳು, ಎಡಕ್ಕೆ ಒಂದು ಮೆಟ್ಟಿಲು ಇಳಿದರೆ ಊಟದ ಕೋಣೆ, ಪಕ್ಕದಲ್ಲಿ ಅಡುಗೆ ಮನೆ, ಹೀಗೆ ಒಳ್ಳಹೊಕ್ಕಷ್ಟು ತೆರೆದುಕೊಳ್ಳುವ ಕೋಣೆಗಳು, ದಪ್ಪ ದಪ್ಪನೆಯ ಮಣ್ಣಗೋಡೆಗಳು, ಬಿಳಿ ಸುಣ್ಣ ಬಳಿದುಕೊಂಡು ಕಿರು ಕಂಡಿಯ ಕತ್ತಲೆ ಕೋಣೆಗಳಿಗೊಂದಿಷ್ಟು ಬೆಳಕು ನೀಡಿವೆ. ಯಾವ ರಾಯನ ಕಾಲದಲ್ಲಿ ಕಟ್ಟಿದರ ಮನೆಯಂತಹ ಮನೆಯೋ? ಬಾಣಂತಿಯರ ಕೋಣೆಗೆ ಗಾಳಿ ಬೆಳಕಾಡದಂತೆ ಕಗ್ಗತ್ತಲು. ತವರಿಗೆ ಬಂದ ಹೆಣ್ಣು ಮಕ್ಕಳು ಅದೆಷ್ಟು ದಿನಗಳಾದರೂ ಯಜಮಾನನ ಕಣ್ಣಿಗೆ ಬೀಳದಂತೆ ವಾಸ್ತವ್ಯವಿರುವ ಕೋಣೆಗಳು. ಅಷ್ಟು ದೊಡ್ಡದಾದ ಬಂಗಲೆಯಂತಹ ಮನೆ ಪಟೇಲರದ್ದು. ಅಷ್ಟು ಮಕ್ಕಳು ಜಗದ ಮೊದಲ ಬೆಳಕನ್ನು ಆ ಮನೆಯಲ್ಲೇ ಕಂಡಿದ್ದು. ಎಷ್ಟೋ ಹೆಣ್ಣು ಮಕ್ಕಳು ಸೊಸೆಯರಾಗಿ ಈ ಮನೆಯ ಹೊಸಿಲು ತುಳಿದಿದ್ದಂತಹ ಮನೆ. ಆ ಮನೆಗೊಬ್ಬ ಯಜಮಾನ, ಅವನೇ ಊರ ಪಟೇಲ. ಅಧಿಕಾರವೋ ಯಜಮಾನಿಕೆಯೋ ಒಮ್ಮೆ ವಶವಾಯಿತೆಂದರೆ ಅದನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಜಾಗೃತವಾಗುವ ಬಯಕೆಗಳು ಸ್ವಾಭಾವಿಕ. ಅದಲ್ಲದೆ ಶಾಶ್ವತವಾಗಿ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಕಸರತ್ತು. ತನ್ನನ್ನು ತನ್ನ ಕಾರ್ಯವೈಖರಿಗೆ ಎಲ್ಲರೂ ಹಾಡಿ ಹೊಗಳುವುದರ ಜೊತೆಗೆ ಭಯವ ಇಟ್ಟುಕೊಂಡರಷ್ಟೇ ಕಾರ್ಯಸಿದ್ಧಿಯಾಗುತ್ತದೆನ್ನುವ ಕಲ್ಪನೆಯಲ್ಲಿ ಅಧಿಕಾರ ಚಲಾವಣೆ. ನಗುವಲ್ಲೂ ಹಿಡಿತ, ಮಾತುಕತೆಯಲ್ಲೂ ಕಡಿತ. ಯಜಮಾನಿಕೆ ಎಂಬುದು ಹೂವಿನ ಹಾಸಿಗೆಯಲ್ಲ, ಮುಳ್ಳಿನ ಹಾಸಿಗೆ ಎಂದು ತಿಳಿದುಕೊಂಡಿದ್ದರೆ ಬದುಕು ಸುಲಭವಾಗಬಹುದು. ಆದರೆ ದರ್ಪವೆಂಬುದು ಮೆತ್ತಿಕೊಂಡು ಭಯದ ಕಾವು ಏರಿಸಿಕೊಂಡಾಗ ಸಾಮಾನ್ಯನೆದುರು ಎತ್ತರದಲ್ಲಿ ಗಂಭೀರನಾಗಿ ಕೂರಬಹುದೇನೋ? ಹಾಗಾಗಿ ಎಲ್ಲ ಲಕ್ಷಣಗಳನ್ನೊಳಗೊಂಡ ಊರ ಪಟೇಲ. ಎದುರು ಸಿಕ್ಕರೆ ಅರಿವಿಲ್ಲದೆ ದಾರಿ ಬಿಡುವ ಜನಸಾಮಾನ್ಯರು. ಘನತೆಯ ತುತ್ತ ತುದಿಯಲ್ಲಿ ತೇಲಾಡುವ ಪಟೇಲ. ಮನೆ ಎದುರು ವಿಶಾಲ ಅಂಗಳ, ಆಕರ್ಷಕವಾಗಿ ಕಟ್ಟಿ ನಿಲ್ಲಿಸಿದ ಜೋಡಿ ಕಣಜಗಳು, ಅದು ಬೃಹದಾಕಾರದವುಗಳು. ಅದರ ತುದಿ ನೋಡಬೇಕಾದರೆ ತಲೆಯ ಮುಂಡಾಸು ಕೆಳಗೆ ಉದುರದಂತೆ ಕೈಯಲ್ಲಿ ಒತ್ತಿ ಹಿಡಿದುಕೊಳ್ಳಬೇಕು. ಕಣಜ ಕಂಡರೆ ಅವರ ವ್ಯವಸಾಯದ ಮಟ್ಟವನ್ನು ಅಳೆಯಬಹುದು. ಹಾಗಾಗಿಯೇ ಊರಿಗೆ ಬಂದ ಸಂಕಷ್ಟದ ಸಂದರ್ಭದಲ್ಲಿ ತುತ್ತು ಅನ್ನಕ್ಕೂ ತತ್ತರವಾದ ಕಾಲದಲ್ಲಿ ಪಟೇಲರ ಅಂಗಳದಲ್ಲಿ ಹನುಮಂತನ ಬಾಲದಂತಹ ಸರತಿಯ ಸಾಲು. ಇವರ ಮನೆಯ ದೊಡ್ಡ ಗಾತ್ರದ ತಾಮ್ರದ ಹಂಡೆಯಲ್ಲಿ ಬೇಯುತ್ತಿದ್ದ ರಾಗಿ ಮಿಶ್ರಿತ ಅಕ್ಕಿಯ ಗಂಜಿ. ಅಷ್ಟೂ ಜನರ ಹಸಿವನ್ನ ತಣಿಸಿದ್ದು, ಊರವರನ್ನು ತನ್ನ ಮಕ್ಕಳಂತೆ ಕಾಣುವ ಕಾಳಜಿ ವ್ಯಕ್ತಪಡಿಸಲು ಇಂತಹವುಗಳು ತನಗೆ ಸಿಗುವ ಅವಕಾಶಗಳೆಂದು ಗಬಕ್ಕನೆ ಬಾಚಿಕೊಳ್ಳುವಲ್ಲಿ ನಿಸ್ಸೀಮರು ಪಟೇಲರು. ಜನರಿಗೋ ಪಟೇಲರು ಕಷ್ಟಕಾಲದಲ್ಲಿ ಕೈ ಬಿಡುವವರಲ್ಲವೆಂಬ ನಂಬಿಕೆಯಲ್ಲಿ ಎಷ್ಟು ಸಹಕರಿಸಲು ಸಿದ್ಧ. ಬೆಳೆದ ತರಕಾರಿ ಹಣ್ಣು ಹಂಪಲುಗಳನ್ನು ಪಟೇಲರ ಮನೆಗೆ ಪುಕ್ಸಟೆಯಾಗಿ ನೀಡುವಲ್ಲೂ ಸಂತೃಪ್ತಿ. ಹೀಗೆ ಪಟೇಲರಿಗೂ ಜನಸಾಮಾನ್ಯರ ನಡುವೆ ಬೆಳೆದು ಬಂದ ಬಂಧ. ಪಟೇಲರ ಮನೆ ಎದುರಿನ ಕಣಜದಂತೆ ಪಟೇಲರ ಮನಸ್ಸು ವಿಶಾಲ ಎಂದು ಕೊಂಡಾಡುವವರೇ ಜಾಸ್ತಿ. ಕೃಷಿ ಭೂಮಿಯ ಲೆಕ್ಕ ಸಿರಿವಂತಿಕೆಗೆ ಸಾಕ್ಷಿಯಾದ ಕಣಜಗಳು, ಬೆಳೆದ

ಮಕ್ಕಳೇ ಸಂಬಂಧ ಮೇಲುಟ್ಟಿ ಬರಲು ಇದೂ ಒಂದು ಕಾರಣ. ಇವರ ಬಂಡಸಾಲೆಯಲ್ಲಿ ಜಾನಪದ ಹಾಡಿನ ಇಂಪು ಕೇಳುಗರಿಗೆ ಮಹದಾನಂದ. ಹಾಡಿನ ಪೈಪೋಟಿಯಿಂದ ಭತ್ತ ಕುಟ್ಟುವ ಶ್ರಮದ ಮರೆವು. ಕಣಜದಲ್ಲಿ ಕೂಡಿಟ್ಟ ಭತ್ತವನ್ನು ಸ್ವಲ್ಪ ಸ್ವಲ್ಪವೇ ತೆಗೆದು ರಾತ್ರಿ ದೊಡ್ಡ ಗುಡಾಣಗಳಲ್ಲಿ ಬೇಯಿಸಿಡುತ್ತಾರೆ. ಹೀಗೆ ಸೆಖೆ ಬಂದ ಭತ್ತವನ್ನು ಮರುದಿನ ಮುಂಜಾನೆ ಬಲು ಬೇಗನೆ ಬೇಯಿಸಿದಾಗ ಭತ್ತ ಬಾಯಿ ತೆರೆದುಕೊಳ್ಳಲು ಆರಂಭಿಸುತ್ತದೆ. ಭತ್ತ ಬೆಂದಿದೆ ಎಂದರ್ಥ. ಅದನ್ನು ತೋಡಿ ತೆಗೆದು ಬಿಸಿಲಿನಲ್ಲಿ ಒಣಗಿಸಿ ಸರಿಯಾಗಿ ಒಣಗಲು ನಡುನಡುವೆ ಕೈಯಾಡಿಸುತ್ತಾರೆ. ಮತ್ತೆ ಒಣಗಿದ ಭತ್ತವನ್ನು ಪಾದೆಕಲ್ಲಿನಿಂದ ತಯಾರಿಸಲ್ಪಟ್ಟ ನೆಲದಲ್ಲಿ ಹೂಳಲ್ಪಟ್ಟ ಗುಂಡಿ ಒರಳುಗಳಿಗೆ ತುಂಬಿ ಉದ್ದನೆಯ ಒನಕೆಗಳಿಂದ, ಅಂದರೆ ಅದರ ಒಂದು ಬದಿಯಲ್ಲಿ ಕಬ್ಬಿಣದ ಹಲ್ಲುಗಳ ಆಧಾರದಿಂದ ಕುಟ್ಟಿದಾಗ ಭತ್ತದ ಸಿಪ್ಪೆ ಜಾರಿ ಅಕ್ಕಿಯ ಆಗಮನ. ಹೆಂಗಳೆಯರ ಪರಿಶ್ರಮಕ್ಕೆ ದೊರಕುವ ಫಲ. ಆಯಾಸದ ಅರಿವಾಗದಿರಲು ಹಾಡುವ ಜಾನಪದ ಗೀತೆಗಳು. ಯಾರದೋ ಬೊಕ್ಕಸದ ಅಭಿವೃದ್ಧಿಗೆ ಇನ್ಯಾರದ್ದೋ ಬೆವರು.

ಹಲ್ಲುಗಳ ಆಧಾರದಿಂದ ಕುಟ್ಟಿದಾಗ ಭತ್ತದ ಸಿಪ್ಪೆ ಜಾರಿ ಅಕ್ಕಿಯ ಆಗಮನ, ಹೆಂಗಳೆಯರ ಪರಿಶ್ರಮಕ್ಕೆ ದೊರಕುವ ಫಲ, ಆಯಾಸದ ಅರಿವಾಗದಿರಲು ಹಾಡುವ ಜಾನಪದ ಗೀತೆಗಳು, ಯಾರದೋ ಬೊಕ್ಕಸದ ಅಭಿವೃದ್ಧಿಗೆ ಇನ್ಯಾರದ್ದೋ ಬೆವರ ಶ್ರಮ, ಆದರೆ ಅದಾವುದನ್ನು ಅರಿಯದ ಮುಗ್ಧತೆಯ ಮನುಷ್ಯರು ಅಲ್ಪದರಲ್ಲೇ ತೃಪ್ತಿ ಪಟ್ಟುಕೊಳ್ಳುತ್ತಿದ್ದವಂಥವರ ಕಾಲ. ಪಟೇಲರ ಅಂಗಳದಲ್ಲಿ ಇಷ್ಟೇ ಅಲ್ಲ, ಇನ್ನೂ ಒಂದು ವಿಶೇಷವಿದೆ. ಆದರದು ಭಯದ ಸಂಕೇತ, ಹಿಂದಿನಿಂದಲೂ ಇದ್ದಂತಹ ಸತ್ಯಕಂಬ. ಸಭ್ಯ ಜೀವನಕ್ಕೆ ಭಯವೇ ಮೂಲ, ಆದರೆ ಇದು ಕೃತಕ ಭಯ ಹುಟ್ಟಿಸುವ ಸಾಧನವೋ, ಪಟೇಲರಿಗೆ ಜನರನ್ನು ಹದ್ದುಬಸ್ತಿನಲ್ಲಿ ಇಟ್ಟುಕೊಳ್ಳುವ ಅಸ್ತ್ರವೋ, ಏನೋ ಒಂದು. ಆ ಕಂಬದಲ್ಲಿ ನಿಲ್ಲಿಸಿ ತಪ್ಪಿತಸ್ಥನ ವಿಚಾರಣೆ, ವಿಚಾರಿಸಿ ಸತ್ಯ ಬಾಯ್ಬಿಡಿಸುವ ಕಂಬ ಅಥವಾ ನ್ಯಾಯಕಂಬ ಎಂದರೆ ತಪ್ಪಾಗದು. ಬಾಯ್ಬಿಡದಿದ್ದರೆ ಬೀಳುವ ಚಡಿಯೇಟು, ಏಟಿನ ಭಯಕ್ಕೆ ಮಾಡದೇ ಇರುವ ತಪ್ಪನ್ನು ತಪ್ಪೆಂದು ಒಪ್ಪಿಕೊಳ್ಳುವವರೂ ಇಲ್ಲದಿಲ್ಲ. ಆಗಲೂ ಪಟೇಲನದ್ದು ನ್ಯಾಯದೇವತೆಯ ಸ್ಥಾನ. ಸತ್ಯದೊಂದಿಗೆ ಬದುಕುವವರು ಯಾರಿಗೂ ಹೆದರಬೇಕಾಗಿಲ್ಲದಿದ್ದರೂ ಒಮ್ಮೊಮ್ಮೆ ಒತ್ತಡಕ್ಕೂ ಒಮ್ಮೊಮ್ಮೆ ಭಯಕ್ಕೂ ಸಿಲುಕಿ ಹೆದರಬೇಕಾಗುತ್ತದೆ. ಸತ್ಯದ ತೀರ್ಪಿಗೆ ಎಂದೂ ದುಷ್ಟಶಕ್ತಿ ಮಣಿಯದು ಎನ್ನುವುದು ಸತ್ಯ. ಆದರೆ ಒಮ್ಮೊಮ್ಮೆ ಅಸತ್ಯವೇ ಸತ್ಯವಾಗಿ ದುಷ್ಟಶಕ್ತಿ ಮಣಿಸುತ್ತದೆ. ಅಂತೂ ಸತ್ಯಕಂಬ ಸಮಾಜದ ಕಣ್ಣಿಗೆ ನ್ಯಾಯಪೀಠ, ಪಟೇಲರೇ ನ್ಯಾಯಾಧೀಶರು. ಆದರೆ ಆ ಕಂಬದಲ್ಲಿ ನಿಂತು ನುಡಿದವರಿಗೆ ಸತ್ಯ ಯಾವುದು, ನ್ಯಾಯ ಯಾವುದು ಎನ್ನುವುದು ಅವರಿಗಾದರೂ ಅರಿವಾಗದೇ ಇದ್ದೀತೆ. ಅಂತೂ ಮನೆ ಎದುರಿನ ಸತ್ಯಕಂಬ ಕಂಡಾಕ್ಷಣ ಒಂದರೆ ಕ್ಷಣ ಭಯದೇ ಮೈ ನಡುಗಿಸದೇ ಇರದು. ಅಂದು ಬೆಳಗ್ಗಿನ ಉಪಹಾರ ಮುಗಿಸಿದ ಪಟೇಲರಿಗೆ ಪುರುಸೊತ್ತು. ಹೊರಗಿನ ಚಾವಡಿಯಲ್ಲೇ ಇಲ್ಲ, ಅಂಗಳದಲ್ಲೇ ಕಾಯುವ ಒಂದಿಷ್ಟು ಜನರ ಕಷ್ಟ ಸುಖ ಆಲಿಸಿ ಪರಿಹಾರ ನೀಡುವ ಕೆಲಸಕ್ಕೆ ಅಂದು ವಿರಾಮ. ಯಾರ ಹಾಜರಾತಿಯೂ ಇಲ್ಲದಾದಾಗ ಮನಸ್ಸಿನೊಳಗೆ ಕಸಿವಿಸಿ, ಇವತ್ತು ದೊಡ್ಡ ಜನ ಎನಿಸಿಕೊಳ್ಳುವ ಅವಕಾಶ ಅನಾವಶ್ಯಕವಾಗಿ ತಪ್ಪಿ ಹೋಗುತ್ತಿರುವ ಬಗ್ಗೆ ಅಸಮಾಧಾನ. ತನ್ನೊಳಗಿನ ಆತಂಕ ತೋರಗೊಡದಂತೆ ಕಾಪಾಡಿಕೊಳ್ಳಲು ಹೆಣಗಾಡಿದರು. ತನ್ನ ಮಾನ ಮರ್ಯಾದೆಗೆ ಒಂದಿನಿತು ಧಕ್ಕೆ ಬರದಂತೆ ನೋಡಿಕೊಳ್ಳುವಷ್ಟರಲ್ಲಿ ನಿಸ್ಸೀಮರು. ಗದ್ದೆಯ ಅಂಚಿನಲ್ಲಿ ನಡೆದು ಬರುತ್ತಿದ್ದರೆ ಅವರ ನಡಿಗೆ ಮುಗಿಯುವವರೆಗೂ ಯಾರೂ ಗದ್ದೆಯ ಅಂಚು ಏರುತ್ತಿರಲಿಲ್ಲ. ಒಂದು ವೇಳೆ ಇವರ ಮುಂಚೆಯೇ ಯಾರಾದರೂ ನಡೆದು ಬರುತ್ತಿದ್ದವರು ಇವರನ್ನು ಕಂಡೊಡನೆಯೇ ಸರಕ್ಕನೆ ಬದಿಗೆ ಸರಿದುಕೊಳ್ಳುತ್ತಿದ್ದರು. ಅವರಲ್ಲಿ ಭಯಭಕ್ತಿಯುಳ್ಳವರು, ಉಪಾಯವಿಲ್ಲದೆ ಸರಿದು ನಿಲ್ಲುವವರೋ, ಇವರ ಉಸಾಬರಿ ನಮಗ್ಯಾಕೆ ಎಂಬ ಮನಸ್ಥಿತಿಯವರೋ ಹಾಗೂ ಮುಗ್ಧ ಮನಸ್ಸಿನವರೋ ಇಲ್ಲದಿರಲಿಕ್ಕಿಲ್ಲ. ಅವರು ಮುಂದೆ ನಡೆದಾಗ ಹಿಂಬಾಲಕರು ಇರುವುದರಿಂದಲೇ ಅವರು ನಾಯಕರಾದದ್ದೋ ಅಥವಾ ಪಾಳೆಯಗಾರಿಕೆಯಿಂದಲೋ ಅಂತೂ ಊರಿಗೆ ಊರೇ ಒಪ್ಪಿಕೊಂಡಂತಹ ಪಟೇಲರು. ಕಾಲಕಾಲಕ್ಕೂ ತಪ್ಪದೆ ಬರುವ ಮಳೆ, ಹೊಲ ಗದ್ದೆಗಳಲ್ಲಿ ತುಂಬಿ ತುಳುಕುವ ಪೈರು, ಬೆಳೆಗಳು ಸಮೃದ್ಧಿಯಾಗಿದ್ದರಿಂದಲೇ ಕಂಗಳಲ್ಲಿ ಕಂಗೊಳಿಸುವ ಕಣಜ, ಹಸಿದವನಿಗೆ ಹಸಿವು ತಣಿಸುವ ಒಡಲು ಇದ್ದುದರಿಂದಲೇ ಪಟೇಲರ ಮೇಲೆ ಜನರಿಗೆ ವಿಶ್ವಾಸ ಮತ್ತು ಪ್ರೀತಿಗೆ ಬರವಿರಲಿಲ್ಲ. ಆದರೂ ಹೆದರಿಸಿಕೊಂಡಿದ್ದರೆ ಮಾತ್ರ ತನಗೆ ಬೆಲೆ ಜಾಸ್ತಿ ಎಂದುಕೊಂಡಿದ್ದರಿಂದ ಅಸ್ತ್ರವಾಗಿಟ್ಟುಕೊಂಡದ್ದೇ ಸತ್ಯಕೆಂಬ ಎಂದರೆ ತಪ್ಪಾಗದು. ಜಗಲಿಯಲ್ಲಿ ಕುಳಿತ ಪಟೇಲರ ದೃಷ್ಟಿ ಮೇಲ್ತೋಟ ಕೆಳತೋಟ ದಾಟಿ ಕೊನೆಯ ತುದಿಯವರೆಗೆ ತಲುಪಿದಾಗ ಆತಂಕದ ಮೋರೆ. ಪಕ್ಕದಲ್ಲಿ ನಿಂತ ಸೇವಕರಾದ ಸೂರ ಮತ್ತು ಬಸವರನ್ನು ಉದ್ದೇಶಿಸಿ ಅಂದ ಹಾಗೆ, ಇವತ್ತೇನು ಯಾರ ಸುಳಿವೂ ಇಲ್ಲ, ಹೀಗೆ ಅಂಗಳ ಖಾಲಿಯಾದದ್ದು ನೋಡೇ ಇಲ್ಲ, ಸಣ್ಣ ಪುಟ್ಟ ಜಗಳವೂ ಇಲ್ಲಿಯವರೆಗೂ ಬರದೇ ಇದ್ದದ್ದಿಲ್ಲ. ತಲೆಯ ಮುಂಡಾಸನ್ನು ಕಳಚಿ ಕೊಡವಿಕೊಂಡರು. ಆತಂಕವನ್ನು ಹೆಚ್ಚು ಪ್ರಕಟಿಸಲು ಸೇವಕರೆದುರು ತಯಾರಿರಲಿಲ್ಲ. ಆದರೆ ತೈನಾತಿಗಳಿಗೂ ಆತಂಕ. ಅವರ ನೋಟವು ದಾರಿಯ ಕೊನೆಯತ್ತಲೇ ತಕರಾರುದಾರರ ಬರುವಿಕೆಯ ನಿರೀಕ್ಷೆಯಲ್ಲೇ. ಏಕೆಂದರೆ ದಿನಂಪ್ರತಿ ಸಿಗುವ ಪುಕ್ಕಟೆ ಮನರಂಜನೆಗೆ ಒಕ್ಕಿಕೊಂಡ ಮನಸ್ಸು ಹೊರಬಾಗಿಲಲ್ಲಿ ಕಟ್ಟಿಹಾಕಿದ ನಾಯಿಯು ಬಟ್ಟಲಲ್ಲಿ ಬಡಿಸಿದ ಗಂಜಿಯನ್ನು ತಿನ್ನದೆ ಚಪ್ಪೆ ಕಟ್ಟಿದ ಗಂಜಿ ಸೇರದೆಂಬಂತೆ ಕುಳಿತುಕೊಂಡು ನಾಲಿಗೆಯನ್ನ ಹೊರಚಾಚಿಕೊಂಡು ಒಮ್ಮೆ ಬಟ್ಟಲನ್ನು ಮತ್ತೊಮ್ಮೆ ಮನೆಗೆ ಬರುವ ದಾರಿಯತ್ತಲೂ ನೋಡುತ್ತಿದೆ. ಏಕೆಂದರೆ ಬೊಗಳಲು ಅವಕಾಶವಿಲ್ಲದಂತೆ ಅನ್ನದ ಆ ಗುಳಿಗೆ ಹೊಂಚು ಹಾಕುವ ಕಾಗೆಗಳು ಕಾಣಿಸುತ್ತಿಲ್ಲ. ಅಲ್ಲದೆ ಯಾರ ಬರವು ಇತ್ತ ಕಡೆ ಇಲ್ಲದ್ದರಿಂದ ಸಪ್ಪೆಗಟ್ಟಿದ ವಾತಾವರಣ. ಸೂರನ ಕಣ್ಣು ಫಲ್ಲನೆ ಅರಳಿತು. ಕಣ್ಣು ತೋಟದ ಮೂಲೆಯ ತೊಂಡೆ ಚಪ್ಪರದ ಇಡೆಯಲ್ಲಿ ಹುಡುಕಾಡಿತು. ಯಾರದೋ ತಲೆ ಕೂಡ ಕಂಡ ಹಾಗಾಯಿತು. ತೊಂಡೆ ಬೀಳಿಗೆ ಚಪ್ಪರ ಹಾಕಿದ್ದು ಸ್ವಲ್ಪ ಎತ್ತರವಾಯಿತೇನೋ, ಹಾಗಾಗಿ ದಾರಿಗಡ್ಡವಾಗಿದೆ, ಬಳ್ಳಿ ಹೇಗೆ ಹಬ್ಬಿ ಬಿಟ್ಟಿದೆ, ಇನ್ನು
ದಿನಾವೂ ಯಜಮಾಂತಿಯವರದ್ದು ತೊಂಡೆಕಾಯಿಯದ್ದೇ ಮೇಲೋರ

0: ಸಂಕೇತವಿರಬೇಕು ಅಂದವನೇ, ನೋಡಲ್ಲಿ ಅಗೋ ಅಗೋ ಬಂದನಲ್ಲಿ ಶೀನಣ್ಣ ಎಂದು ಗಂಟು ಸಿಕ್ಕ ಖುಷಿಯಲ್ಲಿ ನಕ್ಕು ಬಿಟ್ಟು, ಅವನಿಗೆ ತಾಪತ್ರಯವಿಲ್ಲದ ದಿನ ಯಾವುದು? 365 ದಿನವೂ ತಾಪತ್ರಯ ಇದ್ದದ್ದೇ. ಇವತ್ತಿನದ್ದು ಯಾರ ಬಗ್ಗೆಯೋ ಏನು ಕಥೆಯೋ? ಏನು ಸಿಕ್ಕದಿದ್ದರೆ ಇವನು ಕಾಲ್ಕೆರೆದು ಜಗಳಕ್ಕೆ ಇಳಿಯುವವನೇ. ಏಕೆಂದರೆ ಪಟೇಲರ ಶಿಫಾರಸು ಇವನ ಮೇಲೆ ಇವತ್ತು ನಿನ್ನೆಯದಲ್ಲ. ಹಾಗಾಗಿ ದಿನಕ್ಕೊಂದು ಕಥೆಯಂತೆ ಇವನದ್ದು, ದಿನಕ್ಕೊಂದು ದೂರು. ಮಗುವನ್ನು ಚಿವುಟುವವರು, ತೊಟ್ಟಿಲು ತೂಗುವವರು ಒಬ್ಬರೇ, ಅದು ಪಟೇಲರೇ ಎಂಬ ವಿಚಾರ ಅಲ್ಲಿಯ ದಡ್ ಮಂಡೆಗಳಿಗೆ ಗೊತ್ತೇ ಆಗುತ್ತಿರಲಿಲ್ಲ. ಶೀನನೋ ಹೊರಲಾರದ ಮೂಟೆ ಹೊತ್ತು ಬಂದವನಂತೆ ಬಸವಳೆದಿದ್ದ. ತಲೆಯ ಮೇಲೊಂದು ತೊಟ್ಟಿಲು, ಅದು ಕಂಚಿನ ತೊಟ್ಟಿಲು. ಹುಳಿ ಉಪ್ಪು ಹಾಕಿ ತಿಕ್ಕಿದ್ದರಿಂದಲೋ ಏನೋ, ಪಳಪಳನೆ ಅದು ಚಿನ್ನದ ಬಣ್ಣದಲ್ಲಿ ಮಿನುಗುತ್ತಿತ್ತು. ಸ್ವಲ್ಪ ಹೊತ್ತು ಸೊಂಟದಲ್ಲಿ, ಮತ್ತೊಮ್ಮೆ ಅದನ್ನು ತಲೆ ಮೇಲಿಂದ ಕೆಳಗಿಳಿಸುವಾಗ ಬಿಟ್ಟ ನಿಟ್ಟುಸಿರು ಕೇಳಿಸುವಷ್ಟು ಗಟ್ಟಿಯಾಗಿತ್ತು. ಶೀನನವರು ಅತೀ ಬಡವರೇನಲ್ಲ. ಪಟೇಲರ ಹೊಲಗದ್ದೆಗಳನ್ನ ಬೇಸಾಯ ಮಾಡಿಕೊಂಡಿದ್ದ ಒಕ್ಕಲಾಳುಗಳೇ. ಪಟೇಲರಿಗೆ ಭತ್ತ ಅಳೆದು ಕೊಟ್ಟ ಮೇಲೆ ಉಳಿದದನ್ನು ಬೇಯಿಸಿ ತಿನ್ನಲು ಮನೆ ತುಂಬ ಹಸಿವಿನ ಬಾಯಿಗಳಲ್ಲಿ ಮನೆ ಮಕ್ಕಳು, ಬಂಧುಗಳು, ದೊಡ್ಡ ಸಂಸಾರ ತೂಗಿಸಲು ಹರಸಾಹಸ ಪಟ್ಟುಕೊಂಡೇ ಇದುವರೆಗಿನ ದಿನದೂಡಿದ್ದು. ಆದರೆ ಆತನ ಯಜಮಾನಿಕೆಗೊಂದು ತಾಕತ್ತಿತ್ತು. ಹರಿದು ತಿನ್ನುವ ಬಡತನವೇನಲ್ಲ, ಆದರೆ ಮಕ್ಕಳ ಮದುವೆ, ಬಾಣಂತನ ಒಂದರ ನಂತರ ಮತ್ತೊಂದರಂತೆ ಖರ್ಚು ಕಡಿಮೆಯದ್ದಲ್ಲ. ಮನೆ ತುಂಬಾ ಜನ, ಕೂಡು ಕುಟುಂಬವೆಂದ ಮೇಲೆ ತಾಪತ್ರಯಗಳಿಗೇನು ಬರವೇ? ಒಬ್ಬಾಕೆ ಹೆರಿಗೆಗೆ ಬರುವಾಗ ಇನ್ನೊಬ್ಬಾಕೆಯ ಬಾಣಂತನ, ಮತ್ತೊಬ್ಬಾಕೆಗೆ ಹೆಣ್ಣು ನೋಡುವ ಶಾಸ್ತ್ರ, ಹಿರಿಯಜ್ಜಿಗೆ ಬಡಿದ ಪಾರ್ಶ್ವವಾಯು, ಕೀಲು ನೋವು, ಕೆಮ್ಮು, ಕಫ, ಇಂತಹ ಕಾಯಿಲೆ ಕಸಾಲೆಗಳ ಆತಿಥ್ಯದ ಖರ್ಚು ವೆಚ್ಚ, ಮಳೆಗಾಲದ ಜಡಿಮಳೆಯ ಹೊತ್ತಿಗೆ ಕೆಲಸ ಕಡಿಮೆ, ಉಣ್ಣುವ ಬಟ್ಟಲಿಗೆ ಸುರಿಯುವ ಅನ್ನ ನಿಲ್ಲಿಸಲಾಗುವುದೇ? ಹ್ಮ್, ಹಸಿವು ತೆಪ್ಪಗಿರುತ್ತದೆಯೇ? ಹಾಗಾಗಿ ಪಟೇಲರ ಮನೆಯಿಂದ ಹೊತ್ತು ತಂದ ಅಕ್ಕಿ ಮುಡಿಗೆ ಬೆಳೆ ಕೊಯ್ಲಿನ ದಿನವೇ ಅಂಗಳದಿಂದ ಒಳಬರದೆ ಮೂರು ಪಟ್ಟು ಭತ್ತವನ್ನು ಹೊತ್ತು ಮರಳಿಸಿದ ಮೇಲೆ ಮನೆ ಖರ್ಚಿಗೆ ಉಳಿಯುವುದು ಬೇಸಾಯ ಮಾಡಿದವನಿಗೆ ಮಾತ್ರ ಗೊತ್ತು. ಬದುಕು ಸಂಕಷ್ಟದಲ್ಲಿದ್ದು ಕಂಗಾಲಾದಾಗಲೇ ದೇವರಂತೆ ಕಾಣುವವರೇ ಪಟೇಲರು. ಕೇಳಿದಾಕ್ಷಣ ಇಲ್ಲ ಎಂದವರಲ್ಲ. ಬೇಕಾದಾಗ ತಲೆಗೆ ಅಕ್ಕಿ ಮುಡಿ ಏರಿಸಲು ಹಿಂದೂ ಮುಂದೂ ಕಂಡವರಲ್ಲ. ಹಾಗಾಗಿ ಸಮಸ್ಯೆಗಳು ಉದ್ಭವಿಸಿದರೂ ಕ್ಷಣದಲ್ಲೇ ಉಪಶಮನವಾಗುವ ಭರವಸೆ ತುಂಬಿಕೊಂಡವನೇ ಶೀನಪ್ಪ.
1: ಇದುವರೆಗೆ ವಸಂತಿ ಶೆಟ್ಟಿ ಬ್ರಹ್ಮಾವರ ಅವರ ಸತ್ಯಕಂಬ ಕಾದಂಬರಿ ಓದು ಸರಣಿ ಪ್ರಸಾರವಾಯಿತು. ನಿರೂಪಣೆ ಮಮತಾ ನವೀನ್ ಶೆಟ್ಟಿ.
0: ಮುಂದೆ ಕೇಳಿ ಜನಪದ ಗೀತೆ. ಹಾಡಿದ್ದಾರೆ ಬಿ ಕೆ ಸುಮಿತ್ರಾ ಹಾಗೂ ಎಂ ಎಲ್ ಸುಧಾಕರ್.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
3: ಹಿಂದೆ KSU.WSSB.Karnataka.GOV.inನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಆತ್ಮೀಯ ಕೇಳುಗರೆ, ಡಾಕ್ಟರ್ ಅಗರ್ವಾಲ್ ಸ್ನೇಹಿತರ ಮಿತ್ರ ಕಣ್ಣಿನ ಆರೋಗ್ಯದ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಇಂದು ರಾತ್ರಿ 7:15 ಪ್ರಸಾರವಾಗಲಿದೆ. ಇಂದಿನ ಕಾರ್ಯಕ್ರಮದಲ್ಲಿ ಕೆಂಗಣ್ಣು ಹಾಗೂ ಕಣ್ಣಿನಲ್ಲಿ ನೀರು ಇಳಿಯುವುದು, ಈ ವಿಷಯದ ಕುರಿತಾಗಿ ಮಾತನಾಡುತ್ತಾರೆ ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್ನ ನೇತ್ರ ತಜ್ಞರಾದ ಡಾಕ್ಟರ್ ಎಂ ವಸಂತ ಪೈ ಇವರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್, ಕಂಕನಾಡಿ, ಮಂಗಳೂರು. ತಪ್ಪದೆ ಕೇಳಿ ಡಾಕ್ಟರ್ ಅಗರ್ವಾಲ್ ನೇತ್ರ ಮಿತ್ರ ಕಣ್ಣಿನ ಆರೋಗ್ಯದ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಇಂದು ರಾತ್ರಿ 7:00

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಆಕಾಶವಾಣಿ ಮಂಗಳೂರು. ಶಾಸ್ತ್ರೀಯ ಸಂಗೀತ ಮಂಡ ಸುಧಾರಾಣಿ ಅವರ ಹಾಡುಗಾರಿಕೆ. ಪಕ್ಕವಾದ್ಯದಲ್ಲಿ ಕೊಯಮತ್ತೂರು ಎಸ್ ಉಷಾ ವಾಯ್ಲಿನ್, ಕುಂಭಕೋಣಂ ಎ ಪ್ರೇಮ್ಕುಮಾರ್ ಮೃದಂಗ, ಚೇತರ್ಲೈ ಗಂಗಾಧರನ್ ಪಿಳ್ಳೈ ಖಂಜೀರ. ಮೊದಲಿಗೆ ತ್ಯಾಗರಾಜರ ಕೃತಿ ಸೀತಾಪತೆ, ಖಮಾಜ್ರಾಗ ಆದಿತಾಳ.

ತ್ಯಾಗರಾಜರ ಕೃತಿಯನ್ನು ಕೇಳಿದಿರಿ. ಇದೀಗ ಮುತ್ತುಸ್ವಾಮಿ ದೀಕ್ಷಿತರ ಕೃತಿ ಬೃಂದಾವನ ಸಾರಂಗ ರಾಗ ರೂಪಕತಾಳ ರಂಗಪುರ ವಿಹಾರ.

ಸಗಬರಿ ಮದ ಸದನಿ ದಪಮಗರಿ ಸನಿ ರಘುನಾಥನನು ಗಬಗರಿ ಮದರಿ ಸನಿ

ಗರಿತ ನಿಧ ಗಬರಿ ಮದ ಮದ ಗದ ಗಬ ಗರಿತ ನಿಧ ಮಮ ಗರಿತ ನಿಧ ನಿಧ ಪಮ ಮದ ಗರಿತ ನಿಧ ಮಗರಿತ ನಿಧ ಬಬ ಗದ ಗಬರಿ ಮದ ನಿಧ ನಿಧ ಬಬ ಗರಿತ ನಿಧ ಗಬರಿ ಮದ ನಿಧ ನಿಧ ಪಮ ಗರಿತ ನಿಧ ಗಬರಿ ಮದ

0: ಇದುವರೆಗೆ ಮಂಡ ಸುಧಾರಾಣಿ ಅವರ ಹಾಡುಗಾರಿಕೆ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ಕೊಯಮತ್ತೂರು ಎಸ್ ಉಷಾ ವಾಯ್ಲಿನ್, ಕುಂಭಕೋಣಂ ಎ ಪ್ರೇಮ್ಕುಮಾರ್ ಮೃದಂಗ, ಚೇರ್ತಲ ಗಂಗಾಧರನ್ ಪಿಳ್ಳೈ ಖಂಜೀರ. ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ

0: ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ ಕೆಎಸ್ಯು www.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಆಕಾಶವಾಣಿ ಮಂಗಳೂರು, ಸಮಯ 12 ಗಂಟೆ ಆಗಲಿದೆ. ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಉತ್ತರ ಕರ್ನಾಟಕದ ಧಾರವಾಡ ಜಿಲ್ಲೆ ಅಳ್ನಾವರ, ಕೊಪ್ಪಳ, ಬಾದಾಮಿ ರೈಲು ನಿಲ್ದಾಣಗಳು ಪ್ರಗತಿಯ ಸಂಕೇತವಾಗಿ ನಿಂತಿವೆ. ಆಧುನಿಕ ಮೂಲಸೌಕರ್ಯಗಳ ಮೂಲಕ ವರ್ಧಿತ ಪ್ರಯಾಣಿಕರ ಸೌಲಭ್ಯಗಳು ಹಾಗೂ ಪ್ರದೇಶದ ಶ್ರೀಮಂತ ಪರಂಪರೆಯೊಂದಿಗೆ ಸಂಯೋಜಿಸುತ್ತಿವೆ. ಅಮೃತ್ ಭಾರತ್ ಸ್ಟೇಷನ್ ಯೋಜನೆಯಡಿ ಅಳ್ನಾವರ ರೈಲ್ವೆ ನಿಲ್ದಾಣವನ್ನು 17.2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ ಎಂದು ರೈಲ್ವೆ ಇಲಾಖೆ ತಿಳಿಸಿದೆ. ದಿವ್ಯಾಂಗ ಸ್ನೇಹಿ ಪ್ರಯಾಣಿಕರ ವ್ಯವಸ್ಥೆ, ವಿಶಾಲ ಕಾರ್ಯನಿರ್ವಹಣಾ ಕೊಠಡಿಗಳು, ಬೆಳಕಿನ ವ್ಯವಸ್ಥೆ, ಸುಂದರ ಕಲಾಕೃತಿಗಳು ಹಾಗೂ ವೈಫೈ ಸೌಲಭ್ಯಗಳ ಮೂಲಕ ನಿಲ್ದಾಣವನ್ನು ವಿಶ್ವದರ್ಜೆಗೇರಿಸಲಾಗಿದೆ. ಬಾದಾಮಿ ರೈಲ್ವೆ ನಿಲ್ದಾಣವನ್ನು 15.1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಧುನೀಕರಿಸಲಾಗಿದೆ. ಕೊಪ್ಪಳ ರೈಲ್ವೆ ನಿಲ್ದಾಣವನ್ನು 21.14 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೇಲ್ದರ್ಜೆಗೇರಿದೆ. ಪಂಡರಪುರದ ಆಷಾಢ ವಾರಕರಿ ಯಾತ್ರೆಗೆ ಅನುಕೂಲವಾಗುವಂತೆ ಸೊಲ್ಲಾಪುರ ರೈಲ್ವೆ ವಿಭಾಗದಿಂದ ಕಲಬುರಗಿ ಮತ್ತು ಮೀರಜ್ ನಡುವೆ 58 ವಿಶೇಷ ರೈಲುಗಳನ್ನು ಘೋಷಣೆ ಮಾಡಲಾಗಿದೆ. ಈ ಪೈಕಿ ಕರ್ನಾಟಕದ ಕಲಬುರಗಿ ಮತ್ತು ಮಹಾರಾಷ್ಟ್ರದ ಮೀರಜ್ ನಡುವೆ ಪಂಡರಪುರದ ಮೂಲಕ 14 ಹೆಚ್ಚುವರಿ ರೈಲುಗಳು ಸಂಚರಿಸಲಿವೆ ಎಂದು ಕೇಂದ್ರ ರೈಲ್ವೆ ಸೋಲಾಪುರ ವಿಭಾಗದ ಸಾರ್ವಜನಿಕ ಸಂಪರ್ಕ ಇಲಾಖೆ ತಿಳಿಸಿದೆ. ಬೆಳಗಾವಿ ಲೋಂಡಾ ರೈಲು ನಿಲ್ದಾಣದ ಯಾರ್ಡ್ನಲ್ಲಿ ನಡೆಯಲಿರುವ ಉದ್ದೇಶಿತ ಕಾಮಗಾರಿ ಹಿನ್ನೆಲೆ ಈ ತಿಂಗಳ 24-27ರವರೆಗೆ ಮೀರಜ್ ಲೋಂಡಾ ಪ್ರಯಾಣಿಕ ರೈಲು ಬೆಳಗಾವಿ ಲೋಂಡಾ ನಡುವೆ ಭಾಗಶಃ ರದ್ದುಗೊಳ್ಳಲಿದೆ. ಈ ರೈಲು ಬೆಳಗಾವಿಯಲ್ಲಿ ದಿನದ ನಿಗದಿತ ಪ್ರಯಾಣ ಕೊನೆಗೊಳಿಸಲಿದೆ ಎಂದು ರೈಲ್ವೆ ಇಲಾಖೆ ತಿಳಿಸಿದೆ. ರಾಜ್ಯದ 5,927 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಹಳ್ಳಿಗಳನ್ನು ಆದರ್ಶ ಗ್ರಾಮಗಳಾಗಿ ಪರಿವರ್ತಿಸಬೇಕು, ಪ್ರತಿಯೊಂದು ಗ್ರಾಮೀಣ ಆಸ್ತಿಯನ್ನು ಜಿಯೋ ಟ್ಯಾಗ್ ಮಾಡಬೇಕು ಎಂದು ಪಂಚಾಯಿತಿ ಸಿಬ್ಬಂದಿಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯಿತಿ ರಾಜ್ ಖಾತೆ ಸಚಿವ ಈಶ್ವರ್ ಖಂಡ್ರೆ ಸೂಚಿಸಿದ್ದಾರೆ. ಬೆಂಗಳೂರಿನಲ್ಲಿ ಆಯೋಜಿತ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ಪಂಚಾಯಿತಿ ಕಾರ್ಯದರ್ಶಿ ಹಾಗೂ ಲೆಕ್ಕ ಸಹಾಯಕರ ವರ್ಗಾವಣೆ ಕೌನ್ಸಿಲಿಂಗ್ಗೆ ಚಾಲನೆ ನೀಡಿ ಮಾತನಾಡಿದರು. ಆಗಸ್ಟ್ 15ರೊಳಗೆ ರಾಜ್ಯದ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ಮಹಾತ್ಮ ಗಾಂಧಿ ಗ್ರಾಮ ಪಂಚಾಯಿತಿ ಎಂದು ಮರು ನಾಮಕರಣ ಮಾಡುವಂತೆ ಸೂಚಿಸಿದರು.
1: ನಮ್ಮ ರಾಜ್ಯದಲ್ಲಿರುವಂತಹ 5,927 ಗ್ರಾಮ ಪಂಚಾಯತ್ಗಳಿಗೆ ಅದರ ಹಿಂದೆ ಮಹಾತ್ಮ ಗಾಂಧಿ ಗ್ರಾಮ ಪಂಚಾಯತ್ ಮತ್ತು ಊರ ಹೆಸರು ಆ ರೀತಿಯಲ್ಲಿ ಆಗಸ್ಟ್ 15ನೇ ತಾರೀಕಿನ ಒಳಗಾಗಿ ಎಲ್ಲಾ ಗ್ರಾಮ ಪಂಚಾಯತ್ ಎದುರುಗಡೆ ಗ್ರಾಮ ಪಂಚಾಯತ್ ಹೆಸರುಗಳನ್ನು ಇಡಬೇಕು ಅನ್ನುವಂಥದ್ದು ಸೂಚನೆಯನ್ನು ಹೇಳಿದ್ದೇನೆ. ದೆಹಲಿಗೆ ಹೋಗಿದ್ದಾಗೂ ನಾನೊಂದು ಪ್ರಸ್ತಾಪ ಮಾಡಿದ್ದೆ, ವಿಜಿ ರಾಮ್ಜಿ ಇದ್ದಿದ್ದು ಮಹಾತ್ಮ ಗಾಂಧಿ ವಿಜಿ ರಾಮ್ಜಿ ಮಾಡ್ರಿ ಅಂತ ಹೇಳಿದ್ದೆ. ಹೀಗಾಗಿ ಅದರ ಉದ್ದೇಶ ಜನರಿಗೆ ಒಂದು ಸ್ಫೂರ್ತಿ ಬರಬೇಕು, ಪ್ರೇರಣೆ ಬರಬೇಕು. ಗಾಂಧೀಜಿಯವರ ಪರಿಕಲ್ಪನೆ ಏನಿತ್ತು, ಹಳ್ಳಿಗಳ ಅಭಿವೃದ್ಧಿ, ಅದು ಮಹಾತ್ಮ ಗಾಂಧಿ ಅಂತ ಹೇಳಿದ ಮೇಲೆ ನಮ್ಮ ಮನಸ್ಸಲ್ಲಿ ಒಂದು ರೀತಿಯಲ್ಲಿ ಗೌರವ ಬರುತ್ತೆ.
0: ಕಲಬುರಗಿ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಪ್ರಗತಿಯಲ್ಲಿದೆ. ಶೇಕಡ 98.64% ಗಣತಿ ನಮೂನೆ ವಿತರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಇಕ್ರಂ ಶರೀಫ್ ತಿಳಿಸಿದ್ದಾರೆ. ಒಟ್ಟು 712,758 ಮತದಾರರ ಗಣತಿ ನಮೂನೆ ಡಿಜಿಟಲೀಕರಿಸಲಾಗಿದ್ದು ಶೇಕಡ 30.05% ಗುರಿ ಸಾಧಿಸಲಾಗಿದೆ ಎಂದಿದ್ದಾರೆ. ಕೋಲಾರ ಜಿಲ್ಲೆಯ ಒಟ್ಟು 12,95,265 ಮತದಾರರಿಗೆ ಶೇಕಡ 100% ಎನ್ಯುಮರೇಷನ್ ನಮೂನೆಗಳ ವಿತರಣಾ ಕಾರ್ಯ ಯಶಸ್ವಿಯಾಗಿ ಪೂರ್ಣಗೊಂಡಿದೆ ಎಂದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ಇಂದು ವಿಶ್ವ ಯುವ ಕೌಶಲಗಳ ದಿನ. ಹಂಚಿಕೆಯ ಭವಿಷ್ಯಕ್ಕಾಗಿ ಕೌಶಲ್ಯಗಳು ಎಂಬ ಧ್ಯೇಯದೊಂದಿಗೆ ಈ ದಿನವನ್ನು ಆಚರಿಸಲಾಗುತ್ತಿದೆ. ವಿಶ್ವಸಂಸ್ಥೆ ಗೊತ್ತುಪಡಿಸಿದ ಈ ದಿನದಂದು ಯುವ ಸಮೂಹದ ಉದ್ಯೋಗಾವಕಾಶಗಳಿಗಾಗಿ ತಾಂತ್ರಿಕ ಹಾಗೂ ವೃತ್ತಿಪರ ಕೌಶಲಗಳ ಬೋಧನೆಯನ್ನು ಉತ್ತೇಜಿಸಲಾಗುತ್ತದೆ. ಯುವ ಸಮುದಾಯವನ್ನು ಕೌಶಲ್ಯಯುತಗೊಳಿಸುವ ಮೂಲಕ ಆತ್ಮನಿರ್ಭರ

0: ಭಾರತ ನಿರ್ಮಿಸೋಣ ಎಂದು ಕೇಂದ್ರ ಕಿರು, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ತಮ್ಮ ಎಕ್ಸ್ ಖಾತೆ ಮೂಲಕ ಕರೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಫ್ಲಾಟ್ ಮಾಲೀಕರ ಕಾನೂನುಬದ್ಧ ಮಾನವೀಯ ನಾಗರಿಕ ಹಕ್ಕುಗಳ ರಕ್ಷಣೆಗಾಗಿ ರಾಜ್ಯ ಸರ್ಕಾರ ಕಾಯ್ದೆ ತರಲು ಮುಂದಾಗಿದೆ. ಈ ಕುರಿತು ಇಂದು ಫ್ಲಾಟ್ ಮಾಲೀಕರ ಸಂಘಗಳೊಂದಿಗೆ ಸಮಗ್ರವಾಗಿ ಚರ್ಚಿಸಿ ಪರಿಹಾರ ಕಂಡುಕೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ಕಾವೇರಿ ಜಲ ನಿಯಂತ್ರಣ ಸಮಿತಿ ಸಿಡಬ್ಲ್ಯೂಆರ್ಸಿ ಸಭೆ ಇಂದು ಹೊಸದಿಲ್ಲಿಯಲ್ಲಿ ಆಯೋಜಿತವಾಗಿದೆ. ಸಭೆಯಲ್ಲಿ ಕರ್ನಾಟಕ, ತಮಿಳುನಾಡು, ಕೇರಳ ಹಾಗೂ ಪುದುಚೇರಿ ಅಧಿಕಾರಿಗಳು ಭಾಗಿಯಾಗಲಿದ್ದಾರೆ. ಸಮಿತಿ ನಾಲ್ಕು ರಾಜ್ಯಗಳ ಅಭಿಪ್ರಾಯ ಆಲಿಸಿ ನೀರು ಹರಿಸುವ ಕುರಿತು ಕಾವೇರಿ ಜಲ ನಿರ್ವಹಣಾ ಪ್ರಾಧಿಕಾರ ಸಿಡಬ್ಲ್ಯೂಎಂಎಗೆ ಶಿಫಾರಸು ಮಾಡಲಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ ವನಿತಾ ವಿಹಾರ.
2: ಈಗ ಕೇಳಿ ರಂಗೋಲಿ ಕಲಾವಿದೆ ವೀಣಾ ಐತಾಳ್ ಅವರೊಂದಿಗೆ ಸಂದರ್ಶನ.
3: ನಮಸ್ಕಾರ ಕೇಳುಗರೆ, ನಮ್ಮ ಜೊತೆ ಇದ್ದಾರೆ ವೀಣಾ ಐತಾಳ್. ಕರಾವಳಿಯ ವಿಶೇಷ ರಂಗೋಲಿ ಕಲೆಯ ಮೂಲಕ ಚಿರಪರಿಚಿತ ಹೆಸರು ವೀಣಾ ಐತಾಳ್. ಮೇಡಮ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ.
4: ನಮಸ್ತೆ ಮೇಡಮ್.
3: ಮೇಡಮ್, ಸಾಮಾನ್ಯವಾಗಿ ರಂಗೋಲಿ ಅನ್ನುವಂಥದ್ದು ನಾವು ಹಬ್ಬ ಹರಿದಿನಗಳಲ್ಲಿ ನಾವು ಕಾಣ್ತೇವೆ,
2: ಅಂದರೆ ನೀವು ಬಿಡಿಸೋ ರಂಗೋಲಿಯಲ್ಲಿ ಏನು ವಿಶೇಷ ಇದೆ ಮೇಡಮ್?
4: ಹಬ್ಬ ಹರಿದಿನಗಳಲ್ಲಿ ದೇವಿಯ ಹಬ್ಬ ಎಲ್ಲ ಇದ್ದಾಗ ದೇವಿದೆಲ್ಲ ಬಿಡಿಸ್ತೇನೆ. ಗಣೇಶ ಚತುರ್ಥಿಗೆ ಗಣಪತಿದು ಬಿಡಿಸ್ತೇನೆ. ಹಾಗೆ ಯಾವ ಹಬ್ಬ ಬರ್ತದೆ ಆಗ ಬಿಡಿಸ್ತೇನೆ. ವಿಶೇಷತೆ ಅಂದರೆ ನಾನು ಎಲ್ಲ ಟೈಪಿದು ಬಿಡಿಸ್ತೇನೆ. ಚಿಟ್ಟೆ, ಹುಲಿ, ಸಿಂಹ, ಆನೆ, ಆಮೇಲೆ ಕುದುರೆ, ಹೀಗಿದೆಲ್ಲ ಎಲ್ಲ ಟೈಪ್ ಅದು ಪ್ರಾಣಿಗಳದ್ದು, ದೇವರದ್ದು, ಮತ್ತೆ ಗುರುಗಳದ್ದೆಲ್ಲ ಎಲ್ಲ ಟೈಪಿದು ಬಿಡಿಸ್ತೇನೆ. ಅಂದ್ರೆ ಪೇಂಟಿಂಗ್ ಅಲ್ಲಿ ಮಾಡುದು ರಂಗೋಲಿಯಲ್ಲೂ ಮಾಡಬಹುದು ಅಂತ ಹೇಳಿ ಜನರಿಗೆ ಗೊತ್ತಾಗ್ಬೇಕು.
3: ಈಗ ನಾವು ನೋಡಿರುವಂತದ್ದು ಚುಕ್ಕಿ ರಂಗೋಲಿ, ಮನೆಯ ಎದುರುಗಡೆ ಬಿಡಿಸುವಂತಹ ಮತ್ತೆ ಶುಭದ ಸಂಕೇತವಾಗಿ ನಾವು ಕಾಣುವಂತದ್ದು ಈ ರಂಗೋಲಿಯನ್ನ. ಆದ್ರೆ ನೀವು ಬಿಡಿಸುವಂತದ್ದು ಚುಕ್ಕಂಗೋಲಿ ಅಲ್ಲ, ರಂಗೋಲಿ ಪುಡಿಯನ್ನ ಬಳಸಿಕೊಂಡು ನೀವು ರಂಗೋಲಿಯನ್ನ ಹಾಕ್ತೀರಿ, ಅದರ ಬಗ್ಗೆ ಹೇಳಿ ಮೇಡಮ್.
4: ಈಗ ನಾನು ರಂಗೋಲಿ ಪೌಡರ್ ತರದಾದ್ರೆ ಒಂದೊಂದು ಸರಿ 10 kg ಹಾಗೆಲ್ಲ ತರ್ತೇನೆ. ಎಲ್ಲರೂ ಅಕ್ಕಿ ಎಲ್ಲ ತರುವಾಗ ನಾನು ರಂಗೋಲಿ ಪೌಡರ್ ತರ್ತೇನೆ. ಆಮೇಲೆ ಆ ರಂಗೋಲಿ 10 kg ಅಲ್ಲಿ ನಂಗೆ ಸಿಗುದು 5 kg, ಯಾಕಂದ್ರೆ ನಾನು ಫಿಲ್ಟರ್ ಮಾಡಿ ಅದನ್ನು ಫೈನ್ ಪೌಡರ್ ಮಾತ್ರ ಸಪರೇಟ್ ಮಾಡಿ ಆ ರಫ್ ಪೌಡರ್ ಅನ್ನು ವೇಸ್ಟ್ ಅದು ಬಿಡ್ಬಿಡ್ತೇನೆ. ಆಗ ನಮ್ಗೆ ಈ ಪೋರ್ಟ್ರೇಟ್ ಎಲ್ಲ ಮಾಡುವಾಗ, ಕಣ್ಣೆಲ್ಲ ಮಾಡುವಾಗ ಕ್ಲಿಯರ್ ಆಗಿ ಬರ್ತದೆ ಆ ಫೈನ್ ಪೌಡರ್ ಇದ್ರೆ, ಅದು ಪೇಂಟಿಂಗ್ ಹಾಗೆ ಕಾಣ್ತದೆ ಆಗ.
3: ಹಾಗಾದ್ರೆ ಈಗ ಈ ರಂಗೋಲಿ ಬಿಡಿಸುವಂತಹ ನಿಮ್ಮ ಕಲೆ ಯಾವಾಗ ಆರಂಭ ಆಯ್ತು, ಅದರ ಹಿನ್ನೆಲೆಯನ್ನ ಹೇಳಿ ಮೇಡಮ್.
4: 2018 ಆರಂಭ ಆಯ್ತು. ಅದರ ಮೊದಲು ನಾನೊಂದು ಪೆನ್ಸಿಲ್ ಸ್ಕೆಚ್ ಅಥವಾ ಪೇಂಟಿಂಗ್ ಯಾವುದೇ ಒಂದೇ ಒಂದು ಪೇಂಟಿಂಗ್ ಮಾಡಿದವಳಲ್ಲ, ಅಥವಾ ಆರ್ಟ್ ಸ್ಕೆಚ್ ಏನೂ ಮಾಡ್ಲಿಲ್ಲ. ರಂಗೋಲಿ ಪೌಡರ್ ಅಂತೂ ನಂಗೆ ಹಿಡಿಲಿಕ್ಕೂ ಗೊತ್ತಿರ್ಲಿಲ್ಲ 2018. ಆಮೇಲೆ 2018 ನಮ್ಮ PPC, ನಾನು ಉಡುಪಿಯ ಪೂರ್ಣಪ್ರಜ್ಞಾ ಕಾಲೇಜಲ್ಲಿ ಕಲಿತದ್ದು, ಅಲ್ಲಿ ಒಂದು ದೀಪಾವಳಿ ದಿವಸ ವಾಮನದ್ದು ಯಾರೋ ಪೋಸ್ಟ್ ಮಾಡಿದ್ರು ಒಂದು ಚಿತ್ರವನ್ನು, ಅದನ್ನು ನೋಡಿ ಇದನ್ನು ರಂಗೋಲಿಯಲ್ಲಿ ಮಾಡಿದ್ರೆ ಹೇಗೆ ಅಂತ ಹೇಳಿ ಆ ದಿವಸ ಅಂಗಡಿಗೆ ಹೋಗಿ ರಂಗೋಲಿ ಪೌಡರ್ ತಗೊಂಡು ಬಂದು ಮಾಡಿದೆ. ಅದು ಮಾಡಿ ಸ್ಕೂಲ್ ಗ್ರೂಪ್, ಕಾಲೇಜ್ ಗ್ರೂಪ್, ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹಾಕಿದೆ. ಎಲ್ಲ ಕಡೆಯಿಂದ ಭಾರಿ ಚಂದಾಗಿದೆ, ಭಾರಿ ಚಂದಾಗಿದೆ ಅಂತ ಹೇಳಿ ಎಲ್ಲರೂ ಹೊಗಳಿದ್ರು. ಅದ್ಯ ಹೇಳ್ಬೇಕಂದ್ರೆ ಚಂದವೇ ಆಗಿರ್ಲಿಲ್ಲ, ಅದು ನನ್ನ ಫಸ್ಟ್ ರಂಗೋಲಿ. ಅವರೆಲ್ಲ ಎಪ್ರಿಶಿಯೇಟ್ ಮಾಡಿದ್ರು ಅಂತ ಹೇಳಿ ನಾನು ಇನ್ನೊಂದು ದಿವಸ ಇನ್ನೊಂದು ಮಾಡಿದೆ. ಅದೆಲ್ಲ ಸಣ್ಣದು 1.5 feet ಇದ್ದು ಮಾಡಿದ್ದೆ ಆಗ. ಆಮೇಲೆ ಒಂದಿವಸ ನನ್ನನ್ನೇ ನಾನು ಮಾಡಿದೆ, ಅದು 2 ಜಡೆ ಹಾಕಿ 10th class ಒಂದು ಫೋಟೋ ಇತ್ತು ನಂದು. ಅದು ಸ್ವಲ್ಪ ಕೂಡ ನನ್ನ ಹಾಗೆ ಆಗ್ಲಿಲ್ಲ. ಅದು ಡ್ರೆಸ್ ಮತ್ತೆ ಜಡೆ ನನ್ನ ಹಾಗೆ ಆಗಿದೆ. ಆ ಡ್ರೆಸ್ ಮತ್ತೆ 2 ಜಡೆ ಹಾಕಿದ್ದೆ ಅದರಲ್ಲಿ, ಅದು ನನ್ನ ಹಾಗೆ ಆಗಿತ್ತು. ಅದನ್ನು ಎಲ್ಲರೂ ಹೊಗಳಿಕ್ಕೆ ಶುರು ಮಾಡಿದ್ರು. ಹೀಗೆ ಹೊಗಳಿ ಹೊಗಳಿಗೆ ನನ್ನ ದಿವಸಕ್ಕೊಂದೊಂದೇ, ಅಮಿತಾಬ್, ರೇಖಾ ಫಿಲ್ಮ್ ಆಕ್ಟ್ರೆಸ್ ಇದ್ದೆಲ್ಲ, ಸುಧಾಮೂರ್ತಿ ಅವರದ್ದು, ಹಾಗೆ ಒಂದೊಂದೇ 1.5 feet ಇದು ಮಾಡ್ತಾ ಹೋದೆ. ಆಮೇಲೆ ಎಲ್ಲರೂ ನಂದು ಮಾಡು ಅಂತ ಹೇಳಿ ನಮ್ಮ ಕ್ಲಾಸ್ ಅವರೆಲ್ಲ ಹೇಳಲಿಕ್ಕೆ ಶುರು ಮಾಡಿದ್ರು. ಆಮೇಲೆ ಅವ್ರದೆಲ್ಲ ಮಾಡಿದೆ. ಫಸ್ಟಿಗೆಲ್ಲ ಒಂದು 6-7 ಗಂಟೆ ಎಲ್ಲ ಹಿಡಿತಿತ್ತು ಅವ್ರದೆಲ್ಲ ಮಾಡುವಾಗ. ಮಾಡಿ ಭಾರಿ ಖುಷಿಯಿಂದ ಗ್ರೂಪಲ್ಲಿ ಹಾಕ್ತಿದ್ದೆ ನಿನ್ನ ರಂಗೋಲಿ ಅಂತ ಹೇಳಿ. ಆಗ ಉಳ್ದವರೆಲ್ಲ ಇದೆ, ಉಳ ಹಾಗೆ ಆಗ್ಲೇ ಇಲ್ಲ, ಇದು ಉಳ ಹಾಗೆ ಆಗ್ಲೇ ಇಲ್ಲ, ಸ್ವಲ್ಪ ಕಣ್ಣೆಲ್ಲೋ ಸ್ವಲ್ಪ ಹಾಗೆ ಆಗಿದೆ, ಬಾಯಿ ಮುಖಲ್ಲ ಆಗ್ಲಿಲ್ಲ ಅಂತ ಹೇಳಿಕ್ ಶುರು ಮಾಡಿದ್ರು. ಆಗ ನನ್ಗೆ ಆಯ್ತು, ನಾನು ಇಲ್ಲಿ 7-8 ಗಂಟೆ ಹಾಕಿ ಊರದೆಲ್ಲ ಮಾಡಿ ಇದು ಹಾಗೆ ಆಗ್ಲಿಲ್ಲ, ಹಾಗೆ ತುಂಬಾ ಕಷ್ಟ ಆಗ್ತಿತ್ತು ಮಾಡ್ಲಿಕ್ಕೆ, ಅಷ್ಟು ಹೊತ್ತು ತಕೊಂಡೆಲ್ಲ. ಅಂದ್ರೆ ಮೊದ್ಲೇ ನಂಗೆ ಆರ್ಟಿನ ಬಗ್ಗೆ

0: ಜ್ಞಾನವೇ ಇರ್ಲಿಲ್ಲ ಅಲ್ಲ ಆಗ,
1: ಹೌದು.
0: ಅದು ರಂಗೋಲಿಯಲ್ಲಿ ಅಂತೂ ಹಿಡ್ದೇ ಗೊತ್ತಿರಲಿಲ್ಲ, ಆಗ ತುಂಬಾ ಕಷ್ಟ ಆಗ್ತಿತ್ತು. ಆಮೇಲೆ 2019ಕ್ಕೆ ನಾವು ಮಂಗಳೂರಿಗೆ ಟ್ರಾನ್ಸ್ಫರ್ ಆಯ್ತು. ನಾವು ಡೆಲ್ಲಿಯಲ್ಲಿ ಇದ್ದೆವು ಇದೆಲ್ಲ ಆಗುವಾಗ, 2015ರಿಂದ 19ರವರೆಗೆ ಡೆಲ್ಲಿಯಲ್ಲಿ ಇದ್ದೆವು. 19ಕ್ಕೆ ಮಂಗಳೂರಿಗೆ ಟ್ರಾನ್ಸ್ಫರ್ ಆದ ಕೂಡಲೇ ಇಲ್ಲಿಂದಾಗ ನಾನು ಯಾಕೆ ಇವ್ರದ್ದೆಲ್ಲ ಮಾಡಲಿ, ನಾನು ದೇವ್ರದ್ದು ಮಾಡ್ತೇನೆ, ದೇವರದ್ದು ನಮ್ಗೆ ಏನು ಹೇಳುದಿಲ್ಲ, ಚಂದಾಗ್ಲಿಲ್ಲ, ಹಾಗಿಲ್ಲ ಹೀಗಿಲ್ಲ ಹೇಳಿ ಅಂತೇಳಿ ನಾನು ದೇವರದ್ದು ಫಸ್ಟ್ ಇದ್ದ ದೈವದ ರಂಗೋಲಿ ಮಾಡಿದೆ. ಅದು ಮತ್ತೆ 8 ಫೀಟ್ ಆಗಿ ಹೋಯ್ತು, ದೈವದು ಸಡನ್ 1.5 ಫೀಟಿಂದ 8 ಫೀಟ್ಗೆ ಬಂತದು. ಆಮೇಲೆ ನಾನು ಯಾವುದು ಸ್ಕೆಚ್ ಹಾಕಿ ಮಾಡುದಿಲ್ಲ, ನಂಗೆ ಸ್ಕೆಚ್ ಹಾಕ್ಲಿಕ್ಕೆ ಸಹ ಗೊತ್ತಿಲ್ಲ. ಅದು ತುಂಬಾ ಕಲರ್ಫುಲ್ ಆಗಿ ಒಳ್ಳೆ ಪವ್ ಸಿಕ್ಕಿತ್ತು ಮಂಗಳೂರಲ್ಲಿ, ಹಾಗೆ ಅದು ಮಾಡಿದೆ. ಅದಾದ್ಮೇಲೆ 2ನೇ ರಂಗೋಲಿ ಕಟೀಲ್ ದುರ್ಗಾ ಪರಮೇಶ್ವರಿ ಮಾಡಿದೆ. ಮೊಬೈಲ್ ಅಲ್ಲಿ ನೋಡುದು ಸಣ್ಣದು ಚಿತ್ರ, ಒಂದು 6 ಇಂಚಿದು, ಅದು 8 ಫೀಟ್ ಆಯ್ತು ಕಟೀಲ್ ದುರ್ಗಾ ಪರಮೇಶ್ವರಿ. ಹಾಗೆ ಒಂದೊಂದೇ ದೇವಿಯರದ್ದು ದೇವರದ್ದೆಲ್ಲ ಮಾಡ್ತಾ ಹೋದೆ.
1: ಅಂದ್ರೆ ಸಾಮಾನ್ಯವಾಗಿ ನೀವು ಬಣ್ಣವನ್ನ ಹಾಕುವಾಗ ತುಂಬಾ ಜಾಗ್ರತೆ ಇರಬೇಕು, ಒಂದು ಚೂರು ಇದಾದ್ರೂ ಕೂಡ ಅದು ತುಂಬಾ ಹಾಳಾಗಿ ಬಿಡ್ತದೆ.

0: ಫೀಟ್ ಆಯಿತು ಅಲ್ಲಿ ದುರ್ಗಾ ಪರಮೇಶ್ವರಿ. ಹಾಗೆಯೇ ಒಂದೊಂದೇ ಒಂದೊಂದೇ ಒಂದೊಂದೇ ದೇವಿಯರದ್ದು ದೇವರದ್ದೆಲ್ಲ ಮಾಡ್ತಾ ಹೋದೆ.
1: ಅಂದ್ರೆ ಸಾಮಾನ್ಯವಾಗಿ ನೀವು ಆ ಬಣ್ಣವನ್ನ ಹಾಕುವಾಗ ತುಂಬಾ ಜಾಗ್ರತೆ ಇರಬೇಕು, ಒಂದು ಚೂರು ಇದಾದ್ರೂ ಕೂಡ ಅದು ತುಂಬಾ ಹಾಳಾಗಿ ಬಿಡ್ತದೆ. ಅಂತಹ ಸಂದರ್ಭದಲ್ಲಿ ಯಾವ ರೀತಿಯ ಜಾಗರೂಕತೆಗಳನ್ನೆಲ್ಲ ವಹಿಸ್ತೀರಿ?
0: ಒಂದ್ಸರಿ ಹಾಗೆ ನನ್ನ ಹಸ್ಬೆಂಡ್ ನಾವು ಡೇಲಿರುವಾಗ ಅಲ್ಲಿ ಮೈ ಬಿಸಿಯಾಗಿ ಇರ್ಲಿಕ್ಕೆ ವಾರ್ಮ್ ಇರ್ಲಿಕ್ಕೆ ಚಳಿಗಾಲದಲ್ಲಿ ನೆಲಕಡಲೆ ತಿಂತಾರೆ ಎಲ್ಲರೂ, ಇವರು ಹಾಗೆ ನಾವು ಹೀಟರ್ ಹಾಕಿದ್ದೆವು, ಹೀಟರ್ ಹಾಕಿ ದೂರದಲ್ಲಿ ಕೂತಿದ್ರು ಅವರು, ಆಮೇಲೆ ಸಿಪ್ಪೆ ತೆಗೆದು ನೆಲಕಡಲೆ ತಿಂತಾ ಇದ್ರು. ನಾನು ಇಲ್ಲಿ ರಂಗೋಲಿ ಮಾಡ್ತಾ ಇದ್ದೆ ಒಂದು 8 feet ಈಚೆ. ನಾನು ಹೇಳಿದೆ ಸಿಪ್ಪೆ ಹಾಕಬೇಡಿ, ಅದು ಲೈಟ್ ವೆಯ್ಟ್ ಅಲ್ಲ, ಸಿಪ್ಪೆ ಹಾಕಬೇಡಿ, ಸಿಪ್ಪೆ ಹಾಕಬೇಡಿ, ಜಾಗ್ರತೆ, ಆ ಹೀಟರ್ ಇದ್ದು ಗಾಳಿಗೆ ಈಚೆ ಬರುದು ಅಂತ. ಇಲ್ಲ ಇಲ್ಲ ಎಂತ ಬರುದಿಲ್ಲ, ಜಾಗ್ರತೆಯಿಂದ ನಾನು ತಿಂತೇನೆ ಹೇಳಿ ಅಲ್ಲೇ ಕೂತ್ಕೊಂಡು ತಿಂತಾ ಇದ್ರು. ಆಮೇಲೆ ಎಂತ ಕೈ ಎದ್ರು ಹೇಳುವಾಗ ಅವರ ಇದರಲ್ಲಿ ಕಾಲಲ್ಲಿ ಇದ್ದ ಸಿಪ್ಪೆ ಪೂರ ಹೀಟರ್ನ ಗಾಳಿಗೆ ನನ್ನ ರಂಗೋಲಿನೇ ಬಿತ್ತು. ಹಾಗೆಲ್ಲ ರಂಗೋಲಿ ಚಿಕನ್ ಪಾಕ್ಸ್ ಆದವರಾಗಿ ಆಯ್ತಾ ಹುಡುಗಿದು ಮುಖ, ಅಂದ್ರೆ ಸಿಪ್ಪೆ ಬಿದ್ದು. ಆಗ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಆಮೇಲೆ ನಾನು ಎಣಿಸಿದ್ದೆ ಇದನ್ನು ತೆಗೆದು ಬೇರೆ ಇನ್ನು ಚಂದ ಮಾಡಿ ಮಾಡ ಹೇಳಿ ಅದನ್ನು ತೆಗೆದು ಬೇರೆ ಮಾಡಿದೆ. ಮತ್ತೆ ಹೀಗೆಲ್ಲ ಒಂದೊಂದು ಅವಾಂತರ ಆಗ್ತಾ ಇತ್ತು
1: ಅಲ್ಲ. ಈಗ ಅದು ಅಂದ್ರೆ ಈಗ ಈ ಚಿತ್ರ ಬಿಡಿಸುವಾಗ ನೀವು ಹೇಳಿದ್ರೆ 1.5 feet ಈಗ 8 feet ವರೆಗೆ ಹೋಯ್ತು ಅಂತ, ಅಂದ್ರೆ ಈ ಅಂದಾಜು ಅಳತೆಗಳನ್ನ ಯಾವ ರೀತಿ ಇದ್ ಮಾಡ್ತೀರಿ?
0: ಇಲ್ಲ, ನನ್ಗೆ ಅಂದಾಜೇ ಇರುದಿಲ್ಲ, ಮಾಡುವಾಗ ಎಷ್ಟು ಆಗ್ಬೋದು ಇದು ಅಂತ ಸಹ ಅಂದಾಜು ಇರುದಿಲ್ಲ. ಒಮ್ಮೆ ನಾ ಕಾಳಿಕಾಂಬ ದೇವಿ ಕೋಟೇಶ್ವರದ್ದು ರಂಗೋಲಿ ಮಾಡ್ಲಿಕ್ಕೆ ಶುರು ಮಾಡಿದೆ, ಮಾಡಿ ಮಾಡಿ ಮಾಡಿ ಅದೊಂದು 10.5 feet ವರೆಗೆ ಹೋಯ್ತು. 10.5 feet ಉದ್ದ, 5.5 feet ಆಗಲಾಯ್ತು. ಆಮೇಲೆ ನಾನು ಗೂಗಲ್ ಅಲ್ಲಿ ಚೆಕ್ ಮಾಡುವಾಗ ಆ ದೇವಿಯು ಅಷ್ಟೇ ಇತ್ತು, 10.5 feet ಅಂತ ಹೇಳಿ ಇತ್ತು. ನಾನು ರಂಗೋಲಿಯು 10.5 feet ಆಯ್ತು. ಅದೇ ಹೇಳುದು, ಅದು ದೈವ ಶಕ್ತಿಯಿಂದಲೇ ಇದು ಆಗುದಷ್ಟೇ, ನಮ್ದು ಏನೂ ಇಲ್ಲ, ಏನು ಗೊತ್ತಿಲ್ಲದೊಳದು. ಅಷ್ಟೇ ದೊಡ್ಡದು ದೇವರನ್ನ ಮಾಡ್ಬೇಕಂದ್ರೆ ಅದು ಆ ದೇವಿಯೇ ಮಾಡಿಸಿದ್ದು ನನ್ನ ಕೈಯಿಂದ.
1: ಯಾವೆಲ್ಲ ಸವಾಲುಗಳಿದೆ ಮೇಡಮ್ ಈ ರಂಗೋಲಿ ಬಿಡಿಸುವಾಗ?
0: ರಂಗೋಲಿ ಬಿಡಿಸುವಾಗ ಒಮ್ಮೊಮ್ಮೆ ಕಲರ್ ಕಾಂಬಿನೇಷನ್, ಒಂದು ಸಿಂಹದ್ದು ಮಾಡಿದ್ ನಾನು, ಅದಕ್ಕೊಂದು 38 ಗಂಟೆ ಹಾಕಿ ಸಿಂಹದ್ದು ಮಾಡಿದೆ. ಆಮೇಲೆ ಎಲ್ಲ ನೋಡುವಾಗ ಆ ಸಿಂಹದ ಕಲರೇ ಬರಲಿಲ್ಲ ಅದು. ನಮ್ಗೆ ರಾತ್ರಿಯಲ್ಲಿ ಬೇರೆ ಕಲರ್ ಕಾಣಿತು, ಹಗಲಲ್ಲಿ ಬೇರೆ ಆಯ್ತು. ಓ, ಇದು ಹಾಗೆ ಕಲರ್ ಬರೆದಿದ್ರೆ ಅದು ಸಿಂಹದಾಗಿ ಚಂದ ಆಗುದಿಲ್ಲ ಹೇಳಿದೆ. ಅದರ ಮುಖದಿಂದ ಎಲ್ಲ ತೆಗೆದು ಬಿಟ್ಟೆ, ಆ 38 ಗಂಟೆ ಹಾಕಿದ್ದನ್ಸ ತೆಗೆದು ಬಿಟ್ಟೆ. ಆಮೇಲೆ ಪುನಃ ಅದಕ್ಕೊಂದು 28 ಗಂಟೆ ಹಾಕಿ, ಒಂದು 60 ಗಂಟೆ ಆಗಿರ್ಬೋದು ಆ ಸಿಂಹದ ಮುಖಕ್ಕೆ, ಆದ್ರೂ ಸ್ವಲ್ಪ ನಿಯರೆಸ್ಟ್ ಆ ಕಲರ್ ಬಂತು. ಅಂದ್ರೆ ಕಲರ್ ಬರದಿದ್ರೆ ಅದು ಎಷ್ಟಂತ ಎಣಿಸ್ಬಾರ್ದು, ನಾವು ಅದರಲ್ಲಿ ಕಲಿತಾ ಇರ್ತೇವೆ ಅಲ್ವಾ. ಈಗ ಅದ್ರ ಕಲರೇ ಬರ್ಬೇಕು ನಂಗೆ, ಅಂದ್ರೆ ಕಲರ್ ಕಾಂಬಿನೇಷನ್ ಗೊತ್ತಿರ್ಲಿಲ್ಲ, ಏನೋ ಮಿಕ್ಸ್ ಮಾಡಿ ಏನೋ ಆಯ್ತದು. ಆಮೇಲೆ 2ನೇ ಸಡಗ ಸಾಧಾರಣ ಹಾಗೆ ಬಂತದು, ಹಾಗೆ ಬಂದ್ರೆ ಅಲ್ಲ ಒಂದು ಪ್ರಾಣಿಗಳನ್ನು ಅದೇ ಅಂತ ಹೇಳ್ಬೋದು.
1: ಸಾಮಾನ್ಯವಾಗಿ ಎಲ್ಲಿ ಬಿಡಿಸ್ತೀರಿ ರಂಗೋಲಿಯನ್ನ?
0: ನಮ್ಮ ಮನೆಯ ಹಾಲ್ ಅಲ್ಲಿ, ದೇವ್ರ ಕಂಡಿ ಇವರ ಎದುರೆ.
1: ಅದು ಅಂದ್ರೆ ಮತ್ತೆ ಅದನ್ನು ಸ್ವಚ್ಛ ಮಾಡುವಂತದ್ದು ಇದೆಲ್ಲ?
0: ಒಂದು ರಂಗೋಲಿಗೆ ಕೆಲವೊಮ್ಮೆ 5-6 ದಿವಸ ಎಲ್ಲ ಬೇಕಾಗ್ತದೆ. 5-6 ದಿವಸ ಬೇಕು, ಆದ್ರೆ ಒಂದೇ ದಿವಸ ಇಡ್ತೇನೆ, ನೆಕ್ಸ್ಟ್ ತೆಗ್ದೇ ಬಿಡ್ತೇನೆ. ತೆಗೆಯುವಾಗ ಅದು ನಾನು ಹಿಡ್ಸುಡಿ ಎಲ್ಲ ಹಾಗೆ ಎಲ್ಲ ಇದು ಗುಡಿಸಿ ತೆಗೆಯುವುದಿಲ್ಲ, ಕೈಯಿಂದಲೇ ಎಲ್ಲ ಒಟ್ಟು ಮಾಡಿ ತೆಗೆಯುದು. ಯಾಕಂದ್ರೆ ಅದು ದೇವರಂತಲೇ ಆಗ್ತದೆ, ಅದು ನಿಜ ದೇವರಾಗೆ ಫೀಲ್ ಆಗ್ತದೆ. ಅದಕ್ಕೆ ಹಿಡ್ಸುಡಿ ಎಲ್ಲ ಮುಟ್ಸುದಿಲ್ಲ, ಅದು ಎಷ್ಟು 10 feet ಇರಲಿ ಎಷ್ಟೇ ಫೀಟ್ ಇರಲಿ ಕೈಯಿಂದ ತೆಗಿತೇನೆ ನಾನು.
1: ಈಗ ನೀವು ಈ ರಂಗೋಲಿಯನ್ನ ಬಿಡಿಸುವಂತಹ ಆರಂಭ ಆದ ನಂತರ ಹಲವಾರು ಚಿತ್ರಗಳನ್ನ ನೀವು ಬಿಡಿಸಿದ್ದೀರಿ. ಅದರಲ್ಲಿ ನೀವು SB ಬಾಲಸುಬ್ರಹ್ಮಣ್ಯಂ ಅವರದ್ದು ಬಿಡಿಸಿರುವಂತದ್ದು ಬಹಳ ಪಬ್ಲಿಸಿಟಿ ಕೂಡ ನಿಮಗೆ ಅದಕ್ಕೆ ಸಿಕ್ಕಿತ್ತು, ಅದರ ಬಗ್ಗೆ ಹೇಳಿ ಮೇಡಮ್.
0: ಇತ್ತೀಚೆಗೆ ಬಿಡಿಸಿದ್ದಲ್ಲ, ಅವರು ತೀರಿ ಹೋದ ಸಂದರ್ಭದಲ್ಲಿ ಒಂದು, ಆಗ ಅದೇ ನಾನು ಇನ್ನೂ ಕಲಿತು 2.5 ವರ್ಷ ಆದದ್ದು ಅಷ್ಟೇ ಕಾಣ್ತದೆ, ಆಗ ಬಿಡಿಸಿದದು. ಅದೊಂದು ನಂಗೆ ಅಷ್ಟು ಸರಿ ಬರಲಿಲ್ಲ ಅದು, ಅದು ನೋಡುವವರಿಗೆ ಆಗಿದೆ ಅಂತ ಹೇಳ್ತಾರೆ. ಆದ್ರೆ ನನ್ಗೆ ಅದು ಈಗ ಕಾಣ್ತದೆ ಅಷ್ಟು ಸರಿ ಬರ್ಲಿಲ್ಲ ಅಂತ ಹೇಳಿ, ಇನ್ನೂ ಇಂಪ್ರೂವ್ ಮಾಡ್ಬೋದಿತ್ತು.
1: ಮತ್ತೆ ಶ್ರೀನಿವಾಸಂದು ಬಿಡಿಸಿದ್ದೀರಿ?
0: ತಿರುಪತಿ ಬಾಲಾಜಿ, ಅದು ನನ್ನ ಫ್ರೆಂಡ್ ಒಬ್ಳು ವಿದ್ಯಾ ಶೆಣೈ ಅಂತೇಳಿ, ಅವಳು ನನ್ಗೆ ಆರ್ಡರ್ ಕೊಟ್ಟದ್ದು ಅದು ಮಾಡ್ಲಿಕ್ಕೆ. ಒಂದು 6 ತಿಂಗಳಿಂದ ಹೇಳ್ತಾ ಇದ್ಲು ನಂಗೆ ರಂಗೋಲಿ ಮಾಡಿ ಕೊಡು ಅಂದ್ರೆ, ನಾನು ಮಾಡಿ ಕೊಟ್ಟು ಅದರ ಫೋಟೋ ಫ್ರೇಮ್ ಹಾಕಿ ಅವ್ರಿಗೆ ಕೊಡುದು, ಯಾರು ಕೇಳ್ತಾರೆ ಅವರಿಗೆ. ಹಾಗೆ ಅವಳು 6 ತಿಂಗಳು, ಅದು ನಂಗೆ ಪ್ರೇರಣೆ ಬಂದ್ರೆ ಮಾತ್ರ ಮಾಡ್ಲಿಕ್ಕೆ ಆಗುದಿಲ್ಲ, ನಂಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಅವಳು ಹೇಳಿ ಒಂದು ಫೆಬ್ರವರಿ ಹಾಗೆ ಅವಾಗ ಹೇಳಿ, ನವೆಂಬರ್ ಅಲ್ಲಿ ಬಂತು ನಂಗೆ ದೀಪಾವಳಿ ದಿವಸ ಬಾಲಾಜಿ ಮಾಡುವ ಪ್ರೇರಣೆ. ಅದು ಮಾಡ್ಲಿಕ್ಕೆ ಹೋದ್ರೆ ಅದ್ರಲ್ಲಿ ತುಂಬಾ ಕೆಲಸ ಇರ್ತದಲ್ಲ, ನಮ್ಗೆ ಆ ಶಕ್ತಿಯೂ ಸಿಗ್ಬೇಕು, ಎಷ್ಟು ಗಂಟೆ ಬೇಕಿದ್ರು ಹಾಕ್ಬೋದು ಅದರಲ್ಲಿ ಆ ಶಕ್ತಿ ಇದೆಲ್ಲ. ಆ ಮಾಡಿದೆ ಮಾಡಿದೆ ಮಾಡಿದೆ, ಒಂದು 8 ದಿವಸ ಆಯ್ತು, 9 ದಿವಸ ಆಯ್ತು, ಇನ್ನೂ ಮುಗಿಲಿಲ್ಲ ಇದು. ಕಡೆಗೆ ಲಾಸ್ಟ್ ಅದು ಇಲ್ಲ ಡಲ್ ಆಗ್ತಾ ಬರ್ತದೆ, ನಾನು ಆದಷ್ಟು ಬೇಗ ಮುಗಿಸ್ಲೇಬೇಕದು. ಆಮೇಲೆ 9ನೇ ದಿವಸ ಆಯ್ತು ನನ್ಗೆ, ಇದು ನಾನು ರಾತ್ರಿ ನಿದ್ದೆ ಬಿಟ್ಟೇ ಮಾಡ್ತೇನೆ ಅಂತೇಳಿ ಮುಗಿಸ್ಲೇಬೇಕು ಅಂತೇಳಿ ಕೂತೆ ರಾತ್ರಿ. ನಾನೊಂದು 1:20 ಗಂಟೆ ನೋಡಿದ್ದೆ, ಆಮೇಲೆ ಮಾಡ್ತಾ ಹೋದೆ. ಆಮೇಲೆ ಬೆಳಿಗ್ಗೆ ನಂಗೆ ಹಕ್ಕಿ ಕೂಗುವಾಗಲೇ ಗೊತ್ತಾಗ ಹೋಗಿ ಆಯ್ತು ಅಂತ. ಅಂದ್ರೆ ನಂಗೆ ಅದು ಗೊತ್ತೇ ಆಗುದಿಲ್ಲ, ನಾನು ಅಲ್ಲಿ ಕೂತು ಮಾಡುದು ನನ್ಗೆ ಅದು ಗೊತ್ತೇ ಆಗುದಿಲ್ಲ. ಏನೋ ನನ್ನಿಂದ ಒಂದು ಶಕ್ತಿ ಮಾಡಿಸ್ತಾ ಹೋಗ್ತದೆ, ಇಲ್ಲದ್ರೆ ನಾನು ಅದಕ್ಕೆ ಒಂದು

0: ನೂರು ಗಂಟೆ ಹಾಕಿದ್ದೇನೆ, ನನಗೆ
1: ಫೀಲ್
0: ಆದದ್ದು ಅರ್ಧ ಗಂಟೆಯಲ್ಲಿ ಮಾಡಿ ಮುಗಿಸಿದ ಹಾಗೆ ಆಯಿತು.
1: ಓಹೋ,
0: ಇಲ್ಲರ ನಾವು ಹಾಗೆ ಬಗ್ಗಿ ಕೂತು ನಮಗೆ ಬೆನ್ನುವಾಗ್ಬೋದು, ಏನು ಬೇಕಾದ್ರೆ ಆಗ್ಬೋದಲ್ಲ. ಅದೇ ಏನೋ ಒಂದು ಶಕ್ತಿ ನನ್ನಿಂದ ಮಾಡಿಸ್ತಾ ಉಂಟು.
1: ಈಗ ಅದು ಚಿತ್ರಗಳ ಆಯ್ಕೆ ಹೇಗೆ ಮಾಡ್ತೀರಿ ನೀವು?
0: ಅದೇನು ಮನಸ್ಸಿಗೆ ಬರ್ತದೆ ಅದನ್ನು ಮಾಡುದು ನಾನು. ಅಂದ್ರೆ ಈಗ ನಾನು ರಾತ್ರಿ ಪಾತ್ರೆ ತೊಳಿತಾ ಇರ್ತೇನೆ ಅಂತ ಎಣಿಸಿ, ಹತ್ತು ಹತ್ತುವರೆ 11 ಗಂಟೆ, ಆಗ ನನ್ನ ಸಂಕಲ್ಪ ಇರ್ತದೆ ಯಾವುದೋ ಒಂದು ದೇವರದ್ದು, ಆಗ ಆಗ ಬರುದು ಹಾ ಈಗ ಮಾಡು ಅಂತ ಹೇಳುವ ಹಾಗೆ ಒಂದು ಫೀಲ್ ಆಗ್ತದೆ. ಆಗ ನಾನು ಹೋಗಿ ಮಾಡಬೇಕು, ಆಗ ಅದು ಮುಖಾದ್ರೂ ಮಾಡಿ ಬರಬೇಕು, ಆಗ ಅದು ಆ ದೇವರ ಇದು ಬರ್ತದೆ, ಅದರಲ್ಲಿ ಕಳೆ ಬರ್ತದೆ. ಆಗ ಇಲ್ಲರೆ ನಾನೇ ನನ್ನ ಖುಷಿ ಪ್ರಕಾರ ಮಾಡಿದ್ರೆ ಅದು ಹಾಗೆ ಬರುವುದಿಲ್ಲ ಅಷ್ಟೊಂದು. ಅದು ನಾನು ನೋಡಿದ್ದೆ ಒಮ್ಮೆ, ಅದು ಆಗ ಪ್ರೇರಣೆ ಬಂದ್ರೆ ಆಗಿ ಕೊಂಡು ಹೋಗ್ತದೆ.
1: ನೀವು ಅತಿ ಹೆಚ್ಚಾಗಿ ಮಾಡುವಂತದ್ದು ದೈವ ದೇವರುಗಳನ್ನು ಮಾತ್ರವೋ ಅಥವಾ ಈಗ ಬೇರೆ ಚಿತ್ರಗಳನ್ನು ಕೂಡ ಏನು ರಂಗೋಲಿ ಬಿಡಿಸ್ತಾ ಇದ್ದೀರಾ ಹೇಗೆ?
0: ನಾನು ಎಲ್ಲ ಟೈಪ್ ಇದು ಮಾಡುವ ಅಂತೇಳಿ, ಈಗ ಚಿಟ್ಟೆ ಇದು ವಿಮೆನ್ಸ್ ಡೇಗೆ ಒಬ್ರು ಮ್ಯಾಂಗ್ಳೂರ್ ಸಿಟಿ ವೈಬ್ಸ್ ಅವರು ಹೇಳಿದ್ರು, ನೀವು ರಾಣಿ ಅಬ್ಬಕ್ಕನದ್ದು ಮಾಡಿ, ನಾನು ನಿಮ್ಮ ಮನೆಗೆ ಇಂಟರ್ವ್ಯೂಗೆ ಬರ್ತೇನೆ, ಮಹಿಳಾ ದಿನಾಚರಣೆಗೆ ಅದು ಸ್ಪೆಷಲ್ ಆಗ್ತದಲ್ವಾ ಅಂತೇಳಿ. ಅವ್ರು 2 ದಿವಸ ಕೊಟ್ಟದ್ದು. ಆ 2 ದಿವಸದಲ್ಲಿ 6 ಫೀಟ್ ಉದ್ದ 6 ಫೀಟ್ ಅಗಲದ್ದು ಅದು ಹೇಗೆ ಮಾಡಿ ಮುಗಿಸಿದೆ ಅಂತಲೇ ನಂಗೆ ಗೊತ್ತಿಲ್ಲ. ಅದರಲ್ಲಿ ಕುದುರೆ, ಅದರ ಕುದುರೆಗೆ ಚಿನ್ನ, ರಾಣಿದು ಕುದುರೆ ಅಲ್ಲ,
1: ರಾಣಿ ಹಬ್ಬಕ್ಕಂದು, ಹೌದು,
0: ಕುದುರೆಗೆ ಚಿನ್ನ, ಕುದುರೆಗಳು, ರಾಣಿ, ರಾಣಿಯ ಕೈಯಲ್ಲಿ ಗುರಾಣಿ ಕತ್ತಿ ಎಲ್ಲವೂ ಇತ್ತು. ಧೂಳು ಬಂದ ಹಾಗೆ ಯುದ್ಧಕ್ಕೆ ಹೊರಟ ಹಾಗೆ ಅವಳು ಎಲ್ಲ, ಅದು ಹೇಗ ಮಾಡಿ ಮುಗಿಸಿದೆ 2 ದಿವಸದಲ್ಲಿ. ಆಮೇಲೆ ಅವರು ಇಂಟರ್ವ್ಯೂಗೆ ಬಂದ್ರು, ಅದು ಬಂದ್ಲಾಕೆ ವ್ಯೂಸ್ ಎಲ್ಲ ಹೋಗಿತ್ತು ಅದಕ್ಕೆ.
1: ಈಗ ನೀವು ಬಿಡಿಸುವಾಗ, ಈಗ ಅದು ಹೇಳಿದ್ರೆ ಕೆಲವೊಂದ್ಸಲ 2 ದಿವಸ, ಕೆಲವು 10 ದಿವಸ ಕೂಡ ಹೋಗಿದ್ದು ಇದೆ ಅಂತ, ಅದು ಬಣ್ಣ ಯಾಕೆ ಬದಲಾಗ್ತಾ ಹೋಗ್ತದೆ ಬಿಡಿಸ್ತಾ ಹೋಗುವಾಗ?
0: ಯಾಕಂದ್ರೆ ನಾವು ಹಾಕಿ ಯಾವುದೇ ರಂಗೋಲಿ ಅದು ಫೇಡ್ ಆಗ್ತಾ ಹೋಗ್ತದೆ ಕಲರ್. ಈಗ ಮಳೆ ಎಲ್ಲ ಅಂತ ಬಂದ್ರೆ ಅದು ಬೇರೆ ಟೈಪ್ ಆಗ್ತದೆ, ಇದ್ದ ಕಲರ್ ನ್ಯಾಚುರಲ್ ಲುಕ್ ಇರುದಿಲ್ಲ. ಈಗ ಬಾಲಾಜಿಯು ಹಾಗೆ, ನಾನು 8ನೇ ದಿವಸ ಆಗೋದು ಡಲ್ ಆಗ್ತಾ ಬಂತು. ಆಮೇಲೆ ಪುನಃ ಆ 9 ಫೀಟಿಗೆ, 9 ಫೀಟ್ ಉದ್ದ 5 ಫೀಟ್ ಆಗಲಿಕ್ಕೆ ನಾನು ಪುನಃ ಎಲ್ಲ ಹೂವನ್ನು ಪುನಃ ಎಲ್ಲ ರೀ ಕಲರ್ ಹಾಕಿದೆ ಪುನಃ ಅದರ ಮೇಲೆ. ಆಗ ಅದು ಪುನಃ ನ್ಯಾಚುರಲ್ ಇದಕ್ಕೆ ಬಂತು ಕಲರ್, ಡಲ್ ಆದದ್ದು ಸರಿ ಆಯ್ತು. ಆಗ ಅಂದ್ರೆ 9 ಫೀಟ್ಗೆ ಹಾಕ್ಲಿಕ್ಕೆ ನಂಗೆ ಪುನಃ ಅದಕ್ಕೊಂದು 2 ಗಂಟೆ ಆದ್ರೂ ಬೇಕು ಪುನಃ ಮಾಡ್ಲಿಕ್ಕೆ. ಯಾಕಂದ್ರೆ ಅದು 9 ಫೀಟ್ ಎಲ್ಲ ಮೇಲಿಂದ ಕೆಳಗೆವರೆಗೆ, ಅದು ಒಂದೊಂದು ಹೂವಿನ ಹಾರ 6.5 ಇಂಚ್ ಇತ್ತು ಅಗಲ. ಅಂದ್ರೆ ಅದು ಅಷ್ಟು ದೊಡ್ಡ ಬಾಲಾಜಿಗೆ ಗ್ರ್ಯಾಂಡ್ ಲುಕ್ ಬರ್ಬೇಕಾದ್ರೆ ಅಷ್ಟು ಹೂವಿನ ಅಗಲ ಇರ್ಲೇಬೇಕು 6 ಇಂಚ್.
1: ಈಗ ಚಿನ್ನದ ಬಣ್ಣವನ್ನೆಲ್ಲ ಹೇಗೆ ಆಯ್ಕೆ ಮಾಡ್ತೀರಿ?
0: ಚಿನ್ನದ ಬಣ್ಣ ಅಂತ ಹೇಳಿದ್ರೆ ಹಳದಿ ಮತ್ತೆ ಕೇಸರಿ ಮಿಕ್ಸ್ ಮಾಡುದು, ಅದು ಅದರಲ್ಲಿ ಹಾಕುವಾಗ ಗೋಲ್ಡ್ ಆಗಿ ಬರ್ತದೆ. ಹೇಗೆ ಬರ್ತದೆ ಅಂತ ನನ್ಗೆ ಗೊತ್ತಿಲ್ಲ. ಅದು ದೇವಿದ್ದೇ ದಯೆ. ಒಮ್ಮೆ ಕಾಪು ಮಾರಿಯಮ್ಮನದ್ದು ಮಾಡಿದೆ, ಅದು ಗೋಲ್ಡ್ ಮುಖದಾಗಿ, ಅದು ಹಾಗೆ ಅದು ನಮ್ಮ ಮನೆಯವರಿಗೆ ಸಹ ಎಲ್ಲ ಆಶ್ಚರ್ಯ, ಅದು ಕಾಪು ಮರಿಯಮ್ಮದ ಅದು ಹೇಗೆ ಬಂತು ಅಂತ ಹೇಳಿ ಸರಿ ಆಯ್ತು. ಮತ್ತೆ ನನ್ನ ಅಮ್ಮನ ಕಸಿನ್ಸ್ ಎಲ್ಲ ಮನೆಗೆ ಬಂದಿದ್ರು, ಅದು ಹಾಗೆ ಉಂಟಾ ಇಲ್ವಾ ಅಂತ ಹೇಳಿ ನೋಡ್ಲಿಕ್ಕೆ. ಅವರಿಗೂ ಅದು ಹೌದು ನಿಜ ಗೋಲ್ಡ್ ಹಾಗೆ ಬಂದಿದೆ ಅಂತ ಹೇಳಿ ಹೇಳಿದ್ರು ಅವರೆಲ್ಲ. ಮತ್ತೆ ನನ್ನ ಮಗ ಆಗ ಬ್ಯಾಂಗ್ಳೂರಿಂದ ಬರ್ಲಿಕ್ಕಿತ್ತು, ಅವನು ಹೇಳಿದ ಅಮ್ಮ ಈ ರಂಗೋಲಿ ತೆಗಿಬೇಡ, ನಾನು ಬಂದು ನೋಡ್ಬೇಕು ಅದು ಮುಖ ಅಂತ ಹೇಳಿ. ಅವನ್ ಬರ್ಲಿಕ್ಕೆ ಮತ್ತೊಂದು 5 ದಿವಸ ಇತ್ತು, ಆದ್ರೂ ಅವನ್ ಬರುವ ತನಕ ಅದ್ರ ಫೇಡ್ ಆಗ್ಲಿಲ್ಲ, ಏನು ಇಲ್ಲ, ಹೇಗೆ ಹಾಕಿದೇನು ಹಾಗೇ ಇತ್ತದು.
1: ಅದೇ ಫ್ಯಾನಿನ ಗಾಳಿ ಎಲ್ಲ ಹಾಕಿರುವಂತಹ ಸಂದರ್ಭದಲ್ಲಿ ತುಂಬಾ ಜಾಗ್ರತೆ ಇರಬೇಕು. ಹಾಗೆ
0: ನಾನು ರಂಗೋಲಿ ಮಾಡುವಾಗ ಎಲ್ಲಿಂದಲೂ ಗಾಳಿ ಬರಲೇಬಾರ್ದು, ನಾನು ಎಷ್ಟು ಬೆವರಿ ಕಂಡಿ ಆದ್ರೂ ಗಾಳಿ ಬರಬಾರ್ದು. ಆಮೇಲೆ ಮಾಡಿ ಎದ್ಮೇಲೆ ಹಾಕ್ಬಹುದು ಫ್ಯಾನ್, ಹಾಗೇನಾಗುದಿಲ್ಲ. ಮಾಡ್ತಾ ಇರುವಾಗ ಗಾಳಿ ಬರಬಾರ್ದು ಅಷ್ಟೇ.
1: ಸಾರಿ ರಂಗೋಲಿ ತುಂಬಾ ಒಂದು ವಿಭಿನ್ನ ಅಂತ ಅನ್ನಿಸ್ತು, ಸಾರಿಯ ಹಾಗೆ ಕಾಣ್ತಾ ಇತ್ತು.
0: ನವರಾತ್ರಿ ದಿವಸ ಬೆಳಿಗ್ಗೆ ನಾನು ಹೆಚ್ಚಾಗಿ ಮಾಡುದು ರಾತ್ರಿಯೇ ರಂಗೋಲಿ. ಆ ದಿವಸ ಬೆಳಿಗ್ಗೆ ನಂಗೆ ಬೇಗ ದೇವಿದು ಕೆಂಪು ಕಲರ್ ಸೀರೆ ಇತ್ತು ಆ ದಿವಸ ನವರಾತ್ರಿಯಲ್ಲಿ. ನಾನು ಆಗ ಬಂತು ಪಾತ್ರೆ ತೊಳಿತಾ ಇಂತ ತಿಂಡಿ ಮಾಡ್ತಾ ಇದ್ದೆ, ಈಗ ಮಾಡು ಅಂತ ಹೇಳುವ ಹಾಗೆ ಬಂತು. ಓಡಿ ಹೋಗಿ ಒಂದು 1/2 ಗಂಟೆಯಲ್ಲಿ ಮಾಡಿ ಮುಗಿಸಿದ ರಂಗೋಲಿ ಅದು. ಅದು ಸಾರಿ ಆಗಿ ಆಯ್ತು ನೋಡುವಾಗ.
1: ಹೌದು,
0: ನ್ಯಾಚುರಲ್ ಸಾರಿ, ತುಂಬಾ ಜನ ಅದನ್ನ ಸಾರಿ ಅಂತಲೇ ಎಣಿಸಿದಾರಂತೆ.
1: ಈಗ ಸಾಮಾನ್ಯವಾಗಿ ಕೆಲವೊಂದು 1/2 ಗಂಟೆಯಲ್ಲಿ ಆಗ್ತದೆ ಅಂತ, ಅದು ಹೇಗೆ?
0: ಈ ಬಟರ್ಫ್ಲೈ ಎಲ್ಲ ಸುಲಭ, ಅದು 1/2 ಗಂಟೆಯಲ್ಲಿ ಮಾಡಿ ಮುಗಿಸಬಹುದು. ಅದು ಬಟರ್ಫ್ಲೈ ಅಂದ್ರೆ 3D ಅದ್ರ ನೆರಳು ಬರೋದು ಹೇಗಂದ್ರೆ ವೈಟ್ ಮತ್ತೆ ಬ್ಲಾಕ್ ಮಿಕ್ಸ್ ಮಾಡ್ಬೇಕು. ವೈಟ್ ತುಂಬಾ ಬ್ಲಾಕ್ ಸ್ವಲ್ಪ ಹಾಕಿದೆ, ಅದು ಶೇಡ್ ಹಾಗೆ ಬರ್ತದೆ, ಅದು ಬಟರ್ಫ್ಲೈ ಶೇಡ್ ಹಾಗೆ.
1: ಈಗ ಹೊಸದಾಗಿ ಕಲಿಯುವವರಿಗೆ ಯಾವ ರೀತಿ ಮಾಡಬಹುದು ಅಂತ ಹೇಳ್ತೀರಿ?
0: ಅವರಿಗೆ ತುಂಬಾ ಪೇಷನ್ಸ್ ಫಸ್ಟ್ ಬೇಕಿದೆ, ತುಂಬಾ ಪೇಷನ್ಸ್ ಬೇಕು. ಯಾರೋ ಒಬ್ರು ನನ್ಗೆ ಮೆಸೇಜ್ ಮಾಡಿದ್ರು, ನನ್ಗೆ ನಾಳೆ ಕಾಲೇಜಲ್ಲಿ ರಂಗೋಲಿ ಕಾಂಪಿಟೇಷನ್ ಉಂಟು, ನಂಗೆ ಒಂದು ರಂಗೋಲಿ ಹೇಳಿಕೊಡಿ, ನಂಗೆ ಫಸ್ಟ್ ಪ್ರೈಸ್ ಬರಬೇಕು ಅಂತ. ನಾನು ಹೇಳಿದೆ ಪ್ರೈಸ್ ಬರಬೇಕು ಅಂತ ಹೇಳಿ ನಾನು ಇವತ್ತೇ ಹೇಳಿಕೊಡು, ನೀವು ಅಲ್ಲಿ ಮಾಡುದು ಅದು ಆಗುದಿಲ್ಲ, ಇದಕ್ಕೆ ತುಂಬಾ ಸಾಧನೆ ಮಾಡ್ಬೇಕು, ಇದಕ್ಕೆ ತುಂಬಾ ಅಂದ್ರೆ ತಪಸ್ಸಿನಾಗೆ ಮಾಡ್ಬೇಕು. ಈಗ 6 ವರ್ಷದಲ್ಲಿ ನಂದು ನಾನು ಎಷ್ಟು ತಪಸ್ಸು ಮಾಡಿದ ಹಾಗೆ ಮಾಡಿದ್ದೇನೆ. ಆ ದೇವಿ ಒಲ್ದು ನಿಜವಾಗಿ ಒಲ್ದು, ನಮ್ಮ ಮನೆಗೆ 100+ ದೇವರು ನಮ್ಮ ಮನೆಗೆ ಬರ್ತಾ ಇದ್ದಾರೆ. ಈಗ ಒಂದು ರಂಗೋಲಿ ಅದ್ಕೊಳ್ಳಿ, ಇನ್ನೊಬ್ರು ನನ್ನ ರಂಗೋಲಿ ಮಾಡು ಅಂತ ಪ್ರೇರಣೆ ಕೊಟ್ಟ ಹಾಗೆ ನನ್ಗೆ ಹಾಗೆ ಫೀಲ್ ಆಗ್ತದೆ. ಈಗ ಶಾರದೆಗೆ ಜಲ್ಲಿ ಹಾಕ್ಲಿಕ್ಕಿತ್ತಲ್ಲ, ಶಾರದೆ ರಂಗೋಲಿಗೆ ಜೆಲ್ಲಿ ಹಾಕುವಾಗಲಿ ಅದಕ್ಕೆ

0: ಚಿನ್ನದ ಸರ ಕರಿಮಣಿ ಎಲ್ಲ ಮಾಡುವಾಗ ದೇವಿಗೆ ನಾನೇ ಮಾಡ್ತಾ ಇದ್ದೇನೆ ಅಲಂಕಾರ ಅಂತ ಆ ಫೀಲ್ ಬರುವಾಗ ಉಂಟು ನೋಡಿ, ಅದಕ್ಕಿಂತ ಖುಷಿ ಬೇರೆ ಏನೂ ಇಲ್ಲ.
1: ಈಗ ಬಣ್ಣದ ಆಯ್ಕೆ ಯಾವ ರೀತಿ ಇರ್ತದೆ, ಅದು ಮಿಕ್ಸ್ ಮಾಡ್ಬೇಕಲ್ಲ ಒಂದು ಕರಿಗಿಂತ ಇನ್ನೊಂದು ಕಲರ್.
0: ಒಂದ್ ದಿವಸ ಅದೇ ನಾನು ರಂಗೋಲಿ ಶುರು ಮಾಡಿ ಒಂದು 2 ವರ್ಷ ಆಗಿರ್ಬೋದು, ಮಂಗಳಾದೇವಿ ರಂಗೋಲಿ ಮಾಡ್ಲಿಕ್ಕೆ ಅಂತ ಕೂತೆ, ಅದು ಸಿಲ್ವರ್ ಫೇಸ್ ಇತ್ತು. ನಾನು ಫಸ್ಟ್ ಟೈಮ್ ಅದು ಬೆಳ್ಳಿಯ ಮುಖ ಮಾಡುದು, ಎಂತ ಮಾಡಿದ್ರು ಬೆಳ್ಳಿ ಬರ್ಬೋದು ಅಂತ ಹೇಳಿ ಹಿಡ್ಕೊಂಡು ಕೂತಿದ್ದೇನೆ. ಆಮೇಲೆ ಮಾಡ್ತಾ ಹೋದೆ, ಅದು ಹಾಗೆ ಬಂತದು, ಬೆಳ್ಳಿಯ ಮುಖದಾಗೆ ಬಂತು. ಅದು ಫಸ್ಟ್ ಬೆಳ್ಳಿ ಮುಖ ಮಾಡಿದ್ ನಾನು, ಅದೇ ಬೆಳ್ಳಿ ಮುಖ ಎಲ್ಲರೂ ಹೇಳಿದ್ರು. ಮತ್ತೆ ದೇವಿ ಬೆಳ್ಳಿದ ಹಾಗೆ ಬಂದಿದೆ, ಒಳ್ಳೇದು ಬಂದಿದೆ ಅಂತೇಳಿ. ಅಲ್ಲಿ ಮಂಗಳಾದೇವಿಯಲ್ಲಿ ಈಗಲೂ ಅದನ್ನು ಈ ಹಾಕಿದ್ದಾರೆ, ಅಲ್ಲಿಗೆ ಕೊಟ್ಟಿದ್ದೆ, ದೇವರ ಎದುರು ಪೂಜೆ ಮಾಡಿ ಗೋಡೆಯಲ್ಲಿ ಹಾಕಿದವರು.
1: ಈಗ ತುಂಬಾ ಸೂಕ್ಷ್ಮ ಡಿಸೈನ್ ಗಳನ್ನ ಅದನ್ನ ಹೇಗೆ ಬಿಡಿಸ್ತೀರಿ?
0: ಸೂಕ್ಷ್ಮ ಡಿಸೈನ್ ಅಂದ್ರೆ ಕಣ್ಣು ಮೇನ್, ನಾನು ಕಣ್ಣಿಂದ ಬಿಡಿಸೋದು. ಆ ಕಣ್ಣು ಬಿಡಿಸ್ತಾ ಇರುವಾಗ ಯಾರಾದ್ರೂ ಬಂದ ನನ್ನ ಹತ್ರ ಮಾಡಬಾರ್ದು, ನಾನದು ಎಷ್ಟು ಅಲ್ಲಾಡದೆ ಮಾಡ್ತೇನೆ ಅಂತ ಹೇಳಿದ್ರೆ, ಒಂಚೂರಲ್ಲಿ ಮಾತಾಡಿದ ಅದು ಬಿಳಿ ಡಾಟ್ ಹಾಕ್ಲಿಕ್ಕೆ ಇರ್ತದಲ್ಲ, ನಂಗೆ ನಿಜ ಡಾಟ್ ಹಾಕ್ಲಿಕ್ಕೆ ಬರೋದಿಲ್ಲ, ಅದು ಉದ್ದವೇ ಆಗುದು ಯಾವಾಗಲೂ, ರೌಂಡ್ ಬರುದೇ ಇಲ್ಲ. ಆದ್ರೆ ಅದೇ ಕಣ್ಣಿನೊಳಗೆ ಡಾಟ್ ಹಾಕುವಾಗ ಅದು ರೌಂಡ್ ಬರ್ತದೆ, ಅದು ಹೇಗೆ ಬರ್ತದೆ ಅಂತ ನಂಗೆ ಗೊತ್ತಿಲ್ಲ.
1: ಸೂಕ್ಷ್ಮ ಕೆಲಸಗಳನ್ನ
0: ಎಲ್ಲ ಅದು ಆಗಿಕೊಂಡು ಹೋಗ್ತದೆ, ಅದು ಹೇಗೆ.
1: ಈಗ ಅಂತಹ ನೀವು ಮಾಡಿದ ರಂಗೋಲಿಯನ್ನ ಅದನ್ನ ಏನ್ ಮಾಡ್ತೀರಿ, ಮತ್ತೆ ಫೋಟೋ ತೆಗೆದು ಅದರ ಮುಂದಿನ ಬೆಳವಣಿಗೆ ಏನು?
0: ಫೋಟೋ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೇನೆ, ಅದನ್ನು ನೋಡಿ ಕೆಲವರೆಲ್ಲ ಆರ್ಡರ್ ಕೊಡ್ತಾರೆ. ಈಗ ಸಾಲಿಗ್ರಾಮದಲ್ಲಿ ಒಂದು ಕೊಟ್ಟಿದ್ದೆ, ಸಾಲಿಗ್ರಾಮ ಗುರು ನರಸಿಂಹ ನಮ್ಮ ಕುಲದೇವರು, ಅಲ್ಲಿ ಒಂದು ಫೋಟೋ ಕೊಟ್ಟಿದ್ದೆ, ಅವರು ಆಫೀಸ್ ರೂಮಲ್ಲಿ ಹಾಕಿದ್ರು. ಅದನ್ನು ನೋಡಿ ಮತ್ತೆ ಇಬ್ರು ನಮ್ಗೆ ಸಹ ಬೇಕು ಅಂತ ಹೇಳಿದ್ರು, ಹಾಗೆ ಅವರಿಗೆ ಅದರ ಫೋಟೋ ತೆಗೆದು ಫ್ರೇಮ್ ಹಾಕಿ ಕೊಡ್ತೇನೆ ನಾನು. ಹೀಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬರಿಂದ ಒಬ್ಬರಿಗೆ, ಈಗ ನಮ್ಮ ತಾಯಿ ಮಗಳದ್ದು ಮಾಡಿ, ಹೈಕೋರ್ಟ್ ಇದು ಮಾಡಿ, ಅದು ಯಾರಿಗ ಲಾಯರಿಗೆ ಗಿಫ್ಟ್ ಕೊಡ್ಲಿಕ್ಕೆ ಏನವರಿಗೆ, ಆಮೇಲೆ ನಮ್ಮ ಅಮ್ಮಂದು ಮಾಡಿ ಅವರ ಬರ್ಡೇಗೆ ಗಿಫ್ಟ್ ಕೊಡ್ಲಿಕ್ಕೆ ಅಂತ, ಅವ್ರದ್ದೆಲ್ಲ ಮಾಡಿ ಕೊಡ್ತೇನೆ ನಾನು, ಮಾಡಿ ಫೋಟೋ ತೆಗೆದು ಫ್ರೇಮ್ ಹಾಕಿ ಕೊಡುದು.
1: ಈಗ ಸಾಮಾನ್ಯವಾಗಿ ನೀವು ಈ ಹೊರಗಡೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಮಾಡೋದಿಲ್ವಾ ಇದು?
0: ಮಾಡಿದ್ದೆ, ಕೃಷ್ಣ ಪಾಲೆಮಾರ್ ಅವರದು ಒಂದು 2000 ಜನರು ಸೇರಿದ್ರು, ಅಲ್ಲಿ ಯಕ್ಷಗಾನ ಇತ್ತು ದೇವಿ ಮಹಾತ್ಮೆ ಅಂತೇಳಿ, ಅಲ್ಲಿ ನಾನು ಮಾಡಿದ್ದೆ, ನನ್ನನ್ನು ಕರೆಸಿ ಮಾಡಿಸಿದ್ದು. ಅಲ್ಲೆಲ್ಲ ಫಾರಿನರ್ಸ್ ಎಲ್ಲ ಬಂದು ಬಂದು ಬಂದು ಅದ್ರ ಹತ್ರ ಫೋಟೋ ತೆಗೆದು, ತುಂಬಾ ಜನ ಫಾರಿನರ್ಸ್ ಬಂದಿದ್ರು ಅದೇ ಶ್ರೀದೇವಿ ಮಹಾತ್ಮೆಗೆ ಯಕ್ಷಗಾನ ನೋಡ್ಲಿಕ್ಕೆ. ಅವರಿಗೆಲ್ಲ ತುಂಬಾ ಆಶ್ಚರ್ಯ, ನಾವು ಫೋಟೋ ಅಲ್ಲಿ ಚಪ್ಪಲ್ ತೆಗೆದು ಆ ರಂಗೋಲಿ ಹತ್ರ ಬರ್ತಿದ್ರು ಆ ಫಾರಿನರ್ಸ್ ಎಲ್ಲ. ಆಮೇಲೆ ಅಲ್ಲಿ ಫೋಟೋ ತೆಗೆದು ನನ್ನೊಟ್ಟಿಗೆ ಸೆಲ್ಫಿ ತೆಗೆದು ಆಮೇಲೆ ಖುಷಿಯಿಂದ ನೋಡಿ ಎಲ್ಲ ಹೋಗ್ತಿದ್ರು. ಆಮೇಲೆ ಕಾಂತಾರ ರಂಗೋಲಿ ಮಾಡಿದ್ದೆ, ಅದು ರಿಷಭ್ ಶೆಟ್ಟರು ನೋಡಿ ಅದನ್ನು ಬಂದು 4 ನಮಸ್ಕಾರ ಹಾಕಿ ಅವರು ಸಹ ತುಂಬಾ ಖುಷಿ ಪಟ್ಟಿದ್ರು. ಮತ್ತೆ ಆ ಕಾಂತಾರ ರಂಗೋಲಿ ಮಾಡಿದ್ ನಾನು ನಮ್ಮ ಕ್ಲಾಸ್ಮೇಟ್ ಸತೀಶ್ ಚಂದ್ರ ಅಂತೇಳಿ, ಅವರು ತರಂಗ ಆರ್ಟಿಸ್ಟ್, ಎಲ್ಲ ಕಡೆ ನಿಮ್ಗೆ ಪೋಸ್ಟರ್ ಸಿಗೋದು ಹಾಫ್ ಅಲ್ಲ ಕಾಂತದ್ದು. ಅವರು ಚೇರ್ ಅಲ್ಲಿ ಕೂತು ಅವರ ಫೋಟೋ ತೆಗೆದು ಆ ಕಾಂತಾರ ರಂಗೋಲಿಯನ್ನು ಫುಲ್ ಮಾಡಿದ್ದಾರೆ ಅವರು. ಅದರ ಗಗ್ಗರ ಎಲ್ಲ ಅವ್ರದೇ ಐಡಿಯಾ, ಅವರು ತುಂಬಾ ಫೇಮಸ್ ಆರ್ಟಿಸ್ಟ್ ಅವರು. ಅವ್ರು ಸಣ್ಣದಿಂದಲೇ ಮಾಡ್ತಾ ಇದ್ರು, ಅವರು ಕಲೀಲಿಲ್ಲ, ಗುರು ಇಲ್ಲದ ವಿದ್ಯೆ ಅವರಿಗೆ ಸಹ, ಅದು ಗಾಡ್ ಗಿಫ್ಟೇ. ಅವರು ತುಂಬಾ ಚಂದ ಮಾಡ್ತಾರೆ.
1: ಈಗ ನಿಮ್ಮ ಮನೆಯಲ್ಲಿ ಇದಕ್ಕೆ ಪ್ರೋತ್ಸಾಹ ಹೇಗಿದೆ?
0: ಮನೆಯಲ್ಲಿ ಪ್ರೋತ್ಸಾಹ, ದೊಡ್ಡ ಪ್ರೋತ್ಸಾಹ ಅಂತ ಹೇಳಿದ್ರೆ ಎಲ್ಲರೂ ಅವಷ್ಟಕ್ಕೆ ಸುಮ್ಮನೆ ಇರ್ತಾರೆ, ಅದು ನಂಗೆ ದೊಡ್ಡ ಪ್ರೋತ್ಸಾಹ. ಯಾಕಂದ್ರೆ ನಾವೀಗ 8 ಫೀಟ್ 9 ಫೀಟ್ ಎಲ್ಲ ಮಾಡುವಾಗ ಅಲ್ಲಿ ಅಷ್ಟು ಧೂಳು, ಎಷ್ಟೇ ನಾವು ಕ್ಲೀನ್ ಮಾಡಿದ್ರು ಮನೆ ಇಡೀ ಧೂಳು ಧೂಳು ಧೂಳು, ಅದ್ರದ್ದು ನಾ ಫಿಲ್ಟರ್ ಮಾಡುವಾಗ ಉಂಟಲ್ಲ ಧೂಳು ಬರ್ತದೆ, ಆದ್ರೂ ಅವರೆಲ್ಲ ಅದನ್ನು ಸಹಿಸಿಕೊಂಡಿದ್ದಾರಲ್ಲ, ಅದೇ ನಂಗೆ ದೊಡ್ಡ ಪ್ರೋತ್ಸಾಹ. ಮಾಡಬೇಡ ಅಂತ ಹೇಳಿದ್ರೆ ನಂಗೆ ಮತ್ತೆ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಅವರದ್ದು ಒಂದ್ ದಿವಸ ಸಹ ಅವ್ರು ಮಾಡ ಅಂತ ಹೇಳಿಲ್ಲ, ನನ್ನ ನನ್ನಷ್ಟಕ್ಕೆ ಮಾಡ್ಲಿಕ್ಕೆ ಬಿಡ್ತಾರೆ, ಅದೇ ದೊಡ್ಡ ಪ್ರೋತ್ಸಾಹ. ನನ್ನ ಗಂಡ ಮಂಜುನಾಥ ಆಯ್ತಾಳೆ ಅಂತೇಳಿ, ನನ್ಗೆ 2 ಗಂಡ್ಮಕ್ಳು, ದೊಡ್ಡವನು ವರುಣ್ ಅಂತ ಹೇಳಿ, ಸಣ್ಣವನು ಶರಣ್ ಅಂತ ಹೇಳಿ, ಅವರೆಲ್ಲ ಪ್ರೋತ್ಸಾಹ ಮಾಡ್ತಾರೆ.
1: ಈಗ ಸಾಮಾನ್ಯವಾಗಿ ಈ ಅಂದ್ರೆ ಹೊರಗಡೆ ನೀವು ಆರ್ಡರ್ ಗಳನ್ನ ತಗೊಳ್ಳುವಾಗ ಅಲ್ಲಿ ಹೋಗಿ ಮಾಡುವಾಗ ತುಂಬಾ ಸಮಯ ತಗೊಳ್ತದಲ್ಲ, ಅಂದ್ರೆ ಅಷ್ಟು ಸಮಯ ಕೂಡ ಅಂದ್ರೆ ಅಲ್ಲಿ ಕೂತು ಮಾಡ್ತೀರಾ ಹೇಗೆ?
0: ಅದೇ ಪಾಲೆಮಾರ್ ಅವರದ್ದು ಅಲ್ಲಿ ಗಾರ್ಡನ್, ಅದು ಗಾರ್ಡನ್ ಅಲ್ಲಿ ಫುಲ್ ಮರವೇ ಅಲ್ಲ. ನಾನೆನ್ಸಿದೆ ಬೆಳಿಗ್ಗೆ ಹೋಗಿ ನೋಡ್ತೇನೆ ಎಷ್ಟು ಮರ ಅಂದ್ರೆ, ಅಲ್ಲಿ ಕೆಲಸ ಮಾಡ್ತಾ ಇದ್ರು ಆ ದಿವಸ, ತುಂಬಾ ಟೈಲ್ಸ್ ಎಲ್ಲ ಹಾಕಿ ಯಕ್ಷಗಾನಕ್ಕೆ ರೆಡಿ ಮಾಡ್ತಾ ಇದ್ರು. ಅಲ್ಲಿಯ ಕೆಲಸದವರೆಲ್ಲ ಹೇಳುದು, ನೀವಿದು 3 ಒಳಗೆ ಮಧ್ಯಾಹ್ನದೊಳಗೆ ಮಾಡ್ಬೇಕು, ಅಂದ್ರೆ ನಾನು ಬೆಳಿಗ್ಗೆ 6 ಶುರು ಮಾಡಿದ್ದೇನೆ, ನೀವು 3 ಒಳಗೆ ಮಾಡದಿದ್ರೆ ಇಲ್ಲಿ ಎಲ್ಲ ಗಾಳಿ ಬೀಸ್ತದೆ ಇಷ್ಟು ಮರದಿಂದ, ನಿಮ್ಗೆ ಆಗುದಿಲ್ಲ ಮಾಡ್ಲಿಕ್ಕೆ ಅಂತ. ನಂದು 3 ಒಳಗೆ ಮಾಡ್ಲಿಕ್ಕೆ ಆಗುದಿಲ್ಲ ಇದಂತಲೂ ನಂಗೆ ಗೊತ್ತುಂಟು, ಇದು ಸಾಯಂಕಾಲದ ಮೇಲೆ ಹೋಗ್ತದೆ 7 ಅಂತ ಹೇಳಿ ಗೊತ್ತಿತ್ತು. ಅದಕ್ಕೆ ಅವ್ರ ಹತ್ರ ನಾನು ನೋಡುವ ದೇವರಿದ್ದಾರೆ ಮಾಡಿಸ್ಕೊಂಡು ಹೋಗ್ತಾರೆ ಅಂತ ಹೇಳಿದೆ. ಆಮೇಲೆ ನಾನು 6:30 ಆಗುವ ತನಕ ಒಂಚೂರು ಗಾಳಿ ಬರಲಿಲ್ಲ, ನಂದು ಯಾವಾಗ ರಂಗೋಲಿ ಮುಗೀತು ಎಲ್ಲ ಮಳೆಲ್ಲ ನಡ್ಲಿಕ್ಕೆ ಶುರು ಆಯ್ತು. ಅಲ್ಲಿ ಅದೇ ಹೇಳುದಲ್ಲ, ದೇವರ ಮೇಲೆ ನಾವು ಮಾಡಿದ್ರೆ ಅಷ್ಟೂ, ನಾನೊಂದು ವಿಡಿಯೋ ಸಹ ತೆಗೆದೇನದು ಎಷ್ಟು ಮರ ಉಂಟಲ್ಲಿ, ಗಾಳಿ ಒಂದು ಎಲೆ ಅಲ್ಲಾಡ್ಲಿಲ್ಲ, ಏನು ನನ್ನ ರಂಗೋಲಿ ಮೇಲೆ ಕಸ ಬೀಳ್ಲಿಲ್ಲ, ಅದು ಏನು ಆಗ್ಲಿಲ್ಲ.
1: ಈಗ ನೀವು ಒಂದು ವೇಳೆ ಈ ರಂಗೋಲಿ ಬಿಡಿಸದೇ ಇರ್ತಾ ಇದ್ರೆ ಏನಾಗ್ತಾ ಇದ್ರಿ?
0: ಬಿಡಿಸದ ಇದ್ರೆ ನಾನು ಮನೆಯದ್ದು ಕೆಲಸದಲ್ಲೇ ಮಾಡುದು ರಾತ್ರಿ ಅಲ್ಲ. ನಂದು ಅಲ್ಲಿಗೆ ಐಸಿಐಸಿಐ ಪ್ರುಡೆನ್ಶಿಯಲ್ ಅಲ್ಲಿ ಅಡ್ವೈಸರ್ ನಾನು. ಆಮೇಲೆ ನಂದೊಂದು ಸಣ್ಣ ಬಿಸ್ನೆಸ್ ಮಾಡ್ತಾ ಇದ್ದೆ ನಾನು, ಟೀ ಶರ್ಟ್ ಪ್ರಿಂಟಿಂಗ್ ಎಲ್ಲ ಕಸ್ಟಮೈಸ್.

0: ಆಮೇಲೆ ನಾನು ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಎಲ್ಲ ಬೇರೆ ಬೇರೆ ಅಡಿಗೆ, ನನಗೆ ಸೆಂಟ್ ಇಲ್ಲ, ಅದರದ್ದು ರಾಶಿ ರಾಶಿ ಪಾತ್ರೆ ಗುಡಿಸೋದು ಬರ್ಸೋದು ಮನೆಯದೆಲ್ಲ ಇರ್ತದೆ ನನಗೆ. ರಾತ್ರಿವರೆಗೂ ನನಗೆ ಕೆಲಸ ಇರ್ತದೆ. ಈಗ ರಂಗೋಲಿ ಮಾಡೋದು ರಾತ್ರಿ 11 ಗಂಟೆ, ಮಧ್ಯರಾತ್ರಿ 3 ಗಂಟೆವರೆಗೆ, ಆ ಟೈಮ್ ನಂದೇ ಅಲ್ಲ, ಆಗ ಯಾರು ಉಪದ್ರ ಕೊಡ್ಲಿಕ್ಕಿಲ್ಲ.
1: ಹೌದು,
0: ಆಗ ರಾತ್ರಿ ಮಾಡೋದು ನಾನು, ಎಲ್ಲರೂ ನಾನು ಬಿಸಿ ಇರ್ತೇನೆ.
1: ಈಗ ಈ ಟೀ ಶರ್ಟ್ ಪ್ರಿಂಟಿಂಗ್ ಅದೆಲ್ಲ ಯಾವಾಗದಿಂದ ಆರಂಭ ಮಾಡಿದ್ರಿ?
0: ಅದು ಫಸ್ಟಿಗೆ ನನ್ನ ಮಗ ಮಾಡ್ತಾ ಇದ್ದ, ಅವನೀಗ ಬ್ಯಾಂಗ್ಳೂರಲ್ಲಿ MBA ಮಾಡ್ತಾ ಇದ್ದಾನೆ. ಹಾಗೆ ಅವನು ಅದ್ ನಿಲ್ಸೋದು ಬೇಡ ಅಂತ ಹೇಳಿದ, ಅದಕ್ಕೆ ನಾನು ವಿಧಾನ ಮಾಡ್ಕೊಂಡು ಹೋಗ್ತೇನೆ ಅಂತೇಳಿ. ಅಂದ್ರೆ ನಾನು ಪ್ರಿಂಟ್ ಅಲ್ಲ ಮಾಡುದು,
1: ಹೌದು,
0: ಮಾಡಿಸಿ ಕೊಡ್ತೇನೆ.
1: ಒಂದು ಕಡೆಯಲ್ಲಿ ಜಾಬ್, ಇನ್ನೊಂದು ಕಡೆಯಲ್ಲಿ ನಿಮ್ಮ ಹವ್ಯಾಸ, ಎರಡನ್ನ ಹೊಂದಿಸಿಕೊಂಡು ಹೋಗುವಂತದ್ದು ಒಂದು ಚಾಲೆಂಜಿಂಗ್ ಅಂತ ಅನ್ಸೋದಿಲ್ವಾ?
0: ನಿಜ ಚಾಲೆಂಜಿಂಗ್ ಅದು. ಜಾಬ್ ಅಂತ ನಾನು ಹೋಗ್ಬೇಕಂತಿಲ್ಲ, ಅದು ಕಾಲ್ ಮಾಡಿ ಮಾಡಬಹುದು.
1: ಆದ್ರೂ ಒಂದು ಜವಾಬ್ದಾರಿ ಅನ್ನುವಂಥದ್ದಿದೆ,
0: ಎಲ್ಲವನ್ನೂ ನೋಡ್ಕೊಂಡು ಮಾಡುದು, ಅದು ಶಕ್ತಿ ಕೊಡುದು ದೇವ್ರೆ. ಯಾಕಂದ್ರೆ ಅಷ್ಟು ನಾ ಹಗಲಿಕ್ಕೆ ಕೆಲಸ ಮಾಡಿ ರಾತ್ರಿ ನಿದ್ದೆ ಬರ್ಬೇಕು, ನೀವು ಅಷ್ಟು ಸುಸ್ತಾಗ್ಬೇಕಲ್ಲ, ನಿದ್ದೆ ಜಾಸ್ತಿ ನಂಗೆ. ಆದ್ರೆ ರಂಗೋಲಿ ಎದುರು ಕೂತ್ರೆ ಅದು ಫ್ರೆಶ್ ಆಗಿ ಆರಾಮದಲ್ಲಿ ಮಾಡ್ತೇನೆ ನಾನು. ಅದರಲ್ಲಿ ಮುಳುಗಿ ಹೋಗಿ ಯಾರು ಎಂತ ಇದು ಮಾಡಿದ್ ನಂಗೆ ಗೊತ್ತಾಗಲ್ಲ, ಅದರಲ್ಲೇ ಮುಳುಗಿ. ನನ್ನ ಮಗ ಹೇಳುದು, ವರುಣ್, ನೀನು ಮತ್ತೆ ಅದು ಒಂದಾಗಿ ಬಿಡ್ತೀರಿ ಆ ರಂಗೋಲಿ ಮಾಡುವಾಗ ಅಂತ. ಅಂದ್ರೆ ಗೊತ್ತೇ ಆಗುದಿಲ್ಲ, ಈಚಿನ ಇದರಲ್ಲೇ ಇರುದಿಲ್ಲ, ನಾನು ಮುಳುಗಿ ಹೋಗಿರ್ತೇನೆ ಅದ್ರಲ್ಲಿ. ಯಾವುದೋ ಒಂದು ಶಕ್ತಿ ನನ್ನಿಂದ ಮಾಡಿಸ್ಕೊಂಡು ಹೋಗ್ತದೆ.
1: ಈಗ ಮಹಿಳೆಯರು ಸಾಮಾನ್ಯವಾಗಿ ಕೇವಲ ಮನೆ ಕೆಲಸ ಅದಕ್ಕೆ ಮಾತ್ರ ಸೀಮಿತ ಆಗಿ ಬಿಡ್ತಾರೆ. ಇಂತಹ ಹವ್ಯಾಸಗಳನ್ನು ಬೆಳೆಸಿಕೊಂಡು ಹೋದ್ರೆ ಮಾನಸಿಕವಾಗಿ ನಾವು ಒಂದು ಆರೋಗ್ಯಯುತವಾಗಿರ್ಲಿಕ್ಕೂ ಅದು ಸಹಾಯಕ ಆಗಿರ್ತದೆ. ಏನ್ ಹೇಳ್ತೀರಿ ಇದರ ಬಗ್ಗೆ?
0: ಹೌದು, ನಿಜವಾಗಿ ಯಾರಿಗಾದ್ರೂ ಒಂದು ಹವ್ಯಾಸ ಅಂತ ಇರ್ಲೇಬೇಕು. ಎಲ್ಲರೂ ಕುತ್ಕೊಂಡು ಯಾರ್ಯಾರೋ ಬಗ್ಗೆ ಗಾಸಿಪ್ ಇದು ಅದು ಅಂತ ಹೇಳ್ಕೊಂಡು ಟೆನ್ಷನ್ ತಲೆಯಲ್ಲೆಲ್ಲ ಸಾವಿರ ಬರ್ತದೆ ಅಲ್ಲ, ನಮ್ಗೆ ಅದೆಲ್ಲ ಆಲೋಚನೆ ಮಾಡ್ಲಿಕ್ಕೂ ಪುರುಸೋತಿರುದಿಲ್ಲ. ಮತ್ತೆ ಒಳ್ಳೆ ಖುಷಿ ಆಗ್ತದೆ, ಒಂದು ಏನಾದ್ರೂ ಒಂದು ಹಾಬಿ ಇದ್ರೆ ನಮ್ಗೆ ಅದರಲ್ಲಿ ಯಾರು ಎಂಥದೇ ಆಗಲಿ, ಅದು ಹಾಡೋದಿರ್ಬೋದು, ರಂಗೋಲಿ, ಪೇಂಟಿಂಗ್, ಏನೇ ಗಾರ್ಡನಿಂಗ್, ಏನಾದರೂ ಟೈಲರಿಂಗ್, ಯಾವುದಾದ್ರು ಒಂದು ಹವ್ಯಾಸ ಇದೆ, ಅದರಷ್ಟು ಒಳ್ಳೆಯದು ಯಾವುದೂ ಅಲ್ಲ ಹವ್ಯಾಸ. ಈಗ ಗೊತ್ತಿಲ್ಲ ಅಂತೇಳಿದರೆ ಈಗ ಯೂಟ್ಯೂಬಲ್ಲಿ ಇರ್ತದೆ, ಮೊಬೈಲ್ ಇಟ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಆ ಯೂಟ್ಯೂಬ್ ನೋಡಿ ಏನಾದ್ರು ಒಂದು ಸಣ್ಣದು ಕಲಿಬೋದಲ್ಲ ಯಾರಿಗಾದರೂ. ಒಟ್ಟು ಟೈಮ್ ವೇಸ್ಟ್ ಮಾಡಬಾರ್ದಷ್ಟೇ, ಏನಾದ್ರು ಒಂದು ಕಲಿಬೇಕಷ್ಟೇ.
1: ಹೊಸತನವನ್ನ ಹುಡುಕಿಕೊಂಡು ನಾವು ಹೋಗಬೇಕು.
0: ಹೌದು, ಹೋಗ್ಬೇಕು. ಈಗ ನನ್ಗೆ ಏನು ಮಾಡ್ಲಿಕ್ಕೆ ಗೊತ್ತಿಲ್ಲ, ಅಟ್ಟ ಹಿಡ್ದು ಯಾಕೆ ಆಗಿಲ್ಲ, ಬಾಯಿ ವಾರೆ ಆಗಿದೆ ಹೇಳಿದ್ರು, ಬಾಯಿಯಲ್ಲೇ 6-7 ಗಂಟೆ ಒಮ್ಮೊಮ್ಮೆ ಕಳೆದಿದ್ದೇನೆ ಆ ಬಾಯಿ ಮಾಡುದ್ರಲ್ಲಿ. ಅಂದ್ರೆ ಈಗ ಒಂದು ಯಾವುದೋ ಮಾಡುವಾಗ ಆ ಲಿಪ್ಸಿನ ಕಲರ್ ಸ್ವಲ್ಪ ಚೇಂಜ್ ಆದ್ರೆ ಅವರಿಗೆ ಅದು ಸೂಟ್ ಆಗುದಿಲ್ಲ. ಈಗ ಜೆಂಟ್ಸ್ ಇದೆಲ್ಲ ಅವರಲ್ಲಿ ರೆಡ್ ಲಿಪ್ಸ್ ಹಾಕಿರೋದು ಒಂಚೂರು ಸೂಟ್ ಆಗುದಿಲ್ಲ, ಆ ನ್ಯಾಚುರಲ್ ಲಿಪ್ಸ್ ಇದೇ ಕಲರ್ ಬರಬೇಕು. ಆಗ ಅದು ಪ್ರಯತ್ನ ಮಾಡಿ ಮಾಡಿ ಮಾಡಿ ಮಾಡಿ ನ್ಯಾಚುರಲ್ ಲಿಪ್ಸ್ ಎಲ್ಲವೂ ಸರಿ ಆಗ್ಲಿಕ್ಕೆ ಶುರು ಆಯ್ತು. ಅದು ಮತ್ತೆ
1: ಈಗ ದೇವರದ್ದು ಮಾಡುವಾಗ ಅದೊಂದು ಅಂದ್ರೆ ಅದಕ್ಕೆ ಸೂಕ್ತವಾದ ಬಣ್ಣದ ಆಯ್ಕೆ ಇದೆಲ್ಲ ಗೊತ್ತಾಗ್ತದೆ ನಿಮಗೆ ಹೇಗೆ?
0: ಬಣ್ಣದ ಆಯ್ಕೆ ಅದೇ ಹೇಳಿದ, ಅದು ಆಗಿಕೊಂಡು ಹೋಗ್ತದೆ ಅದರಷ್ಟಕ್ಕೆ. ಅದು ಅದೇ ಈಗ ಮಾಡಿ ಮಾಡಿ ಮಾಡಿ ಅದು ಗೊತ್ತಾಗ್ತದೆ. ಹಾಗೆ ನಂಗೆ ಸ್ವಲ್ಪ ಡೌಟ್ ಎಲ್ಲ ಇದ್ರೆ ನಮ್ಮ ಅವರು ಸತೀಶ್ ಚಂದ್ರ ಅಂತ ಹೇಳಿದೆಲ್ಲ, ಅವ್ರ ಹತ್ರ ಸ್ವಲ್ಪ ನಾನೀಗ ಪೋರ್ಟ್ರೇಟ್ ಎಲ್ಲ ಮಾಡುವಾಗ ಸ್ವಲ್ಪ ಲೈನ್ಸ್ ಎಲ್ಲ ಇರ್ತದೆ, ರಿಂಗ್ಸ್ ಎಲ್ಲ ಇರ್ತದೆ, ಅದಕ್ಕೆ ಯಾವ ಕಲರ್ ಹಾಕು, ಅವ್ರ ಹತ್ರ ಅವ್ರ ಗೈಡೆನ್ಸ್ ಕೊಟ್ಟಿದ್ದಾರೆ.
1: ಈಗ ನಿಮ್ಮ ಮನೆಯಲ್ಲಿ ಹಬ್ಬ ಹರಿದಿನ ಎಲ್ಲ ಬಂದಾಗ ಮನೆಯನ್ನ ಯಾವ ರೀತಿ ಅಲಂಕಾರ ಮಾಡ್ತೀರಿ?
0: ನಮ್ಮ ಮನೆಯಲ್ಲಿ ನನ್ನ ಅಡಿಗೆ ಮನೆಯಲ್ಲಿ ಫಸ್ಟ್ ಪೇಂಟಿಂಗ್ ಮಾಡಿದ್ ನಾನು. ಇಡೀ ಗೋಡೆಯಲ್ಲಿ ದಿನ ಪಾತ್ರೆ ತೊಳಿ, ಈ ಗೋಡೆ ನೋಡಿ ನೋಡಿ ನೋಡಿ ನನಗೆ ಬೇಜಾರಾಗ್ತದೆ, ದಿನ ಅದೇ ತೊಳೆಯುದು ಅಂತ ಹೇಳಿ. ಒಳ್ಳೆ ಒಂದು ಸನ್ರೈಸ್ ಇದ್ದು, ಅಲ್ಲಿ ಎರಡು ಜಿಂಕೆ, ಒಂದು ಈ ಸಮುದ್ರದ ಹತ್ರ ನಿಂತ ಹಾಗೆ, ಒಂದು ಸೈಡಲ್ಲಿ ನೈಟ್ ವ್ಯೂ, ಅಲ್ಲಿ ಒಂದು ಚಂದ್ರ, ಅಲ್ಲಿ ಸ್ಟಾರ್ಸ್ ಆಕಾಶದಲ್ಲಿ ಇದ್ದ ಹಾಗೆ, ಬ್ಲೂ ಆಕಾಶ, ಹಾಗೆಲ್ಲ ಮಾಡಿದ್ದೇನೆ. ಮತ್ತೊಂದು ಕಡೆ ಜೋಗ ಫಾಲ್ಸ್ ಮಾಡಿದ್ದೇನೆ. ಹಾಗೆ ಮೂರು ಗೋಡೆಯಲ್ಲಿ ಮೂರು ಉಂಟು. ಪಾತ್ರೆ ತೊಳಿತಿರುವಾಗ ಅದನ್ನೇ ನೋಡಿದ್ ನಾನು ಬೀಚಲ್ಲೇ ಇದ್ದ ಹಾಗೆ ಆಗ್ತದೆ, ಇಲ್ಲ ಜೋಗ ಫಾಲ್ಸ್ ಅಲ್ಲಿ ಇದ್ದ ಹಾಗೆ ಆಗ್ತದೆ ಈಚೆ ನೋಡಿದ್ರೆ. ಎಲ್ಲ ಬಾತ್ರೂಮ್ ಡೋರ್ ಅಲ್ಲಿ ಒಂದು ಲೇಡಿದು ಪೇಂಟಿಂಗ್ ಮಾಡಿದೆ, ಒಂದು ದೊಡ್ಡದು, ಒಂದು 5 ಫೀಟ್ ಇದ್ದು. ನಮ್ಮ ಮನೆಯವ್ರು ಬೈದ್ರು ಅದಕ್ಕೆ, ಇದೆಂತ ಲೇಡೀಸ್ ಟಾಯ್ಲೆಟ್ ಅಂತ ಹೇಳಿ ಬೈದ್ರು. ಆದ್ರೆ ಅದು ಬೋಳ್ ಇರೋದಕ್ಕಿಂತ ಒಂದು ಚಂದ ಕಾಣ್ತದೆ, ಒಂದೊಂದು ಲುಕ್ ಬಂದವರೆಲ್ಲ ಚಂದಾಗಿದೆ ಪೇಂಟಿಂಗ್. ಅದು ನನ್ನ ಫಸ್ಟ್ ಪೇಂಟಿಂಗ್, ರಾತ್ರಿಯಿಂದ ಬೆಳಿಗ್ಗೆವರೆಗೆ ಕೂತು ಮಾಡಿದ್ದು.
1: ಅದು ಬಿಟ್ಟು ನೀವು ಆಯಿಲ್ ಪೇಂಟಿಂಗ್ ಅದೆಲ್ಲ ಮಾಡ್ತೀರಾ?
0: ಇಲ್ಲ, ನಾನು ಎಂಥದ್ದು ಮಾಡುದಿಲ್ಲ, ಅದೇ ಫಸ್ಟ್ ಪೇಂಟಿಂಗ್. ನಂಗೆ ಪೇಂಟಿಂಗ್ ಇಷ್ಟ, ನಂಗೆ ರಂಗೋಲಿಯೇ ಖುಷಿ, ರಂಗೋಲಿಯೇ ನಂಗೆ ಇಷ್ಟ ಮಾಡ್ಲಿಕ್ಕೆ.
1: ಸುಮಾರು ಒಂದು 50-60 ಗಂಟೆ ವಿನಿಯೋಗಿಸಿ ತಯಾರಿಸಿದಂತಹ ರಂಗೋಲಿಯನ್ನ ಮತ್ತೆ ಅಷ್ಟು ಚಂದಾಗಿರುವಂತಹ ರಂಗೋಲಿಯನ್ನ ತೆಗೆಯುವಾಗ ಬೇಜಾರು ಅನ್ಸೋದಿಲ್ವಾ ನಿಮಗೆ?
0: ಇದು ಸಾಧಾರಣವಾಗಿ ಎಲ್ಲಾ ಇಂಟರ್ವ್ಯೂ ಅಲ್ಲಿ ಈ ಪ್ರಶ್ನೆ ಕೇಳ್ತಾರೆ. ತೆಗೆಯುವಾಗ ಬೇಜಾರಾಗುದಿಲ್ಲ, ಆ ಜಾಗದಲ್ಲಿ ಇನ್ನೊಬ್ರು ಬರ್ಲಿಕ್ಕೆ ರೆಡಿ ಆಗ್ತಾರಲ್ಲ, ಆಗ ನಾನು ಇದನ್ನು ತೆಗೆಯೋದು, ಆ ದೇವರಿಗೆ ಜಾಗ ಮಾಡಿ ಕೊಡುದು ನಾನು.
1: ಒಳ್ಳೇದು ಮೇಡಮ್, ಇಷ್ಟು ಹೊತ್ತು ರಂಗೋಲಿ ಕಲೆಯ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಮತ್ತೆ ನೀವು ಅದರ ಜೊತೆ ಒಂದಾಗಿರುವಂತಹ ವಿಚಾರವನ್ನ ನಮ್ಮ ಜೊತೆ ಹಂಚಿಕೊಂಡ್ರಿ. ಧನ್ಯವಾದಗಳು ನಿಮಗೆ.
0: ನಿಮಗೂ ಧನ್ಯವಾದಗಳು, ಹಾಗೂ ಎಲ್ಲ ಕೇಳುಗರಿಗೆ ಧನ್ಯವಾದಗಳು.
2: ಇದುವರೆಗೆ ರಂಗೋಲಿ ಕಲಾವಿದೆ ವೀಣಾ ಐತಾಳ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಮಮತಾ ನವೀನ್ ಶೆಟ್ಟಿ.

0: ಇದು ಇಂದಿನ ವನಿತಾ ವಿಹಾರ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.
1: ಆಕಾಶವಾಣಿ ಮಂಗಳೂರು.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
4: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
3: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
2: ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ಪ್ರಿಯ ಕೇಳುಗರೇ,
6: ನನ್ನ ರಾಗತಾನ ಪಲ್ಲವಿ.
5: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
7: ನಿದ್ದೆ ಬರದವರಿಗೆ ಹಾಡನ್ನು ಹಾಕಿದರೆ ನಿದ್ದೆ ಬರಿಸುವ ಶಕ್ತಿಯು ಹಾಡಿಗೆ ಇದೆ. ಈ ಹಾಡೆಂದರೆ ಮಗುವಮ್ಮ ಕಿಲಕಿಲ ಕಿಲಕಿಲ ನಗು.

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ ಪ್ರತಿ ಸೋಮವಾರ ಮಧ್ಯಾಹ್ನ 1:30.
2: ಆತ್ಮೀಯ ಕೇಳುಗರೆ, ಡಾಕ್ಟರ್ ಅಗರ್ವಾಲ್ ಸ್ನೇಹಿತರ ಮಿತ್ರ ಕಣ್ಣಿನ ಆರೋಗ್ಯದ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಇಂದು ರಾತ್ರಿ 7:15 ಪ್ರಸಾರವಾಗಲಿದೆ. ಇಂದಿನ ಕಾರ್ಯಕ್ರಮದಲ್ಲಿ ಕೆಂಗಣ್ಣು ಹಾಗೂ ಕಣ್ಣಿನಲ್ಲಿ ನೀರು ಇಳಿಯುವುದು, ಈ ವಿಷಯದ ಕುರಿತಾಗಿ ಮಾತನಾಡುತ್ತಾರೆ ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್ನ ನೇತ್ರ ತಜ್ಞರಾದ ಡಾಕ್ಟರ್ ಎಂ ವಸಂತ ಪೈ ಇವರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್, ಕಂಕನಾಡಿ, ಮಂಗಳೂರು. ತಪ್ಪದೇ ಕೇಳಿ ಡಾಕ್ಟರ್ ಅಗರ್ವಾಲ್ಸ್ ನೇತ್ರ ಮಿತ್ರ ಕಣ್ಣಿನ ಆರೋಗ್ಯದ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಇಂದು ರಾತ್ರಿ 7:15.

ಕೇಳುಗರಿ ಗಮನಿಸಿ, ಈ ಸಂಜೆ 5 ಗಂಟೆಗೆ ಕಾನೂನು ಸಲಹೆ ಸಂಚಿಕೆ 39 ಪ್ರಸಾರವಾಗುವುದು. ಇಂದಿನ ಕಾರ್ಯಕ್ರಮದಲ್ಲಿ ಆಸ್ತಿಯ ಹಂಚಿಕೆ ಈ ವಿಚಾರವಾಗಿ ಕಾರ್ಕಳದ ವಕೀಲರಾದ ವಲ್ಲೀಶ್ ತಂತ್ರಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಿಸುವವರು ಪ್ರದೀಪ್ ಡಿಎಂ ಹಾವಂಜೆ. 5:30 ಯುವವಾಣಿಯಲ್ಲಿ ಯುವಕರಿಗೆ ಗೊತ್ತಿರಬೇಕಾದ ಕಾನೂನು, ಈ ಕುರಿತು ಬಿ ಗುರುಪ್ರಸಾದ್ ಶೆಟ್ಟಿ ಅವರ ಜೊತೆ ಸಂದರ್ಶನ. ಸಂದರ್ಶಿಸುವವರು ನಮಿತಾ ಆಂತರ್ಯ ಶೆಟ್ಟಿ. ಸಂಜೆ 6:50 ಕೃಷಿರಂಗದಲ್ಲಿ ಶಿವಪ್ರಸಾದ್ ಹೊಸಮನಿ ಇವರ ಸಮಗ್ರ ಕೃಷಿ ಅನುಭವದ ಕುರಿತು ಸಂದರ್ಶನ. ಇದರ ಮುಂದುವರಿದ ಭಾಗ ಸಂದರ್ಶಿಸುವವರು ರಜನಿ ಭಟ್.

0: ಆರೋಗ್ಯ ಸಂಚಿಕೆ. ವಿಶ್ವ ಪ್ಲಾಸ್ಟಿಕ್ ಸರ್ಜರಿ ದಿನದ ಸಂದರ್ಭದಲ್ಲಿ ಅಪಘಾತದಲ್ಲಿ ಉಂಟಾಗುವ ಸಮಸ್ಯೆಗಳಿಗೆ ಪ್ಲಾಸ್ಟಿಕ್ ಸರ್ಜರಿ ಕುರಿತು ತಜ್ಞ ವೈದ್ಯರಾದ ಡಾ ರಮ್ಯಾ ಬೀಡು ಬೈಲು ಅವರೊಂದಿಗೆ ಸಂದರ್ಶನ. ಇವರೊಂದಿಗೆ ಚಾಂಪಣ್ಣ ಆಶಿಹಾಳ್. ಕೇಳಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ.
1: ಆರೋಗ್ಯ ಸಂಚಿಕೆ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರ. ಇವತ್ತು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ರಮ್ಯಾ ಬೀಡುಬೈಲ್. ಇವರು ಪ್ಲಾಸ್ಟಿಕ್ ಸರ್ಜರಿ ಮತ್ತು ರೀಕನ್ಸ್ಟ್ರಕ್ಟಿವ್ ಸರ್ಜರಿ ತಜ್ಞರು. ಹೌದು ಮೇಡಮ್, ನಮಸ್ಕಾರ.
2: ನಮಸ್ಕಾರ.
1: ಈಗ ನಾವು ಪ್ಲಾಸ್ಟಿಕ್ ಸರ್ಜರಿ ಅಂತ ಕ್ಷಣ ನಮ್ಮ ಕೇಳುಗರಿಗೆ ಗೊತ್ತಾಗ್ಬಿಡುತ್ತೆ, ಓ ಏನೋ ಬಣ್ಣವನ್ನೇ ಬದಲಿ ಮಾಡೋದಾಗಲಿ, ಇದ್ದದ್ದಂಗೆ ಇದ್ದಂಗೆ ಮಾಡೋದಾಗಲಿ, ಅಥವಾ ಸೊಟ್ಟ ಪೊಟ್ಟ ಇದ್ದರೆ ಅದನ್ನು ಸರಿಪಡಿಸೋದಾಗಲಿ, ಇವನ್ನೆಲ್ಲವನ್ನೂ ಕೂಡ ಸರಿಪಡಿಸ್ಬಿಡ್ತಾರೆ ಅಂಥೇಳಿ ಒಂಥರ ಕಾಮನ್ ಆಗಿ ಪ್ಲಾಸ್ಟಿಕ್ ಸರ್ಜರಿ ಆ ಬಗ್ಗೆ ಭಾಳಷ್ಟು ಜನರಿಗೆ ಗೊತ್ತಿಲ್ಲ ಅಂತಲೂ ಹೇಳ್ಬೋದು, ಗೊತ್ತಿದ್ದರೆ ಅರೆಬರೆ ಗೊತ್ತಿರ್ತದೆ. ಮೇಡಮ್, ಈ ಪ್ಲಾಸ್ಟಿಕ್ ಸರ್ಜರಿ ಅಂದರೆ ಏನು ಅಂಥೇಳಿ, ನಂತರ ನಾವು ಅಪಘಾತ ಸಂದರ್ಭದಲ್ಲಿ ಆದಂತಹ ಸಮಸ್ಯೆಗಳಿರ್ತವೆ ಅದನ್ನು ಸರಿಪಡಿಸೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಈಗ ಪ್ಲಾಸ್ಟಿಕ್ ಸರ್ಜರಿ ಅದು ಏನು ಮೇಡಮ್?
2: ಈಗ ಪ್ಲಾಸ್ಟಿಕ್ ಸರ್ಜರಿ ಅಂತ ವರ್ಡ್ ಬಂದಿರೋದು ಪ್ಲಾಸ್ಟಿಕ್ಸ್, ಅದೊಂದು ಗ್ರೀಕ್ ಪದ, ಪ್ಲಾಸ್ಟಿಕೋಸ್ ಇಂದ ಬಂದಿರೋದು. ಅದರ ಅರ್ಥ ಇಂಗ್ಲೀಷಲ್ಲಿ ಹೇಳಬೇಕಾದ್ರೆ ಟು ಮೋಲ್ಡ್ ಅಥವಾ ಶೇಪ್, ಅಂದರೆ ಏನೇ ಆ ಕಡೆ ಈ ಕಡೆ ಇದ್ದರೆ ಅದನ್ನು ಸರಿಪಡಿಸೋದು ಪ್ಲಾಸ್ಟಿಕ್ ಸರ್ಜರಿ ಅವರ ಕೆಲಸ. ಈಗ ನಮ್ಮದರಲ್ಲಿ ಎಲ್ಲರೂ ಬರೀ ಸೌಂದರ್ಯವರ್ಧಕ ಚಿಕಿತ್ಸೆ ಅದರ ಬಗ್ಗೆ ಯೋಚನೆ ಮಾಡ್ತಾರೆ, ಆದರೆ ಅದು ಮಾತ್ರ ಅಲ್ಲ, ಅಪಘಾತಕ್ಕೊಳಗಾಗಿ ಅಲ್ಲಿ ಆಗಿರೋ ಚರ್ಮ ಮತ್ತು ಇದು ಮಾಂಸದ ಕೊರತೆ ಇದ್ದಲ್ಲಿ ಅಥವಾ ಕ್ಯಾನ್ಸರಿಗೆ ಒಳಗಾಗಿ, ಈಗ ಸ್ತನ ಕ್ಯಾನ್ಸರ್ ಆಗಲಿ, ಬಾಯಿಯ ಕ್ಯಾನ್ಸರ್ ಆಗಲಿ, ಅಲ್ಲಿ ಚರ್ಮ ಮಾಂಸ ಕೊರತೆ ಇದ್ದಲ್ಲಿ, ಅಥವಾ ಈಗ ಹುಟ್ಟಿನಿಂದಲೇ ಕೆಲವೊಬ್ಬರಿಗೆ ಡಿಫಾರ್ಮಿಟೀಸ್ ಇರುತ್ತೆ, ಅದಕ್ಕೆ ಕರೆಕ್ಷನ್ ಮಾಡೋದು. ಸೊ ಇದೆಲ್ಲ ಕವರೇಜ್, ಕರೆಕ್ಷನ್, ರೀಕನ್ಸ್ಟ್ರಕ್ಷನ್. ಈಗ ಕಟ್ ಮಾಡ್ತಾ ಇರ್ತಾರೆ ಹೆಣ್ಮಕ್ಳು ಮನೆಯಲ್ಲಿ, ಬೆರಳು ಕಟ್ಟಾಗುತ್ತೆ, ಅದನ್ನು ವಾಪಸ್ ಜೋಡಿಸೋದು, ರೀಇಂಪ್ಲಾಂಟೇಷನ್, ಇದೆಲ್ಲ ಪ್ಲಾಸ್ಟಿಕ್ ಸರ್ಜರಿ ಅಂಡರ್ ಬರೋದು. ಸೊ ಈ ಸೌಂದರ್ಯವರ್ಧಕ ಚಿಕಿತ್ಸೆ ಅನ್ನೋದು ಅದರಲ್ಲಿ ಒಂದು ಸಣ್ಣ ಭಾಗ.
1: ಅದೇ ಅದೇ, ಅಂದರೆ ಕಪ್ಪಿದವರನ್ನು ಬೆಳ್ಳಗ್ ಮಾಡೋದು ಅಥವಾ ಮುಖವನ್ನು ಚೆಂದ, ಆಮೇಲೆ ಮೂಗು ಸರಿ ಇದೆಯಲ್ಲ ಅಂದರೆ ಮೂಗು ಸರಿ ಮಾಡೋದು ಅಂತಂತೆಲ್ಲ ಅನೇಕ ಕೆಲವು ಸಿನಿಮಾ ನಟಿಯವರು ಮಾಡಿಸ್ಕೊಂಡಿರ್ತಾರೆ ಅಂತಂತೆಲ್ಲ ಎಲ್ಲ ಕೇಳಿದ್ದೀವಿ ನಾವು. ನೀವು ಭಾಳ ಚೆನ್ನಾಗಿ ನಿಜವಾಗ್ಲೂ ಹೇಳಿದ್ರಿ. ಈಗ ಬೆರಳು ಕಟ್ ಮಾಡಿದರೆ ಬೆರಳನ್ನು ಮತ್ತೆ ವಾಪಸ್ ಜೋಡಿಸೋದಾಗಲಿ, ಅಥವಾ ಕೈಯೇ ಕಟ್ಟಾದರೆ ಕೂಡ ಕೈನೂ ಜೋಡಿಸುವ ಸಂದರ್ಭದಲ್ಲಿ ಅದನ್ನು ಸರ್ಜರಿ ಮಾಡೋರು ಮಾಡಿದ್ರು ರೀಕನ್ಸ್ಟ್ರಕ್ಟಿವ್ ಸ್ಪೆಷಲಿಸ್ಟ್ ತಾವು ಇರೋದ್ರಿಂದ ಅದು ಮತ್ತೆ ಅದನ್ನು ವಾಪಸ್ ಜೋಡಿಸುವ ಕೆಲಸವನ್ನು ಕೂಡ ಮಾಡ್ತೀರಿ ಅಲ್ವಾ? ಅದು ಹೇಗಿದೆ ಅಂದರೆ ಕೈ ಥರನೇ ಕಾಣಿಸ್ಬೇಕು, ಬೆರಳು ಥರನೇ ಕಾಣಿಸ್ಬೇಕು, ಎಲ್ಲವೂ ಕೂಡ ಆ ಚರ್ಮದಲ್ಲಿ ಏನು ವ್ಯತ್ಯಾಸ ಆಗಬಾರ್ದು, ಅಷ್ಟು ಒಳ್ಳೆಯ ರೀತಿಯಲ್ಲಿ ಕಾಣೋ ಹಾಗೆ ಮಾಡ್ತೀರಿ. ಹಾಗೆ ಕಾಣಿಸುತ್ತಾ ಮೇಡಮ್? ಈಗ ಏನೇ ಒಂದು ಜೋಡಿಸಿದ್ರೆ
2: ರೂಪ ಮಾತ್ರ ಅಲ್ಲ, ಒಂದು ಕೈಗೆ ಏನು ಇಂಪಾರ್ಟೆಂಟ್, ಅದಕ್ಕೆ ಫಂಕ್ಷನ್ ಇಂಪಾರ್ಟೆಂಟ್, ಫಂಕ್ಷನಾಲಿಟಿ ಮತ್ತೆ ಎಸ್ಥೆಟಿಕ್ಸ್, ಕೈ ಕೆಲಸ ಮಾಡುವಾಗ ಆಗ್ಬೇಕು ಕಡೆಗೆ. ಸೊ ಅದಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಕೊಟ್ಟು ನಾವು ಕೆಲಸ ಮಾಡೋದು
1: ಕರೆಕ್ಟ್. ಈಗ ಈ ತಾವು ಹೇಳಿದ್ರಲ್ಲ, ಈಗ ಅದು ಕೆಲಸ ಮಾಡ್ಬೇಕು ಅಂತೇಳಿ ಎಷ್ಟೋ ಸಲ ಕಾಲು ಕಟ್ಟಾದಾಗ ಕಾಲು ಜೋಡಿಸಿರ್ತಾರೆ, ಅದಕ್ಕೆ ಕಾಲೇ ಕಟ್ಟಾಗಿರ್ತದೆ, ಹಾಗಾದ್ರೆ ಏನು ಮಾಡಕ್ ಬರಲ್ಲ, ಅದಕ್ಕೆ ಆ ಕಾಲು ರೀತಿ ಕಾಣೋ ಹಾಗೆ ಕಾಲನ್ನ ಜೋಡಿಸಿರ್ತಾರೆ.
2: ಅದು ಪ್ರಾಸ್ಥೆಟಿಕ್ಸ್ ಅಂತ ಹೇಳ್ತೇವೆ. ಯಾವಾಗ ಕಾಲನ್ನ ವಾಪಸ್ ಜೋಡಿಸ್ಲಿಕ್ಕೆ ಆಗಲ್ವೋ ಅವಾಗ ಅದ್ ಮಾಡ. ಈಗ ಕಾಲ್ ಜೋಡಿಸೋದು, ಇಡೀ ಕಾಲನ್ನು ಜೋಡಿಸಿದೇವೆ, ಅದನ್ನು ಮಾಡ್ತೇವೆ. ಸೊ ರೀಇಂಪ್ಲಾಂಟ್ ಅಂತ ಯಾವುದಕ್ಕೆ ಟರ್ಮ್ ಇದೆ ಅದನ್ನು ಮಾಡ್ತೇವೆ.
1: ಡಾಕ್ಟರ್ ರಮ್ಯಾ ಅವರೇ, ತಾವು ಹೇಳ್ತಾ ಇದ್ರಿ ಕಾಲನ್ನು ಕೂಡ ಜೋಡಿಸ್ತೀವಿ, ಬೆರಳನ್ನು ಕೂಡ ಜೋಡಿಸ್ತೀವಿ ಅಂತಂದ್ರೆ, ಇದು ಬಹುಶಃ ನಮ್ಮ ಈ ಅಪಘಾತಗಳಿಂದ ಆದ ಸಂದರ್ಭದಲ್ಲಿ ಅದನ್ನು ಹೇಗೆ ವಾಪಸ್ ಜೋಡಿಸ್ಬೇಕು ಅನ್ನೋ ವಿಷಯಕ್ಕೆ ನಾವು ಬಂದಿದ್ದೀವಿ. ಇವಾಗ ಹೇಗೆ ಅದನ್ನು ಜೋಡಿಸ್ಬೇಕಾದ್ರೆ ಏನೇನು ಬೇಕಾಗತ್ತೆ?
2: ಈಗ ಅಪಘಾತಕ್ಕೊಳಗಾದಾಗ ನಿಮ್ಮ ಸುತ್ತಮುತ್ತ ಇರೋರು ಯಾರಿಗಾದ್ರೂ ಹೀಗಾದ್ರೆ ನಾವು ಫಸ್ಟ್ ಏನು ಮಾಡ್ಬೇಕು ಅವಾಗ? ಈಗ ನೀವು ಕೇಳಿರ್ಬೋದು ಆ ತುಂಡಾದ ಭಾಗವನ್ನು ಐಸ್ ಜೊತೆ ತಗೊಂಡ್ ಬರ್ಬೇಕು ಅಂತ.
1: ಐಸ್ ಜೊತೆಗೆ
2: ಬಟ್ ಅದರಲ್ಲಿ ಏನು ಇಂಪಾರ್ಟೆಂಟ್ ಅಂದರೆ ಐಸ್ ಜೊತೆಗೆ ಡೈರೆಕ್ಟ್ ಸಂಪರ್ಕವಾಗಬಾರ್ದು. ಸೊ ಆ ತುಂಡಾದ ಭಾಗವು ಇನ್ನೊಂದು ಪ್ಲಾಸ್ಟಿಕಲ್ಲಿಟ್ಟು ಇನ್ನೊಂದು ಐಸ್ ಬ್ಯಾಗ್ ಒಳಗೆ ಇಡಬೇಕು. ಸೊ ಐಸ್ ಮತ್ತೆ ತುಂಡಾದ ಭಾಗ ಯಾವತ್ತೂ ಜೊತೆಗೆ ಸಂಪರ್ಕ ಆಗಬಾರದು. ಸೊ ಅದರಿಂದ ಏನಾಗುತ್ತೆ, ಅಲ್ಲಿರೋ ರಕ್ತನಾಳಗಳು ಚಿಕ್ಕದಿರುತ್ತೆ, ಇದು ಕೂದಲಿಂದನೂ ಸಣ್ಣದಿರುವ ರಕ್ತನಾಳಗಳು, ಸೊ ಅದೆಲ್ಲ ಕುಗ್ಗಿ ಹೋಗುತ್ತೆ. ಸೊ ಅದಕ್ಕೆ ಅದನ್ನ ಯಾವತ್ತು ಡೈರೆಕ್ಟ್ ಕಾಂಟ್ಯಾಕ್ಟ್ ಅಲ್ಲಿ ಇಡಬಾರ್ದು, ಇನ್ನೊಂದು ಪ್ಲಾಸ್ಟಿಕ್ ಅಲ್ಲಿ ಇಟ್ಟು ತಗೊಂಡ್ ಬರ್ಬೇಕು.
1: ನೋಡಿ ಹೇಗಿದೆ, ಅರ್ಧಮರ್ಧ ತಿಳ್ಕೊಂಡಿರಬಾರ್ದು. ಅದನ್ನೆಲ್ಲ ಐಸ್ ಹಾಕಿ ಪ್ಲಾಸ್ಟಿಕ್ ಅಲ್ಲಿ ತಗೊಂಡ್ಬರ್ಬೇಕು ಅಂತಂದಾಗ ಐಸು ಅದ್ರಲ್ಲಿ ಸೇರಿಸಿ ತಗೊಂಡ್ಬಂದ್ಬಿಡ್ತಾರೆ. ಸೊ ಸರಿಯಾದ ಜ್ಞಾನ ಬೇಕಾಗತ್ತೆ, ಅದನ್ನ ಮೊದಲು ಪ್ಲಾಸ್ಟಿಕ್ ಅಲ್ಲಿ ಸುತ್ತಿ ಆಮೇಲೆ ಐಸ್ ಬ್ಯಾಗ್ ಅಲ್ಲಿ ಇಟ್ಟು ಆ ಪ್ಲಾಸ್ಟಿಕ್ ಬ್ಯಾಗ್ ಅನ್ನ ಅದರೊಳಗೆ ಇಟ್ಟು ತರಬೇಕು.
2: ಹೌದು, ಒಂದು ಒಳ್ಳೆ ಕ್ಲೀನ್ ಆದ ಬಟ್ಟೆ ಸುತ್ತಮುತ್ತ ಇದ್ರೆ ಅದರಲ್ಲಿ ಅದನ್ನ ರ್ಯಾಪ್ ಮಾಡಿ, ಅದನ್ನ ಸುತ್ತಿ ಮತ್ತೆ ಅದನ್ನ ಪ್ಲಾಸ್ಟಿಕ್ ಅಲ್ಲಿ ಇಟ್ಟು ಇನ್ನೊಂದು ಪ್ಲಾಸ್ಟಿಕ್ ತಗೊಂಡು ಅದರಲ್ಲಿ ಐಸ್ ಅಥವಾ ಕೋಲ್ಡ್ ವಾಟರ್ ಇಟ್ಟು ಇದನ್ನ ತಗೊಂಡ್ ಬರ್ಬೇಕು. ಮತ್ತೆ ಇದು ಆದಷ್ಟು ಬೇಗ,
1: ಹತ್ತಿರ
2: ಮಲ್ಟಿ ಸ್ಪೆಷಾಲಿಟಿ ಒಳ್ಳೆ ಹಾಸ್ಪಿಟಲ್ಗೆ ಕರ್ಕೊಂಡು ತಗೊಂಡು ಹೋದ್ರೆ ಒಳ್ಳೇದು.

0: ಅಷ್ಟು ಬೇಗ ಅಂದ್ರೆ.
1: ಈಗ ಪ್ರತಿಯೊಂದು ಭಾಗಕ್ಕೂ ಅದರದ್ದೇ ಆದ ಟೈಮ್ ಸ್ಪ್ಯಾನ್ ಇದೆ, ಲೈಫ್ ಸ್ಪ್ಯಾನ್ ಇದೆ. ಸೊ 6 ಗಂಟೆ ಒಳಗೆ ಅಂತ ಹೇಳ್ತೇವೆ. ಸೊ ಆದಷ್ಟು ಬೇಗ 6 ಗಂಟೆ ಒಳಗೆ ಆಪರೇಷನ್ ಮಾಡಿದ್ರೆ ಸಕ್ಸಸ್ ಹೆಚ್ಚು.
0: ಸೊ ದೊಡ್ಡ ದೊಡ್ಡ ಆಸ್ಪತ್ರೆ ಸುತ್ತಮುತ್ತ ಏನಾದರೂ ಅಪಘಾತಗಳು ಆದರೆ ಇದು ಒಂಥರ ಮನುಷ್ಯನಿಗೆ ಧೈರ್ಯ, ಅಂದರೆ ಅಷ್ಟು ಮಾಡೋಕ್ಕೆ ಸಾಧ್ಯ ಇದೆ. ಬಟ್ ಅದ್ರ ಬಗ್ಗೆ ಜ್ಞಾನ ಇರಬೇಕು, ಗೊತ್ತಿರಬೇಕು, ಹೇಗೆ ತರಬೇಕು ಅನ್ನೋದ್ರ ಕಡೆ ನಾವು ಗಮನ ಕೊಡಬೇಕಾಗತ್ತೆ. ಈ ಸಾಕಷ್ಟು ಅಪಘಾತಗಳಾಗ್ತವೆ ನೋಡಿ. ಈಗ ಪ್ಲಾಸ್ಟಿಕ್ ಸರ್ಜರಿ ಅಂತಂದರೆ ಈಗ ಅಪಘಾತ ಆದಾಗ ಅಪಘಾತವನ್ನು ಸರಿಪಡಿಸ್ಬೇಕು, ಅಲ್ಲಿ ಮೊದಲು ಟ್ರೀಟ್ಮೆಂಟ್ ಕೊಡಬೇಕು, ಒಂಥರ ಎಮರ್ಜೆನ್ಸಿ ಇರುತ್ತೆ. ತುರ್ತು ಚಿಕಿತ್ಸೆ ಸಂದರ್ಭದಲ್ಲಿ ಮೊದಲಿಗೆ ಗಮನ ಕೊಡೋದು ಏನು?
1: ಈಗ ತುರ್ತು ಚಿಕಿತ್ಸೆ ಕೆಳಗೆ ಬರೋದಾದ್ರೆ, ಈಗ ಅಪಘಾತ ಆದ ಸ್ಥಳದಲ್ಲಿ ಫಸ್ಟ್ ಆಂಬ್ಯುಲೆನ್ಸ್ನ ಕರಿತೇವೆ. ಅದ್ರ ಜೊತೆಗೆ ಆ ತುಂಡಾದ ಭಾಗವನ್ನು ಯಾವತ್ತು ಎಳೆದು ಮಸಾಜ್ ಮಾಡಿ ಅಥವಾ ತುಂಬಾ ಒತ್ತಡ ಕೊಡೋದು ಇದೆಲ್ಲ ಮಾಡಬಾರ್ದು. ರಕ್ತಸ್ರಾವ ಇದ್ರೆ ಸ್ವಲ್ಪ ಒತ್ತಡ ಕೊಟ್ಟು ಒಂದು ಕ್ಲೀನ್ ಆದ ಬಟ್ಟೆಯಲ್ಲಿ ಸುತ್ತಿ ಯಾವ್ದಾದ್ರು ಹತ್ತಿರ ಇರೋ ಕಡ್ಡಿ ಅಂದ್ರೆ ಅಥವಾ ಉದ್ದಕ್ಕೆ ಇರೋ ಲಾಗ್ ಬೋರ್ಡ್ ಅಥವಾ ಸ್ಕೇಲ್ ಇಂಥದ್ದನ್ನ ಇಟ್ಟು ಇದನ್ನ ಸ್ಪ್ಲಿಂಟ್ ಆಗಿ ಯೂಸ್ ಮಾಡ್ಬೇಕು.
0: ಹೌದು,
1: ಅದು ಜಾಸ್ತಿ ಅಲ್ಗಾಡಬಾರದು. ಅಲ್ಗಾಡಿದ್ರೆ ಅಲ್ಲಿ ಇರೋ ರಕ್ತನಾಳಗಳು ಅಥವಾ ಎಲುಬು ಅದೆಲ್ಲಾನು ಡಿಸ್ಟರ್ಬ್ ಆಗ್ಬಿಡುತ್ತೆ. ಸೊ ಅದನ್ನ ಅಲ್ಲಿ ಹೇಗೆ ಎಷ್ಟಾಗುತ್ತೆ ಅಷ್ಟು ಅದನ್ನ ಸ್ಟ್ರೈಟ್ ಮಾಡಿ ಪೇಷಂಟ್ ಅನ್ನು ಆಸ್ಪತ್ರೆ ಕರ್ಕೊಂಡು ಬಂದ್ರೆ ಒಳ್ಳೇದು.
0: ಈಗ ಸಾಮಾನ್ಯ ನಾವು ಈ ತರ ಈ ಕಟ್ಟಾದ ಭಾಗವನ್ನ ತರೋದ್ರ ಬಗ್ಗೆ ಮಾತಾಡ್ತಾ ಇದೀವಿ. ಅಪಘಾತಗಳು ಏನು ಆಗ್ತಾವಲ್ಲ, ಯಾವ ರೀತಿ ಏನು ತೊಂದರೆ ಆಗುತ್ತೆ ಅನ್ನೋದು ಹೇಳಕ್ಕಾಗಲ್ಲ. ಯಾವ ರೀತಿ ಅಪಘಾತ ಅಂತ ಗೊತ್ತೇ ಆಗಲ್ಲ. ಒಂದು ಕಾರ್ ಆಕ್ಸಿಡೆಂಟ್ ಆಗಿರ್ಬೋದು ಅಥವಾ ಎಲ್ಲಿಂದನೋ ಬಿದ್ದಿರ್ಬೋದು, ಅಲ್ಲಿ ಬದ್ದಾಗ ಇನ್ನೊಂದು ಏನೋ ತಾಗಿರ್ತದೆ. ಇವೆಲ್ಲ ಅಪಘಾತಗಳು ಏನೇನು ಸಾಮಾನ್ಯ ಈಗ ನಿಮ್ಮ ಈ ಚಿಕಿತ್ಸೆ ಅಡಿನಲ್ಲಿ ಇವನ್ನೆಲ್ಲವನ್ನು ಸರಿಪಡಿಸಬಹುದು ಅಂತ ಹೇಳ್ತೀರಿ? ಯಾವ್ಯಾವ ರೀತಿಯ ಅಪಘಾತಗಳು?
1: ಈಗ ಕೆಲವೊಮ್ಮೆ ಹೊರಗಿಂದ ಏನು ಕಾಣಿಸೋದಿಲ್ಲ, ಒಳಗೆ ಎಲುಬು ಫ್ರಾಕ್ಚರ್ ಆಗಿರುತ್ತೆ. ಇದನ್ನು ಆರ್ಥೋಪೆಡಿಕ್ಸ್ ಅವ್ರು ನೋಡ್ಕೊತಾರೆ. ಕೆಲವೊಮ್ಮೆ ಅಲ್ಲಿ ಚರ್ಮ ಮಾಂಸದ ಕೊರತೆ ಅವಾಗ್ಲೇ ಕಾಣುತ್ತೆ ನಮಗೆ. ಕೆಲವೊಮ್ಮೆ ಬ್ಲಡ್ ವೆಸಲ್ ಅಂದ್ರೆ ರಕ್ತನಾಳ ಕೂಡ, ರಕ್ತನಾಳ ನರ ಸುತ್ತಮುತ್ತ ಇರೋ ನರ ಅದೆಲ್ಲವೂ ಕಟ್ ಆಗಿ ಬಿಡುತ್ತೆ. ಕೆಲವೊಮ್ಮೆ ಅದು ಕ್ರಶ್ ಆಗುತ್ತೆ, ಅಂದ್ರೆ ಈಗ ಯಾವ್ದಾದ್ರು ಮೆಷಿನ್ ಒಳಗೆ
0: ಹೋಗಿದ್ರೆ
1: ಅಂದ್ರೆ ಫ್ರಿಕ್ಷನ್ ಕ್ರಶ್ ಅಂತ ಒಂದು ಇಂಜುರಿ ಆಗುತ್ತೆ. ಮತ್ತೆ ಕೆಲವೊಮ್ಮೆ ಆ ಭಾಗ ಆ ಅಪಘಾತ ಆದ ಸ್ಥಳದಲ್ಲೇ ಫುಲ್ ತುಂಡಾಗ್ಬಿಡುತ್ತೆ. ಸೊ ಇದೇ ಇಂಥದ್ದು ವೆರೈಟಿ.
0: ಯಾವುದೇ ರೀತಿ ಅಪಘಾತ ಆಗ್ಬೋದು, ಆ ಎಲ್ಲ ಅಪಘಾತಗಳಿಗೂ ಕೂಡ ಅದನ್ನು ಚಿಕಿತ್ಸೆ ಕೊಡುವ ಸಂದರ್ಭದಲ್ಲಿ ಪ್ಲಾಸ್ಟಿಕ್ ಸರ್ಜರಿ ಮಾಡಿ ಅದನ್ನು ಸರಿಪಡಿಸ್ಬೋದು ಅಂತ. ಅಂದ್ರೆ ತುಂಡಾದ ಭಾಗವನ್ನು ಜೋಡಿಸೋದು ಒಂದಾಯಿತು, ಮತ್ತು ಅಲ್ಲಿ ನೋಡೋಕ್ಕೆ ಏನೂ ಕೂಡ ಸರ್ಜರಿ ಆಗಿಲ್ಲ ಅನ್ನೋ ರೀತಿಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಸರಿಪಡಿಸೋದು ಇದೆ. ಈಗ ಯಾವ ರೀತಿಯ ಅಪಘಾತಗಳು ಅಂತಂತದನ್ನು ನಾವು ಡೆಫಿನೇಷನ್ ಕೊಟ್ಟು ಹೇಳೋಂಗಿಲ್ಲ, ಅಪಘಾತ ಹೇಗಾಗತ್ತೆ ಹೇಳೋಕ್ಕಾಗಲ್ಲ. ಬಟ್ ನೀವು ವೈದ್ಯರಾದವರು, ತಜ್ಞ ವೈದ್ಯರಾದವರು, ಎಷ್ಟು ಸರಿಪಡಿಸೋಕೆ ಸಾಧ್ಯ ಇದೆ ಅದನ್ನೆಲ್ಲ ಮಾಡ್ತೀರಿ?
1: ಈಗ ಒಂದು ಎಲುಬು ತುಂಡಾದರೆ ಈಗ ಅದಕ್ಕೆ ಸುತ್ತಮುತ್ತ ಒಳ್ಳೆ ಮಾಂಸ ತುಂಡಾಗಲಿ ಚರ್ಮ ತುಂಡು ಇಲ್ಲದೇ ಇದ್ದರೆ ಅದಕ್ಕೆ ಪೋಷಣೆ ಬರುವುದಿಲ್ಲ, ಆ ಎಲುಬು ತುಂಡಾಗುತ್ತೆ, ಎಲುಬು ಇನ್ಫೆಕ್ಷನ್ ಆಗುತ್ತೆ ಮುಂದೆ, ಆಸ್ಟಿಯೋಮೈಲೈಟಿಸ್ ಅಂತ ಕರೀತೇವೆ. ಸೊ ಅದಕ್ಕೆ ಸುತ್ತಮುತ್ತ ಒಳ್ಳೆ ಟಿಶ್ಯೂಗಳು ಇರಬೇಕು, ಒಳ್ಳೆ ಚರ್ಮದ ತುಂಡು ಮಾಂಸ ತುಂಡು ಇರಬೇಕು.
0: ಮೇಡಮ್, ಈಗ ಈ ಅಪಘಾತ ಆದಾಗ ಆ ಮಾಂಸದ ಭಾಗ ಎಲ್ಲೋ ಒಂದು ಕಡೆ ಸಿಗೋದೇ ಇಲ್ಲ, ಆದರೆ ಕಾಲು ಹಿಂಗೆ ಏನೋ ಕಿತ್ಕೊಂಡು ಹೋಗಿರ್ತದೆ, ಆ ಖಂಡನೇ ಹೋಗಿರ್ತದೆ, ಅದನ್ನು ತೊಗೊಂಬರ್ತಾರೆ ಅಂದ್ಕೋಣ.
1: ಅವಾಗ ಇಲ್ಲ, ಹಾಗೆ ಹಾಕಿ ತಗೊಂಡ್ ಬಂದಾಗ ಯಾವ್ದಾದ್ರು ಒಂದು ತುಂಡು ತಗೊಂಡ್ ಬಂದಾಗ ಅದನ್ನ ಜೋಡಿಸ್ಲಿಕ್ಕೆ.
0: ಅಲ್ಲ, ನಾನು ಹೇಳೋದು ಈಗ ಕಾಲಿನ ತುಂಡಿನ ಭಾಗ ಯಾವುದೋ ಒಂದು ಸಿಕಲ್ಲ, ಅರ್ಜೆಂಟ್ ಆಗಿ ಬರಬೇಕಾಗತ್ತೆ ಕಾಲಿನ ಚರ್ಮ, ಅಲ್ಲಿನ ಸರಿಪಡಿಸಬೇಕಂದ್ರೆ ಬೇರೆ ಯಾವ್ದಾದ್ರು ಚರ್ಮವನ್ನ ಕಸಿ ಮಾಡಿ ಅದನ್ನ ಹೊಂದಾಣಿಕೆ ಮಾಡಕ್ಕಾಗತ್ತ?
1: ಹೌದು. ಸೊ ಅವಾಗ ಏನ್ ಮಾಡ್ತೇವೆ, ಬೇರೆ ಕಡೆಯಿಂದ ಅಂದ್ರೆ ಇನ್ನೊಂದು ತೊಡೆಯಿಂದ ಸರಿ ಇದ್ರೆ, ಇಲ್ಲ ಬೆನ್ನಿನಿಂದ, ಹಾಗೆ ಹಲವಾರು ಭಾಗಗಳಿದೆ, ಅಲ್ಲಿಂದ ಅಲ್ಲಿದು ರಕ್ತನಾಳ ಜೊತೆ ತೆಗೆದು ಇಲ್ಲಿ ರಕ್ತನಾಳ ಜೊತೆ ಮೈಕ್ರೋಸ್ಕೋಪ್ ಅಂಡರ್ ಸೇರಿಸ್ತೇವೆ. ಸೊ ಅವಾಗ ಇಲ್ಲಿರೋ ಕೊರತೆಯನ್ನು ಮುಚ್ಚೋದು, ಮತ್ತೆ ಅಲ್ಲಿ ಕೊರತೆ ಆಗುತ್ತೆ ಅಂತ ನೀವು ಅನ್ಕೊಳ್ತೀರಿ, ಬಟ್ ಅಲ್ಲಿಗೆ ಜಸ್ಟ್ ಸ್ಕಿನ್ ಗ್ರಾಫ್ಟಿಂಗ್ ಒಂದು ಮಾಡಿದ್ರೆ ಅದು ಮುಚ್ಚೋಗುತ್ತೆ.
0: ನೋಡಕ್ಕೆ ಅಂದ್ರೆ ಒಂದು ಏನೋ ಭಾಗ ಸೇರಿಸಬಹುದು ಅಷ್ಟೇ, ಅಂದ್ರೆ ರಕ್ತ ಚಲನೆ, ನರಗಳ ಒಂದು ಕಾರ್ಯಶೈಲಿ ಅವೆಲ್ಲವೂ ಸರಾಗವಾಗಿ ಆಗತ್ತಾ?
1: ಆಗತ್ತೆ.
0: ಇನ್ನು ಏನು ಯಾವ ಭಾಗದಿಂದ ಚರ್ಮ ತಗೊಂಡ ಜೋಡಿಸಿರ್ತೀವಿ ಅದಕ್ಕಾಗತ್ತೆ.
1: ಹೌದು.
0: ಅಕಸ್ಮಾತ್ ಆ ಚರ್ಮ ಹಿಂಗೆಲ್ಲ ಅದು ಏನು ಹಾಕಕ್ ಆಗ್ಲೇ ಇಲ್ಲ, ಅದನ್ನು ನೋಡಕ್ಕೆ ಅದು ಕುರೂಪವಾಗಿ ಕಾಣಿಸ್ಬಾರ್ದು ಅಂದ್ರೆ ಏನ್ ಮಾಡ್ತೀರಾ? ಏನು ಸಿಗಲ್ಲಪ್ಪ ನಿಮ್ಗೆ ಅವಾಗ.
1: ಈಗ ಬೇರೆ ಕಡೆಯಿಂದ ಚರ್ಮ ಮಾಂಸದ ತುಂಡು ಅಂದ್ರೆ ಫ್ಲಾಪ್ ಅಂತ ಹೇಳ್ತೀವಿ, ಅದು ಅಥವಾ ಸುತ್ತಮುತ್ತ ಇರುವ ಫ್ಲಾಪ್ ಅದನ್ನ ಉಪಯೋಗಿಸಿ ಅದನ್ನ ಮುಚ್ಚಬಹುದು.
0: ಬೇರೆಯವರಿಂದ ತಗೋಬೋದಾ?
1: ಬೇರೆಯವರಿಂದ ಚರ್ಮ ಮಾಂಸ ಇಂಥದ್ದು ತಗೊಳ್ಳೋದು ಹಾಕೋದು ಫ್ಲಾಪ್ ಅಂತ ಏನು ಹೇಳ್ತಾರೋ ಅದನ್ನು ಮಾಡ್ಲಿಕ್ಕಾಗಲ್ಲ. ಆದರೆ ಈಗ ಬರ್ನ್ಸ್ ವಿಕ್ಟಿಮ್ಸಿಗೆ, ಕೆಲವೊಬ್ರು ಬರ್ನ್ಸ್ ವಿಕ್ಟಿಮ್ಸಿಗೆ ಈಗ ಸುಟ್ಟು ಗಾಯ ಹಾಕೊಂಡು ಬರ್ತಿರ್ತಾರೆ, ಅವರಿಗೆ ಬೇರೆ

0: ಅವರಿಂದ ತಗೊಂಡ ಸ್ಕಿನ್ ಅನ್ನು ಹಾಕ್ಬಹುದು, ಅಂದ್ರೆ ಬೇರೆಯವರಿಂದ ತಗೊಂಡ ಚರ್ಮ, ಯಾವ್ದು ಚರ್ಮ ದಾನವನ್ನ ಮಾಡಿರ್ತಾರಲ್ಲ ಆ ಚರ್ಮವನ್ನು ಹಾಕ್ಬಹುದು ಅದು. ಬಟ್ ಈ ಸಾಫ್ಟ್ ಟಿಶ್ಯೂ ಡಿಫೆಕ್ಟ್ ಯಾವಾಗಿರುತ್ತೋ, ಇಡೀ ಚರ್ಮ ಮಾಂಸವನ್ನು ಬೇರೆ ಇಂಡಿವಿಜುವಲ್ ಇಂದ ಇಲ್ಲಿ ತನಕ ಹಾಗೆ ಮಾಡಲಿಲ್ಲ, ಹಾಗೆ ಮಾಡ್ಲಿಕ್ಕೆ ಆಗಲ್ಲ.
1: ಈಗ ಯಾವಾಗ ಯಾವಾಗೋ ಅಪಘಾತಗಳಾಗ್ತವೆ, ಆ ಸಂದರ್ಭಗಳಲ್ಲಿ ತುರ್ತು ಚಿಕಿತ್ಸಾ ಘಟಕಗಳು ಇರ್ತವೆ ಪ್ರತಿಯೊಂದು ಆಸ್ಪತ್ರೆಗಳಲ್ಲಿ. ಆ ಸಂದರ್ಭದಲ್ಲಿ ನಿಮ್ಮ ರೀತಿ ಪ್ಲಾಸ್ಟಿಕ್ ಸರ್ಜನ್ಸ್ ಕೂಡಲೇ ಸಿಗಲಿಕ್ಕಿಲ್ಲ, ಅವ್ರನ್ನ ಕರೆಸಬೇಕಾಗತ್ತೆ. ಈ ರೀತಿಯಾದಂಥ ಚಿಕಿತ್ಸೆಗೆ ಅದು ನಡೀತಾ ಇರೋ ಸಂದರ್ಭದಲ್ಲಿನೇ ನೀವು ಆ ಸಂದರ್ಭದಲ್ಲಿ ಬರ್ತೀರಿ, ಬಂದ ನಿಮ್ಮ ಪಾತ್ರ ಏನಿರ್ತದೆ ಆ ಸಂದರ್ಭದಲ್ಲಿ? ಅಲ್ಲಿ ಇನ್ನೊಂದು ಪ್ರಮುಖವಾಗಿ ಜೀವ ಉಳಿಸೋದಿರುತ್ತೆ, ಮೇನ್ ಆ ಕಡೆ ಗಮನ ಕೊಟ್ಟಿರ್ತಾರೆ. ಇದನ್ನು ಎರಡೂ ಒಟ್ಟೊಟ್ಟಿಗೆ ಚಿಕಿತ್ಸೆ ಮಾಡ್ತೀರಾ? ಯಾಕಂದ್ರೆ ಆರು ತಾಸಿನ ಅವಧಿನಲ್ಲಿ ಅವ್ರು ಬಂದಿರ್ತಾರೆ, ಅದರೊಳಗೆ ಲೇಟ್ ಆಗಬಾರ್ದಲ್ಲ. ಈ ಚಿಕಿತ್ಸೆ ಕೊಟ್ಟ ನಂತರ ನಿಮ್ಮ ಚಿಕಿತ್ಸೆ ಶುರುವಾಗೋ ಅಷ್ಟೊತ್ತಿಗೆ ಲೇಟ್ ಆಗಿ ಅದು ಚರ್ಮ ಹೊಂದಾಣಿಕೆ ಆಗ ಕಷ್ಟ ಆಗ್ಬೋದು.
0: ಮೊದಲನೇದು ಜೀವ,
1: ಜೀವ
0: ಅದು ಅದು ಉಳಿತಾ ಇದೆ ಅಂತ ಗೊತ್ತಾದ ತಕ್ಷಣ ನಾವು ಬೇರೆದೆಲ್ಲ ಶುರು ಮಾಡ್ಬೋದು. ಅಂದ್ರೆ ಕೆಲವೊಬ್ರು ಸ್ಟೇಬಲ್ ಇರೋದಿಲ್ಲ, ಅಂದ್ರೆ ಅವ್ರದ್ದು ಸಿವಿಯರ್ ಕ್ರಿಟಿಕಲ್ ಆಗಿ ಬಂದಿರ್ತಾರೆ, ಅವರನ್ನ ಅವರಿಗೆ ಜೀವಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾರೆ.
1: ಜೀವಕ್ಕೆ ಇಂಪಾರ್ಟೆಂಟ್ ಕೊಡ್ತೀರಿ ನಿಜ, ಆ ಜೀವದ ವಿಷಯ ಬೇರೆ. ಈಗ ನಿಮ್ಮ ಸರ್ಜರಿ ಮಾಡೋ ಟೈಮ್ನಲ್ಲಿ ನೀವು ಉದಾಹರಣೆ ಕಾಲು ಕಟ್ಟಾಗಿರ್ತದೆ, ಸೊ ಅಲ್ಲಿ ಆರ್ಥೋಪೆಡಿಕ್ಸ್ ಅವರು ಕಾಲನ್ನು ಜೋಡಿಸೋದ್ರ ಕಡೆ ಗಮನ ಕೊಡ್ತಾರೆ, ಅದು ನಡೀತಾ ಇರ್ತದೆ. ಅದೇ ಸಂದರ್ಭದಲ್ಲಿ ನಿಮ್ಮ ಒಂದು ಅಗತ್ಯತೆನೂ ಇರುತ್ತೆ.
0: ಹೌದು, ನಾವು ಅವಾಗಲೇ ಈಗ ಫಸ್ಟ್ ಫಸ್ಟ್ ಈ ಮೂಲೆಗಳನ್ನ ಫಿಕ್ಸ್ ಮಾಡಿ ಅದರ ನಂತರ ನಮ್ದು ಕೆಲಸ ಶುರು ಆಗುತ್ತೆ. ಅಂದ್ರೆ ಈ ಮಾಂಸ
1: ಒಟ್ಟಿಗೆ ಮಾಡಬೇಕು ಎಲ್ಲರೂ ಸೇರ್ಕೊಂಡು.
0: ಹೌದು, ಎಲ್ಲರೂ ಜೊತೆಗೆ, ಅದನ್ನ ಆರ್ಥೋಪ್ಲಾಸ್ಟಿಕ್ಸ್ ಅಪ್ರೋಚ್ ಅಂತ ಕರಿತೇವೆ. ಸೊ ಅದು ಒಟ್ಟಿಗೆ ಮಾಡೋದು, ಅವರು ನಮಗೆ ಕರೆ ಕೊಡ್ತಾರೆ, ನಾವು ಎಲ್ಲಿ ಅಗತ್ಯ ಇದೆಯೋ ಅಲ್ಲಿ ಬಂದು ನಾವು ಮಾಡ್ತೇವೆ. ಎಮರ್ಜೆನ್ಸಿಯಲ್ಲೂ ಮಾಡ್ತೇವೆ, ಪ್ಲಾಸ್ಟಿಕ್ ಸರ್ಜನ್ಸ್ ಬರೀ ಎಲೆಕ್ಟಿವ್ ಅಲ್ಲ, ಎಮರ್ಜೆನ್ಸಿಯೇ ಮಾಡ್ತೇವೆ.
1: ಈಗ ಮೇಡಮ್, ಈಗ ಸಣ್ಣ ಮಕ್ಕಳಿಗೆ ಏನಾದರೂ ಒಂದು ಅಪಘಾತ ಆದರೆ ಅಥವಾ ಅವ್ರಿಗೇನು ತೊಂದರೆ ಆದರೆ ಅದು ಸರಿಯಾಗ್ಬಿಡುತ್ತೆ, ಬರ್ಬರ್ತಾ ವಯಸ್ಸಾದಂಗೆ ಆದಂಗೆ ಅಂತ ಹೇಳ್ತಿರ್ತಾರೆ, ಯಾವ ಹಂತದಲ್ಲಿ ಆದಂತಹ ಒಂದು ಅಂಗ ಊನತೆ ಅಥವಾ ಚರ್ಮದ ಒಂದು ಅಪಘಾತ ಅಥವಾ ಚರ್ಮ ತರಚಿದ್ದಾಗಿರ್ಬೋದು ಇವೆಲ್ಲವೂ ಸರಿಪಡಿಸ್ಬೇಕಂದ್ರೆ ಚಿಕ್ಕ ವಯಸ್ಸಿನವರಿಗೆ ಸರಿಯಾಗತ್ತೆ ಅಂದ್ಕೊಂಡಿದ್ವಿ, ನೀವು ಹೇಳಿ ಏನೇನಾಗುತ್ತೆ ಈಗ ದೊಡ್ಡವರಲ್ಲಿ ಯಾವ ಸಂದರ್ಭದಲ್ಲಿ ಅದು ಸರಿಪಡಿಸೋಕ್ಕಾಗದೆ ಇರೋ ಥರ ಸಂದರ್ಭ ಬರುತ್ತಾ ಅಂತ?
0: ಈಗ ಚಿಕ್ಕ ವಯಸ್ಸಲ್ಲಿ ಆದಾಗ ಗಾಯ ತುಂಬಾ ಆಳವಾಗಿರುತ್ತೆ, ಅಂದ್ರೆ ಚಿಲ್ಡ್ರನ್ ಆರ್ ಬ್ಯಾಡ್ ಸ್ಕಾರ್ ಫಾರ್ಮರ್ಸ್ ಅಂತ ಕರೀತೇವೆ,
1: ತುಂಬಾ ಮೃದು ಇರ್ತಾರೆ, ಅವ್ರಿಗೆ ಏನೇ ಪೆಟ್ಟು ಬಿದ್ದರೂ ಜಾಸ್ತಿ ಬೀಳುತ್ತೆ.
0: ಹಾ, ಮತ್ತದು ಹೆಚ್ಚು ಕಾಣ್ಕೊಳ್ಳುತ್ತೆ. ಅದೇ ತುಂಬಾ ಸೂಪರ್ಫಿಷಿಯಲ್ ಆದ್ರೆ ಟೈಮ್ ಹೋದಾಗೆ ಯಾರಿಗಾದ್ರೂ ಅದು ಸ್ವಲ್ಪ ಲೈಟ್ ಆಗಿ ಹೋಗುತ್ತೆ. ಹಾಗೆ
1: ಅವರ ಚಿಕಿತ್ಸೆ ಅಂದರೆ ಯಾವ ಮಕ್ಕಳಿಗೆ ಬೇಗ ಚಿಕಿತ್ಸೆ ಕೊಡೋದು ಸುಲಭ ಅನಿಸುತ್ತೋ, ತುಂಬ ಗಾಯ ಆಗಿರುತ್ತೆ ಅನ್ನೋ ಕಾರಣಕ್ಕೆ ಅವ್ರಿಗೆ ಚಿಕಿತ್ಸೆ ಕೊಡೋದು ತುಂಬ ಕಠಿಣಕಾರಿನ
0: ಮಕ್ಕಳನ್ನ? ಹೌದು, ಮಕ್ಕಳಿಗೆ ಚಿಕಿತ್ಸೆ ಕೊಡೋದು ಸ್ವಲ್ಪ ಕಠಿಣವೇ, ಅವ್ರದ್ದೆಲ್ಲವೂ ಚಿಕ್ಕ ಚಿಕ್ಕದಿರುತ್ತೆ. ಈಗ ನಮಗೆ ಇದುವೇ 1 mm ಅಂತಂದ್ರೆ ರಕ್ತನಾಳ, ಇದು ಇನ್ನೂ ಚಿಕ್ಕದು, 0.5 mm ಇರ್ಬೋದು, 0.8 mm ಇರ್ಬೋದು. ಸೊ ಅದು ಸ್ವಲ್ಪ ಚಾಲೆಂಜಿಂಗ್.
1: ಈಗ ನಿಮಗೆ ನಿಮ್ಮ ಅನುಭವಕ್ಕೆ ಬಂದಿರೋ ಹಾಗೆ ಯಾವ್ಯಾವ ಸವಾಲುಗಳು ನೀವು ನೋಡಿದ್ದೀರಿ, ಆ ರೀತಿಯಾದಂಥ ಅನುಭವಗಳ ಬಗ್ಗೆ ಹೇಳಿ. ಅಪಘಾತ ಆದಾಗ ಅದು ಇನ್ನು ಹಿಂಗಾಗಿತ್ತು, ಹಿಂಗಾಗಿತ್ತು, ಇಂಥ ಸಂದರ್ಭದಲ್ಲಿ ಅವ್ರಿಗೊಬ್ರಿಗೆ ಹಿಂಗಾಗಿತ್ತು ಅಂತ ಈ ಥರ?
0: ಈಗ ಸದ್ಯಕ್ಕೆ ಒಂದು 10 ವರ್ಷದ ಹುಡುಗ ಹೀಗೆ ಶುಗರ್ ಕೇನ್ ಮಿಲ್ ಹತ್ರ ಇದ್ದ, ಸೊ ಎರಡೂ ಕಾಲುಗಳು ಕಟ್ಟಾಗಿದ್ವು. ಸೊ ಅವರು ಟೈಮಲ್ಲಿ ಬಂದರು, ಒಂದೆರಡು ತಾಸು ಒಳಗೆ ಬಂದರು. ಬಂದಾಗ ಎಲ್ಲ ಟೀಮ್ಸ್ ಕೂಡಿ ಸೇರಿ ಎರಡೂ ಕಾಲು ಕಟ್ಟಾಗಿತ್ತು. ಸೊ ಎರಡೂ ಕಾಲನ್ನ ಜೋಡಿಸಿದ್ದೇವೆ, ಅಂದ್ರೆ ನಮ್ಮ ಸೀನಿಯರ್ಸ್
1: ಮಾಡಿದ್ದಾರೆ.
0: ಸೊ ಈಗ ಅವನು ನಡೀತಿದ್ದಾನೆ. ಸೊ ಅದಕ್ಕಿಂತ ಹೆಚ್ಚು ಸ್ಯಾಟಿಸ್ಫ್ಯಾಕ್ಷನ್ ಅವರ ಫ್ಯಾಮಿಲಿಗೂ ನಮಗೂ.
1: ನಿಜವಾಗ್ಲೂ ಇದು ವೈದ್ಯಕೀಯ ಕ್ಷೇತ್ರದ ದೊಡ್ಡ ಸವಾಲನ್ನ ಮೆಟ್ ನಿಂತಂಗಾಯ್ತು, ಯಾಕಂದ್ರೆ ಇಂಥದ್ದನ್ನು ಕೂಡ ಮಾಡಕ್ ಸಾಧ್ಯತೆ ಇದೆ, ಅಷ್ಟು ಬೆಳೆದಿದೆ ವೈದ್ಯಕೀಯ ಕ್ಷೇತ್ರ ಅಂತ ಹೇಳಿ ಹೇಳ್ಬೋದು. ಕೈ ಕಟ್ಟಾದರೂ ಕೂಡ ಅಥವಾ ಕಾಲು ಕಟ್ಟಾದರೂ ಕೂಡ ಅದನ್ನು ವಾಪಸ್ ಜೋಡಿಸ್ತೀರಿ, ಆ ಜೋಡಿಸೋ ಅಷ್ಟು ವೈದ್ಯಕೀಯ ಕ್ಷೇತ್ರದಲ್ಲಿ ನಾವು ಮುನ್ನಡೆಯನ್ನು ಸಾಧಿಸಿದ್ದೇವೆ ಅಂತ ಅನ್ನೋದು ಭಾಳ ಒಳ್ಳೆಯದು. ಇನ್ನು ಮೇಡಮ್, ಈಗ ಬೇರೆ ಬೇರೆ ಸಂದರ್ಭಗಳಲ್ಲಿ ಯಾವ್ಯಾವ ರೀತಿಯ ಅಪಘಾತಗಳಾಗ್ತವೆ ಅದನ್ನು ಸ್ವಲ್ಪ ಹೇಳಿ. ವೆಹಿಕಲಲ್ಲಿ ದ್ವಿಚಕ್ರ ವಾಹನದಲ್ಲಿ ಹೋಗ್ತಿರ್ಬೋದು, ಕಾರಲ್ಲಿ ಹೋಗ್ತಿರ್ಬೋದು, ಅಥವಾ ಅನೇಕ ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಿರ್ಬೋದು, ಏನೆಲ್ಲ ಸಂದರ್ಭಗಳು ಬರ್ತವೆ, ಅಲ್ಲಿ ಏನೇನು ಜಾಗ್ರತೆಯನ್ನು ತಗೋಬೇಕಾಗತ್ತೆ ನಾವು? ಈ ಪ್ಲಾಸ್ಟಿಕ್ ಸರ್ಜರಿ ಬಗ್ಗೆ ಒಂದಿಷ್ಟು ಜ್ಞಾನ ಇದ್ದವರು ಕ್ವಿಕ್ ಆಗಿ ಅದನ್ನು ಕರ್ಕೊಂಡ್ಬರ್ತಾರೆ, ಯಾರೋ ಒಬ್ರು ಇರ್ತಾರೆ ಅಥವಾ ಪಬ್ಲಿಕ್ ಇನ್ವಾಲ್ವ್ ಆಗಿರ್ತಾರೆ ಆ ಸಂದರ್ಭದಲ್ಲಿ, ಅವರು ಕೂಡ ಸ್ವಲ್ಪ ಹೆಲ್ಪ್ ಮಾಡಬೇಕಾಗತ್ತೆ. ಸ್ವಲ್ಪ ನಮಗೆ ನಮ್ಮ ಕೇಳುಗರಿಗೆ ಹೇಳಿ ಎಲ್ಲೆಲ್ಲಿ ಯಾವ್ಯಾವ ರೀತಿಯ ಅಪಘಾತಗಳು ಆಗೋ ಸಾಧ್ಯತೆ ಇದೆ ಅಂತ.
0: ಆಕ್ಯುಪೇಷನಲ್ ಹೆಜಾರ್ಡ್ಸ್ ಅಂತ ಯಾವ್ದು ಕರಿತೇವೆ ಅಂದ್ರೆ ಕೆಲಸ ಮಾಡುವ
1: ವೃತ್ತಿಪರ ಕೆಲಸದ ಸಂದರ್ಭದಲ್ಲಿ ಆಗುವಂತಹ ಅಪಘಾತಗಳು.

0: ಅಲ್ಲಿ ಕೂಡ ಅವರಿಗೆ ಸೇಫ್ಟಿ ಎಕ್ವಿಪ್ಮೆಂಟ್ಸ್ ತುಂಬ ಇಂಪಾರ್ಟೆಂಟ್. ಹಾಂ, ಅದ್ರ ಜೊತೆಗೆ ಆ ಮೆಷಿನನ್ನು ಸರಿಯಾಗಿ ಅದು ಸರಿಯಾಗಿ ಕೆಲಸ ಮಾಡ್ತಾ ಇದೆಯಾ ನೋಡ್ಕೊಳ್ಳೋದು, ಮತ್ತು ಹೆಲ್ತ್ ಚೆಕಪ್ಸ್ ಮಾಡ್ಕೊಳ್ಳೋದು, ಅಲ್ಲಿ ಕಣ್ಣು ಕಾಣ್ತಾ ಇದೆಯಾ ಅವನಿಗೆ, ಕೈ ಕಾಲಿಂದು ಸೆನ್ಸೇಷನ್ಸ್ ಇದೆಯಾ, ಎಲ್ಲವನ್ನು ಚೆಕ್ ಮಾಡೋದು ಟೈಮ್ ಟೈಮ್ ಆಗಿ. ಮತ್ತು ಅಲ್ಲಿ ಒಂದು ಫಸ್ಟ್ ಏಡ್ ಯಾವತ್ತೂ ಇರಬೇಕು. ಸೊ ಇದು ಆಕ್ಯುಪೇಷನಲ್ ಆಯಿತು. ಮತ್ತು ಬರ್ನ್ಸ್, ಈಗ ಮನೆಯಲ್ಲೇ ಆಗುವಂಥದ್ದು ಸುಟ್ಟು ಕಾಯಿಲೆ, ಇಲ್ಲ ಕೆಮಿಕಲ್ ಬರ್ನ್ಸ್ ಕೆಮಿಕಲ್ ಫ್ಯಾಕ್ಟ್ರಿಗಳಲ್ಲಿ ಆಗುವಂಥದ್ದು. ಮನೆಯಲ್ಲಿ ಅದೇ ನಾವು ಯಾವತ್ತು ಜಾಗ್ರತೆ ವಹಿಸ್ಕೋಬೇಕು, ಗ್ಯಾಸ್ ಸ್ಟವ್ ಆಗಲಿ, ಸಿಲಿಂಡರ್ ಆಗಲಿ, ಫೈರ್ ಕ್ರ್ಯಾಕರ್ಸ್ ಆಗಲಿ, ದೀಪಾವಳಿ ಟೈಮಲ್ಲಿ ಇದೆಲ್ಲ ಸುಟ್ಟು ಗಾಯಗಳಿಗೆ ಕಾರಣವಾಗಿರುತ್ತೆ.
1: ಹೌದು, ಮಹಿಳೆಯರು ಅಡುಗೆ ಮಾಡೋ ಸಂದರ್ಭದಲ್ಲಿ ಕುಕ್ಕರ್ ನ ಇಟ್ಟಿರ್ತಾರೆ, ಆ ಕುಕ್ಕರ್ ಬ್ಲಾಸ್ಟ್ ಆಗ್ಬೋದು ಅಥವಾ ಇಡಿಯಾಗಿ ಕುಕ್ಕರ್ ಕೂಡ ಸಿಡಿದು ಈ ಕಡೆ ಬರಬಹುದು, ಅದು ಓಪನ್ ಆದ್ರೆ ಅನಾಹುತ ಆಗುತ್ತೆ. ಓಪನ್ ಆಗದೇನೂ ಕೂಡ ಯಾವುದೇ ಸಂದರ್ಭದಲ್ಲಿ ಅದು ಜಿಗಿದು ಬರಬಹುದು. ಸೊ ಬಹಳ ಎಚ್ಚರಿಕೆಯನ್ನು ತಗೋಬೇಕಾಗುತ್ತೆ. ಅಂತ ಸಂದರ್ಭದಲ್ಲಿ ಒಂದು ಬ್ಲಾಸ್ಟ್ ಆಯ್ತಂತಂದ್ರೆ ಅದು ಮುಖಕ್ಕೆ ಆಗಲಿ ಮೈಗಾಗಲಿ ಅನೇಕ ವಸ್ತುಗಳು ಚುಚ್ಚಿಬಿಟ್ಟಿರ್ತವೆ, ಅದನ್ನೆಲ್ಲವನ್ನು ಕೂಡ ಅದು ಗಾಯ ಆಗ್ಬಿಡುತ್ತೆ. ಸರಿಪಡಿಸ್ಬೇಕಂತಂದಾಗ ಪ್ಲಾಸ್ಟಿಕ್ ಸರ್ಜನ್ಸ್ ನಮಗೆ ನೆನಪಾಗ್ತಾರೆ.
0: ಸುಟ್ಟು ಗಾಯಗಳನ್ನು ಪ್ಲಾಸ್ಟಿಕ್ ಸರ್ಜನ್ಸ್ ಹತ್ರನೇ ತಗೊಂಡು ಹೋಗ್ಬೇಕು
1: ಅಲ್ವಾ,
0: ಅದು ಸುಟ್ಟು ಗಾಯಗಳ ಅವರೇ ನೋಡ್ಕೊಳ್ಳೋದು. ಸೊ ಅವಾಗ ಕೂಡ ಈಗ ಒಂದು ಕ್ಲೋಸ್ಡ್ ರೂಮ್ ಕ್ಲೋಸ್ಡ್ ಸ್ಪೇಸ್ ಅಲ್ಲಿ ಆದ್ರೆ ಅದರದ್ದು ತೀವ್ರತೆ ಹೆಚ್ಚಿರುತ್ತೆ. ಅಂದ್ರೆ ಅದನ್ನ ಇನ್ಹೇಲೇಷನಲ್ ಬರ್ನ್ಸ್ ಅಂತ ಕರಿತೇವೆ. ಅದನ್ನ ಇದು ಇನ್ಹೇಲ್ ಉಸಿರಾಟ ಮಾಡಿದಾಗ ಅದರದ್ದು ತೀವ್ರತೆ ಹೆಚ್ಚಿರುತ್ತೆ
1: ಅಲ್ವಾ, ದಟ್ಟವಾದ ಹೊಗೆ ಬಂದ್ಬಿಡುತ್ತೆ, ಅಲ್ಲಿಂದ ಪಾರಾಗಕ್ಕಾಗಲ್ಲ, ಒಂದು ಇಂಜುರೀಸ್ ಬರ್ನ್ ಆಗುತ್ತೆ, ಅದೇ ಸಮಯದಲ್ಲಿ ಉಸಿರಿನ ಸಮಸ್ಯೆ ಆಗುತ್ತೆ. ಹಾಗಾಗಿ ಗಾಳಿ ಇರಬೇಕು, ಪಾರಾಗಲಿಕ್ಕೆ ಸಾಕಷ್ಟು ಮಾರ್ಗಗಳು ಇರಬೇಕು, ಆ ಎಲ್ಲಾ ಮಾನದಂಡಗಳು ಇರಲೇಬೇಕು.
0: ಸೊ ಇದೆಲ್ಲವನ್ನು ನಾವು ನಮ್ಮ ಸುತ್ತಮುತ್ತ ನೋಡ್ಕೊಂಡ್ರೆ ಸ್ವಲ್ಪ ಅಪಘಾತಗಳು
1: ಕಡಿಮೆ ಆಗ್ತದೆ. ಈಗ ಇದರಲ್ಲಿ ಕಾನೂನಿನ ತೊಡಕು ಏನಾದ್ರು ಇರುತ್ತಾ? ಅಂದರೆ ಈಗ ಪ್ಲಾಸ್ಟಿಕ್ ಸರ್ಜರಿ ಮಾಡ್ಸಕ್ಕೆ ಹೋದ್ವಿ ನಾವು, ಅದು ಸರಿಯಾಗಲಿಲ್ಲ ಅಂತಂತೇಳಿ, ಈಗ ಸಹಜವಾಗಿ ವೈದ್ಯಕೀಯ ಚಿಕಿತ್ಸೆ ಸಂದರ್ಭದಲ್ಲಿ ಆಗುವಂಥ ಕೆಲವು ನಿರ್ಲಕ್ಷ್ಯಗಳು ಇರ್ತವೆ ಅಂತಲೂ ಕೆಲವೊಬ್ಬರು ವಾದ ಮಾಡ್ತಾರೆ, ಹಂಗಾಯಿತು ಹಿಂಗಾಯಿತು ಅಂತ ಹೇಳಿ ಮಾಡ್ತಾರೆ. ಸೊ ನಿಮ್ಮ ಧರ್ಮ ಏನಿರ್ತದೆ, ನಿಮ್ಮ ಪಾಡಿಗೆ ನೀವು ಚಿಕಿತ್ಸೆ ಕೊಡ್ತಾ ಇರ್ತೀರಿ, ಅದರಲ್ಲಿ ಏನೇನು ಜಾಗರೂಕತೆಗಳನ್ನು ವೈದ್ಯರು ತಗೋತಾರೆ ಅಂತ, ಈಗ ಯಾವುದೇ ಒಂದು ಜೋಡಣೆ ಮಾಡೋ ಸಂದರ್ಭದಲ್ಲಿ ಕುರೂಪ ಕಾಣಬಾರ್ದಲ್ಲ ಯಾರು?
0: ಸೊ ಇದಕ್ಕೆ ಫಸ್ಟ್ ಕನ್ಸೆಂಟ್ ಅಂತ ತಗೋತೇವೆ ಪೇಷಂಟ್ಸ್ ಹತ್ರ ಎಲ್ಲವನ್ನು. ಏನೆಲ್ಲ ತಪ್ಪಾಗ್ಬೋದು, ಈಗ ಡಾಕ್ಟರ್ ತಪ್ಪಂತಾನೆ ಅಲ್ಲ, ಏನೆಲ್ಲ ಆ ಕಡೆ ಈ ಕಡೆ ಆಗ್ಬೋದು ಆಪರೇಷನ್ ಮಾಡ್ತಾ ಇರುವಾಗ, ಮುಂದೆ ಕೂಡ ಅದು ಹೇಗೆ ಕಾಣ್ಬೋದು ಅವರಿಗೆ, ಅದು ಸಕ್ಸಸ್ ಆಗ್ಲಿಕ್ಕಿಲ್ಲ ಎಲ್ಲ ಟೈಮಲ್ಲೂ, ಎಲ್ಲ ಪ್ರತಿಯೊಂದು ಆಪರೇಷನ್ ಸಕ್ಸಸ್ ಆಗೋದಿಲ್ಲ. ಅವ್ರು ತಗೊಂಡು ಬಂದಾಗ ಅಥವಾ ಅಲ್ಲಿ ಎಷ್ಟು ರಕ್ತನಾಳ ಎಷ್ಟು ಡ್ಯಾಮೇಜ್ ಆಗಿದೆ ಎಲ್ಲ ಮೇಲೆ, ಅದೆಲ್ಲನೂ ಆರ್ ಒನ್ ಆಫ್ ದ ಫ್ಯಾಕ್ಟರ್ಸ್ ಆರ್ ಫ್ಯಾಕ್ಟರ್ಸ್ ಫಾರ್ ದ ಸಕ್ಸಸ್ ಆಫ್ ದ ಸರ್ಜರಿ. ಸೊ ಅದಕ್ಕೆ ಸರಿಯಾಗಿ ಕನ್ಸೆಂಟ್ ತಗೋತೀವಿ ನಾವು ಪೇಷಂಟ್ ಪೇಷಂಟ್ ರಿಲೇಟಿವ್ಸ್ ಎಲ್ಲರ ಹತ್ರ
1: ಎಲ್ಲವನ್ನು. ಈಗ ಒಂದು ಚಿಕಿತ್ಸೆ ತುಂಬಾ ಸರಿಯಾಗಿ ಆಗತ್ತೆ ಅಂತ ಹೇಳಿ ರೋಗಿಯ ಸಂಬಂಧಿಕರಿಗೆ ಮನವರಿಕೆ ಮಾಡ್ಕೊಡ್ಬೇಕಾಗತ್ತೆ, ಹೀಗಾಗತ್ತೆ ಹೀಗಾಗತ್ತೆ ಇದು ನೋಡಿ ಹೀಗಿದೆ ಹೀಗಾಗಿತ್ತು ಹೀಗಾಯಿತು ಅಂತ ಹೇಳಿ ಏನಾದರೂ ನೀವು ಅವ್ರಿಗೆ ತಿಳಿ ಹೇಳಿ ಒಪ್ಪಿಗೆ ತಗೋತೀರಾ? ಗಾಯವನ್ನು ಸರಿಪಡಿಸ್ತಿರ್ತೀರಿ, ಅದನ್ನು ಪ್ಲಾಸ್ಟಿಕ್ ಸರ್ಜರಿ ಮಾಡಿ ಸರಿಪಡಿಸಬೇಕಾಗಿರುವಂತಹ ಒಂದು ಪ್ರಮೇಯ ಉದ್ಭವ ಆಗುತ್ತೆ.
0: ಈಗ ಕಾಲಲ್ಲಿ ಒಂದು ಮಾಂಸದ ಕೊರತೆ ಇದೆ ಇದ್ದಾಗ ಬೇರೆ ಕಡೆಯಿಂದ ತಗೊಂಡು ಹಾಕ್ಬೇಕು. ಸೊ ಅವರಿಗೆ ಮೊದಲೇ ಹೇಳಿರ್ತೀವಿ, ಅಂದ್ರೆ ಆಪರೇಷನ್ ಆದ ನಂತರ ಒಂದು ದಿನ ತನಕ ನಿಮಗೆ ಎಲ್ಲವನ್ನು ತಿನ್ಲಿಕ್ಕಾಗಲ್ಲ, ನಿಲ್ ಬೈ ಮೌತ್ ಅಂತ ಇಡ್ತೇವೆ. ಅವಾಗ ಇಮಿಡಿಯೇಟ್ಲಿ ಅದೆಲ್ಲಾದ್ರೂ ಫ್ಲಾಪ್ ವರ್ಕ್ ಆಗ್ತಿಲ್ಲ ಅಂತಂದ್ರೆ ಇಮಿಡಿಯೇಟ್ಲಿ ಆಪರೇಷನ್ ವಾಪಸ್ ತಗೊಂಡು ಹೋಗ್ಬೇಕಾಗುತ್ತೆ. ಮತ್ತೆ ಅದ ನಂತರ ಕೂಡ ಅಲ್ಲಿ ಸ್ವಲ್ಪ ಅದು ಊದ್ಕೊಂಡಾಗೆ ಕಾಣ್ಬೋದು, ಎಲ್ಲನೂ ಸರಿಯಾದಾಗ ಅಲ್ಲಿ ಊದ್ಕೊಂಡಾಗ ಕಾಣ್ಬೋದು. ನಾರ್ಮಲ್ ಈಗ ಫ್ಲಾಟ್ ಆಗಿ ಆ ಕಡೆ ಹೇಗಿದೆ ಹಾಗೆ ಇರ್ಲಿಕ್ಕಿಲ್ಲ. ಸೊ ಇದನ್ನ ಬಟ್ ಮುಂದೆ ಒಂದು ಸ್ಟೇಜಸ್ ಸ್ಟೇಜ್ ಬೈ ಸ್ಟೇಜ್ ಆಗಿ ಅದನ್ನ ಸಣ್ಣದು ಮಾಡ್ಬೋದು. ಸೊ ಕೆಲವೊಮ್ಮೆ ಅಲ್ಲಿ ಇದು ಸೆನ್ಸೇಷನ್ಸ್ ಕಮ್ಮಿ ಇರುತ್ತೆ. ಸೊ ಇದನ್ನೆಲ್ಲ ನಾವು ಮೊದಲೇ ಹೇಳಿರ್ತೀವಿ, ಕನ್ಸೆಂಟ್ ಸರಿಯಾಗಿ ತಗೊಂಡಾಗ ಏನು ಪ್ರಾಬ್ಲಮ್
1: ಆಗಲ್ಲ. ಈಗ ಈ ಪ್ಲಾಸ್ಟಿಕ್ ಸರ್ಜರಿ ಅಂತಂದ್ರೆ ದೊಡ್ಡ ದೊಡ್ಡ ಶಹರಗಳಲ್ಲಿ ಮಾತ್ರ ಇರುತ್ತೆ ಅಂತ ಹೇಳಿ, ಅದು ಇದು ಇರುತ್ತೂ ಕೂಡ ಹಾಗೆ ಎಲ್ಲೋ ಒಂದು ಕಡೆ ಗ್ರಾಮೀಣ ಭಾಗದಲ್ಲಿ ಏನೋ ಒಂದು ಅಪಘಾತ ಆಗುತ್ತೆ, ಅವರು ಈ ತಾವು ಹೇಳ್ತಾ ಇದ್ದೀರಲ್ಲ ಮೊದಲು ಫಸ್ಟ್ ಏಡ್ ಇರಬೇಕು, ಎಲ್ಲೋ ಒಂದು ಕಾರ್ಖಾನೆಯಲ್ಲಿ ಇದ್ದರೆ ಇರಬೇಕು ಅಂತಂಥೇಳಿ, ಈ ಪ್ರಥಮ ಚಿಕಿತ್ಸೆ ಆಗಲಿ ಅಥವಾ ಆ ರೋಗಿಯನ್ನು ವ್ಯವಸ್ಥೆ ಇರೋ ಅಂಥ ಸ್ಥಳಕ್ಕೆ ಸಾಗಿಸಬೇಕು ಅಂತಂದರೆ ಏನೇನು ಕ್ರಮ ತಗೋಬೇಕಾಗತ್ತೆ, ಮತ್ತು ಈ ರೀತಿಯಾದಂಥ ವ್ಯವಸ್ಥೆ ಪ್ಲಾಸ್ಟಿಕ್ ಸರ್ಜರಿ ವ್ಯವಸ್ಥೆಗಳು ಎಲ್ಲೆಲ್ಲಿ ಇದೆ, ನಮ್ಮ ದೊಡ್ಡ ದೊಡ್ಡ ಒಂದು ಜಿಲ್ಲಾ ಸ್ಥಳದಲ್ಲಿ ಇರುತ್ತಾ, ಏ ಮಾಡೋಕ್ಕೆ ಸಾಧ್ಯವ ಅಂತ ಹೇಳಿ.
0: ಎಲ್ಲ ಮೆಟ್ರೋಪಾಲಿಟನ್ ಸಿಟೀಸಲ್ಲಿ ಖಂಡಿತ
1: ಇರುತ್ತೆ. ಓಕೆ,
0: ಇದೆ. ಅದ್ರ ಜೊತೆಗೆ ಈಗ ಇವನ್ 2-tier cities ಬಂದಿದೆ. ಸೊ ಎಲ್ಲ ದೊಡ್ಡ

0: ಆಸ್ಪತ್ರೆಗಳಲ್ಲಿ, ಹತ್ತಿರ ಇರೋ ದೊಡ್ಡ ಆಸ್ಪತ್ರೆಗಳಲ್ಲಿ ಇದೆ. ಸೊ ಆ್ಯಂಬುಲೆನ್ಸಿಗೆ ಇನ್ಫಾರ್ಮ್ ಮಾಡಿದರೆ, ಕಾಲ್ ಮಾಡಿದರೆ ತಕ್ಷಣ ಅವರು ಬೇಕಾಗಿರೋ ಫಸ್ಟ್ ಏಡನ್ನು ಮಾಡ್ತಾರೆ. ಅಂದರೆ ಟೈಮಿಗೆ ತಲುಪಿದರೆ ಫಸ್ಟ್ ಏಡನ್ನು ಮಾಡ್ತಾರೆ.
1: ಫಸ್ಟ್ ಏಡ್ ಮಾಡಿ ನಂತರ ಮುಖ್ಯವಾದ ದೊಡ್ಡ ಆಸ್ಪತ್ರೆಗೆ ಅಥವಾ ಎಲ್ಲಿ ಪ್ಲಾಸ್ಟಿಕ್ ಸರ್ಜರಿ ಮಾಡಬೇಕಾಗಿರ್ತದೆ ಅಗತ್ಯತೆ ಇರುವಂತಹ ಪಟ್ಟಣಕ್ಕೆ ಅವರನ್ನು ಸಾಗಿಸ್ಬೋದು. ಆವಾಗ ಈ ಒಂದು ಅಂಶ ಇಂತಿಷ್ಟು ಅವಧಿನಲ್ಲಿ ಅವರನ್ನು ಸಾಗಿಸ್ಬೇಕು ಅಂತ ಇತ್ಯಾದಿಗಳೆಲ್ಲ ಆಗಕ್ಕೆ ಸಾಧ್ಯನಾ? ಅಥವಾ ಒಂದು ಕಟ್ಟಾದ ಭಾಗವನ್ನು ಒಂದು ಯಾವುದೋ ಹತ್ತಿರದ ಜಿಲ್ಲಾ ಸ್ಥಳದಲ್ಲಿರುವಂಥ ಆಸ್ಪತ್ರೆ ವೈದ್ಯರ ಜೊತೆಗೆ ಮಾತುಕತೆ ಮಾಡಿಕೊಂಡು ಸರಿಪಡಿಸಿ ಆ ವ್ಯಕ್ತಿಯನ್ನು ಈ ಕಡೆ ನಿಜವಾಗ್ಲೂ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ ಒಂದು ಆಸ್ಪತ್ರೆಯಲ್ಲಿ ಸಾಗಿಸ್ಬೋದಾ ಅಂತ ಒಂದು ಎರಡು ದಿನ ಆಗ್ಬಿಡ್ಬೋದು ಅಂದ್ಕೋಣ, ಸಾಧ್ಯತೆ ಇದೆಯಾ?
0: ಅಷ್ಟೊತ್ತಿಗೆ ಅದು ಸಕ್ಸಸ್ ಆಗ್ಲಿಕ್ಕಿಲ್ಲ. ಸೊ ಆದಷ್ಟು ಬೇಗ, ಈಗ ನೀವೆಲ್ಲೇ ನೋಡಿದ್ರು ದೇಶದಲ್ಲಿ ಒಂದು 2-3 ಗಂಟೆ ಒಳಗೆ ಸಾಗಿಸಿ, ಅಂದ್ರೆ ಅಷ್ಟು
1: ಅಷ್ಟು ಅರ್ಜೆಂಟ್ ಇದ್ರೆ ಏರೋಪ್ಲೇನ್ ಅಲ್ಲಿ ಕರ್ಕೊಂಡು ಹೋಗ್ಬೇಕಾಗುತ್ತೆ ಅಲ್ವಾ?
0: ಹೇಳಿದ್ರೆ ಅಷ್ಟು ಸರ್ವಿಸಸ್ ಈಗ ಇದೆ.
1: ಅಂದ್ರೆ ಒಂದು ಪ್ಲಾಸ್ಟಿಕ್ ಸರ್ಜರಿ ಅಂತ ಅನ್ನೋದು ಎಲ್ಲಾ ಕಡೆ ದೊರಕ್ತಾ ಇದೆಯಾ ಅಂತ ಅನ್ನೋದು ಗೊತ್ತಾಗಬೇಕಾಗುತ್ತೆ. ಈಗ ಸೌಂದರ್ಯ ಕಾರಣಕ್ಕಾಗಿ ವ್ಯವಸ್ಥೆಯ ಚಿಕಿತ್ಸೆಗಾಗಿ ಅದು ಬಹುಶಃ ಬೇಕಾದ್ರೆ ಎಲ್ಲ ಒಂದು ಜಿಲ್ಲಾ ಸ್ಥಳದಲ್ಲಿ ನಾವು ಮಾಡಬಲ್ಲೆವು ಅಂತಂಥೇಳಿ ಆ ಹಂತಕ್ಕೆ ಬಂದಿದೆ. ಈ ಕೆಲವು ಬಹಳ ಕ್ರಿಟಿಕಲ್ ಆಗಿರುವಂಥವು, ಬಹಳ ಎಚ್ಚರಿಕೆಯಿಂದ ಮಾಡಬೇಕಾಗಿರೋ ಚಿಕಿತ್ಸೆಗಾಗಿ ದೊಡ್ಡ ದೊಡ್ಡ ಪಟ್ಟಣಕ್ಕೆ ಬರಬೇಕಾಗತ್ತೆ. ಹಾಗೆ ಇದೆಯಾ ಈಗ ಸುಟ್ಟ ಗಾಯಕ್ಕೆ ಒಂದು ಚಿಕಿತ್ಸೆ ಜಿಲ್ಲಾ ಸ್ಥಳದಲ್ಲಿ ಆಗತ್ತಾ? ತಾಲೂಕು ಸ್ಥಳದಲ್ಲಿ, ಜಿಲ್ಲಾ ಸ್ಥಳದಲ್ಲಿ,
0: ಆಸ್ಪತ್ರೆ ಮೇಲೆ ಇರೋದು. ಆದ್ರೂ
1: ಅಲ್ಲಿ ತಜ್ಞ ವೈದ್ಯರು
0: ಇರಬೇಕು. ಮತ್ತೆ ದೊಡ್ಡ ಗಾತ್ರದಿದ್ರೆ ಅದನ್ನ ಹತ್ತಿರನ ಸ್ಪೆಷಾಲಿಟಿ ಹಾಸ್ಪಿಟಲ್ ಕರ್ಕೊಂಡು ಹೋಗೋದೇ ಒಳ್ಳೇದು. ಬಟ್ ಬೇಕಾಗಿರೋ ಫಸ್ಟ್ ಏಡ್, ಈಗ ಐ ವಿ ಫ್ಲೂಯಿಡ್ಸ್ನ ಶುರು ಮಾಡೋದು, ಇದೆಲ್ಲ ತಕ್ಷಣ ಈಗ ಎಲ್ಲರಿಗೂ ಈಗ ಅದ್ರದ್ದು ಅವೇರ್ನೆಸ್ ಇದೆ. ಮತ್ತೆ ಆಂಬ್ಯುಲೆನ್ಸ್ ಅವರಿಗೂ ಅದನ್ನ ಹೇಳ್ತೇವೆ.
1: ಈಗ ಮೇಡಮ್, ನಾವು ಇವಾಗ ಆದಷ್ಟು ಈ ಅಪಘಾತಗಳಿಂದ ಆದಂತಹ ಏನು ಸಮಸ್ಯೆ ಆಗಿರ್ತದೆ ಅದನ್ನು ಸರಿಪಡಿಸೋದ್ರ ಕಡೆ ಗಮನ ಕೊಡ್ತಾ ಇದ್ದೀವಿ. ತಾವು ಹೇಳಿದ್ರಿ ಕ್ಯಾನ್ಸರ್ ಅದು ಒಂದು ರೋಗ, ರೋಗದಿಂದ ಮನುಷ್ಯನಿಗೆ ಈಗ ದವಡೆ, ಗಲ್ಲ ಅಥವಾ ಬಾಯಿ, ಮೂಗು ಎಲ್ಲವನ್ನು ಏನೇನೋ ಹಾಳಾಗಿರ್ತದೆ ಎಲ್ಲವನ್ನು ತೆಗೆದು ಮತ್ತು ಸರಿಪಡಿಸುವಂಥದ್ದು ಪ್ರಮೇಯ ಬರುತ್ತೆ. ಅದು ಸಾಮಾನ್ಯ ಪ್ಲಾಸ್ಟಿಕ್ ಸರ್ಜರಿ ಚಿಕಿತ್ಸೆ ಆಯಿತು. ಸೊ ನಾವು ಇವತ್ತು ಈ ಅಪಘಾತಗಳಿಂದಾಗಿ ಆಗುವಂತಹ ಅನಾಹುತ ಅದನ್ನು ಸರಿಪಡಿಸೋದು ಹೇಗೆ ಅಂತ ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ. ತಾವು ಭಾಳ ವಿವರವಾಗಿ ಈ ಬಗ್ಗೆ ನಮ್ಮ ಕೇಳುಗರಿಗೆ ಮಾಹಿತಿ ಮಾಡಿಕೊಟ್ಟಿದ್ದೀರಿ. ವೈದ್ಯಕೀಯ ಕ್ಷೇತ್ರದಲ್ಲಿ ಎಲ್ಲ ಬದಲಾವಣೆ ಗಮನಿಸ್ತಾ ಇರಬೇಕು. ಎಲ್ಲವೂ ಕೂಡ ಸದ್ಯಕ್ಕೆ ಚಿಕಿತ್ಸೆ ಪಡ್ಕೊಳ್ಳಿಕ್ಕೆ ಸಾಧ್ಯವಿದೆ ಅಂತ ಅನ್ನೋ ಅಂಶವನ್ನು ನಮ್ಮ ಕೇಳುಗರು ತಿಳ್ಕೊಳ್ಬೇಕು. ನಮ್ಮ ಎಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ.
0: ನಮಸ್ಕಾರ.
2: ವಿಶ್ವ ಪ್ಲಾಸ್ಟಿಕ್ ಸರ್ಜರಿ ದಿನದ ಸಂದರ್ಭದಲ್ಲಿ ಅಪಘಾತದಲ್ಲಿ ಉಂಟಾಗುವ ಸಮಸ್ಯೆಗಳಿಗೆ ಪ್ಲಾಸ್ಟಿಕ್ ಸರ್ಜರಿ ಕುರಿತಾಗಿ ತಜ್ಞ ವೈದ್ಯರಾದ ಡಾ ರಮ್ಯಾ ಬೀಡು ಬೈಲು ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರೊಂದಿಗೆ ಜಾಂಪಣ್ಣ ಆಶಿಹಾಳ್. ರಾಜ್ಯವ್ಯಾಪಿ ಪ್ರಸಾರವಾದ ಆರೋಗ್ಯ ಸಂಚಿಕೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com. ಆಕಾಶವಾಣಿ ಬಾನ ಬಣ್ಣಗಳ ಬದುಕಲಿ ತುಂಬುತಿಹ ಬಾನುಲಿ,
1: ವನಸುಮಗಳ ಮನದಿ ಅರಳಿಸುತಿಹ ಜೇನುಲಿ,
0: ಜಡ ದಿನವ ಮುದಗೊಳಿಸೋ ಸಹಪಾಠಿ,
1: ಪ್ರತಿ ಕ್ಷಣವೂ ಜೊತೆಯಾಗಿರೋ ಸಂಗಾತಿ,
0: ನಿಮ್ಮ ಪ್ರೀತಿ ಹಾರೈಕೆ ಹೀಗೆ ಇರಲಿ ನಮ್ಮೊಂದಿಗೆ, ನಾವು ಎಂದೆಂದು ಜೊತೆಯಾಗಿರುವೆವು ನಿಮ್ಮೊಂದಿಗೆ.
2: ಸಮಯ 1 ಗಂಟೆ, ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಬೇಳೆಕಾಳುಗಳಲ್ಲಿ ಆತ್ಮನಿರ್ಭರತಾ ಮಿಷನ್ ಯೋಜನೆ, ಈ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತೆ ದಿವ್ಯಾ ಹೆಗಡೆ ಕಬ್ಬಿನಗದ್ದೆ.

ನಮಸ್ಕಾರ, ನಾನು ದಿವ್ಯಾ ಹೆಗಡೆ ಕಬ್ಬಿನಗದ್ದೆ. ದೇಶದ ರೈತರ ಕಲ್ಯಾಣ, ಕೃಷಿ ಸ್ವಾವಲಂಬನೆ ಮತ್ತು ಗ್ರಾಮೀಣ ಮೂಲಸೌಕರ್ಯಗಳನ್ನ ಬಲಪಡಿಸುವ ಮಹತ್ವದ ಉದ್ದೇಶವನ್ನು ಇಟ್ಟುಕೊಂಡು ಇತ್ತೀಚೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸುಮಾರು 35,440 ಕೋಟಿ ರೂಪಾಯಿ ವೆಚ್ಚದ ಎರಡು ಮಹತ್ವದ ಯೋಜನೆಗಳಿಗೆ ಚಾಲನೆಯನ್ನು ನೀಡಿದ್ರು. ಅವುಗಳಲ್ಲಿ ಒಂದು ಪಿಎಂ ಧನಧಾನ್ಯ ಕೃಷಿ ಯೋಜನೆ ಹಾಗೂ ಮತ್ತೊಂದು ಬೇಳೆಕಾಳುಗಳಲ್ಲಿ ಆತ್ಮನಿರ್ಭರತಾ ಮಿಷನ್ ಎಂಬ ಈ ಎರಡು ಮಹತ್ವದ ಯೋಜನೆಗಳಿಗೆ ಪ್ರಧಾನಿ ಮೋದಿಯವರು ಅಧಿಕೃತವಾಗಿ ಚಾಲನೆಯನ್ನು ನೀಡಿದ್ರು. ಬೇಳೆಕಾಳುಗಳಲ್ಲಿ ಆತ್ಮನಿರ್ಭರ ಮಿಷನ್ ಅನ್ನುವಂತಹ ಯೋಜನೆಗೆ ಕೇಂದ್ರ ಸಚಿವ ಸಂಪುಟ 1 ಅಕ್ಟೋಬರ್ ಅನುಮೋದನೆಯನ್ನು ನೀಡಿತ್ತು. 2025-26 ಸಾಲಿನಿಂದ 2030-31 ವರ್ಷದವರೆಗೆ ಅಂದ್ರೆ ಒಟ್ಟು 6 ವರ್ಷಗಳ ಅವಧಿಯಲ್ಲಿ ಈ ಯೋಜನೆಯನ್ನು ಜಾರಿಗೆ ತರಬೇಕು ಅನ್ನುವಂತಹ ಒಂದು ಉದ್ದೇಶವನ್ನ ಇಟ್ಟುಕೊಂಡು ಈ ಯೋಜನೆಗೆ ಮೋದಿಯವರು ಚಾಲನೆಯನ್ನು ನೀಡಿದ್ರು. ಈ ಯೋಜನೆಯ ಮುಖ್ಯ ಉದ್ದೇಶ ಏನು ಅಂದ್ರೆ ಬೇಳೆಕಾಳುಗಳಲ್ಲಿ ಸಂಪೂರ್ಣ ಸ್ವಾವಲಂಬನೆಯನ್ನ ಸಾಧಿಸೋದು. ದೇಶದಲ್ಲಿ ಬೇಳೆಕಾಳುಗಳ ಉತ್ಪಾದನೆಯನ್ನ ಹೆಚ್ಚಿಸಿ ಆಮದು ಅವಲಂಬನೆಯನ್ನ ಕಡಿಮೆ ಮಾಡೋದು. ಭಾರತ ಅತಿ ಹೆಚ್ಚು ಪ್ರಮಾಣದ ಬೇಳೆಕಾಳುಗಳ ಉತ್ಪಾದಕ ಮತ್ತು ಅವುಗಳನ್ನ ಬಳಸುವಂತಹ ದೇಶ. ಆದ್ರೆ ಭಾರತದಲ್ಲಿ ಬೇಳೆಕಾಳುಗಳ ಬಳಕೆ ಎಷ್ಟು ಹೆಚ್ಚಿನ ಮಟ್ಟದಲ್ಲಿದೆ ಅಂದ್ರೆ ಭಾರತದಲ್ಲಿ ಉತ್ಪಾದನೆ ಆಗುವಂತಹ ಬೇಳೆಕಾಳುಗಳು ಇಲ್ಲಿನ ಬೇಡಿಕೆಗೆ ತಕ್ಕಷ್ಟು ಸಾಲುತ್ತಾ ಇಲ್ಲ. ಹಾಗಾಗಿ ವಿದೇಶಗಳಿಂದ ಬೇಳೆಕಾಳುಗಳನ್ನ ಆಮದನ್ನ ಮಾಡಿಕೊಳ್ಳುತ್ತಾ ಇದ್ದೇವೆ. ಹಾಗಾಗಿ ನಮ್ಮ ದೇಶದಲ್ಲೇ ಬೇಳೆಕಾಳುಗಳ ಉತ್ಪಾದನೆಯನ್ನ ಹೆಚ್ಚಿಸಿ ಆಮದನ್ನ ಕಡಿಮೆ ಮಾಡಬೇಕು, ರೈತರ ಆದಾಯವನ್ನ ಹೆಚ್ಚಿಸಬೇಕು ಮತ್ತು ಭಾರತದ ಆಹಾರ ಭದ್ರತೆಯನ್ನ ಇನ್ನಷ್ಟು ಬಲಪಡಿಸಬೇಕು ಅನ್ನುವಂತಹ ಗುರಿಯನ್ನ ಇಟ್ಟುಕೊಂಡು ಈ ಬೇಳೆಕಾಳುಗಳಲ್ಲಿ ಆತ್ಮನಿರ್ಭರ ಮಿಷನ್ ಅನ್ನ ಆರಂಭ ಮಾಡಲಾಗಿದೆ. ಕೇಂದ್ರ ಸರ್ಕಾರ ಈ ಯೋಜನೆಗೆ ಒಟ್ಟು 11,440 ಕೋಟಿ ರೂಪಾಯಿಯನ್ನ ಹೂಡಿಕೆ ಮಾಡ್ತಾ ಇದೆ. ಇದರಿಂದ ದೇಶದ ಸುಮಾರು 2 ಕೋಟಿ ರೈತರಿಗೆ ನೇರವಾದ ಪ್ರಯೋಜನ ಸಿಗ್ತಾ ಇದೆ. 2030-31 ವೇಳೆಗೆ ಬೇಳೆಕಾಳುಗಳ ಉತ್ಪಾದನೆಯನ್ನ 350 ಲಕ್ಷ ಟನ್ಗಳಿಗೆ ಹೆಚ್ಚಿಸುವಂತಹ ಒಂದು ಮಹತ್ವದ ಗುರಿಯನ್ನ ಇಟ್ಟುಕೊಂಡು ಈ ಒಂದು ಯೋಜನೆ ಕೆಲಸ ಮಾಡಲಿಕ್ಕಿದೆ. ಈಗಾಗಲೇ ಬೇಳೆಕಾಳುಗಳನ್ನ ಬೆಳೀತಾ ಇರುವಂತಹ ಪ್ರದೇಶವನ್ನ ಇನ್ನಷ್ಟು ವಿಸ್ತಾರ ಮಾಡಿ ಸುಮಾರು 310 ಲಕ್ಷ ಹೆಕ್ಟೇರ್ಗೆ ವಿಸ್ತರಿಸುವಂತಹ ಗುರಿಯನ್ನ ಇಟ್ಕೊಳ್ಳಿಕ್ಕಾಗಿದೆ. ಹಾಗೆಯೇ ಈಗಿರುವ ಬೇಳೆಕಾಳುಗಳ ಉತ್ಪಾದನೆಯನ್ನ ಇನ್ನಷ್ಟು ಹೆಚ್ಚಳವನ್ನ ಮಾಡಿ ಪ್ರತಿ ಹೆಕ್ಟೇರ್ಗೆ 1,130 ಕೆಜಿ ಬೇಳೆಕಾಳುಗಳನ್ನ ಉತ್ಪಾದನೆ ಮಾಡುವ ರೀತಿಯಲ್ಲಿ ಈ ಒಂದು ಕೃಷಿಯನ್ನು ಅಭಿವೃದ್ಧಿಪಡಿಸುವಂತಹ ಗುರಿಯನ್ನು ಕೂಡ ಈ ಒಂದು ಯೋಜನೆಯ ಮೂಲಕ ಇಟ್ಟುಕೊಳ್ಳಲಾಗಿದೆ. ಹಾಗಾದ್ರೆ ಈ ಯೋಜನೆಯ ಮುಖ್ಯ ಉದ್ದೇಶ ಏನು, ಎಷ್ಟೆಲ್ಲ ರೈತರಿಗೆ ಇದು ಪ್ರಯೋಜನ ಆಗಲಿಕ್ಕಿದೆ, ಯಾವೆಲ್ಲ ಕಾರ್ಯಕ್ರಮಗಳನ್ನ ಈ ಯೋಜನೆಯ ಮೂಲಕ ಸರ್ಕಾರ ಹಮ್ಮಿಕೊಂಡಿದೆ ಅನ್ನುವಂಥದ್ದನ್ನ ನೋಡೋಣ. ಈ ಬೇಳೆಕಾಳುಗಳಲ್ಲಿ ಆತ್ಮನಿರ್ಭರ ಮಿಷನ್ ಕಾರ್ಯಕ್ರಮದ ಮೂಲಕ ಈ ಬೇಳೆಕಾಳುಗಳನ್ನ ಬೆಳೆಯುವ ರೈತರಿಗೆ 88 ಲಕ್ಷ ಬೀಜ ಕಿಟ್ಗಳನ್ನ ಉಚಿತವಾಗಿ ನೀಡಲಾಗ್ತಾ ಇದೆ. ಅಂದ್ರೆ ರೈತರಿಗೆ ಉತ್ತಮ ಗುಣಮಟ್ಟದ ಬೀಜವನ್ನ ಒದಗಿಸಲಿಕ್ಕೆ ಬೀಜವುಳ್ಳಂತಹ ಕಿಟ್ಗಳನ್ನ ಉಚಿತವಾಗಿ ನೀಡುವಂತಹ ಯೋಜನೆಯನ್ನ ಸರ್ಕಾರ ಇಟ್ಟುಕೊಂಡಿದೆ. ದೇಶದ ರೈತರಿಗೆ 126 ಲಕ್ಷ ಕ್ವಿಂಟಲ್ ಪ್ರಮಾಣೀಕೃತ ಬೀಜಗಳನ್ನ ಒದಗಿಸುವಂತಹ ಗುರಿಯನ್ನು ಕೂಡ ಇಟ್ಕೊಳ್ಳಿಕ್ಕಾಗಿದೆ. ಬೆಳೆ ಕೈಗೆ ಸೇರಿದ ನಂತರ ಅವುಗಳ ಸಂಸ್ಕರಣೆ ಸರಿಯಾದ ರೀತಿಯಲ್ಲಿ ಆಗದೆ ರೈತರು ನಷ್ಟವನ್ನು ಅನುಭವಿಸುವಂತಹ ಅಥವಾ ಕೊಯ್ಲು ಸರಿಯಾಗಿ ಬೆಳೆದ ಅಷ್ಟು ಪ್ರಮಾಣದ ಫಲ ಕೈ ಸೇರದೆ ಅವುಗಳಲ್ಲಿ ನಷ್ಟ ಉಂಟಾಗಿ ರೈತರು ಲಾಭದಿಂದ ವಂಚಿತರಾಗುವಂತಹ ಸಂದರ್ಭಗಳಿರುತ್ತೆ. ಅದನ್ನ ತಡೆಗಟ್ಟುವ ಉದ್ದೇಶದಿಂದ 1,000 ಸಂಸ್ಕರಣಾ ಘಟಕಗಳನ್ನ ಸ್ಥಾಪನೆ ಮಾಡಿ ಕೊಯ್ಲಿನ ನಂತರ ಉಂಟಾಗಬಹುದಾದಂತಹ ನಷ್ಟವನ್ನ ಕಡಿಮೆ ಮಾಡುವ ಉದ್ದೇಶವನ್ನ ಕೂಡ ಈ ಯೋಜನೆ ಇಟ್ಟುಕೊಂಡಿದೆ. ರೈತರಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನ ನಿಗದಿ ಮಾಡಿ ಮುಂದಿನ 4 ವರ್ಷಗಳಲ್ಲಿ ತೊಗರಿ, ಉದ್ದು ಮತ್ತು ಮಸೂರ್ ಬೆಳೆಗಳ ಮೇಲೆ ರೈತರಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನ ನಿಗದಿ ಮಾಡಿ 100% ಖರೀದಿಯನ್ನ ಖಚಿತಪಡಿಸಿಕೊಳ್ಳುವ ನಿಟ್ಟಿನಲ್ಲೂ ಕೂಡ ಈ ಯೋಜನೆ ಕೆಲಸ ಮಾಡ್ತಾ ಇದೆ. ಅಂದ್ರೆ ರೈತರು ಬೆಳೆಯನ್ನ ಬೆಳೆದಿದ್ದಾರೆ, ಅದಕ್ಕೆ ಸೂಕ್ತವಾದ ಮಾರುಕಟ್ಟೆ ಸಿಗ್ತಾ ಇಲ್ಲ ಅಥವಾ ತಮ್ಮ ಬೆಳೆಯನ್ನ ಸರಿಯಾದ ದರದಲ್ಲಿ ಮಾರಾಟ ಮಾಡಲಿಕ್ಕೆ ರೈತರಿಗೆ ಸಾಧ್ಯ ಆಗ್ತಾ ಇಲ್ಲ, ಈ ರೀತಿಯ ಸಮಸ್ಯೆಗಳು ಎದುರಾಗಬಾರದು ಎನ್ನುವಂತಹ ಉದ್ದೇಶದಿಂದ ಸರ್ಕಾರ ಈ ಬೇಳೆಕಾಳುಗಳಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನ ನಿಗದಿ ಮಾಡಿ ರೈತರು ಎಷ್ಟು ಬೆಳೆಗಳನ್ನ ಬೆಳೆದಿದ್ದಾರೋ ಅಷ್ಟನ್ನು ಖರೀದಿಯನ್ನ ಮಾಡಿ 100%-100% ಮಾರುಕಟ್ಟೆಯ ಭದ್ರತೆಯನ್ನು ಒದಗಿಸಲಿಕ್ಕೆ ಸರ್ಕಾರ ಮುಂದಾಗಿದೆ. ಹಾಗೆಯೇ ದೇಶಾದ್ಯಂತ ಅನೇಕ ತಳಿಗಳನ್ನ ಇವತ್ತು ಬೆಳೀತಾ ಇದ್ದಾರೆ. ಆದ್ರೆ ಅನೇಕ ಕಡೆ ರೋಗಬಾಧೆ ಇರಬಹುದು ಅಥವಾ ಆಯಾ ಹವಾಮಾನಕ್ಕೆ ತಕ್ಕ ರೀತಿಯಲ್ಲಿ

0: ಬೆಳೆಗಳ ಉತ್ಪಾದನೆ ಆಗದೇ ಇರಬಹುದು, ಅಲ್ಲಿನ ಮಣ್ಣಿನ ಗುಣಮಟ್ಟಕ್ಕೆ ಪೂರಕವಾಗಿ ಬೆಳೆಗಳ ಉತ್ಪಾದನೆ ಸಾಧ್ಯ ಆಗದೇ ಇರಬಹುದು. ಇದನ್ನೆಲ್ಲ ಗಮನದಲ್ಲಿ ಇಟ್ಟುಕೊಂಡು ಯಾವ ಹವಾಮಾನಕ್ಕೆ ತಕ್ಕಂತೆ ಅಥವಾ ಅಲ್ಲಿನ ಮಣ್ಣಿಗೆ ಅಲ್ಲಿನ ವಾತಾವರಣಕ್ಕೆ ಸೂಕ್ತವಾಗುವ ರೀತಿಯಲ್ಲಿ ಅಧ್ಯಯನವನ್ನು ಮಾಡಿ ಆಯಾ ಪ್ರದೇಶಕ್ಕೆ ಅನುಗುಣವಾದಂತಹ ಹೆಚ್ಚು ಇಳುವರಿಯನ್ನು ನೀಡುವಂತಹ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಉಳ್ಳಂತಹ ಎಲ್ಲ ರೀತಿಯ ಹವಾಮಾನಕ್ಕೆ ಒಗ್ಗಿಕೊಳ್ಳುವಂತಹ ಸಾಮರ್ಥ್ಯವುಳ್ಳ ಹೊಸ ಹೊಸ ತಳಿಗಳನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲೂ ಕೂಡ ಸರ್ಕಾರ ಚಿಂತನೆಯನ್ನು ನಡೆಸ್ತಾ ಇದೆ. ಈ ಒಂದು ಬೇಳೆಕಾಳುಗಳಲ್ಲಿ ಆತ್ಮನಿರ್ಭರ ಮಿಷನ್ ಮೂಲಕ ಹೊಸ ತಳಿಗಳನ್ನು ಅಭಿವೃದ್ಧಿ ಮಾಡಿ ಈ ಬೇಳೆಕಾಳುಗಳ ಉತ್ಪಾದನೆಯಲ್ಲಿ ಒಂದು ರೀತಿಯ ಕ್ರಾಂತಿಯನ್ನ ಉಂಟು ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಚಿಂತನೆ ನಡೆಸಿದೆ. ಆಗಲೇ ಹೇಳಿದಂತೆ ದೇಶಕ್ಕೆ ಬೇಳೆಕಾಳುಗಳ ಅಗತ್ಯ ತುಂಬಾ ಇದೆ. ಭಾರತೀಯರು ತಮ್ಮ ಅಡುಗೆಗಳಲ್ಲಿ ಬೇಳೆಕಾಳುಗಳನ್ನು ಅತಿ ಹೆಚ್ಚು ಪ್ರಮಾಣದಲ್ಲಿ ಬಳಸ್ತಾರೆ. ಆದರೆ ಇಲ್ಲಿನ ಉತ್ಪಾದನೆ ನಮ್ಮ ದೇಶದ ಪೂರೈಕೆಗೆ ತಕ್ಕನಾದ ರೀತಿಯಲ್ಲಿ ಇಲ್ಲ, ನಮಗೆ ಕೊರತೆ ಇದೆ. ಹಾಗಾಗಿ ಆಮದಿನಲ್ಲೇ ಇತ್ತೀಚೆಗೆ ಸುಮಾರು 10-20% ಆಮದಿನ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಹಾಗಾಗಿ ನಮ್ಮ ಕೇಂದ್ರ ಸರ್ಕಾರ ಮತ್ತು ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರ ಯಾವತ್ತಿನ ಒಂದು ಮಹತ್ವಾಕಾಂಕ್ಷೆಯ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಷಣಗಳಲ್ಲಿ ಕರೆ ನೀಡಿದ ಮಾತು ಏನೆಂದ್ರೆ, ಭಾರತ ಎಲ್ಲ ಕ್ಷೇತ್ರಗಳಲ್ಲಿ ಸ್ವಾವಲಂಬನೆಯನ್ನು ಸಾಧಿಸಬೇಕು, ಆತ್ಮನಿರ್ಭರತೆಯನ್ನು ಸಾಧಿಸಬೇಕು, ವಿದೇಶಿ ಅವಲಂಬನೆಯನ್ನು ಕಡಿಮೆ ಮಾಡಿ ಸ್ವದೇಶಿ ಉತ್ಪನ್ನಗಳನ್ನ ಹೆಚ್ಚು ಹೆಚ್ಚು ನಾವು ಉತ್ಪಾದನೆ ಮಾಡಬೇಕು ಅನ್ನುವಂತಹ ಕರೆಯನ್ನ ಪ್ರಧಾನಿಗಳು ಆಗಾಗ ನೀಡ್ತಾನೆ ಇರ್ತಾರೆ. ಅದೇ ರೀತಿ ಭಾರತದಲ್ಲೇ ಬೇಳೆಕಾಳುಗಳನ್ನ ಅತಿ ಹೆಚ್ಚು ಪ್ರಮಾಣದಲ್ಲಿ ಉತ್ಪಾದನೆಯನ್ನು ಮಾಡಿ ಆಮದನ ಅವಲಂಬನೆಯನ್ನ ತಗ್ಗಿಸಿ ಸಾಧ್ಯ ಆದರೆ ವಿದೇಶಗಳಿಗೆ ನಾವು ಪೂರೈಕೆಯನ್ನು ಮಾಡುವ ನಿಟ್ಟಿನಲ್ಲಿ ಭಾರತದ ರೈತರು ಸ್ವಾವಲಂಬಿಗಳಾಗಬೇಕು, ಆತ್ಮನಿರ್ಭರತೆಯನ್ನು ಸಾಧಿಸಬೇಕು ಅನ್ನುವಂತಹ ಉದ್ದೇಶದಿಂದ ಇಂಥ ಅನೇಕ ಯೋಜನೆಗಳನ್ನು ಜಾರಿಗೆ ತರಲಾಗಿದೆ. ಹಾಗಾಗಿ ಈ ಒಂದು ಯೋಜನೆಯ ಮೂಲಕ ಈಗ ದೇಶದಲ್ಲಿ ಬೆಳೀತಾ ಇರುವಂತಹ ಬೇಳೆಕಾಳುಗಳ ಪ್ರದೇಶವನ್ನ ಇನ್ನಷ್ಟು ವಿಸ್ತಾರ ಮಾಡಿ 35 ಲಕ್ಷ ಹೆಕ್ಟೇರ್ ಹೆಚ್ಚುವರಿ ಪ್ರದೇಶದಲ್ಲಿ ಬೇಳೆಕಾಳುಗಳ ಬೆಳೆಯನ್ನ ವಿಸ್ತರಿಸುವಂತಹ ಗುರಿಯನ್ನು ಇಟ್ಟುಕೊಂಡು ಈ ಯೋಜನೆಯನ್ನ ಜಾರಿಗೆ ತರಲಾಗಿದೆ. ಅನೇಕ ರೈತರು ಇನ್ನು ಹಳೆಯ ತಂತ್ರಜ್ಞಾನಗಳನ್ನೇ ಮೊರೆ ಹೋಗಿರ್ತಾರೆ. ಆಧುನಿಕ ಸೌಲಭ್ಯಗಳ ಪರಿಚಯ ಅವರಿಗೆ ಇರೋದಿಲ್ಲ. ಸುಧಾರಿತ ತಂತ್ರಜ್ಞಾನಗಳ ಬಗ್ಗೆ ಅಥವಾ ಹೊಸ ಹೊಸ ಯಂತ್ರಗಳ ಬಗ್ಗೆ ಹೊಸ ತಂತ್ರಜ್ಞಾನಗಳ ಬಗ್ಗೆ ಅವರಿಗೆ ಅರಿವು ಇರೋದಿಲ್ಲ. ರೈತರಿಗೆ ಸುಧಾರಿತ ತಂತ್ರಜ್ಞಾನಗಳ ಬಗ್ಗೆ ಮಾಹಿತಿಯನ್ನು ಕೊಡಬೇಕು, ಅವರಿಗೆ ತರಬೇತಿಯನ್ನು ಕೊಡಬೇಕು. ಹಾಗೆಯೇ ಹೊಸ ಮತ್ತು ಆರೋಗ್ಯಕರವಾದ ರೋಗ ನಿರೋಧಕ ಶಕ್ತಿಯ ಉಳ್ಳಂತಹ ಹೆಚ್ಚು ಹೆಚ್ಚು ಇಳುವರಿಯನ್ನು ನೀಡುವಂತಹ ಹೊಸ ತಳಿಗಳನ್ನ ಅಭಿವೃದ್ಧಿ ರೈತರಿಗೆ ಪರಿಚಯಿಸಬೇಕು. ಆಧುನಿಕ ಬೀಜಗಳನ್ನ ರೈತರಿಗೆ ನೇರವಾಗಿ ತಲುಪಿಸುವಂತಹ ವ್ಯವಸ್ಥೆಯನ್ನ ಕಲ್ಪಿಸಬೇಕು. ಹಾಗಾಗಿ ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ ಹಾಗೂ ಬೇಳೆಕಾಳುಗಳಲ್ಲಿ ಆತ್ಮನಿರ್ಭರ ಮಿಷನ್ ಅನ್ನುವಂತಹ ಎರಡು ಪ್ರಮುಖ ಯೋಜನೆಗಳಿಗೆ ಕೇಂದ್ರ ಸರ್ಕಾರ ಇತ್ತೀಚೆಗೆ ಚಾಲನೆಯನ್ನು ನೀಡಿದೆ. ದೇಶದ ರೈತರು ಈ ಯೋಜನೆಗಳ ಲಾಭವನ್ನ ಪಡೆದುಕೊಳ್ಳಬೇಕು. ಪ್ರಧಾನಿ ಮೋದಿಯವರ ಕನಸಿನ ಆತ್ಮನಿರ್ಭರ ಭಾರತಕ್ಕೆ ನಾವೆಲ್ಲ ಒಗ್ಗೂಡಿ ಹೆಗಲನ್ನು ಕೊಟ್ಟು ಅದನ್ನ ಸಾಕಾರ ಮಾಡಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲ ಹೆಜ್ಜೆಯನ್ನ ಇಡೋಣ ಅನ್ನುವಂತಹ ಆಶಯವನ್ನ ವ್ಯಕ್ತಪಡಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಧನ್ಯವಾದ.
1: ಇದುವರೆಗೆ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಬೇಳೆಕಾಳುಗಳಲ್ಲಿ ಆತ್ಮನಿರ್ಭರತಾ ಮಿಷನ್ ಯೋಜನೆ ಈ ಕುರಿತು ಮಾಹಿತಿ ನೀಡಿದವರು ಪತ್ರಕರ್ತೆ ದಿವ್ಯಾ ಹೆಗಡೆ ಕಬ್ಬಿನಗದ್ದೆ, ಪ್ರಸ್ತುತಿ ತಿಮ್ಮಪ್ಪ ಹೆಚ್ಗೌಡ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಮನಸ್ಸಿನ ವಿಡಿಯೋ ಭಾವದ ಆಡಿಯೋ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಸದಾ ನಿಮ್ಮೊಂದಿಗೆ.

0: ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ಭಾರತ ಯುಕೆ ಮುಕ್ತ ವ್ಯಾಪಾರ.

ಒಪ್ಪಂದ, ಕೇಂದ್ರ ಸಚಿವರು ಹಾಗೂ ಕೈಗಾರಿಕಾ ವಲಯದಿಂದ ಪ್ರಶಂಸೆಯ ಮಹಾಪೂರ. ಇಂದು ವಿಶ್ವ ಕೌಶಲ್ಯ ದಿನ, 11 ವರ್ಷ ಪೂರೈಸಿದ ಕೌಶಲ್ಯಾಭಿವೃದ್ಧಿ ಕೇಂದ್ರಿತ ಸ್ಕಿಲ್ ಇಂಡಿಯಾ ಅಭಿಯಾನ. ಹೈದರಾಬಾದ್ನಲ್ಲಿ 12ನೇ ಬ್ರಿಕ್ಸ್ ಕಾರ್ಮಿಕ ಮತ್ತು ಉದ್ಯೋಗ ಸಚಿವರ ಸಭೆ ಆರಂಭ, ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವೀಯ ಅಧ್ಯಕ್ಷತೆ. ಇರಾನ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಠಿಣ ಎಚ್ಚರಿಕೆ, ಮಾತುಕತೆಗೆ ಬಾರುತ್ತಿದ್ದರೆ ಇಂಧನ ಮೂಲ ಸೌಕರ್ಯಗಳ ಮೇಲೆ ದಾಳಿ. ಫಿಫಾ ವಿಶ್ವಕಪ್

0: ಡೊನಾಲ್ಡ್ ಟ್ರಂಪ್ ಕಠಿಣ ಎಚ್ಚರಿಕೆ, ಮಾತುಕತೆಗೆ ಬಾರುತ್ತಿದ್ದರೆ ಇಂಧನ ಮೂಲ ಸೌಕರ್ಯಗಳ ಮೇಲೆ ದಾಳಿ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಎರಡನೇ ಸೆಮಿಫೈನಲ್ಸ್ನಲ್ಲಿ ಇಂದು ಅರ್ಜೆಂಟೀನಾ ಇಂಗ್ಲೆಂಡ್ ಸೆಣಸು. ವಾರ್ತೆಗಳ ವಿವರ. ಭಾರತ ಮತ್ತು ಯುಕೆ ನಡುವಿನ ಐತಿಹಾಸಿಕ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಸಿಇಟಿಎ ಹಾಗೂ ಸಾಮಾಜಿಕ ಭದ್ರತೆ ಒಪ್ಪಂದವಾದ ದ್ವಿಗುಣ ಕೊಡುಗೆ ಒಪ್ಪಂದ ಡಿಸಿಸಿ ಇಂದಿನಿಂದ ಅಧಿಕೃತವಾಗಿ ಅನುಷ್ಠಾನಗೊಂಡಿವೆ. ಈ ಒಪ್ಪಂದ ಯುಕೆ ಮಾರುಕಟ್ಟೆಯಲ್ಲಿ ಶೇಕಡಾ 99% ಭಾರತೀಯ ಉತ್ಪನ್ನಗಳಿಗೆ ಸಂಪೂರ್ಣ ಸುಂಕರಹಿತ ಪ್ರವೇಶ ಕಲ್ಪಿಸಲಿದ್ದು ಉಭಯ ದೇಶಗಳ ನಡುವಿನ ವ್ಯಾಪಾರ ಮತ್ತು ಹೂಡಿಕೆ ಸಂಬಂಧಗಳಲ್ಲಿ ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡಲಿದೆ. ಈ ಜನಕೇಂದ್ರಿತ ಒಪ್ಪಂದದಡಿ ಭಾರತದ ಪ್ರಮುಖ ರಫ್ತು ವಲಯಗಳಾದ ಸಂಸ್ಕರಿಸಿದ ಆಹಾರ ಉತ್ಪನ್ನ, ಕಡಲ ಉತ್ಪನ್ನ, ಎಂಜಿನಿಯರಿಂಗ್, ಚರ್ಮ ಹಾಗೂ ಜವಳಿ ಉದ್ಯಮಗಳ ಮೇಲಿದ್ದ ಸುಂಕವನ್ನು ಸಂಪೂರ್ಣವಾಗಿ ರದ್ದುಗೊಳಿಸಲಾಗಿದೆ. ಇದು ಯುಕೆ ಮಾರುಕಟ್ಟೆಯಲ್ಲಿ ಭಾರತೀಯ ಉತ್ಪನ್ನಗಳ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸಿ ದೇಶದ ರೈತರು, ಮೀನುಗಾರರು ಮತ್ತು ಎಂಎಸ್ಎಂಇ ವಲಯಕ್ಕೆ ಹೊಸ ಅವಕಾಶಗಳನ್ನು ಸೃಷ್ಟಿಸಲಿದೆ. ಇದೇ ವೇಳೆ ಭಾರತ ತನ್ನ ದೇಶೀಯ ಮಾರುಕಟ್ಟೆಯ ಹಿತಾಸಕ್ತಿಯನ್ನು ಕಾಯ್ದುಕೊಂಡಿದ್ದು ಡೈರಿ ಉತ್ಪನ್ನಗಳು, ಧಾನ್ಯಗಳು, ಖಾದ್ಯ ತೈಲಗಳು ಸೇರಿದಂತೆ ಪ್ರಮುಖ ಸೂಕ್ಷ್ಮ ವಲಯಗಳಿಗೆ ಒಪ್ಪಂದದ ಅಡಿಯಲ್ಲಿ ಸಂಪೂರ್ಣ ರಕ್ಷಣೆ ಒದಗಿಸಿದೆ. ಇಂದಿನಿಂದ ಜಾರಿಗೆ ಬಂದಿರುವ ಭಾರತ ಯುಕೆ ನಡುವಿನ ಮುಕ್ತ ವ್ಯಾಪಾರ ಒಪ್ಪಂದದ ಕುರಿತು ಕೇಂದ್ರ ಸಚಿವರು ಕೈಗಾರಿಕೆ ಸಂಸ್ಥೆಗಳು, ವ್ಯಾಪಾರ ಮಂಡಳಿಗಳು ಸೇರಿದಂತೆ ಅನೇಕ ಗಣ್ಯರು ಹಾಗೂ ಸಂಸ್ಥೆಗಳಿಂದ ಶ್ಲಾಘನೆ ವ್ಯಕ್ತವಾಗಿದೆ. ಭಾರತ ಯುಕೆ ಸಂಬಂಧಗಳಲ್ಲಿ ಇಂದಿನ ದಿನವು ಐತಿಹಾಸಿಕ ಮೈಲಿಗಲ್ಲಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಸಚಿವರು ಭಾರತ ಬ್ರಿಟನ್ ಸಮಗ್ರ ಆರ್ಥಿಕ ವ್ಯಾಪಾರ ಒಪ್ಪಂದ ಸಿಇಟಿಎ ಹಾಗೂ ಸಾಮಾಜಿಕ ಭದ್ರತಾ ಒಪ್ಪಂದ ಜಾರಿಗೆ ಬಂದಿದ್ದು ಇದರಿಂದ ಭಾರತದ ಶೇಕಡಾ 99% ರಫ್ತು ಉತ್ಪನ್ನಗಳಿಗೆ ಸುಂಕಮುಕ್ತ ಮಾರುಕಟ್ಟೆ ಪ್ರವೇಶ ದೊರೆಯಲಿದ್ದು ಉಭಯ ರಾಷ್ಟಗಳ ನಡುವಿನ ಶೇಕಡಾ 100% ವ್ಯಾಪಾರ ಮೌಲ್ಯವು ಈ ಒಪ್ಪಂದದ ವ್ಯಾಪ್ತಿಗೆ ಬರಲಿದೆ ಎಂದು ತಿಳಿಸಿದ್ದಾರೆ. ಈ ಒಪ್ಪಂದ ಭಾರತದ ಆರ್ಥಿಕ ಪ್ರಗತಿ ಮತ್ತು ಜಾಗತಿಕ ಪಾಲುದಾರಿಕೆಗಳನ್ನು ಬಲಪಡಿಸುವಲ್ಲಿ ಪ್ರಮುಖ ಹೆಜ್ಜೆಯಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶ್ಲಾಘಿಸಿದ್ದಾರೆ. ಇದು ರಫ್ತುಗಳನ್ನು ಉತ್ತೇಜಿಸಿ ಎಂಎಸ್ಎಂಇಗಳಿಗೆ ಹೊಸ ಅವಕಾಶಗಳನ್ನು ಸೃಷ್ಟಿಸುವುದರ ಜೊತೆಗೆ ಭಾರತೀಯ ಕೈಗಾರಿಕೆಗಳಿಗೆ ಬೆಂಬಲವಾಗಿ ನಿಂತು ಯುಕೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವೃತ್ತಿಪರರಿಗೆ ಪ್ರಯೋಜನ ತಂದುಕೊಡಲಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಈ ಒಪ್ಪಂದ ದೇಶದ ಆರ್ಥಿಕ ಹಿತಾಸಕ್ತಿಗಳನ್ನು ಕಾಪಾಡಿ ರೈತರು ಹಾಗೂ ಕೃಷಿ ವಲಯವನ್ನು ಸಂರಕ್ಷಿಸಲಿದೆ ಎಂದಿದ್ದಾರೆ. ಭಾರತೀಯ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಘ ಎಫ್ಐಸಿಸಿಐ ಪ್ರಧಾನ ಕಾರ್ಯದರ್ಶಿ ಒಪ್ಪಂದವನ್ನು ಸ್ವಾಗತಿಸಿದ್ದು ಇದು ಜಾಗತಿಕ ಮೌಲ್ಯ ಸರಪಳಿ ಮತ್ತು ನಾವೀನ್ಯತೆ ಚಾಲಿತ ಬೆಳವಣಿಗೆಯಲ್ಲಿ ಭಾರತದ ಪಾತ್ರವನ್ನು ಮತ್ತಷ್ಟು ಬಲಪಡಿಸಲಿದೆ ಎಂದಿದ್ದಾರೆ. ಅಸೋಚಾಮ್ ಅಧ್ಯಕ್ಷ ನಿರ್ಮಲ್ ಕುಮಾರ್ ಮಿಂಡಾ ಈ ಒಪ್ಪಂದದ ಭಾರತದ ಜವಳಿ, ಚರ್ಮ, ಕಡಲ ಉತ್ಪನ್ನ, ರತ್ನ ಮತ್ತು ಆಭರಣ, ವಿದ್ಯುನ್ಮಾನ ಸರಕು ಮತ್ತು ರಾಸಾಯನಿಕ ವಲಯಗಳಲ್ಲಿ ಲಾಭ ತಂದುಕೊಡಲಿದೆ ಎಂದಿದ್ದಾರೆ. ಭಾರತೀಯ ವ್ಯಾಪಾರ ಉತ್ತೇಜನಾ ಮಂಡಳಿ ಅಧ್ಯಕ್ಷ ಮೋಹಿತ್ ಸಿಂಗ್ಲಾ ಕೂಡ ಈ ಭಾರತ ಯುಕೆ ಒಪ್ಪಂದವನ್ನು ಶ್ಲಾಘಿಸಿದ್ದು ಇದೊಂದು ಮೈಲಿಗಲ್ಲಾಗಿದೆ ಎಂದಿದ್ದಾರೆ. ದೇಶದ ಯುವಜನರಲ್ಲಿ ಉದ್ಯೋಗಾವಕಾಶ, ಉದ್ಯಮಶೀಲತೆ ಮತ್ತು ಸುಸ್ಥಿರ ಜೀವನೋಪಾಯವನ್ನು ಉತ್ತೇಜಿಸುವ ನಿಟ್ಟನಲ್ಲಿ ಹಮ್ಮಿಕೊಳ್ಳಲಾಗಿರುವ ಸ್ಕಿಲ್ ಇಂಡಿಯಾ ಅಭಿಯಾನದ 11ನೇ ವಾರ್ಷಿಕೋತ್ಸವವನ್ನು ಇಂದು ಆಚರಿಸಲಾಗುತ್ತಿದೆ. ಉದ್ಯಮರಂಗಕ್ಕೆ ಪೂರಕವಾದ ಕೌಶಲ್ಯಗಳ ಮೂಲಕ ಯುವ ಶಕ್ತಿಯನ್ನು ಸಬಲೀಕರಣವ ಉದ್ದೇಶದಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು 2015ರ ಜುಲೈ 15ರಂದು ಈ ಮಹತ್ವಾಕಾಂಕ್ಷಿ ಅಭಿಯಾನಕ್ಕೆ ಚಾಲನೆ ನೀಡಿದ್ದರು. ಇದರ ಜೊತೆಗೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ 2014ರ ಘೋಷಣೆ ಅನ್ವಯ ಯುವಜನರಲ್ಲಿ ಉದ್ಯೋಗಕ್ಕೆ ಅಗತ್ಯವಿರುವ ಕೌಶಲ್ಯಗಳ ಮಹತ್ವವನ್ನು ಸಾರಲು ಜಾಗತಿಕವಾಗಿ ಇಂದು ವಿಶ್ವ ಯುವ ಕೌಶಲ್ಯ ದಿನವನ್ನು ಸಹ ಆಚರಿಸಲಾಗುತ್ತಿದೆ. ಕೇಂದ್ರ ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವಾಲಯವು ತನ್ನ ವಿವಿಧ ಜನಕೇಂದ್ರಿತ ಯೋಜನೆಗಳ ಮೂಲಕ ಇದುವರೆಗೂ ದೇಶದ 6 ಕೋಟಿಗೂ ಹೆಚ್ಚು ಯುವಜನರನ್ನು ಸಬಲೀಕರಿಸಿದೆ. ಅಭಿಯಾನದ ಅಡಿಯಲ್ಲಿ ಪ್ರತಿ ವರ್ಷ 1 ಕೋಟಿಗೂ ಅಧಿಕ ಯುವಕರು ತರಬೇತಿ ಪಡೆಯುತ್ತಿದ್ದು ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ ಯೋಜನೆಯೊಂದರ ಅಡಿಯಲ್ಲೇ 1,65,00,000ಕ್ಕೂ ಹೆಚ್ಚು ಯುವಜನರು ಉದ್ಯೋಗ ಆಧಾರಿತ ತರಬೇತಿಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್

0: ಅತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಹನ್ನೆರಡನೇ ಬ್ರಿಕ್ಸ್ ಕಾರ್ಮಿಕ ಮತ್ತು ಉದ್ಯೋಗ ಸಚಿವರ ಸಭೆಯು ಭಾರತದ ಅಧ್ಯಕ್ಷತೆಯಲ್ಲಿ ಇಂದು ಹೈದರಾಬಾದ್ನಲ್ಲಿ ಆರಂಭವಾಗಿದೆ. ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವೀಯ ಅವರ ಅಧ್ಯಕ್ಷತೆಯಲ್ಲಿ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಅವರ ಉಪಸ್ಥಿತಿಯಲ್ಲಿ ನಡೆಯುತ್ತಿರುವ ಉನ್ನತ ಮಟ್ಟದ ಸಭೆಯಲ್ಲಿ ಸಾಮಾಜಿಕ ಭದ್ರತೆ ವಿಸ್ತರಿಸುವುದು, ಮಹಿಳೆಯರ ಉದ್ಯೋಗ ಪಾಲ್ಗೊಳ್ಳುವಿಕೆ ಹೆಚ್ಚಿಸುವುದು, ಜಾಗತಿಕ ಕೌಶಲ್ಯ ನಕ್ಷೆ ರೂಪಿಸುವುದು ಹಾಗೂ ಗಿಗ್ ಮತ್ತು ವೇದಿಕೆ ಆಧಾರಿತ ಕಾರ್ಮಿಕರ ಕಲ್ಯಾಣಕ್ಕಾಗಿ ಡಿಜಿಟಲ್ ತಂತ್ರಜ್ಞಾನದ ಬಳಕೆಯನ್ನು ಉತ್ತೇಜಿಸುವುದು ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಚರ್ಚೆ ನಡೆಯುತ್ತಿದೆ. ಇರಾನ್ ತಕ್ಷಣವೇ ಮಾತುಕತೆಗೆ ಬರದೇ ಇದ್ದಲ್ಲಿ ಮುಂದಿನ ವಾರದಿಂದ ಇರಾನ್ ಮೇಲಿನ ಮಿಲಿಟರಿ ದಾಳಿಗಳನ್ನು ಮತ್ತಷ್ಟು ತೀವ್ರಗೊಳಿಸುವುದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಠಿಣ ಎಚ್ಚರಿಕೆ ನೀಡಿದ್ದಾರೆ. ಮಾಧ್ಯಮದ ಸಂದರ್ಶನವೊಂದರಲ್ಲಿ ಮಾತನಾಡಿದ ಅವರು, ಇರಾನ್ ಒಪ್ಪಂದಕ್ಕೆ ಮುಂದಾಗದಿದ್ದರೆ ಅಲ್ಲಿನ ಪ್ರಮುಖ ವಿದ್ಯುತ್ ಸ್ಥಾವರಗಳು, ಸೇತುವೆಗಳು ಹಾಗೂ ಇಂಧನ ಮೂಲಗಳನ್ನು ಗುರಿಯಾಗಿಸಿ ದಾಳಿ ನಡೆಸಲಾಗುವುದು ಮತ್ತು ಅಮೆರಿಕ ಉದ್ದೇಶಗಳು ಈಡೇರುವವರೆಗೂ ಈ ಕಾರ್ಯಾಚರಣೆ ಮುಂದುವರಿಯಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರಸ್ತುತ ಪರಿಸ್ಥಿತಿಯಲ್ಲಿ ಅಮೆರಿಕದೊಂದಿಗೆ ಒಪ್ಪಂದ ಬರುವುದನ್ನು ಬಿಟ್ಟು ಇರಾನ್ಗೆ ಬೇರೆ ಆಯ್ಕೆಯೇ ಇಲ್ಲ ಎಂದು ಪ್ರತಿಪಾದಿಸಿದ ಅಧ್ಯಕ್ಷ ಟ್ರಂಪ್, ಜಾಗತಿಕ ಆರ್ಥಿಕತೆಗೆ ಧಕ್ಕೆಯಾಗದಂತೆ ತಡೆಯಲು ಇರಾನ್ನ ತೈಲ ರಫ್ತು ಕೇಂದ್ರವಾದ ಖಾರ್ಗ್ ದ್ವೀಪದ ತೈಲ ಘಟಕಗಳನ್ನು ಸದ್ಯಕ್ಕೆ ಉಳಿಸಿ ದಾಳಿ ನಡೆಸಲಾಗಿದೆ ಎಂದು ಬಹಿರಂಗಪಡಿಸಿದ್ದಾರೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಸುಧಾರಣೆ ಕೈಗೊಳ್ಳುವಲ್ಲಿ ವಿಫಲವಾಗಿರುವುದು ಹಾಗೂ ಜಾಗತಿಕ ಸಂಘರ್ಷಗಳನ್ನು ಪರಿಣಾಮಕಾರಿಯಾಗಿ ಎದುರಿಸಲು ಸಾಧ್ಯವಾಗದಿರುವುದರಿಂದ ವಿಶ್ವಸಂಸ್ಥೆಯ ಮೇಲಿನ ಜನರ ವಿಶ್ವಾಸ ಕುಗ್ಗುತ್ತಿದೆ ಎಂದು ಭಾರತ ಅಭಿಪ್ರಾಯಪಟ್ಟಿದೆ. ವಿಶ್ವಸಂಸ್ಥೆಯಲ್ಲಿ ಭವಿಷ್ಯಕ್ಕೆ ಬಹುಪಕ್ಷೀಯ ವ್ಯವಸ್ಥೆಯನ್ನು ಸಜ್ಜುಗೊಳಿಸುವುದರ ಕುರಿತ ಸಚಿವ ಮಟ್ಟದ ದುಂಡುಮೇಜಿನ ಸಭೆಯಲ್ಲಿ ಮಾತನಾಡಿದ ವಿಶ್ವಸಂಸ್ಥೆಯಲ್ಲಿನ ಭಾರತದ ಕಾಯಂ ಪ್ರತಿನಿಧಿ ಪಿ ಹರೀಶ್, ಪ್ರಸ್ತುತಪಡಿಸುತ್ತಿರುವ ಜಾಗತಿಕ ಸಂಘರ್ಷಗಳಲ್ಲಿ ಭದ್ರತಾ ಮಂಡಳಿ ಮಧ್ಯಪ್ರವೇಶಿಸಲು ವಿಫಲವಾಗಿದೆ. ಇದರಿಂದ ಅಂತಾರಾಷ್ಟೀಯ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡುವ ಅದರ ಸಾಮರ್ಥ್ಯದ ಬಗ್ಗೆ ಪ್ರಶ್ನೆಗಳು ಉದ್ಭವಿಸಿವೆ ಎಂದು ಹೇಳಿದ್ದಾರೆ. 80 ವರ್ಷಗಳ ಹಿಂದಿನ ವಿಶ್ವಸಂಸ್ಥೆಯ ಆಡಳಿತ ವ್ಯವಸ್ಥೆಯು ಇಂದಿನ ಜಾಗತಿಕ ಸವಾಲುಗಳನ್ನು ಎದುರಿಸಲು ಸಮರ್ಪಕವಾಗಿಲ್ಲ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಉಪರಾಷ್ಟಪತಿ ಹಾಗೂ ರಾಜ್ಯಸಭೆಯ ಸಭಾಪತಿ ಸಿಪಿ ರಾಧಾಕೃಷ್ಣನ್ ರಾಜ್ಯಸಭೆಗೆ ನೂತನವಾಗಿ ಆಯ್ಕೆಯಾಗಿರುವ ಸದಸ್ಯರಿಗೆ ಇಂದು ಪ್ರಮಾಣವಚನ ಬೋಧಿಸಿದರು. ಪ್ರಮಾಣವಚನ ಸ್ವೀಕರಿಸಿದ ಸದಸ್ಯರಲ್ಲಿ ಕರ್ನಾಟಕದ ಮನ್ಸೂರ್ ಅಲಿಖಾನ್ ಹಾಗೂ ಮಧ್ಯಪ್ರದೇಶದ ರಜನೀಶ್ ಕುಮಾರ್ ಅಗರ್ವಾಲ್ ಸೇರಿದ್ದಾರೆ. ಅಟ್ಲಾಂಟಾದಲ್ಲಿ ಇಂದು ಮಧ್ಯರಾತ್ರಿ ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಎರಡನೇ ಸೆಮಿಫೈನಲ್ಸ್ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ಅರ್ಜೆಂಟೀನಾ ಇಂಗ್ಲೆಂಡ್ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30 ಆರಂಭವಾಗಲಿದೆ. ಈ ಪಂದ್ಯದಲ್ಲಿ ಗೆಲ್ಲುವ ತಂಡ ಫೈನಲ್ ಪಂದ್ಯದಲ್ಲಿ ಸ್ಪೇನ್ ತಂಡದ ವಿರುದ್ಧ ಪ್ರಶಸ್ತಿಗಾಗಿ ಸೆಣಸಲಿದೆ. ಅಮೆರಿಕದ ಟೆಕ್ಸಾಸ್ನ ಡಲ್ಲಸ್ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಪಂದ್ಯಾವಳಿಯ ಮೊದಲ ಸೆಮಿಫೈನಲ್ಸ್ನಲ್ಲಿ ಪಂದ್ಯದಲ್ಲಿ ಸ್ಪೇನ್ ತಂಡ ಫ್ರಾನ್ಸ್ ವಿರುದ್ದ 2-0 ಗೋಲುಗಳ ಅಂತರದ ಭರ್ಜರಿ ಜಯ ಸಾಧಿಸುವ ಮೂಲಕ ಫಿಫಾ ವಿಶ್ವಕಪ್ 2026 ಫೈನಲ್ಸ್ಗೆ ಲಗ್ಗೆ ಇಟ್ಟಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಯುಕೆ ಮುಕ್ತ ವ್ಯಾಪಾರ ಒಪ್ಪಂದ, ಕೇಂದ್ರ ಸಚಿವರು ಹಾಗೂ ಕೈಗಾರಿಕಾ ವಲಯದಿಂದ ಪ್ರಶಂಸೆಯ ಮಹಾಪೂರ. ಇಂದು ವಿಶ್ವ ಕೌಶಲ್ಯ ದಿನ, 11 ವರ್ಷ ಪೂರೈಸಿದ ಕೌಶಲ್ಯಾಭಿವೃದ್ಧಿ ಕೇಂದ್ರದ ಸ್ಕಿಲ್ ಇಂಡಿಯಾ ಅಭಿಯಾನ. ಹೈದರಾಬಾದ್ನಲ್ಲಿ 12ನೇ ಬ್ರಿಕ್ಸ್ ಕಾರ್ಮಿಕ ಮತ್ತು ಉದ್ಯೋಗ ಸಚಿವರ ಸಭೆ ಆರಂಭ, ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವೀಯ ಅಧ್ಯಕ್ಷತೆ. ಇರಾನ್ಗೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಠಿಣ ಎಚ್ಚರಿಕೆ, ಮಾತುಕತೆಗೆ ಬಾರದಿದ್ದರೆ ಇಂಧನ ಮೂಲ ಸೌಕರ್ಯಗಳ ಮೇಲೆ ದಾಳಿ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಎರಡನೇ ಸೆಮಿಫೈನಲ್ಸ್ನಲ್ಲಿ ಇಂದು ಅರ್ಜೆಂಟೀನಾ ಇಂಗ್ಲೆಂಡ್ ಸೆಣಸು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
3: ಆಕಾಶವಾಣಿ ಮಂಗಳೂರು.

0: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ,
1: ಬರೀ ಒಂದು ಕ್ಲಿಕ್ ನಲ್ಲಿ ಅದ್ಭುತ ಸಿಕ್ಬಿದ್ರು.
2: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
3: ಜಾಣರಾಗಿರಿ, ಜಾಗರೂಕರಾಗಿರಿ.

ಸ್ವರಮಾಧುರ್ಯ ಕಾರ್ಯಕ್ರಮದಲ್ಲಿ ಇದುವರೆಗೆ ಮೌನೇಶ್ ಕುಮಾರ್ ಛಾವಣಿ ಅವರು ಹಾಡಿದ ಪುರಂದರದಾಸರ ಕೀರ್ತನೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಜೊತೆ ನಾನು ಗಾಯತ್ರಿ ನಾನಿಲ್. ಕೇಳುಗರೆ, ಕಣ್ಣುಗಳನ್ನು ಮುಖದ ಕನ್ನಡಿ ಅಂತಾರೆ, ಮುಖದ ಮೇಲಿರುವ ನಗುವನ್ನು ಮನಸ್ಸಿನ ಕನ್ನಡಿ ಅಂತಾರೆ. ಮನದಲ್ಲಿ ಯಾವ ಭಾವನೆ ಇದೆಯೋ ಅದೇ ಭಾವದ ನಗು ಮುಖದಲ್ಲಿ ಮೂಡುತ್ತದೆ. ನಗು, ಸ್ಮೈಲ್, ಯಾರಿಗೆ ಇಷ್ಟ ಇಲ್ಲ ಹೇಳಿ? ಆದರೆ ಕೆಲವರು ನಗೋದಕ್ಕೂ ಕಷ್ಟ ಪಡೋದಿದೆ, ಜಿಪುಣತನ ಮಾಡೋದಿದೆ. ನಗು ಪ್ರಕೃತಿ ಸಹಜ ಕ್ರಿಯೆ, ನಗು ಚೈತನ್ಯದಾಯಕ ಪ್ರಕ್ರಿಯೆ, ನಗು ಮನಸ್ಸಿನ ಸೌಂದರ್ಯ, ನಗು ಮನಸ್ಸನ್ನ ಉಲ್ಲಾಸಗೊಳಿಸುವ ಸಂಜೀವಿನಿ. ಈ ಜಗತ್ತಿನಲ್ಲಿ ನಗಬಲ್ಲ ಪ್ರಾಣಿ ಅಂದ್ರೆ ಅದು ಮನುಷ್ಯ ಮಾತ್ರ ಅಂತಾರೆ. ಇದನ್ನ ಪೂರ್ತಿ ಒಪ್ಪೋದು ಕಷ್ಟ. ಆದರೆ ಕೇಳುಗರೆ, ನಗುವಿನಲ್ಲಿ ಎಷ್ಟು ಬಗೆ ಇರಬಹುದು? ಪಟ್ಟಿ ಮಾಡ್ತಾ ಒಂದು ಹಾಡು ಕೇಳುವ ಬನ್ನಿ. ಇದೀಗ ಪಲ್ಲವಿ ಅನುಪಲ್ಲವಿ ಚಿತ್ರಕ್ಕಾಗಿ ಎಸ್ ಜಾನಕಿಯವರು ಹಾಡಿರುವ ಆರ್ ಎನ್ ಜಯಗೋಪಾಲ್ ಅವರ ಗೀತೆ, ಸಂಗೀತ ಇಳೆಯರಾಜಾ.

ಕೇಳುಗರೆ, ನಗು ಮನುಷ್ಯನ ಅತ್ಯಂತ ಸುಂದರ ಆಭರಣ. ಸಾವಿರ ಮಾತುಗಳಿಗಿಂತ ಒಂದು ನಗು ಹೆಚ್ಚು ಶಕ್ತಿಶಾಲಿ. ಪ್ರೀತಿ, ಸ್ನೇಹ, ಆತ್ಮೀಯತೆ ಮತ್ತು ನಂಬಿಕೆಯನ್ನು ಸುಲಭವಾಗಿ ಮತ್ತು ಸರಳವಾಗಿ ವ್ಯಕ್ತ ಮಾಡುತ್ತದೆ ನಗು. ಕೇಳುಗರೆ, ಯಾವೆಲ್ಲ ರೀತಿಯ ನಗುಗಳಿವೆ ನೋಡೋದಾದರೆ, ಮುಗ್ಧ ನಗು, ಸ್ನಿಗ್ಧ ನಗು, ಕಳ್ಳನಗು, ಮುಗುಳು ನಗು, ನಸುನಗು, ಹುಸಿನಗು, ವ್ಯಂಗ್ಯನಗು, ವಿಕಟನಗು, ಕೊಂಕುನಗು, ಶಿಷ್ಟಾಚಾರದ ನಗು, ಅಮರನಗು, ಸಾಂಕ್ರಾಮಿಕ ನಗು, ಅಟ್ಟಹಾಸದ ನಗು, ನಿಸರ್ಗನಗು, ಹೀಗೆ ಇನ್ನೂ ಅನೇಕ ಬಗೆಯ ನಗುಗಳಿವೆ. ಇವುಗಳಲ್ಲಿ ಬಹಳ ಮುಖ್ಯವಾದುದು ನಾವು ಮರೆತ ನಗು. ಹಿಂದೆಲ್ಲ ನಾವು ಪುಟ್ಟ ಪುಟ್ಟ ವಿಷಯಗಳನ್ನು ಕೂಡ ಆನಂದಿಸ್ತಾ ಇದ್ದೆವು, ನಗ್ತಾ ಇದ್ದೆವು. ಆದರೆ ಈಗ ನಾವು ಮನುಷ್ಯರನ್ನ ನೋಡಿ ನಗೋದು ಕಡಿಮೆ ಆಗಿದೆ, ಮೊಬೈಲ್ ರೀಲ್ಸ್ಗಳನ್ನು ನೋಡಿ ನಗೋದೇ ಹೆಚ್ಚು ಆಗಿದೆ. ಏನಂತೀರಾ? ಹುಸಿ ನಗುತ ಬಂದೇವಾ, ನಸು ನಗುತ ಬಾಳೋಣ, ತುಸು ನಗುತ ತೆರಳೋಣ, ಬಡನೂರು ವರುಷವ ಹರುಷದಿ ಕಳೆಯೋಣ, ಯಾಕಾರ ಕೆರಳೋಣ. ಇದು ಬೇಂದ್ರೆಯವರು ಹೇಳಿರುವ ಮಾತು. ಈ ಮಾತುಗಳನ್ನು ಮತ್ತೆ ಮತ್ತೆ ನೆನಪು ಮಾಡ್ತಾ ಇದೀಗ ಚಕ್ರವ್ಯೂಹ ಚಿತ್ರದ ಗೀತೆ ಹಾಡಿರುವವರು ಎಸ್ ಜಾನಕಿ ಮತ್ತು ಪಿ ಸುಶೀಲ, ಚಿ ಉದಯ್ ಶಂಕರ್ ಅವರ ರಚನೆ, ಸಂಗೀತ ಶಂಕರ್ ಗಣೇಶ್.

ಕೇಳುಗರಿ, ನಮ್ಮ ಕನ್ನಡ ಭಾಷೆಯಲ್ಲಿ ಹೊಟ್ಟೆ ಹುಣ್ಣಾಗುವಂತೆ ನಗೋದು ಅನ್ನೋ ಮಾತಿದೆ. ಏನು ಹಾಗಂದ್ರೆ? ನಿಯಂತ್ರಿಸಲಾಗದೆ ನಿರಂತರವಾಗಿ ನಗೋದಕ್ಕೆ ಹೊಟ್ಟೆ ಹುಣ್ಣಾಗುವಂತೆ ನಗೋದು ಅಂತಾರೆ. ಇಲ್ಲಿ ನಗೋದಕ್ಕೂ ಹೊಟ್ಟೆಯಲ್ಲಿ ಹುಣ್ಣಾಗುವುದಕ್ಕೂ ಯಾವ ಕನೆಕ್ಷನ್ನೂ ಇಲ್ಲ. ಕೇಳುಗರಿ, ನಗು ಮನಸ್ಸಿನ ಸಂತೋಷದ ಪ್ರತೀಕ. ನೀವು ಗಮನಿಸಿದ್ದೀರಾ, ನಾವು ನಗುವಾಗ ಮನಸ್ಸಿನ ಒತ್ತಡ, ಸ್ಟ್ರೆಸ್ ಕಡಿಮೆ ಆಗ್ತದೆ. ಯಾಕೆ? ಯಾಕಂದರೆ ನಗುವಾಗ ನಮ್ಮ ಶರೀರದಲ್ಲಿ ಎಂಡೋರ್ಫಿನ್ ಅನ್ನೋ ಹಾರ್ಮೋನು ಬಿಡುಗಡೆ ಆಗ್ತದೆ. ಎಂಡೋರ್ಫಿನ್ ಸಂತೋಷ, ಆನಂದವನ್ನು ಇಮ್ಮಡಿಗೊಳಿಸುವ ಹಾರ್ಮೋನ್. ನಾವು ಹೆಚ್ಚು ಹೆಚ್ಚು ನಕ್ಕಂತೆಲ್ಲ ಹೆಚ್ಚು ಹೆಚ್ಚು ಸಂತೋಷದ ಹಾರ್ಮೋನ್ ರಿಲೀಸ್ ಆಗ್ತದೆ. ಉಲ್ಲಾಸ, ನೆಮ್ಮದಿ, ಆನಂದ ಹೆಚ್ಚಾಗ್ತದೆ. ಕೇಳುಗರೆ, ನಗು ನಮಗೆ ಪ್ರಕೃತಿ ನೀಡಿರುವ ಉಚಿತವಾದ ಉಡುಗೊರೆ, ಆದರೆ ಅದರ ಮೌಲ್ಯ ಅಪಾರ. ಬನ್ನಿ ಇದೀಗ ನಗ್ತಾ ನಗ್ತಾ ನಮ್ಮಣ್ಣ ಚಿತ್ರದ ಈ ಗೀತೆಯನ್ನ ಕೇಳೋಣ.

ಕೇಳುಗರೆ, ಇದೀಗ ನಾವು ಆಲಿಸಿದ್ದು ನಮ್ಮಣ್ಣ ಚಿತ್ರದ ಗೀತೆ. ಗಾಯಕರು ಚಿತ್ರ ಹರಿಹರನ್ ಮತ್ತು ಸಂಗಡಿಗರು ಕವಿರಾಜ್ ಅವರ ರಚನೆ, ಸಂಗೀತ ಗುರುಕಿರಣ್. ಶ್ರೋತೃಗಳೇ, ನಗುವಿಗೆ ಭಾಷೆಯ ಮಿತಿಯಿಲ್ಲ, ದೇಶಗಳ ಗಡಿಯಿಲ್ಲ. ಜಗತ್ತಿನ ಎಲ್ಲೆಡೆ ನಗುವಿನ ಅರ್ಥ ಒಂದೇ, ಅದು ಆತ್ಮೀಯತೆ ಮತ್ತು ಸೌಹಾರ್ದ. ನಗು ಅಂದಾಗ ನಮಗೆ ಚಾರ್ಲಿ ಚಾಪ್ಲಿನ್ ನೆನಪಾಗ್ತಾರೆ, ನಗು ಅಂದಾಗ ಅರವಿಂದ ಬೋಳಾರ್ ನೆನಪಾಗ್ತಾರೆ, ನಗು ಅಂದಾಗ ಜಗ್ಗೇಶ್ ನೆನಪಾಗ್ತಾರೆ, ನರಸಿಂಹರಾಜು ನೆನಪಾಗ್ತಾರೆ, ಸದಾ ನಗಿಸುವ ಟಾಮ್ ಅಂಡ್ ಜೆರಿ ಸರಣಿ ನೆನಪಾಗ್ತದೆ. ಕೇಳುಗರೆ, ಅಳೋದಿಕ್ಕೆ ನಮ್ಮ ಸುತ್ತಮುತ್ತ ಅನೇಕ ಕಾರಣಗಳಿವೆ, ಆದರೆ ನಗೋದಕ್ಕೆ ಯಾವ ಕಾರಣವೂ ಬೇಕಾಗಿಲ್ಲ. ಏನಂತೀರಿ? ನಗುವಾಗ 80 ಸ್ನಾಯುಗಳು ಪರಿಚಲನೆ ಆಗ್ತವೆ. ನಗುವಾಗ ಭುಜ, ಬೆನ್ನು, ಕುತ್ತಿಗೆಯ ಸ್ನಾಯುಗಳು ವಿಶ್ರಾಂತಿ ಪಡೆಯುತ್ತವೆ. ನಗುವಾಗ ಉಸಿರು ನಿರಾಳಗೊಳ್ತದೆ. ಏನಂತೀರಿ? ಯೋಚನೆ ಮಾಡ್ತಾ ಇದೀಗ ಈ ಹಾಡು.

ಕೇಳುಗರೆ, ರಾಜೇಶ್ ಬದ್ರಿ ಪ್ರಸಾದ್ ಬಿಆರ್ ಛಾಯಾ ಹಾಡಿದ ಚೈತ್ರದ ಚಿಗುರು ಚಿತ್ರದ ಗೀತೆಯನ್ನು ಕೇಳಿದಿರಿ. ಗೀತರಚನೆ ಕೆ ಕಲ್ಯಾಣವರದು, ಸಂಗೀತ ವಿ ಮನೋಹರ್. ಶ್ರೋತೃಗಳೇ, ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ, ನಗುವ ಕೇಳುತ್ತ ನಗುವುದು ಅತಿಶಯದ ಧರ್ಮ, ನಗುವ ನಗಿಸುತ್ತ ನಗಿಸಿ ನಗುತ ಬಾಳುವ ವರವಮಿಗೆ ನೀನು ಬೇಡಿಕೊಳ್ಳೋ ಮಂಕುತಿಮ್ಮ. ಇದು ಡಿ ವಿಜಿಯವರ ಕಗ್ಗದ ನುಡಿ. ನಮ್ಮೆಲ್ಲರಲ್ಲಿ ನಗುವೆಂಬ ನಗದು ಸದಾ ಸಮೃದ್ಧವಾಗಿರಲಿ ಎಂಬ ಹಾರೈಕೆಯೊಂದಿಗೆ ಇದೀಗ ಸ್ವರ್ಣ ಸಂಸಾರ ಚಿತ್ರಕ್ಕಾಗಿ ಕೆಜೆ ಯೇಸುದಾಸ್, ಮಂಜುಳಾ ಗುರುರಾಜ್ ಹಾಗೂ ಬಿಆರ್ ಛಾಯಾ ಹಾಡಿರುವ ಆರ್ ಎನ್ ಜಯಗೋಪಾಲ್ ಅವರ ಗೀತೆ, ಸಂಗೀತ ಉಪೇಂದ್ರ ಕುಮಾರ್.

0: ಪೆದ್ದಿ ಚಿತ್ರಕ್ಕಾಗಿ ಮೋಹಿತ್ ಚೌಹಾನ್ ಹಾಗೂ ಸಂಗಡಿಗರು ಹಾಡಿದ ರಾಖೀಬ್ ಆಲಂ ಅವರ ಗೀತೆಯನ್ನು ಕೇಳಿದಿರಿ. ಸಂಗೀತ ಎ.ಆರ್. ರೆಹಮಾನ್.
1: ಆತ್ಮೀಯ ಕೇಳುಗರೆ, ಡಾಕ್ಟರ್ ಅಗರ್ವಾಲ್ ಸ್ನೇಹಿತರ ಮಿತ್ರ, ಕಣ್ಣಿನ ಆರೋಗ್ಯದ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಇಂದು ರಾತ್ರಿ 7:15 ಪ್ರಸಾರವಾಗಲಿದೆ. ಇಂದಿನ ಕಾರ್ಯಕ್ರಮದಲ್ಲಿ ಕೆಂಗಣ್ಣು ಹಾಗೂ ಕಣ್ಣಿನಲ್ಲಿ ನೀರು ಇಳಿಯುವುದು, ಈ ವಿಷಯದ ಕುರಿತಾಗಿ ಮಾತನಾಡುತ್ತಾರೆ ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್ನ ನೇತ್ರ ತಜ್ಞರಾದ ಡಾಕ್ಟರ್ ಎಂ ವಸಂತ ಪೈ ಇವರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್, ಕಂಕನಾಡಿ, ಮಂಗಳೂರು. ತಪ್ಪದೇ ಕೇಳಿ ಡಾಕ್ಟರ್ ಅಗರ್ವಾಲ್ಸ್ ನೇತ್ರ ಮಿತ್ರ, ಕಣ್ಣಿನ ಆರೋಗ್ಯದ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಇಂದು ರಾತ್ರಿ 7:15

ಚಕರಕಚೀಚಾಚೋ ಚಕಲೋರಂ ಗಂಡೋ ವಂಡೋ ಲಕರಕಟಂ ಅಕ್ಕೋ ಟಕ್ಕೋ ಇಡಿಗಿಡಿ ಗಿಡಿಗೋ ಇಡಿಪಾಯ್ ವಿಡಿಪಾಯ್ ಚಿಕ್ಕಿ ಚಕಚೋ ಗಿಲಿಗಿಲಿಮಲ್ ಸುಲು ಸುಲು ಮಲ್ ಮಕನಕ ಹುಕುಬುಕುರೆ ಟುಕುಬುಕುರೆ ಚಕಲಕ ಬಿಕ್ಕೋ ಚಿಕ್ಕೋ ಸಿರಿ ಸಿಲಿ ಸಿಲಿಗೋ ಬಗಡದುಂ ಜಗಡದುಂ ಚಿಕಿ ಚಕಚೋ. ಹಾ.

0: ಶಾನ್ ಆಮೀರ್ ಖಾನ್ ಹಾಗೂ ಸಂಗಡಿಗರು ಹಾಡಿದ ತಾರೆ ಜಮೀನ್ ಪರ್ ಚಿತ್ರದ ಗೀತೆಯನ್ನು ಕೇಳಿದಿರಿ. ಗೀತ ರಚನೆ ಪ್ರಸೂನ್ ಜೋಶಿ, ಸಂಗೀತ ಶಂಕರ್ ಎಹಸಾನ್ ಲಾಯ್. ಹಿಂದಿ ಚಿತ್ರಗೀತೆಗಳ ಈ ಪ್ರಸಾರ
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ಭಾರತ ಬ್ರಿಟನ್ ನಡುವೆ ಮುಕ್ತ ವ್ಯಾಪಾರ ಒಪ್ಪಂದ ಹಿನ್ನೆಲೆ ಬೆಂಗಳೂರಿನ ಜಿಂದಾಲ್ನಿಂದ ಅಲ್ಯೂಮಿನಿಯಂ ಉತ್ಪನ್ನಗಳ ರವಾನೆ. ನವದೆಹಲಿಯಲ್ಲಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಸಭೆ, ಕರ್ನಾಟಕ, ತಮಿಳುನಾಡು, ಕೇರಳ, ಪುದುಚೇರಿ ಅಧಿಕಾರಿಗಳು ಭಾಗಿ. ಆಸ್ತಿಯ ಸಂಪೂರ್ಣ ಹಕ್ಕು ಮಾಲೀಕರಿಗೆ ಇರಬೇಕು, ವಸತಿ ಸಮುಚ್ಚಯಗಳ ಪ್ರತಿನಿಧಿಗಳೊಂದಿಗೆ ಸಂವಾದದಲ್ಲಿ ಮುಖ್ಯಮಂತ್ರಿ ಅಭಿಮತ. ಕರ್ನಾಟಕ ಶಾಶ್ವತ ನಿವಾಸ ಪ್ರಮಾಣ ಪತ್ರ ರದ್ದುಪಡಿಸುವಂತೆ ರಾಜ್ಯಪಾಲರಿಗೆ ಬಿಜೆಪಿ ಮನವಿ. ಭಾರತ ಮತ್ತು ಯುಕೆ ನಡುವಿನ ಐತಿಹಾಸಿಕ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಸಿಇಟಿಎ ಹಾಗೂ ಸಾಮಾಜಿಕ ಭದ್ರತೆ ಒಪ್ಪಂದವಾದ ದ್ವಿಗುಣ ಕೊಡುಗೆ ಒಪ್ಪಂದ ಡಿಸಿಸಿ ಇಂದಿನಿಂದ ಅಧಿಕೃತವಾಗಿ ಅನುಷ್ಠಾನಗೊಂಡಿದೆ. ಈ ಒಪ್ಪಂದ ಬ್ರಿಟನ್ ಮಾರುಕಟ್ಟೆಯಲ್ಲಿ ಶೇಕಡಾ 99% ಭಾರತೀಯ ಉತ್ಪನ್ನಗಳಿಗೆ ಸಂಪೂರ್ಣ ಸುಂಕರಹಿತ ಪ್ರವೇಶ ಕಲ್ಪಿಸಿದ್ದು ಉಭಯ ದೇಶಗಳ ನಡುವಿನ ವ್ಯಾಪಾರ ಮತ್ತು ಹೂಡಿಕೆ ಸಂಬಂಧಗಳಲ್ಲಿ ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡಲಿದೆ. ಈ ಒಪ್ಪಂದದ ಅಡಿಯಲ್ಲಿ ಇಂದು ಬೆಂಗಳೂರಿನ ಜಿಂದಾಲ್ ಅಲ್ಯೂಮಿನಿಯಂನಿಂದ ಅಲ್ಯೂಮಿನಿಯಂ ಉತ್ಪನ್ನಗಳನ್ನು ಮೊದಲ ಬಾರಿಗೆ ರವಾನಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯದಲ್ಲಿರುವ ಬ್ರಿಟಿಷ್ ಡೆಪ್ಯೂಟಿ ಹೈಕಮಿಷನರ್ ಚಂದ್ರು ಅಯ್ಯರ್ ಮಾತನಾಡಿ, ಈ ಒಪ್ಪಂದದಿಂದಾಗಿ ದಕ್ಷಿಣ ಭಾರತದಿಂದಾಗಿ ರಫ್ತಾಗಲಿರುವ ಹೆಚ್ಚಿನ ಉತ್ಪನ್ನಗಳು ಯುಕೆಯಲ್ಲಿ ಕಡಿಮೆ ಬೆಲೆಗೆ ಸಿಗಲಿದೆ ಎಂದು

0: ಎಂದು ತಿಳಿಸಿದ್ದಾರೆ. ರಾಜ್ಯದಿಂದ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಕಾಫಿ, ಮಸಾಲೆ ಪದಾರ್ಥಗಳು ಹಾಗೂ ಮೀನಿನ ಉತ್ಪನ್ನಗಳು ರವಾನೆಯಾಗಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಸ್ಕಾಚ್, ವಿಸ್ಕಿ, ಮಿಠಾಯಿ ಉತ್ಪನ್ನಗಳು, ಐಷಾರಾಮಿ ಕಾರುಗಳು ಭಾರತದಲ್ಲಿ ಕಡಿಮೆ ಸುಂಕದೊಂದಿಗೆ ಲಭ್ಯವಾಗಲಿದೆ ಎಂದು ಹೇಳಿದ್ದಾರೆ.
1: This is the day where we are celebrating the UK-India FTA that has entered into force since midnight. And this is going to be a game changer of a deal. This has already had a positive impact on the bilateral trade. And we expect more products from and services from Bangalore, from other parts of Karnataka and the wider South India to be now available in the United Kingdom under reduced tariff rates. The first consignment of aluminium products from Jindal Aluminium is leaving Bangalore today under the new free trade agreement, and it will be reaching the United Kingdom very soon. It's a win-win for both India and the United Kingdom, and it's an absolute pleasure and honor to be part of this celebration.
0: ಇದೇ ವೇಳೆ ಮಾತನಾಡಿದ ವಾಣಿಜ್ಯ ಸಚಿವಾಲಯದ ನಿರ್ದೇಶಕಿ ಡೋರ್ನಾ ಘೋಷ್, ಈ ಒಪ್ಪಂದದ ಸಣ್ಣ ಮತ್ತು ಮಧ್ಯಮ ಉದ್ಯಮಿಗಳು, ಎಂಎಸ್ಎಂಇಗಳು ಹೆಚ್ಚಿನ ಪ್ರಯೋಜನ ಪಡೆಯಲಿದ್ದಾರೆ ಎಂದು ತಿಳಿಸಿದ್ದಾರೆ.
2: This agreement between India and UK marks the signalling of a period of growth which is unprecedented for the country, because we are going to get major share, almost tariff line reduction to 0% across 99 HS tariff lines. This is a historic event for that.
0: ನವದೆಹಲಿಯಲ್ಲಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಮತ್ತು ಕಾವೇರಿ ನೀರು ನಿಯಂತ್ರಣ ಸಮಿತಿ ಸಭೆ ಆರಂಭವಾಗಿದೆ. ಸಮಿತಿ ಅಧ್ಯಕ್ಷ ವಿನೀತ್ ಗುಪ್ತಾ ನೇತೃತ್ವದಲ್ಲಿ ನಡೆಯುತ್ತಿರುವ ಹಿರಿಯ ಅಧಿಕಾರಿಗಳು ಸಭೆಯಲ್ಲಿ ಬರ ಹಾಗೂ ಕುಡಿಯುವ ನೀರಿನ ಸಮಸ್ಯೆ ಕುರಿತಂತೆ ರಾಜ್ಯದ ವಾಸ್ತವ ಸ್ಥಿತಿಯನ್ನು ರಾಜ್ಯ ಸರ್ಕಾರ ಸಮರ್ಥವಾಗಿ ಮಂಡಿಸಿದ್ದಾರೆ. ಕಾವೇರಿ ಕೊಳದ ವ್ಯಾಪ್ತಿಯ ಜಲಾಶಯಗಳಲ್ಲಿ ಸದ್ಯ ಸಂಗ್ರಹವಾಗಿರುವ ನೀರಿನ ಕುರಿತು ಚರ್ಚೆ ನಡೆಸಲಾಗುತ್ತಿದೆ. ರಾಜ್ಯ ಮಾತ್ರವಲ್ಲದೆ ತಮಿಳುನಾಡು, ಕೇರಳ ಹಾಗೂ ಪುದುಚೇರಿಯ ಅಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ಈ ನಡುವೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದು ರಾಜ್ಯದ ಜಲಾಶಯಗಳ ಸ್ಥಿತಿಗತಿ ಕುರಿತಂತೆ ವಿವರ ನೀಡಿದ್ದಾರೆ. ಪ್ರಮುಖ ಜಲಾನಯನ ಪ್ರದೇಶವಾಗಿರುವ ಮಲೆನಾಡು ಪ್ರದೇಶವು ಅತ್ಯಧಿಕ ಎಂದರೆ ಶೇಕಡಾ 34% ಮಳೆ ಕೊರತೆಯನ್ನು ದಾಖಲಿಸಿದೆ. ಕರಾವಳಿ ಪ್ರದೇಶ ಶೇಕಡಾ 30%, ಉತ್ತರ ಒಳನಾಡು ಶೇಕಡಾ 24%, ದಕ್ಷಿಣ ಒಳನಾಡು ಶೇಕಡಾ 18% ಮುಂಗಾರು ಕೊರತೆಯನ್ನು ಎದುರಿಸುತ್ತಿದೆ ಎಂದು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಬೆಂಗಳೂರು ಭಾರತದ ಹೃದಯವಾಗಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಕರ್ನಾಟಕ ಅಪಾರ್ಟ್ಮೆಂಟ್ ವಿಧೇಯಕ 2026 ಕುರಿತಂತೆ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ಗಳ ಪ್ರತಿನಿಧಿಗಳೊಂದಿಗೆ ಸಂವಾದ ನಡೆಸಿ ಮಾತನಾಡಿದ ಅವರು, ಆಸ್ತಿ ಮಾಲೀಕರ ಸಮಸ್ಯೆಗಳ ಬಗ್ಗೆ ಸರ್ಕಾರಕ್ಕೆ ಅರಿವಿದ್ದು ಆಸ್ತಿಯ ಸಂಪೂರ್ಣ ಹಕ್ಕು ಮಾಲೀಕರಿಗೆ ಇರಬೇಕು ಎಂದು ತಿಳಿಸಿದ್ದಾರೆ. ಕಷ್ಟಪಟ್ಟು ಗಳಿಸಿರುವ ಆಸ್ತಿಯನ್ನು ಮಾಲೀಕರು ಸರಿಯಾಗಿ ಅನುಭವಿಸಬೇಕೆನ್ನುವುದು ಸರ್ಕಾರದ ಆಶಯವಾಗಿದೆ. ಈ ನಿಟ್ಟಿನಲ್ಲಿ ಸರ್ಕಾರ ರಾಜ್ಯದಲ್ಲಿ ಈ ಖಾತಾವನ್ನು ಮನೆ ಬಾಗಿಲಿಗೆ ನೀಡುವ ವ್ಯವಸ್ಥೆ ಕಲ್ಪಿಸುವ ಮೂಲಕ ಕ್ರಾಂತಿ ಉಂಟು ಮಾಡಿದೆ ಎಂದು ಹೇಳಿದ್ದಾರೆ. ಬೆಂಗಳೂರಿನ 40 ಲಕ್ಷ ಆಸ್ತಿಗಳಲ್ಲಿ 26 ಲಕ್ಷ ಆಸ್ತಿಗಳಿಗೆ ಈ ಖಾತಾ ನೀಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ನಗರದಲ್ಲಿ ಹೈರೈಸ್ ಕಟ್ಟಡಗಳ ನಿರ್ಮಾಣಕ್ಕೆ ಹೆಚ್ಚು ಒತ್ತು ನೀಡಲಾಗಿದೆ. ವಿಶ್ವದ ನಾಯಕರು ಬೆಂಗಳೂರಿನತ್ತ ಆಕರ್ಷಿತರಾಗುತ್ತಿದ್ದು ವಿದೇಶಿ ಹೂಡಿಕೆದಾರರು ನಗರದಲ್ಲಿ ಹೂಡಿಕೆ ಮಾಡಲು ಆಸಕ್ತಿ ತೋರುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕದಲ್ಲಿ ಶಾಶ್ವತ ನಿವಾಸ ಪ್ರಮಾಣ ಪತ್ರ ನೀಡುವ ರಾಜ್ಯ ಸರ್ಕಾರದ ನಿರ್ಧಾರವನ್ನು ರದ್ದುಪಡಿಸಬೇಕೆಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದ್ದಾರೆ. ಸರ್ಕಾರದ ಈ ನಿರ್ಧಾರವು ಅಕ್ರಮ ಬಾಂಗ್ಲಾದೇಶಿಯರನ್ನು ರಾಜ್ಯದ ಶಾಶ್ವತ ಮತದಾರರನ್ನಾಗಿ ಮಾಡುವ ಹುನ್ನಾರ ಎಂದು ಆರೋಪಿಸಿದ್ದಾರೆ. ಕಾಂಗ್ರೆಸ್ಗೆ ಮತ ಹಾಕುವವರನ್ನು ಶಾಶ್ವತ ನಾಗರಿಕರನ್ನಾಗಿ ಮಾಡುವ ಪ್ರಯತ್ನ ಇದಾಗಿದೆ ಎಂದು ದೂರಿದ್ದಾರೆ. ಈ ನಿರ್ಧಾರವು ಮುಂದಿನ ದಿನಗಳಲ್ಲಿ ದೇಶದ ಕಾನೂನು ತೊಡಕುಗಳಿಗೆ ತೊಂದರೆ ಉಂಟು ಮಾಡಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ರಾಜ್ಯಪಾಲರು ಮನವಿಯನ್ನು ಸ್ವೀಕರಿಸಿದ್ದು ಸರ್ಕಾರಕ್ಕೆ ಸಲಹೆ ನೀಡುವುದಾಗಿ ತಿಳಿಸಿದ್ದಾರೆ ಎಂದು ಆರ್ ಅಶೋಕ ಹೇಳಿದ್ದಾರೆ. ಮುಖ್ಯಮಂತ್ರಿ ಡಿಕೆ

0: ಶಿವಕುಮಾರ್ ಇಂದು ನವದೆಹಲಿಗೆ ಪ್ರಯಾಣ ಬೆಳೆಸಲಿದ್ದು ಕೇಂದ್ರ ಸಚಿವರನ್ನು ಭೇಟಿ ಮಾಡಿ ಬರ ಪರಿಹಾರ ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ. ಮುಖ್ಯಮಂತ್ರಿಯವರ ವಿಶೇಷ ಕರ್ತವ್ಯ ಅಧಿಕಾರಿ ಹಾಗೂ ಪದನಿಮಿತ್ತ ಸರ್ಕಾರದ ಜಂಟಿ ಕಾರ್ಯದರ್ಶಿ ಬಿಎಸ್ ಶ್ರೀಧರ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ತಮ್ಮ ದೆಹಲಿ ಪ್ರವಾಸದ ವೇಳೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪಕ್ಷದ ವರಿಷ್ಠರೊಂದಿಗೆ ಸಂಪುಟ ವಿಸ್ತರಣೆ ಕುರಿತಂತೆಯೂ ಚರ್ಚೆ ನಡೆಸಲಿದ್ದಾರೆ. ಕೇಳುಗರನ್ನು ಎಂದಿಗೂ ಲಘುವಾಗಿ ಪರಿಗಣಿಸಬಾರದು ಎಂದು ಪ್ರಸಾರ ಭಾರತಿ ಅಧ್ಯಕ್ಷ ಪ್ರಸೂನ್ ಜೋಶಿ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರು ಆಕಾಶವಾಣಿ ಕೇಂದ್ರಕ್ಕೆ ಇಂದು ಭೇಟಿ ನೀಡಿದ ಅವರು ಸಿಬ್ಬಂದಿಯೊಂದಿಗೆ ಸಂವಾದ ನಡೆಸಿ ಮಾತನಾಡಿ, ಮಾಧ್ಯಮ ಕ್ಷೇತ್ರದಲ್ಲಿ ಬದಲಾಗುತ್ತಿರುವ ಸ್ವರೂಪವನ್ನು ಸಿಬ್ಬಂದಿ ಅರ್ಥ ಮಾಡಿಕೊಂಡಿರುವುದು ಸಂತಸದಾಯಕವಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇಂದಿನ ದಿನಗಳಲ್ಲಿ ತಂತ್ರಜ್ಞಾನ ಮತ್ತು ಜನರ ಜೀವನ ಶೈಲಿ ಅತ್ಯಂತ ವೇಗವಾಗಿ ಬದಲಾಗುತ್ತಿದ್ದು, ಶ್ರೋತೃಗಳು ನಿರ್ದಿಷ್ಟ ಕಾರ್ಯಕ್ರಮಗಳ ಪ್ರಕಾರಕ್ಕಿಂತ ತಮ್ಮ ಅನುಕೂಲಕ್ಕೆ ತಕ್ಕಂತೆ ವಿಷಯಗಳನ್ನು ಆಲಿಸಲು ಆದ್ಯತೆ ನೀಡಿದ್ದಾರೆ ಎಂದು ತಿಳಿಸಿದ್ದಾರೆ. ಹೊಸ ಕಾಲಘಟ್ಟದ ಅಗತ್ಯತೆಗಳಿಗೆ ಅನುಗುಣವಾಗಿ ಪ್ರಸ್ತುತತೆಯನ್ನು ಉಳಿಸಿಕೊಳ್ಳುವುದು ಅಷ್ಟೇ ಮುಖ್ಯವಾಗಿದೆ ಎಂದು ಸಿಬ್ಬಂದಿಗೆ ಕಿವಿಮಾತು ಹೇಳಿದ್ದಾರೆ.
1: People see content as when they have time and you don't have any excuses when you reach out to them. Either it's good for them or it's not good for them. So I think having said that, Akashvani already knows that and always had a soul. A soul of any organization, any person, any collective is very important. For me, that is to be kept intact. And also not forgetting that we are living in new times and new challenges will come. But it doesn't mean that we have to lose our soul. How to keep our soul intact and yet be relevant and contextual would be the challenge. And I'm sure that innovation will see us through.
0: ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಪ್ರಾಯೋಜಿತ ಶೇಕಡ 50% ಸಂಚಾರ ದಂಡ ರಿಯಾಯಿತಿಗೆ ಉತ್ತಮ ಸ್ಪಂದನೆ ದೊರೆತಿದೆ. ಈ ಯೋಜನೆಯಡಿ 19 ಲಕ್ಷಕ್ಕೂ ಹೆಚ್ಚು ಚಲನ್ಗಳನ್ನು ಇತ್ಯರ್ಥಪಡಿಸಿ 55 ಕೋಟಿ ರೂಪಾಯಿ ಆದಾಯ ಸಂಗ್ರಹಿಸಲಾಗಿದೆ. ಇತ್ತೀಚಿನ ಮೆಗಾಲೋಕ ಅದಾಲತ್ನಲ್ಲಿ ಒಟ್ಟು 78,79,000 ಪ್ರಕರಣಗಳು ಇತ್ಯರ್ಥಗೊಂಡು 3,017 ಕೋಟಿ ರೂಪಾಯಿ ಮೌಲ್ಯದ ವಿವಾದಗಳು ಬಗೆಹರಿದಿವೆ. ಕೇಂದ್ರ ಸರ್ಕಾರದ ಸ್ವಚ್ಛ ಸರ್ವೇಕ್ಷಣಾ ಸಮೀಕ್ಷೆಯಲ್ಲಿ ದಾವಣಗೆರೆ ನಗರ ರಾಜ್ಯದಲ್ಲೇ ಪ್ರಥಮ ಸ್ಥಾನ ಹಾಗೂ ದೇಶದಲ್ಲಿ 32ನೇ ಶ್ರೇಯಾಂಕ ಗಳಿಸಿ ಅತ್ಯುತ್ತಮ ಸಾಧನೆ ಮಾಡಿದೆ ಎಂದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಸಮರ್ಥ್ ಶಾಮನೂರು ತಿಳಿಸಿದ್ದಾರೆ. ದಾವಣಗೆರೆ ಸ್ವಚ್ಛತೆಯಲ್ಲಿ ಈ ಮಟ್ಟದ ಸಾಧನೆ ಮಾಡಲು ಸ್ವಚ್ಛತಾ ಕಾರ್ಮಿಕರ ನಿರಂತರ ಶ್ರಮವೇ ಪ್ರಮುಖ ಕಾರಣ ಎಂದು ಹೇಳಿದ್ದಾರೆ. ಮುಂದಿನ ವರ್ಷ ನಿಮ್ಮೆಲ್ಲರ ಸಹಕಾರದಿಂದ ಈ ಶ್ರೇಯಾಂಕವನ್ನು ಮತ್ತಷ್ಟು ಉತ್ತಮಪಡಿಸಿ ದೇಶದ ಅಗ್ರ ನಗರಗಳ ಪಟ್ಟಿಗೆ ತರುವ ಗುರಿ ಹೊಂದಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಬ್ರಿಟನ್ ನಡುವೆ ಮುಕ್ತ ವ್ಯಾಪಾರ ಒಪ್ಪಂದ ಹಿನ್ನೆಲೆ, ಬೆಂಗಳೂರಿನ ಜಿಂದಾಲ್ನಿಂದ ಅಲ್ಯೂಮಿನಿಯಂ ಉತ್ಪನ್ನಗಳ ರವಾನೆ. ನವದೆಹಲಿಯಲ್ಲಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಸಭೆ, ಕರ್ನಾಟಕ, ತಮಿಳುನಾಡು, ಕೇರಳ, ಪುದುಚೇರಿ ಅಧಿಕಾರಿಗಳು ಭಾಗಿ. ಆಸ್ತಿಯ ಸಂಪೂರ್ಣ ಹಕ್ಕು ಮಾಲೀಕರಿಗೆ ಇರಬೇಕು, ವಸತಿ ಸಮುಚ್ಚಯಗಳ ಪ್ರತಿನಿಧಿಗಳೊಂದಿಗೆ ಸಂವಾದದಲ್ಲಿ ಮುಖ್ಯಮಂತ್ರಿ ಅಭಿಮತ. ಕರ್ನಾಟಕ ಶಾಶ್ವತ ನಿವಾಸ ಪ್ರಮಾಣ ಪತ್ರ ರದ್ದುಪಡಿಸುವಂತೆ ರಾಜ್ಯಪಾಲರಿಗೆ ಬಿಜೆಪಿ ಮನವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
2: ಆಕಾಶವಾಣಿ ಮಂಗಳೂರು ಚಿತ್ರಗೀತೆಗಳು. ಮೊದಲಿಗೆ ಲಕ್ಕಿ ಚಿತ್ರಕ್ಕಾಗಿ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಹಾಡಿರುವ ಜಯಂತ್ ಕಾಯ್ಕಿಣಿಯವರ ಗೀತೆ, ಸಂಗೀತ ಅರ್ಜುನ್ ಜನ್ಯಾ.

ಲಕ್ಕಿ ಚಿತ್ರಕ್ಕಾಗಿ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಹಾಡಿದ ಗೀತೆಯನ್ನು ಕೇಳಿದಿರಿ. ಇದೀಗ ಬಘೀರಾ ಚಿತ್ರದ ಗೀತೆ, ಹಾಡಿರುವವರು ರಿತೇಶ್ ಜಿ ರಾವ್, ಪ್ರಮೋದ್ ಮರವಂತೆ ಅವರ ರಚನೆ, ಸಂಗೀತ ಅಜನೀಶ್ ಬಿ ಲೋಕನಾಥ್.

ಎಂಡಿ ಪಲ್ಲವಿ ಶ್ರೀಧರ್ ವಿ ಸಂಭ್ರಮ್ ಹಾಗೂ ಸಂಗಡಿಗರು ಹಾಡಿದ ಎಸ್ ಜಿ ಸಿದ್ದರಾಮಯ್ಯ ಅವರ ಗೀತೆಯನ್ನು ಕೇಳಿದಿರಿ. ಸಂಗೀತ ಶ್ರೀಧರ್ ವಿ ಸಂಭ್ರಮ್, ಚಿತ್ರ ಕಾಸಿನ ಸರ.

ಬಚ್ಚನ್ ಚಿತ್ರಕ್ಕಾಗಿ ವಿಜಯಪ್ರಕಾಶ್ ಹಾಗೂ ಸಂಗಡಿಗರು ಹಾಡಿದ ಕವಿರಾಜ್ ಅವರ ಗೀತೆಯನ್ನು ಕೇಳಿದಿರಿ. ಸಂಗೀತ ವಿ ಹರಿಕೃಷ್ಣ. ಕಾರ್ಯಕ್ರಮದ ಕೊನೆಯಲ್ಲಿ ಧನ್ ಧನಾಧನ್ ಚಿತ್ರಕ್ಕಾಗಿ ಕೆ ಸಾಯಿ ಕಾರ್ತಿಕ್ ಹಾಗೂ ಸುವರ್ಣ ರಾಥೋಡ್ ಹಾಡಿರುವ ರಾಮ್ ನಾರಾಯಣ್ ಅವರ ಗೀತೆ, ಸಂಗೀತ ಕೆ ಸಾಯಿ ಕಾರ್ತಿಕ್.

0: ಚಿತ್ರಗೀತೆಗಳನ್ನು ಇದುವರೆಗೆ ಕೇಳಿದಿರಿ. ಆಕಾಶವಾಣಿ ಮಂಗಳೂರು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಕರ್ನಾಟಕದಲ್ಲಿ ನಡೆಸಲಾಗುತ್ತಿದ್ದು, ಜುಲೈ 29 ಬಿಎಲ್ಒಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಗಣತಿ ನಮೂನೆಯನ್ನು ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡಲಿದ್ದಾರೆ. 2002 ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇದ್ದರೆ ಅದನ್ನು ಒದಗಿಸಿ, ಇಲ್ಲದಿದ್ದಲ್ಲಿ ತಮ್ಮ ಕುಟುಂಬದ ಸದಸ್ಯರ ಮಾಹಿತಿ ನೀಡಿ ಸಹಕರಿಸಿ. ಇಸಿಐ ನೆಟ್ ಆಪ್ನಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಇದು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
3: ಏನು ರಂಗ, ಕೈಗೆ ಬ್ಯಾಂಡೇಜು
4: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ಸಹಾಯ ಸಿಗುತ್ತೆ.
2: 18-60 ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೆ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ

0: ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಕೇಳುಗರೆ, ನಮ್ಮ ಸಂಜೆಯ ಪ್ರಸಾರದಲ್ಲಿ 5 ಗಂಟೆಗೆ ಕಾನೂನು ಸಲಹೆ, ಸಂಚಿಕೆ 39 ಪ್ರಸಾರವಾಗುವುದು. ಆಸ್ತಿಯ ಹಂಚಿಕೆ ಈ ವಿಚಾರವಾಗಿ ಕಾರ್ಕಳದ ವಕೀಲರಾದ ವಲ್ಲೀಶ್ ತಂತ್ರಿ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುವವರು ಪ್ರದೀಪ್ ಡಿಎಂ ಹಾವಂಜೆ. 5:30 ಯುವವಾಣಿ. ಯುವಕರಿಗೆ ಗೊತ್ತಿರಬೇಕಾದ ಕಾನೂನು ಈ ಕುರಿತು ವಿ ಗುರುಪ್ರಸಾದ್ ಶೆಟ್ಟಿ ಅವರ ಜೊತೆಗೆ ಸಂದರ್ಶನ. ಸಂದರ್ಶಿಸುವವರು ನಮಿತಾ ಆಂತರ್ಯ ಶೆಟ್ಟಿ. 6:10 ಭಕ್ತಿಗೀತೆಗಳು. 6:30 ರಸವಾರ್ತೆ. 6:50 ಕೃಷಿರಂಗ. ಶಿವಪ್ರಸಾದ್ ಹೊಸಮನೆ ಇವರ ಸಮಗ್ರ ಕೃಷಿ ಅನುಭವದ ಕುರಿತು ಸಂದರ್ಶನ. ಇದರ ಮುಂದುವರಿದ ಭಾಗ. ಸಂದರ್ಶಕರು ರಜನಿ ಭಟ್.

ರಾತ್ರಿ 7:15 ಪ್ರಾಯೋಜಿತ ಕಾರ್ಯಕ್ರಮ ಡಾಕ್ಟರ್ ಅಗರ್ವಾಲ್ಸ್ ನೇತ್ರ ಮಿತ್ರ ಪ್ರಸಾರವಾಗುವುದು. ಕೆಂಗಣ್ಣು ಹಾಗೂ ಕಣ್ಣಿನಲ್ಲಿ ನೀರು ಇಳಿಯುವುದು ಈ ವಿಷಯವಾಗಿ ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆಯ ತಜ್ಞ ವೈದ್ಯರಾದ ಡಾಕ್ಟರ್ ಎಂ ವಸಂತ ಪೈ ಇವರೊಂದಿಗೆ ಸಂದರ್ಶನ ಪ್ರಸಾರವಾಗುವುದು. ಸಂದರ್ಶಿಸುವವರು ಲತೀಶ್ ಪಾಲ್ದನೆ. ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ ಕಣ್ಣಿನ ಆಸ್ಪತ್ರೆ ಮಂಗಳೂರು.

7:45ಕ್ಕೆ ಚಿತ್ರಗೀತೆಗಳು, 8:00ಗೆ ಪ್ರಾಯೋಜಿತ ಕಾರ್ಯಕ್ರಮ, ಏನಪೋಯ ಆಸ್ಪತ್ರೆ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ. ಇಂದಿನ ವಿಷಯ ವೈದ್ಯಕೀಯ ಚಿತ್ರಣಗಳ ಮಹತ್ವ. ಭಾಗವಹಿಸುವ ತಜ್ಞ ವೈದ್ಯರು ಡಾಕ್ಟರ್ ದೇವದಾಸ್ ಆಚಾರ್ಯ. ಕಾರ್ಯಕ್ರಮದ ಪ್ರಾಯೋಜಕರು ಏನಪೋಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಮಂಗಳೂರು. 8:30ಕ್ಕೆ ಹಿಂದಿ ಚಿತ್ರಗೀತೆಗಳು, 9:15ಕ್ಕೆ ಸ್ಪಾಟ್ಲೈಟ್.

0: ರಾತ್ರಿ 10 ಗಂಟೆಗೆ ಶಾಸ್ತ್ರೀಯ ಸಂಗೀತ ಲಾಲ್ಗುಡಿ ಜಿ ಜಯರಾಮನ್, ಎನ್ ರಮಣಿ ಮತ್ತು ಆರ್ ವೆಂಕಟರಮಣ ಅವರ ವಾಯ್ಲಿನ್, ಕೊಳಲು ಮತ್ತು ವೀಣಾತ್ರಯ ವಾದನ.
1: ಏನು ರಂಗ, ಕೈಗೆ ಬ್ಯಾಂಡೇಜು?
2: ಬಿದ್ಬಿಟ್ಟಾಕ. ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು, ಹಿಂದೆ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ಆಕಾಶವಾಣಿ ಮಂಗಳೂರು, ಸಮಯ 3:05:15. ನಮ್ಮ ಈ ಪ್ರಸಾರ ಇಲ್ಲಿಗೆ ಮುಗಿಯಿತು. ಸಂಜೆಯ ಪ್ರಸಾರ 5 ಗಂಟೆಗೆ ಆರಂಭ. ಎಲ್ಲ ಕೇಳುಗರಿಗೂ ಗಾಯತ್ರಿ ನಾನಿಲ್ ಮಾಡುವ ನಮಸ್ಕಾರ.

0: ಆಕಾಶವಾಣಿ ಮಂಗಳೂರು, ಸಮಯ 5 ಗಂಟೆ. ನಿಲಯದ ಸಾಯಂಕಾಲದ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ತರಂಗಾಂತರ 275.5 meters, 1089 kHz. ಎಫ್ಎಂ ಕಂಪನಾಂಕ 100.3 MHz. ಆತ್ಮೀಯ ಶ್ರೋತೃಬಾಂಧವರಿಗೆಲ್ಲ ಸುಲೋಚನಾ ನವೀನ್ ಮಾಡುವ ನಮಸ್ಕಾರ. ಈ ಸಂಜೆಯ ಪ್ರಸಾರಕ್ಕೆ ಪ್ರೀತಿಯ ಸ್ವಾಗತ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮಂಗಳೂರು. ಕಾನೂನು ಸಲಹೆ, ಸಿವಿಲ್ ಕ್ರಿಮಿನಲ್ ವಿಷಯಗಳ ಕುರಿತಾದ ಮಾರ್ಗದರ್ಶಿ ಕಾರ್ಯಕ್ರಮ.
2: ಇಂದಿನ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ಆಸ್ತಿಯ ಹಂಚಿಕೆಗಳು, ಪ್ರಾಪರ್ಟಿ ಪಾರ್ಟಿಷನ್, ಈ ವಿಷಯದ ಬಗ್ಗೆ ಮಾಹಿತಿಯನ್ನ ನೀಡಲಿದ್ದಾರೆ ವಕೀಲರಾದ ವಲ್ಲೀಶ್ ತಂತ್ರಿ ಕಾರ್ಕಳ. ಸಂದರ್ಶಕರು ಪ್ರದೀಪ್, ಡಿಎಂ ಹಾವಂಜೆ.
3: ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಇಂದಿನ ಕಾನೂನು ಸಲಹೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ಆಸ್ತಿ ಹಂಚಿಕೆ, ಈ ವಿಷಯದ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ ವಲ್ಲೀಶ್ ತಂತ್ರಿ, ವಕೀಲರು ಕಾರ್ಕಳ. ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
4: ಧನ್ಯವಾದ
3: ಸರ್. ಮೊದಲನೇದಾಗಿ, ಆಸ್ತಿ ಹಂಚಿಕೆ ಎಂದ್ರೇನು ಮತ್ತು ಈ ಆಸ್ತಿ ಹಂಚಿಕೆ ಮಾಡುವಾಗ ಹಕ್ಕುದಾರರು ಯಾರೆಲ್ಲ ಅಂತೇಳಿ?
4: ಈಗ ಮೂಲವಾಗಿ ನಮ್ಮ ದೇಶದಲ್ಲಿ ವಿಶೇಷವಾಗಿ ಕರ್ನಾಟಕ ನ್ಯಾಯಾಲಯಗಳಲ್ಲಿ ದಾಖಲಾಗುವಂತಹ ನಾಗರಿಕ ಪ್ರಕರಣಗಳಲ್ಲಿ ಬಹಳಷ್ಟು ಪ್ರಕರಣಗಳಲ್ಲಿ ನಾವು ಪಾಲು ವ್ಯಾಜ್ಯ, ಅಂದರೆ ಪಾಲಿಗೆ ಸಂಬಂಧಪಟ್ಟದ ವ್ಯಾಜ್ಯಗಳನ್ನೇ ನಾವು ಕಾಣಬಹುದು. ಹಾಗೆ ಏನು ಪ್ರಕರಣಗಳು ದಾಖಲಾಗ್ತವೆ, ಅದರಲ್ಲಿ ಮುಖ್ಯವಾಗಿ ನಾವು ಕಾಣುವಂಥದ್ದೆಲ್ಲ ಆಸ್ತಿ ವಿಭಜನೆ ಅಂತದ್ದು ಕುರಿತದ್ದಾಗಿರುತ್ತದೆ. ಈಗ ಒಂದು ಮನೆ, ಒಂದು ಆಸ್ತಿ ಅನ್ನುವಂಥ, ಒಂದು ಕುಟುಂಬ ಮತ್ತು ಇನ್ನೊಂದು ತೋಟ ಜಮೀನು ಏನಾಗಿರ್ಬೋದು, ಅದೊಂದು ಖಾಲಿ ಆಸ್ತಿ ಅನ್ನುವಂಥದ್ದಲ್ಲ, ಅದೊಂದು ಸಂಬಂಧ ಭಾವನೆಗಳ ಒಂದು ಬೆಸೆಯೂ ಆಗಿರುತ್ತದೆ. ಆದರೆ ಇಂದು ಅದೇ ಆಸ್ತಿಯ ವಿಚಾರದಲ್ಲಿ ಜಗಳಗಳು ಆಗುವಂಥದ್ದನ್ನು ನಾವು ಕಾಣಬಹುದು. ಇನ್ನು ಕೋರ್ಟು ಮುಖಾಂತರ ಹತ್ತಿ ಜಗಳಗಳು ಆಗಿರುವಂಥದ್ದು, ಹಾಗೆ ಅದರಿಂದ ಕುಟುಂಬ ವಿಭಜನೆ ಆಗಿರುವಂಥದ್ದು ನಾವು ಹಲವು ಪ್ರಕರಣಗಳೇ ಕಂಡಿದ್ದೇವೆ. ಹೀಗೆ ಈ ಸರಳವಾಗಿ ನಾನು ವಿಭಜನೆ ಅಂತ ಹೇಳುವುದಕ್ಕಿಂತ ಮುಂಚೆ ಈ ವಿಭಜನೆ ಹಿನ್ನೆಲೆಯನ್ನು ನಾನು ನೋಡ್ತಾ ಹೋಗುವುದಾದರೆ ರಾಮಾಯಣ ಮತ್ತು ಮಹಾಭಾರತದ ಕಾಲದಲ್ಲಿ ಕೂಡ ಒಂದು ನಿದರ್ಶನ ನಮಗೆ ನೋಡಲಿಕ್ಕೆ ಸಿಗ್ತದೆ. ಪಾಂಡವರು ಮತ್ತು ಕೌರವರ ಮಧ್ಯೆ ಅರ್ಧ ರಾಜ್ಯ ಭಾಗ ಆಗಬೇಕು, ಅರ್ಧ ರಾಜ್ಯ ಪಾಂಡವರಿಗೆ ಸಿಗಬೇಕು, ಅರ್ಧ ರಾಜ್ಯ ಕೌರವರಿಗೆ ಸಿಗಬೇಕು ಅಂತ. ಹಾಗೆ ಅಲ್ಲಿ ಕೂಡ ವಾರಿಸು ಹಕ್ಕಿನ ಒಂದು ಚಲಾವಣೆ ಅಂತ ಹೇಳಬಹುದು, ಅದೊಂದು ಉತ್ತಮ ನಿದರ್ಶನ ಕೂಡ ಆಗ್ಬಹುದು. ಹಾಗೆ ಈ ಹಿಂದೂ ಉತ್ತರಾಧಿಕಾರ

0: ಕಾಯಿದೆ ಅನ್ನುವಂಥದ್ದಕ್ಕೆ ಖಾಲಿ ಈಗಿನ ಹಿನ್ನೆಲೆ ಅಲ್ಲ, ಅದು ಪ್ರಾಚೀನ ಕಾಲದಿಂದಲೂ ಅದಕ್ಕೆ ಒಂದು ನಿದರ್ಶನಗಳ ಹಿನ್ನೆಲೆ ಅನ್ನುವುದಕ್ಕೆ ಒಂದು ನಿದರ್ಶನ ಅನ್ನುವಂಥದ್ದು ಉಂಟು. ಹೀಗೆ ಮುಂದೆ ನೋಡ್ತಾ ಹೋಗಬೇಕಾದ್ರೆ ಸರಳವಾಗಿ ವಿಭಜನೆ ಅಂತ ಹೇಳಿದರೆ ಜಂಟಿಯಾಗಿ ಹೊಂದಿರುವಂತಹ ಒಂದು ಆಸ್ತಿ ಏನಿದೆ ಆ ಆಸ್ತಿಯನ್ನು ಪ್ರತಿಯೊಬ್ಬರ ಪಾಲಿನ ಪ್ರಕಾರ ಪ್ರತ್ಯೇಕವಾಗಿ ಹಂಚುವಂಥದ್ದು. ಯಾರೆಲ್ಲ ಹಕ್ಕುದಾರರು ಆಗಿರ್ತಾರೆ ಅಂತ ನೋಡಬೇಕಾದ್ರೆ ಆ ಆಸ್ತಿಯ ಒಬ್ಬ ತಂದೆ ಅಂತ ನಾವು ತೆಗೆದುಕೊಂಡ್ರೆ ಆ ತಂದೆಗೆ ಎಷ್ಟು ಜನ ಮಕ್ಕಳಿದ್ದಾರೆ, ಆ ತಂದೆಯ ನಂತರ ಎಷ್ಟು ಜನ ಮಕ್ಕಳು ಆಸ್ತಿಯ ಹಂಚಿಕೆಯಲ್ಲಿ, ಅಂದರೆ ನಾವೀಗ ಪಿತ್ರಾರ್ಜಿತ ಆಸ್ತಿಯನ್ನು ನೋಡಬಹುದು ಅಥವಾ ಸ್ವಯಾರ್ಜಿತ ಆಸ್ತಿಯನ್ನು ನೋಡಬಹುದು, ಅದಕ್ಕೆ ಅನುಗುಣವಾಗಿ ಯಾರೆಲ್ಲ ಹಕ್ಕುಗಳನ್ನು ಹೊಂದುತ್ತಾರೆ ಅವರು ನಿಜವಾಗಿ ಹಕ್ಕುದಾರರಾಗಿರುತ್ತಾರೆ. ಹಾಗೆ ಇಂತಹ ಈ ಹಕ್ಕುದಾರರ ಮಧ್ಯೆ ಈ ಆಸ್ತಿಗಳು ವಿಭಜನೆಯಾಗುವಂಥದ್ದು ಕಾಣಲಿಕ್ಕೆ ಸಿಗ್ತದೆ ನಮಗೆ.
1: ಸರ್, ಈಗ ಆಸ್ತಿಯ ಹಂಚಿಕೆ ಬಂದಾಗ ಎಲ್ಲ ಆಸ್ತಿಗಳಿಗೂ ಕೂಡ ಹಂಚಿಕೆ ಸಾಧ್ಯವಾ ಎನ್ನುವಂಥ ಒಂದು ಪ್ರಶ್ನೆ ಬರ್ತದೆ. ಹಾಗಾಗಿ ಯಾವೆಲ್ಲ ಆಸ್ತಿಗಳನ್ನು ವಿಭಾಗ ಮಾಡಬಹುದು, ಅಂದರೆ ಹಂಚಿಕೆ ಮಾಡಲಿಕ್ಕೆ ಸಾಧ್ಯ ಇದೆ ಅಂತೇಳಿ?
0: ಈ ಆಸ್ತಿಗಳ ಬಗ್ಗೆ ನೋಡಬೇಕಾದ್ರೆ ಕಾನೂನಾತ್ಮಕವಾಗಿ ಎರಡು ವಿಧಗಳನ್ನು ಕಾಣಬಹುದು. ಒಂದು ಪಿತ್ರಾರ್ಜಿತ ಆಸ್ತಿ ಅಂತ ಹೇಳ್ತೇವೆ, ಮತ್ತೊಂದು ಸ್ವಯಾರ್ಜಿತ ಆಸ್ತಿ ಅಂತ ಹೇಳ್ತೇವೆ. ಈಗ ಒಂದು ಪಿತ್ರಾರ್ಜಿತ ಆಸ್ತಿ ಅಂತ ಹೇಳಿದರೆ ಮೂರು ಅಥವಾ ನಾಲ್ಕು ತಲೆಮಾರುಗಳಿಂದ ಬಂದಿರುವಂಥದ್ದು, ಅಂದರೆ ತಾತನಿಂದ ತಂದೆಗೆ, ತಂದನಿಂದ ಮಗನಿಗೆ, ಹಾಗೆ ಆ ಮೂರು ಜನರೇಷನ್ ಕೆಳಗಿಂದ ಅಸೆಂಡಿಂಗ್ ಆರ್ಡರ್ ಆಗಿರಬಹುದು, ಡಿಸೆಂಡಿಂಗ್ ಆರ್ಡರ್ ಆಗಿರ್ಬೋದು, ಅಂದರೆ ಮಗನಿಂದ ಮಕ್ಕಳಿಗೆ, ಮಕ್ಕಳಿಂದ ಮೊಮ್ಮಕ್ಕಳಿಗೆ ಆ ಥರ ಆಗಿರಬಹುದು. ಆದರೆ ಒಂದು ಮೂರರಿಂದ ನಾಲ್ಕು ತಲೆಮಾರಿನ ತನಕ ಅಗತ್ಯ ಇರ್ತದೆ. ಹಾಗೆ ಆ ಪಿತ್ರಾರ್ಜಿತ ಆಸ್ತಿ ಅನ್ನುವಂಥದ್ದು ಏನಿರ್ತದೆ, ಒಂದು ಮಗು ಹುಟ್ಟಿದ ಕೂಡಲೇ ಆ ಮಗುವಿಗೆ ಅದು ಹುಟ್ಟಿದ ತಕ್ಷಣವೇ ಬರ್ತ್ ರೈಟ್ ಅಂತ ನಾವು ಹೇಳ್ತೇವೆ ಪಿತ್ರಾರ್ಜಿತ ಆಸ್ತಿಯಲ್ಲಿ. ಆ ಹುಟ್ಟಿದ ತಕ್ಷಣವೇ ಆ ಮಗು ತನ್ನ ಆಸ್ತಿಯಲ್ಲಿ ಅರ್ಧ ಭಾಗವನ್ನು, ಸಮಪಾಲನ್ನು ಪಡೆದುಕೊಳ್ತದೆ. ಇದು ಪಿತ್ರಾರ್ಜಿತ ಆಸ್ತಿಯಾಗಿ ಒಂದು ಹೇಳಬಹುದು. ಹಾಗೆ ಸ್ವಯಾರ್ಜಿತ ಆಸ್ತಿ ಅಂತ ಹೇಳಿದರೆ ಅದು ಯಾವ ಹಿನ್ನೆಲೆಯಿಂದ ಬಂದದ್ದಲ್ಲ, ಒಬ್ಬ ವ್ಯಕ್ತಿ ಅಥವಾ ಒಬ್ಬ ತಂದೆ ಅಂತ ಹೇಳ್ಬೋದು, ಆತ ತನ್ನ ಸ್ವಂತ ದುಡಿಮೆಯಿಂದ ಏನು ಸಂಪಾದಿಸ್ತಾನೋ ಆ ಆಸ್ತಿ, ಅಥವಾ ಬೇರೆ ಯಾವುದೇ ಹಿನ್ನೆಲೆಗಳು ಅಥವಾ ತಂದೆಯಿಂದ ಬಂದಂತಹ ವಾರಿಸು ಹಕ್ಕು ಅಥವಾ ಯಾವುದು ಇಲ್ಲದೆ ತನ್ನ ಸ್ವಂತ ದುಡಿಮೆಯಿಂದ ಏನು ಆಸ್ತಿ ಮಾಡ್ತಾನೋ ಆ ಆಸ್ತಿ ಸ್ವಯಾರ್ಜಿತ ಆಸ್ತಿ ಅಂತ ಹೇಳ್ತೇವೆ ನಾವು. ಅದರಲ್ಲಿ ಆ ವ್ಯಕ್ತಿ, ಸಂಪಾದನೆ ಮಾಡಿದಂತಹ ವ್ಯಕ್ತಿ ಬದುಕಿರುವ ತನಕ ಯಾರಿಗೂ ಪಾಲು ಕೇಳುವಂತಹ ಹಕ್ಕು ಈ ಕಾನೂನಲ್ಲಿ ಇಲ್ಲ. ಆ ವ್ಯಕ್ತಿ ಆ ಮರಣಾನಂತರ ಏನು ಬರೆಯದೆ ತೀರಿಕೊಂಡಿದ್ದರೆ ಅದರಲ್ಲಿ ಬೇರೆ ವಿಭಜನೆ ಆಗ್ತಾ ಉಂಟು, ಅದನ್ನು ನಾನು ಮುಂದೆ ಹೇಳ್ತೇನೆ. ಹಾಗೆಯೇ ಅವನು ಏನಾದರೂ ವಿಲ್ ಅಥವಾ ಏನಾದರೂ ಮಾಡಿದರೆ ಅದರಲ್ಲಿ ಕೂಡ ಅದರ ಆಧಾರದಲ್ಲಿ ವಿಭಜನೆ ಆಗ್ತಾ ಹೋಗ್ತದೆ. ಇದೆಲ್ಲ ಬಿಟ್ಟು ನಮ್ಮ ಸಾಮಾನ್ಯವಾಗಿ ನಾವು ನೋಡಬೇಕಾದ್ರೆ ಹಳ್ಳಿಗಳಲ್ಲಿ ನೋಡಬಹುದು ಕೃಷಿ ಜಮೀನು, ಖಂಡಿತವಾಗಿಯೂ ಅದು ಕೂಡ ಪಾರ್ಟಿಷನ್ ಮಾಡಬಹುದು. ಯಾಕಂತ ಹೇಳಿದರೆ ಕೃಷಿ ಜಮೀನು ಅಂತ ಬಂದಾಗ ಅದು ಪಿತ್ರಾರ್ಜಿತ ಆಸ್ತಿಯೋ ಅಥವಾ ಸ್ವಯಾರ್ಜಿತ ಆಸ್ತಿಯೋ, ಅದರ ಆಧಾರದಲ್ಲಿ ಅದು ಕೂಡ ಭಾಗವಾಗಿ ವಿಭಜನೆಗೆ ಕಾಣಲಿಕ್ಕೆ ಸಿಗ್ತದೆ ನಮಗೆ. ಈಗ ಒಂದು ಆಸ್ತಿ ಪಾಲಾಗುವುದಂತ ಹೇಳಿದರೆ ಅದರಲ್ಲಿ ಒಂದು ಮನೆ ಅಂತ ಇದ್ದರೆ ಆ ಮನೆಯನ್ನು ಕೂಡ ನಾವು ಖಂಡಿತವಾಗಿ ಪಾಲು ಮಾಡಬಹುದು. ಈಗ ಮುಂಚಿನ ಕಾನೂನಿನ ಪ್ರಕಾರ ಮಹಿಳೆಯರಿಗೆ ಅಷ್ಟು ಪ್ರಾತಿನಿಧ್ಯ ಇರಲಿಲ್ಲ, ಆದರೆ ಈಗ ಆ ಕಾನೂನು ತಿದ್ದುಪಡಿಯ ನಂತರ ಮಹಿಳೆಯರಿಗೆ ಕೂಡ ಪ್ರಾತಿನಿಧ್ಯ ಉಂಟು, ಅದನ್ನು ನಾನು ಮತ್ತೆ ವಿವರವಾಗಿ ಹೇಳ್ತೇನೆ. ಹೇಗೆ ಮುಂದೆ ನೋಡಬೇಕಾದ್ರೆ ವಾಣಿಜ್ಯ ಕಟ್ಟಡಗಳು ಕೂಡ ಖಂಡಿತವಾಗಿಯೂ ವಾಣಿಜ್ಯ ಕಟ್ಟಡದಲ್ಲಿ ಕೂಡ ಏನು ಹೊಂದಿರ್ತದೆ, ಪಿತ್ರಾರ್ಜಿತ ಆಸ್ತಿಯಾಗಿರ್ಬೋದು ಸ್ವಯಾರ್ಜಿತ ಆಸ್ತಿಯಾಗಿರ್ಬೋದು ಏನು ಬಂದಿದೆ ಅದರ ಪ್ರಕಾರ ಅದು ಕೂಡ ವಿಭಜನೆ ಮಾಡಲಿಕ್ಕೆ ಸಾಧ್ಯವಾಗ್ತದೆ.
1: ಸರ್, ಎಲ್ಲೊಂದು ಕಡೆಯಲ್ಲಿ ಆಸ್ತಿಯ ಹಂಚಿಕೆ ಅಂತೇಳಿ ಬಂದಾಗ, ಈಗ ಒಂದು ಆಸ್ತಿಯನ್ನು ಹಂಚಿಕೆ ಮಾಡುವಾಗ ಅಥವಾ ವಿಭಾಗ ಮಾಡುವಾಗ ಯಾವೆಲ್ಲ ದಾಖಲೆಗಳು ಇರಬೇಕು ಅಂತೇಳಿ?
0: ಈಗ ಮುಖ್ಯವಾಗಿ ಆಸ್ತಿಯ ಹಂಚಿಕೆಯ ವಿಧಗಳನ್ನು ನಾನು ಎರಡು ಕಾನೂನುಬದ್ಧವಾಗಿ ಎರಡು ವಿಧಗಳಿವೆ, ಆ ವಿಧಗಳಿಂದ ನಾನು ಪ್ರಾರಂಭ ಮಾಡ್ತೇನೆ. ಮೊದಲನೆಯದಾಗಿ ಪಿತ್ರಾರ್ಜಿತ ಆಸ್ತಿ ಅಂತ ನಾನು ಈಗಾಗಲೇ ಹೇಳಿದಾಗೆ ಮೂರು ತಲೆಮಾರು ಅಂತ, ಮೂರು ತಲೆಮಾರಿನಿಂದ ಬಂದಿರುವಂತಹ ಆಸ್ತಿಯಾಗಿರುತ್ತದೆ. ಒಬ್ಬ ವ್ಯಕ್ತಿ ಅಥವಾ ಒಬ್ಬ ತಂದೆಗೆ ಮಗು ಜನಿಸಿದಾಗ ನಾನು ಈಗಾಗಲೇ ಹೇಳಿದಾಗೆ ಬರ್ತ್ ರೈಟ್ ಅನ್ನುವಂಥದ್ದು, ಜನ್ಮದಿಂದ ಏನು ಹುಟ್ಟಿದ ತಕ್ಷಣದಿಂದ ಆ ಪ್ರಾಪರ್ಟಿ ಮೇಲೆ ಅಧಿಕಾರವನ್ನು ಬರ್ತದೆ. ಹಾಗೆಯೇ ಮುಂಚಿನ ಕಾನೂನುಗಳನ್ನು, ಅಂದರೆ ಅಮೆಂಡ್ಮೆಂಟ್ ತಿದ್ದುಪಡಿ ಏನಾಗಿದೆ 2005 ಅದರಕ್ಕಿಂತ ಹಿಂದೆ ನೋಡಬೇಕಂತ ಹೇಳಿದರೆ ಸೆಕ್ಷನ್ 6 ಮಹಿಳೆಯರು ಕೋಪಾರ್ಸನರ್ ಆಗಿರಲಿಲ್ಲ, ಅಂದರೆ ಸಹಮಾಲೀಕರು ಆಗಿರಲಿಲ್ಲ. ಅವರ ಒಂದು ಜೀವನಾಂಶಕ್ಕೆ ಏನು ಬೇಕು, ಅದನ್ನೊಂದು ಜೀವನೋಪಾಯಕ್ಕೆ ಏನು ಬೇಕು ಅದನ್ನೊಂದು ಸ್ವಲ್ಪ ಪ್ರಮಾಣದಲ್ಲಿ ಕೊಡ್ತಿದ್ದರೆ ವಿನಃ ಅವರಿಗೆ ಸಮಾನ ಹಕ್ಕು ಅನ್ನುವಂಥದ್ದು ಇರಲಿಲ್ಲ. ಅದನ್ನು ಈ ತಿದ್ದುಪಡಿ ಏನುಂಟು ಅದು ಬಂದಿದೆ. ಹಾಗೆ ಮುಂದೆ ನೋಡಬೇಕಾದ್ರೆ ಒಬ್ಬ ವ್ಯಕ್ತಿ ಪಿತ್ರಾರ್ಜಿತ ಆಸ್ತಿಯನ್ನು ಏನು ಪಡೆದುಕೊಂಡಿದ್ದಾನೆ ಆತ ವಿಲ್ ಮುಖಾಂತರ ಟ್ರಾನ್ಸ್ಫರ್ ಮಾಡಬಹುದಾ ಅನ್ನುವಂಥದ್ದೊಂದು ಕೇಳಿದರು. ವಿಲ್ ಮುಖಾಂತರ ತನ್ನ ಪಾಲಿಗೆ ಬಂದ ಆಸ್ತಿ ಷೇರು ಏನಿದೆ, ತಂದೆಯಾಗಿರಬಹುದು, ತಂದೆಗೆ ವಿಲ್ ಮುಖಾಂತರ ತನಗೆ ಏನು ಪಾಲು ಬಂದಿದೆ ಅದನ್ನು ಮಾತ್ರ ವಿಲ್ ಮಾಡಿ ಆತ ಅದನ್ನು ಹಂಚಬಹುದು. ಹಾಗೆ ವಿನಃ ಬೇರೆಯವರ ಆಸ್ತಿ ಏನು ಹಂಚಿಕೆ ಆಗದಂತಹ ಬೇರೆಯವರ ಆಸ್ತಿಗಳನ್ನು ತಂದೆಗೆ ಆಗಲಿ ಅಥವಾ ಮಕ್ಕಳಿಗೆ ಆಗಲಿ ಹಂಚುವಂತಹ ಅಧಿಕಾರ ಇರುವುದಿಲ್ಲ. ಇನ್ನು ಸ್ವಯಾರ್ಜಿತವರ ಆಸ್ತಿ ಅಂತ ಹೇಳಿದರೆ ಒಬ್ಬ ವ್ಯಕ್ತಿ ತನ್ನ ಸಂಪಾದನೆಯಿಂದ, ನಾನು ಈಗಾಗಲೇ ಹೇಳಿದಾಗೆ ದುಡಿತದಿಂದ ತನ್ನ ಏನು ಆಸ್ತಿಯನ್ನು ಗಳಿಸಿರುತ್ತಾನೋ ಅದಕ್ಕೆ ಸ್ವಯಾರ್ಜಿತ ಹಕ್ಕು ಅಂತ ಹೇಳ್ತೇವೆ. ಹೀಗೆ ಆ ವ್ಯಕ್ತಿ ಯಾವುದೇ ವಿಲ್ ಆಗಿರಬಹುದು ಅಥವಾ ಗಿಫ್ಟ್ ಡೀಡ್ ಆಗಿರಬಹುದು ಯಾವುದನ್ನು ಬರೆಯದೆ ಏನಾದರೂ ತೀರಿಕೊಂಡಿದ್ರೆ ಅಥವಾ ಆತನ ನಂತರ ಸೆಕ್ಷನ್ 8 ಆಫ್ ಹಿಂದೂ ಸಕ್ಸೆಷನ್ ಆ್ಯಕ್ಟ್, ಹಿಂದೂ

ಉತ್ತರಾಧಿಕಾರಿ ಕಾಯ್ದೆ ಅನ್ವಯ ಆಗ್ತದೆ ಸೆಕ್ಷನ್ 8. ಆ ಸೆಕ್ಷನ್ 8ರಲ್ಲಿ ಫಸ್ಟ್ ಕ್ಲಾಸ್ ಲೀಗಲ್ ಹೇರ್ಸ್ ಅಂತ ನಾವು ಹೇಳ್ತೇವೆ. ಆ ಫಸ್ಟ್ ಕ್ಲಾಸ್ ಲೀಗಲ್ ಹೇರ್ಸಲ್ಲಿ ಹಿಂದಿನ ಕಾನೂನುಗಳನ್ನು ನೋಡ್ತಾ ಹೋದರೆ, ಅಮೆಂಡ್ಮೆಂಟ್ಗಿಂತ ಪೂರ್ವದ ಕಾನೂನುಗಳು ನೋಡಿದರೆ, ಮಗನಿಗೆ ಮಾತ್ರ ಸಮಾನ ಹಕ್ಕು ಇಲ್ಲ ಇತ್ತು, ಅಲ್ಲದೆ ಮಗಳಿಗೆ ಸಮಾನ ಹಕ್ಕು ಇರಲಿಲ್ಲ. ಅದನ್ನು ಅಮೆಂಡ್ಮೆಂಟ್ ನಂತರ ಕೋ ಪಾರ್ಸನರ್ ಅಂದರೆ ಸಹ ಮಾಲೀಕರು, ಮಹಿಳೆಯರು ಕೂಡ ಸಹ ಮಾಲೀಕರು ಅಂತ ಕಾನೂನು ತಿದ್ದುಪಡಿ ತಂದರು. ಆ ಕಾನೂನು ಏನು ತಿದ್ದುಪಡಿ ತಂದ ನಂತರ ಸಮಪಾಲು ಅನ್ನುವಂಥದ್ದು ಈ ಕೋ ಪಾರ್ಸನರ್ ಆಗಿ ಸ್ವಯಾರ್ಜಿತ ಆಸ್ತಿಯಲ್ಲೂ ಮಕ್ಕಳಿಗೆ ಬರುತ್ತೆ. ಆದರೆ ಆ ವ್ಯಕ್ತಿಯ ಮರಣ ನಂತರ ಇದನ್ನು ಅವಳು ಗಳಿಸಲು ಪ್ರಾಪ್ತರಾಗುತ್ತಾರೆ. ಹಾಗೆಯೇ ಇದರ ನಂತರ ಸಮ ಹಕ್ಕು ಅನ್ನುವಂಥದ್ದು ಬರ್ತದೆ. ಈಗ ಒಂದು ವಿಷಯಗಳನ್ನು ಹೇಳಬಹುದು ಅಂತ ಹೇಳಿದರೆ, ವಿಲ್ ಅದು ಏನಾದರೂ ಬರೆದಿಟ್ಟಿದ್ರೆ ಅದನ್ನು ಹೇಗೆ ಪ್ರೂವ್ ಮಾಡಬಹುದು? ನಾವು ಈ ವಿಲ್ ಅನ್ನುವಂಥದ್ದು ಬರುವಾಗ ಇಂಡಿಯನ್ ಸಕ್ಸೆಷನ್ ಆಕ್ಟ್ ಅಂತ ಹೇಳ್ತೇವೆ, ಭಾರತೀಯ ಉತ್ತರಾಧಿಕಾರ ಕಾಯ್ದೆ ಅಂತ. ಕಾಯ್ದೆಯ ಪ್ರಕಾರ ಅದರಲ್ಲಿ ಸೆಕ್ಷನ್ಗಳು ಬರ್ತವೆ ವಿಲ್ಲಿಗೆ ಹೇಗೆ ವಿಲ್ಲನ್ನು ಪ್ರೂವ್ ಮಾಡಬಹುದು ಅಂತ. ಹಾಗೆ ವಿಲ್ ಏನು ಅಂತ ಬರೆದಿಟ್ಟಿದ್ದಾರೆ ಅದರ ಪ್ರಕಾರ ಪಾಲಾಗ್ತಾ ಹೋಗ್ತದೆ, ಅದು ಊರ್ಜಿತವಾಗಿ ಬರಬೇಕು. ಊರ್ಜಿತವಾದರೆ ಮಾತ್ರ ಆ ವಿಲ್ಲಿನ ಮುಖಾಂತರ ಹಕ್ಕನ್ನು ಪಡೆಯಬಹುದು. ಒಂದು ವೇಳೆ ಊರ್ಜಿತ ಆಗದೇ ಇದ್ದರೆ, ಅಂದರೆ ವಿಲ್ಲಿನಲ್ಲಿ ಏನಾದರೂ ದೋಷಪೂರಿತಗಳು ಕಂಡು ಬಂದರೆ, ವಿಲ್ಲಿನಲ್ಲಿ ಕೆಲವೊಂದು ಬಾರಿ ಅಟೆಸ್ಟಿಂಗ್ ವಿಟ್ನೆಸ್ ಅಂತ ಹೇಳ್ತೇವೆ ನಾವು, ಸಾಕ್ಷಿಗಳು ಅಂತ ಹೇಳ್ತೇವೆ, ಆ ಸಾಕ್ಷಿಗಳು ಇಬ್ಬರಲ್ಲೂ ಹಾಕಿಸಿರುತ್ತಾರೆ. ಆದರೆ ಒಬ್ಬರು ಬಂದು ಅದನ್ನು ಪ್ರೂವ್ ಮಾಡಿದರೆ ನಾವು ಹಾಕಿದ್ದೇವೆ ಅನ್ನುವಂಥದ್ದನ್ನು, ಮತ್ತು ಆ ವಿಷಯಗಳು ನಮಗೆ ಗೊತ್ತಿದೆ ಅನ್ನುವಂಥದ್ದನ್ನು ಕೋರ್ಟ್ನ ಮುಖಾಂತರ ಪ್ರೂವ್ ಮಾಡಿದರೂ ಕೂಡ ಹಲವಾರು ಕೋರ್ಟ್ ಬೇಸ್ಡ್ ಆನ್ ದಿಸ್ ಫ್ಯಾಕ್ಟ್ ಮೇಲೆ ಕೋರ್ಟ್ ತೀರ್ಮಾನ ಮಾಡಿ ಆ ವಿಲ್ ಊರ್ಜಿತವೋ ಅಲ್ಲವೋ ಅನ್ನುವಂಥದ್ದನ್ನು ತಿಳಿಸ್ತದೆ. ಇದು ಈ ಕಾನೂನಿನಲ್ಲಿ ಎರಡು ವಿಧಗಳು. ಎರಡು ವಿಧಗಳಲ್ಲಿ ಈಗ ಆಸ್ತಿ ವಿಭಜನೆಯನ್ನು ಹೇಗೆ ಮಾಡುವಂಥದ್ದು ಅಂತ ಹೇಳಿದರೆ, ಎರಡೂ ವಿಧಗಳಲ್ಲಿ ನಾವು ವಿಭಜನೆಯನ್ನು ನೋಡ್ತಾ ಹೋಗ್ಬೋದು. ಒಂದು ಪರಸ್ಪರ ಮಾತುಕತೆಯ ಮೂಲಕ ಕೌಟುಂಬಿಕವಾಗಿ ನಾವು ವಿಭಜನೆಯನ್ನು ಮಾಡ್ತೇವೆ, ಅದು ಕುಟುಂಬದ ಮೂಲಕವಾಗಿ. ಈಗ ಒಬ್ಬ ವ್ಯಕ್ತಿ ಏನಿದ್ದಾನೆ, ಆದ ತೀರಿಕೊಂಡ್ರೆ, ಆ ತಂದೆ ಏನಾದರೂ ತೀರಿಕೊಂಡ್ರೆ, ಅವರಿಗೆ ಮೂರು ಮಕ್ಕಳು ಇದ್ದಾರೆ ಅಂತ ಹೇಳಿದರೆ, ಅವರು ಹೇಗೆ ತಮ್ಮ ತಂದೆ ಆಸ್ತಿಯನ್ನು ಪಡೆದುಕೊಳ್ಳಬಹುದು, ಹೇಗೆ ಅವರು RTCಯಲ್ಲಿ ಮ್ಯೂಟೇಷನ್ ಮಾಡಿಕೊಳ್ಳಬಹುದು ಅಂತ ಹೇಳಿದರೆ, ಮೊದಲನೆಯದಾಗಿ ಆ ವ್ಯಕ್ತಿ ತೀರಿಕೊಂಡ ನಂತರ ಆ ವ್ಯಕ್ತಿಯ ಡೆತ್ ಸರ್ಟಿಫಿಕೇಟ್ ಅನ್ನುವಂಥದ್ದು ಏನಿದೆ, ಆ ಡೆತ್ ಸರ್ಟಿಫಿಕೇಟನ್ನು ಅವರು ಮೊದಲು ಪಡೆದುಕೊಳ್ಬೇಕು. ಒಂದು ಡೆತ್ ಸರ್ಟಿಫಿಕೇಟನ್ನು ಪಡೆದುಕೊಂಡ ನಂತರ ಉಳಿದ ವ್ಯಕ್ತಿಗಳ ಆಧಾರ್ ಕಾರ್ಡ್, ಯಾರು ಬದುಕಿರುತ್ತಾರೋ, ಮಕ್ಕಳು ಹಕ್ಕನ್ನು ಹೊಂದಿರ್ತಾರೋ, ಅದು ಪಿತ್ರಾರ್ಜಿತ ಆಗಿರ್ಬೋದು ಸ್ವಯಾರ್ಜಿತ ಆಗಿರಬಹುದು, ಹಕ್ಕನ್ನು ಹೊಂದಿರುತ್ತಾರೋ, ಅವರು ವಂಶವೃಕ್ಷ ಅಂತ ಹೇಳ್ತೇವೆ ನಾವು. ಮುಂಚೆ ಕಾನೂನುಗಳನ್ನು ನೋಡ್ತಾ ಹೋದರೆ ಸಂತತಿ ನಕ್ಷೆ ಅಂತ ನಾವು ಹೇಳ್ತಾ ಇದ್ವಿ, ಈಗ ಅದನ್ನು ವಂಶವೃಕ್ಷ ಅಂತ ಕಾಲಕಾಲಕ್ಕೆ ಅನುಗುಣವಾಗಿ ಅದು ಬದಲಾಗ್ತಾ ಹೋಗಿದೆ. ಹಾಗೆ ಈಗ ವಂಶವೃಕ್ಷ ಅಂತ ಹೇಳ್ತೇವೆ ನಾವು. ವಂಶವೃಕ್ಷಕ್ಕೆ ನಾವು ಅರ್ಜಿಯನ್ನು ಸಲ್ಲಿಸಬೇಕು. ಈ ಇಷ್ಟೆಲ್ಲ ದಾಖಲೆಗಳನ್ನು ಇಟ್ಟು ಹಾಗೂ ಇನ್ನಿತರ ಕೆಲವು ದಾಖಲೆಗಳು ಇಟ್ಟು ವಂಶವೃಕ್ಷಕ್ಕೆ ನಾವೇನು ಅರ್ಜಿ ಸಲ್ಲಿಸ್ತೇವೆ, ವಂಶವೃಕ್ಷದ ಸಿಕ್ಕಿದ ನಂತರ ಆ ವಂಶವೃಕ್ಷವನ್ನು ಹಿಡಿದುಕೊಂಡು RTCಯಲ್ಲಿ ನಮ್ಮ ಈ ಮಕ್ಕಳು ಏನಿದ್ದಾರೆ ಮೂರು ಜನ, ಅವರ ಹೆಸರನ್ನು ದಾಖಲು ಮಾಡಿಕೊಳ್ಳುವಂಥದ್ದನ್ನು ಕೆಲಸವನ್ನು ಮಾಡಬಹುದು. ಹಾಗೆ ದಾಖಲು ಮಾಡಿಕೊಂಡ ನಂತರವೂ ಅವರಿಗೆ ಟೈಟಲ್ ಅನ್ನುವಂಥದ್ದು ಬರುವುದಿಲ್ಲ. ಮುಂದೆ ಏನು ಮಾಡಬೇಕು ಅಂತ ಹೇಳಿದರೆ, ಅವರು ಪ್ಲಾಟಿಂಗ್ ಅಂದರೆ ಆಸ್ತಿಯ ವಿಭಜನೆ, ಆ ಆಸ್ತಿ ಪೂರ್ಣ ಆಸ್ತಿ ಏನಿರ್ತದೆ ಅದನ್ನು ವಿಭಜನೆ ಮಾಡ್ತಾ ಹೋಗಬೇಕಾಗ್ತದೆ. ಹೇಗೆ ವಿಭಜನೆ ಮಾಡುವುದಂತ ಹೇಳಿದರೆ, ಪ್ಲಾಟಿಂಗ್ ಸ್ಕೆಚ್ನ ಮುಖಾಂತರ ಎಷ್ಟೆಷ್ಟು ಯಾರ್ಯಾರಿಗೆ ಯಾವ ಯಾವ ಅಂಶ ಬರ್ತದೆ ಅನ್ನುವಂಥದ್ದನ್ನು ಮಾಡಿಕೊಂಡು ಹೋಗಬಹುದು. ಹೀಗೆ ಮುಂದೆ ಇಷ್ಟೆಲ್ಲ ಆದ ನಂತರ ವಿಭಾಗ ಪತ್ರ ಅಂತ ಬರ್ತದೆ. ಈ ದಾಖಲೆ ಭಾರಿ ಮುಖ್ಯವಾದಂಥದ್ದು ಪಾರ್ಟಿಷನ್ನಲ್ಲಿ, ವಿಭಾಗ ಪತ್ರ ಅಂತ. ಯಾಕೆಂತ ಹೇಳ್ತೇನೆ ಅಂತ ಹೇಳಿದರೆ, ಒಂದು ಈಗ ಟೈಟಲ್ ಡೀಡ್ ಅನ್ನುವಂಥದ್ದು ಅವರಿಗೆ ಹಕ್ಕು ಅನ್ನುವಂಥದ್ದನ್ನು ಚಲಾವಣೆ ಅಂತ ಹೇಳಬಹುದು, ಅದು ವಿಭಾಗ ಪತ್ರದ ಮೂಲಕ ಅವರಿಗೆ ಅವರ ಆಸ್ತಿಯ ಸ್ವಂತದಾರಿಕೆ ಅನ್ನುವಂಥದ್ದು ಬರ್ತದೆ. ಆ ವಿಭಾಗ ಪತ್ರದಲ್ಲಿ ಏನು ಬರೀಬೇಕು, ಮುಂಚೆ ಯಾರಿಂದ ಯಾರ ಹೆಸರಿನಲ್ಲಿ ಆಸ್ತಿ ಇತ್ತು, ಅದರಿಂದ ಇವರಿಗೆ ಹೇಗೆ ಬಂತು, ಇವರು ಹೇಗೆ ವಾರಿಸುದಾರರಾಗ್ತಾರೆ ಅನ್ನುವಂಥದ್ದನ್ನು ಡೀಟೇಲ್ ಆಗಿ ಬರಿಬೇಕಾಗ್ತದೆ. ಹಾಗೆ ಅವರೆಲ್ಲರೂ ಒಪ್ಪಿಕೊಂಡ ನಂತರ ಯಾರ್ಯಾರಿಗೆ ಯಾವ ಯಾವ ಭಾಗ ಅನ್ನುವಂಥದ್ದನ್ನು ಕೂಡ ವಿಭಾಗ ಪತ್ರದಲ್ಲಿ ನಾವು ನಮೂದಿಸಿರುತ್ತೇವೆ. ಹಾಗೆ ಈ ವಿಭಾಗ ಪತ್ರವನ್ನು ಮಾಡುವಾಗ ಒಂದು ಪ್ರಮುಖ ಅಂಶವನ್ನು ನಾವು ಗಮನಿಸಿಕೊಳ್ಬೇಕಂತೇನು ಹೇಳಿದರೆ, ಈಗ ಒಬ್ಬ ತಂದೆಗೆ ಮೂರು ಜನ ಮಕ್ಕಳಿದ್ದೆ ಅಂತ ಹೇಳಿದರೆ, ಆ ಮೂರೂ ಜನವು ವಿಭಾಗ ಪತ್ರದಲ್ಲಿ ಪಾಲ್ಗೊಳ್ಬೇಕಾಗ್ತದೆ. ಆ ಮೂರು ಜನಕ್ಕೆ ಅದರಲ್ಲಿ ಒಬ್ಬನಿಗೆ ಆಸ್ತಿ ಬೇಡ ಅಂತ ಹೇಳಿದರೂ ಕೂಡ ಅದು ಅವನು ಕೂಡ ಆ ವಿಭಾಗ ಪತ್ರದಲ್ಲಿ ಪಾಲ್ಗೊಳ್ಳಲೇಬೇಕಾಗುತ್ತದೆ. ಯಾಕಂತ ಹೇಳಿದರೆ, ಈಗ ಒಬ್ಬನನ್ನು ಬಿಟ್ಟು ಇಬ್ಬರು ಏನಾದರೂ ಮಾಡಿದಂತ ಹೇಳಿದರೆ ಅದು ಮುಂದೆ ಕಾನೂನಿನಲ್ಲಿ ತೊಡಕಾಗಿ ಕಾಣಲಿಕ್ಕೆ ಸಿಗ್ತದೆ. ಹೀಗೆ ಇದರೆಲ್ಲ ನಂತರ ಅವರವರ ಪೋರ್ಷನ್ಗೆ ಏನು ಅಂಶಗಳು ಸಿಕ್ಕಿದೆ ಅದಕ್ಕೆ ನಂಬರ್ ಕೊಡಬೇಕಂತ ಅಥವಾ ಆ ಪೋರ್ಷನ್ ಭಾಗವನ್ನು ತಮ್ಮ ಹೆಸರಿನಲ್ಲಿ ಮಾಡಿಕೊಳ್ಬೇಕು ಅಂತ ಹೇಳಿದರೆ ಪೋಡಿ ಅಂತ ಹೇಳ್ತೇವೆ ನಾವು. ಈಗ ಸಾಮಾನ್ಯವಾಗಿ ಪೋಡಿ ಅಂತ ಹೇಳಿದರೆ ಒಂದು ಸಂಪೂರ್ಣ ಜಮೀನನ್ನು ವಿಭಾಗವನ್ನಾಗಿ ಮಾಡಿ ಅವರವರ ಹೆಸರಿಗೆ ದಾಖಲಿಸಿಕೊಳ್ಳುವಂಥದ್ದು. ಏನು ಪೋಡಿಗೆ ನಾವು ಅರ್ಜಿ ಸಲ್ಲಿಸ್ತೇವೆ, ಆ ಪೋಡಿಯಲ್ಲಿ ಅರ್ಜಿ ಸಲ್ಲಿಸಿದ ನಂತರ ಸರ್ಕಾರಿ ದಾಖಲೆಗಳಲ್ಲಿ ಅಫೀಷಿಯಲ್ ಆಗಿ ಅವರ ಹೆಸರುಗಳು ಎಂಟ್ರಿ ಆಗ್ತದೆ. ಹಾಗೆ ಯಾರ್ಯಾರಿಗೆ ಯಾವ ಯಾವ ಭಾಗ ಒಂದು ಆಸ್ತಿಯಲ್ಲಿ, ಎಲ್ಲ ಆಸ್ತಿಗಳಿಗೂ ಬೇರೆ ಬೇರೆ ಸರ್ವೆ ನಂಬರ್ ಅನ್ನುವಂಥದ್ದನ್ನು ಕೊಡಲಿಕ್ಕಾಗೋದಿಲ್ಲ. ಹಾಗೆ ಆ ಸರ್ವೆ ನಂಬರ್
ಹೆಸರಿನಲ್ಲಿ ಹಿಸ್ಸಾ ಅಂತ ಬರ್ತದೆ. ಬೇರೆ ಬೇರೆ ಹಿಸ್ಸಾಗಳನ್ನು ಕೊಟ್ಟುಕೊಂಡು ಹೋಗಿ ಅವರವರ ಹೆಸರಿಗೆ ನಮೂದನ್ನು ಮಾಡಬಹುದು. ಹಾಗೆ ಈ ಪೌಡಿ ಪ್ರೊಸೆಸ್ ಆದ ನಂತರ ಅವರ ಹೆಸರುಗಳು ಏನಿದೆ, ಯಾರ್ಯಾರು ಹಕ್ಕುದಾರರಿದ್ದಾರೆ, ಅವರ ಹೆಸರು RTCಯಲ್ಲಿ ನಮೂದಾಗುತ್ತದೆ. ಇದು ಪ್ರಕ್ರಿಯೆ.

ಈಗ ಆಸ್ತಿ ಹಂಚಿಕೆಗಳನ್ನು ಮಾಡುವಂತಹ ಪ್ರಕ್ರಿಯೆಗಳು ಮತ್ತು ಅದಕ್ಕೆ ನೀಡಬೇಕಾದಂತಹ ದಾಖಲೆಗಳ ಬಗ್ಗೆ ಕೂಡ ಹೇಳಿದ್ರಿ ಸರ್. ಕೆಲವೊಂದು ಕಡೆಯಲ್ಲಿ ನಮ್ಮಲ್ಲಿ ಸಮಾಜದಲ್ಲಿ ಬಹಳ ಹಿಂದಿನ ಕೂಡ ಕೊಟ್ಟಂತಹ ಹೆಣ್ಣು ಕುಲಕ್ಕೆ ಹೊರಗೆ ಎನ್ನುವಂಥ ಮಾತುಗಳು ಬರ್ತಾ ಇತ್ತು. ಆದರೆ ಕೆಲವೊಂದು ಕಡೆಯಲ್ಲಿ ನಮ್ಮ ಭಾರತದ ಸಂವಿಧಾನ ಕೂಡ ಮಾಡಿತು ಅಂತ ಹೇಳಿದ್ರೆ ಹೆಣ್ಣು ಮಕ್ಕಳಿಗೂ ಕೂಡ ಗಂಡು ಮಕ್ಕಳಷ್ಟೇ ಸಮಾನವಾದಂತಹ ಒಂದು ಆಸ್ತಿಯ ಹಂಚಿಕೆಗಳನ್ನು ಮಾಡಬೇಕು. ಒಂದು ವೇಳೆ ಮದುವೆ ಆಗಿ ಗಂಡನ ಮನೆಗೆ ಹೋಗಿದ್ರೂ ಕೂಡ ಆಕೆಗೆ ಆಸ್ತಿಯಲ್ಲಿ ಪಾಲಿದೆಯಾ ಒಂದು ಸರ್. ಎರಡನೇದಾಗಿ ಆಕೆಗೆ ಮದುವೆ ಆಗಲಿಲ್ಲ, ಆಕೆ ಮನೆಯಲ್ಲೇ ಇದ್ದಾಳೆ, ಮದುವೆ ಆಗದಂಥ ಆ ಹೆಣ್ಣು ಮಗಳಿಗೂ ಕೂಡ ಆ ಆಸ್ತಿಯನ್ನು ವಿಭಾಗ ಮಾಡುವಾಗ ಹಂಚಿಕೆ ಮಾಡುವಾಗ ಆಕೆಗೂ ಒಂದು ಪಾಲುಗಳು ನೀಡಬೇಕಾ? ಒಂದು ವೇಳೆ ಈಗಿನ ಕಾಲದಲ್ಲಿ ಬಹಳ

0: ಆಕೆಗೆ ಆಸ್ತಿಯಲ್ಲಿ ಪಾಲಿದೆಯಾ? ಒಂದು ಸರ್. ಎರಡನೇದಾಗಿ, ಆಕೆಗೆ ಮದುವೆ ಆಗಲಿಲ್ಲ, ಆಕೆ ಮನೆಯಲ್ಲೇ ಇದ್ದಾಳೆ. ಮದುವೆ ಆಗದಂಥ ಆ ಹೆಣ್ಣು ಮಗಳಿಗೂ ಕೂಡ ಆ ಆಸ್ತಿಯನ್ನು ವಿಭಾಗ ಮಾಡುವಾಗ, ಹಂಚಿಕೆ ಮಾಡುವಾಗ ಆಕೆಗೂ ಒಂದು ಪಾಲುಗಳು ನೀಡಬೇಕಾ? ಒಂದು ವೇಳೆ ಈಗಿನ ಕಾಲದಲ್ಲಿ, ಭಾಳ ಹಿಂದೆ 2005 ಒಂದು ವೇಳೆ ಒಬ್ಬಳು ಹೆಣ್ಣು ಮಗಳಾದವಳು ಮದುವೆಯಾಗಿ ಗಂಡನ ಮನೆಗೆ ಹೋಗಿದ್ದಲ್ಲಿ ಈಗ ಆಕೆಗೆ ಆ ಆಸ್ತಿಯಲ್ಲಿ ಹಂಚಿಕೆ ಮಾಡದೇ ಇರ್ಬೋದು. ಆದರೆ ಈಗ ಆಕೆಗೆ ತನಗೂ ಕೂಡ ಆಸ್ತಿಯಲ್ಲಿ ಪಾಲು ಬೇಕು ಅಂತ ಹೇಳಿ ಆಕೆ ಅನಿಸಿದರೆ ಆಕೆ ಏನು ಮಾಡಬೇಕು? ಜೊತೆಗೆ ಈ 2005 ಈ ತಿದ್ದುಪಡಿಯ ಬಗ್ಗೆ ತಾವು ಸವಿಸ್ತಾರವಾದ ಮಾಹಿತಿಯನ್ನು ನೀಡಬೇಕು ಸರ್.
1: ಖಂಡಿತ. ಈಗ ಈ ಭಾರತದಲ್ಲಿ ಮಹಿಳೆಯರ ಆಸ್ತಿಗಳ ಬಗ್ಗೆ ಮಾತನಾಡುವಾಗ ಈ ಹಿಂದೂ ಸಕ್ಸೇಷನ್ ಅಮೆಂಡ್ಮೆಂಟ್ ಆ್ಯಕ್ಟ್ 2005 ಏನಿದೆ, ಅದು ಒಂದು ಐತಿಹಾಸಿಕ ಒಂದು ಕಾನೂನು ತಿದ್ದುಪಡಿ. ಯಾಕಂತ ಹೇಳಿದರೆ ಈ ಕಾನೂನು ಬರುವ ಮೊದಲು ಹಿಂದೂ ಕುಟುಂಬದಲ್ಲಿ ಮಗನಿಗೆ ಮಾತ್ರ ಅಧಿಕಾರ ಅನ್ನುವಂಥದ್ದಿತ್ತು. ನಾನಾಗಲೇ ಹೇಳಿದಾಗೆ ಮಗನಿಗೆ ಸಮಪಾಲು ಅನ್ನುವಂಥದ್ದು ಬರ್ತದೆ. ಹಾಗಿದರೆ ಮಹಿಳೆಯರಿಗೆ ಜೀವನೋಪಾಯಕ್ಕೆ ಏನು ಬೇಕು ಅನ್ನುವಂಥದ್ದು ಸ್ವಲ್ಪ ಅಂಶವಾಗಿ ಕೊಡ್ತಿದ್ರೆ ವಿನಃ ಅವರಿಗೆ ಯಾವುದೇ ಸಮಪಾಲು ಅನ್ನುವಂಥದ್ದು ಇರಲಿಲ್ಲ. ಈಗ ಈ ಮಗಳು ಕೂಡ ಸಹಮಾಲಕಿ ಆಗ್ತಾ ಇರಲಿಲ್ಲ, ಕೋಪಾರ್ಸನರ್ ಆಗ್ತಾ ಇರಲಿಲ್ಲ. ಹಾಗೆ ಆದರೆ ಈ ಕಾನೂನು ತಿದ್ದುಪಡಿ ಏನು ಮಾಡಿದ್ದಾರೆ, ಅದೊಂದು ಐತಿಹಾಸಿಕ ಮಹಿಳೆಯರ ಸಮಾನತೆಗೆ ಹೆಜ್ಜೆ ಇಟ್ಟಂತಾಗಿದೆ ಅಂತ ಹೇಳಬಹುದು. ಈಗ ಮೂಲವಾಗಿ ನಾವು ನೋಡಿದಂತೆ ಹೇಳಿದರೆ 2005 ತಿದ್ದುಪಡಿಯ ನಂತರ ಅದರ ಹಿಂದೆ ಪೂರ್ವ ಹಿನ್ನೆಲೆಯನ್ನು ನೋಡ್ತಾ ಹೋಗುದಂತ ಹೇಳಿದರೆ ಹಿಂದೂ ಸಕ್ಸೇಷನ್ ಆ್ಯಕ್ಟ್ 1926 ಆಗಿರಬಹುದು, ಅಲ್ಲೊಂದು ಕಾನೂನು ತಿದ್ದುಪಡಿ ಬಂದಿರಬಹುದು. ಯಾವುದೇ ತಿದ್ದುಪಡಿ ಬಂದಿದ್ದರೂ ಮಹಿಳೆಯರಿಗೆ ಸಮಾನ ಹಕ್ಕು ಅನ್ನುವಂತಹ ತಿದ್ದುಪಡಿ ಯಾವುದ ಆ್ಯಕ್ಟ್ನಲ್ಲೂ 2005 ಮುಂಚೆ ಬಂದಿರಲಿಲ್ಲ. 1937 ಹಿಂದೂ ವುಮೆನ್ಸ್ ರೈಟ್ ಪ್ರಾಪರ್ಟಿ ಆ್ಯಕ್ಟ್ ಅನ್ನುವಂಥ ಒಂದು ಆ್ಯಕ್ಟ್ ಬರ್ತದೆ, ಕಾಯಿದೆ ಬರ್ತದೆ. ಆ ಕಾಯಿದೆಯಲ್ಲಿ ನಾವು ಗಮನಿಸ್ಕೊಳ್ಬೇಕಾದಂತ ಹೇಳಿದರೆ ಹಿಂದೂ ವಿಧವೆ ಏನಿದ್ದಾಳೆ ಅವಳಿಗೆ ಸಮಾನ ಹಕ್ಕು ಇದೆ, ಮಗನ ಹಾಗೆ ಸಮಾನ ಹಕ್ಕು ಇದೆ ಅನ್ನುವಂಥದ್ದೊಂದು ಒಂದು ಸಣ್ಣ ಸಮಾನತೆಯನ್ನು ತೋರಿಸುವಲ್ಲಿ ಈ ಕೇಂದ್ರ ಸರ್ಕಾರ ಈ ಆ್ಯಕ್ಟನ್ನು ಪಾಸ್ ಮಾಡ್ತದೆ. ಅದರ ನಂತರ ಕೂಡ ನಾವು ನೋಡ್ಬೋದು ಯಾವುದೇ ಒಂದು ಸಮಾನ ಹಕ್ಕು ಅಲ್ಲಿ ಕೂಡ ನಮಗೆ ತೀರವಾಗಿ ಕಾಣಲಿಕ್ಕೆ ಸಿಗುವುದಿಲ್ಲ. ಇದೆಲ್ಲದ ನಂತರ ಹಿಂದೂ ಸಕ್ಸೇಷನ್ ಆ್ಯಕ್ಟ್, ಹಿಂದೂ ಉತ್ತರಾಧಿಕಾರಿ ಕಾಯ್ದೆ 1956 ಜಾರಿಗೆ ಬರ್ತದೆ. ಆ ಕಾನೂನಿನಲ್ಲಿ ಕೂಡ ಜೀವನಾಂಶಕ್ಕೆ ಅಂತ ಹೇಳುವುದು, ಜೀವನ ಉಪಾಯಕ್ಕೆ ಅಂತ ಹೇಳುವುದು ಬಿಟ್ಟರೆ ಹೆಚ್ಚು ಪ್ರಾತಿನಿಧ್ಯ ಸಮಾನತೆ ಅನ್ನುವಂಥದ್ದು ಅಲ್ಲಿ ಕೂಡ ನಮಗೆ ಕಾಣಲಿಕ್ಕೆ ಸಿಗುವುದಿಲ್ಲ. ಈಗ ಒಂದು ಅದರಲ್ಲಿ ಅಂಶವನ್ನು ನಾವು ಗಮನಿಸಿಕೊಳ್ಬೇಕು ಅಂತ ಹೇಳಿದರೆ, ಈಗ ಒಬ್ಬ ತಂದೆಗೆ 4 ಮಕ್ಕಳು ಇದ್ದಾರೆ ಅಂತ ಗಮನಿಸಿಕೊಂಡರೆ 4 3 ಗಂಡು 1 ಹೆಣ್ಣು ಅಂತಾದರೆ, ಇದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಈ ಎಕ್ಸಾಂಪಲ್ ಅಂತ ಹೇಳುದಂತೆ, 3 ಮಕ್ಕಳಿಗೆ ಸಮಪಾಲು ಅಂತ ಇರ್ತಿತ್ತು. ಆ ಹೆಣ್ಣು ಮಗಳಿಗೆ ಜೀವನೋಪಾಯಕ್ಕೆ ಒಂದು ಏನೋ ಸ್ವಲ್ಪ ಅಂತ ಕೊಡ್ತಿದ್ರು. ಆದರೆ ಈ ಕಾನೂನಿನಲ್ಲಿ, ಈ ಕಾನೂನು ಬಂದ ನಂತರ ತಂದೆಗೆ ಏನು ಒಂದು ಭಾಗ ಹೋಗ್ತದೆ? ಈಗ 1/4 ಅಂತ ಹೇಳಿದರೆ 1 ಭಾಗ ತಂದೆಗೆ, 3 ಭಾಗ ಮಕ್ಕಳಿಗೆ ಅಂತಾದರೆ, ಆ 1/4 ಭಾಗ ತಂದೆಗೆ ಹೋದಂಥ ಆಸ್ತಿಯಲ್ಲಿ ಈ ಮಹಿಳೆ ಏನು, ಹೆಣ್ಣು ಮಗಳು ಏನಿರ್ತಾಳೆ, ಅವಳಿಗೆ ಸಮಾನವಾದ ಹಕ್ಕು ಇರ್ತದೆ. ಅವರ ತಂದೆಯ ಆಸ್ತಿಯಲ್ಲಿ ಏನು ಭಾಗ ಅಂಶ ಇದೆ ಅದರಲ್ಲಿ ಅದನ್ನು ಭಾಗ ಮಾಡುವಾಗ ಸಮಾನ ಹಕ್ಕು ಅನ್ನುವಂಥದ್ದು ಇಲ್ಲಿ ಬರ್ತದೆ. ಆದರೂ ಇದು ಖಂಡಿತವಾಗಿಯೂ ಪೂರ್ತಿ ಸಮಾನತೆ ಅನ್ನುವಂಥದ್ದನ್ನು ತೋರಲಿಲ್ಲ. ಹಾಗೆ ಇದು ಮುಂದೆ ಇವೆಲ್ಲದರ ನಂತರ ಹಿಂದೂ ಸಕ್ಸೇಷನ್ ಅಮೆಂಡ್ಮೆಂಟ್ ಆ್ಯಕ್ಟ್ 2005 ಬರ್ತದೆ, ತಿದ್ದುಪಡಿ ಬರ್ತದೆ, ಮೂಲ ತಿದ್ದುಪಡಿ. ಇದು ಸಂವಿಧಾನದಲ್ಲಿ ನಾವು ನೋಡಬೇಕಂತ ಹೇಳಿದ್ರು ಒಂದು ಮೂಲ ತಿದ್ದುಪಡಿ, ಐತಿಹಾಸಿಕ ಅಂತಲೂ ಹೇಳ್ಬೋದು. ಯಾಕಂತ ಹೇಳಿದರೆ ಸೆಕ್ಷನ್ 6 ಕ್ಲಾಸ್ 1 ಮತ್ತು 2 ಅದರಲ್ಲಿ ಏನು ಇತ್ತು ಅಂತ, ಏನು ತಿದ್ದುಪಡಿ ಆಯಿತು ಅಂತ ಹೇಳೋದು ನೋಡಿದರೆ, ಮೊದಲನೇದಾಗಿ ಹೆಣ್ಣು ಕೋಪಾರ್ಸನರ್ ಆಗಿರಲಿಲ್ಲ, ಹೆಣ್ಣಿಗೆ ಸಮಾನ ಹಕ್ಕು ಇರಲಿಲ್ಲ. ಯಾಕೆ ಅಂತ ಹೇಳಿದರೆ ಆಕೆ ಸಹಮಾಲಿಕ ಅಂತ ಹೇಳೋಕೆ ಆಗ್ತಿರಲಿಲ್ಲ. ನಾವಲ್ಲಿ ಸಹಮಾಲಿಕರು ಯಾರಿದ್ದಾರೆ ಅವರ ಮಧ್ಯೆ ಸಮವಾಗಿ ಹಂಚುತ್ತಿದ್ದೆ ವಿನಃ ಇಲ್ಲಿ ಇವರು ಸಹಮಾಲಿಕ ಆಗಿರಲಿಲ್ಲ. ಹಾಗಿದ್ದರಿಂದ ಅವರಿಗೆ ಆ ಹಕ್ಕು ಬರ್ತಿರಲಿಲ್ಲ. ಆದರೆ ಈ ತಿದ್ದುಪಡಿಯ ನಂತರ ಹೆಣ್ಣು ಕೂಡ ಸಹಮಾಲಿಕರು ಅನ್ನುವಂಥದ್ದೊಂದು ಪ್ರಾತಿನಿಧ್ಯವನ್ನು ಕೊಡಲಾಯಿತು. ಅದು ಒಂದು ಐತಿಹಾಸಿಕ ಅಂತ ನಾವು ಹೇಳಬಹುದು. ಹಾಗೆ ಇದು ಯಾವುದಕ್ಕೆ ಅಪ್ಲೈ ಆಗ್ತದೆ ಅಂತ ಹೇಳಿದರೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ನಾವು ಇದನ್ನು ಗಮನಿಸಬಹುದು. ಹಾಗೆ ಸ್ವಯಾರ್ಜಿತ ಆಸ್ತಿಯ ಬಗ್ಗೆ ಏನು ಅಂತ ಕೇಳಿದರೆ ಸೆಕ್ಷನ್ 8 ಪ್ರಕಾರ ಅದರಲ್ಲಿ ಕೂಡ ಅವರಿಗೆ ನಿಜವಾಗಿ ನಮಗೆ ನೋಡಲಿಕ್ಕೆ ಸಿಗ್ತದೆ ಸಮಾನವಾದ ಹಕ್ಕು ಅಂತ ಅಲ್ಲಿ ಕೂಡ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಈಗ ಮತ್ತೊಂದು ಪ್ರಶ್ನೆ ಅಂತ ಹೇಳಿದರೆ ಆ ಮಹಿಳೆ ಮದುವೆಯಾದ ಹೋದ ನಂತರ ಅವಳಿಗೆ ಸಮಾನ ಹಕ್ಕು ಇದೆಯಾ? ಖಂಡಿತವಾಗಿಯೂ ಇದೆ. ಆದರೆ ಇದಕ್ಕೆ ಹಕ್ಕನ್ನು ಚಲಾವಣೆ ಅಂತ ಹೇಳಿದರೆ ಸೆಕ್ಷನ್ 23 ಅನ್ನುವಂಥದ್ದೊಂದಿತ್ತು, 1956 ಆ್ಯಕ್ಟ್ನಲ್ಲಿ ಏನು ಬಂದಿತ್ತು, ವಾಸಿಸುವ ಮನೆಯಲ್ಲಿ ಅವಳಿಗೆ ಸಮಾನ ಹಕ್ಕು ಕೇಳುವ ಹಕ್ಕು ಇರಲಿಲ್ಲ. ಆದರೆ ಈ ತಿದ್ದುಪಡಿಯಲ್ಲಿ ಇನ್ನೊಂದು ಐತಿಹಾಸಿಕ ತೀರ್ಪು ಅಂತ ಹೇಳಿದರೆ ಈ ಆ ಸೆಕ್ಷನ್ ಏನಿದೆ 23 ಅದನ್ನು ರಿಪೀಲ್ ಮಾಡಲಾಯಿತು, ತೆಗೆದು ಹಾಕಲಾಯಿತು. ಆ ತೆಗೆದು ಹಾಕಿದ ನಂತರ ಈ ಆಸ್ತಿಯಲ್ಲಿ ಪಾಲಿನಲ್ಲಿ ಬರುವಂತಹ ಮನೆಯಲ್ಲಿ ಕೂಡ ಅವಳಿಗೆ ಸಮಾನವಾದ ಹಕ್ಕು ಇದೆ ಅಂತ ಒಂದು ತೀರ್ಪು, ಐತಿಹಾಸಿಕ ಒಂದು ಸೆಕ್ಷನ್ ನಿರ್ಧಾರವನ್ನು ಮಾಡಲಾಯಿತು. ಈಗ ಇದಕ್ಕೆ ಒಂದು ಈ ಕಾನೂನಿಗೆ ಒಂದು ಸಣ್ಣ ಅಡೆತಡೆ ಅಂತ ಹೇಳಬಹುದು ಅಂತ ಹೇಳಿದರೆ ಅನ್ನು 20/12/2004 ಈ ಡೇಟ್, ಈ ದಿನಾಂಕಕ್ಕಿಂತ ಮೊದಲು ಏನು ಪಾರ್ಟಿಷನ್ ಡೀಡ್ ಅಥವಾ ವಿಭಾಗ ಪತ್ರ ಏನು ಆಗಿದೆಯೋ ಆ

0: ವಿಭಾಗ ಪತ್ರ ಆಗಿ ಹಂಚಿಕೆಯಾದ ಆಸ್ತಿಗಳಲ್ಲಿ ಹೆಣ್ಣುಮಕ್ಕಳಿಗೆ ಪಾಲು ಕೇಳಲಿಕ್ಕೆ ಬರುವುದಿಲ್ಲ. ಹಾಗೆಯೇ ಆ 20/12/2004 ಆ ಡೇಟ್ಗಿಂತ ಮುಂಚೆ ಕೋರ್ಟ್ನಲ್ಲಿ ಡಿಕ್ರಿ ಆಗಿ ಆಲ್ರೆಡಿ ಕೋರ್ಟ್ನಲ್ಲಿ ತೀರ್ಮಾನ ಆಗಿದ್ದಂತಹ ಆಸ್ತಿಗಳನ್ನು ಇಲ್ಲಿ ಈ ಸೆಕ್ಷನ್ ಅಡಿಯಲ್ಲಿ ಹಕ್ಕು ಕೇಳಲಿಕ್ಕೆ ಬರುವುದಿಲ್ಲ. ಹಾಗೆಯೇ ಈ ನಿರ್ಧಾರಗಳನ್ನು ನಾವೊಂದು ಸೈಟೇಷನ್ ಮುಖಾಂತರ ನೋಡಬೇಕು ಅಂತ ಹೇಳಿದರೆ, ವಿನೀತಾ ಶರ್ಮಾ ವರ್ಸಸ್ ಸುಕೇಶ್ ಶರ್ಮಾ ಅಂತ ಒಂದು ಐತಿಹಾಸಿಕ ತೀರ್ಪು ಕೂಡ ಸುಪ್ರೀಂ ಕೋರ್ಟ್ 2020 ಅದನ್ನು ಬಹಳ ಈ ಅಮೆಂಡ್ಮೆಂಟ್ ಆ್ಯಕ್ಟ್ ಏನು ಮಾಡಿದೆ ಅದನ್ನು ಬಹಳ ಒಂದು ಹೈಲೈಟನ್ನಾಗಿ ಮಾಡ್ತದೆ. ಅದರಲ್ಲಿ ಒಂದು ಪ್ರಮುಖ ಅಂಶಗಳಿವೆ, ಒಂದು 4 ಏನಂತ ಹೇಳಿದರೆ 2005 ಅಮೆಂಡ್ಮೆಂಟಲ್ ನಂತರ ಆ ಸೆಕ್ಷನ್ 6 ಅನ್ನುವಂಥದ್ದೇನಿದೆ ಅದರಲ್ಲಿ ಸಮಾನವಾಗಿ ಮಹಿಳೆಯರಿಗೆ ಬರ್ತ್ ರೈಟ್ ಅನ್ನುವಂಥದ್ದು ಬರ್ತದೆ. ಹುಟ್ಟಿದ ತಕ್ಷಣವೇ ಮಹಿಳೆಗೂ ಕೂಡ ಸಮಾನ ಹಕ್ಕು, ಆ ಮಹಿಳೆಯರು ಕೂಡ ಕೋಪಾರ್ಸನರ್, ಆ ಮಹಿಳೆಗೆ ಕೂಡ ಸಮಾನ ಹಕ್ಕಿದೆ ಆಸ್ತಿಯಲ್ಲಿ ಅನ್ನುವಂಥದ್ದನ್ನು ತಿದ್ದುಪಡಿಯನ್ನು ಎತ್ತಿ ಹಿಡಿತದೆ ಕೋರ್ಟ್. ಹಾಗೆ ಇನ್ನೊಂದು ಅಂಶವನ್ನು ನಾವು ನೋಡ್ತಾ ಹೋದರೆ 20/12/2004 ನಂತರ ಈಗ ಪಾರ್ಟಿಷನ್ ಡೀಡ್ ಅಥವಾ ವಿಭಾಗ ಪತ್ರ ಏನು ಹೇಳ್ತೇವೆ ಅದು ರಿಜಿಸ್ಟರ್ಡ್ ಆಗಲೇಬೇಕಾ? ಖಂಡಿತವಾಗಿ ಆಗಲೇಬೇಕು. ಆದರೆ ರಿಜಿಸ್ಟರ್ಡ್ ಅನ್ನುವಂಥದ್ದು ಡೈರೆಕ್ಟರಿ, ಮ್ಯಾಂಡೇಟರಿ, ಕಂಪಲ್ಸರಿ ಅಲ್ಲ. ಯಾಕಂತ ಹೇಳಿದರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಾವು ನೋಡ್ತಾ ಹೋದರೆ ಓರಲ್ ಪಾರ್ಟಿಷನ್ ಅಂತದ್ದು ಬರ್ತದೆ, ಬಾಯಿ ಮಾತಿನ ಮುಖಾಂತರವು ಪಾರ್ಟಿಷನ್ ಮಾಡುವಂಥದ್ದು, ವಿಭಾಗ ಮಾಡುವಂಥದ್ದು ಕಾಣ್ತೇವೆ. ಹಾಗೆಯೇ ರಿಜಿಸ್ಟರ್ಡೇ ಆಗಬೇಕು ಅಂತಿಲ್ಲ, ಆದರೆ ರಿಜಿಸ್ಟರ್ಡ್ ಆಗದೇ ಇರುವಂಥದ್ದನ್ನು ನಾವು ಕೋರ್ಟ್ ಪಾರದರ್ಶಕವಾಗಿ ಅದನ್ನು ಗಮನಿಸಿ ನಂತರ ತೀರ್ಪನ್ನು ತೆಗೆದುಕೊಳ್ಳಬೇಕು ಅನ್ನುವಂಥದ್ದನ್ನು ಇಲ್ಲಿ ಹೈಲೈಟ್ ಮಾಡುವಂಥದ್ದು. ಹಾಗೆ ಯಾವಾಗ ಈ ನಾನು ಹೇಳಿದಾಗೆ 2 ಎಕ್ಸೆಪ್ಷನ್ಗಳನ್ನು ಹೇಳಿದಾಗೆ ಪಾರ್ಟಿಷನ್ ಡೇಟ್ ದಿನಾಂಕದ ಮೊದಲಾಗಿದ್ದರೆ ಅದನ್ನು ರಿಓಪನ್ ಮಾಡಲಿಕ್ಕೆ ಬರುವುದಿಲ್ಲ ಅನ್ನುವಂಥದ್ದು ಕೂಡ ಇಲ್ಲಿ ಬರ್ತದೆ. ಹಾಗೆ ಮತ್ತೊಂದು ಉತ್ತಮವಾದೊಂದು ತೀರ್ಪು ಹೇಳಿದರೆ ಪಾರ್ಟಿಷನ್ ಡೈರೆಕ್ಟರಿ ಅಂತ ಹೇಳುವಂಥದ್ದು, ರಿಜಿಸ್ಟ್ರೇಷನ್ ಆಗದೇ ಇರುವಂಥದ್ದನ್ನು ಹೋಯಿತು ಅನ್ನುವಂಥದ್ದು ನಮಗೆ ಪಾಲಿಲ್ಲ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕಾಗಿಲ್ಲ. ಓರಲ್ ಪಾರ್ಟಿಷನ್ ಆಗಿದ್ದರೂ ಅದನ್ನು ಸಾಧಿಸಬಹುದು, ಆದರೆ ಅದಕ್ಕೆ ಪೂರಕವಾದ ದಾಖಲೆಯನ್ನು ಕೊಟ್ಟ ನಂತರವೇ ಅದನ್ನು ಸಾಧಿಸಬಹುದು ಅಂತ ಈ ಸೆಕ್ಷನ್ಗಳನ್ನು ಹೇಳಿ.
1: ಸರ್, ಈಗಲೂ ಕೂಡ ಹಾಗೆ ಕೆಲವೊಂದು ಹಳ್ಳಿಗಳಲ್ಲಿ ಒಬ್ಬಳು ಹೆಣ್ಣು ಮಗಳಾದವಳಿಗೆ, ಮದುವೆಯಾಗಿ ಹೋದಂಥ ಹೆಣ್ಣು ಮಗಳಾದವಳಿಗೆ ಅವರ ಮನೆಯಲ್ಲಿ ಏನು ಇನ್ನೂ ಕೂಡ ಆಸ್ತಿ ಹಂಚಿಕೆ ಆಗದಂತಹ ಆ ಕುಟುಂಬಗಳಲ್ಲಿ ಹೇಳುವಂಥ ಮಾತು, ಅವಳಿಗೆ ಬಂದಿರಲಿಕ್ಕೆ ಮಾತ್ರ ಆ ಮನೆ, ಉಳಿದದ್ದ ಆಸ್ತಿ ಪಾಲೆಲ್ಲ ಗಂಡು ಮಗುವಿಗೆ ಅಂತೇಳಿ. ಆದರೆ ಆಕೆ ಆ ಒಂದು ಕಾನೂನಾತ್ಮಕವಾಗಿ ಹೋರಾಟ ಮಾಡಲಿಕ್ಕೆ ಆಕೆಗೆ ಏನು ಮನಸ್ಸಿರುವುದಿಲ್ಲ, ತನ್ನ ತಂದೆ ತನ್ನ ತಾಯಿ ಅನ್ನುವಂಥ ಭಾವನೆಗಾಗಿ. ಆದರೆ ಎಲ್ಲೊಂದು ಕಡೆಯಲ್ಲಿ ಆ ಆಸ್ತಿ ವಿಭಾಗವನ್ನು ಮಗನಿಗೆ ಹೆಸರಿಗೆ ಮಾಡಿಕೊಡುವಂಥ ಸಮಯದಲ್ಲಿ ವಕೀಲರು ನಿಮ್ಮ ಮಗಳಿಗೂ ಕೂಡ ಆಸ್ತಿಯಲ್ಲಿ ಹಂಚಿಕೆ ಕೊಡಲೇಬೇಕು ಅಂತೇಳಿ ಕಾನೂನಾತ್ಮಕವಾದಂಥ ಅರಿವುಗಳನ್ನು ಮೂಡಿಸುವಂತಹ ಪ್ರಯತ್ನಗಳು ಮಾಡ್ತಾರಾ?
0: ಖಂಡಿತವಾಗಿ ಮಾಡಬಹುದು. ಯಾಕಂತ ಹೇಳಿದರೆ ಈಗಿನ ಸಂದರ್ಭದಲ್ಲಿ ನಾವು ನೋಡ್ತಾ ಹೋದರೆ ಆ ಮಗಳಿಗೆ ಏನು ಆಗಿದೆ ಅನ್ನುವಂಥದ್ದು, ಈಗ ಯಾವುದೇ ಒಂದು ಅನ್ಯಾಯ ಆಗಿದೆ ಅಂತ ಹೇಳಿದರೆ ಅದು ನಮ್ಮ ಮೂಲಕ್ಕೆ ಬಂದರೆ ನಮಗೆ ಗೊತ್ತಾಗ್ತದೆ ಹೌದಂತ. ಈಗ ಆ ಮಹಿಳೆ ಏನು ನನಗೆ ಈ ಆಸ್ತಿಯಲ್ಲಿ ಪಾಲು ಉಂಟಾ ಅನ್ನುವಂಥದ್ದೊಂದು ಪ್ರಶ್ನೆ ಬಂದರೆ, ವಕೀಲರ ಮುಖಾಂತರ ಪ್ರಶ್ನೆ ಬಂದರೆ ವಕೀಲರು ಖಂಡಿತವಾಗಿಯೂ ಅದಕ್ಕೆ ಸಹಾಯ ಮಾಡ್ತಾರೆ. ಯಾಕಂದರೆ ಈ ಕಾನೂನಿನ ತಿದ್ದುಪಡಿಯಲ್ಲಿ ನಮಗೆ ಮೂಲವಾಗಿ ನೋಡಿದಂತ ಹೇಳಿದರೆ ಅವರಿಗೆ ಆಸ್ತಿ ಪಾಲು ಏನು ಹೇಳಿದರೆ ಅವರಿಗೆ ಕೊಡಲಿಲ್ಲ, ಅವರಿಗೆ ಮಗಳಿಗೆ ಮಾತ್ರ ಕೊಡಲಿಲ್ಲ, ಮಗನಿಗೆ ಪೂರ್ತಿ ಬರೆದಿಟ್ಟಿದ್ದಾರೆ ಅಂತ ಹೇಳಿದರೆ ಅದು 2020/2004 ಮೊದಲಾಗಿ ಪಾರ್ಟಿಷನ್ ಡೀಡ್ ಆಗಿರಬಹುದು ಅಥವಾ ಕೋರ್ಟ್ನ ಮುಖಾಂತರ ಆಗಿರಬಹುದು ಮಾಡಿದರೆ ಮಾತ್ರ ಅವರಿಗೆ ಹಕ್ಕಿಲ್ಲದೆ ಹೊರತು ಈ ಮುಖಾಂತರ ನಂತರದ ದಿನಗಳಲ್ಲಿ ಏನು ಇದೆ ಅವರಿಗೆ ಸಮಾನವಾದ ಹಕ್ಕು ಖಂಡಿತವಾಗಿಯೂ ಇದೆ. ಹೇಗೆ ಮಾಡಬಹುದು ಅಂತ ಹೇಳಿದರೆ ಕಾನೂನು ಮುಖಾಂತರವಾಗಿ ಮಾಡಬಹುದು. ಆಕೆ ಕಾನೂನು ಮುಖಾಂತರವನ್ನು ಬಿಟ್ಟು ಬೇರೆ ಯಾವುದು ದಾರಿದೆ ಅಂತ ಹೇಳಿದರೆ ಅದು ಈ ವಿಭಜನೆಯ ಮುಖಾಂತರನೇ ಮಾಡಬಹುದು. ಅದನ್ನು ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಒಪ್ಪಿದ್ರೆ ಮಾತ್ರ ನಾವು ಮುಂದುವರಿಸಬಹುದು ಪಾರ್ಟಿಷನ್ ವಿಭಾಗ ಪತ್ರದ ಮುಖಾಂತರ. ಅದಕ್ಕೆ ಒಪ್ಪದೇ ಇದ್ದ ಸಂದರ್ಭದಲ್ಲಿ ನಾವು ಕಾನೂನು ಖಂಡಿತವಾಗಿಯೂ ಕಾನೂನು ನಮಗೆ ಸಹಾಯ ಮಾಡ್ತದೆ. ಈ ಕಾನೂನು ಅನ್ನುವಂಥದ್ದು ವಿಭಜನೆ ಮಾತ್ರ ಅಂತಲ್ಲ, ಇದರಲ್ಲಿ ಎಷ್ಟೋ ಪ್ರಕರಣಗಳಲ್ಲಿ ಕುಟುಂಬಗಳನ್ನು ಒಂದು ಮಾಡಿದಂತಹ ಸಂದರ್ಭವೂ ಇದೆ ನಾವು ನೋಡಬೇಕಂತ ಹೇಳಿದರೆ. ಹೇಗೆ ಆಕೆ ಕಾನೂನಿನ ಮುಖಾಂತರ ಪಡೆದುಕೊಳ್ಬಹುದು ಅಂತ ಹೇಳಿದರೆ ಒಂದು ಮೂಲ ದಾವೆಯನ್ನು ಹಾಕಬಹುದು ಕೋರ್ಟ್ನಲ್ಲಿ. ಕೋರ್ಟ್ನಲ್ಲಿ ಮೂಲ ದಾವೆಯನ್ನು ಹಾಕಿ ಕೋರ್ಟ್ ಆ ಮೂಲ ದಾವೆಗೆ ಪ್ರಿಲಿಮಿನರಿ ಡಿಕ್ರಿ ಅಂತ ಹೇಳ್ತದೆ, ಆ ಜಡ್ಜ್ಮೆಂಟನ್ನು ಪಾಸ್ ಮಾಡ್ತದೆ. ಹಾಗೆ ಆ ಪ್ರಿಲಿಮಿನರಿ ಡಿಕ್ರಿಯ ಪ್ರಕಾರ ಫೈನಲ್ ಡಿಕ್ರಿ ಅಂತ ಒಂದು ಬರ್ತದೆ, ಪ್ರೊಸೀಡಿಂಗ್ಸ್ ಅಂತ ನಡೀತದೆ. ಆ ಫೈನಲ್ ಡಿಕ್ರಿ ಪ್ರೊಸೀಡಿಂಗ್ಸ್ನಲ್ಲಿ ಕೋರ್ಟ್ ಕಮಿಷನರ್ ಅವರು ಏನಿದ್ದಾರೆ ಅವರು ನಿಗದಿತ ಸ್ಥಳಕ್ಕೆ ಅವರು ಏನು ಭೇಟಿ ಕೊಡ್ತಾರೆ ಸರ್ವೇಯರ್ನ ಮುಖಾಂತರ ಆ ಸ್ಥಳಕ್ಕೆ ಭೇಟಿ ಕೊಡ್ತಾರೆ ಕೋರ್ಟ್ ಕಮಿಷನರ್ ಅಂತವರು. ಹಾಗೆ ಎಲ್ಲರ ಸಮ್ಮುಖದಲ್ಲಿ ವಾದಿಗಳಾಗಿರ್ಬೋದು ಪ್ರತಿವಾದಿಗಳಾಗಿರ್ಬೋದು, ಮಗಳು ಈಗ ಕೇಸ್ ಹಾಕಿದ್ದಾರೆ ಅಂತ ಹೇಳಿದರೆ ಅವರಾಗಿರ್ಬೋದು ಅವರ ಕಡೆಯಾಗಿರ್ಬೋದು, ಸಂಧಾನದ ಮುಖಾಂತರ ಯಾವ ಪೋರ್ಷನ್ ಹೇಗೆ ಕಟ್ಟಾಗಬೇಕು ಅನ್ನುವಂಥದ್ದನ್ನು ಜಾಗವನ್ನು ವಿಭಜನೆ ಮಾಡಿ ಅದನ್ನು ರಿಪೋರ್ಟನ್ನಾಗಿ ಮಾಡಿ ಸರ್ವೇಯರ್ನ ಮುಖಾಂತರ ಕೋರ್ಟಿಗೆ ಅದನ್ನು ಹಾಜರುಪಡಿಸ್ತಾರೆ. ಅದನ್ನು ಒಪ್ಪುವುದು ಬಿಡುವುದು ಆ ಮಕ್ಕಳಿಗೆ ಬಿಟ್ಟಿರುವಂಥದ್ದು, ಅದನ್ನು ಕೂಡ ಚಾಲೆಂಜ್ ಮಾಡಬಹುದು. ಹಾಗೆ ಅದನ್ನು ಒಪ್ಪಿದ್ದಲ್ಲಿ ಆ ಸ್ಕೆಚ್ನ ಮುಖಾಂತರ ಅವರಿಗೆ ಸಮಾನವಾದ ಹಕ್ಕು, ಕಾನೂನಿನಲ್ಲಿ ಏನು ಹಕ್ಕು ಬರ್ತದೆ ಅದನ್ನು ವಿಭಜನೆಯ ಮುಖಾಂತರ ಅವರವರ ಪಾಲಿಗೆ ಎಷ್ಟು ಹಿಸ್ಸಾ ಬರ್ತದೆ ಅನ್ನುವಂಥದ್ದನ್ನು ವಿಭಜನೆ ಮಾಡ್ತಾರೆ.

0: ಹೋಗ್ತದೆ. ಇದು ಕಾನೂನು ಮುಖಾಂತರ ಒಂದು ದಾರಿ ಅಂತ ಹೇಳ್ಬೋದು.
1: ಸರ್, ನಾನು ಇದೇ ಒಂದು ಪ್ರಶ್ನೆಯನ್ನು ಮುಂದುವರಿಸಿದ್ದೆ. ಆದರೆ ಎಲ್ಲೊಂದು ಕಡೆಯಲ್ಲಿ ಮಗನಾದವನು ಏನು ಮಾಡ್ತಾನೆ ಅಂತ ಹೇಳಿದರೆ, ಸಂತತಿ ನಕ್ಷೆಯಲ್ಲಿ ಆ ಹೆಣ್ಣು ಮಗಳ ಹೆಸರನ್ನು ಅಳಿಸುವಂಥ ಪ್ರಯತ್ನಗಳನ್ನು ಕೂಡ ಮಾಡ್ತಾರೆ. ಕೆಲವರು ಅದಕ್ಕೆ ಏನು ಈ ರೀತಿಯ ಏನು ದಾಖಲೆಗಳನ್ನು ತಿರುಚುವಂಥ ಪ್ರಯತ್ನಗಳನ್ನು ಕೂಡ ಮಾಡ್ತಾರೆ. ಆದರೆ ಆ ಹೆಣ್ಣು ಮಗಳಾದವಳಿಗೆ ಕಾನೂನಾತ್ಮಕವಾದಂಥ ಹೋರಾಟಗಳನ್ನು ಮಾಡುವಷ್ಟು ಆಕೆ ಪ್ರಾಬಲ್ಯ ಹೊಂದದೇ ಇರಬಹುದು. ಈ ಸಮಯದಲ್ಲಿ ಆತ ಯಾವ ರೀತಿಯಲ್ಲಿ ಕೂಡ ದಾಖಲೆಗಳನ್ನು ತಿರುಚಿದ್ರೂ ಕೂಡ, ಅಥವಾ ಸಂತತಿ ನಕ್ಷೆಯಲ್ಲಿ ಅಥವಾ ವಂಶವೃಕ್ಷದಲ್ಲಿ ಆಕೆಯ ಹೆಸರನ್ನು ಅಳಿಸಿದ್ರೂ ಕೂಡ ಆಕೆಗೆ ಲೀಗಲ್ ಆದಂಥ ರೈಟ್ಸ್ಗಳು ಇದ್ದೇ ಇದೆ. ಒಂದು ವೇಳೆ ಆಕೆ ಇದು ಮಾಡಬೇಕಂತೇಳಿ ಹೇಗೆ ಅದು ಪ್ರೂವ್ ಮಾಡಬೇಕು ಅಂತೇಳಿ?
0: ಖಂಡಿತವಾಗಿಯೂ ಹೀಗೆ ಈಗ ಆಕೆಗೆ ಕಾನೂನಾತ್ಮಕವಾಗಿ ಎದುರಿಸಲು ಹಣಕಾಸಿನ ಕೊರತೆ ಏನಾದರೂ ಎದುರಾಗಿದ್ದರೆ ಅಂತ ಸಂದರ್ಭದಲ್ಲಿ ಮೀಡಿಯೇಷನ್ ಸೆಂಟರ್, ಮಧ್ಯಸ್ಥಿಕೆ ಕೇಂದ್ರ ಅನ್ನುವಂಥದ್ದಿದೆ. ಅಲ್ಲಿ ಲೀಗಲ್ ಏಡ್ ಸೆಲ್ ಅಂತ ಒಂದಿರ್ತದೆ, ಫ್ರೀ ಆಫ್ ಕಾಸ್ಟನ್ನು ಈ ಥರ ಮಾಡಿಕೊಡ್ತಾರೆ. ಈಗ ಕಾನೂನು ಹೋರಾಟ ಬೇಡ ಅಂತ ಒಂದು ಹೊರಗೆ ಬಂದರೆ, ಹೊರಗಿನ ವ್ಯಾಪ್ತಿಯಲ್ಲಿ ನಾವು ನೋಡುವಂತ ಹೇಳಿದರೆ, ಆ ಸಂತತಿ ನಕ್ಷೆಯಲ್ಲಿ ಏನು ಇವರನ್ನು ಹೊರಗಿಟ್ಟು ಮಾಡಿದ್ದಾರೆ, ಆ ಸಂತತಿ ನಕ್ಷೆಯನ್ನು ಚಾಲೆಂಜ್ ಮಾಡುವ ಅಧಿಕಾರವು ಇವರಿಗಿದೆ. ಹಾಗಾಗಿ ಇವರನ್ನು ಹೊರಗಿಟ್ಟು ಏನು ಪಾರ್ಟಿಷನ್ ವಿಭಾಗ ಪತ್ರ ಮಾಡಿದ್ದಾರೋ, ಅದರ ನಂತರ ಆಸ್ತಿ ಹಂಚಿಕೆಯನ್ನು ಮಾಡಿದ್ದಾರೋ, ಎಲ್ಲವೂ ಕಾನೂನಿನ ಮುಖಾಂತರವಾಗಿ ಶೂನ್ಯ ಆಗ್ತದೆ. ಯಾಕಂತ ಹೇಳಿದರೆ, ಈ ಸಂತತಿ ನಕ್ಷೆಯಲ್ಲಿ ವಿಭಾಗ ಪತ್ರದ ಮೂಲ ಕಂಡು ಉದ್ದೇಶ ಅದೇ. ವಿಭಾಗ ಪತ್ರ ಅಂತ ಹೇಳಿದರೆ, ಒಂದು ತಂದೆಗೆ ನಾಲ್ಕು ಮಕ್ಕಳಿದ್ದರೆ ಆ ನಾಲ್ಕು ಮಕ್ಕಳು ಕೂಡ ಆ ವಿಭಾಗ ಪತ್ರದಲ್ಲಿ ಸೇರಬೇಕು. ಆ ಒಬ್ಬ ವ್ಯಕ್ತಿಗೆ ಬೇಕು ಅಥವಾ ಬೇಡ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಇಲ್ಲ. ವಿಭಾಗ ಪತ್ರಕ್ಕೆ ಸೇರಲೇಬೇಕು. ಆತನ ಪಾಲಿಗೆ ಬಂದಂತಹ ಆಸ್ತಿಯನ್ನು ಆತ ಮುಂದೆ ಯಾರಿಗಾದರೂ ಕೊಡಬಹುದು, ಆ ಮೂರು ಜನಕ್ಕೆ ವಾಪಸ್ ಕೊಡಬಹುದು. ಆದರೆ ಆ ವ್ಯಕ್ತಿ ವಿಭಾಗ ಪತ್ರದಲ್ಲಿ ಈ ವಂಶವೃಕ್ಷದಲ್ಲಿ ಮರೆಮಾಚಿ ವಿಭಾಗ ಪತ್ರವನ್ನು ಮಾಡಿದರೆ ಆ ವಿಭಾಗ ಪತ್ರ ಕೋರ್ಟ್ನಲ್ಲಿ ನಿಲ್ಲುವುದಿಲ್ಲ. ಮೂಲ ದಾವೆಯನ್ನು ಹೂಡಿ ಆ ವಿಭಾಗ ಪತ್ರವನ್ನು ರದ್ದು ಮಾಡುವಂಥ ಕೆಲಸವನ್ನು ಮಾಡಬಹುದು.
1: ಸರ್, ಈಗ ಸಹ ಮಾಲೀಕತ್ವದ ಹಕ್ಕುಗಳು ಅಂತ ಹೇಳ್ತೇವೆ, ಆ ಸಮಯದಲ್ಲಿ ಒಬ್ಬ ವ್ಯಕ್ತಿ ತನಗೆ ಈ ಬಂದಂಥ ಆಸ್ತಿಯನ್ನು ತನ್ನ ಉಳಿದಂಥ ಸಹೋದರಿಗೆ ಹೇಳದೆ ಅಥವಾ ಜಮೀನುಗಳನ್ನು ಅಡವಿಡುವಂಥದ್ದು ಇದೆ ಅಥವಾ ಇನ್ನೊಬ್ಬರಿಗೆ ಮಾರುವಂಥದ್ದು ಇದೆ, ಒಂದು ವಿಭಾಗ ಆಗದ ಆಸ್ತಿಗೆ ಒಂದು ಯಾವುದೋ ಒಂದು ಏನು ಬ್ಯಾಂಕಿನಲ್ಲೂ ಅಥವಾ ಏನು ಸಹಕಾರಿ ಇದರಲ್ಲೂ ಆತನ ಲೋನ್ಗಾಗಿ ಅದನ್ನು ಅಡವಿಡುವಂಥದ್ದು ಇದೆ, ಅದು ಇನ್ನೂ ಕೂಡ ಭಾಗ ಆಗಲಿಲ್ಲ. ಒಂದು ಇನ್ನೊಂದು ಪ್ರಶ್ನೆ ಅಂತೇಳಿದರೆ, ಭಾಗ ಆಗಿರುವಂಥ ಇದರಲ್ಲಿ ಆ ವ್ಯಕ್ತಿ ಅಲ್ಲಿರುವಂಥ ಯಾವುದೋ ಒಬ್ಬ ಅಣ್ಣನನ್ನು ಸಹೋದರನನ್ನು ಅವನ ಅನುಮತಿ ಕೇಳದೆ ಆ ಜಮೀನನ್ನು ಮಾರಿದರೆ, ಎರಡು ಪ್ರಶ್ನೆಗಳಿಗೆ ತಾವು ಉತ್ತರಿಸಬೇಕು ಸರ್.
0: ಖಂಡಿತ. ಈಗ ಮೊದಲನೇದಾಗಿ ನಾವು ಹೇಳೋದಂತ ಹೇಳಿದರೆ ಅಡವು ಇಟ್ಟರೆ ಅಂತ. ಈಗ ಒಂದು ಪ್ರಾಪರ್ಟಿ ಅನ್ನುವಂಥದ್ದು, ಆಸ್ತಿ ಅನ್ನುವಂಥದ್ದು ಏನಿರುತ್ತದೆ, ಅದು ವಿಭಜನೆ ಆಗುವ ತನಕ ಅವರು ಸಹ ಮಾಲೀಕರು ಆಗಿರ್ತಾರೆ ವಿನಃ ಮಾಲೀಕರಾಗಿರುವುದಿಲ್ಲ. ಈ ಅಂಶಗಳನ್ನು ಮೊದಲನೇದಾಗಿ ನಾವು ಗಮನಿಸಿಕೊಳ್ಬೇಕು. ಎಷ್ಟೇ ಈಗ ಸಂದರ್ಭದಲ್ಲಿ ನಾವು ನೋಡಿಕೊಳ್ಬೇಕು, ಅಡವಿಟ್ಟಿರಬಹುದು, ಈಗ ಬ್ಯಾಂಕ್ ಪ್ಯಾನೆಲ್ ಅನ್ನುವಂಥದ್ದು ಅವರು ಕೂಡ ಈ ಏನು ಆಸ್ತಿ ಇದೆ ಅದನ್ನು ಸ್ಕ್ರೂಟಿನೈಸ್ ಮಾಡಿಯೇ ಮಾಡ್ತಾರೆ. ಯಾಕಂತ ಹೇಳಿದರೆ ಇಂತಹ ಕೋ ಓನರ್ಶಿಪ್ಗಳಲ್ಲಿ ನಿಮಗೆ ಸ್ವಂತ ಹಕ್ಕು ಏನು ಬಂದಿದೆ ಅದರಲ್ಲಿ ಮಾತ್ರ ನಾವು ಅಡವಿಡಬಹುದು ವಿನಃ ಪಾಲಿಗೆ ಆಗದಂಥ ವ್ಯಾಜ್ಯಕ್ಕೆ ತೀರ್ಮಾನ ಆಗದಂಥ ವ್ಯವಸ್ಥೆಗಳನ್ನು ನಾವು ಪಾರ್ಟಿಷನ್ ಆಗದಂಥ ವ್ಯವಸ್ಥೆಗಳನ್ನು ಅಡವಿಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಈಗ ಆ ಒಂದು ಕಾನೂನಾತ್ಮಕವಾಗಿ ಅದನ್ನು ನೋಡಬಹುದು. ಈಗ ಎರಡನೇದು ವಿಷಯ ಅಂತ ಹೇಳಿದರೆ, ಇನ್ನೊಬ್ಬ ವ್ಯಕ್ತಿಗೆ ಗೊತ್ತಿಲ್ಲದೆ ಮಾರಿದರೆ ಅಂತ. ಈಗ ನಾವು ಈ ನಾನು ಈಗಾಗಲೇ ಹೇಳಿದಾಗೆ ಆತ ಕೋ ಓನರ್ ಆಗಿರ್ತಾನೆ, ಸಹ ಮಾಲೀಕ ಮಾತ್ರ ಆಗಿರ್ತಾನೆ ಹೊರತು ಆತನಿಗೆ ಯಾವುದೇ ಅಬ್ಸೊಲ್ಯೂಟ್ ರೈಟ್ ಅನ್ನುವಂಥದ್ದು ಪಾಲಿನಲ್ಲಿ ಇರುವುದಿಲ್ಲ. ಆತನಿಗೆ ಏನು ರೈಟ್ ಇದೆ, ಆ ಪಾಲಾಗದಂಥ ಆಸ್ತಿಯ ಮೇಲೆ ಏನು ಹಕ್ಕು ಇದೆ ಅಂತ ನೋಡಿದರೆ, ಆ ಆಸ್ತಿಯಿಂದ ಏನು ಆದಾಯ ಬರ್ತದೆ ಅದನ್ನು ಪಡಿಬಹುದು, ಸಮಾನವಾಗಿ ಪಡಿಬಹುದು. ಹಾಗೇ ಅದರಲ್ಲಿ ವಾಸ ಮಾಡುವಂಥದ್ದು, ಸಮಾನ ಹಕ್ಕಿನಲ್ಲಿ ವಾಸ ಮಾಡುವಂಥದ್ದನ್ನು ಮಾಡ್ಬೋದು. ಆದರೆ ಎಲ್ಲರ ಅನುಮತಿ ಇಲ್ಲದೆ ಅದನ್ನು ಮಾರುವಂತಹ ಪ್ರಯತ್ನ ಮಾಡಿದರೆ ಅದು ವ್ಯಾಲಿಡ್ ಅನ್ನುವಂಥದ್ದನ್ನು ಕನ್ಸಿಡರ್ ಆಗುವುದಿಲ್ಲ.

ಇದುವರೆಗೆ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ಆಸ್ತಿಯ ಹಂಚಿಕೆಗಳು, ಪ್ರಾಪರ್ಟಿ ಪಾರ್ಟಿಷನ್ ಈ ವಿಷಯದ ಬಗ್ಗೆ ಮಾಹಿತಿಯನ್ನ ನೀಡಿದವರು ವಕೀಲರಾದ ವಲ್ಲೀಶ್ ತಂತ್ರಿ ಕಾರ್ಕಳ, ಸಂದರ್ಶಿಸಿದವರು ಪ್ರದೀಪ್ ಡಿಎಂ ಹಾವಂಜೆ. ಆಸ್ತಿಯ ಹಂಚಿಕೆಗಳು, ಪ್ರಾಪರ್ಟಿ ಪಾರ್ಟಿಷನ್ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಮುಂದಿನ ಭಾಗದಲ್ಲಿ ಕೇಳೋಣ. ಇದು ಈ ಬಾರಿಯ ಕಾನೂನು ಸಲಹೆ ಕಾರ್ಯಕ್ರಮ. ಮತ್ತೊಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.

ಕೇಳುಗರೆ, ಎನಪೋಯ ಆಸ್ಪತ್ರೆ ಆರೋಗ್ಯ ದೀಪ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮ ಇಂದು ರಾತ್ರಿ 8 ಗಂಟೆಗೆ ಪ್ರಸಾರವಾಗಲಿದೆ. ಈ ಸಲ ವೈದ್ಯಕೀಯ ಚಿತ್ರಣಗಳ ಮಹತ್ವದ ಕುರಿತಾಗಿ ಎನೆಪೋಯ ವೈದ್ಯಕೀಯ ಕಾಲೇಜಿನಲ್ಲಿ ಪ್ರಾಧ್ಯಾಪಕರು ಮತ್ತು ರೇಡಿಯಾಲಜಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ದೇವದಾಸ್ ಆಚಾರ್ಯ ಅವರೊಡನೆ ನಿಮ್ಮ ಪ್ರಶ್ನೆಗಳನ್ನು ಕೇಳಬಹುದು. ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211999, ಎಸ್ಟಿಡಿ ಕೋಡ್ 0824, ಮೊಬೈಲ್ 8277038000. ವೈದ್ಯಕೀಯ ಚಿತ್ರಣಗಳ ಮಹತ್ವದ ಕುರಿತಾಗಿ ನಿಮ್ಮ ಪ್ರಶ್ನೆಗಳನ್ನು ಕೇಳಿ ಇಂದು ರಾತ್ರಿ 8 ಗಂಟೆಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನೆಪೋಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ, ದೇರಳಕಟ್ಟೆ, ಮಂಗಳೂರು.

0: ಆಕಾಶವಾಣಿ ಮಂಗಳೂರು. ಯುವವಾಣಿ ಯುವ ಕೇಳುಗರಿಗೆ ಸ್ವಾಗತ. ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಯುವಕರಿಗೆ ಗೊತ್ತಿರಬೇಕಾದ ಕಾನೂನು, ಈ ಕುರಿತು ವಕೀಲರಾದ ಬಿ ಗುರುಪ್ರಸಾದ್ ಶೆಟ್ಟಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ನಮಿತಾ ಆಂತರ್ಯ ಶೆಟ್ಟಿ.
1: ಎಲ್ರಿಗೂ ನಮಸ್ತೆ, ನಾನು ನಮಿತಾ ಆಂತರ್ಯ ಶೆಟ್ಟಿ. ಕೇಳುಗರೆ, ಇಂದಿನ ಡಿಜಿಟಲ್ ಯುಗದಲ್ಲಿ ಸೈಬರ್ ಅಪರಾಧ, ಸಾಮಾಜಿಕ ಜಾಲತಾಣದ ದುರುಪಯೋಗ, ಮಹಿಳೆಯರ ಸುರಕ್ಷತೆ, ಗ್ರಾಹಕರ ಹಕ್ಕು, ಉದ್ಯೋಗಿಗಳ ಕಾನೂನು ರಕ್ಷಣೆ, ಸಂಚಾರ ನಿಯಮ ಹಾಗೂ ಯುವಜನರಿಗೆ ಗೊತ್ತಿರಬೇಕಾದಂತಹ ಪ್ರಮುಖ ಕಾನೂನಿನ ಅರಿವು, ಇವೆಲ್ಲವೂ ಪ್ರತಿಯೊಬ್ಬರ ಜೀವನದ ಅವಿಭಾಜ್ಯ ಭಾಗ. ಈ ಮಹತ್ವದ ವಿಷಯಗಳ ಕುರಿತು ಸರಳವಾಗಿ, ಸ್ಪಷ್ಟವಾಗಿ ಮತ್ತು ಉಪಯುಕ್ತ ಮಾಹಿತಿಯನ್ನು ಕೊಡೋಕೆ ನಮ್ಮೊಂದಿಗೆ ಕಾನೂನು ಕ್ಷೇತ್ರದ ಪರಿಣಿತರಾದ ಗುರುಪ್ರಸಾದ್ ಶೆಟ್ಟಿ, ಅಡ್ವೊಕೇಟ್ ಹಾಗೂ ನೋಟರಿ, ಇವರು ನಮ್ಮ ಜೊತೆಗಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ, ಬನ್ನಿ ಸರ್. ನಮಸ್ತೆ.
2: ನಮಸ್ತೆ,
1: ಹೇಗಿದ್ದೀರಾ?
2: ಚೆನ್ನಾಗಿದ್ದೀನಿ.
1: ಓಕೆ ಸರ್, ಡೈರೆಕ್ಟ್ ಆಗಿ ಇವಾಗ ಪ್ರಶ್ನೆಗೆ ಹೋಗೋಣ. ಸಾಮಾನ್ಯವಾಗಿ ಇವಾಗ ಈ ಸೈಬರ್ ಕ್ರೈಮ್ ಯಾವ ರೀತಿ ಯುವಜನತೆನ ಎಫೆಕ್ಟ್ ಮಾಡ್ತಾ ಇದೆ?
2: ಈ ಸಮಾಜದಲ್ಲಿ ನೋಡ್ಬೇಕಾದ್ರೆ ಇವತ್ತಿನ ಯುಗದಲ್ಲಿ ಸೈಬರ್ ಕ್ರೈಮ್ಗಳು ಅತಿ ಹೆಚ್ಚು ಜಾಸ್ತಿ ಆಗಿದೆ. ನೀವು ದಿನಪತ್ರಿಕೆಯನ್ನು ನೋಡ್ಬೋದು ಅಥವಾ ವಾರ್ತಾ ಮಾಧ್ಯಮ ನೋಡ್ಬೋದು, ಟಿವಿಯಲ್ಲಿ ನೋಡ್ಬೋದು, ಎಲ್ಲಿ ನೋಡಿದ್ರು ಈ ಸೈಬರ್ ಕ್ರೈಮ್ಗಳು ಒಂದಲ್ಲ ಒಂದು ರೀತಿಯಲ್ಲಿ ಜನ ಸಾಮಾನ್ಯರನ್ನು ಬಾಧಿಸ್ತಾ ಇವೆ. ಸೈಬರ್ ಕ್ರೈಮ್ ಆಗಕ್ಕೆ ಮುಖ್ಯ ಕಾರಣ, ನಾವು ಇವತ್ತು ಕಂಪ್ಯೂಟರ್ ಯುಗದಲ್ಲಿದ್ದೇವೆ, ಮೊಬೈಲ್ ನಮ್ಮ ಜೀವನದ ಅವಿಭಾಜ್ಯ ಅಂಗ. ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲದೆ ನಾವು ಬದುಕಲಿಕ್ಕೆ ಸಾಧ್ಯವಿಲ್ಲ. ಈ ರೀತಿಯ ಸ್ಥಿತಿಯಲ್ಲಿ ಬಹುಶಃ ನಮ್ಮನ್ನು ಶೋಷಣೆ ಮಾಡಲು ಮತ್ತು ನಮ್ಮ ಇನ್ನೋಸೆನ್ಸ್ ಅನ್ನು ದುರುಪಯೋಗ ಮಾಡಲು ಇನ್ನೊಂದು ವರ್ಗ ಸೈಬರ್ ಕ್ರೈಮ್ಗಳ ಮುಖಾಂತರ ನಮಗೆ ಬಾಧಿಸ್ತಾ ಇರ್ತವೆ.
1: ಓಕೆ, ಹಾಗಾದ್ರೆ ಸೈಬರ್ ಕ್ರೈಮ್ ಆದ ಕೂಡಲೇ ಯುವ ಜನರು ತಗೋಬೇಕಾದಂತಹ ಮೊದಲನೇ ಸ್ಟೆಪ್ ಏನು?
2: ನೋಡಿ, ಇವಾಗ ಯಂಗ್ಸ್ಟರ್ಸ್ನವರು ಸೈಬರ್ ಕ್ರೈಮ್ಗಳಲ್ಲಿ ಏನೊಂದು ತೊಂದರೆಗೀಡಾಗಿದ್ದಾರೆ, ಅವರು ಯಾವ ರೀತಿಯ ಪ್ರಿಕಾಷನ್ಸ್ ತಗೊಳ್ಬೇಕಂದ್ರೆ, ಹೆಚ್ಚಾಗಿ ಈ ಆನ್ಲೈನ್ ಅಥವಾ ಫೈನಾನ್ಷಿಯಲ್ ಫ್ರಾಡ್ಗಳು ಸೈಬರಲ್ಲಿ ಜಾಸ್ತಿ ನಡೀತವೆ. ಈ ನಿಮಗೆ ನಕಲಿ ಕರೆಗಳು ಬರ್ತದೆ ಅಥವಾ ಮೆಸೇಜ್ಗಳು ಬರ್ತದೆ, ಇಮೇಲ್ಗಳು ಬರ್ತವೆ, ಬ್ಯಾಂಕ್ ಮುಖಾಂತರ ಫೋನ್ ಅಂತ ಬರ್ತದೆ, ಅದು ನಿಜವಾದ ಫೋನ್ ಆಗಿರೋದಿಲ್ಲ. ಯಾವ ಬ್ಯಾಂಕಿನವರು ಕೂಡ ಓ ಟಿ ಪಿ ಕೇಳಿಕೊಂಡು ಫೋನ್ ಮಾಡೋದಿಲ್ಲ. ಆದರೆ ಈ ರೀತಿಯ ಒಂದು ಮೋಸ ಮಾಡೋ ಉದ್ದೇಶದಿಂದ ಎಲ್ಲೋ ಕೂತ್ಕೊಂಡು ನಿಮಗೆ ಓ ಟಿ ಪಿ ಕೇಳೋದು, ಮುಖ್ಯವಾಗಿ ಯುವಜನರಿಗಿಂತ ಮುಖ್ಯವಾಗಿ ಯುವಜನರು ಅಲರ್ಟ್ ಆಗಿರ್ತಾರೆ. ಈ ಹಿರಿಯ ನಾಗರಿಕರಿಗೆ, ಅವರಿಗೆ ಅವರ ಮಕ್ಕಳು ಇರೋ ದೂರದಲ್ಲಿ ಇರ್ತಾರೆ, ಅವರು ಇಲ್ಲಿ ದೈನಂದಿನ ಜೀವನ ಮಾಡುವಾಗ ಬ್ಯಾಂಕಿಗೆ ಹೋಗ್ಲಿಕ್ಕೆಲ್ಲ ಕಷ್ಟ ಆಗ್ತದೆ. ಬ್ಯಾಂಕಿಗೆ ಹೋಗ್ತಾರೆ, ಹೋಗ್ತಾ ಬರ್ತಾ ಇರುವಾಗ ನಡುವೆ ಒಂದು ಫೋನ್ ಬರ್ತದೆ, ನಿಮ್ದು ಒಂದೇ ಎ ಟಿ ಎಂ ಕಾರ್ಡ್ ಎಕ್ಸ್ಪೈರಿ ಆಗಿದೆ ಅಥವಾ ಬೇರೆ ಯಾವ್ದಾದ್ರು ಉದ್ದೇಶಕ್ಕೆ ನಿಮ್ಗೆ ಒಂದು ಓ ಟಿ ಪಿ ಕೇಳ್ತಾರೆ ಅಥವಾ ಒಂದು ನಾಲ್ಕು ನಂಬರ್ ಡಿಜಿಟ್ ಕೇಳ್ತಾರೆ. ಈ ರೀತಿ ಕೇಳೋದು ಅವರು ತುಂಬಾ ಮುಗ್ಧರಾಗಿ ಕೊಡ್ತಾರೆ. ಸೊ ಈ ರೀತಿಯ ಒಂದು ಕೂಡ ತೊಂದರೆ ಆಗ್ತದೆ. ಹಾಗೆ ನಮಗೆ ಹಲವು ರೀತಿಯ ಸೈಬರ್ ಕ್ರೈಮ್ಗಳು ಇರ್ತವೆ. ಅದು ನಿಮಗೆ ಗೊತ್ತಿದ್ದಾಗೆ ಡಿಜಿಟಲ್ ಎರೆಸ್ಟ್ನ ರೀತಿಯಲ್ಲಿ ಕ್ರೈಮ್ಗಳು ನಡೀತಾ ಇದೆ. ಹೆಚ್ಚಾಗಿ ಇದೊಂದು ದೊಡ್ಡ ಸ್ಕ್ಯಾಮ್.

0: ಕೆಲವರು ಫೋನ್ ಮಾಡಿಕೊಂಡು ವಿಡಿಯೋ ಕಾಲ್ಗಳನ್ನು ಮಾಡಿಕೊಂಡು ಒಂದು ಪೊಲೀಸ್ ಅಥವಾ ಕಸ್ಟಮ್ಸ್ ಆಫೀಸರ್ ರೀತಿಯಲ್ಲಿ ಡ್ರೆಸ್ ಹಾಕ್ಕೊಂಡು ಯಾವುದೋ ಒಂದು ಕಡೆಯಿಂದ ವಿಡಿಯೋ ಕರೆಗಳನ್ನು ಮಾಡಿಕೊಂಡು ನಿಮ್ಮ ಮಗ ಅಥವಾ ಮಗಳು ಸಿಕ್ಕಿ ಹಾಕಿಕೊಂಡಿದ್ದಾರೆ ಅವರಿಗೆ, ಹಾಗಾಗಿ ನೀವು ಇಮಿಡಿಯೇಟ್ ಆಗಿ ಹಣ ಕೊಡಬೇಕು ಮತ್ತು ಬ್ಯಾಂಕ್ ಖಾತೆಗಳ ವಿವರಗಳನ್ನೆಲ್ಲ ಪಡೆದುಕೊಂಡು ಒಂದು ಡಿಜಿಟಲ್ ಅರೆಸ್ಟ್ ರೀತಿಯಲ್ಲಿ ಮಾಡ್ತಾರೆ. ಕೆಲವು ನ್ಯಾಯಾಧೀಶರು ಅಥವಾ ನ್ಯಾಯವಾದಿಗಳ ಆ ರೀತಿಯ ಸೋಗಿನಲ್ಲೂ ಕೂಡ ಫೋನ್ ಮಾಡುವ ಚಾನ್ಸಸ್ ಇದೆ. ಆದರೆ ಈ ರೀತಿಯ ಸ್ಕ್ಯಾಮ್ಗಳಾಗುವಾಗ ನಾವು ಅತಿ ಎಚ್ಚರದಿಂದ ವರ್ತಿಸಬೇಕು. ಯಾವ ರೀತಿಯ ಡಿಜಿಟಲ್ ಅರೆಸ್ಟ್ಗಳನ್ನು ಮಾಡುವುದಿಲ್ಲ ಯಾರು ಕೂಡ, ಅರೆಸ್ಟ್ ಮಾಡಲಿಕ್ಕೆ ಸಾಧ್ಯನೂ ಇಲ್ಲ. ಏನಿದ್ರೂ ನೀವು ಡೈರೆಕ್ಟ್ ಆಗಿ ಅವರ ಕೇಸ್ನ ವಿವರಗಳನ್ನು ಕೇಳಿ, ಯಾವ ಸ್ಟೇಜ್ನಲ್ಲಿ ಇದ್ದಾರೆ ಅಂತ ಕೇಳಿ, ಏನಾದರೂ FIR ಆಗಿದ್ದ ಅಂತ ಕೇಳಿ, ಪೂರ್ಣ ವಿವರಗಳನ್ನು ಕೇಳಿ. ನೀವು ಎಷ್ಟು ವಿವರಗಳನ್ನು ಜಾಸ್ತಿ ಕೇಳ್ತೀರಿ ಅಷ್ಟು ಅವರದ್ದು ಕ್ವಶನ್ಸ್ ಕಮ್ಮಿ ಆಗ್ತದೆ. ಅವ್ರಿಗೆ ಗೊತ್ತಾಗ್ತದೆ ಈ ವ್ಯಕ್ತಿಯಿಂದ ನನಗೆ ಮೋಸ ರೀತಿಯಲ್ಲಿ ಹಣವನ್ನು ಪಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಸೊ ಆ ನಿಟ್ಟಿನಲ್ಲಿ ಹಲವು ರೀತಿಯ ಸೈಬರ್ ಕ್ರೈಮ್ಗಳು ಆಗ್ತವೆ. ಅಂದ್ರೆ ನಾವು ಯಾವಾಗಲೂ ಯಾವ ರೀತಿ ಅದನ್ನು ತಡೆಹಿಡಿಯಬಹುದು ಅಂತ ಹೇಳಿದ್ರೆ, ಒಂದು ಯಾವುದೇ ರೀತಿಯ OTPಗಳನ್ನು ಯಾರಿಗೂ ಕೂಡ ನಾವು ಶೇರ್ ಮಾಡಬಾರ್ದು. ಕೆಲವು ಮೊಬೈಲ್ಗಳಲ್ಲಿ ಲಿಂಕ್ಗಳು ಬರ್ತವೆ, ಅದು APK ಫೈಲ್ ಇರ್ಬೋದು, ಯಾವುದೇ ರೀತಿಯ ಲಿಂಕ್ ಅಥವಾ ಅನ್ನೋನ್ ನಂಬರ್ ಇಂದ ಬರುವಾಗ ನಾವು ಆ ಲಿಂಕ್ಗಳನ್ನು ಒತ್ತುವುದಾಗ್ಲಿ ಆ ರೀತಿ ಮಾಡ್ಲಿಕ್ಕೆ ಹೋಗಬಾರ್ದು. ಕೆಲವು ಸರಿ ಏನು ಬರ್ತದೆ, ನಾನು ಇವತ್ತಿನ ಪೇಪರ್ ಅಲ್ಲಿ ನೋಡಿದಾಗ ಟ್ರಾಫಿಕ್ ರೂಲ್ಸ್ ನೀವು ವಯೋಲೇಷನ್ ಮಾಡಿದ್ದೀರಿ, ಅದರಲ್ಲಿ ನೀವು ಟ್ರಾಫಿಕ್ ದಂಡ ಈ ರೀತಿ ಪಾವತಿಸಬಹುದು ಅಂತ ಒಂದು ಲಿಂಕ್ ಬಂದಿತ್ತು ಯಾರಿಗ. ಆ ಲಿಂಕ್ ಅನ್ನು ನಾವು ಹೌದು ಮೋಸ್ಟ್ಲಿ ಆಗಿರ್ಬೋದು ಅಂತೇಳಿ ಓಪನ್ ಮಾಡ್ಲಿಕ್ಕೆ ಹೋದ್ರೆ ನಮ್ಮ ಎಲ್ಲಾ ವಿವರಗಳು ಅವರಿಗೆ ಸಿಕ್ಕಿ ಅದರಿಂದ ನಮ್ಮ ಡೆಬಿಟ್ ಕಾರ್ಡ್ ನಮ್ಮ ಅಕೌಂಟ್ ಇಂದ ಮಾತ್ರ ಹಣ ಖಾಲಿ ಆಗುವುದಲ್ಲ, ನಮ್ಮ ಹೆಸರಿನಲ್ಲಿ ಕ್ರೆಡಿಟ್ ಕಾರ್ಡ್ ಮುಖಾಂತರ ಸಾಲ ಕೂಡ ಪಡೆಯುವಂತಹ ವ್ಯವಸ್ಥೆಗಳನ್ನು ಅವರು ಮಾಡಿಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಅವರು ತುಂಬಾ ಮುಂದೆ ಇದ್ದಾರೆ. ನಮ್ಮ ಮುಗ್ಧತೆಯನ್ನು ಅವರು ಬಳಸಿಕೊಳ್ತಾ ಇದ್ದಾರೆ. ನಾವು ಯಾರಿಗೂ ಕೂಡ ಯಾವ ರೀತಿ ಅನ್ನೋನ್ ನಂಬರ್ ಇಂದ ಅಥವಾ ಅನ್ನೋನ್ ಅಕೌಂಟ್ ಇಂದ ಫ್ರೆಂಡ್ ರಿಕ್ವೆಸ್ಟ್ ಬಂದರೂ ಕೂಡ ಅಥವಾ ಲಿಂಕ್ ಬಂದರೂ ಕೂಡ ಅದನ್ನು ಓಪನ್ ಮಾಡಲಿಕ್ಕೆ ಹೋಗಬಾರ್ದು. ಯಾರಿಗೂ ಕೂಡ OTPಗಳನ್ನು ಶೇರ್ ಮಾಡಲಿಕ್ಕೆ ಹೋಗಬಾರ್ದು.
1: ಓಕೆ ಸರ್. ಇವಾಗ ಈ ಆನ್ಲೈನ್ ಟ್ರೋಲ್ ಆಗುತ್ತೆ ಕೆಲವರದ್ದು, ಈ ಆನ್ಲೈನ್ ಟ್ರೋಲ್ ಆಗೋದಕ್ಕೂ ಕೂಡ ನಾವು ಲೀಗಲ್ ಆಗಿ ಫೈಟ್ ಮಾಡಬಹುದಾ ಅಥವಾ ಅದನ್ನ ಸಾಮಾನ್ಯ ಅಂತ ಬಿಟ್ಬಿಡ್ಬೇಕಾ?
0: ನೋಡಿ, ಖಂಡಿತವಾಗಿ ಲೀಗಲ್ ಆಪ್ಷನ್ಸ್ ಯಾವಾಗಲೂ ಓಪನ್ ಇದೆ. ಆದರೆ ಜನರಿಗೆ, ಸಾಮಾನ್ಯ ಜನರಿಗೆ ಕಾನೂನಿನ ಅರಿವಿರುವುದಿಲ್ಲ. ಈ ಯಾವುದೇ ರೀತಿಯ ಆನ್ಲೈನ್ಗಳಲ್ಲಿ ಟ್ರೋಲ್ ಆಗುವುದಾಗ್ಲಿ, ಈಗ ಒಬ್ಬರ ಹೆಸರಿನಲ್ಲಿ ಅವರ ಅಕೌಂಟ್ನಲ್ಲಿರುವ ಪರ್ಸನಲ್ ಡೀಟೇಲ್ಸ್ಗಳನ್ನು ಕದ್ದುಕೊಂಡು ಬೇರೆಯವರಿಗೆ ಶೇರ್ ಮಾಡೋದಾಗ್ಲಿ ಅಥವಾ ಒಬ್ಬರ ಬಗ್ಗೆ ಒಬ್ಬರ ತೇಜವಧೆ ಮಾಡಬೇಕಾದ್ರೆ ಅವರ ಬಗ್ಗೆ ಸುಳ್ಳು ಸುದ್ದಿಯನ್ನು ಹರಡಿಸುವುದು ಸೋಷಿಯಲ್ ಮೀಡಿಯಾದಲ್ಲಿ, ಇಲ್ಲದನ್ನು ಏನೋ ಇದೆ ಎಂದು ಬಿಂಬಿಸಿಕೊಂಡು ಅವರ ಬಗ್ಗೆ ಸಮಾಜದಲ್ಲಿ ಅಗೌರವ ರೀತಿಯಲ್ಲಿ ಆಗುವ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯ ಸುದ್ದಿಗಳನ್ನು ಹಬ್ಬಿಸುವುದು, ಇದು ಕೂಡ ಒಂದು ಈ ಆನ್ಲೈನ್ನಲ್ಲಿ ಒಂದು ಹೆಚ್ಚಿನ ರೀತಿಯಲ್ಲಿ ಪ್ರಚಾರವಾಗುವಂತಹ ಪ್ರಕ್ರಿಯೆಗಳು. ಇದರ ಬಗ್ಗೆ ಕೂಡ ನಮಗೆ ಈ ಸೋಷಿಯಲ್ ಮೀಡಿಯಾದ ಒಫೆನ್ಸ್ಗಳ ಬಗ್ಗೆ ಹಲವು ರೀತಿಯ ಕಂಪ್ಲೇಂಟ್ಗಳನ್ನು ಕೊಡಬಹುದು. ಈ stopbullying.gov ಎಂಬ ವೆಬ್ಸೈಟ್ ಇದೆ, ನಿಮಗೆ ನ್ಯಾಷನಲ್ ಸೈಬರ್ ಕ್ರೈಮ್ ರಿಪೋರ್ಟಿಂಗ್ ಪೋರ್ಟಲ್ ಇದೆ, ಅಲ್ಲಿ ಕೂಡ ನಿಮಗೆ ದೂರನ್ನು ದಾಖಲಿಸಬಹುದು. ನೋಡಿ, ಅದೇ ರೀತಿ ನಿಮಗೆ ಯಾವುದೇ ರೀತಿಯ ಸೈಬರ್ನ ಬಗ್ಗೆ ಪ್ರೊಟೆಕ್ಷನ್ಗೆ ಸೈಬರ್ ಕ್ರೈಮ್ನ ಬಗ್ಗೆ ಏನಾದ್ರು ದೂರು ದಾಖಲಿಸಿದೆ 1930ಗೆ ಕಾಲ್ ಮಾಡಿ ಕೂಡ ನಿಮ್ಮ ದೂರುಗಳನ್ನು ದಾಖಲಿಸಬಹುದು. ಈ ಎಲ್ಲ ಅಪರಾಧಗಳು ಇನ್ಫಾರ್ಮೇಷನ್ ಟೆಕ್ನಾಲಜಿ ಆಕ್ಟ್ ಅಥವಾ BNS ಆಕ್ಟ್ ಪ್ರಸ್ತುತ ಇರುವಂತಹ ಕಾನೂನಿನ ಪ್ರಕಾರ ಅಪರಾಧಗಳು ಆಗಿರುವ ಕಾರಣ ಯಾವುದೇ ಸಮಯದಲ್ಲಿ ನೀವು ಕೂಡ ಸೈಬರ್ ಸೆಲ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರುಗಳನ್ನು ದಾಖಲಿಸಬಹುದು. ಖಂಡಿತವಾಗಿ ಪೊಲೀಸರು ದೂರುಗಳನ್ನು ತೆಗೆದುಕೊಳ್ತಾರೆ. ಆದರೆ ಇದರಲ್ಲಿ ಒಂದು ವಿಷಯ ನಾವು ಜಾಗೃತಿ ಇಡಬೇಕು, ಅವರು ತುಂಬಾ ಹೆಚ್ಚು ಕದಿಮುರಿ ಇರ್ತಾರೆ. ಯಾವುದೋ ದೂರದ ರಾಜ್ಯಗಳಲ್ಲಿ ಅಥವಾ ದೂರದ ಪ್ರದೇಶಗಳಲ್ಲಿ ದೂರದ ದೇಶದಲ್ಲಿ ಇದ್ದುಕೊಂಡು ಕೂಡ ಸೈಬರ್ ವಂಚನೆಗಳನ್ನು ಮಾಡುವ ಚಾನ್ಸಸ್ ಇದೆ. ಹಾಗಾಗಿ ನಾವು ಎಷ್ಟು ಬೇಗ ದೂರುಗಳನ್ನು ಕೊಡ್ತೇವೆ ಅಷ್ಟು ನಮಗೆ ಒಳ್ಳೇದು ಅಂತ ಕಾಣ್ತದೆ.
1: ಓಕೆ ಸರ್, ಇದರ ಬಗ್ಗೆ ಯಾವ್ದಾದ್ರು ಆಗಿರುವಂತಹ ಒಂದು ಘಟನೆ ಯಾವ್ದಾದ್ರು ಹೇಳ್ಬೋದಾ?
0: ನೋಡಿ, ನನಗೆ ಒಂದು ಘಟನೆ ನೆನಪಿಗೆ ಬರ್ತಾ ಇದೆ. ಒಂದು ಚಂಡೀಗಢದಲ್ಲಿ ಒಬ್ರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾರೆ, ನಾನು ಇಂಥ ದಿವಸ ಬೆಂಗಳೂರಿಗೆ ಹೋಗ್ತಾ ಇದ್ದೇನೆ, ದೂರದ ಬೆಂಗಳೂರಿಗೆ ಹೋಗ್ತಾ ಇದ್ದೇನೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾರೆ. ಆ ಸೋಷಿಯಲ್ ಮೀಡಿಯಾದ ಪೋಸ್ಟ್ ಅನ್ನು ನೋಡಿಕೊಂಡು ಯಾರ ಕದಿಮರು ಅವರ ಮನೆಯವರ ಫೋನ್ ನಂಬರ್ಗಳನ್ನು ಸಂಪರ್ಕ ಮಾಡಿ ಆಮೇಲೆ ಅವರು ಬೆಂಗಳೂರಲ್ಲಿ ಇರುವಂತ ಸಮಯದಲ್ಲಿ ಇವರಿಗೆ ಮನೆಯವರಿಗೆ ಸಂಪರ್ಕ ಮಾಡ್ತಾರೆ. ಇದು ವಾಯ್ಸ್ ಕ್ಲೋನಿಂಗ್ ಸ್ಕ್ಯಾಮ್ ಅಂತ ಇದೆ. ಅದರಲ್ಲಿ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಈ ಹಿಂದೆ ಮಾತಾಡಿರುವ ವಾಯ್ಸ್ಗಳನ್ನು ತೆಗೆದುಕೊಂಡು AI ಮುಖಾಂತರ ಅವರು ನಿಮಗೆ ಫೋನ್

0: ಮಾಡಿ ನಿಮ್ಮಿಂದ ಕೂಡ ಮಾತಾಡಿಸುವಾಗ ರೀತಿ ಮಾತಾಡ್ತಾರೆ, ಅಂದ್ರೆ ಒಂದು ಕೂಗುವ ರೀತಿಯಲ್ಲಿ ಮಾತಾಡುವಾಗ ಯಾವ ರೀತಿ ಬರುತ್ತೆ ನಿಮ್ಮ ವಾಯ್ಸ್, ಅದನ್ನೇ ಅವರು ಪ್ರಚಾರ ಮಾಡ್ತಾರೆ. ನಿಮ್ಮ ಮನೆಯವರು ಏನ್ ತಿಳ್ಕೊಳ್ತಾರೆ ಅಂತ ಹೇಳಿದ್ರೆ, ಹೌದು ನನ್ನ ಮಗ ಅಥವಾ ಮಗಳು ತೊಂದರೆಯಲ್ಲಿ ಇದ್ದಾರೆ, ಮತ್ತೆ ಈಗ ಅವ್ರು ಹೇಳ್ತಾರೆ ನೋಡಿ ಅವರು ತೊಂದರೆಯಲ್ಲಿ ಇದ್ದಾರೆ ಅಂತ ಹೇಳ್ತಾರೆ, ಮತ್ತೆ ರ್ಯಾನ್ಸಮ್ ಅಥವಾ ಹಣದ ಬೇಡಿಕೆ ಇಡ್ತಾರೆ. ಸೊ ಈ ರೀತಿ ಕೂಡ ಯಾವುದೇ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಅಲ್ಲಿ ಹೋಗ್ತೇವೆ ಇಲ್ಲಿ ಹೋಗ್ತೇವೆ ಅಂತ ಪೋಸ್ಟ್ ಮಾಡೋದು ಕೂಡ ಒಂದು ಮಟ್ಟಿಗೆ ಕೆಲವು ಸರಿ ಅಪಾಯ ತರುವ ಒಂದು ಸಾಧ್ಯತೆ ಇದೆ.
1: ಇನ್ನು ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಿಗೆ ಗೊತ್ತಿರಬೇಕಾದಂತಹ ಕಾನೂನು ಯಾವುದು ಸರ್?
0: ಇವಾಗ ಮಹಿಳೆಯರ ಬಗ್ಗೆ ನಿಮಗೆ ಗೊತ್ತಿರ್ಬೋದು, ಮಹಿಳೆಯರ ಬಗ್ಗೆ ಈ ಹಿಂದೆ IPC CRPC ಇರುವಾಗ ಕಾನೂನುಗಳು ಇದ್ದವು ಕೂಡ, ಆದರೆ ಕಾಲಕ್ರಮೇಣ ಏನಾಗ್ತದೆ ಹೇಳಿದ್ರೆ ಸಮಾಜದಲ್ಲಿ ದುಷ್ಕೃತ್ಯಗಳು ದುಷ್ಕರ್ಮಿಗಳು ಜಾಸ್ತಿ ಆಗುವ ಕಾರಣದಲ್ಲಿ ಹಲವು ರೀತಿಯ ಅಪರಾಧಗಳು ನಡೆಯುವ ರೀತಿ ವಿಭಿನ್ನ ರೀತಿಯ ಅಪರಾಧಗಳು ನಡೆಯುವ ನಿಟ್ಟಿನಲ್ಲಿ ಬಹುಮುಖ್ಯವಾಗಿ ಮಹಿಳೆಯರ ಮೇಲೆ ದೌರ್ಜನ್ಯಗಳು ನಡೆಯುವ ನಿಟ್ಟಿನಲ್ಲಿ ಅನೇಕ ಕಾನೂನುಗಳು ಕಾಲಕಾಲಕ್ಕೆ ಬಂದಿವೆ. ಇವಾಗ ನಿಮಗೆ ವರದಕ್ಷಿಣ ದೌರ್ಜನ್ಯ ಬಗ್ಗೆ ಕಾನೂನು ಇದೆ, ಇದೆಲ್ಲರಿಗೂ ಗೊತ್ತಿದೆ. ಮತ್ತೊಂದು ಗೃಹ ಹಿಂಸೆ ಕಾಯ್ದೆ ಅಂತ ಇದೆ, ಅದು ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಅಂತ ಹೇಳ್ತಾರೆ. ಬಹುಶಃ ಮಹಿಳೆಗೆ ಮದುವೆಯಾದ ಮಹಿಳೆಗೆ ಅವಳ ಗಂಡನಿಂದ ಅಥವಾ ಗಂಡನ ಮನೆಯವರಿಂದ ಏನಾದರೂ ತೊಂದರೆ ಆದರೆ, ಯಾವುದೇ ರೀತಿಯ ಮಾನಸಿಕ ದೈಹಿಕ ಕಿರುಕುಳ ತೊಂದರೆಗಳು ಆದರೆ ಆ ಬಗ್ಗೆ ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟಲ್ಲಿ ನೀವು ಖಂಡಿತವಾಗಿ ನ್ಯಾಯಾಲಯದ ಮುಖಾಂತರ ನೀವು ಪರಿಹಾರವನ್ನು ಪಡೆದುಕೊಳ್ಳಬಹುದು. ಈವಾಗ ನಿಮಗೆ ಮುಖ್ಯವಾಗಿ ಮಹಿಳೆಯವರು ಹೊರಗೆ ಕೆಲಸಕ್ಕೆ ಹೋಗ್ತಾರೆ, ಈ ವರ್ಕ್ ಪ್ಲೇಸಲ್ಲಿ ಏನಾದರೂ ಮಾನಸಿಕ ದೈಹಿಕ ಶೋಷಣೆ ಆದರೆ ಅಲ್ಲಿ ಕೂಡ ಸೆಕ್ಷುವಲ್ ಹ್ಯಾರಾಸ್ಮೆಂಟ್ ಅಟ್ ವರ್ಕ್ ಪ್ಲೇಸ್ ಆಕ್ಟ್ 2013 ಬಂದಂತ ಕಾನೂನು ಅದು. ಆ ಕಾನೂನು ಮುಖಾಂತರ ಕೂಡ ಯಾವುದೇ ಎಸ್ಟಾಬ್ಲಿಷ್ಮೆಂಟ್ ಅಲ್ಲಿ 10 ಜಾಸ್ತಿ ಇದ್ರೆ ಆ ಎಸ್ಟಾಬ್ಲಿಷ್ಮೆಂಟ್ ಅಲ್ಲಿ ಈ ರೀತಿಯ ತೊಂದರೆಗೊಳಗಾದ ನೊಂದ ಮಹಿಳೆಗೆ ಒಂದು ಇಂಟರ್ನಲ್ ಸೆಲ್ ಮಾಡಬೇಕು ಅಂತ ಇದೆ. ಇಂಟರ್ನಲ್ ಸೆಲ್ಲಿಗೆ ನೀವು ಇಂಟರ್ನಲ್ ಸೆಲ್ ಮುಖಾಂತರ ಅದನ್ನು ತನಿಖೆ ಮಾಡಬೇಕು. ಆಮೇಲೆ ಇವಾಗ ಮಹಿಳೆಯರಿಗೆ ಪ್ರತಿಯೊಬ್ಬರಿಗೂ ಈಕ್ವಲ್ ಪೇ, ಈಕ್ವಲ್ ವರ್ಕಿಗೆ ಈಕ್ವಲ್ ಪೇ ಕೊಡಬೇಕು ಅಂತ ಕಾನೂನು ಕೂಡ ಇದೆ. ಈ ಬಾಣಂತಿಯರಿಗೆ ಕೂಡ ಮೆಟರ್ನಿಟಿ ಲೀವ್ ಬಗ್ಗೆ ಒಂದು 26 ಮೆಟರ್ನಿಟಿ ಕೊಡಬೇಕು, ಲೀವ್ ಕೊಡಬೇಕು ಎಂಬ ಕೂಡ ಕಾನೂನು ಇದೆ. ಮತ್ತೆ ಈಗ ಡಿಸ್ಕ್ರಿಮಿನೇಷನ್ ಇಲ್ಲ, ಜೆಂಡರ್ ಡಿಸ್ಕ್ರಿಮಿನೇಷನ್ ಇಲ್ಲ. ಮಹಿಳೆಯರು ಹೇಗೆ ಇದ್ದಾರೆ ಪುರುಷರು ಹೇಗೆ ಇದ್ದಾರೆ ಅದೇ ರೀತಿ ಮಹಿಳೆಯರು ಎಂಬ ಒಂದು ಸಮಾನತೆಯ ಭಾವ ಇದೆ. ಹಾಗಾಗಿ ಮಹಿಳೆಯರಿಗೆ ಯಾವುದೇ ರೀತಿ ತೊಂದರೆ ಆದ್ರೆ ಕಾನೂನು ಅವರು ಮೊರೆ ಹೋಗಬಹುದು. ಇವಾಗ ಮಹಿಳೆಯರ ಬಗ್ಗೆ ಕಾನೂನು ಹೆಚ್ಚು ತೀಕ್ಷ್ಣವಾಗಿ ಕೆಲಸ ಮಾಡ್ತದೆ. ಯಾವುದೇ ರೀತಿಯ ತೊಂದರೆಗೊಳಗಾದ್ರೆ ಇಮಿಡಿಯೇಟ್ ಆಗಿ ಅವರು ಮಹಿಳೆಯರು ಕೂಡ ಮಹಿಳಾ ಸಹಾಯವಾಣಿ ಇದೆ, ಅದು 112 ಅಂತ ಇದೆ. ಆಮೇಲೆ ವನಿತಾ ಸಹಾಯವಾಣಿ ಅಂತ ಇದೆ, 1091 ಅಂತ. ಅಲ್ಲಿ ಕೂಡ ತಮಗೆ ಏನಾದರೂ ತೊಂದರೆ ಆದರೆ ತಮ್ಮ ತೊಂದರೆಯ ಬಗ್ಗೆ ದೂರುಗಳನ್ನು ದಾಖಲಿಸಬಹುದು. ಆಮೇಲೆ ಹೆಲ್ಪ್ ಲೈನ್ ಇದೆ, ಡಿಸ್ಟಿಕ್ ದಕ್ಷಿಣ ಕನ್ನಡ ಡಿಸ್ಟಿಕ್ಗೆ ಹೆಲ್ಪ್ ಲೈನ್ ಒಂದು ಸಪರೇಟ್ ಆಗಿದೆ. ಮತ್ತೆ ನಮಗೆ ಸಪೋಸ್ ಪೊಲೀಸ್ ಸ್ಟೇಷನ್ ಸ್ವಲ್ಪ ದೂರ ಇದೆ ಅಥವಾ ಅನ್ಕಂಫರ್ಟಬಲ್ ಇದೆ ಅಂತ ಆದರೆ ಯಾವುದೇ ಠಾಣೆಯಲ್ಲಿ ಕೂಡ ನೀವು ಹೋಗಿ ದೂರನ್ನು ದಾಖಲಿಸಬಹುದು. ಪೊಲೀಸರು ಈ ರೀತಿಯ ಒಂದು ತೊಂದರೆಗೊಳಗಾದ್ರೆ ಇಮಿಡಿಯೇಟ್ ಆಗಿ ಒಂದು 0 FIR ಅಂತ ಮಾಡಿ ಕನ್ಸರ್ನ್ಡ್ ಸ್ಟೇಷನ್ಗೆ ಅದನ್ನು ಕಳಿಸುವಂತ ವ್ಯವಸ್ಥೆ ಕೂಡ ಕಾನೂನಲ್ಲಿ ಇದೆ. ಹಾಗಾಗಿ ಮಹಿಳೆಯರ ಬಗ್ಗೆ ಈವನ್ ಕಾನೂನುಗಳು ಈವನ್ ಸಕ್ಸೆಷನ್ ಆಕ್ಟ್ಗಳಲ್ಲಿ ಕೂಡ ಮಹಿಳೆಯರ ಬಗ್ಗೆ ಹೆಚ್ಚಿನ ಪ್ರಾಶಸ್ತ್ಯ ಇದೆ. ಈಗ ಜೆಂಡರ್ ಡಿಸ್ಕ್ರಿಮಿನೇಷನ್ ಇಲ್ಲ, ಗಂಡು ಮಕ್ಕಳಿಗೆ ಹೇಗಿದೆ ಅದೇ ರೀತಿ ಹೆಣ್ಣು ಮಕ್ಕಳಿಗೂ ಕೂಡ ಆನ್ಸೆಸ್ಟರ್ ಪ್ರಾಪರ್ಟಿಗಳ ಹಕ್ಕುಗಳನ್ನು ಕೊಡುವಂತಹ ನಿಟ್ಟಿನಲ್ಲಿ ಕಾನೂನು ಕೂಡ ಬದಲಾವಣೆ ಆಗಿದೆ.
1: ಇನ್ನು ಈ ಬಸ್ ಅಲ್ಲಿ ಪಬ್ಲಿಕ್ ವೆಹಿಕಲ್ಸ್ ಅಲ್ಲಿ ಹೋಗ್ಬೇಕಾದ್ರೆ ಸಾಕಷ್ಟು ತೊಂದರೆ ಆಗುತ್ತೆ, ಎಸ್ಪೆಷಲಿ ಹುಡುಗಿಯರಿಗೆ. ಆ ಟೈಮಲ್ಲಿ ಕಂಪ್ಲೇಂಟ್ ಕೊಡ್ಬೇಕಾದ್ರೆ ಏನ್ ಪ್ರೂಫ್ ಇಟ್ಕೋಬೇಕಾಗುತ್ತೆ, ಅಥವಾ ಡೈರೆಕ್ಟ್ ಹೋಗಿ ಕಂಪ್ಲೇಂಟ್ ಕೊಟ್ಟರು ಅದಕ್ಕೆ ಪ್ರೂಫ್ ಇಲ್ಲದೆ ಕಂಪ್ಲೇಂಟ್ ಕೊಟ್ಟರು ಆಗುತ್ತಾ? ಅದನ್ನ ದುರುಪಯೋಗ ಮಾಡುವಂತ ಚಾನ್ಸಸ್ ಕೂಡ ಇದೆ, ಆದ ಕಾರಣ ಕೇಳ್ತಾ ಇದ್ದೀನಿ, ಪ್ರೂಫ್ ಬೇಕಂತ ಇಲ್ವಾ?
0: ನೋಡಿ, ಹೆಚ್ಚಾಗಿ ಈಗ ನಮ್ಗೆ ಮೂರನೇ ಕಣ್ಣು ಅಂತ ಇರ್ತದೆ, ಮೂರನೇ ಕಣ್ಣು ಅಂತ ಹೇಳಿದ್ರೆ CCTV ಕ್ಯಾಮರಾ ಎಲ್ಲ ಕಡೆ ಇರ್ತದೆ. ಈಗ ಬಸ್ಗಳಲ್ಲಿ ಕೂಡ ಬಸ್ನ ಒಳಗೆ ಕೂಡ CCTV ಕ್ಯಾಮರಾಗಳು ಇರ್ತವೆ. ಎಲ್ಲಿ ಇಲ್ಲದಿದ್ದ ಪಕ್ಷದಲ್ಲಿ ಈ ರೀತಿ ನಮಗೆ ಸಹಜ, ಬಸ್ಸಲ್ಲಿ ಹೆಚ್ಚು ರಶ್ ಇರುವ ಕಾರಣದಲ್ಲಿ ಕೆಲವು ಕಿರಾತಕರು ಈ ರೀತಿಯ ಅದನ್ನು ಹೆಣ್ಣು ಮಕ್ಕಳನ್ನು ಶೋಷಣೆ ಮಾಡುವಂತ ನಾವು ನೋಡ್ತೇವೆ ಸಮಾಜದಲ್ಲಿ. ನಮಗೆ ಈ ರೀತಿ ಯಾವುದೇ ಒಂದು ಹೆಣ್ಣು ಮಗಳು ತೊಂದರೆಗೆ ಆಗದಿದ್ರೆ ಸುಮ್ಮನೆ ಹೋಗಿ ಕಂಪ್ಲೇಂಟ್ ಕೊಡುದಿಲ್ಲ, ಅಂತ ಒಂದು ಎಕ್ಸೆಪ್ಷನಲ್ ಕೇಸ್ ಅಲ್ಲಿ ಕೊಡಬಹುದು. ಅಲ್ಲದೆ ಬಸ್ ಅಲ್ಲಿ ನಮಗೆ ಗೊತ್ತೇ ಇಲ್ಲದ ಮನುಷ್ಯರು ನಮಗೆ ಬಂದು ತೊಂದರೆ ಕೊಡುವಾಗ ಸಹಜವಾಗಿ ಅವರು ಹೇಳುವಾಗ ಎಲ್ಲರೂ ನಂಬುತ್ತಾರೆ. ಹೇಗೆ ಏನು ತೊಂದರೆ ಆಗಿದೆ ಅಂತದ್ರ ಅರ್ಥ. ಹಾಗಾಗಿ ನಮ್ಗೆ ಇಲ್ಲಿ ಪ್ರೂಫ್ ಅಂತೇಳಿ ಯಾರು ಫೋಟೋ ತೆಗಿಬೇಕು ಅಂತಿಲ್ಲ, ವಿಡಿಯೋ ಮಾಡ್ಬೇಕು ಅಂತೇನಿಲ್ಲ. ಒಂದು ಹೆಣ್ಣು ಮಗಳು ಒಂದು ಕಂಪ್ಲೇಂಟ್ ಕೊಟ್ಟರೆ ಖಂಡಿತವಾಗಿ

0: ಕೂಡ ಅದಕ್ಕೊಂದು ಪೊಲೀಸ್ ಠಾಣೆಯಲ್ಲಾಗಲಿ ಅಥವಾ ಯಾವುದೇ ರೀತಿಯಲ್ಲಾಗಲಿ ಒಂದು ಅದಕ್ಕೆ ಇಮಿಡಿಯೇಟ್ ಆಗಿ ರೆಸ್ಪಾನ್ಸ್ ಕೊಡುವಂತ ಪ್ರಕ್ರಿಯೆ ಇದೆ. ಮತ್ತೆ ಈಗ ಕೆಲವರಿಗೆ ಇನ್ನೊಂದು ವಿಷಯ ನಾನು ಹೇಳಲಿಕ್ಕೆ ಬಯಸ್ತೇನೆ, ಒಬ್ಬರಿಗೆ ವಕೀಲರನ್ನು ಮಾಡಲಿಕ್ಕೆ ಕಷ್ಟ ಆಗ್ತದೆ, ಅವರಿಗೆ ಹಣದು ತೊಂದರೆ ಇದೆ ಅಂತ ಹೇಳಿದರೆ ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸಸ್ ಆ್ಯಕ್ಟ್ ಅಂಡರಲ್ಲಿ ಇಲ್ಲಿ ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಇದೆ ಪ್ರತಿ ಜಿಲ್ಲೆಯಲ್ಲಿ, ಮಂಗಳೂರಲ್ಲೂ ಕೂಡ ಇದೆ. ಯಾರು ಬೇಕಾದರೂ ಯಾವಾಗ ಬೇಕಾದರೂ ಅಲ್ಲಿ ಕಾನೂನಿನ ಫ್ರೀ ಸೇವೆಯನ್ನು ಪಡೆಯಬಹುದು. ಅಲ್ಲಿ ವಕೀಲರು ಫ್ರೀಯಾಗಿ ನಿಮಗೆ ವಾದ ಮಾಡುವವರನ್ನು ಕೂಡ ನೇಮಕ ಮಾಡುವ ಪ್ರಕ್ರಿಯೆ ಇದೆ.
1: ಓಕೆ, ಇನ್ನು ಈ ಸಾಮಾನ್ಯವಾಗಿ ನಮಗೆ ಗೊತ್ತಿರಬೇಕಾದಂತಹ ವರ್ಕ್ ಪ್ಲೇಸ್ ರೈಟ್ಸ್ ಏನು, ಕೆಲಸ ಮಾಡುವಂತಹ ಕಡೆಯಲ್ಲಿ ಆಗುವಂತಹ ತೊಂದರೆಗಳಿಗೆ, ಉದಾಹರಣೆಗೆ ಸ್ಯಾಲ್ರಿ ಲೇಟ್ ಬಂತು ಅಥವಾ ಸ್ಯಾಲ್ರಿ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಅದಕ್ಕೂ ಕಂಪ್ಲೇಂಟ್ ಫೈಲ್ ಮಾಡಬಹುದಾ?
0: ನೋಡಿ, ಇವಾಗ ಈ ರೀತಿಯ ಸಮಸ್ಯೆಗಳು ಕೂಡ ಬರುವ ಚಾನ್ಸಸ್ ಇದೆ. ಇವಾಗ ಎಲ್ಲರೂ ಕೂಡ ಮಹಿಳೆಯರು ಹೊರಗೆ ಕೆಲಸಕ್ಕೆ ಹೋಗ್ತಾರೆ, ಅಲ್ಲಿ ನಮಗೆ ಸ್ಯಾಲ್ರಿ ಕೊಡ್ತಾರೆ, ಅಲ್ಲಿ ನಮ್ಮ ಹಿರಿಯ ಅಧಿಕಾರಿಗಳು ಕೆಲವು ಸರಿ ಮಹಿಳೆಯರನ್ನು ವರ್ಕ್ ಪ್ಲೇಸ್ ಅಲ್ಲಿ ಶೋಷಣೆ ಮಾಡುವ ಚಾನ್ಸಸ್ ಕೂಡ ಇದೆ. ನಾನು ಈಗಲೇ ಹೇಳಿದಾಗೆ ಸೆಕ್ಷುವಲ್ ಹೆರಾಸ್ಮೆಂಟ್ ಅಟ್ ವರ್ಕ್ ಪ್ಲೇಸ್ ಆಕ್ಟ್ ಆಲ್ರೆಡಿ ಬಂದಿದೆ, ಅದರ ಪ್ರಯೋಜನವನ್ನು ಕೂಡ ನಾವು ಪಡೀಬಹುದು. ಮತ್ತೆ ಒಂದು ವೇಳೆ ಯಾವ ರೀತಿಯ ಶೋಷಣೆಗೆ ಒಳಗಾದ್ರೆ ಅಥವಾ ಸ್ಯಾಲ್ರಿಯನ್ನು ಹೆಲ್ಡಪ್ ಮಾಡಿಟ್ರೆ ಅಥವಾ ನಿಮ್ಗೆ ಇಲ್ಲೀಗಲ್ ಟರ್ಮಿನೇಷನ್ ಮಾಡಿದ್ರೆ, ನೀವು ಎಲ್ಲಾ ರೀತಿಯ ಪ್ರೂಫ್ಗಳನ್ನು, ಅಪಾಯಿಂಟ್ಮೆಂಟ್ ಲೆಟರ್ ಇರಬಹುದು, ಎಲ್ಲಾ ರೀತಿಯ ಪ್ರೂಫ್ಗಳು ನಿಮ್ಮಲ್ಲಿ ಇಟ್ಟುಕೊಂಡಿರಬೇಕು, ನಿಮ್ಮ ಕಾಂಟ್ರಾಕ್ಟ್ ಇರಬಹುದು, ಅದನ್ನು ನೀವೊಂದು ಫಸ್ಟಿಗೆ ಏನ್ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಸದ್ರಿ ಕಂಪನಿಯ ಅಥವಾ ಸಂಸ್ಥೆಯ ಎಚ್ ಆರ್ ಗೆ ಒಂದು ಡೀಟೇಲ್ ಆಗಿ ಒಂದು ಇಮೇಲ್ ಹಾಕಿ. ಯಾಕಂದ್ರೆ ಯಾವುದೇ ಇಮೇಲ್ ಕಮ್ಯುನಿಕೇಶನ್ ಅಲ್ಲಿ ಕಾರ್ಪೊರೇಟ್ ಲೆವೆಲ್ ಅಲ್ಲಿ ಇಮೇಲ್ ಹಾಕಿದ್ರೆ ಅದಕ್ಕೆ ಅದು ಅಫಿಷಿಯಲ್ ಕಮ್ಯುನಿಕೇಶನ್, ಅದಕ್ಕೆ ಅವ್ರು ರಿಪ್ಲೈ ಕೊಡಲೇಬೇಕು. ಅದಕ್ಕೂ ಅವರು ಸ್ಪಂದಿಸಲಿಲ್ಲ ಅಂತ ಹೇಳಿದರೆ ನಮಗೆ ಯಾವಾಗಲೂ ಒಂದು ಕಾರ್ಮಿಕ ಸಚಿವರದ ಒಂದು ಪೋರ್ಟಲ್ ಇದೆ, ಸಮಾಧಾನ ಅಂತ ಅದರ ಹೆಸರು, ಅಲ್ಲಿ ಕೂಡ ನೀವು ದೂರು ದಾಖಲಿಸಬಹುದು. ಆಮೇಲೆ ಅದನ್ನು ಹೊರತುಪಡಿಸಿ ಕಾರ್ಮಿಕ ಆಯುಕ್ತರು ಇರ್ತಾರೆ, ಲೇಬರ್ ಕಮಿಷನರ್ ಇರ್ತಾರೆ, ಆ ಲೇಬರ್ ಕಮಿಷನರ್ಗೆ ಹೋಗಿ ಕೂಡ ನೀವು ನಿಮ್ಮ ದೂರನ್ನು ದಾಖಲಿಸಬಹುದು. ಆಮೇಲೆ ಒಂದು CPGRAAMS ಎಂಬ ಪೋರ್ಟಲ್ ಇದೆ, ಅಲ್ಲಿ ಕೂಡ ನೀವು ದೂರು ದಾಖಲಿಸಬಹುದು. ಮತ್ತೆ ಲೇಬರ್ ಕೋರ್ಟ್ಗಳು ನಿಮ್ಗೆ ಯಾವಕ್ಕೂ ಸಹಾಯಕ್ಕೆ ಇದೆ, ಸೊ ಅದರ ಸಹಾಯವನ್ನು ನೀವು ಪಡೀಬಹುದು. ವಕೀಲರ ನೇಮಕ ಮಾಡಲಿಕ್ಕೆ ಆಗದಿದ್ರೆ ನಾನು ಆಲ್ರೆಡಿ ಹೇಳಿದ್ದೇನೆ, ಲೀಗಲ್ ಸರ್ವಿಸ್ ಅಥಾರಿಟಿ ಆಕ್ಟ್ ಪ್ರಕಾರ ನೀವು ಫ್ರೀ ಲೀಗಲ್ ಎಡ್ ಅನ್ನು ಪಡೀಬಹುದು. ಮತ್ತೊಂದು, ಕಾನೂನು ಮುಖಾಂತರ ವಕೀಲರ ಮುಖಾಂತರ ಒಂದು ನೋಟಿಸ್ ಕಳಿಸಿ ನೀವು ಆ ಸಂಸ್ಥೆಗೆ, ಟರ್ಮಿನೇಷನ್ ಮಾಡಿದ್ರೆ ಏನು ವಯೋಲೇಷನ್ ಮಾಡಿದಾರಾ ಮಾಡಲಿಲ್ವಾ, ಸ್ಯಾಲ್ರಿ ಹೆಲ್ಡ್ ಅಪ್ ಮಾಡಿಟ್ಟಿದೆ, ಯಾಕೆ ಸ್ಯಾಲ್ರಿಯನ್ನು ವಿನಾಕಾರಣವಾಗಿ ನೀವು ಹೋಲ್ಡ್ ಮಾಡಿಟ್ಟಿದ್ದೀರಿ ಎಂಬ ವಿಷಯದ ಬಗ್ಗೆ ವಕೀಲರ ಮುಖಾಂತರ ನೋಟಿಸ್ ಕಳಿಸಿ, ಲೇಬರ್ ಕೋರ್ಟ್ಗಳಿದೆ ಖಂಡಿತವಾಗಿಯೂ ಕೂಡ ಈ ರೀತಿಯ ಚಟುವಟಿಕೆಗಳಿಗೆ ಕಾನೂನು ನೀವು ಮೊರೆ ಖಂಡಿತವಾಗಿ ಹೋಗಬಹುದು.
1: ಓಕೆ, ಇನ್ನು ಸಾಮಾನ್ಯವಾಗಿ ಗೊತ್ತಿರಬೇಕಾದಂತಹ ಟ್ರಾಫಿಕ್ ರೂಲ್ಸ್ ಏನಿಲ್ಲ ಸರ್?
0: ನೋಡಿ, ಇವಾಗ ಟ್ರಾಫಿಕ್ ರೂಲ್ಸ್ ನಮ್ಮ ದೈನಂದಿನ ಜೀವನಗಳಲ್ಲಿ ನಾವು ನೋಡ್ತೇವೆ. ಯಂಗ್ಸ್ಟರ್ಸ್ಗಳು ಕೆಲವು ಸರಿ ಏನ್ ಮಾಡ್ತಾರೆ, ಇವಾಗ ನಮ್ಮ ಜಿಲ್ಲೆಯಲ್ಲಿ ಹೆಲ್ಮೆಟ್ ಕಡ್ಡಾಯ. ಯಂಗ್ಸ್ಟರ್ಸ್ಗಳು ಏನ್ ಮಾಡ್ತಾರೆ, ಹೆಲ್ಮೆಟ್ ಎಲ್ಲಿ ಎಲ್ಲಿ ದಾರಿಯಲ್ಲಿ CCTV ಕ್ಯಾಮೆರಾ ಇದೆ ಅಲ್ಲಿ ಹೆಲ್ಮೆಟ್ ಹಾಕ್ತಾರೆ, ಆ ನಂತರ ಹೆಲ್ಮೆಟ್ ತೆಗೆದು ಹೋಗ್ತಾರೆ. ಮತ್ತೆ ಕೆಲವು ಸರಿ ಏನ್ ಮಾಡ್ತಾರೆ, ಅವತ್ತು ಹೆಲ್ಮೆಟ್ ಇರುವುದಿಲ್ಲ, ಆಗ ಏನ್ ಮಾಡ್ತಾರೆ, ಈ CCTV ಬರುವಲ್ಲಿ ಅವರ ಹಿಂದ್ಗಡೆಯ ಈ ಬೈಕಿನ ನಂಬರ್ ಪ್ಲೇಟ್ ಅನ್ನು ಕವರ್ ಮಾಡ್ತಾರೆ. ಇದು ನಾನು ಕಣ್ಣಾರೆ ನೋಡಿದ್ದೇನೆ, ಯಾಕಂದ್ರೆ CCTV ಕವರ್ ಆಗಬಾರ್ದು ಅಂತ, ಆ RC ವಾಹನದ ಮಾಲೀಕರಿಗೆ ನೋಟಿಸ್ ಬರಬಾರ್ದು ಅಂತ ಅವ್ರ ಉದ್ದೇಶ. ಆದ್ರೆ ನಾನು ಹೇಳಲಿಕ್ಕೆ ಬಯಸ್ತೇನೆ, ನೋಡಿ, ಅವರಿಗೆ ಟ್ರಾಫಿಕ್ ಪೊಲೀಸ್ಗೆ ಏನು ಆಗ್ಬೇಕು ಅಂತ ಏನಿಲ್ಲ. ನೀವು ಫಾಸ್ಟ್ ಆಗಿ ಹೋಗ್ತೀರಿ, ಓವರ್ ಸ್ಪೀಡ್ ಅಲ್ಲಿ ಹೋಗ್ತೀರಿ, ಆಕ್ಸಿಡೆಂಟ್ ಆಯ್ತು, ನಿಮ್ಮ ಈ ಬೋನ್ಗಳು ಫ್ರಾಕ್ಚರ್ ಆಯ್ತು, ನೀವಂತೂ ಮನೇಲಿ ಇರಲೇಬೇಕು, ರೆಸ್ಟ್ ತಗೊಳ್ಳೇಬೇಕು. ಆಮೇಲೆ ಆ ರೆಸ್ಟ್ ತಗೊಳ್ಳದಂತ ಕಳೆದು ಹೋದ ಸಮಯವನ್ನು ನಿಮ್ಗೆ ಪುನಃ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮೇಯ್ನ್ ಆಗಿ ಟ್ರಾಫಿಕ್ ನಲ್ಲಿ ಒಂದು ಓವರ್ ಸ್ಪೀಡಿಂಗ್ ಇರುತ್ತೆ, ಮತ್ತೆ ಮೊಬೈಲ್ಗಳನ್ನು ಬಳಕೆ ಮಾಡಬಾರ್ದು ನಾವು ಗಾಡಿ ಬಿಡುವಾಗ, ಮತ್ತೆ ಈ ರೆಡ್ ಲೈಟ್ಸ್ ಅನ್ನು ಜಂಪ್ ಮಾಡೋದು, ರೆಡ್ ಲೈಟ್ಸ್ ಬಿದ್ದ ಮೇಲೂ ನಾವು ಮುಂದೆ ಹೋಗೋದು, ಮತ್ತೆ ಮುಖ್ಯವಾಗಿ ಡ್ರೈವಿಂಗ್ ಲೈಸೆನ್ಸ್ ಮತ್ತು ಇನ್ಶೂರೆನ್ಸ್ ಪರ್ಟಿಕ್ಯುಲರ್ಸ್ ಯಾವಾಗಲೂ ವ್ಯಾಲಿಡಿಟಿ ಇರುವ ರೀತಿ ನೋಡಬೇಕು. ಯಾಕಂದ್ರೆ ನಮ್ಮ ತಪ್ಪಿಂದ ಏನಾದರೂ ಅಪಘಾತ ಆದರೆ ನಮ್ಮ ಲೈಸೆನ್ಸ್ ಇರದ ಪಕ್ಷದಲ್ಲಿ ಅದು ವಯೋಲೇಷನ್ ಆಗುತ್ತೆ. ನಾಳೆ ವಾಹನದ ಮಾಲೀಕರು ನಮ್ಮದು, ನಮ್ಮ ಹೆಸರಲ್ಲಿರ್ಬೋದು, ನಮ್ಮ ತಂದೆ ತಾಯಿ ಹೆಸರಲ್ಲಿರ್ಬೋದು, ಅವರು ಎದುರುದಾರನಿಗೆ ನೊಂದ ವ್ಯಕ್ತಿಗೆ ಹಣವನ್ನು ಅಥವಾ ಪರಿಹಾರವನ್ನು ಕೊಡಬೇಕಾಗುವಂತಹ ಕಾನೂನಿನ ಆದೇಶ ಬರಬಹುದು. ಮತ್ತೆ ಕೆಲವರು ಇಲ್ಲೀಗಲ್ ಪಾರ್ಕಿಂಗ್ ಮಾಡ್ತಾರೆ, ಹೆಲ್ಮೆಟ್ ಧರಿಸದೆ ಹೋಗ್ತಾರೆ. ಅದರಲ್ಲಿ ಇವಾಗ ಟ್ರಾಫಿಕ್ನ ರೂಲ್ಸ್ ಮುಂಚಿನ ರೀತಿ ಇಲ್ಲ, ಇವಾಗ ಎಲ್ಲ ಅವರ ಫೈನ್ ಅಮೌಂಟ್ ಎಲ್ಲ ಜಾಸ್ತಿ ಆಗಿದೆ. ಹಾಗಾಗಿ ನಾವು

0: ಹೋಗುವಾಗ ವಾಹನಗಳಲ್ಲಿ ಹೋಗುವಾಗ ಆದಷ್ಟು ಮತ್ತು ಮುಖ್ಯವಾಗಿ ವಿಷಯ ಡ್ರಂಕ್ ಅಂಡ್ ಡ್ರೈವ್ನ ಅಂತ ಒಂದು ಸ್ಥಿತಿಯಲ್ಲಿ ಇವಾಗ ಅಲ್ಲಲ್ಲಲ್ಲಿ ಪೊಲೀಸ್ನವರು ನಿಮಗೆ ಚೆಕ್ ಮಾಡ್ತಾ ಇರ್ತಾರೆ. ಹಾಗಾಗಿ ಅವರ ಪ್ಯಾರಾಮೀಟರ್ಗಿಂತ ಜಾಸ್ತಿ ನಮ್ದು ರೀಡಿಂಗ್ ಇದೆ ಅಂತ ಆದ್ರೆ ನಾವು ಇವಾಗ ಫಸ್ಟ್ ಟೈಮ್ ಅದರ ಫೈನೇ ಒಂದು 10,000 ಇದೆ, 10,000 ಇದೆ, ಮತ್ತೆ 6 months ಆಫ್ ಇಂಪ್ರಿಸನ್ಮೆಂಟ್ ಇದೆ. ಸೆಕೆಂಡ್ ಟೈಮ್ ಒಫೆನ್ಸ್ ಮಾಡಿದ್ರೆ ಅದು 15,000 ಆಗುತ್ತೆ, ಮತ್ತೆ 2 years ತನಕ ಒಫೆನ್ಸ್ ಐ ಮೀನ್ ಇಂಪ್ರಿಸನ್ಮೆಂಟ್ ಇದೆ. ಮತ್ತೊಂದು ಮುಖ್ಯವಾದ ವಿಷಯ ಅಂತ ಏನಂತ ಹೇಳಿದ್ರೆ, ನಾವು ನಮ್ಮ ಮಕ್ಕಳನ್ನು ತುಂಬಾ ಮುದ್ದಿಂದ ಸಾಕ್ತೇವೆ, ಅವರಿಗೆ ನಾವೊಂದು ವಾಹನ ಚಲಾಯಿಸಿಗೆ ಕೊಟ್ಟಿರ್ತೇವೆ, ಒಂದು 16-17 ವರ್ಷ ಆಗುವ ಕೆಲವರು ಕೊಟ್ಟಿರ್ತಾರೆ, ಅಂದ್ರೆ ಅವ್ರು ಏನಾಗುದಿಲ್ಲ ಎಲ್ಲೇ ಹೋಗಿ ಬರ್ತಾರೆ ಅಂತ. ಆದ್ರೆ ಅವರ ಕೈಯಿಂದ ಏನಾದರೂ ಅಪಘಾತ ಆದರೆ ಅದರಲ್ಲಿ ತಂದೆ ಯಾರು ಆರ್ ಸಿ ಓನರ್ ತಂದೆ ಆಗಿದೆ, ತಂದೆಯನ್ನು ಕೂಡ ವಾಹನದ ಮಾಲೀಕರನ್ನು ಕೂಡ ಬುಕ್ ಮಾಡಿ ಕೇಸ್ ರಿಜಿಸ್ಟರ್ ಮಾಡ್ತಾರೆ. ಇದೊಂದು ನೆನಪಿರಲಿ ಸಾರ್ವಜನಿಕ, ಇದರ ಬಗ್ಗೆ ತುಂಬ ಎಚ್ಚರಿಕೆಯಿಂದ ಇರಬೇಕು. ನಮ್ಮ ಮೈನರ್ ಮಕ್ಕಳಿಗೆ ಯಾವುದೇ ರೀತಿಯಲ್ಲಿ ಗಾಡಿಯನ್ನು ಚಲಾಯಿಸಿ ಕೊಡುವಂತಿಲ್ಲ. ಕೊಟ್ಟರೆ ಇನ್ಶೂರೆನ್ಸ್ ಇದ್ದರೂ ಕೂಡ ಇನ್ಶೂರೆನ್ಸ್ನ ಮುಖಾಂತರ ನಿಮಗೆ ನೊಂದ ವ್ಯಕ್ತಿಗೆ ಪರಿಹಾರ ಕೊಡಲಿಕ್ಕೆ ಬರುವುದಿಲ್ಲ, ನಾಳೆ ವಾಹನದ ಮಾಲೀಕರೇ ಪರಿಹಾರ ಕೊಡಬೇಕು. ಈ ಬಗ್ಗೆ ಆದಷ್ಟು ತುಂಬ ಜಾಗ್ರತೆಯಲ್ಲಿ ವಾಹನಗಳನ್ನು ಚಲಾಯಿಸುವಾಗ ವಾಹನಗಳನ್ನು ಚಲಾಯಿಸಿ ಕೊಡುವವರಿಗೆ ಕೂಡ ಜಾಗ್ರತೆಯಲ್ಲಿ ನಾವು ಈ ರೀತಿಯ ಮುಂಜಾಗ್ರತೆ ವಹಿಸಬೇಕು ಅಂತ ಹೇಳಲಿಕ್ಕೆ ಬಯಸ್ತೇನೆ.
1: ಸರಿ ಸರ್, ಇನ್ನು ಈ ಸಾಮಾನ್ಯವಾಗಿ ಯುವಕರು ಮಾಡುವಂತಹ ಲೀಗಲ್ ಮಿಸ್ಟೇಕ್ಸ್ ಏನೆಲ್ಲ ಇರುತ್ತೆ? ಇವಾಗ ಒಂದಷ್ಟು ಕವರ್ ಮಾಡಿದೀವಿ ಅಂತ ಅನ್ಕೋತೀನಿ, ಆದ್ರೂ ಯಾವುದೇ ಒಂದು ಕವರ್ ಮಾಡಿಲ್ಲ ಅನ್ನೋದಾಗಿದ್ರೆ ಯಾವುದೆಲ್ಲ ಸಾಮಾನ್ಯವಾಗಿ ನಾವು ಗೊತ್ತಿಲ್ಲದೆ ಮಾಡುವಂತಹ ತಪ್ಪುಗಳು?
0: ನೋಡಿ, ಮುಖ್ಯವಾಗಿ ನಮ್ಗೆ ಏನಾಗ್ತದೆ, ಯುವಕರು ತುಂಬಾ ಬಿಸಿ ರಕ್ತ, ಹಾಗಾಗಿ ಸ್ವಲ್ಪ ಯೋಚನೆ ಕಮ್ಮಿ, ಸ್ವಲ್ಪ ಕೆಲಸ ಜಾಸ್ತಿ ಇರ್ತದೆ ಅವ್ರದ್ದು. ಹಾಗಾಗಿ ಈ ಎಂಪ್ಲಾಯ್ಮೆಂಟ್ಗಳ ವಿಷಯದಲ್ಲಿ ಅವರು ಕೆಲಸ ಇರುವುದಿಲ್ಲ, ಕೆಲಸರಿ ಇದ್ದ ಕೆಲಸದಲ್ಲಿ ತೃಪ್ತಿ ಇರುವುದಿಲ್ಲ, ಇನ್ನೂ ಹೆಚ್ಚಿನ ಆದಾಯ ಬೇಕು ಅಂತ ಅವರಿಗೆ ಇರ್ತದೆ. ಹಾಗೆ ಎಂಪ್ಲಾಯ್ಮೆಂಟ್ ಕಾಂಟ್ರಾಕ್ಟ್ಗಳನ್ನಾಗಲಿ ಅಥವಾ ಲೀಸ್ ಡೀಡ್ಗಳನ್ನಾಗಲಿ ಅಥವಾ ಯಾವುದೇ ರೀತಿಯ ಕರಾರುಗಳನ್ನಾಗಲಿ ಓದದೆ ಸೈನ್ ಮಾಡಲಿಕ್ಕೆ ಹೋಗಬಾರ್ದು. ಅದರಲ್ಲಿ ನಿಮಗೆ ಎಗೇನ್ಸ್ಟ್ ಇರುವಂಥ ಕೆಲವು ಕ್ಲಾಸಸ್ಗಳು ಇರ್ಬೋದು, ಆದರೆ ಅದನ್ನು ಮನವರಿಕೆ ಮಾಡಿಕೊಂಡೇ ನೀವು ಸೈನ್ ಮಾಡಬೇಕು. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಅತಿ ಹೆಚ್ಚು ಯುವಕರು ಕಾಲ ಕಳೀತಾರೆ. ಅದು ಒಂದು ಪೋಸ್ಟಿಂಗ್ ಹಾಕುವುದು, ಈಗ ಯಾರಿಗಾದ್ರೂ ಒಂದು ತೊಂದರೆ ಕೊಡುವ ಉದ್ದೇಶ ಇರ್ಬೋದು, ಅಥವಾ ರಾಜಕೀಯ ವಿಷಯ ಇರ್ಬೋದು, ಅಥವಾ ಯಾವುದೇ ರೀತಿಯ ಬೇರೆಯವರ ಬಗ್ಗೆ ಏನಾದರೂ ಒಂದು ವಿಷಯ, ಒಂದು ಕೆಟ್ಟ ಪೋಸ್ಟಿಂಗ್ ಹಾಕೋದು ಸೋಷಿಯಲ್ ಮೀಡಿಯಾದಲ್ಲಿ, ಅದು ಟ್ರೋಲ್ ಆಗುದು. ಅಂದ್ರೆ ಟ್ರೋಲ್ ಮಾಡುವ ಉದ್ದೇಶದಲ್ಲೇ ಬಹುಶಃ ಹಾಕ್ತಾರಂತ ಕಾಣ್ತದೆ, ಅದು ಟ್ರೋಲ್ ಆಗ್ತದೆ. ಅದಕ್ಕೊಂದು ಎದುರು ನಾವು ಅವನು ಕೂಡ ಬಿಸಿ ಆಗ್ತದೆ, ಅವನೇ ಅವನು ಅದಕ್ಕೆ ರಿಪ್ಲೈ ಮಾಡ್ತಾನೆ, ಅವನ ರಿಪ್ಲೈಗೆ ಇವನ ರಿಪ್ಲೈ, ಇನ್ನು ಅದಕ್ಕೆ ಕೆಲವರು ಕೂಡಿಕೊಳ್ತಾರೆ. ಅದು ಒಂದು ದೊಡ್ಡ ಮಟ್ಟದಲ್ಲಿ ಯಾರೋ ಒಬ್ರು ಗೊತ್ತಿಲ್ಲದ ವ್ಯಕ್ತಿಯ ಬಗ್ಗೆ ಇವರು ಕೆಲವರು ಅದನ್ನು ಅಗೌರವ ರೀತಿಯಲ್ಲಿ ಬರೆಯುವುದು, ಸೋಷಿಯಲ್ ಮೀಡಿಯಲ್ಲಿ ಸುಳ್ಳು ಸುದ್ದಿಗಳನ್ನು ಹಬ್ಬಿಸುವುದು, ಇದೆಲ್ಲ ತುಂಬಾ ನಾವು ಜಾಗ್ರತೆ ವಹಿಸಬೇಕು. ಮುಖ್ಯವಾಗಿ ಯುವಕರು ಈ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಪೋಸ್ಟಿಂಗ್ ಮಾಡುವಾಗ ತುಂಬಾ ಜಾಗ್ರತೆ ವಹಿಸಬೇಕು, ಯಾಕಂದ್ರೆ ನಮ್ಮನ್ನು ಇನ್ನೊಬ್ರು ನೋಡ್ತಾ ಇರ್ತಾರೆ. ಆ ಪೋಸ್ಟಿಂಗ್ ಅನ್ನು ಪೋಸ್ಟಿಂಗ್ ಇಂದ ಯಾರಿಗಾದ್ರೂ ನೊಂದ ವ್ಯಕ್ತಿ ಇದ್ರೆ ಅವರು ಕಂಪ್ಲೇಂಟ್ ಕೊಟ್ರೆ ನಮ್ಮ ಮೇಲೆ FIR ಆಗುವ ಚಾನ್ಸಸ್ ಕೂಡ ಇದೆ.
1: ಹೌದು, ಹಾಗಾಗಿ ಕಮೆಂಟ್ ಇಟ್ಕೊಂಡು.
0: ಹೌದು, ಹಾಗಾಗಿ ಈಗ ನೋಡಿ, ಒಬ್ಬರಿಗೆ ಒಬ್ರು ಸಮಾಜದಲ್ಲಿ ಗೌರವಯುತವಾದ ವ್ಯಕ್ತಿ, ಅವರ ಬಗ್ಗೆ ಅಗೌರವ ರೀತಿಯಲ್ಲಿ ಏನಾದರೂ ಪೋಸ್ಟಿಂಗ್ ಮಾಡಿದರೆ ಆ ಗೌರವಯುತವಾದ ವ್ಯಕ್ತಿ ಅಥವಾ ಅವರಿಗೆ ಸಂಬಂಧಪಟ್ಟರು ಯಾವ ಕೂಡ ಅವರು ಪೊಲೀಸ್ ಸ್ಟೇಷನ್ಲಿ ಕಂಪ್ಲೇಂಟ್ ಕೊಡ್ಬೋದು, ಸಿವಿಲ್ ವ್ಯಾಜ್ಯಗಳ ಮುಖಾಂತರ ಕೂಡ ಅವರು ದೂರು ದಾಖಲಿಸಬಹುದು. ಹಾಗಾಗಿ ಆ ರೀತಿಯ ಪೋಸ್ಟಿಂಗ್ಗಳನ್ನು ಮಾಡುವಾಗ ಯುವಕರು ಅತಿ ಹೆಚ್ಚು ಜಾಗ್ರತೆಗಳನ್ನು ವಹಿಸಬೇಕು. ಬೇರೆಯವರ ಸೋಷಿಯಲ್ ಮೀಡಿಯಾ ಅಕೌಂಟಿಂದ ಫೋಟೋಗಳನ್ನು ತೆಗೆಯುವುದಾಗಲಿ, ಅವರ ಇನ್ಫಾರ್ಮೇಶನ್ಗಳನ್ನು ತೆಗೆಯುವುದಾಗಲಿ, ಈ ರೀತಿಯ ಒಂದು ಕೆಲವು ಘಟನೆಗಳಲ್ಲಿ ನಾವು ಸಿಕ್ಕಿ ಹಾಕಿಕೊಳ್ಳದ ರೀತಿಯಲ್ಲಿ ನಾವು ವರ್ತಿಸಬೇಕು ಅಂತ ಹೇಳಲಿಕ್ಕೆ ಬಯಸ್ತೇನೆ.
1: ಈ ಪೋಸ್ಟಿಂಗ್ ಅಂತ ನೀವು ಹೇಳಿದ್ರಿ ಸರ್, ಕಮೆಂಟ್ಸ್ ಮಾಡ್ತಾರೆ ಬೇಕಾಬಿಟ್ಟು, ಅದು ಕೂಡ ಕೆಲವೊಂದು ಪೋಸ್ಟ್ಗಳಿಗಂತೂ ತುಂಬಾ ವರ್ಸ್ಟ್ ಆಗಿ ಕಮೆಂಟ್ಸ್ ಇರುತ್ತೆ, ಅಂಥದಕ್ಕೂ ಲೀಗಲ್ ಆಕ್ಷನ್ಸ್ ತಗೊಳ್ಳಕ್ಕಾಗುತ್ತಾ?
0: ಖಂಡಿತವಾಗಿ ತಗೊಳ್ಬಹುದು. ಇವಾಗ ಸೋಷಿಯಲ್ ಮೀಡಿಯಾವನ್ನು ನೋಡ್ಕೊಳ್ಳಿಕ್ಕೆ ಅದರದೇ ಆದ ಒಂದು ಟೀಮ್ ಇರುತ್ತೆ. ಅವರು ಎಷ್ಟು ಟೀಮ್ ಇದ್ರೂ ಕೆಲವು ಸರಿ ನಾವು ಏನ್ ಮಾಡ್ಲಿಕ್ಕೆ ಆ ಕಂಟ್ರೋಲ್ ತಪ್ಪಿ ಹೋಗ್ತದೆ. ಈ ಕೋಮುಗಲಭೆ ಸಂದರ್ಭದಲ್ಲಿ ನಾವು ನೋಡಬಹುದು, ನಾವು ಒಬ್ಬರಿಗೊಬ್ರು ನಾವು ಎದುರೆದುರು ಮಾತಾಡಿಕೊಂಡು ಹೋಗ್ತೇವೆ. ಸೊ ಅದನ್ನು ಕೂಡ ಕಂಟ್ರೋಲ್ ಮಾಡುವ ನಿಟ್ಟಿನಲ್ಲಿ ಕೂಡ ಪೊಲೀಸ್ನವರು ಇರ್ಬೋದು ಅಥವಾ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಇರ್ಬೋದು, ಆದಷ್ಟು ನಿಯಂತ್ರಣ ಮಾಡಲಿಕ್ಕೆ ನೋಡ್ತೇವೆ. ಯಾಕೆಂದ್ರೆ ಅದರಿಂದ ಇನ್ನಷ್ಟು ಹೆಚ್ಚಿಗೆ ಘಟನೆ ವಿಸ್ತಾರ ಆಗಬಾರ್ದು ಎಂಬ ನಿಟ್ಟಿನಲ್ಲಿ ಪೊಲೀಸ್ನವರು ತುಂಬಾ ಜಾಗ್ರತೆಯಾಗಿ ವಹಿಸ್ತಾ ಇದ್ದಾರೆ. ಯಾಕಂದ್ರೆ ಕೆಲವು ಗ್ರೂಪ್ಗಳು ಬೇಕುಂತಲೇ ಪ್ರಚೋದನೆ ಮಾಡುವ ರೀತಿಯಲ್ಲಿ ಕೂಡ

0: ಪೋಸ್ಟಿಂಗ್ ಮಾಡ್ತೇವೆ. ಹಾಗೆ ಆದಷ್ಟು ಸಮಾಜದಲ್ಲಿ ಸ್ವಾಸ್ಥ್ಯ ಇರಬೇಕು ಎಂಬ ನಿಟ್ಟಿನಲ್ಲಿ ಖಂಡಿತವಾಗಿ ಯಾವುದೇ ರೀತಿಯ ಪೋಸ್ಟಿಂಗ್ ಮಾಡುವಾಗ ನಮ್ಮನ್ನು ಇನ್ನೊಬ್ಬರು ನೋಡ್ತಾರೆ, ಗಮನಿಸ್ತಾರೆ ಅಂತ ಗಮನದಲ್ಲಿ ಇಟ್ಟುಕೊಂಡು ನಾವು ಪೋಸ್ಟಿಂಗ್ ಮಾಡಬೇಕು ಅಂತ ಹೇಳಲಿಕ್ಕೆ ಬಯಸ್ತೇನೆ.
1: ಇದು ಕೋಮುಗಲಭೆಯ ವಿಚಾರ ಆಯಿತು. ಹೆಣ್ಮಕ್ಳ ಕುರಿತಾಗಿ ಅಸಭ್ಯವಾಗಿ ಕಮೆಂಟ್ಸ್ ಮಾಡುವಂಥದ್ದು, ಇದರ ಕುರಿತು ಕೂಡ ಲೀಗಲ್ ಆಕ್ಷನ್ಸ್ ತಗೋಬಹುದಾ?
0: ಖಂಡಿತವಾಗಿ ತಗೊಳ್ಬಹುದು. ನೋಡಿ, ಹೆಣ್ಣು ಮಕ್ಕಳಿಗೆ ಸಮಾಜದಲ್ಲಿ ಅದರದ ಗೌರವಯುತ ಸ್ಥಾನವಿದೆ. ಕಾನೂನು ಪ್ರಕಾರ ಕೂಡ ಹೆಣ್ಣು ಮಕ್ಕಳಿಗೆ ಅತಿ ಹೆಚ್ಚು ಗೌರವ ಕೊಡುವ ಕಾನೂನುಗಳು ಕೂಡ ಇವೆ. ಯಾವುದೇ ರೀತಿಯ ಯಾವುದೇ ಹೆಣ್ಣಿಗೆ ಅಗೌರವ ರೀತಿಯಲ್ಲಿ ವರ್ತನೆ ಮಾಡೋದಾಗ್ಲಿ, ಅಸಭ್ಯ ರೀತಿಯಲ್ಲಿ ವರ್ತನೆ ಮಾಡೋದಾಗ್ಲಿ, ಅವರ ಬೇರೆಯವರ ಹೆಣ್ಣು ಮಕ್ಕಳ ಸೋಷಿಯಲ್ ಮೀಡಿಯಾದಿಂದ ಫೋಟೋಗಳನ್ನು ಕದ್ದು ಅಥವಾ ಕೆಲವು ಸರಿ ಈ ಮಾರ್ಫಿಂಗ್ ಮಾಡಿಕೊಂಡು ಯಾವುದೋ ವಿಡಿಯೋಗಳ ಅಥವಾ ಫೋಟೋಗಳಲ್ಲಿ ನಮಗೆ ಬೇಡದವರ ಹೆಣ್ಣು ಮಕ್ಕಳ ಫೋಟೋಗಳನ್ನು ಅಂಟಿಸಿ ಅಥವಾ ವಿಡಿಯೋಗಳಲ್ಲಿ ಅದ ಕೃತಿಚರ್ಯ ಮಾಡಿಕೊಂಡು ಅದನ್ನು ಪೋಸ್ಟ್ ಮಾಡಿ ಅದರ ಮುಖಾಂತರ ಬ್ಲ್ಯಾಕ್ ಮೇಲ್ ಮಾಡೋದಾಗಲಿ, ಈ ರೀತಿಯ ಯಾವುದೇ ರೀತಿಯ ಅಸಭ್ಯ ವರ್ತನೆ ಇರ್ಬೋದು ಅಥವಾ ಕೇವಲ ಪೋಸ್ಟಿಂಗ್ ಮಾಡಿದರೂ ಕೂಡ, ಒಂದು ಬರಹದ ಮುಖಾಂತರ ಪೋಸ್ಟಿಂಗ್ ಮಾಡೋದು ಕೂಡ, ಅಂದರೆ ಹೆಣ್ಣು ಮಕ್ಕಳಿಗೆ ತೊಂದರೆ ಕೊಡುವ ಉದ್ದೇಶದಿಂದ, ಕಿರುಕುಳ ಕೊಡುವ ಉದ್ದೇಶದಿಂದ ಏನಾದರೂ ಮಾಡಿದರೂ ಕೂಡ ಕಾನೂನು ಪ್ರಕಾರ ಕೂಡ ಅದು ಅಪರಾಧವೇ. ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ಮತ್ತು BNS ಆ್ಯಕ್ಟ್ ಪ್ರಕಾರ ಕೂಡ ಅದು ಅಪರಾಧವೇ. ಖಂಡಿತವಾಗಿ ಯಾವುದೇ ರೀತಿಯ ಹೆಣ್ಣು ಮಕ್ಕಳು ಈ ಬಗ್ಗೆ ತೊಂದರೆ ಆದರೆ ದೂರು ದಾಖಲಿಸಿಕೊಳ್ಳಬಹುದು.
1: ಓಕೆ, ಸೂಪರ್. ಇನ್ನು ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೀವಿ ಸರ್. ಫೈನಲ್ ಆಗಿ ಯುವಕರಿಗೆ ನಿಮ್ಮ ಕಡೆಯಿಂದ ಒಂದು ಸಂದೇಶ ಕೊಡೋದಾದರೆ ಏನಂತ ಹೇಳಕ್ಕೆ ಇಷ್ಟಪಡ್ತೀರಾ?
0: ನೋಡಿ, ನಾನು ಆಲ್ರೆಡಿ ಹೇಳಿದ್ದೇನೆ, ಯುವಕರದು ಬಿಸಿ ರಕ್ತ ಆದ ಕಾರಣ ಸ್ವಲ್ಪ ನಾವು ವಿವೇಚನೆ ಮಾಡಿಕೊಂಡು ಆಲೋಚನೆ ಮಾಡಿಕೊಂಡು ನಾವು ನಮ್ಮ ವರ್ತನೆ ಮಾಡಬೇಕು. ಮುಖ್ಯವಾಗಿ ನೋಡಿ, ಟ್ರಾಫಿಕ್ಕಲ್ಲಿ ರೂಲ್ಸ್ ನಾವು ಬ್ರೇಕ್ ಮಾಡಿದರೆ ನಮಗೆ ಏನಾದರೂ ಆಕ್ಸಿಡೆಂಟ್ ಆದರೆ ನಮ್ಮ ಮನೆಯವರಿಗೆಲ್ಲ ತೊಂದರೆ ಆಗ್ತದೆ. ಹಾಗಾಗಿ ಒಂದು ಟ್ರಾಫಿಕ್ ರೂಲ್ಸನ್ನು ವಯೋಲೇಷನ್ ಮಾಡಲಿಕ್ಕೆ ಆದಷ್ಟು ಹೋಗಬೇಡಿ, ಆದಷ್ಟೆಲ್ಲ ಹೋಗಲೇಬಾರ್ದು. ಮತ್ತೊಂದು, ಈಗಿನ ಪರಿಸ್ಥಿತಿಯಲ್ಲಿ ನಾವು ಹಿಂದಿನ ನೋಡಿಕೊಂಡು ಕೇಳಿಕೊಂಡು ಬರ್ತಾ ಇದ್ದೇವೆ, ಮದ್ಯಪಾನ ಮಾಡಬಾರ್ದು, ಸಿಗರೇಟ್ ಸೇದಬಾರ್ದು, ನಾವು ಕೇಳಿಕೊಂಡು ಬರ್ತಾ ಇದ್ದೇವೆ. ಓಕೆ, ಆದರೆ ಇವತ್ತಿನ ನಾವು ಪರಿಸ್ಥಿತಿ ನೋಡುವಾಗ ಅದು ಡ್ರಗ್ ಅಡಿಕ್ಟ್ನವ್ರದ್ದು ತುಂಬ ಜಾಸ್ತಿ ಇದ್ದಾರೆ. ಪ್ರತಿ ಸ್ಕೂಲ್ ಮತ್ತು ಕಾಲೇಜುಗಳಲ್ಲಿ ಕೂಡ ಈ ಡ್ರಗ್ ಸಪ್ಲೈ ಆಗ್ತದೆ, ಪೆಡ್ಲರ್ಗಳು ಇರ್ತಾರೆ. ಅಂದರೆ ಅದರಿಂದ ಏನಾಗ್ತದೆ, ಇವಾಗ ನಮ್ಮ ಮಾನಸಿಕ ಒಂದು ಸ್ವಸ್ಥ ಹಾಳಾಗಿ ಹೋಗ್ತದೆ. ಹಾಗಾಗಿ ಡ್ರಗ್ ಫ್ರೀ ಸೊಸೈಟಿ ಆಗುವ ನಿಟ್ಟಿನಲ್ಲಿ ನಮ್ಮ ಮನಸ್ಸನ್ನು ಮನಸ್ಸು ನಮ್ಮನ್ನೇ ಕಂಟ್ರೋಲ್ ಮಾಡಬೇಕು ಹೇಳಿದರೆ ನಮ್ಮ ಮನಸ್ಸನ್ನು ಡ್ರಗ್ ಕಂಟ್ರೋಲ್ ಮಾಡುವ ರೀತಿಯಲ್ಲಿ ನಾವು ಹೋಗಲಿಕ್ಕೆ ಬಿಡಬಾರ್ದು. ಹಾಗಾಗಿ ಯುವ ಜನರು ಅತಿ ಮುಖ್ಯವಾಗಿ ತುಂಬ ವಿವೇಚನೆಯಿಂದ ಕೆಲಸ ಮಾಡಬೇಕು, ಡ್ರಗ್ಗಿಗೆ ಅಡಿಕ್ಟ್ ಆಗಲೇಬಾರ್ದು, ಯಾಕಂದರೆ ಇದರಿಂದ ನಿಮ್ಮ ತಂದೆ ತಾಯಿಗೆ 100% ತೊಂದರೆ ಆಗ್ತದೆ.
1: ಸೂಪರ್ ಸರ್, ಇದುವರೆಗೂ ನಿಮ್ಮ ಅಮೂಲ್ಯವಾದ ಸಮಯದಲ್ಲಿ ನಮಗೋಸ್ಕರ ಕೇಳುಗರಿಗೋಸ್ಕರ ಒಂದಷ್ಟು ಸಮಯನ ಇಟ್ಕೊಂಡು ಈ ಪ್ರಶ್ನೆಗಳಿಗೆಲ್ಲ ಸರಳವಾಗಿ ಮಾಹಿತಿಯನ್ನು ಕೊಟ್ಟಿರಿ ಸರ್. ಧನ್ಯವಾದ.
0: ಧನ್ಯವಾದಗಳು.
2: ಇದುವರೆಗೆ ಯುವಕರಿಗೆ ಗೊತ್ತಿರಬೇಕಾದ ಕಾನೂನು ಈ ಕುರಿತು ವಕೀಲರಾದ ಬಿ ಗುರುಪ್ರಸಾದ್ ಶೆಟ್ಟಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ನಮಿತಾ ಆಂತರ್ಯ ಶೆಟ್ಟಿ. ಇದು ಇಂದಿನ ಯುವವಾಣಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

ಆತ್ಮೀಯ ಕೇಳುಗರೆ, ಡಾಕ್ಟರ್ ಅಗರ್ವಾಲ್ ಸ್ನೇತ್ರ ಮಿತ್ರ ಕಣ್ಣಿನ ಆರೋಗ್ಯದ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರತಿ ಬುಧವಾರ ರಾತ್ರಿ 7:15. ಕಣ್ಣಿನ ಆರೋಗ್ಯ ಸಮಸ್ಯೆಗಳು ಪರಿಹಾರ ಕುರಿತಾದ ಸಮಗ್ರ ಮಾಹಿತಿಗಳು ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್, ಕಂಕನಾಡಿ, ಮಂಗಳೂರು. ತಪ್ಪದೇ ಕೇಳಿ ಡಾಕ್ಟರ್ ಅಗರ್ವಾಲ್ಸ್ ನೇತ್ರ ಮಿತ್ರ ಕಣ್ಣಿನ ಆರೋಗ್ಯದ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರತಿ ಬುಧವಾರ ರಾತ್ರಿ 7:15.

ಆತ್ಮೀಯ ಕೇಳುಗರೆ, ಎನಪೋಯ ಆಸ್ಪತ್ರೆ ಆರೋಗ್ಯ ದೀಪ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮ ಇಂದು ರಾತ್ರಿ 8 ಗಂಟೆಗೆ ಪ್ರಸಾರವಾಗಲಿದೆ. ಈ ಸಲ ವೈದ್ಯಕೀಯ ಚಿತ್ರಣಗಳ ಮಹತ್ವದ ಕುರಿತಾಗಿ ಎನೆಪೋಯ ವೈದ್ಯಕೀಯ ಕಾಲೇಜಿನಲ್ಲಿ ಪ್ರಾಧ್ಯಾಪಕರು ಮತ್ತು ರೇಡಿಯೋಲಜಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ದೇವದಾಸ್ ಆಚಾರ್ಯ ಅವರೊಡನೆ ನಿಮ್ಮ ಪ್ರಶ್ನೆಗಳನ್ನು ಕೇಳಬಹುದು. ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211999, ಎಸ್ಟಿಡಿ ಕೋಡ್ 0824, ಮೊಬೈಲ್ 8277038000. ವೈದ್ಯಕೀಯ ಚಿತ್ರಣಗಳ ಮಹತ್ವದ ಕುರಿತಾಗಿ ನಿಮ್ಮ ಪ್ರಶ್ನೆಗಳನ್ನು ಕೇಳಿ ಇಂದು ರಾತ್ರಿ 8 ಗಂಟೆಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನೆಪೋಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ, ದೇರಳಕಟ್ಟೆ, ಮಂಗಳೂರು.

0: ಆಕಾಶವಾಣಿ ಮಂಗಳೂರು.
1: ಏನು ರಂಗ, ಕೈಗೆ ಬ್ಯಾಂಡೇಜು?
2: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು, ಇಂದೇ KSUWSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. 6:10 ಭಕ್ತಿಗೀತೆಗಳು, 6:30 ರಸವಾರ್ತೆ, 6:50 ಕೃಷಿರಂಗ, ಶಿವಪ್ರಸಾದ್ ಹೊಸಮನೆ ಇವರ ಸಮಗ್ರ ಕೃಷಿ ಅನುಭವದ ಕುರಿತು ಸಂದರ್ಶನದ ಮುಂದುವರಿದ ಭಾಗ, ಸಂದರ್ಶಕರು ರಜನಿ ಭಟ್. 7:15 ಪ್ರಾಯೋಜಿತ ಕಾರ್ಯಕ್ರಮ ಡಾಕ್ಟರ್ ಅಗರ್ವಾಲ್ಸ್ ನೇತ್ರ ಮಿತ್ರ, ಕೆಂಗಣ್ಣು ಮತ್ತು ಕಣ್ಣಿನಲ್ಲಿ ನೀರು ಇಳಿಯುವುದು, ಈ ವಿಷಯವಾಗಿ ಡಾಕ್ಟರ್ ಎಂ ವಸಂತ ಪೈ ನೇತ್ರ ತಜ್ಞರು, ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ ಇವರೊಂದಿಗೆ ಸಂದರ್ಶನ. ಸಂದರ್ಶಕರು ಲತೀಶ್ ಪಾಲ್ದಾನೆ, ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ ಕಣ್ಣಿನ ಆಸ್ಪತ್ರೆ ಮಂಗಳೂರು. 7:45 ಕನ್ನಡ ಚಿತ್ರಗೀತೆಗಳು, 8:00 ಪ್ರಾಯೋಜಿತ ಕಾರ್ಯಕ್ರಮ ಎನಪಯ ಆಸ್ಪತ್ರೆ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ, ವಿಷಯ ವೈದ್ಯಕೀಯ ಚಿತ್ರಣಗಳ ಮಹತ್ವ, ಭಾಗವಹಿಸುವ ತಜ್ಞ ವೈದ್ಯರು ಡಾಕ್ಟರ್ ದೇವದಾಸ್ ಆಚಾರ್ಯ, ಪ್ರಾಯೋಜಕರು ಎನಪಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಮಂಗಳೂರು. ಹಿಂದಿ ಚಿತ್ರಗೀತೆಗಳು 8:30, 9:15 ಸ್ಪಾಟ್ಲೈಟ್, 9:30 ಕ್ರೀಡಾಲೋಕ. ರಾಷ್ಟ್ರಮಟ್ಟದ ಬಾಕ್ಸರ್ ನಯನ ಮತ್ತು ಅವರ ಪೋಷಕರೊಂದಿಗೆ ತರಬೇತುದಾರರಾದ ಸತೀಶ್ ಕುಮಾರ್ ಅವರು ನಡೆಸಿರುವ ಸಂದರ್ಶನ. 10:00 ಶಾಸ್ತ್ರೀಯ ಸಂಗೀತ, ಲಾಲ್ಗುಡಿ ಜಿ ಜಯರಾಮನ್, ಎನ್ ರಮಣಿ ಮತ್ತು ಆರ್ ವೆಂಕಟರಮಣ ಅವರಿಂದ ವಯೋಲಿನ್, ಕೊಳಲು ಮತ್ತು ವೀಣಾ ತ್ರಯವಾದನ. 10:30 ಒಡಿಶಾದ ಪುರಿ ಜಗನ್ನಾಥ ಸ್ವಾಮಿ ದೇವಸ್ಥಾನದ ವಾರ್ಷಿಕ ರಥಯಾತ್ರೆಯ ಪೂರ್ವಭಾವಿ ಕಾರ್ಯಕ್ರಮ. 10:45 ಕನ್ನಡ ಚಿತ್ರಗೀತೆಗಳು, 11:05 ಇಂಗ್ಲಿಷ್‌ನಲ್ಲಿ ವಾರ್ತೆಗಳು.

ಇನ್ನು ನಮ್ಮ ನಾಳೆಯ ಪ್ರಸಾರದಲ್ಲಿ ಬೆಳಿಗ್ಗೆ 6:10 ವಂದನ, 6:30 ಚಿಂತನ, ಸೀತಾರಾಮ ಕೇವಳ ಅವರಿಂದ 6:40 ಪ್ರಾಯೋಜಿತ ಕಾರ್ಯಕ್ರಮ, ಕೆಳದಿ ಶಿವಪ್ಪನಾಯಕ, UAHS ನೇಗಿಲ ಮಿಡಿತ, ಪ್ರಾಯೋಜಕರು ಕೆಳದಿ ಶಿವಪ್ಪನಾಯಕ, ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ. 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ಸಹನಾ ಶಂಕರಿ. ರೈತರಿಗೆ ಸಲಹೆ 6:50. 7:15 ಸುಗಮ ಸಂಗೀತ, ರತ್ನಮಾಲ ಪ್ರಕಾಶ್ ಹಾಡಿರುವ ಭಾವಗೀತೆಗಳು. 7:45 ರಾಗರಂಜನಿ.

0: 8:30ಕ್ಕೆ ಕನ್ನಡ ಚಿತ್ರಗೀತೆಗಳು, 9:00ಗೆ ಸುಗಮ ಸಂಗೀತ, ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳು, ಹಿಂದಿ ಚಿತ್ರಗೀತೆಗಳು 9:20ಕ್ಕೆ, 10:00ಗೆ NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಾಂಗ್, 10:30ಕ್ಕೆ ಹೃದಯರಾಗ ಕೇಳುಗರ ಕೋರಿಕೆಯ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ, 11:30ಕ್ಕೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಪಂಡಿತ್ ದೇಬು ಚೌಧರಿ ಅವರ ಸಿತಾರ್ ವಾದನದಲ್ಲಿ ರಾಗ್ ಕಲ್ಯಾಣಿ ಬಿಲಾವಲ್, 12:05ಕ್ಕೆ ವನಿತಾ ವಿಹಾರ, 12:30ಕ್ಕೆ ಆರೋಗ್ಯ ಕಾರ್ಯಕ್ರಮ, 1:00ಗೆ ಪ್ರಗತಿ ಪಥ, ಪಿಎಂ ವಿಕಸಿತ್ ಭಾರತ್ ಜಿ ರಾಮ್ಜಿ ಯೋಜನೆಯ ಕುರಿತು ಮಾಹಿತಿ, 1:20ಕ್ಕೆ ಸ್ವರಮಾಧುರ್ಯ ಕಾರ್ಯಕ್ರಮದಲ್ಲಿ ಫಯಾಜ್ ಖಾನ್ ಹಾಡಿರುವ ಭಕ್ತಿಗೀತೆಗಳನ್ನು ಆಲಿಸುವಿರಿ. ಇವು ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ಈಗ ಸಮಯ 6:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆ.
2: This is Akashvani, the news read by Valsa Williams.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಪಿ ವಿ ಗೀತಾದೇವಿ ಹಾಡಿರುವ ಪುರಂದರದಾಸರ ಕೀರ್ತನೆ.

0: ಇದುವರೆಗೆ ಭಕ್ತಿಗೀತೆಗಳನ್ನು ಆಲಿಸಿದಿರಿ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.
1: ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ. ಪ್ರವಾಚಕಃ ಜತಿನ ಶರ್ಮಾ. ಆದೌ ಮುಖ್ಯ ವಾರ್ತಾಃ. ಭಾರತ ಬ್ರಿಟೇನ ದೇಶಯೋಃ ವ್ಯಾಪಕ ಆರ್ಥಿಕ ಏವಂ ವಾಣಿಜ್ಯಿಕ ಸಂಧಿಃ ಅದ್ಯತನ ಕಾರ್ಯಾನ್ವಿತೋ ಜಾತಃ. ಅಯಂ ಸಂಧಿಃ ಭಾರತಸ್ಯ ಕೃಷಕೇಭ್ಯಃ ಉದ್ಯಮೇಭ್ಯಃ ಸೂಕ್ಷ್ಮ ಲಘು ಮಧ್ಯಮೋದ್ಯಮೇಭ್ಯಶ್ಚ ನವೀನಾಂ ಗತಿಂ ಪ್ರದಾಸ್ಯತೀತಿ ಪ್ರಖ್ಯಾತವಾನ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ವಾಣಿಜ್ಯೋದ್ಯೋಗ ಮಂತ್ರಿ ಪಿಯೂಷ ಗೋಯಲಃ ಆಶ್ವಸಿತವಾನ್ ಯತ್ ವ್ಯಾಪಕ ಆರ್ಥಿಕ ಏವಂ ವಾಣಿಜ್ಯಿಕ ಸಂಧ್ಯಂತರ್ಗತಂ ದುಗ್ಧೋತ್ಪಾದನಾನಿ ಶಾಕಾನಿ ಖಾದ್ಯತೈಲಾನಿ ಇತ್ಯಾಖ್ಯಾನಿ ಕೃಷಿ ಉತ್ಪಾದನಾನಿ

0: ಪೂರ್ಣರೂಪೇಣ ಸಂತಿ ಸುರಕ್ಷಿತಾನಿ. ರಾಷ್ಟ್ರಪತಿ ಪದಾಸೀನ ದ್ರೌಪದೀ ಮುರ್ಮುಃ ಸಮಾಜಸ್ಯ ಮಹತೆ ಕಲ್ಯಾಣಾಯ ಆಯುರ್ವೇದೆ ಆಧುನಿಕ ಪ್ರವಿಧೀನಾಂ ಉಪಯೋಗಾಯ ಆಹ್ವಾನಂ ವ್ಯದಧಾತ್. ಭಾರತೇನ ಸಂಯುಕ್ತ ರಾಷ್ಟ್ರ ಸುರಕ್ಷಾ ಪರಿಷದಃ ಪರಿಷ್ಕಾರಾಯ ಕೃತಃ ದೃಢಾಗ್ರಹಃ. ಸಂಕೇತಿತಂಚ ಯತ್ ವಿಷಯೇಸ್ಮಿನ್ ಶಿಥಿಲತ್ವೇನ ಸಂಯುಕ್ತ ರಾಷ್ಟ್ರೇ ಜನಾನಾಂ ಕ್ಷೀಯತೆ ನಿರಂತರಂ ವಿಶ್ವಾಸಃ. ಅದ್ಯತಾವತ್ ಒಡಿಶಾ ರಾಜ್ಯ ಪ್ರಚಂಡ ವೃಷ್ಟಿಯೈ ಪ್ರಸಾರಿತಾ ಅಸ್ತಿ ರಕ್ತವರ್ಣೀಯ ಸಂಚೇತನ. ಅಪಿ ಚ ಫಿಫಾ ವಿಶ್ವಚಷಕೆ ಅದ್ಯ ರಾತ್ರೌ ಅಟ್ಲಾಂಟಾ ಕ್ರೀಡಾಂಗಣೆ ದ್ವಿತೀಯ ಉಪಾಂತ್ಯ ಚಕ್ರೀಯ ದ್ವಂದ್ವೇ ಅರ್ಜೆಂಟೀನಾ ದೇಶ ಇಂಗ್ಲೆಂಡ್ ದೇಶೇನ ಸಾಕಂ ಪ್ರತಿಸ್ಪರ್ಧಿಷ್ಯತಿ. ಅಥ ವಾರ್ತಾಃ ವಿಶದೀಕೃತ್ಯ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ಪ್ರಾವೋಚತ್ ಯತ್ ಅದ್ಯತನ ಕಾರ್ಯಾನ್ವಿತಃ ವ್ಯಾಪಕ ಆರ್ಥಿಕ ಏವಂ ವಾಣಿಜ್ಯಿಕ ಸಂಧಿಃ ಸಹೈವ ಸಾಮಾಜಿಕ ಸುರಕ್ಷಾ ಸಹಯೋಗಃ ಭಾರತ ಬ್ರಿಟೇನ ದೇಶಯೋಃ ಸಹ ಭಾಗಿತಾಯಾಃ ಕಶ್ಚನ ಮಹತ್ವಪೂರ್ಣ ಸ್ತಂಭಃ ವರ್ತತೆ. ಕೇಂದ್ರೀಯ ವಾಣಿಜ್ಯೋದ್ಯೋಗ ಮಂತ್ರಿಣಃ ಪಿಯೂಷ ಗೋಯಲಸ್ಯ ಸಾಮಾಜಿಕ ಸಂಜಾಲೀಯ ಸಂದೇಶಂ ಪ್ರಸಾರಯತಾ ಪ್ರಧಾನಮಂತ್ರಿಣಾ ಇಮೆ ವಿಚಾರಾಃ ಪ್ರಕಟೀಕೃತಾಃ. ಪ್ರಧಾನಮಂತ್ರಿಣಾ ಕಥಿತಂ ಯತ್ ಇಯಂ CETA ಪ್ರಣಾಳೀ ಭಾರತಸ್ಯ ಕೃಷಕೇಭ್ಯಃ ಉದ್ಯಮೇಭ್ಯಃ ಸೂಕ್ಷ್ಮ ಲಘು ಮಧ್ಯಮೋದ್ಯಮೇಭ್ಯಶ್ಚ ನವೀನಾಂ ಗತಿಂ ಪ್ರದಾಸ್ಯತಿ ಯೇನ ನೈಕಾನಿ ಜೀವಂತ ಕ್ಷೇತ್ರಾಣಿ ಬ್ರಿಟೇನ ವಿಪಣ್ಯಾಂ ದೃಢತಾಂ ಪ್ರಾಪ್ಸ್ಯಂತಿ. ತೇನ ಪ್ರತಿಪಾದಿತಂ ಯತ್ ಇದಂ ತಂತ್ರಂ ಪ್ರೌದ್ಯೋಗಿಕ್ಯಾಃ ವ್ಯಾವಸಾಯಿಕ ಸೇವಾನಾಂ ನವೋನ್ಮೇಷಸ್ಯ ಚ ಕ್ಷೇತ್ರೆ ಪಾರಸ್ಪರಿಕ ಸಹಯೋಗಂ ಪ್ರಗಾಢಂ ವಿಧಾಸ್ಯತಿ ಸಹೈವ ಕುಶಲಾನಾಂ ಭಾರತೀಯ ಪ್ರತಿಭಾನಾಂ ಗತಿಶೀಲತಾಂ ಪ್ರಬಲೀಕರಿಷ್ಯತಿ. ಅದ್ಯೈವ ಕಾರ್ಯಾನ್ವಿತೆ ಅಸ್ಯ ಸಾಮಾಜಿಕ ಸುರಕ್ಷಾ ಸಹಯೋಗಸ್ಯ ಅಥವಾ ದ್ವಿಗುಣ ಅಂಶದಾನ ಅಭಿಸಮಯಸ್ಯ ಸಂದರ್ಭೆ ಪ್ರಧಾನಮಂತ್ರಿಣಾ ಪ್ರೋಕ್ತಂ ಯತ್ ಇದಂ ಬ್ರಿಟೇನ ದೇಶೆ ಅಸ್ಥಾಯಿ ರೂಪೇಣ ಕಾರ್ಯರತೇಭ್ಯಃ ಭಾರತೀಯ ವ್ಯವಸಾಯಿಕೇಭ್ಯಃ ಅಮೂಲ್ಯಂ ಸಾಹಾಯ್ಯಂ ಪ್ರದಾಸ್ಯತಿ ಅಥ ಚ ಭಾರತೀಯ ಪ್ರತಿಷ್ಠಾನಾನಾಂ ಪ್ರತಿಸ್ಪರ್ಧಾತ್ಮಕ ಕ್ಷಮತಾಂ ಸುದೃಢೀಕರಿಷ್ಯತಿ. ಅಯಂ ದ್ವಿಗುಣ ಅಂಶದಾನ ಅಭಿಸಮಯಃ ಸಂಯುಕ್ತ ಸಾಮ್ರಾಜ್ಯ ಭಾರತೀಯ ವ್ಯವಸಾಯಿಕಾನಾಂ ಗತಿಶೀಲತಾಂ ಪ್ರತಿಸ್ಪರ್ಧಾಂ ಚ ವರ್ಧಯಿಷ್ಯತಿ. ಶ್ರೀಮೋದಿನಾ ಸ್ಪಷ್ಟೀಕೃತಂ ಯತ್ ಅಯಂ ಕ್ಷಣಃ ಭಾರತ ಬ್ರಿಟೇನ ಲೋಕತಂತ್ರಯೋಃ ಪಾರಸ್ಪರಿಕ ವಿಶ್ವಾಸಂ ತಥಾ ಚ ವಾಣಿಜ್ಯ ಪ್ರೌದ್ಯೋಗಿಕಿ ನಿವೇಶ ನವೋನ್ಮೇಷೈಃ ಸಂಚಾಲಿತಂ ಭವಿಷ್ಯೋನ್ಮುಖ ಸಹಭಾಗಿತಾ ನಿರ್ಮಾಣಸ್ಯ ಸಂಕಲ್ಪಂ ಪ್ರದರ್ಶಯತಿ. ಪ್ರಧಾನಮಂತ್ರಿಣಾ ವಿಶೇಷ ರೂಪೇಣ ಸಮುಲ್ಲಿಖಿತಂ ಯತ್ ಭಾರತ ಬ್ರಿಟೇನ ದೇಶೌ ಪಾರಸ್ಪರಿಕ ಸಮೃದ್ಧಯೇ ನಿರಂತರಂ ಮಿಲಿತ್ವಾ ಕಾರ್ಯಂ ಕರಿಷ್ಯತಃ. ರಾಷ್ಟ್ರಪತಿ ಪದಾಸೀನ ದ್ರೌಪದಿ ಮುರ್ಮುಃ ಸಮಾಜಸ್ಯ ಮಹತೆ ಕಲ್ಯಾಣಾಯ ಆಯುರ್ವೇದೆ ಆಧುನಿಕ ಪ್ರವಿಧೀನಾಂಚ ಉಪಯೋಗಾಯ ಸಮಾಹ್ವಾನಂ ಕೃತವತಿ. ಅದ್ಯ ನವದಿಲ್ಯಾಂ ಸಂಶ್ರುತಂ ವಿಂಶತಿ ಷಡ್ವಿಂಶತಿಃ ಇತ್ಯಾಖ್ಯಸ್ಯ ಕಾರ್ಯಕ್ರಮಸ್ಯ ಉದ್ಘಾಟನ ಸಮಾರೋಹಂ ಸಂಬೋಧಯಂತಿ ರಾಷ್ಟ್ರಪತಿಃ ನ್ಯಗಾದೀತ್ ಯತ್ ಕೇಂದ್ರ ಸರ್ವಕಾರೇಣ ನವೀನೋರ್ಜಯಾ ಸಹ ಆಯುರ್ವೇದ ಯೋಗೌ ವೈಶ್ವಿಕ ಮಂಚೆ ಸಂಸ್ಥಾಪಿತೌ. ತಯಾ ಏತದರ್ಥಂ ಸಂತೋಷಃ ಪ್ರಕಟೀಕೃತಃ ಯತ್ ಆಯುರ್ವೇದಿಕ ಶಲ್ಯಕ್ರಿಯಾಯಾಃ ಪ್ರಾಚೀನ ಪರಂಪರಾ ವೈಜ್ಞಾನಿಕ ಮಾನಕಾನುರೂಪಂ ದೃಢೀಕರ್ತುಂ ಶ್ಲಾಘನೀಯಾಃ ಪ್ರಯಾಸಾಃ ವಿಧೀಯಂತೆ.
1: यहाँ उपस्थित युवा विद्यार्थियों तथा प्रोफेशनल लाइफ की शुरुआत कर रहे शोधकर्ताओं से मैं ये कहना चाहूंगी कि आयुर्वेद का भविष्य आपके हाथों में है. आप सभी को जिज्ञासा स्वच्छनिष्ठा और वैज्ञानिक दृष्टिकोण के साथ व्यवहारिक शोध और अपने क्षेत्रों में श्रेष्ठ साक्ष्य निर्माण के मार्ग पर आगे बढ़ना होगा.
0: ಕೇಂದ್ರೀಯ ಮಂತ್ರಿಮಂಡಲೇನ ಅದ್ಯ ಉತ್ತರ ಪ್ರದೇಶಸ್ಯ ಏಕೋನವಿಂಶತಿ ರಾಷ್ಟ್ರೀಯ ರಾಜಮಾರ್ಗಾತ್ ವಾರಾಣಸಿ ರಿಂಗ್ ರೋಡ್ ಇತ್ಯೇತಯೋಃ ಮಧ್ಯೆ ಷಟ್ಚತ್ವಾರಿಂಶತ್ ಕಿಲೋಮೀಟರ್ ಮಿತಂ ಯಾವತ್ ವ್ಯಾಪ್ತಂ ಷಡ್ಮಾರ್ಗೀಯ ಗ್ರೀನ್ಫೀಲ್ಡ್ ಎಲಿವೇಟೆಡ್ ಕಾರಿಡೋರ್ ಇತ್ತೀದಂ ಹೈಬ್ರಿಡ್ NUT ಮಾಡೆಲ್ ಇತ್ಯಸ್ಮಿನ್ ಅನುಮೋದಿತಂ. ಅದ್ಯ ನವದಿಲ್ಯಾಂ ವಾರ್ತಾಹರಾನ್ ಸಂಬೋಧಯನ್ ಸೂಚನಾ ಪ್ರಸಾರಣ ಮಂತ್ರಿ ಅಶ್ವಿನಿ ವೈಷ್ಣವಃ ಅವದತ್ ಯತ್ ಪರಿಯೋಜನಾಯಾಃ ಆಹತ್ಯ ವ್ಯಯಃ ಪ್ರಾಯಃ ಸಾರ್ಧ ಚತುರ್ದಶ ಸಹಸ್ರ ಕೋಟಿ ರೂಪ್ಯಕಾತ್ಮಕಃ ವರ್ತತೆ. ಯೇನ ನಗರೀಯ ಮಾರ್ಗಜಾಲಸ್ಯ ಸಂಕೀರ್ಣತಾ ನ್ಯೂನೀಭವತಿ ಸಹೈವ ನಗರೀಯ ಗತಿಶೀಲತಾಯಾಂ ವೃದ್ಧಿಃ ಭವಿಷ್ಯತಿ. ಅಸ್ಯಾಃ ಪರಿಯೋಜನಾಯಾಃ ಪ್ರಭಾವಕ್ಷೇತ್ರೇ ಸಾಮಾನ್ಯ ಯಾತ್ರಾಕಾಲಃ ಪ್ರಾಯಃ ಷಷ್ಟಿ

0: ನಿಮೇಷೇಭ್ಯಃ ವಿಂಶತಿ ನಿಮೇಷ ಪರ್ಯಂತಂ ನ್ಯೂನೀ ಭವಿಷ್ಯತೀತಿ ಅಪೇಕ್ಷತೆ. ಉತ್ತರಪ್ರದೇಶಸ್ಯ ವಾರಾಣಸಿನಗರೆ ಜನಸಮ್ಮರ್ದಂ ನ್ಯೂನೀಕರ್ತುಂ NH 31 ಸಹೈವ ವರುಣಾನದ್ಯಾಃ ಪಾರ್ಶ್ವೇ ವಾರಾಣಸಿ ರಿಂಗ್ ರೋಡ್ ಇತ್ಯತಯೋಃ ಯೋಜಯತಃ 43 ಕಿಲೋಮೀಟರ್ ಇತ್ಯತಃ ಅಧಿಕಾಃ 64 ಮಾರ್ಗಯುಕ್ತಸ್ಯ ಎಲಿವೇಟೆಡ್ ಕಾರಿಡೋರ್ ಇತ್ಯಸ್ಯ ವಿಕಾಸಾಯ ಅಪಿ ಮಂತ್ರಿ ಪರಿಷದಾ ಅನುಮೋದಿತಂ. ಪರಿಯೋಜನಾಯಾಃ ಆಹತ್ಯ ವ್ಯಯಃ ಪ್ರಾಯಃ 11,000 ಕೋಟಿ ರೂಪ್ಯಾತ್ಮಕಃ ವರ್ತತೆ. ಇಯಂ ಯೋಜನಾ NH 31 ತಥಾ ಕಾಶಿ ರೇಲಸ್ಥಾನಕಯೋಃ ಮಧ್ಯೆ ಯಾತ್ರಾಕಾಲಂ ಪ್ರಾಯಃ 40 ನಿಮೇಷಾತ್ 20 ನಿಮೇಷ ಪರ್ಯಂತಂ ನ್ಯೂನೀಕರಿಷ್ಯತಿ. ಯಚ್ಚ ಪ್ರಾಯಃ 50% ಯಾವತ್ ನ್ಯೂನೀ ಭವಿಷ್ಯತಿ.
1: पहला है वरुणा नदी के किनारे किनारे कंप्लीट 6 लेन और 4 लेन एलिवेटेड कॉरिडोर. 43 किलोमीटर इसकी लेंथ है. 10,998 करोड़ रुपीज की इसकी इन्वेस्टमेंट आएगा और करीब करीब 4 साल में कंप्लीट होगा. दूसरा है गंगा जी के साथ साथ कंप्लीट 6 लेन का एलिवेटेड कॉरिडोर. 46 किलोमीटर का ये होगा. 14,448 करोड़ रुपीज का बनेगा.
0: ಸಂಸ್ಕೃತ ವಾರ್ತಾಯಾಃ ಸಂಸ್ಕರಣಮಿದಂ ಇದಾನಿಂ ಆಕಾಶವಾಣಿತಃ ಪ್ರಸಾರ್ಯತೆ. ಸಮಮೇವ ಅಯಂ ಕಾರ್ಯಕ್ರಮಃ ಆಕಾಶವಾಣ್ಯಾಃ ಅಂತರ್ಜಾಲಪಟಲೇ www.newsonair.gov.in ಇತ್ಯತ್ರ ಅಥ ನ್ಯೂಸ್ ಆನ್ AIR ಚಲದೂರಭಾಷೀಯ ತಂತ್ರಾಂಶೇ ಅಪಿ ಸಮುಪಲಬ್ಧೋ ಭವಿಷ್ಯತಿ. ಕೇಂದ್ರೀಯ ವಾಣಿಜ್ಯೋದ್ಯೋಗ ಮಂತ್ರಿಣಾ ಪಿಯೂಷ ಗೋಯಲೇನ ಪ್ರೋಕ್ತಂ ಯತ ಸಮಗ್ರಾರ್ಥಿಕ ವ್ಯಾಪಾರ ಸಂಧಿಃ ವ್ಯಾಪಾರಸ್ಯ ನಿವೇಶಸ್ಯ ನವಾನ್ವೇಷಣಸ್ಯ ಚ ನೂತನಾನ್ ಮಾರ್ಗಾನ್ ಉದ್ಘಾಟಯತಿ. ಆಂಗ್ಲದೈನಂದಿನೇ ಪ್ರಕಾಶಿತೆ ಏಕಸ್ಮಿನ್ ಲೇಖೆ ಶ್ರೀಗೋಯಲಃ ಅವದತ್ ಯತ್ ಏಷಃ ಸಂಧಿಃ ಉದ್ಯೋಗಾನಾಂ ಕೃತೆ ಅದ್ವಿತೀಯಾವಸರಾನ್ ಸ್ರಕ್ಷ್ಯತಿ. ಸಹೈವ ಪ್ರಧಾನಮಂತ್ರಿಣಃ ನರೇಂದ್ರ ಮೋದಿನಃ 47.5 ವಿಕಸಿತ ಭಾರತಸ್ಯ ದೂರದೃಷ್ಟಿಂ ಅಧಿಕ ಗತಿಶೀಲಾಂ ಕರಿಷ್ಯತಿ. ಅಯಂ ಮಹತ್ವಾಕಾಂಕ್ಷಿ ಸಂಧಿಃ ಭಾರತಸ್ಯ ಜನಾನಾಂ ಕ್ಷಮತಾಂ ಆಕಾಂಕ್ಷಾಂ ಚ ಪ್ರತಿಬಿಂಬಯನ್ ಸಮಾಜಸ್ಯ ಪ್ರತ್ಯೇಕಂ ವರ್ಗಂ ಸಶಕ್ತಂ ಕರಿಷ್ಯತೀತಿ ಸಹ ಅವೋಚತ್. ಭಾರತೇನ ಸಂಕೇತೋ ದತ್ತಃ ಯತ್ ಸಂಯುಕ್ತ ರಾಷ್ಟ್ರ ಸುರಕ್ಷಾ ಪರಿಷದಃ ಪರಿಷ್ಕರಣೆ ಅಸಫಲತಾಯಾಃ ಸಹೈವ ವೈಶ್ವಿಕ ಸಂಘರ್ಷಾಣಾಂ ಪ್ರಭಾವಿ ಸಮಾಧಾನೆ ವಿಫಲತಾಯಾಃ ಕಾರಣಾತ್ ಸಂಯುಕ್ತ ರಾಷ್ಟ್ರಂ ಪ್ರತಿ ಜನಾನಾಂ ವಿಶ್ವಾಸಃ ನಿರಂತರಂ ಕ್ಷೀಯತೆ. ಸಂಯುಕ್ತರಾಷ್ಟ್ರೆ ಬಹುಪಕ್ಷೀಯತಾಯಾಃ ಭವಿಷ್ಯೋನ್ಮುಖ ಸಜ್ಜೀಕರಣಂ ಇತಿ ವಿಷಯೆ ಆಯೋಜಿತೆ ಮಂತ್ರಿಸ್ತರೀಯ ಗೋಲ್ಮೇಜ್ ಉಪವೇಶನೆ ಸಂಬೋಧನಕಾಲೆ ಭಾರತಸ್ಯ ಸ್ಥಾಯಿ ಪ್ರತಿನಿಧಿಃ ಪಿ ಹರೀಶ್ ಅವೋಚತ್ ಯತ್ ಸುರಕ್ಷಾ ಪರಿಷದ ಪ್ರಚಲತ್ಸು ಸಂಘರ್ಷೇಷು ಸಾರ್ಥಕ ಹಸ್ತಕ್ಷೇಪೋ ನೈವ ವಿಹಿತಃ ಯೇನ ಅಂತಾರಾಷ್ಟ್ರೀಯ ಶಾಂತಿ ಸುರಕ್ಷಯೋಃ ರಕ್ಷಣಾಯ ಪರಿಷದಃ ಕ್ಷಮತಾಯಾಂ ಪ್ರಶ್ನಾಃ ಉದ್ಭವಂತಿ. ಭಾರತರ್ತು ವಿಭಾಗೇನ ಅದ್ಯ ಒಡಿಶಾ ರಾಜ್ಯ ಅತ್ಯಧಿಕ ವೃಷ್ಟಿಯೈ ರಕ್ತವರ್ಣೀಯ ಪೂರ್ವ ಸಂಚೇತನಾ ಪ್ರದತ್ತ. ಸಹೈವ ಪೃಥಕ್ ಪೃಥಕ್ ಸ್ಥಾನೇಷು ಅತ್ಯಧಿಕ ವೃಷ್ಟೇ ಸಂಭಾವನಾಪಿ ಪ್ರಕಟಿತ. ಶ್ವಯಾವತ್ ಪೂರ್ವೋತ್ತರ ಭಾರತಸ್ಯ ಬಿಹಾರಸ್ಯ ಪಶ್ಚಿಮಬಂಗಸ್ಯ ಉತ್ತರಾಖಂಡಸ್ಯ ಕೇಷುಚಿತ್ ಭಾಗೇಷು ಅಪಿ ಪ್ರಚಂಡ ವೃಷ್ಟಿಃ ಭವಿತುಮರ್ಹತಿ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಕ್ರೀಡಾಯಾಂ ಗತ ವಿಜೇತ ಅರ್ಜೆಂಟೀನಾ ದೇಶಃ ಅದ್ಯ ರಾತ್ರೌ ಅಮೇರಿಕಾ ದೇಶಸ್ಯ ಅಟಲಾಂಟಾ ಕ್ರೀಡಾಂಗಣೆ ದ್ವಿತೀಯಾಯಾಂ ಉಪಾಂತ್ಯ ಚಕ್ರೀಯ ಕ್ರೀಡಾಯಾಂ ಇಂಗ್ಲೆಂಡ್ ದೇಶಂ ಸಮ್ಮುಖೀಕರಿಷ್ಯತಿ. ಕ್ರೀಡಾಯಾಃ ಆರಂಭಃ ತಾವತ್ ಭಾರತೀಯ ಸಮಯಾನುಸಾರಂ ಪ್ರಾತಃ 12:30 ಭವಿಷ್ಯತಿ ಇತಿ ವಾರ್ತಾಃ.
2: ಸಮಯ 6:30.
3: ಆಕಾಶವಾಣಿ ರಸವಾರ್ತೆ ಬರೆದವರು ವಿಜಯಪುರದ ಕಟ್ಟೆಗುರುರಾಜ್, ಓದುತ್ತಿರುವವರು ಹರ್ಷಿತಾ ಟಿಎಲ್. ಪ್ರಿಯ ಶ್ರೋತೃಗಳೇ, ಕರೆಯೋ ಕೋಗಿಲೆ ಮಾಧವನ ಅಂತ ಮೊನ್ನೆ ನಮ್ಮನ್ನೆಲ್ಲ ಬಿಟ್ಟು ಹೋಟ್ರಲ್ಲ.

ಹಕ್ಕಿ ಹೊಡೆಯೋ ಸಿಟಿನ ಸುಮ್ಮನೆ ಹಾಗೆ ಕಣ್ಮುಚ್ಕೊಂಡು ಕೇಳ್ತಾ ಹೋದ್ರೆ ಮನಸ್ಸು ಚಕ್ಲ ಹಾಕೊಂಡು ಧ್ಯಾನಕ್ಕೆ ಕೂತ್ಕೊಳ್ಳುತ್ತಂತೆ. ಮೈನ ಹಕ್ಕಿ ಹಾಡೋದ್ನ ಕೇಳಿದ್ರೆ ಪಾಸಿಟಿವ್ ಮೂಡ್ ಬರ್ತದೆ. ಸೈಂಟಿಫಿಕ್ ಆಗಿ ಹೇಳೋದಾದ್ರೆ ಮೆದುಳಲ್ಲಿ ಕಾರ್ಟಿಸೋಲ್ ಹಾರ್ಮೋನು ಕಡಿಮೆ ಆಗುತ್ತೆ.

0: ಈಗ ಎಷ್ಟೇ ಬಿಪಿ ಇದ್ರೂ ಜರ್ರನೆ ಅಂತ ಹಿಡಿದೋಗುತ್ತೆ. ಡೊಪಮೈನ್ನಂತಹ ಹಾರ್ಮೋನ್ ಬಿಡುಗಡೆ ಆಗೋದ್ರಿಂದ ಮನಸ್ಸು ನಿರಾಳ ಆಗುತ್ತೆ. ಹಕ್ಕಿಗಳ ಗಂಟ್ಲಲ್ಲೇ ಹಾಸ್ಪಿಟಲ್ ತೆರೆದವನೇ ಆ ಶಿವ. ಹಕ್ಕಿಗಳ ನಿರ್ಮಲವಾದ ಭಾವದ ಚಿಲಿಪಿಲಿಗಳು ಕೇಳಿದ್ರೆ ಮನುಷ್ಯನ ಮಾನಸಿಕ ಆರೋಗ್ಯ ವೃದ್ಧಿ ಆಗುತ್ತೆ ಅಂತ ಕಿಂಗ್ಸ್ ಲಂಡನ್ ಕಾಲೇಜಿನ ವಿಜ್ಞಾನಿಗಳು ಸಂಶೋಧನೆ ಮಾಡಿದ್ದಾರೆ. ಖಿನ್ನತೆಗೆ ಒಳಗಾಗೋ ಮನಸ್ಸುಗಳಿಗೆ ಹಕ್ಕಿಗಳ ದನಿಗಿಂತ ಬೇರೆ ಮದ್ದಿಲ್ಲ. ಒಂದು ಸಲ ಹಕ್ಕಿಗಳ ಚಿಲಿಪಿಲಿ ಕೇಳಿದ್ರೆ ಸಾಕು, 8 ಗಂಟೆ ಮನಸ್ಸಿನಲ್ಲಿ ಅದರ ವಾಯ್ಸು ಓಡ್ತಾ ಇರುತ್ತೆ. ಅದಕ್ಕೆ ಅಮೆರಿಕಾದವರು ಪ್ರಕೃತಿ ನಾಡಿಗೆ ಅಂತ ಶುರು ಮಾಡಿದ್ದು ಅವರು ಬಿಡಿ. ಉತ್ತರಾಖಂಡದ ರಾಣಿಖೇತ್ನಲ್ಲಿ ಫಾರ್ ದ ಫಸ್ಟ್ ಟೈಮ್ ಹೀಲಿಂಗ್ ಸೆಂಟರ್ ಅಂತ ಮಾಡಿದ್ದಾರೆ. ಇಲ್ಲಿ ಫೈನ್ ಮರದ ಮೇಲೆ ಬರೋ ಹಕ್ಕಿಗಳ ಸಂಗೀತ ಕಚೇರಿನ ಕೇಳಬಹುದು. ನಮ್ಮ ಕಬನ್ ಪಾರ್ಕು ಲಾಲ್ಬಾಗ್ಗಳಲ್ಲಿ ಸೌಂಡ್ ಮೆಡಿಟೇಷನ್ ಅಂತ ಶುರು ಮಾಡಿ ಟುವಿ ಟುವಿ ಎಂದು ಹಾಡುವ ಹೊಸ ಹಕ್ಕಿ ತೋರಿಸೋ ಕೆಲಸ ಮಾಡ್ತಾ ಇದ್ದಾರಂತೆ. ನಿಜವಾದ ಕೆಲಸ ಅಂದ್ರೆ ಇದಪ್ಪ, ಮೊನ್ನೆ ಗುಜರಾತ್ನ ಪೋರ್ಬಂದರ್ನ ಅರೇಬಿಯನ್ ಸಮುದ್ರ ದಾಟಿ ಒಮನ್ ಮಸ್ಕತ್ನ ತಲುಪ್ತಾ ಇಲ್ಲ ನಮ್ಮ ಶಾಂಡಿಲ್ಯಾ ನೌಕೆ. ಅದೇಕೆ ಎಂಜಿನ್ನೇ ಇಲ್ವಂತೆ. ಬಪ್ಪರೆ, ಎಂಜಿನ್ ಬಳಸದೆ ಇದ್ರೆ ಜಗತ್ತೇ ಮುಂದ್ ಹೋಗಲ್ಲ. ಅಂತ ಕಾಲದಲ್ಲಿ ಎಂಜಿನ್ ಇಲ್ದೆ ಹಡಗ್ನ ತಯಾರು ಮಾಡಿದ್ದಾರೆ ನಮ್ಮವರು. ಗಾಳಿ ದಿಕ್ಕನ್ನ ನೋಡ್ಕೊಂಡು ಅದು ಚಲಿಸುತ್ತೆ. ಅದ್ಕಂತಲೇ 2 ಚೌಕಾಕಾರದ ಆಯಿಗಳಿವೆ. ಎಮರ್ಜೆನ್ಸಿಗೆ ಇರ್ಲಿ ಅಂತ 2 ದೊಡ್ಡ ಹುಟ್ಟುಗಳು ಇದ್ರಲ್ಲಿಟ್ಟಿದ್ದಾರೆ. ತಂತ್ರಜ್ಞಾನ ಮುಂದಿರೋ ಈ ಕಾಲದಲ್ಲಿ ಏನಿದು ಪಡಿಪಾಟ್ಲು ಅನ್ಬೇಡಿ. ವಿಶ್ವದಲ್ಲಿ ಹೀಗೆ ಎಂಜಿನ್ ಇಲ್ಲದ ನೌಕೆ ಇರೋದು ಇದೊಂದೇ ಅಂತೆ. 2000 ವರ್ಷಗಳ ಹಿಂದೆ ನಮ್ಮಲ್ಲಿ ಟ್ಯಾಂಕೈ ಅನ್ನೋ ತಂತ್ರಜ್ಞಾನ ಬಳಸ್ತಾ ಇದ್ರು. ಹಾಗಂದ್ರೆ ಸ್ವಿಚ್ಡ್ ಶಿಫ್ಟ್ ಬಿಲ್ಡಿಂಗ್ ಅಂತ, ಅಂದ್ರೆ ಮೂಳೆ ವೆಲ್ಡಿಂಗ್ ತಂತ್ರಜ್ಞಾನ ಬರೋ ಮೊದಲೇ ಆಳ ಸಮುದ್ರದಲ್ಲಿ ನೌಕೆನೆ ಓಡಿಸೋ ತಂತ್ರಜ್ಞಾನ ನಮ್ಮಲ್ಲಿತ್ತು. ಮರದ ಹಲಗೆಗಳನ್ನ ಇದಕ್ಕೆ ಬಳಸೋರು. ಸಾಂಪ್ರದಾಯಿಕ ತೆಂಗಿನ ನಾರನ್ನ ಉಪ್ಪಿನ ನೀರಲ್ಲಿ ನೆನೆಸೋರು. ಹೀಗೆ ನೆನೆಸಿದ್ರೆ ಅದು ಕೊಳೆಯಲ್ಲ, ಬದಲಿಗೆ ಗಟ್ಟಿಯಾಗುತ್ತಾ ಹೋಗುತ್ತೆ. ಮರದ ಹಲಗೆಗಳ ನಡುವೆ ಸಣ್ಣ ಸಂದುಗಳನ್ನು ಮುಚ್ಚೋಕೆ ನೈಸರ್ಗಿಕ ಗಮ್, ಅಂದ್ರೆ ಹತ್ತಿ ಗಿಡಮೂಲಿಕೆಗಳ ಕಾಂಡ ಮತ್ತು ಮೀನಿನ ಎಣ್ಣೆಯನ್ನ ಬಳಸಿ ಮಾಡಿರೋ ಗಮ್ ಅನ್ನ ಮೆತ್ತವರು ನೋಡಿ. ಆಗ ಒಂದೇ ಒಂದು ಹನಿ ನೀರು ಕೂಡ ಹಡಗಿನೊಳಗೆ ನುಗ್ಗೋಕೆ ಆಗ್ತಿರ್ಲಿಲ್ವಂತೆ. 9ನೇ ಶತಮಾನದ ಭೋಜರಾಜರ ಯುಕ್ತಿ ಕಲ್ಪತರು ಅನ್ನೋ ಪ್ರಾಚೀನ ಹಡಗು ನಿರ್ಮಾಣ ಟೆಕ್ನಿಕ್ಗಳನ್ನ ಈ ಹಡಗಿನಲ್ಲಿ ಬಳಸಲಾಗಿದೆ. 64 ಉದ್ದ 20 ಅಗಲದ ಈ ಹಡಗಿನಲ್ಲಿ 1500 ವರ್ಷದ ಹಿಂದಿನ ಅಜಂತ ಗುಹೆಗಳ 17 ಚಿತ್ರಗಳಿವೆ. ಅಂದಹಾಗೆ ಈ ಹಡಗಿನ ಹಾಯಿಗಳಲ್ಲಿ ನಮ್ಮ ಕದಂಬರ ಲಾಂಛನ ಗಂಡು ವಿರಂಡವಿದ್ದರೆ ಮುಂಭಾಗದಲ್ಲಿ ಸಿಂಹ ಬಳಸಿರೋದ್ರಿಂದ ನೋಡಕ್ಕೆ ಮಚ್ ಬ್ಯೂಟಿಫುಲ್. ಪ್ರಿಯ ಶ್ರೋತೃಗಳೇ, ಮುತ್ತು ಬಲೆ ದುಬಾರಿ. ಪೋಣಿಸಿದ ಮುತ್ತು ಅಷ್ಟೇ, ನಲ್ಲಿಗೆ ಕೊಡೋ ಮುತ್ತು ಅಷ್ಟೇ. ಆಡುವ ಮಾತಿಗಿಂತ ಮುತ್ತೇ ಪ್ರಥಮ, ಅದುವೇ ಜಗತ್ ನಿಯಮ. ಅದಕ್ಕೆ ನಮ್ಮ ಬೇಂದ್ರೆ ಅವರ ಮೂಡಲಮನೆಯ ಮುತ್ತಿನ ನೀರಿನ ಅಂದ್ರು. ಇದು ಒಂಥರ ಪ್ರಕೃತಿ ಕೊಟ್ಟ ಮುತ್ತೆ. ಈಗ ಜಗತ್ತನ್ನೇ ಮುತ್ಕೊಂಡಿರೋ ವಿಚಾರನೋ ಮುತ್ತಿನದೇ ಅಲ್ಲ. ಬ್ರೆಜಿಲ್ನ ರೆನಾಟೋ ಬಯಾ ಗಯಾ ಅವರ ಗೆಳತಿ ನೈರಾ ರಾಬರ್ಟೋ ರಿಬೈರೋ ಇಬ್ರು ಡಾಕ್ಟರು. ಸ್ವೆಥೋಸ್ಕೋಪ್ ಇಟ್ಟು ಬೇರೆಯವರ ಹಾರ್ಟ್ ಬೀಟ್ ಲಬ್ಡಪ್ ಅಂತ ಚೆಕ್ ಮಾಡೋದ್ಬಿಟ್ಟು ಅವರ ಹೃದಯಗಳ ಬಡಿತವನ್ನೇ ಹೆಚ್ಚಿಸಿಕೊಂಡಿದ್ದಾರೆ. ಅಂದ್ರೆ 30 ಸೆಕೆಂಡ್ಗಳಲ್ಲಿ 195 ಬಾರಿ ಮುತ್ತುಗಳನ್ನ ಕೊಟ್ಕೊಂಡು ಜಗತ್ ಸುದ್ದಿಯಾಗಿದ್ದಾರೆ. ಅಂದ್ರೆ ಪ್ರತಿ ಸೆಕೆಂಡ್ಗೆ 6 ಹೆಚ್ಚು ಬಾರಿ ಮುತ್ತು ಕೊಟ್ಟಿದ್ದಾರೆ. ಇದು ಗಿನ್ನಿಸ್ ದಾಖಲೆ. ಮುತ್ತು ಕೊಟ್ಟಿರೋದು ಸರಿಯಾಗಿದೆ ಇಲ್ವೋ ಅಂತ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿರೋರು ತೀರ್ಪುಗಾರರು. ಇವೆಲ್ಲ ಯಾಕೆ ಮಾಡಿದ್ರಿ ಅಂದ್ರೆ ನಮ್ಮ ಪ್ರಪಂಚದ ಅತ್ಯುತ್ತಮ ಜೋಡಿಗಳು ಅನ್ಸ್ಕೊಳ್ಳೋಕೆ ಅಂತಾರೆ. ಇವರಿಗೆ ಎಂತ ಹುಚ್ಚು ಅಂದ್ರೆ ಈ ಅಪ್ಪ ಡಾಕ್ಟರ್ ರೆನಾಟೋ ಬೈಮಾಗಯ ಸುಮ್ಮನೆ ಅನ್ಕೋಬೇಡಿ. ಮುತ್ತು ಕೊಡೋದ್ಕಿಂತ ಮೊದಲು ನಮ್ಮ ಪಾದರಕ್ಷೆಗಳನ್ನ 210.66 ಡಿಗ್ರಿ ಕೋನದಲ್ಲಿ ಹಿಂದಕ್ಕೆ ತಿರುಗಿಸಿ ದಾಖಲೆ ಬರೆದಿದ್ದಾನೆ. ಪುಸ್ತಕ ಉಳಿಸೋದ್ರಲ್ಲಿ ಕೂಡ ಇವರು ಇನ್ನೊಂಥರ ಮೈಲಿಗಲ್ಲನ್ನ ನೆಟ್ಟಿದ್ದಾನೆ. ಆದ್ರೆ ದಾಖಲೆ ಮಾಡೋದು ಕೂಡ ಇವರಿಗೆ ಮುತ್ತು ಕೊಡೋ ಅಷ್ಟೇ ಸಲೀಸು ಅಂತ ಹೇಳ್ತಾ ಇದ್ದಾರೆ. ಈ ವಾರದ ರಸವಾರ್ತೆಯನ್ನ ಮುಗಿಸೋಣ, ಮುಂದಿನ ವಾರ ಭೇಟಿಯಾಗೋಣ. ಬರೆದವರು ಕಟ್ಟೆ ಗುರುರಾಜ್. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಮಂಗಳೂರು.
2: ಏನು ರಂಗ, ಕೈಗೆ ಬ್ಯಾಂಡೇಜು?
3: ಬಿದ್ಬಿಟ್ಟಾಕ. ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
4: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೆ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ಆತ್ಮೀಯ ಕೇಳುಗರೆ, ಎನೆಪೋಯ ಆಸ್ಪತ್ರೆ ಆರೋಗ್ಯ ದೀಪ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮ ಇಂದು ರಾತ್ರಿ 8 ಗಂಟೆಗೆ ಪ್ರಸಾರವಾಗಲಿದೆ. ಈ ಸಲ ವೈದ್ಯಕೀಯ ಚಿತ್ರಣಗಳು

0: ಮಹತ್ವದ ಕುರಿತಾಗಿ ಎನೆಪೋಯ ವೈದ್ಯಕೀಯ ಕಾಲೇಜಿನಲ್ಲಿ ಪ್ರಾಧ್ಯಾಪಕರು ಮತ್ತು ರೇಡಿಯೋಲಜಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ದೇವದಾಸ್ ಆಚಾರ್ಯ ಅವರೊಡನೆ ನಿಮ್ಮ ಪ್ರಶ್ನೆಗಳನ್ನು ಕೇಳಬಹುದು. ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211999, STD ಕೋಡ್ 0824, ಮೊಬೈಲ್ 8277038000. ವೈದ್ಯಕೀಯ ಚಿತ್ರಣಗಳ ಮಹತ್ವದ ಕುರಿತಾಗಿ ನಿಮ್ಮ ಪ್ರಶ್ನೆಗಳನ್ನು ಕೇಳಿ ಇಂದು ರಾತ್ರಿ 8 ಗಂಟೆಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನೆಪೋಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ, ದೇರಳಕಟ್ಟೆ, ಮಂಗಳೂರು.
1: ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವಾಣಿಜ್ಯ ಪ್ರಕಟಣೆಗಳು, ಬಳಿಕ ಪ್ರದೇಶ ಸಮಾಚಾರ.

0: ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿಂಗ್ ಕಾರ್ಯಕ್ರಮ ಶುಕ್ರವಾರ ಸಾಯಂಕಾಲ 6:50 to 7:20 ರಾಜ್ಯವ್ಯಾಪಿ ಪ್ರಸಾರವಾಗಲಿದೆ. ಕೃಷಿಯ ವಿವಿಧ ವಿಷಯಗಳಿಗೆ ಸಂಬಂಧಪಟ್ಟ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ರಾಜ್ಯ ಕೃಷಿ ಇಲಾಖೆಯ ಹಿರಿಯ ಅಧಿಕಾರಿಗಳು. ಪ್ರಶ್ನೆಗಳನ್ನು ಕೇಳಲು ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2237-0477, 2247-0488, 2226-1257, ಎಸ್ಟಿಡಿ ಕೋಡ್ 080. ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ ಕಣ್ಣು ಕಾಣದ ಗಾವಿಲರೆ? ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

0: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
1: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
0: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
1: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
0: ನಾವು ಸಮಾಜವನ್ನು ಬೆಳೆಸಿದರೆ
1: ಸಮಾಜ ನಮ್ಮನ್ನು ಬೆಳೆಸುತ್ತದೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಕುಡಿಯಲು ಮಾತ್ರ ನೀರು ನೀಡುವಂತೆ ಕಾವೇರಿ ನಿಯಂತ್ರಣ ಸಮಿತಿ ಸಭೆ ಆದೇಶ. ಸಚಿವ ರಾಮಲಿಂಗಾರೆಡ್ಡಿ ಸ್ಪಷ್ಟನೆ. ಬೆಡದಿ ಟೌನ್ಶಿಪ್ ವಿವಾದ. ಎರಡನೇ ಹಂತದ ಭೂಸ್ವಾಧೀನಕ್ಕೆ ಅಂತಿಮ ಅಧಿಸೂಚನೆ ಹೊರಡಿಸಿದ ಸರ್ಕಾರ. ಬೆಡದಿ ಟೌನ್ಶಿಪ್ಗಾಗಿ ರೈತರ ಜಮೀನನ್ನು ಫಲವಂತವಾಗಿ ವಶಪಡಿಸಿಕೊಳ್ಳುವುದಿಲ್ಲ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಜೈಲುಗಳ ಸುಧಾರಣೆಗೆ, ಅಕ್ರಮಗಳಿಗೆ ಕಡಿವಾಣ ಹಾಕಲು ಸರ್ಕಾರ ಬದ್ಧ, ಸಚಿವ ಪ್ರಿಯಾಂಕ್ ಖರ್ಗೆ. ಕೊಡಗು ಜಿಲ್ಲೆಯಲ್ಲಿ ಮುಂಗಾರು ದುರ್ಬಲ. ಬೆಂಗಳೂರು ಸೇರಿದಂತೆ ರಾಜ್ಯದ ಎಲ್ಲೆಡೆ ಹೆಚ್ಚಿದ ಗರಿಷ್ಠ ತಾಪಮಾನ. ವಾರ್ತೆಗಳ ವಿವರ. ಕಾವೇರಿ ನೀರನ್ನು ಕುಡಿಯಲು ಮಾತ್ರ ಮೀಸಲು ಇಡಲುವಂತೆ ದೆಹಲಿಯಲ್ಲಿ ಇಂದು ನಡೆದ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಮತ್ತು ಕಾವೇರಿ

0: ನೀರು ನಿಯಂತ್ರಣ ಸಭೆ ಆದೇಶ ನೀಡಿದೆ ಎಂದು ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಮಿಳುನಾಡು ಸರ್ಕಾರ ನೀರು ಬಿಡಲು ಬೇಡಿಕೆ ಇಟ್ಟಿದ್ದು ರಾಜ್ಯದ ಅಧಿಕಾರಿಗಳು ರಾಜ್ಯದ ಸ್ಥಿತಿಗತಿ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ತಮಿಳುನಾಡಿಗೆ ನೀರು ಬಿಡಿ ಎಂದು ಸಿಡಬ್ಲ್ಯೂಆರ್ಸಿ ಆದೇಶ ನೀಡಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಮಂಡ್ಯ ರೈತರಿಗೆ ನೀರು ಬಿಡುಗಡೆ ಮಾಡುವ ಕುರಿತಂತೆ ಮುಖ್ಯಮಂತ್ರಿ ಜೊತೆ ಚರ್ಚಿಸಿ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಪ್ರಸ್ತುತ ತಮಿಳುನಾಡಿಗೆ ನೀರು ಬಿಡುವ ಅವಶ್ಯಕತೆ ಇಲ್ಲ ಎಂದು ತಿಳಿಸಿದ ಅವರು, ಇದೇ 28ಕ್ಕೆ ಸಿಡಬ್ಲ್ಯೂಆರ್ಸಿ ಸಭೆ ನಡೆಯಲಿದೆ ಎಂದು ಹೇಳಿದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆಗೆ ಪ್ರತಿಪಕ್ಷಗಳ ವಿರೋಧದ ನಡುವೆಯೇ ರಾಜ್ಯ ಸರ್ಕಾರ ಎರಡನೇ ಹಂತದ ಭೂಸ್ವಾಧೀನ ಪ್ರಕ್ರಿಯೆಯ ಅಂತಿಮ ಅಧಿಸೂಚನೆ ಹೊರಡಿಸಿದೆ. ಈ ಮೂಲಕ ಬಿಡದಿ ಹೋಬಳಿಯ 2550 ಎಕರೆ ಜಮೀನನ್ನು ಬಿಡದಿ ಟೌನ್ಶಿಪ್ ಯೋಜನೆಗಾಗಿ ಸ್ವಾಧೀನಪಡಿಸಿಕೊಳ್ಳಲು ಅಧಿಕೃತ ಆದೇಶ ಹೊರಡಿಸಿದೆ. ಕೆಜಿ ಕೊಲ್ಲರಪಾಳ್ಯದಲ್ಲಿ ಒಟ್ಟು 315 ಎಕರೆ, ಬನ್ನಿಗಿರಿ ಗ್ರಾಮದಲ್ಲಿ ಒಟ್ಟು 775 ಎಕರೆ, 600 ಗುಂಟೆ ಅರಳಾಳು ಸಂದ್ರದಲ್ಲಿ ಒಟ್ಟು 1460 ಎಕರೆ, 21 ಗುಂಟೆ ಜಮೀನನ್ನು ಭೂಸ್ವಾಧೀನಗೊಳಿಸುವಂತೆ ಆದೇಶದಲ್ಲಿ ತಿಳಿಸಲಾಗಿದೆ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಬಲವಂತವಾಗಿ ಯಾವುದೇ ರೈತರ ಜಮೀನು ಪಡೆದುಕೊಳ್ಳುವುದಿಲ್ಲ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ದಾಖಲೆ ಸಮೇತ ಹಲವು ಮಾಹಿತಿಗಳನ್ನು ಬಹಿರಂಗಪಡಿಸಿದ್ದಾರೆ. ಜಮೀನು ನೀಡಲು ಇಷ್ಟ ಇಲ್ಲದೇ ಇರುವವರು ಕೃಷಿ ಮುಂದುವರಿಸಬಹುದು ಎಂದು ತಿಳಿಸಿದ್ದಾರೆ. ಬಲವಂತವಾಗಿ ಯಾವುದೇ ರೈತರ ಒಂದು ಗುಂಟೆ ಜಮೀನನ್ನು ಪಡೆದುಕೊಳ್ಳುವುದಿಲ್ಲ ಎಂದು ಹೇಳಿದ್ದಾರೆ. ರಾಜಕೀಯ ಪ್ರೇರಿತ ಕುಮ್ಮಕ್ಕಿನಿಂದ ಅಧಿಕಾರಿಗಳಿಗೆ ತೊಂದರೆ ನೀಡಿದ್ದು ರೈತರನ್ನು ತಪ್ಪುದಾರಿಗೆ ಎಳೆಯುವ ಸಂಚು ನಡೆಯುತ್ತಿದೆ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ಈ ಯೋಜನೆಯನ್ನು 2 ತಿಂಗಳು ಮುಂದೂಡುವುದಾಗಿ ಹೇಳಿದ ಅವರು, ಸಂಪುಟ ಸಭೆಯಲ್ಲಿ ತೀರ್ಮಾನಿಸಿ ಸಮಿತಿ ರಚಿಸುವ ಮೂಲಕ 2 ತಿಂಗಳಲ್ಲಿ ವರದಿ ಪಡೆಯಲಾಗುವುದು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಬಿಡದಿ ಟೌನ್ಶಿಪ್ ಯೋಜನೆಗೆ ತಾವು ಶಂಕುಸ್ಥಾಪನೆ ಮಾಡಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ.
1: ಯಾರ ಆಸ್ತಿ ಕೂಡ ಬಲವಂತವಾಗಿ ನಾನು ತೆಗೆದುಕೊಳ್ಳುವಂತ ಅವಶ್ಯಕತೆ ಇಲ್ಲ. ಅವರು ನೆಮ್ಮದಿಯಾಗಿರ್ಬೋದು, ಯಾವ ಸ್ಟ್ರೈಕು ಬೇಡ. ಯಾರಿಗೂ ಬಲವಂತ ಮಾಡುವಂತ ಪ್ರಶ್ನೆ ಇಲ್ಲಿ ಬರುವುದಿಲ್ಲ. ಯಾರು ಬೇಕಾದ್ರೆ ಸರ್ಕಾರಕ್ಕೆ ಭೂಮಿ ಕೊಡ್ಬೋದು. ಇದು ಯಾವ ಕಾರಣಕ್ಕೂ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಪ್ರೈವೇಟ್ ಅವ್ರ ಹತ್ರ ನಾವು ದಂಧೆ ಮಾಡುವಂತ ವಿಷಯ ಇಲ್ಲ. ಇದು ಸರ್ಕಾರದ ಯೋಜನೆ ನಡೀತದೆ. ಸರ್ಕಾರ ಯಾವ ರೂಪಕ್ಕೆ ಆಗ್ಬೇಕು ಆಗ್ತದೆ. ನಾನು ಇದಕ್ಕೆ ಒಂದು ಸಣ್ಣ ಸಮಿತಿಯನ್ನ ರಚನೆ ಮಾಡ್ತೀನಿ. ನನ್ನ ಸಂಪುಟದ ಸಭೆಯಲ್ಲಿ ನಾನು ಮುಂದಕ್ಕೆ ನಾನು ಚರ್ಚೆ ಮಾಡಿಬಿಟ್ಟು ನಾನು ತೀರ್ಮಾನವನ್ನು ಮಾಡ್ತೇನೆ.
0: ಕಲಬುರಗಿ ಕೇಂದ್ರ ಕಾರಾಗೃಹದಿಂದ 3 ಖೈದಿಗಳು ತಪ್ಪಿಸಿಕೊಂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿರ್ಲಕ್ಷ್ಯ ಮತ್ತು ಕರ್ತವ್ಯ ಲೋಪದ ಹಿನ್ನೆಲೆಯಲ್ಲಿ ಜೈಲಾಧಿಕಾರಿ ಮತ್ತು ಸಿಬ್ಬಂದಿಯನ್ನು ಅಮಾನತುಗೊಳಿಸಲಾಗಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದ ಪೋಸ್ಟ್ನಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಈಗಾಗಲೇ ಓರ್ವ ಖೈದಿಯನ್ನು ಸೆರೆ ಹಿಡಿಯಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಜೈಲುಗಳ ಸುಧಾರಣೆ, ಭದ್ರತಾ ವ್ಯವಸ್ಥೆಯ ಉನ್ನತೀಕರಣ ಮತ್ತು ಅಕ್ರಮಗಳಿಗೆ ಕಡಿವಾಣದಂತಹ ಕ್ರಮ ಕೈಗೊಳ್ಳಲು ಸರ್ಕಾರ ಬದ್ದವಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಟೀಕೆ ಮಾಡುತ್ತಿರುವಂತಹ ಬಿಜೆಪಿ ನಾಯಕರು ತಮ್ಮ ಅವಧಿಯಲ್ಲಿ ರಾಜ್ಯದ ಜೈಲುಗಳ ಸ್ಥಿತಿ ಹೇಗಿತ್ತು ಎಂಬುದನ್ನು ಅವಲೋಕನ ಮಾಡಿಕೊಳ್ಳಲಿ ಎಂದು ತಿಳಿಸಿದ್ದಾರೆ. ಆಷಾಢ ಶುಕ್ರವಾರದಂದು ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಭಕ್ತರಿಗೆ ಯಾವುದೇ ರೀತಿಯಲ್ಲೂ ತೊಂದರೆಯಾಗದಂತೆ ಅಗತ್ಯ ಮೂಲಭೂತ ಸೌಕರ್ಯ ಮತ್ತು ವ್ಯವಸ್ಥೆಗಳನ್ನು ಕಲ್ಪಿಸಲು ಲಲಿತ್ ಮಹಲ್ ಹೆಲಿಪ್ಯಾಡ್ನಿಂದ ಚಾಮುಂಡಿ ಬೆಟ್ಟದವರೆಗೆ ಕೈಗೊಂಡಿರುವ ಪೂರ್ವ ಸಿದ್ದತೆಗಳನ್ನು ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಇಂದು ಪರಿಶೀಲನೆ ನಡೆಸಿದರು. ಪರಿಶೀಲನೆ ವೇಳೆ ವಾಹನ ನಿಲುಗಡೆ ವ್ಯವಸ್ಥೆ, ಭಕ್ತರಿಗಾಗಿ ವಿಶೇಷ ಬಸ್ ಸೇವೆ, ಕುಡಿಯುವ ನೀರಿನ ವ್ಯವಸ್ಥೆ, ಸರತಿ ಸಾಲು ನಿರ್ವಹಣೆಗೆ ಕೈಗೊಂಡಿರುವಂತಹ ಕ್ರಮ ಮತ್ತು ಶೌಚಾಲಯಗಳ ಸೌಲಭ್ಯಗಳನ್ನು ಪರಿಶೀಲಿಸಿದ ಸಚಿವರು ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಸ್ವಚ್ಛತೆ, ಕುಡಿಯುವ ನೀರು, ಸಾರಿಗೆ, ಸರತಿ ಸರಳ ವ್ಯವಸ್ಥೆ ಮತ್ತು ಶೌಚಾಲಯಗಳ ನಿರ್ವಹಣೆಯಲ್ಲಿ ಯಾವುದೇ ಲೋಪವಾಗದಂತೆ ಸಂಬಂಧಿಸಿದ ಅಧಿಕಾರಿಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು ಎಂದು ಸೂಚನೆ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ರಾಜ್ಯದಲ್ಲಿ 70% ಮಳೆ ಕೊರತೆಯಾಗಿ ಬರಗಾಲ ಉಂಟಾಗಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ರೈತರಿಗೆ ಪ್ರತಿ ಎಕರೆಗೆ 50,000 ರೂಪಾಯಿ ಪರಿಹಾರ ನೀಡಬೇಕು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಒತ್ತಾಯಿಸಿದ್ದಾರೆ. ಬಳ್ಳಾರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಡದಿ ಟೌನ್ಶಿಪ್ ಯೋಜನೆಯನ್ನು ಕೈಬಿಡಬೇಕು ಹಾಗೂ ಪ್ರತಿಭಟನಾ ನಿರತ ರೈತರ ಮೇಲೆ ಹಾಕಿರುವ ಕೇಸುಗಳನ್ನು ಹಿಂಪಡೆಯಬೇಕೆಂದು ಆಗ್ರಹಿಸಿ ಇದೇ 17ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಲಾಗುವುದು ಎಂದು

0: ತಿಳಿಸಿದ್ದಾರೆ. ಅಕ್ಟೋಬರ್ 6ರಿಂದ ಆರಂಭವಾಗುವ ವಿಧಾನ ಮಂಡಲದ ಅಧಿವೇಶನದಲ್ಲೂ ಬಿಡದಿ ಟೌನ್ಶಿಪ್ ಬರಗಾಲ ಕುರಿತು ಚರ್ಚೆ ನಡೆಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಬಾಗಲಕೋಟೆ ನಗರದ ವಿದ್ಯಾಗಿರಿಯಲ್ಲಿ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ವತಿಯಿಂದ ನೂತನ ಆಧಾರ್ ಸೇವಾ ಕೇಂದ್ರವನ್ನು ಜಿಲ್ಲಾಧಿಕಾರಿ ಸಂಗಪ್ಪ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಆಧಾರ್ ಹೊಸ ನೋಂದಣಿ, ತಿದ್ದುಪಡಿ, ಮೊಬೈಲ್ ಸಂಖ್ಯೆ ಮತ್ತು ವಿಳಾಸ ಬದಲಾವಣೆ ಸೇರಿದಂತೆ ವಿವಿಧ ಸೇವೆಗಳು ಒಂದೇ ಸ್ಥಳದಲ್ಲಿ ಲಭ್ಯವಾಗುವುದರಿಂದ ಸಾರ್ವಜನಿಕರಿಗೆ ವೇಗವಾಗಿ ಮತ್ತು ಸುಲಭವಾಗಿ ಸೇವೆ ದೊರೆಯಲಿದೆ ಎಂದು ತಿಳಿಸಿದ್ದಾರೆ. ಸರ್ಕಾರದ ವಿವಿಧ ಯೋಜನೆಗಳ ಸೌಲಭ್ಯ ಪಡೆಯಲು ಆಧಾರ್ ಪ್ರಮುಖ ದಾಖಲೆಯಾಗಿರುವುದರಿಂದ ನಾಗರಿಕರು ಈ ಕೇಂದ್ರದ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಕರೆ ನೀಡಿದ್ದಾರೆ. ಆಧಾರ್ ಸೇವಾ ಕೇಂದ್ರದ ಕ್ಲಸ್ಟರ್ ವ್ಯವಸ್ಥಾಪಕ ಶ್ಯಾಮಸುಂದರ್ ಮಾತನಾಡಿ, 5ರಿಂದ 17 ವರ್ಷದ ಮಕ್ಕಳ ಕಡ್ಡಾಯ ಬಯೋಮೆಟ್ರಿಕ್ ನವೀಕರಣವನ್ನು ಸೆಪ್ಟೆಂಬರ್ 30ರವರೆಗೆ ಉಚಿತವಾಗಿ ಮಾಡಿಕೊಡಲಾಗುತ್ತಿದ್ದು ಈ ಸೇವೆ ಆಧಾರ್ ಕೇಂದ್ರ ಮತ್ತು ಶಾಲಾ ಶಿಬಿರಗಳಲ್ಲಿ ಲಭ್ಯವಿದೆ ಎಂದು ಮಾಹಿತಿ ನೀಡಿದ್ದಾರೆ. ಮಡಿಕೇರಿ ಸೇರಿದಂತೆ ಕೊಡಗು ಜಿಲ್ಲೆಯಲ್ಲಿ ಮುಂಗಾರು ದುರ್ಬಲಗೊಂಡಿದೆ. ಮುಂಗಾರು ಬಿರುಸು ಆಗಬೇಕಾದಂತಹ ಈ ದಿನಗಳಲ್ಲಿಯೇ ಜಿಲ್ಲೆಯಾದ್ಯಂತ ಬಿರು ಬಿಸಿಲಿನ ವಾತಾವರಣ ಕಂಡುಬಂದಿದೆ. ಕಾವೇರಿ ಉಗಮ ತಾಣವಾದಂತಹ ತಲಕಾವೇರಿಯಲ್ಲಿಯೂ ಮಳೆ ಕ್ಷೀಣವಾಗಿದ್ದು ಕಾವೇರಿ ನದಿ ನೀರಿನ ಹರಿವಿಕೆಯಲ್ಲಿಯೂ ಇಳಿಕೆಯಾಗಿದೆ. ಮುಂಗಾರು ವಿಫಲವಾಗಿರುವುದರಿಂದ ಕೃಷಿ ಚಟುವಟಿಕೆಗಳಿಗೂ ಹಿನ್ನಡೆಯಾಗಿದೆ. ಕೆಲವು ಗ್ರಾಮಗಳಲ್ಲಿ ಕಾಫಿ ಕಾಯಿ ಗಿಡದಿಂದ ಉದುರುತ್ತಿದೆ. ಕೊಡಗಿನ ಕಿತ್ತಳೆ ಫಸಲು ಮೇಲೂ ಕ್ಷೀಣಿಸಿದ ಮುಂಗಾರಿನಿಂದ ವ್ಯತಿರಿಕ್ತ ಪರಿಣಾಮ ಬೀರಿದೆ. ರಾಜ್ಯದಲ್ಲಿ ಮಳೆ ಪ್ರಮಾಣ ಕಡಿಮೆಯಾಗಿ ಬಿಸಿಲು ಏರಿಕೆಯಾಗುತ್ತಿದೆ. ಉತ್ತರ ಕರ್ನಾಟಕ, ಮಲೆನಾಡು, ಕರಾವಳಿ ಮತ್ತು ಹಳೆ ಮೈಸೂರು ಭಾಗದ ಜಿಲ್ಲೆಗಳಲ್ಲಿ ಗರಿಷ್ಠ ಉಷ್ಣಾಂಶ ಪ್ರಮಾಣದಲ್ಲಿ ಕಳೆದ 3 ದಿನಗಳಿಂದ ಏರಿಕೆಯಾಗುತ್ತಲೇ ಇದೆ. ಕರಾವಳಿ ಜಿಲ್ಲೆಗಳಲ್ಲಿ ಉಷ್ಣಾಂಶದ ಪ್ರಮಾಣ ಇಂದು ಮತ್ತು ನಾಳೆ ಏರಿಕೆಯಾಗುತ್ತಿದ್ದು ಮುನ್ನೆಚ್ಚರಿಕಾ ಕ್ರಮವಾಗಿ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಈ ನಡುವೆ ಬೆಂಗಳೂರಿನಲ್ಲೂ ಸಹ ಉಷ್ಣಾಂಶ ಏರಿಕೆಯಾಗಿದ್ದು ಹೆಚ್ಎಲ್ ವಿಮಾನ ನಿಲ್ದಾಣದ ಪ್ರದೇಶದ 34°C, ಬೆಂಗಳೂರು ನಗರದಲ್ಲಿ 33.6°C ಉಷ್ಣಾಂಶ ದಾಖಲಾಗಿದೆ. ಗರಿಷ್ಠ ಉಷ್ಣಾಂಶದ ಪ್ರಮಾಣ ಈ ವಾರ ಇನ್ನೂ 3°C ನಿಂದ 4°C ವರೆಗೆ ಏರಿಕೆಯಾಗಬಹುದು ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಮುಂದುವರೆದಿದೆ. ವಿಜಯಪುರ ಜಿಲ್ಲೆಯ ಮತದಾರರ ಪಟ್ಟಿಯಲ್ಲಿ ಒಟ್ಟು 19,82,114 ಮತದಾರರು ಇದ್ದು ಗಣತಿ ನಮೂನೆಗಳನ್ನು ಬಿಎಲ್ಒಗಳಿಗೆ ವಿತರಣೆ ಮಾಡಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಡಾ ಆನಂದ್ ಕೆ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆ ಪ್ರಗತಿಯಲ್ಲಿದ್ದು ಶೇಕಡ 50.2%ರಷ್ಟು ಮಾಹಿತಿ ಗಣಕೀಕರಣ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಕೆ ಅನುರಾಧ ತಿಳಿಸಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಒಡೆಯರಪಾಳ್ಯದ ಟಿಬೆಟಿಯನ್ ಕಾಲೋನಿಯ ಸಮೀಪ ರಸ್ತೆ ಕಾಮಗಾರಿಯಲ್ಲಿ ಟೆಂಡರ್ ನಿಯಮ ಉಲ್ಲಂಘನೆ, ಗುಣಮಟ್ಟ ಪರೀಕ್ಷೆ ನಡೆಸದಿರುವುದು ಹಾಗೂ ಅಳತೆಗಳಲ್ಲಿ ವ್ಯತ್ಯಾಸಗಳಿದ್ದರೂ ಬಿಲ್ ಪಾವತಿಸಿ ಸರ್ಕಾರಕ್ಕೆ ಆರ್ಥಿಕ ನಷ್ಟ ಉಂಟು ಮಾಡಿದ ಆರೋಪದ ಹಿನ್ನೆಲೆಯಲ್ಲಿ ಲೋಕೋಪಯೋಗಿ ಇಲಾಖೆಯ 2 ಅಧಿಕಾರಿಗಳನ್ನು ರಾಜ್ಯ ಸರ್ಕಾರ ಅಮಾನತುಗೊಳಿಸಿದೆ. ರೈತರ ಆದಾಯ ವೃದ್ಧಿ ಹಾಗೂ ಕೃಷಿ ಸಂಬಂಧಿತ ಚಟುವಟಿಕೆಗಳಿಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಬ್ಯಾಂಕುಗಳ ಮೂಲಕ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಯಡಿ ಪಶುಸಂಗೋಪನೆ, ಹೈನುಗಾರಿಕೆ ಮತ್ತು ಮೀನುಗಾರಿಕೆ ಚಟುವಟಿಕೆಗಳಿಗೆ ಸಾಲ ಸೌಲಭ್ಯವನ್ನು ಒದಗಿಸಲಾಗುತ್ತಿದೆ. ಈ ಸಾಲ ಸೌಲಭ್ಯವನ್ನು ಜಿಲ್ಲೆಯ ಅರ್ಹ ರೈತರು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ರಾಯಚೂರು ಜಿಲ್ಲಾ ಲೀಡ್ ಬ್ಯಾಂಕ್ ಜಿಲ್ಲಾ ವ್ಯವಸ್ಥಾಪಕರಾದಂತಹ ಸುಧೀಂದ್ರ ಪಿಆರ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕುಡಿಯಲು ಮಾತ್ರ ನೀರು ನೀಡುವಂತೆ ಕಾವೇರಿ ನಿಯಂತ್ರಣ ಸಮಿತಿ ಸಭೆ ಆದೇಶ, ಸಚಿವ ರಾಮಲಿಂಗಾರೆಡ್ಡಿ ಸ್ಪಷ್ಟನೆ. ಬಿಡದಿ ಟೌನ್ಶಿಪ್ ವಿವಾದ, 2ನೇ ಹಂತದ ಭೂಸ್ವಾಧೀನಕ್ಕೆ ಅಂತಿಮ ಅಧಿಸೂಚನೆ ಹೊರಡಿಸಿದ ಸರ್ಕಾರ. ಬಿಡದಿ ಟೌನ್ಶಿಪ್ಗಾಗಿ ರೈತರ ಜಮೀನನ್ನು ಬಲವಂತವಾಗಿ ವಶಪಡಿಸಿಕೊಳ್ಳುವುದಿಲ್ಲ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಜೈಲುಗಳ ಸುಧಾರಣೆಗೆ, ಅಕ್ರಮಗಳಿಗೆ ಕಡಿವಾಣ ಹಾಕಲು ಸರ್ಕಾರ ಬದ್ಧ, ಸಚಿವ ಪ್ರಿಯಾಂಕ್ ಖರ್ಗೆ. ಕೊಡಗು ಜಿಲ್ಲೆಯಲ್ಲಿ ಮುಂಗಾರು ದುರ್ಬಲ, ಬೆಂಗಳೂರು ಸೇರಿದಂತೆ ರಾಜ್ಯದ ಎಲ್ಲೆಡೆ ಹೆಚ್ಚಿದ ಗರಿಷ್ಠ ಉಷ್ಣಾಂಶ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35ಕ್ಕೆ.
1: ಆಕಾಶವಾಣಿ ಮಂಗಳೂರು.
2: ಎಜೆ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಎಲ್ಲಾ ತರಹದ ಕ್ಯಾನ್ಸರ್ ರೋಗಗಳ ಪತ್ತೆ ಹಾಗೂ ಪರಿಣಾಮಕಾರಿ ಚಿಕಿತ್ಸೆಗೆ ಅತ್ಯಾಧುನಿಕ ಸೌಲಭ್ಯಗಳಿಂದ ಕೂಡಿದ ಕರಾವಳಿ ಕರ್ನಾಟಕದ ಒಂದು ಸಮಗ್ರ ಕ್ಯಾನ್ಸರ್ ಚಿಕಿತ್ಸಾ ಕೇಂದ್ರ. FFF, IMRT, IGRT, ಎಲೆಕ್ಟ್ರಾನ್ ಥೆರಪಿ, HDR ಬ್ರಾಕಿ ಥೆರಪಿ ಇನ್ನಿತರ ಅತ್ಯಾಧುನಿಕ ಸೌಲಭ್ಯಗಳು ಲಭ್ಯ. ಎಜೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ, ಕುಂಟಿಕಾನ, ಮಂಗಳೂರು. 0824222555
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

0: ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಅಡಿಕೆ ಬೆಳೆಗಾರರೇ, ನಿಮಗೆ ಕೂಲಿಕಾರರ ಸಮಸ್ಯೆಯೇ? ನಾವು ಸಾಯಾ ಎಂಟರ್ಪ್ರೈಸಸ್ ನೀಡುತ್ತಿದ್ದೇವೆ ಆಧುನಿಕ ತಂತ್ರಜ್ಞಾನದ ಬೆಂಬಲ.
2: ಸರಕು ಸಾಗಾಟಕ್ಕಾಗಿ ಮೋಟೋಕಾರ್ಟ್, ಮದ್ದು ಸಿಂಪಡಿಸಲು ಕಾರ್ಬನ್ ದೋಟಿ ಹಾಗೂ ಪವರ್ ಸ್ಪ್ರೇಯರ್, ಕಳೆ ಕೊಚ್ಚಲು ಬ್ರಷ್ ಕಟ್ಟರ್, ಅಡಿಕೆ ಸುಲಿಯುವ ವಿವಿಧ ಯಂತ್ರಗಳು, ಇನ್ನು ಮತ್ತಷ್ಟು ಕಾರ್ಯಗಳನ್ನು ಸುಲಭಗೊಳಿಸಲು ವಿವಿಧ ಉಪಕರಣಗಳು.
1: ಕರ್ನಾಟಕದ ಕೃಷಿ ಇಲಾಖೆ, ತೋಟಗಾರಿಕಾ ಇಲಾಖೆ, ಕೇರಳ SMAM ಸ್ಕೀಮ್ಗಳಲ್ಲಿ ಸಬ್ಸಿಡಿ.
2: ವೇಗವಾದ ಕೆಲಸ, ಕಡಿಮೆ ಶ್ರಮ, ಹೆಚ್ಚು ಉತ್ಪಾದನೆ.
1: ಇಂದೇ ಕರೆ ಮಾಡಿ 9483631852.
2: ಮತ್ತೊಮ್ಮೆ 9483631852.
1: ಸಾಯಾ ಎಂಟರ್ಪ್ರೈಸಸ್, ಪುತ್ತೂರು, ವಿಟ್ಲ, ಸುಳ್ಯ, ಕಡಬ, ಬೆಳ್ತಂಗಡಿ, ಮೂಡಬಿದ್ರೆ, ಬಿಸಿ ರೋಡ್, ಮಂಗಳೂರು,
2: ಬದಿಯಡ್ಕ, ಉಪ್ಪಳ, ಕಾಂಜನ್ಘಟ್, ಕುಶಾಲನಗರ ಹಾಗೂ ಗೋಣಿಕೊಪ್ಪ.
3: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
4: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
3: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ಇದೀಗ ಕೃಷಿ ರಂಗ.

0: ರೈತ ಬಾಂಧವರಿಗೆ ನಮಸ್ಕಾರ. ಈಗ ಕೇಳಿ ಶಿವಪ್ರಸಾದ್ ಹೊಸಮನೆ ಇವರ ಸಮಗ್ರ ಕೃಷಿ ಅನುಭವ ಕುರಿತು ಸಂದರ್ಶನದ ಮುಂದುವರಿದ ಭಾಗವನ್ನು. ಸಂದರ್ಶಕರು ರಜನಿ ಭಟ್.
1: ಕೃಷಿಕ ಮಿತ್ರರಿಗೆಲ್ಲ ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಶಿವಪ್ರಸಾದ್ ಹೊಸಮನೆ ಇವರಿದ್ದಾರೆ. ಕಳೆದ ಕೃಷಿ ರಂಗದಲ್ಲಿ ಇವರ ಸಮಗ್ರ ಕೃಷಿ ಅನುಭವಗಳ ಬಗ್ಗೆ ನಮ್ಮ ಜೊತೆ ಬಹಳಷ್ಟು ಮಾತನಾಡಿದರು. ಅದರ ಮುಂದುವರಿದ ಭಾಗವಾಗಿ ಇವತ್ತು ಇನ್ನಷ್ಟು ಮಾಹಿತಿಗಳನ್ನು, ಅವರ ಕೃಷಿ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಲಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ತೆ.
2: ನಮಸ್ತೆ
1: ಸರ್. ತಮ್ಮ ತೋಟದಲ್ಲಿ ಬೆಳೆಯುವಂತಹ ಅಡಿಕೆ, ತೆಂಗು, ಬಾಳೆ, ಕಾಳು ಮೆಣಸು, ಹಣ್ಣಿನ ತೋಟದಲ್ಲಿ ಬೆಳೆಯುವಂತಹ ಗಿಡ ಮರಗಳ ಬಗ್ಗೆ ಸಮಗ್ರವಾಗಿ ನೀವು ಮಾಹಿತಿಗಳನ್ನು ನಮ್ಗೆ ಕೊಟ್ರಿ. ಅದಲ್ಲದೆ ಗೊಬ್ಬರ ಪೂರೈಕೆಯ ಬಗ್ಗೆಯೂ ಬಹಳಷ್ಟು ಚೆನ್ನಾಗಿ ಹೇಳಿದ್ರಿ. ಇನ್ನು ನೀರಿನ ವಿಚಾರಕ್ಕೆ ಬಂದ್ರೆ, ಇವಿಷ್ಟೆಲ್ಲ ಬೆಳೆಯುವಾಗ ಇದಕ್ಕೆ ನೀರಿನ ಪೂರೈಕೆ ಹೇಗೆ ಮಾಡ್ತೀರಿ?
2: ಮೊದಲು ನಮ್ಮಲ್ಲಿ ಮದಕ್ಕ ಅಂತೇಳಿ ಒಂದಿದೆ. ಅಂದರೆ ಮೊದಲಿನ ಪೂರ್ವಜರು ಉಂಟು ಮಾಡಿದಂಥ ಗುಡ್ಡದಿಂದ ಬರುವ ನೀರನ್ನು ಒಂದು ಸ್ಥಳದಲ್ಲಿ ಶೇಖರಣೆ ಮಾಡಿಕೊಂಡು, ಆ ಶೇಖರಣೆ ಮಾಡಿದಲ್ಲಿಂದ ನಾವು ದಂಬೆ ಮುಖಾಂತರ, ತೊಯ್ದಂಬೆ ಅಂತ ಹೇಳ್ತೀವಿ ನಾವು, ಆ ದಂಬೆ ಮುಖಾಂತರ ತಗೊಂಡು ಬಂದು ದಂಡೆ ಮಾಡಿಕೊಂಡು ಬಂದು ಕಿಳ್ಳಿಯಲ್ಲಿ ನಾವು ಸೇಚನೆ ಮಾಡ್ತಾ ಇದ್ವಿ. ಇವಾಗ ನಾವೀಗ ಸ್ಪ್ರಿಂಕ್ಲರನ್ನು ಅಳವಡಿಸಿದ್ದೀವಿ ತೋಟಕ್ಕೆ. ಅಡಿಕೆ ತೋಟದ ವಿಚಾರ ಹೇಳೋದು ನಾನು. ಅಂದರೆ ಆ ಮದಕ್ಕ ಅಂತ ಹೇಳುವಲ್ಲಿಂದ ನಾವು ಪೈಪಿನ ಮುಖಾಂತರ ನಮ್ಮ ಕೊಳಕ್ಕೆ ಹಾಕಿ ಅಲ್ಲಿಂದ ಯೂಸ್ ಮಾಡ್ತೀವಿ. ಒಂದು ಮತ್ತೊಂದು ಹೊರತೆ ಇದೆ, ಒಂದು ದೊಡ್ಡ ಕೊಳ ಇದೆ, ಆ ಕೊಳಕ್ಕೆ ನಾನು 5 HP ಮೋಟರ್ ಹಾಕಿದ್ದೀನಿ, ಕರೆಂಟ್ ಮೋಟ್ರ್. ಅದನ್ನು ಸ್ವಲ್ಪ ದುರಸ್ತಿ ಮಾಡಿ ಅದನ್ನು ದೊಡ್ಡ ಒಂದು 22 ft ಅಗಲ, 24 ft ಉದ್ದ ಇಟ್ಕೊಂಡು ನಾನು ಒಂದು 18 ft ಆಳ ಇಟ್ಕೊಂಡು ನಾನು ಕಲ್ಲೆಲ್ಲ ಲ್ಯಾಟ್ರೇಟ್ ಕಲ್ಲೆಲ್ಲ ಕಟ್ಟಿ ಚಂದ ಮಾಡಿದೆ. ಆ ಚಂದ ಮಾಡಿ ಆ ನೀರನ್ನು ನಾವು ಸ್ಪ್ರಿಂಕ್ಲರ್ ಮುಖಾಂತರ ತೋಟಕ್ಕೆ ಹಾಕ್ತಾ ಇದ್ವಿ. ಹಾಗೆ ಚಂದ ಮಾಡಿದ ನಂತರ ನಮ್ಮ ನಬಾರ್ಡಲ್ಲಿ ಒಂದು ಪ್ರೊಜೆಕ್ಟ್ ಬಂತು, ಅದರಲ್ಲಿ ಡೊಲೊಮೈಟ್ ನಮಗೆ ಸಪ್ಲೈ ಮಾಡಲಿಕ್ಕೆ ಇದೆ, ಕೃಷಿಕರಿಗೆಲ್ಲ ಕೊಡಲಿಕ್ಕೆ ಇದೆ ಅಂತೇಳಿ ಆಯಿತು. ಸೊ ನಾವು ಆವಾಗ ಮಣ್ಣು ಟೆಸ್ಟ್ ಮಾಡಿದ್ವಿ. ಅದರೊಳಗೆ ನಾವು ಮಣ್ಣು ಟೆಸ್ಟ್ ಮಾಡಿಲ್ಲ. ನಮ್ಮ ನಬಾರ್ಡ್ ಥ್ರೂ ನಾನು ಸಾಧಾರಣ 100 ಜನ ಕೃಷಿಕರಿಗೆ ಮಣ್ಣು ಟೆಸ್ಟ್ ಮಾಡಿಕೊಟ್ಟೆ, ಅದರಲ್ಲಿ ನಾನು ಒಬ್ಬ. ಹಾಗೆ ನಬಾರ್ಡ್ ಇದರಲ್ಲಿ ನಾನು ಸೆಕ್ರೆಟರಿಯಾಗಿ ವರ್ಕ್ ಮಾಡ್ತೀನಿ. ಇದರಿಂದ 19 ಇದೊಂದು ಪ್ರೊಜೆಕ್ಟ್ ಬಂತು, KFW ಸಾಯಿಲ್ ಪ್ರೊಜೆಕ್ಟ್ ಅಂತ, ಜರ್ಮನ್ ಪ್ರೊಜೆಕ್ಟ್. ನೀಲೇಶ್ವರದಲ್ಲಿ CRD ಅಂತ NGO ಇದೆ, ಅದರ ಮುಖಾಂತರ ನಮಗದು ಇಂಪ್ಲಿಮೆಂಟೇಷನ್ ಆಯಿತು. ಆ ಇಂಪ್ಲಿಮೆಂಟ್

0: ಇಂಪ್ಲಿಮೆಂಟೇಷನ್ ಆಗುವಾಗ ನಮಗೆ ಫಸ್ಟಿಗೆ ಆ ಡಾಲೊಮೈಟ್ ಕೊಡಬೇಕು, ನಿಮ್ಮ ಮಣ್ಣಿನ ಪಿ ಎಚ್ ಲೆವೆಲ್ ಸರಿ ಇಲ್ಲ, 3.9 ಇದೆ ಅಂತ ಹೇಳಿ ಡಾಲೊಮೈಟ್ ಸಪ್ಲೈ ಮಾಡ್ತೀವಿ. ಡಾಲೊಮೈಟ್ ಅದು ಪ್ರೊಜೆಕ್ಟಲ್ಲಿ ಇಟ್ಟರು. ಆವಾಗ ನನಗೆ ಆಯಿತು ಡಾಲೊಮೈಟ್ ಯಾಕೆ ಹಾಕಬೇಕು, ವರ್ಷ ವರ್ಷ ಹಾಕಬೇಕು, ಅದಕ್ಕೆ ತುಂಬ ಇನ್ವೆಸ್ಟ್ಮೆಂಟ್ ಇದೆ, ದುಡ್ಡಿದೆ, ಲೇಬರ್ ಬೇಕು, ಎಲ್ಲ ಪ್ರಾಬ್ಲಮ್ ಇದೆ, ಹಾಗೆ ಏನು ಮಾಡೋದು ಏನು ಮಾಡೋದು ಅಂತೇಳ. ಒಂದು ದಿವಸ ನನಗೆ ನನ್ನಷ್ಟಕ್ಕೆ ನನ್ನ ತಲೆಯಲ್ಲಿ ಒಂದು ಜ್ಞಾನೋದಾಯಿತು ಏನಂದರೆ, ಈ ಡೊಲೊಮೈಟ್ ಆಗಲಿ ಅಥವಾ ನಾವು ಕ್ಯಾಲ್ಶಿಯಂ ಅಂದರೆ ಸುಣ್ಣ ಅಂತ ಹೇಳ್ತೀವಿ, ಅದೆಲ್ಲ ಬರೋದು ನಮಗೆ ಚಿಪ್ಪಿಯಿಂದ. ಚಿಪ್ಪಿ ಸಿಕ್ಕೋದು ಸಮುದ್ರದಿಂದ. ಸಮುದ್ರದಲ್ಲಿ ಚಿಪ್ಪಿ ಉಂಟಾಗೋದು ನಮ್ಮ ಈ ಮೀನುಗಳ ವೇಸ್ಟ್ ಅಂಥದ್ದೆಲ್ಲ ಉಂಡೆ ಆಗಿ ಅದರಲ್ಲಿ ಅವರ ಒಂದು ಪ್ರಾಣಿಯದಲ್ಲಿ ಚಿಪ್ಪಿ ಮಾಡಿ ಅದರಲ್ಲೊಂದು ಮೊಟ್ಟೆ ಇಟ್ಟು ಆ ಚಿಪ್ಪಿಯನ್ನು ತಗೊಂಡು ಬಂದು ನಾವು ಸಿಹಿ ನೀರಿಗೆ ಹಾಕಿ ಆಗುವಾಗ ಅದು ಕರಗೋದು, ಕರಗಿ ಆಗ್ತದೆ ನಮಗೆ ಸುಣ್ಣ ಆಗೋದು. ಸೊ ಡೈರೆಕ್ಟ್ ನಾವು ಮೀನನ್ನೇ ನಾವು ಕಳಕ್ಕೆ ಹಾಕಿದರೆ, ಸಿಹಿ ನೀರಿಗೆ ಹಾಕಿದರೆ ಅಲ್ಲಿ ಅವರ ವೇಸ್ಟ್ ಕಾಷ್ಟಗಳೇನಿದೆಯೋ ಅದೆಲ್ಲ ಕರಗಿ ನಮಗೆ ಸ್ಪ್ರಿಂಕ್ಲರ್ ಮಾಡುವಾಗ ತೋಟಕ್ಕೆ ಬಿದ್ದು ಆ ಮಣ್ಣಿನ ಪಿ ಎಚ್ ಲೆವೆಲ್ ಕಂಟ್ರೋಲ್ ಆದೀತಾ ಹೇಳೋ ಒಂದು ಸಂಶಯ ಬಂದು ಮೀನು ವ್ಯವಸಾಯಕ್ಕೆ ಹೊರಟೆ. ನಾವು ಮೀನು ತಿನ್ನಲ್ಲ, ಮೀನನ್ನು ಅದರಲ್ಲಿ ಬೆಳೆಸಿದೆ, ಮೆಷೆಲ್ಲ ಹಾಕಿದೆ. ಅದಕ್ಕೆ ನಾನು ಸಂಬಂಧಪಟ್ಟ ಇಲಾಖೆಯನ್ನು ಕೂಡಲೇ ಸಂಪರ್ಕಿಸಿ ಅವರು ನನಗೆ 1,000 ಮೀನು ಕೊಟ್ಟರು, ಅಸ್ಸಾಂಬಾಳ ಅಂತ ಹೇಳೋ ಮೀನು ಕೊಟ್ಟರು. ಅದೇ 22 ಫೀಟ್ ಆಗಲ್ಲ, 24 ಫೀಟ್ ಉದ್ದ, ಒಂದು 18 ಫೀಟ್ ಆಳ ಕೊಳದಲ್ಲಿ ನಾನು ಮೀನು ಸಾಕಣೆ ಮಾಡಿ 2 ವರ್ಷ ಕಳೆದು ಪುನಃ ಇದೇ ನಬಾರ್ಡಿಂದ ನಮಗೆ ಮಣ್ಣು ಪರೀಕ್ಷೆ ಬಂತು. ಹಾಗೆ ಬರುವಾಗ ಫಸ್ಟ್ಗೆ ನಾನು 2019 3.9 ನನ್ನ ಪಿ ಎಚ್ ಲೆವೆಲ್, ಅಂದರೆ ನನಗೆ ಬೆಳೆ ಕಡಿಮೆ ಆಗ್ತಾ ಬರ್ತಾ ಇತ್ತು, ಏನಂತ ಅರ್ಥ ಆಗ್ತಾ ಇಲ್ಲ, ನಾವು ಯಾರ ಹತ್ರ ಕೇಳಲೂ ಇಲ್ಲ. ಇದು ಕಂಡ ನಂತರ ನಾನು ಸ್ವಲ್ಪ ಎಂಕ್ವೈರಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಹಾಗೆ 3.9 ಬಂದದನ್ನು ಪಿ ಎಚ್ ಲೆವೆಲ್ ಮತ್ತೆ ನಾನು ವಾಪಸ್ 2022 ನೋಡುವಾಗ 5.9 ಇದೆ. ಆವಾಗ ನನಗೆ ಈ ಮೀನಿನ ವೇಸ್ಟಲ್ಲಿ ಇದು ಕ್ಯಾಲ್ಶಿಯಂ ಮಣ್ಣಿಗೆ ಸಿಗತ್ತೆ ಅಂತ ಹೇಳುವಂಥ ಒಂದು ಧೈರ್ಯ ಬಂತು ನನಗೆ. ಸೊ ಅದೊಂದು ಮೀನು ಕೃಷಿಯ ಬಗ್ಗೆ ನಾನು ಹೇಳಿದ್ರೆ, ಈ ಸ್ಪ್ರಿಂಕ್ಲರ್ ಅಂದರೆ ನೀರನ್ನು ಹಾಗೆ ಬಿಡುವ ಬದಲು ನಾವು ಈ ಮೀನಿನ ಟ್ಯಾಂಕಿಗೆ ಹಾಕಿ ಟ್ಯಾಂಕಿಯಿಂದ ನೀರು ಬಿಡುವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಿಕೊಂಡ್ರೆ ನಮ್ಮ ಪಿ ಎಚ್ ಲೆವೆಲನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳೋದನ್ನು ನಾನು ಸಾಧಿಸಿ ತೋರಿಸಿದ್ದೀನಿ. ನೀರಿಗೆ ನಾನು ಬೇರೆ ಎಂತ ಯೂಸ್ ಮಾಡ್ತಾ ಇಲ್ಲ, ಮತ್ತು ನಾವು ನಮ್ಮನ್ನು ತೋಡು ಹೋಗ್ತಾ ಇದೆ, ಅದಕ್ಕೊಂದು ಚೆಕ್ ಡ್ಯಾಮ್ ನಬಾರ್ಡಿನ ಥ್ರೂ ಒಂದು ಚೆಕ್ ಡ್ಯಾಮ್ ನಿರ್ಮಿಸಿದೆ, ಅದರಲ್ಲಿ ನೀರು ನಿಂತ ನಂತರ ಆಗ್ತದೆ ನನಗೆ ಇದೆಲ್ಲ ಸ್ಟಾರ್ಟ್ ಆದ್ದು.
1: ನೀರಿನ ಸಂರಕ್ಷಣೆ
0: ಮಾಡಿ ಆ ಒಂದು ಮದಕವನ್ನ ರೆನೋವೇಷನ್ ಮಾಡಿದ್ದೇವೆ, ಅದರಲ್ಲಿರೋ ಕೆಸರೆಲ್ಲ ತೆಗೆದು ರೆನೋವೇಷನ್ ಮಾಡಿದ್ದು. ಅದು ಕೊರೋನಾ ಸಮಯದಲ್ಲಿ ನಾವು ಅದೇ ವರ್ಕ್ ಮಾಡಿದ್ದು, ನಮ್ಮ ಊರವರೆಲ್ಲ ಸೇರಿಕೊಂಡು. ಮತ್ತೆ ಚೆಕ್ ಡ್ಯಾಮ್ ನಿರ್ಮಿಸಿದೆ, ಮತ್ತೆ ನನ್ನ ಇಳಿಜಾರು ಗುಡ್ಡ ಇದೆ, ಒಂದು 60-80 ಡಿಗ್ರಿ ವರೆಗೆ ಇರುವಂತಹ ಇಳಿಜಾರು ಗುಡ್ಡ ಇದೆ. ಆ ಗುಡ್ಡದಲ್ಲಿ 1.5 ಎಕರೆಯಲ್ಲಿ ನಾನು ಪ್ಲಾಟ್ಫಾರ್ಮ್ ತೆಗೆದೆ, ಅದರಲ್ಲಿ ನನಗೆ ಒಂದು 6 ಫೀಟ್ ಅಗಲಕ್ಕೆ ನೀರು, ಮಳೆ ನೀರು ತೋಡಿಗೆ ಹೋಗಿ ಅಲ್ಲಿಂದ ಸಮುದ್ರಕ್ಕೆ ಹೋಗ್ತಾ ಇತ್ತು. ಸೊ ಆ ನೀರನ್ನು ಸಂರಕ್ಷಣೆ ಮಾಡಲಿಕ್ಕೆ ಮತ್ತೆ ಮಣ್ಣು ಸವಕಳಿಯನ್ನು ನಿಲ್ಲಿಸಲಿಕ್ಕೆ ಬೇಕಾಗಿ ನಾನು ಅದರಲ್ಲಿ ಫುಲ್ ಪ್ಲಾಟ್ಫಾರ್ಮ್ ತೆಗೆದು ಅದರಲ್ಲಿ ಹಣ್ಣಿನ ಗಿಡಗಳನ್ನು ಹಾಕಿ ನಾನು ಸಂರಕ್ಷಣೆ ಮಾಡಿದೆ. ಅದಕ್ಕೆ ಕೂಡ ನಾನು ಸಾವಯವ ಅಂದರೆ ನ್ಯಾಚುರಲ್ ಫಾರ್ಮಿಂಗಲ್ಲಿ ಮಾತ್ರ ಅದನ್ನು ಬೆಳೆಸ್ತಾ ಇದ್ದೀನಿ.
1: ಅದು ಯಾವ ರೀತಿ?
0: ಅದು ಪ್ಲಾಟ್ಫಾರ್ಮ್ ಮಾಡಿ, ನಾವು ರಬ್ಬರ್ ತೋಟ ಮಾಡ್ತೀವಲ್ಲ ಅದೇ ಥರ ಪ್ಲಾಟ್ಫಾರ್ಮ್ ಮಾಡಿ ಒಂದು ಸಸಿ ನೆಡಬೇಕಾದ್ರೆ ಒಂದು ಹೊಂಡ ತೆಗೆಯುವಾಗ ಜೆ ಸಿ ಬಿ ಕೈಯಲ್ಲಿ 2.5 ಫೀಟ್ ಅದು ಹೊಂಡ ಆಗತ್ತೆ, ಅಷ್ಟು ಮಣ್ಣನ್ನು ತೆಗೆದು ಮೇಲೆ ಇಟ್ಟು ಮತ್ತೆ ಅದರಿಂದ ವಾಪಸ್ ಪುನಃ 2.5 ಫೀಟಿನ ಮಣ್ಣನ್ನು ತೆಗೆದು ಹೊರಗೆ ಬಿಸಾಡಿ ಈ ಮೇಲ್ ಮಣ್ಣನ್ನು ವಾಪಸ್ ಅದಕ್ಕೆ ತುಂಬಿಸಿ ಅದರಲ್ಲಿ ಒಂದು ಫೀಟಿನಷ್ಟು ಹೊಂಡ ಮಾಡಿ ಅದಕ್ಕೆ ಅಲ್ಲಿ ನಾನೇನು ಮಾಡಿದೆ ಅಂದರೆ ಸ್ವಲ್ಪ ಡೊಲೊಮೈಟ್ ಯೂಸ್ ಮಾಡಿದೆ. ಯಾಕಂದರೆ ಫಸ್ಟಿಗೆ ನಮಗೆ ಅದರಲ್ಲಿ ಇರುವಂಥ ಕ್ರಿಮಿಗಳು ನಾಶ ಆಗಬೇಕು, ಅದಕ್ಕೆ ಬೇಕಾದ ಡೊಲೊಮೈಟ್ ಹಾಕಿ ಒಂದು 15 ದಿವಸ ಬಿಟ್ಟು ನಂತರ ಪ್ಲಾಂಟಿಂಗ್ ಮಾಡಿದೆ. ನಮ್ಮ ಇದರಲ್ಲಿ ಲಕೋಟೆಯಲ್ಲಿ ಬರುವಂಥ ಸಸಿಗಳನ್ನು, ಗ್ರಾಫ್ಟೆಡ್ ಸಸಿಗಳನ್ನ ನನಗೆ ನಬಾರ್ಡಿನ ಮಾಡೆಲ್ ಫಾರ್ಮಿಗೆ ಬೇಕಾಗಿ ನನಗೊಂದು 650 ಸೀಡ್ಲಿಂಗ್ಸ್ ಕೊಟ್ಟರು. ಮತ್ತು ನನಗೆ ಬೇರೆ ಬೇರೆ ಡಿಪಾರ್ಟ್ಮೆಂಟಿಂದ ಸಿಕ್ಕಿದ್ದೆಲ್ಲ ಸೇರಿ ಒಂದು 650-700 ಸೀಡ್ಲಿಂಗ್ಸ್ ಇದೆ 1.5 ಎಕರೆಯಲ್ಲಿ ಹೈ ಡೆನ್ಸಿಟಿ ಫಾರ್ಮಿಂಗ್. ಅದರಲ್ಲಿ ನಾನು ಆ ಥರ ಪ್ಲಾಂಟಿಂಗ್ ಮಾಡಿ 15 ದಿವಸ ಕಳೆದು ಅದಕ್ಕೆ ಜೀವಾಮೃತ ಕೊಟ್ಟೆ. ಜೀವಾಮೃತ ಮತ್ತೆ ನಾನು ಬಿ ಪಿ ಕೆ ಪಿ ಪದ್ಧತಿಯಲ್ಲಿ ನಾನು ಹೇಳಿದಂತ ಒಂದು ಫರ್ಟಿಲೈಸರ್ ಇದೆ ನೋಡಿ,
1: ಸಗಣಿಯದ್ದು,
0: ನಟ್ಟ ನಂತರ ಅದೆರಡನ್ನು ಅದಕ್ಕೆ ಕೊಟ್ಟೆ. ಅದಕ್ಕೆ ಕೊಟ್ಟು ಆವಾಗ ಬೇಸಿಗೆ ಕಾಲ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಆಗ ನಬಾರ್ಡ್ನವ್ರು ಹೇಳಿದ್ರು ನೀವು ಅದಕ್ಕೆ ಡ್ರಿಪ್ಪ ಸ್ಪ್ರಿಂಕ್ಲರ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು ಹೇಳಿದ್ರು. ಅವರು ಸಸಿ ಕೊಟ್ಟ ಬಿಸಿ ಅವರಿಗಿದೆ, ಸೊ ತಟ್ಟು ಮಾಡಿದ ಬಿಸಿ ನನಗಿದೆ. ನಾನು ಲೋನ್ ತೆಗೆದು 3 ಲಕ್ಷ ರೂಪಾಯಿ ಖರ್ಚು ಮಾಡಿ ನಾನು 1.5 ಎಕರೆಯನ್ನು ತಟ್ಟು ಮಾಡಿದ್ದು. ನೀರು ಕೊಡದೆ ಹಿಂಗೆ ಸಾಕ್ಬೋದು ಹೇಳೋದನ್ನು ನಾನು ಸಾಧಿಸಬೇಕಂತ ನನಗಿದೆ. ಅದಕ್ಕೋಸ್ಕರ ನಾನು ಕೂಡಲೇ ಜೀವಾಮೃತ ಕೊಡಲಿಕ್ಕೆ ಶುರು ಮಾಡಿದೆ. ಜೀವಾಮೃತದೊಟ್ಟಿಗೆ ಮಲ್ಚಿಂಗ್ ಸ್ಟಾರ್ಟ್ ಮಾಡಿದೆ. ಅದಕ್ಕೆ
1: ನೀವೇನು ಜೀವಾಮೃತ ಕೊಟ್ಟು
0: ಮತ್ತೆ ಮುಚ್ಚಿಗೆ ಹಾಕಿದ್ದು, ನಂತರ ನಾನು ವರ್ಷ ವರ್ಷವೂ ಜೀವಾಮೃತ ಕೊಟ್ಟು ಮುಚ್ಚಿಗೆ ಹಾಕೋದು, ಜೀವಾಮೃತ ಕೊಟ್ಟು ಮುಚ್ಚಿಗೆ ಹಾಕೋದು, ಆ ಥರ ಮಾಡಲಿಕ್ಕೆ ಶುರು ಮಾಡಿದೆ. ಅದು ಮಾಡಿದಲ್ಲಿ ನನಗೆ ಒಂದು ಸಸಿ ಕೂಡ ಸಾಯಲಿಲ್ಲ. ನಾನು ಮಳೆ ನೀರು ಬಿಟ್ಟು ಬೇರೆ ಯಾವುದೇ ನೀರನ್ನು ಅದಕ್ಕೆ ಹಾಕ್ತಾ ಇಲ್ಲ. ಆಗ ನೀರು ಸಂರಕ್ಷಣೆ ಆಯಿತು, ಮತ್ತೆ ಅದರೊಟ್ಟಿಗೆ ವಾತಾವರಣ ಕೂಡ ಶುದ್ಧ ಆಯಿತು. ಅದಕ್ಕೊಂದು ಮಾಡೆಲ್ ಪ್ಲಾಟ್ ಆಗಿ ಬಂದಿದೆ. 3 ವರ್ಷ ಕಳೆದು 4ನೇ ವರ್ಷ ನಡೀತಾ ಇದೆ ಇವಾಗ. ಅದರಲ್ಲಿ ನಾನು ನಡುವಾಗಲೇ ವೆರೈಟಿ ಆಫ್ ಮಾವು, ವೆರೈಟಿ ಆಫ್ ಹಲಸು, ಲಿಂಬೆ ಹುಳಿ, ಆರೆಂಜ್, ಮೂಸಂಬಿ, ನೆಲ್ಲಿಕಾಯಿ,

0: ನೇರಳೆ, ನುಗ್ಗೆ, ಪುನರ್ಪುಳಿ, ಚಿಕ್ಕು, ಹಲವು ವೆರೈಟಿಗಳನ್ನು ಅದರಲ್ಲಿ ನಾನು ಇಂಪ್ಲಿಮೆಂಟೇಷನ್ ಮಾಡಿದ್ದೇನೆ, ಚಂದ ಬಂದಿದೆ. ಮತ್ತೆ ಪೆಸ್ಟ್ ಉಪದ್ರ ಮಾಡೋದಕ್ಕೆ ನಾನೊಂದು ಫಿರಮೆನ್ ಟ್ರ್ಯಾಪ್ ಅಂತ, ಅದು ಕೂಡ ಆರ್ಗ್ಯಾನಿಕ್, ಒಂದು ಕರಡಿಗೆಯಲ್ಲಿ ಒಂದು ಕೇಕ್ ಇಟ್ಟು ಮಾಡುವಂಥದ್ದು, ಅದು ಒಂದು 9 ತಂದದರೊಳಗೆ ಇಟ್ಟಿದ್ದೀನಿ. ಅದರ ಒಟ್ಟಿಗೆ ನಾನು ನೀಮ್ ಸಸಿಗಳನ್ನು, ಒಂದು 60 ಸಸಿಗಳನ್ನು ಅದರೊಳಗೆ ಇಟ್ಟಿದ್ದೀನಿ. ಯಾಕಂದರೆ ಆ ನೀಮಿನ ಗಾಳಿಗೆ ಮ್ಯಾಕ್ಸಿಮಮ್ ಪೆಸ್ಟ್ಗಳು ಓಡಿ ಹೋಗುತ್ತೆ. ಅದರಲ್ಲಿ ನನಗೆ ಜಲ ಸಂರಕ್ಷಣೆ, ಮಣ್ಣು ಸಂರಕ್ಷಣೆ ಮತ್ತು ವಾಯು ಸಂರಕ್ಷಣೆ, ಮೂರು ಕೂಡ ಆಗ್ತಾ ಇದೆ. ಅದರಲ್ಲಿ ಕೂಡ ನಾನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, 1 ವರ್ಷ 2 ತಿಂಗಳು ಆಗುವಾಗ ನನಗೆ ಪೇರಳೆ ಸಿಕ್ಕಿದೆ, ಅದು 1 ಕಿಲೋ 100 ಗ್ರಾಂ ಬಂದಿದೆ. 3 ವರ್ಷ ನಾನು ಯಾವುದೇ ಒಂದು ಬಿಸ್ನೆಸ್ ಅದರಲ್ಲಿ ಮಾಡಿಲ್ಲ. ಇನ್ನು 4 ವರ್ಷ ಕಳೆದ ನಂತರ ನಾನು ಅದನ್ನು ಸೇಲ್ ಮಾಡೋದಾ, ವ್ಯಾಲ್ಯೂಡಿಷನ್ ಮಾಡೋದಾ, ಏನೋ ಒಂದು ಮಾಡ್ತಾ ಇರ್ತೀವಿ. ಯಾಕಂದರೆ ನಾನು 1,550 ಹೆಕ್ಟೇರ್ ಪ್ರದೇಶವನ್ನು ನಬಾರ್ಡಿನ ಥ್ರೂ, ಮುಗು ವಾಟರ್ ಶೆಡ್ ಅಂತ ಹೇಳುವಂಥ ಒಂದು ಸಂಸ್ಥೆಯಲ್ಲಿ CRD ಅವರ ಸಪೋರ್ಟಿನೊಂದಿಗೆ, CRD ಅಂದರೆ NGO, ಅವರ ಸಪೋರ್ಟಿನೊಂದಿಗೆ ನಾವು ಮಾಡ್ತಾ ಇದ್ದೀವಿ. ಅದು ಮಾಡಿದಲ್ಲಿ ನಾವು ತುಂಬ ಹಣ್ಣು ಹಂಪಲು ಸಸಿಗಳನ್ನು ಕೊಟ್ಟಿದ್ದೀವಿ. ಇನ್ನು ಅವರಿಗೆ ಅದರಲ್ಲಿ ಫಸಲು ಬರುವಾಗ ನಾವು ಅವರಿಗೆ ವ್ಯಾಲ್ಯೂಡಿಷನ್ ಮಾಡಿ ಒಳ್ಳೆ ರೇಟ್ ತೆಗೆಸಿ ಕೊಡದಿದ್ದರೆ ಅದು ತಪ್ಪಾಗ್ತದೆ. ಅದಕ್ಕೆ ಬೇಕಾಗಿ ನಾವೊಂದು FPC ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿಯನ್ನು ಸ್ಟಾರ್ಟ್ ಮಾಡಲಿಕ್ಕೆ ಕೂಡ ಒಂದು ಪ್ರಿಪರೇಷನ್ ಆಗ್ತಾ ಇದೆ. ಅದು ಜಿಲ್ಲಾ ಲೆವೆಲಲ್ಲಿ ಕೇರಳ ಸರ್ಕಾರದ ವತಿಯಿಂದಲೇ ಆಗ್ತಾ ಇದೆ. ಆ ಗುಡ್ಡದ ಅದರ ಬಾರ್ಡ್ರಿಗೆ ನಾನು ಒಂದು 250 ಬಿದಿರು ಸಸಿಗಳನ್ನು ನೆಟ್ಟಿದ್ದೀನಿ. ಆ ಬಿದಿರು ಸಸಿಗಳಲ್ಲಿ ಕೂಡ ಮಣ್ಣು ಸಂರಕ್ಷಣೆ ಆಗ್ತದೆ, ಜಲ ಸಂರಕ್ಷಣೆ ಆಗ್ತದೆ. ಮತ್ತೊಂದು ಪ್ಲಸ್ ಪಾಯಿಂಟ್ ಅಂದರೆ ಕಾರ್ಬನ್ ಕ್ರೆಡಿಟ್ ಅಂತ ಹೇಳುವಂಥ ಒಂದು ವಿಚಾರ ಇದರಲ್ಲಿ ಬಿದಿರಲ್ಲಿ ಆಗುವಷ್ಟು ಯಾವುದರಲ್ಲಿಯೂ ಆಗುವುದಿಲ್ಲ. ಯಾಕಂದರೆ ಕಾರ್ಬನ್ ಕ್ರೆಡಿಟ್ ಅಂದರೆ ಅದು ನಮಗೆ ಫೋಟೋಸಿಂಥೆಸಿಸ್ ಮಾಡುವಂಥ ಎಲ್ಲ ಸಸಿಗಳು ಕೂಡ, ಯಾವುದೇ ಒಂದು ಸಣ್ಣ ಸಸಿ ಇರಲಿ ದೊಡ್ಡ ಮರ ಇರಲಿ, ಫೋಟೋಸಿಂಥೆಸಿಸ್ ಅಂತ ಆಗ್ತದೆ. ಅದು ಆಗುವಾಗ ನಮಗೆ ಆಕ್ಸಿಜನ್ ಬಿಡುಗಡೆ ಮಾಡ್ತದೆ, ಕಾರ್ಬನ್ನ ಎಳ್ಕೊಂಡು ಹಣ್ಣು ಹೂ ಹಣ್ಣು ಕಾಯಿ ಬಿಡ್ತದೆ. ಮ್ಯಾಕ್ಸಿಮಮ್ ಅದಕ್ಕೆ ಬೇಕಾದಷ್ಟು ತಕ್ಕೊಂಡು ಬಾಕಿ ಇರೋದನ್ನು ಅದು ಬೇರೆ ಮುಖಾಂತರ ಮಣ್ಣಿಗೆ ಕೊಡ್ತದೆ. ಆ ಕ್ರೆಡಿಟ್ ಮಾಡುವಂಥ ಕೆಲಸವನ್ನು ಬಿದಿರು ಹೈಯೆಸ್ಟ್ ಮಾಡ್ತದೆ. ಯಾಕಂದರೆ ಬಿದಿರಲ್ಲಿ ಹೂ ಹಣ್ಣು ಕಾಯಿ ಬಿಡೋದು 60 ವರ್ಷದಿಂದ 80 ಅಥವಾ 90 ವರ್ಷದ ಆ ಗ್ಯಾಪಲ್ಲಿ ಆಗಿರ್ತದೆ. ಸೊ ಅದು ಯಾವಾಗ ಈ ಫೋಟೋಸಿಂಥೆಸಿಸ್ ಮಾಡ್ತಾ ಇರ್ತದ ಆವಾಗ ಅದು ಕಂಪ್ಲೀಟ್ ಮಾಡಿದ್ದನ್ನು ಅದು ತೆಕ್ಕೊಳ್ಳೋದೇ ಇಲ್ಲ, ಕಂಪ್ಲೀಟ್ ಅದು ಭೂಮಿಗೆ ಕೊಡ್ತಾ ಇರ್ತದೆ. ಅದನ್ನು ಕೂಡ ಒಂದು 250 ಬಿದಿರನ್ನು ನಾನು ನನ್ನ ಕಾಂಪೌಂಡ್ ನನ್ನ ಫುಲ್ ಬಾರ್ಡ್ರಿಗೆ ನಾನು ಹಾಕಿದ್ದೀನಿ. ಅದು ಕೂಡ ಈಗ ಒಳ್ಳೆ ಗ್ರೋತಲ್ಲಿದೆ. ನಾನೊಂದು ಕಾರ್ಬನ್ ಕ್ರೆಡಿಟ್ ಸೊಸೈಟಿಯಲ್ಲಿ ಕೂಡ ವರ್ಕ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಕೂಡ ಕೃಷಿಕರಿಗೆ ದುಡ್ಡು ಬರುವಂಥ ಡೈರೆಕ್ಟ್ ಸ್ವಿಸ್ ಬ್ಯಾಂಕಿನಲ್ಲಿ ದುಡ್ಡು ಬರುವಂಥ ಒಂದು ವ್ಯವಸ್ಥೆ ಇದೆ ಕಾರ್ಬನ್ ಎಕ್ಸ್ಚೇಂಜಿಂದ.
1: ಈಗ ಜೀವಾಮೃತ ಕೊಡುದು ಒಂದು ಮಳೆ ನಿಂತ ನಂತರ ಯಾವಾಗ ನೀವು ಆರಂಭಿಸ್ತೀರಿ ಮತ್ತೆ ಎಷ್ಟು ದಿವಸಗಳಿಗೆ ಒಮ್ಮೆ ಕೊಡಬೇಕಾಗತ್ತೆ?
0: ಜೀವಾಮೃತವನ್ನು ನಾವು ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ ಶುರುವಿಗೆ ನಮ್ಗೆ ಏನಿರ್ತದೆ ಅಂದ್ರೆ ಆ ಮಣ್ಣಲ್ಲಿ ಏನೇ ಇರುವುದಿಲ್ಲ, ವರ್ಷಕ್ಕೆ 6 ಸಲ ಕೊಡಬಹುದು. ಅದು ನಾವು 1 ವರ್ಷ 6 ಸಲ ಕೊಟ್ಟರೆ ಮತ್ತಿನ ವರ್ಷ 5 ಮಾಡಬಹುದು, ಮತ್ತಿನ ವರ್ಷ 4. ನಾನು ಆ ಥರ ಮಾಡಿಕೊಂಡು ಇವಾಗ ನಾನು 2 ಸಲ 3 ಸಲ ಕೊಡುದು ಅಷ್ಟೇ. ಈಗ 4ನೇ ವರ್ಷದಿಂದ ನಾನು ಇನ್ನಿಂಗ್ ನೆಕ್ಸ್ಟ್ ನಾನು ಕೊಡ್ಲಿಕ್ಕೆ ಇಲ್ಲ ಅಂತ ಇದೆ. ಯಾವಾಗ ಗೊತ್ತಾ, ಒಂದು 5 ವರ್ಷ ನಾನು ಕಂಟಿನ್ಯೂಸ್ ಈ ಥರ ಕೊಟ್ಟರೆ ಮತ್ತೆ ನಮಗೆ ನ್ಯಾಚುರಲ್ ಅಂದರೆ ನ್ಯಾಚುರಲ್, ಅದು ಕಾಡು ಥರ ಇರುತ್ತೆ, ಅಲ್ಲಿ ಮೈಕ್ರೋಬ್ಸ್ ತನ್ನಷ್ಟಕ್ಕೆ ಡೆವಲಪ್ ಆಗುತ್ತೆ,
1: ಅದುವೇ ಸಂರಕ್ಷಿಸ್ತದೆ.
0: ಆ ಸಸಿಗಳಲ್ಲಿ ಇರುವಂಥ ಎಲೆಗಳಿದೆ, ಎಲೆಗಳಲ್ಲಿ ಶುಗರ್ ಅಂತ ಒಂದು ಬರುತ್ತೆ. ಸೊ ಆ ಶುಗರನ್ನು ಅದು ಮೇಂಟೈನ್ ಮಾಡಿಕೊಂಡು ಅದಕ್ಕೆ ಬೇಕಾದಷ್ಟು ತಕ್ಕೊಂಡು ಬಾಕಿರೋದನ್ನು ಎಲೆಗಳಲ್ಲಿ ಅದು ಸೇಫ್ ಮಾಡುತ್ತೆ. ಅದು ಎಲೆಗಳಲ್ಲಿ ಶೇಖರಣೆ ಮಾಡಿ ಆ ಎಲೆ ಅದು ಪ್ರಾಯ ಆಗುವಾಗ ಕೆಳಗೆ ಬೀಳ್ತದೆ. ಆ ಬಿದ್ದ ಎಲೆಗಳು ಮಣ್ಣಿಗೆ ಸೇರುವಾಗ ನಮ್ಮ ಸೂಕ್ಷ್ಮಾಣುಗಳಿಗೆ ತಿನ್ನಲಿಕ್ಕೆ ಬೇಕಾಗುವಂಥ ಅಷ್ಟು ಶುಗರ್ ಆಗಲಿ ಯಾವುದೇ ವಿಟಮಿನ್ಸ್ ಆಗಲಿ ಆ ಎಲೆಗಳಲ್ಲಿ ಇರುತ್ತೆ. ಆ ಎಲೆಗಳನ್ನು ತಿಂದು ನಂತರ ಅದು ಕಾಡು ಥರ ಆಗಿ ಆ ಮೇಲ್ಮಣ್ಣು ಒಳ್ಳೆ ಫರ್ಟಿಲಿಟಿ ಆಗಿ ಬರುತ್ತೆ. ಆವಾಗ ನಮಗೆ ಯಾವುದೇ ಒಂದು ಅದಕ್ಕೆ ಇನ್ವೆಸ್ಟ್ಮೆಂಟ್ ಇಲ್ಲದೆ ಯಾವಾಗ ನಾವು 3-4 ವರ್ಷ ಅಥವಾ 5 ವರ್ಷ ನಾವು ಅದನ್ನು ನೋಡಿದೆಯೋ ಮತ್ತೆ ಅದು ನಮ್ಮನ್ನು ನೋಡ್ಕೊಳ್ತದೆ. ಏನು ಖರ್ಚು ಇಲ್ಲದೆ ನಮ್ಮನ್ನು ನೋಡ್ಕೊಳ್ತದೆ. ಕೊಯ್ಯುವ ಖರ್ಚು, ವ್ಯಾಲ್ಯೂಡಿಷನ್ ಮಾಡುವ ಖರ್ಚು ಮಾತ್ರ ನಮಗೆ ಬರುತ್ತೆ. ಆವಾಗ ನಾವು ಒಳ್ಳೆ ಒಂದು ಇನ್ಕಮ್ ಹೋಲ್ಡರ್ ಆಗಿ ಬರ್ತೀವಿ, ವೈಟ್ ಕಾಲರ್ ಜಾಬ್ ಆಗಿ ಬರುತ್ತೆ. ಮುಂದಿನ ಜನರೇಷನ್ ಇದನ್ನು ಅಳವಡಿಸಿಕೊಂಡ್ರೆ, ಮುಂದಿನ ಜನರೇಷನ್ಗೆ ತಿಳಿಯಪಡಿಸಿದರೆ ಎಲ್ಲ ಮಕ್ಕಳು ಕೂಡ, ಎಲ್ಲ ಮನೆಯಲ್ಲಿ ಎಲ್ಲ ಮಕ್ಕಳು ಕೂಡ ಕೃಷಿ ಮಾಡಲಿಕ್ಕೆ ಮುಂದೆ ಬರ್ತಾರೆ. ಇದುವೇ ನಮ್ಮ ಉದ್ದೇಶ. ಮುಂದಿನ ಜನರೇಷನ್ ಬರಲಿಲ್ಲ ಅಂದರೆ ಮುಂದೆ ಊಟ ಮಾಡಲಿಕ್ಕೆ ಕೂಡ ಅಕ್ಕಿ ಇರಲಿಕ್ಕಿಲ್ಲ ಅಂತ ಒಂದು ಸಿಚುವೇಶನ್ ಬರ್ತಾ ಇದೆ. ಎಲ್ಲರೂ ಜಾಬ್ ಜಾಬ್ ಅಂತ ದುಡ್ಡಿಗೆ ಬೇಕಾಗಿ ಹೊರಗೆ ಹೋಗ್ತಾ ಇದ್ದಾರೆ. ಅವರನ್ನು ನಿಲ್ಲಿಸಲಿಕ್ಕೆ ಬೇಕಾಗಿ ನಾವು ನ್ಯಾಚುರಲ್ ಫಾರ್ಮಿಂಗನ್ನು ಕೇರಳಕ್ಕೆ ತಂದಿದ್ದೀವಿ. ಇದೇ ರೀತಿ ಎಲ್ಲ ಇಂಡಿಯಾದಲ್ಲಿ ಅದು ಪಸರಿಸಲಿ ಅಂತೇಳಿ ನಮ್ಮದೊಂದು ಆಶಯ.
1: ನೀವು ಇಷ್ಟು ದೊಡ್ಡ ಮಟ್ಟದ ಸಾವಯವ ಕೃಷಿಯನ್ನು ಮಾಡ್ತೀರಿ ಅಂತ ಹೇಳ್ಬೋದು. ನೀವು ಸರ್ಕಾರದಿಂದ ನಿಯೋಜಿತವಾಗಿರುವಂತಹ ಯಾವುದಾದರೂ ಸಂಘ ಸಂಸ್ಥೆಗಳ ಒಂದು ಸಂಬಂಧವನ್ನು ಪಡ್ಕೊಂಡಿದ್ದೀರಾ? ಯೋಜನೆಗಳನ್ನಾಗಲಿ ಸವಲತ್ತುಗಳನ್ನು ನೀವು ಯಾವ ರೀತಿ ನಬಾರ್ಡ್ ಆಗಲಿ ಇದೆಲ್ಲ ಹೇಳಿದ್ರಲ್ಲ, ಇದನ್ನು ಯಾವ ರೀತಿ ನೀವು ಅದನ್ನು ಮ್ಯಾನೇಜ್ ಮಾಡ್ತೀರಿ, ಯಾವ ರೀತಿ ಆ ಸವಲತ್ತುಗಳನ್ನೆಲ್ಲ ಉಪಯೋಗಿಸ್ತೀರಿ ಅಥವಾ ಜನರಿಗೆ ಒಂದು ತಲುಪಿಸ್ತೀರಿ, ಇದರ ಬಗ್ಗೆ ಹೇಳಿ.
0: ನಾನು ಸಾಧಾರಣ ಒಂದು 35-36 ವರ್ಷ ಆಯಿತು. ಬೆಳಗ್ಗೆ 4 ಗಂಟೆಗೆ ಹೇಳ್ತೀನಿ ನಾನು, ರಾತ್ರಿ 1.5 ಗಂಟೆವರೆಗೆ ನಮ್ಮದು ಎಷ್ಟು ಕೆಲಸ ಸಾಧ್ಯ ಉಂಟು ಅಷ್ಟು ಕೆಲಸ ನಾವು ಮಾಡ್ತಾ ಇರ್ತೀವಿ. ರಾತ್ರಿ ಆದ ನಂತರ ನಮ್ದು ಅಕೌಂಟಿಂಗ್ಸ್ ಇರುತ್ತೆ, ಅವತ್ತಿನ ಅಕೌಂಟಿಂಗ್ಸ್ ಅವತ್ತೇ ಕ್ಲೋಸ್ ಮಾಡ್ತೀವಿ.

0: ಅದು ವೆರಿ ಇಂಪಾರ್ಟೆಂಟ್. ಯಾಕಂದರೆ ನಾಳೆಗೆ ಯಾವುದನ್ನು ಇಡಬಾರ್ದು, ಅದು ಹಾಳಾಗತ್ತೆ. ಅದರ ಒಟ್ಟಿಗೆ ನಾನೇನು ಮಾಡ್ತೀನಿ ಅಂದರೆ ವೆಲ್ಫೇರ್ ಕಮಿಟಿಗಳಲ್ಲಿ ಇದ್ದೀನಿ, ಇಲ್ಲಿ ಸ್ಕೂಲಲ್ಲಿ ಮತ್ತು ಅಂಗನವಾಡಿಗಳಲ್ಲಿ ವೆಲ್ಫೇರ್ ಕಮಿಟಿಯಲ್ಲಿ ಇದ್ದೀನಿ, ಮತ್ತು ಅದರೊಟ್ಟಿಗೆ ಮ್ಯಾನೇಜ್ಮೆಂಟ್ ಕಮಿಟಿಯಲ್ಲಿ ಕೂಡ ಇದ್ದೀನಿ ನಾನು, ಅದರಲ್ಲಿ ವರ್ಕ್ ಮಾಡ್ತಾ ಇರ್ತೀನಿ. ಮತ್ತು BPKP ಪದ್ಧತಿ ಅಂತ ಇದೆ, ಅದರಲ್ಲಿ CRP ಆಗಿ ವರ್ಕ್ ಮಾಡ್ತಾ ಇದ್ದೀನಿ. CRP ಅಂದರೆ ಕಮ್ಯುನಿಟಿ ರಿಸೋರ್ಸ್ ಪರ್ಸನ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಮೇರಾ ಗೌರವ ಅಂತ CPCRA ಇದೆ, ಅದು ಮೊದಲಿತ್ತು, 3 ವರ್ಷ ಅದನ್ನು ಇಂಪ್ಲಿಮೆಂಟೇಷನ್ ಮಾಡಿದ್ದು, ಇವಾಗಲೂ ಇದೆ ಅದು. ಬಟ್ ಅದು ಅಗತ್ಯ ಇದ್ದಲ್ಲಿ ಮಾತ್ರ ಯೂಸ್ ಮಾಡ್ತೀವಿ ಅಷ್ಟೇ. ಈಗ ಅದರಲ್ಲಿ ನಾನು ಕೋಆರ್ಡಿನೇಟರ್ ಆಗಿ ಕಾಸರಗೋಡು ಜಿಲ್ಲೆಗೆ ಕೋಆರ್ಡಿನೇಟರ್ ಆಗಿ ನಾನು ವರ್ಕ್ ಮಾಡಿದ್ದೀನಿ. ವರ್ಕ್ ಮಾಡಿ ನಾನು ಕೃಷಿಕರಲ್ಲಿಗೆ ಅದನ್ನು ತಲುಪಿಸುವಂಥ ವ್ಯವಸ್ಥೆ, ಎಷ್ಟೋ ಒಂದು 250-300 ಜನಗಳ ಮನೆಗಳಿಗೆ ಹೋಗಿ ಅಲ್ಲಿ ಅವರಿಗೆ ಬರುವಂಥ ಪ್ರಾಬ್ಲಮ್ಗಳನ್ನ ಸೈಂಟಿಸ್ಟ್ಗಳ ಮುಖಾಂತರ ಸಾಲ್ವ್ ಮಾಡಿಸಿ ಅವರ ಜಾಗವೇ ಬಿಟ್ಟು ಹೋಗುವ ಸ್ಥಿತಿ ಕೂಡ ಬಂದವರು ಇದ್ದಾರೆ. ನಾನೊಂದು ಉದಾಹರಣೆಗೆ ಹೇಳ್ತೀನಿ, ಒಬ್ಬರು ಬಾಳೆನಟ್ಟಿದ್ರು, ಒಬ್ಬರು ರಿಟೈರ್ಡ್ ಮಾಸ್ಟರ್, ಅವರಿಗೆ ಪಾಲಲ್ಲಿ ಬಂದಂಥ ಸ್ಥಳದಲ್ಲಿ ಬಾಳೆನಟ್ಟಿದ್ರು, ಅದು ಬಾಳೆನಟ್ಟದ್ದು ಫುಲ್ ಅರಸಿನ ಆಯಿತು. ಅರಸಿನ ಆಗುವಾಗ ಅಲ್ಲಿಗೆ ಹಾಲು ಕೊಂಡೋಗುವಂಥ ಜನ ವಿಶ್ವೇಶ್ವರ ಅಂತ ಇದ್ದಾರೆ, ಅವರು ಹಾಲು ಕೊಂಡೋಗುವಾಗ ಅವರು ಹೇಳಿದರು, ನಾನು ಈ ಬಾಳೆನೆಲ್ಲ ಕಡಿದು ನಾನು ಎಲ್ಲಿಯಾದರೂ ಮಕ್ಕಳಿರುವಲ್ಲಿ ಹೋಗಿ ಸೆಟ್ಲ್ ಆಗ್ತೀನಿ, ಈ ಜಾಗವನ್ನೇ ಸೇಲ್ ಮಾಡ್ತೀನಿ, ಬೇಡವಿಲ್ಲ ಆಯಿತು ನಂಗೆ ಈ ಕೃಷಿ ಹೇಳುವಂಥ ಸ್ಥಿತಿಗೆ ಮುಟ್ಟಿದ್ರು. ಆಗ ಅವರು ಹೇಳಿದರು, ಶಿವಪ್ರಸಾದನ್ನು ಕಾಂಟ್ಯಾಕ್ಟ್ ಆಗಿ ಅಂತ ಹೇಳಿದರು. ಸೊ ನನ್ನನ್ನು ಕಾಂಟ್ಯಾಕ್ಟ್ ಆದರು, ನಾನು ಸೈಂಟಿಸ್ಟ್ಗಳನ್ನು ಕರ್ಕೊಂಡು ಅಲ್ಲಿ ಹೋದೆ, ಅವರಿಗೆ ಅಂದ ಪ್ರಾಬ್ಲಮನ್ನು ಸಾಲ್ವ್ ಮಾಡಿದೆ, ಅಲ್ಲಿ ಒಂದು ಮೀಟಿಂಗ್ ಥರ ಮಾಡಿಕೊಂಡು ಅವರಿಗೆ ಅವರು ಏನು ಹಾಕಬೇಕು, ಏನು ಮಾಡಬೇಕು ಅಂತ ಹೇಳೋದನ್ನು ತಿಳಿಸಿಕೊಟ್ಟು 15 ದಿವಸದಲ್ಲಿ ಅವರ ಬಾಳೆ ಕೃಷಿ ಫುಲ್ ಹಸಿರು ಬಣ್ಣಕ್ಕೆ ತಿರುಗುವಂಥ ವ್ಯವಸ್ಥೆಯನ್ನು ಮಾಡಿ ಅದನ್ನು ಕಂಪ್ಲೀಟ್ ಅವರು ಈವಾಗ ಕೂಡ ಅಲ್ಲಿ ಕೃಷಿ ಮಾಡಿಕೊಂಡು ಒಳ್ಳೆ ಜೀವನ ಮಾಡ್ತಾ ಇದ್ದಾರೆ. ಅಂಥ ಒಂದು ಸಿಚುವೇಶನನ್ನು ನಾನು ಊರಲ್ಲಿ ಮ್ಯಾಕ್ಸಿಮಮ್ ಕ್ರಿಯೇಟ್ ಮಾಡಿದ್ದೀನಿ. ಮತ್ತು ನಾನು ಕಾಸರಗೋಡು ಡ್ವಾರ್ಫ್ ಕನ್ಸರ್ವೇಷನ್ ಸೊಸೈಟಿ ಅಂತ ಇದೆ, ಅದರಲ್ಲಿ ಟ್ರೆಷರರು ಆರ್ಗನೈಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನ್ಯಾಚುರಲ್ ಮಿಷನ್ ಫಾರ್ ನ್ಯಾಚುರಲ್ ಫಾರ್ಮಿಂಗ್ ಅಂತ ಇದೆ, ಅದರಲ್ಲಿ ನಾನು ಕಾಸರಗೋಡು ಜಿಲ್ಲೆಗೆ ಫಾರ್ಮರ್ಸ್ ಮಾಸ್ಟರ್ ಟ್ರೈನರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಅದಕ್ಕೆ ನಮಗೆ ಕೇರಳ ಗೌರ್ಮೆಂಟ್ ನಮಗೆ ಅಪ್ರೂವಲ್ ಕೊಟ್ಟಿದೆ. ಹಾಗೆ ಮತ್ತೆ ನಾನು ಜೇನು ಕೃಷಿ ಮಾಡ್ತಾ ಇದ್ದೀನಿ. ಆ ಜೇನು ಕೃಷಿಯಲ್ಲಿ ನಾನು, ಜೇನು ಕೃಷಿ ಅಂದರೆ ತಿರುವನಂತಪುರದಲ್ಲಿ ಅದರದ್ದು ಯೂನಿಯನ್ ಇದೆ, ಆ ಯೂನಿಯನಲ್ಲಿ ಮೆಂಬರ್ ಆಗಿದ್ದೀನಿ. ಅವರಾಗಿ ನನ್ನನ್ನು ಕರ್ಕೊಂಡು ಹೋಗಿ ಮೆಂಬರ್ ಮಾಡಿಸಿದ್ದು, ನಾನಾಗಿ ಹೋದಲ್ಲ, ಯಾವುದಕ್ಕೂ ಕೂಡ ನಾನಾಗಿ ಎಂಟ್ರಿ ಆಗಿಲ್ಲ. ಎಲ್ಲರೂ ಒಂದೊಂದು ಆಫೀಸರ್ಸ್ ಬರ್ತಾರೆ, ನನ್ನ ಹತ್ರ ಬರ್ತಾರೆ, ನನ್ನ ಹತ್ರ ತಗೊಳ್ತಾರೆ, ನನ್ನನ್ನು ಅದರೊಳಗೆ ಏನೋ ಯಾವುದರಲ್ಲಿ ಒಂದರಲ್ಲಿ ಇನ್ವಾಲ್ವ್ ಮಾಡಿಸ್ತಾರೆ, ನನಗೆ ಆಗುವಷ್ಟು ಮ್ಯಾಕ್ಸಿಮಮ್ ಕೆಲಸ ನಾನು ಮಾಡ್ತೀನಿ. ಈ ಕೃಷಿಕರದ್ದು ತುಂಬ ಸಾವಯವ ಪ್ರಾಡಕ್ಟ್ ಇರುತ್ತೆ, ಅದಕ್ಕೆ ಬೇಕಾಗಿ ನಾನು ಕಾಸರಗೋಡು ಜಿಲ್ಲೆ ಕಾಸರಗೋಡು ಪೇಟೆಯಲ್ಲಿ ಒಂದು ಇಕೋ ಶಾಪಲ್ಲಿ ನಾನು ಡೈರೆಕ್ಟರ್ ಬೋರ್ಡಲ್ಲಿ ಇದ್ದೀನಿ. ಅದೇ ಥರ ಬದಿಡಕನ ಪಂಚಾಯತ್, ನಮ್ಮದು ಪಂಚಾಯತ್, ಆ ಪಂಚಾಯತಲ್ಲಿ ಕೂಡ ನಾನು ಇಕೋ ಶಾಪನ್ನು ನಡೆಸ್ತಾ ಇದ್ದೀನಿ. ಹಾಗೆ ಎರಡು ಕಡೆ ಇಕೋ ಶಾಪ್ ಇದೆ, ಅದು ಬೆಸ್ಟ್ ಟು ಈಟ್ ಅಂತ. ಅದರಲ್ಲಿ ನಿಮಗೆ ಕೆಮಿಕಲ್ ಲೆಸ್ ಆಹಾರಗಳನ್ನು, ಅಂದರೆ ತರಕಾರಿಗಳು, ಅಕ್ಕಿಗಳು ಅಂಥದ್ದೆಲ್ಲ ತುಂಬ ಜೇನು. ಈಗ ನನ್ನ ಹತ್ರ ನಬಾಡತ್ರು ನಾನು ತುಂಬ ಜನರಿಗೆ ಜೇನು ಕೃಷಿ ಮಾಡಲಿಕ್ಕೆ ಬೇಕಾಗಿ ಹೆಲ್ಪ್ ಮಾಡಿದ್ದೀನಿ. ಒಂದು 20 ಜನ ಬಂದಿದ್ದಾರೆ ನನ್ನ ಹತ್ರ, ಅವರಿಗೆ ನಾನು 25 ಪೆಟ್ಟಿಗೆ ಥರ ಕೊಡಿಸುವಂಥ ವ್ಯವಸ್ಥೆ ಮಾಡಿದ್ದೇನೆ. ಅದಕ್ಕೆ ನಬಾರ್ಡಿಂದ ಸಬ್ಸಿಡಿಯೂ ಸಿಕ್ಕಿದೆ, ಅದರೊಟ್ಟಿಗೆ ಕೇರಳ ಬ್ಯಾಂಕಲ್ಲಿ ಲೋನು ತೆಗೆಸಿಕೊಟ್ಟಿದ್ದೀನಿ ಸಣ್ಣ ಪರ್ಸೆಂಟೇಜಿಗೆ. 3 ವರ್ಷಕ್ಕೆ ಲೋನ್ ತೆಗೆದುಕೊಟ್ಟಿದ್ದೀನಿ, ಆ 3 ವರ್ಷ ತೆಗೆದಂಥ ಲೋನನ್ನು ಅವರು ಕ್ಲಿಯರ್ ಮಾಡಿದ್ದಾರೆ, ಎಲ್ಲರೂ ಕೂಡ ಸಬ್ಸಿಡಿಯನ್ನು ಪಡ್ಕೊಂಡಿದ್ದಾರೆ, ಈಗ ಜೇನು ಕೃಷಿಯನ್ನು ಮಾಡ್ತಾ ಇದ್ದಾರೆ.
1: ಈಗ ನ್ಯಾಚುರಲ್ ಫಾರ್ಮಿಂಗಲ್ಲಿ ಯಾವ ರೀತಿ ಜೇನು ಕೃಷಿ ಮಾಡ್ತೀರಿ, ಅದರ ಬಗ್ಗೆ ಹೇಳಿ ಸರ್.
0: ಜೇನು ಕೃಷಿ ಮಾಡಿದಲ್ಲಿ ನಮಗೆ ಪರಾಗಸ್ಪರ್ಶ, ನಮ್ಮ ತೋಟದಲ್ಲಿ, ಈಗ ನನ್ನ ತೆಂಗಿನ ತೋಟದಲ್ಲಿ 300-400 ಕೊಯ್ತಾ ಇದ್ದ ಸ್ಥಳದಲ್ಲಿ ನಾನು 1200 ಕೊಯ್ತಾ ಇದ್ದೀನಿ ಒಮ್ಮೆ ಕೊಯ್ಯುವಾಗ. ಅಷ್ಟು ನನಗೆ ಜೇನು ಕೃಷಿಯಲ್ಲಿ ವೃದ್ಧಿಯಾಗಿದೆ. ನನ್ನ ಹತ್ರ ದೊಡ್ಡ ಜೇನು ಪೆಟ್ಟಿಗೆ ಅಂದರೆ ಅದು ಕುಟ್ಟುತ್ತದೆ ಆ ಥರ ಜೇನು ಪೆಟ್ಟಿಗೆ ಇದೆ. ನನ್ನ ವಾಟರ್ಶೆಡ್ ಏರಿಯಾದಲ್ಲೂ ಇದೆ, 1550 ಹೆಕ್ಟೇರ್ ಪ್ರದೇಶವನ್ನು ನಾನು ನೋಡ್ತಾ ಇದ್ದೀನಿ, ಆ ವಾಟರ್ಶೆಡ್ ಏರಿಯಾದಲ್ಲೂ ಇದೆ. ಮತ್ತು ನಮ್ಮ ಹತ್ರ ಸಣ್ಣ ಜೇನು ಮೊಜಂಟಿ ಅಂತ ಹೇಳ್ತೀವಿ ಅದನ್ನು, ಅದು ನನ್ನ ಹತ್ರ 48 ಬಾಕ್ಸ್ ಈಗ ಆಲ್ರೆಡಿ ಇದೆ. ನಾನು ಅದಕ್ಕೆ ಒಳ್ಳೆ ರೇಟ್ ಇದೆ, ನಾನು ಈಚೆ ಜೇನನ್ನು 600 ರೂಪಾಯಿಗೆ ಸೇಲ್ ಮಾಡ್ತೀನಿ ಪೆಟ್ಟಿಗೆ ಜೇನನ್ನು. ಮೊಜಂಟಿ ಜೇನನ್ನು 2500 ರೂಪಾಯಿಗೆ ಪರ್ ಕಿಲೋ ನಾನು ಸೇಲ್ ಮಾಡ್ತೀನಿ. ಒಂದು ಬಾಕ್ಸಲ್ಲಿ ನನಗೆ 400-600 ml ವರೆಗೆ ಬರುತ್ತೆ. ಅದು ನನ್ನ ಹತ್ರ 48 ಬಾಕ್ಸ್ ಇದೆ. ಅಂಥ ಬಾಕ್ಸಲ್ಲಿ ನಾನು ವರ್ಷಕ್ಕೊಮ್ಮೆ ತೆಗೆಯೋದದು ಮೊಜಂಟಿ ಜೇನನ್ನು. ಅದು ಫುಲ್ ನಮ್ಮ ಟೇಬಲ್ ಮೇಲೆ ಇತ್ತಂತಾದರೆ ಆರೋಗ್ಯವನ್ನು ಸಂರಕ್ಷಿಸಲಿಕ್ಕೆ ಅದೊಂದು ದೊಡ್ಡ ಮೆಥಡ್. ಅಂದರೆ ಈ ಸಣ್ಣ ಜೇನಿದೆ ಅಲ್ಲ, ಅದು ನಿಮಗೆ ಸಣ್ಣ ಸಣ್ಣ ಯಾವುದು ವೈದ್ಯಕೀಯ ಸಸ್ಯಗಳಿದೆಯಾ ಅವುಗಳ ಹೂಗಳಿಂದ ಎಲ್ಲ ಪರಾಗಗಳನ್ನು ತಗೊಂಡು ಬಂದು ಮಾಡುವಂಥ ಜೇನು. ಅದರೊಟ್ಟಿಗೆ ಅದು ನಾಚಿಕೆ ಮುಳ್ಳು ಅಂತ ಇದೆ. ನಾಚಿಕೆ ಮುಳ್ಳು ಸಮೂಲ ನಮಗೆ ಆರೋಗ್ಯ ವೃದ್ಧಿಗೆ ಇರುವಂಥ ದೊಡ್ಡ ಒಂದು ಸಸ್ಯ. ಅದು ದೊಡ್ಡ ಹುಳ ಹೋಗುವುದೆಲ್ಲ ದೊಡ್ಡ ದೊಡ್ಡ ತಿರಿಗಳಿಗೆ ಮತ್ತು ದೊಡ್ಡ ದೊಡ್ಡ ಹೂಗಳಿಗೆ, ತೆಂಗು, ಅಡಿಕೆ ಮತ್ತು ರಬ್ಬರು, ಕಾಡಲ್ಲಿ ಯಾವುದೆಲ್ಲ ಸಸ್ಯಗಳಿದೆಯೋ ಅಂಥ ಸಸ್ಯಗಳಲ್ಲೆಲ್ಲ ಅದು ಹೋಗ್ತದೆ. ಗಾಳಿಮರ ಅಂತ ಇದೆ, ಗಾಳಿಮರದಲ್ಲಿ ತಿರಿ ಬರುವಾಗ ಪ್ರತಿ ತಿರಿಯಲ್ಲಿ ಕೂಡ ಅದು ಪರಾಗವನ್ನು ತೆಗೀತಾ ಇದೆ. ಎಲ್ಲಿಯೂ ಸಿಕ್ಕದಿದ್ದರೆ ಗಾಳಿಮರದ ಸೊಪ್ಪಿನ ತಿರಿಯಲ್ಲಿ ಅದಕ್ಕೆ ಪರಾಗ ಸಿಗುತ್ತೆ. ಹಾಗೆ ಅದು ಜೇನು ಮಾಡ್ತಾ ಇರ್ತದೆ. ಎಲ್ಲರ ತುಂಬ ಜನರ ಮನೆಯಲ್ಲಿ ಈಗ ಟೇಬಲ್ ಮೇಲೆ ಬರ್ತಾ ಇದೆ, ಜೇನು ಬರ್ತಾ ಇದೆ. ಹಾಗೆ ಎಲ್ಲರೂ ಅದನ್ನು ಉಪಯೋಗಿಸಿ ಆರೋಗ್ಯವನ್ನು ಸಂರಕ್ಷಿಸಬೇಕು. ಅದೇ ಥರ ಪರಾಗಸ್ಪರ್ಶವನ್ನು ಮಾಡ್ತಾ ಇದೆ, ಅದು ನಮಗೆ ಬೇಕಾದಷ್ಟು ಉತ್ಪತ್ತಿಯನ್ನು ಅದು ಕೊಡ್ತಾ ಇದೆ. ಜೇನು ಕೃಷಿ ನಾವು ಮಾಡ್ತಾ ಇದ್ದೀವಿ, ಅದು ನಮ್ಮಲ್ಲಿ ಈಗ ಆರ್ಗ್ಯಾನಿಕ್ ಮತ್ತು ನ್ಯಾಚುರಲ್ ಫಾರ್ಮ್ ಮಾಡುವವರಿಗೆ ಅದು ಈಸಿ. ಯಾವುದೇ ಕೆಮಿಕಲ್ ಅಥವಾ ವಿಷವನ್ನು, ಯಾವುದೇ ರಾಸಾಯನಿಕ ಗೊಬ್ಬರ ಅಥವಾ ವಿಷವನ್ನು ಹಾಕಿದಲ್ಲಿ

0: ಅವುಗಳು ಸತ್ತೋಗ್ತವೆ. ಅಲ್ಲಿಂದ ಹೋಗಿ ಜೇನು ತಗೊಂಡು ಬಂದರೆ ಅದು ಸತ್ತೋಗ್ತವೆ. ಅವು ಇಲ್ಲಿ ಗೂಡಿಗೆ ಬಂದು ಸ್ವಲ್ಪ ಹೊತ್ತು ಆ ಜೇನನ್ನೆಲ್ಲರಿಗೆ ಸ್ಪ್ರೆಡ್ ಮಾಡಿದ ಕೂಡಲೇ ಆಟೋಮೆಟಿಕ್ಕಾಗಿ ಆ ಪರಾಗ ತಗೊಂಡು ಬಂದರೆ ಸಾಕು, ಎಲ್ಲ ಹುಳುಗಳು ನಾಶ ಆಗ್ತವೆ. ಆದ ಕಾರಣ ನಾವು ಯಾವಾಗಲೂ ನ್ಯಾಚುರಲ್ ಫಾರ್ಮಿಂಗ್ ಮತ್ತು ಫಾರೆಸ್ಟ್ ಎಲ್ಲಿದೆಯಾ, ಕಾಡುಗಳು ಎಲ್ಲಿದೆಯಾ, ಅಂಥ ಸ್ಥಳಗಳಲ್ಲಿ ನಾವು ಜೇನು ಕೃಷಿಯನ್ನು ಮಾಡಬೇಕು. ಯಾವಾಗ ನಾವು ರಾಸಾಯನಿಕ ಮತ್ತು ವಿಷವನ್ನು ಬಿಡ್ತೀವ ಅಂಥ ಸ್ಥಳದಲ್ಲಿ ಜೇನು ಕೃಷಿ ಮಾಡಿ ಗುಣ ಇಲ್ಲ, ನಷ್ಟ ಅವರಿಗೆ. ಆ ಪೇಡ್ ಬಾಕ್ಸನ್ನು ತಕ್ಕೊಂಡ್ರೆ ನಷ್ಟ. ಅಂಥ ಕೃಷಿ ಮಾಡಬೇಡಿ. ಯಾವಾಗಲೂ ಸಾವಯವವಾಗಿ ನ್ಯಾಚುರಲ್ ಫಾರ್ಮಿಂಗ್ ಮಾಡಿ ಒಂದು ಮಣ್ಣಿನ ಆರೋಗ್ಯವನ್ನು, ಒಂದು ನೀರಿನ ಆರೋಗ್ಯವನ್ನು, ಒಂದು ವಾತಾವರಣದ ಆರೋಗ್ಯವನ್ನು ಕಾಪಾಡಿಕೊಂಡು ನಮ್ಮ ಆರೋಗ್ಯವನ್ನು ಕೂಡ ಕಾಪಾಡಿ ಎಲ್ಲರೂ ನನ್ನ ಥರ ಮೆಡಿಸಿನ್ ಲೆಸ್ ಮನೆಯಾಗಿ ಪರಿವರ್ತನೆ ಆಗಲಿ ಅಂತೇಳಿ ನಾನು ಆಶಿಸ್ತೇನೆ.
1: ಈಗ ಸಾಮಾನ್ಯ ಎಲ್ಲರಿಗೂ ಇರೋದು 24 ಗಂಟೆ, ಇಷ್ಟೆಲ್ಲ ನೀವು ಕೃಷಿ ಕೃಷಿಯೇತರ ಚಟುವಟಿಕೆಗಳಲ್ಲೆಲ್ಲ ಯಾವ ರೀತಿ ಸಮಯವನ್ನು ಹೊಂದಿಸಿಕೊಳ್ತೀರಿ? ಅದೇ ರೀತಿ ನಿಮ್ಮ ಒಂದು ತೋಟದ ಕೃಷಿಗಾಗಲಿ ಅಲ್ಲಿ ಸಹಾಯಕರು ಯಾರಾದರೂ ಇದ್ದಾರಾ, ಹೇಗೆ?
0: ನಮ್ಮಲ್ಲಿ ನಾವು ತೋಟದ ಕಳೆಯನ್ನು ಮಿಷಿನಲ್ಲಿ ತೆಗಿತೀವಿ, ಮತ್ತು ಬಾಕಿ ನಮಗೆ ತೋಟದಲ್ಲಿ ಅಡಿಕೆ ಹೆಕ್ಕಲಿಕ್ಕೆಲ್ಲ ಈಗ 2 ಜನ ಬರ್ತಾ ಇದ್ದಾರೆ, 2 ಜನ ಹೆಂಗಸರು ಇದ್ದಾರೆ. ಹಟ್ಟಿ ಕೆಲಸ ಮತ್ತು ತೋಟದ ಕೆಲಸವನ್ನು ಅವರೇ ನೋಡ್ಕೊಳ್ತಾರೆ. ಅದರೊಟ್ಟಿಗೆ ನನ್ನ ಮನೆಯವರು ಎಲ್ಲರೂ ನನಗೆ ಸಪೋರ್ಟೆಡ್. ನನಗೆ ಅಪ್ಪ ತೀರಿ ಹೋಗಿದ್ದಾರೆ 2016, ಅಮ್ಮ ಇದ್ದಾರೆ, ಅಮ್ಮನಿಗೆ 76 ವರ್ಷ ಪ್ರಾಯ ಆಯಿತು. ಅಮ್ಮನಿಗೆ ಕೂಡ ಯಾವುದೇ ಮೆಡಿಸಿನ್ ಇಲ್ಲ. ಯಾವಳು ಕಾಸರಗೋಡು ಡಾರ್ಫ್ ಅಂದರೆ ಯಾವುದೇ ಊರ ತಳಿಯ ಹಾಲನ್ನು ಕುಡ್ಕೊಂಡು ಆ ದನಗಳನ್ನು ನಾವು ಹತ್ರ ಹೋಗಿ ಮಾತಾಡಿಸ್ಕೊಂಡು ಇದ್ದರೆ ನಮಗೆ ಆರೋಗ್ಯ ವೃದ್ಧಿ ಆಗುತ್ತೆ ಹೇಳೋದಕ್ಕೆ 100ಕ್ಕೆ 100 ನಾನು ಉದಾಹರಣೆ. ಮತ್ತು ನನ್ನ ಮಕ್ಕಳು ಕೂಡ ಹಾಗೆ, ನನಗೆ 2 ಜನ ಗಂಡು ಮಕ್ಕಳು, ಅವರು ಎಲ್ಲೆಲ್ಲೋ ಕೆಲಸ ಮಾಡ್ಕೊಂಡಿದ್ರು ಕೂಡ ಮನೆಗೆ ಬಂದರೆ ಕೂಡಲೇ ಅವರು ಎಲ್ಲ ಪ್ಲಾಟಿಗೆ ಹೋಗ್ತಾರೆ, ಕೆಲಸ ಮಾಡ್ಕೊಳ್ತಾರೆ. ಮತ್ತು ನನ್ನ ಮಿಸ್ಸಸ್ ಕೂಡ ಫುಲ್ ಸಪೋರ್ಟ್, ವಿದ್ಯಾ ಸರಸ್ವತಿ ಅಂತ, ಕೆಲಸದವ್ರು ಬಂದರೆ ನೋಡ್ಕೊಳ್ತಾಳೆ. ಅದರ ಎಡೆಯಲ್ಲಿ ನಾವು ಈ ನಾನು ಹೊರಗೆ ಹೋಗಿ ಎಲ್ಲ ಫೀಲ್ಡಲ್ಲಿ ಕೂಡ ಯಾವಾಗ ಯಾರು ಕರೆದ್ರೂ ಕೂಡ ನಾನು ಅಲ್ಲಿ ಪ್ರತ್ಯಕ್ಷ ಆಗ್ತೀನಿ, ಆ ಸ್ಥಳದಲ್ಲಿ ಹೋಗಿ ಬೇಕಾದ ಕೆಲಸ ಮಾಡ್ತೀನಿ, ಕೃಷಿಕರಿಗೆ ಸಪೋರ್ಟ್ ಮಾಡ್ತೀನಿ. ನನಗೆ ನಬಾರ್ಡ್ ಇದಕ್ಕೆ ಫುಲ್ ಸಪೋರ್ಟ್ ಮಾಡ್ತಾ ಇದೆ. ನಬಾರ್ಡ್ ಬರ್ಡ್ ಆಫೀಸ್ ಅಂತ ಇದೆ ಮಂಗಳೂರಲ್ಲಿ, ಅಂದರೆ ಅದು ಬ್ಯಾಂಕರ್ಸ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್. ಅಲ್ಲಿಂದ ಒಂದು 17 ಸಲ ನಮ್ಮಲ್ಲಿಗೆ ಬಂದು ಹೋದರು, ತುಂಬ ಜನ ಆಲ್ ಇಂಡಿಯಾದಿಂದ ಎಷ್ಟೆಷ್ಟೋ ಆಫೀಸರ್ಸ್ ಬಂದು ಹೋದರು. ಕೃಷಿ ಇಲಾಖೆಯಿಂದ ಕೂಡ ತಿರುವನಂತಪುರದಿಂದ ಕಾಸರಗೋಡುವರೆ ಇರುವಷ್ಟು ಆಫೀಸರ್ಸ್ ಬಂದು ಮನೆಗೆ ಬಂದು ವಿಸಿಟ್ ಕೊಟ್ಟು ಹೋದರು. CPCRI KVKಯಲ್ಲಿ ನಾನು ಸಕ್ರಿಯ ಕಾರ್ಯಕರ್ತ, ಅವರು ಕೂಡ ಎಲ್ಲರೂ ಸೈಂಟಿಸ್ಟ್ಗಳೆಲ್ಲರೂ ನಮ್ಮ ಮನೆಗೆ ಬರ್ತಾ ಇರ್ತಾರೆ. ಮತ್ತು ನಮ್ಮಲ್ಲಿ ಪೆಸ್ಟಿಸೈಡ್ಗೆ ಇನ್ನೂ ತುಂಬ, ಪೆಸ್ಟಿಸೈಡ್ ಅಂದರೆ ಆರ್ಗ್ಯಾನಿಕ್ ಪೆಸ್ಟಿಸೈಡ್ ಮಾಡುವಂಥ ಸಿಸ್ಟಮ್ಸ್ ತುಂಬ ಇದೆ, ಪ್ರಯೋಗಗಳು ತುಂಬ ಇದೆ. ಎಲ್ಲರ ಆರೋಗ್ಯ ವೃದ್ಧಿ ಆಗಬೇಕು.
1: ತುಂಬ ಸಂತೋಷ ಶಿವಪ್ರಸಾದ್ ಅವರೇ. ಯಾರಾದರೂ ಈಗ ನಿಮ್ಮ ಜೊತೆ ಮಾತನಾಡಬೇಕು ಅಂತ ಬಯಸಿದಲ್ಲಿ ನಿಮ್ಮ ನಂಬರನ್ನು ಶೇರ್ ಮಾಡ್ಬೋದಾ?
0: ಖಂಡಿತ. 9539302951 ಇದು ವಾಟ್ಸಪ್ ಇರುವಂಥ ನಂಬರು. ಮತ್ತೊಂದು ನಂಬರ್ ಇದೆ, 70 12 88 06 16.
1: ಸಂತೋಷ ಶಿವಪ್ರಸಾದ್ ಅವರೇ, ಇದುವರೆಗೆ ನಿಮ್ಮ ಸಮಗ್ರ ಕೃಷಿಯ ಸಮಗ್ರ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರಿ. ನಮ್ಮ ಜೊತೆ ಮಾತನಾಡಿದ್ದಕ್ಕೆ ಧನ್ಯವಾದಗಳು.
0: ಧನ್ಯವಾದಗಳು ಮೇಡಮ್.
2: ಶಿವಪ್ರಸಾದ್ ಹೊಸಮನೆ ಅವರ ಸಮಗ್ರ ಕೃಷಿ ಅನುಭವದ ಕುರಿತು ನಡೆಸಿದ ಸಂದರ್ಶನದ ಮುಂದುವರಿದ ಭಾಗವನ್ನು ಕೇಳಿದಿರಿ. ಸಂದರ್ಶಕರು ರಜನಿ ಭಟ್. ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಗಿಯಿತು. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

0: ಡಾಕ್ಟರ್ ಅಗರ್ವಾಲ್ಸ್ ನೇತ್ರ ಮಿತ್ರ, ಕಣ್ಣಿನ ಆರೋಗ್ಯದ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಕೆಂಗಣ್ಣು ಹಾಗೂ ಕಣ್ಣಿನಲ್ಲಿ ನೀರು ಇಳಿಯುವುದು, ಈ ವಿಷಯದ ಕುರಿತಾಗಿ ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್ನ ನೇತ್ರ ತಜ್ಞರಾದ ಡಾಕ್ಟರ್ ಎಂ ವಸಂತ ಪೈಯವರೊಂದಿಗೆ ಸಂದರ್ಶನ ಕೇಳುವಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್, ಕಂಕನಾಡಿ, ಮಂಗಳೂರು.
1: ನಮ್ಮ ಮಂಗಳೂರಿಗೆ ಬಂದಿದೆ ಹೊಸ ಆರೋಗ್ಯ ಸ್ಪರ್ಶ. ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ ಈಗ ನಮ್ಮ ಕರಾವಳಿ ನಗರದಲ್ಲಿ ತೆರೆದಿದೆ. ವಿಶೇಷ ಉದ್ಘಾಟನೆ ಕೊಡುಗೆಯಾಗಿ ಎಲ್ಲರಿಗೂ ಉಚಿತ ಕಣ್ಣಿನ ತಪಾಸಣೆ. ನೀವು ನಂಬಬಹುದಾದ ಕಾಳಜಿಯೊಂದಿಗೆ ಬಂದು ಜಗತ್ತನ್ನು ಹೆಚ್ಚು ಸ್ಪಷ್ಟವಾಗಿ ನೋಡಿ. ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ, ಪಂಪ್ವೆಲ್ ಸರ್ಕಲ್, ಮಂಗಳೂರು. ನಿಮ್ಮ ದೃಷ್ಟಿ ಮುಖ್ಯವಾಗಿದೆ.
0: ಈಗ ಕೇಳಿ ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್ನ ನೇತ್ರ ತಜ್ಞರಾದ ಡಾಕ್ಟರ್ ಎಂ ವಸಂತ ಪೈಯವರೊಂದಿಗೆ ಸಂದರ್ಶನ. ವಿಷಯ ಕೆಂಗಣ್ಣು ಹಾಗೂ ಕಣ್ಣಿನಲ್ಲಿ ನೀರು ಇಳಿಯುವುದು. ಸಂದರ್ಶಕರು ಲತೀಶ್ ಪಾಲ್ದಾನೆ.
2: ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ.
2: ಕೇಳುಗರೆ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್ ಕಂಕನಾಡಿ ಇಲ್ಲಿನ ಡಾಕ್ಟರ್ ಎಂ ವಸಂತ ಪೈ ಅವರು. ಅವರು ಇವತ್ತು ನಮಗೆ ಈ ಕೆಂಗಣ್ಣು ಹಾಗೆಯೇ ಕಣ್ಣಿನಲ್ಲಿ ನೀರು ಬರುವುದರ ಕುರಿತು ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ಡಾಕ್ಟರ್, ಈಗ ಕಳೆದ ಸಂಚಿಕೆಯಲ್ಲಿ ನಾವು ಈ ಕೆಂಗಣ್ಣಿನ ಬಗ್ಗೆ ಮಾತಾಡ್ತಾ ಕಂಜಂಕ್ಟಿವೈಟಿಸ್ ಮತ್ತೆ ಅಲರ್ಜಿಗಳ ಬಗ್ಗೆ ಮಾತಾಡಿದ್ವಿ. ಎರಡು ಕಾರಣಗಳಿಂದ ಕೆಂಗಣ್ಣಾಗುತ್ತೆ ಅಂತ ಹೇಳಿ, ಅದನ್ನ ಹೊರತುಪಡಿಸಿ ಬೇರೆ ಯಾವೆಲ್ಲ ಕಾರಣಗಳಿಂದ ಕೆಂಗಣ್ಣು ಬರುತ್ತೆ?
3: ನೋಡಿ, ಈ ಕಣ್ಣು ಕೆಂಪಾಗೋದು ಇದು ಒಂದು ಕೆಲವು ಸರ್ತಿ ನಾವು ಒಂದು ಇಂಡಿಕೇಟರ್ ಅಂತ ಹೇಳ್ಬೋದು. ಇಂಡಿಕೇಟರ್ ಅಂದ್ರೆ ಬೇರೆ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಅದೊಂದು ಇಂಡಿಕೇಶನ್ ಕೊಡ್ತದೆ ಕಣ್ಣು ಕೆಂಪಾಗಿದೆ. ಸೊ ಈಗ ಕೆಂಗಣ್ಣಿದ್ದು ವಿಷಯ ನಾನು ನಿಮ್ಗೆ ಹೇಳಿದ್ದೇನೆ. ಈಗ ನೆಕ್ಸ್ಟ್ ಅಂತ ಹೇಳಿದ್ರೆ ಕಣ್ಣಿನ ಕರಿಗುಡ್ಡೆಯಲ್ಲಿ ಕೆಲವು ಸರ್ತಿ ಏನಾದರೂ ಇನ್ಫೆಕ್ಷನ್, ಕಣ್ಣಲ್ಲಿ ಅಲ್ಸರ್ ಆದರೆ, ಕಣ್ಣಲ್ಲಿ ಏನಾದರೂ ಬಿದ್ದರೆ, ಈಗ ಕೆಲವರಿಗೆ ತುಂಬ ಜನರಿಗೆ ಹೀಗೆಲ್ಲ ಪ್ರಾಬ್ಲಮ್ಸ್ ಬರ್ತದೆ. ಒಬ್ಬರು ಗ್ರೈಂಡಿಂಗ್ ಮಾಡುವಾಗ ಸಣ್ಣ ಚೂರು ಬೀಳ್ತದೆ. ಇಲೆಕ್ಟ್ರಿಷಿಯನ್ಸ್ ಅವರು ಸಹ ತುಂಬ ಕೆಲವು ಸರ್ತಿ ಗ್ರೈಂಡಿಂಗ್ ಮಾಡುವಾಗ ಕಣ್ಣಿನೊಳಗೆ, ಕಾರ್ಪೆಂಟರ್ಸ್ ಅವರಿಗೆ ವುಡ್ ಕೆಲವು ಸರ್ತಿ ಹೋಗುವ ಚಾನ್ಸ್, ಇದೆಲ್ಲ ಪ್ರಾಬ್ಲಮ್ಸಿಂದ ಕಣ್ಣಿನ ಕರೆಗುಡ್ಡೆಯಲ್ಲಿ ಪ್ರಾಬ್ಲಮ್ಸ್ ಬರ್ತದೆ. ಈ ಪ್ರಾಬ್ಲಮ್ಸ್ ಬರುವಾಗ ಸಹ ಕಣ್ಣು ಸ್ವಲ್ಪ ಕೆಂಪಾಗ್ತದೆ. ಕೆಲವರಿಗೆ ಗೊತ್ತಾಗ್ತದೆ ಏನೋ ಬಿದ್ದಿದೆ ಅಂತ ಹೇಳಿದರೆ, ಅಂದರೆ ಈಗ ಒಂದು ಎಲೆಕ್ಟ್ರಿಷಿಯನ್ ಡ್ರಿಲ್ ಮಾಡೋ ಕಣ್ಣಿನೊಳಗೆ ಬಿದ್ದದವರಿಗೆ ಅರಿವಾಗ್ತದೆ. ಫಸ್ಟ್ ಅವರಿಗೆ ಅಷ್ಟು ಗೊತ್ತಾಗೋದಿಲ್ಲ, ಆದರೆ ಏನಾಗ್ತದೆ ಅಂತ ಹೇಳಿದರೆ ನೆಕ್ಸ್ಟ್ ಡೇ ಇರುವಾಗ ಅವರಿಗೆ ಕಣ್ಣಲ್ಲಿ ನೋವು ತುಂಬ ಸ್ಟಾರ್ಟ್ ಆಗ್ತದೆ. ಇದು ಡಿಪೆಂಡ್ಸ್ ಆನ್ ದ ಸೈಜ್. ಕೆಲವು ಸರ್ತಿ ದೊಡ್ಡ ಬಿದ್ದರೆ ಅದು ತುಂಬ ನೋವಾಗ್ತದೆ, ಇಲ್ಲಾದರೆ ಅಷ್ಟು ಇರುವುದಿಲ್ಲ. ಬಟ್ ಬಂದು ಗೊತ್ತಾಗ್ತದೆ ಅವರಿಗೆ ಕಣ್ಣಲ್ಲಿ ಎಂಥದ ಬಿದ್ದೆ ಅಂತ, ಕೂಡಲೇ ಬರ್ತಾರೆ. ಅದು ಸಹ ನಿಗ್ಲೆಕ್ಟ್ ಮಾಡಬಾರ್ದು. ನಾನು ಹೇಳುವುದಾದರೆ ಒಂದು ಒಳ್ಳೆಯ ಕಡೆಗೆ ಹೋಗಿ ಅದನ್ನು ತೆಗೆಸುವುದು ಸೂಕ್ತ ಅನಿಸ್ತದೆ ನನಗೆ. ಸೊ ಇದೊಂದು ಕಾರ್ನಿಯಾ, ಕಾರ್ನಿಯಾ ಎಲ್ಲ ಕಾರ್ನಿಯಲ್ ಡಿಸೀಸಲ್ಲಿ ಕೆಲವು ಸರ್ತಿ ಮೋಸ್ಟ್ ಆಫ್ ದ ಟೈಮ್ ಇನ್ಫೆಕ್ಟಿವ್ ಕಾರ್ನಿಯಲ್ ಡಿಸೀಸಲ್ಲಿ ಈ ಕಣ್ಣು ಸಹ ಕೆಂಪು ಸಹ ಆಗ್ತದೆ. ಸೊ ಅದು ಜನರಿಗೆ ಅದು ಸಹ ಗೊತ್ತಾಗೋದಿಲ್ಲ. ಅಂಗಡಿಗೆ ಹೋಗಿ ಸ್ಟೀರಾಯ್ಡ್ ಡ್ರಾಪ್ಸ್ ತಗೊಂಡು ಕಣ್ಣಿಗೆ ಹಾಕ್ತಾರೆ. ಕಾರ್ನಿಯಲ್ ಅಲ್ಸರ್ ಆದರೆ ಸ್ಟೀರಾಯ್ಡ್ ಹಾಕಿದರೆ ಇನ್ನೂ ಸಹ ಜಾಸ್ತಿ ಆಗ್ತದೆ, ದೃಷ್ಟಿ ಕಂಪ್ಲೀಟ್ ಹೋಗುವ ಚಾನ್ಸಸ್ ಸಹ ಉಂಟು ಅದರಲ್ಲಿ. ಸೊ ಇದು ಸಹ ತುಂಬ ಜಾಗ್ರತೆ ಇರಬೇಕು ಜನರು. ಮತ್ತು ಕಣ್ಣಿನ ಒಳಗೆ ಹೋಗುವಾಗ ಕಾರ್ನಿಯಾ ಆಯಿತು, ಒಳಗೆ ಐರೀಸ್ ಅಂತ ಇದೆ, ಅಂದರೆ ನಮ್ಮ ಕಣ್ಣಿನ ಈ ಸಣ್ಣ ತೂತು ಉಂಟು ನೋಡಿ, ಆ ಏರಿಯಾ, ಅದಕ್ಕೆ ಇನ್ಫೆಕ್ಷನ್ ಆಗುವ ಚಾನ್ಸಸ್ ಉಂಟು. ಅದಕ್ಕೆ ಐರಿಡೋಸೈಕ್ಲೈಟಿಸ್ ಅಂತ ಹೇಳ್ತೀವಿ. ಅದು ಸಹ ತುಂಬ ರ್ಯಾರ್ ಏನಲ್ಲ, ಕಾಮನ್. ಅದು ಸಹ ಗೊತ್ತಾಗೋದಿಲ್ಲ, ಹೀಗೆ ಟಾರ್ಚ್ ಹಾಕಿ ನೋಡಿದರೆ ಗೊತ್ತಾಗೋದಿಲ್ಲ. ಅದು ಇಟ್ ಹ್ಯಾಸ್ ಟು ಬಿ ಸೀನ್ ಇನ್ ಅ ಸ್ಲಿಟ್ ಲ್ಯಾಂಪ್, ನಮ್ಮ ಇರುವ ಒಳ್ಳೆ ಸ್ಲಿಟ್ ಲ್ಯಾಂಪಲ್ಲಿ ನೋಡಿದರೆ ಮಾತ್ರ ಗೊತ್ತಾಗ್ತದೆ. ಅದು ಹಾಗೆ ಬಿಟ್ಟರೆ ಸಹ ಪ್ರಾಬ್ಲಮ್ ಆಗ್ತದೆ, ಅದು ಕಣ್ಣಿನ ಒಳಗೆ ಕಣ್ಣಿನ ಈ ಐರೈಟಿಸ್ ಆಗಿ ಅದರಿಂದ ಬೇರೆ ಬೇರೆ ಕಾಂಪ್ಲಿಕೇಶನ್ಸ್ ಬರುವ ಚಾನ್ಸಸ್ ಉಂಟು. ಅದರಿಂದಲೇ ಕೆಲವರು ದೃಷ್ಟಿ ಕಳ್ಕೊಂಡು ಹೋಗುವ ಚಾನ್ಸಸ್ ಉಂಟು. ಕೆಲವರಿಗೆ ಈ ರುಮಟಾಯ್ಡ್ ಆರ್ಥರೈಟಿಸ್, ಬೇರೆ ಬೇರೆ ಟೈಪ್ ಇದು ರೋಗ ಇದ್ದರೆ ಬರುವ ಚಾನ್ಸಸ್ ಉಂಟು ಇದು ಈ ಆರ್ಥರೈಟಿಸಲ್ಲಿ ಇದ್ದವರಿಗೆ. ಸೊ ಅದಕ್ಕೆ ನಾವು ಐರಿಡೋಸೈಕ್ಲೈಟಿಸ್ ಅಂತ ಹೇಳ್ತೇವೆ. ಸೊ ದಿಸ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಡಿಸೀಸ್, ತುಂಬ ಜನರಿಗೆ ಬರ್ತದೆ. ಪ್ರಾಯ ಆಗುವಾಗ ಅದು ಬರುವ ಚಾನ್ಸಸ್ ಜಾಸ್ತಿ ಉಂಟು. ಯಂಗ್ಸ್ಟರ್ಸಿಗೆ ಬರಬೇಕಂತ ಏನಿಲ್ಲ. ಸೊ ಇದರಲ್ಲಿ ಸಹ ಕಣ್ಣು ಸ್ವಲ್ಪ ಕೆಂಪಾಗ್ತದೆ. ಇದರಲ್ಲಿ ಕಂಜಂಕ್ಟಿವೈಟಿಸ್ ಹಾಗೆ ಅಷ್ಟು ಕೆಂಪಾಗುವುದಿಲ್ಲ, ಕಣ್ಣಿನ ಕರಿಗುಡ್ಡ ಸುತ್ತಲೂ ಅದು ಕೆಂಪು ಸ್ವಲ್ಪ ಜಾಸ್ತಿ ಇರ್ತದೆ. ನಾವು ಸರ್ಕಮ್ ಕಾರ್ನಿಯಲ್ ಕಂಜೆಷನ್ ಅಂತ ಹೇಳ್ತೇವೆ, ಕಣ್ಣಿನ ಕರಿಗುಡ್ಡೆ ಉಂಟಲ್ವಾ, ಅದರಲ್ಲಿ ಆ ಏರಿಯಾದಲ್ಲಿ ಸ್ವಲ್ಪ ಕೆಂಪು ಇರ್ತದೆ, ಬೇರೆ ಕಡೆ ಸ್ವಲ್ಪ ವೈಟಿಷ್ ಇರ್ತದೆ. ಮತ್ತು ಇನ್ನೊಂದಂತ ಹೇಳಿದರೆ ಸ್ಕ್ಲಿರೈಟಿಸ್ ಅಂತ ಹೇಳ್ತೇವೆ. ದೀಸ್ ಆರ್ ಆಲ್ ತುಂಬ ಕಾಮನ್ ಅಂತ ಹೇಳುವುದಿಲ್ಲ, ಆದರೆ ಸಹ ಕಣ್ಣು ತುಂಬ ಕೆಂಪಿರ್ತದೆ. ಒಂದು ಸೈಡಲ್ಲಿ ಕಣ್ಣು ಕೆಂಪಿರೋದು, ಒಂದು ಸೈಡ್ ವೈಟ್ ಇರ್ತದೆ, ಸುಮಾರು ಮನೆ ಎಪಿಸ್ಕ್ಲಿರೈಟಿಸ್ ಅಂತ ಹೇಳ್ತೇವೆ. ಇದರಿಂದ ಸಹ ಕಣ್ಣು ಕೆಂಪಾಗುವ ಚಾನ್ಸಸ್ ಉಂಟು. ಸೊ ಎಗೇನ್, ಕಣ್ಣು ಕೆಂಪಿದ್ರೆ ಖಾಲಿ ನಾವು ಕಂಜಂಕ್ಟಿವೈಟಿಸ್ ಅಂತ ಎನಿಸಬಾರ್ದು. ಬೇರೆ ಬೇರೆ ಕಣ್ಣಿನ ಈ ರೋಗಗಳಿಂದ ಕಣ್ಣು ಕೆಂಪಾಗುವ ಚಾನ್ಸಸ್ ತುಂಬ ಇದೆ.

0: ಈಗ ಮುಖ್ಯವಾಗಿ ಡಾಕ್ಟ್ರೇ, ಈ ಕಣ್ಣು ಕೆಂಪಾಗುವುದು ಅಂತ ಹೇಳಿದರೆ ಏನು, ಯಾವ ರೀತಿಯಾದಂಥ ಬದಲಾವಣೆಗಳು ಆಗ್ತಾ ಇರ್ತದೆ ಕಣ್ಣಿನಲ್ಲಿ?
1: ಅಲ್ಲ, ಆಕ್ಚುಲಿ ಕಣ್ಣು ಕೆಂಪಾಗೋದು ಅಂತ ಹೇಳಿದರೆ ಕನ್ಯಂಕ್ಟಿವಲ್ ವೆಸಲ್ಸ್ ಅಂತ ಇದೆ, ಸಣ್ಣ ಸಣ್ಣ ಆರ್ಟರೀಸ್ ಆಗಿ ಅದು ಸುಲ್ಲು ಸಪ್ಲೈ ಮಾಡುವ ವೆಸಲ್ಸ್, ಅದು ಡೈಲೇಟ್ ಆಗಿ ಅದು ಕಣ್ಣಿನ ಈ ಸಪ್ಲೈ ಜಾಸ್ತಿ ಆಗ್ತದೆ, ಅದರಿಂದ ನಮ್ಮ ಕಣ್ಣು ಕೆಂಪಾಗ, ಅದು ಹೊರಗಿನಿಂದ ಏನೋ ಬಂದದ ಅಂತಲ್ಲ, ಅದು ಇದ್ದ ವೆಸಲ್ಸೇ ಸ್ವಲ್ಪ ಜಾಸ್ತಿ ಕೆಂಪಾಗೋದು, ಅದು ಕನ್ಯಂಕ್ಟಿವಲ್ ಕಂಜೆಷನ್ ಅಂತ ಹೇಳ್ತೇವೆ ನಾವು ನಾರ್ಮಲಿ ಮಾತಾಡುವಾಗ, ಕನ್ಯಂಕ್ಟಿವೈಸ್ ಕಂಜೆಸ್ಟ್ ಅಂತ ಹೇಳ್ತೇವೆ. ಸೊ ಅದು ಏನಂತ ಹೇಳಿದರೆ ಈ ನಮ್ಮ ವೆಸಲ್ ಸ್ವಲ್ಪ ಜಾಸ್ತಿ ಡೈಲೇಟ್ ಆಗ್ತದೆ, ಅದರಿಂದ ಕನ್ಯಂಕ್ಟಿವೈಟಿಸ್ ಅಂತ ಬರುವುದು ಆ್ಯಕ್ಚುಲಿ. ಬಟ್ ಕನ್ಯಂಕ್ಟಿವೈಟಿಸ್ ಅಂದರೆ ಇನ್ಫ್ಲಮೇಷನ್, ಕಣ್ಣು ಕೆಂಪಾಗೋದಕ್ಕೆ ನಾವು ಕಂಜೆಷನ್ ಅಂತ ಹೇಳ್ತೇವೆ.
0: ಡಾಕ್ಟರ್, ಈಗ ತಾವು ಆವಾಗಲೇ ಹೇಳಿದ್ರಿ ಏನಾದರೂ ಈಗ ವಸ್ತುಗಳು ಬಿದ್ದಾಗ ಅದರಿಂದ ಕೂಡ ಕಣ್ಣು ಕೆಂಪಾಗುತ್ತೆ ಅಂತ ಹೇಳಿ, ಅಂಥ ಸಂದರ್ಭದಲ್ಲಿ ಏನಾದರೂ ಫಸ್ಟ್ ಏಡ್ ಮಾಡಲಿಕ್ಕೆ ಇರ್ತದ ಅಥವಾ ಹಾಗೆ ವೈದ್ಯರ ಹತ್ರ ಬರಬೇಕಾ?
1: ಅಲ್ಲ, ಫಸ್ಟ್ ಏಡ್ ಏನು ಮಾಡಲಿಕ್ಕಿಲ್ಲ, ಕೆಲವು ಸರ್ತಿ ಸುಪೀರಿಯರ್ ಇದ್ದರೆ ಕೆಲವು ಸರ್ತಿ ಕಣ್ಣು ವಾಶ್ ಮಾಡ್ತಾರೆ, ಈ ಫೆವಿಕ್ವಿಕ್ ಅಂತ ಗಮ್ ಹಾಕ್ಲಿಕ್ಕೆ ಹೋಗುವಾಗ ರಪ್ಪ ಕಣ್ಣಿಗೆ ಬೀಳ್ತದೆ, ಅದು ಸಹ ತುಂಬ ಡೇಂಜರಸ್, ಅಂದರೆ ಅದು ಅಂಟ್ತದಲ್ವಾ. ಆ ಕೆಲವು ಸರ್ತಿ ನಾವು ನೋಡಿದ್ದೇವೆ ಈ ಮೇಲಿನ ಕಣ್ಣಿನ ರೆಪ್ಪೆ ಮತ್ತು ಇದು ಅಟ್ಯಾಚ್ ಆದದ್ದು ಸಹ ಕೆಲವು ಸರ್ತಿ ನೋಡಿದ್ದೇವೆ. ಸೊ ದೀಸ್ ಆರ್ ವೆರಿ ಡೇಂಜರಸ್. ಆಗ ಏನು ಮಾಡಬೇಕಂತ ಹೇಳಿದರೆ ಅದಕ್ಕೆ ಕಣ್ಣಿಗೆ ಏನು ನಿಮ್ಮ ಹತ್ರ ಎಂತ ಉಂಟು ಅದು ಬೇರೆ ಎಲ್ಲ ಹಾಕೋದಲ್ಲ, ನೀರು ಹಾಕಬೇಕು, ಎಷ್ಟು ನೀರು ಹಾಕ್ಲಿಕ್ಕೆ ಆಗ್ತದೋ ಅಷ್ಟು ನೀರು ಹಾಕಿ ಅದು ವಾಶ್ ಮಾಡಬೇಕಾಗ್ತದೆ. ಕೆಲವು ಸರ್ತಿ ಕೆಮಿಕಲ್ಸ್ ಬೀಳ್ತದೆ, ಕೆಲವು ಸರ್ತಿ ಪೇಂಟ್ ಮಾಡುವಾಗ ಪೇಂಟಿನ ಒಳಗೆ ಕೆಲವು ಸುಣ್ಣ ಉಂಟಲ್ವ, ಅದು ತುಂಬ ಡೇಂಜರಸ್. ಸುಣ್ಣ ಹಾಕುವಾಗ ಎಸ್ಪೆಷಲಿ ಹಳ್ಳಿಗಳಲ್ಲಿ ಸುಣ್ಣ ಹಾಕ್ತಿರಲ್ವ, ಅದು ಅಂದರೆ ಆಲ್ಕಲಿ, ಅದು ಕಣ್ಣಿಗೆ ಒಳಗೆ ಬಂದರೆ ಅದು ಆಲ್ಕಲಿ ಬರ್ನ್ಸ್ ಆಗ್ತದೆ ಕಣ್ಣಿಗೆ. ಸೊ ದೀಸ್ ಆರ್ ಆಲ್ ವೆರಿ ಡೇಂಜರಸ್. ಕೂಡಲೇ ಕಣ್ಣು ಕೆಂಪು, ಕೂಡಲೇ ನಾವು ಕಣ್ಣನ್ನು ವಾಶ್ ಮಾಡಬೇಕು, ದಟ್ಸ್ ಅ ಬೆಸ್ಟ್ ಥಿಂಗ್. ಈಗ ನಮ್ಮ ಹತ್ರ ಬಂದರೆ ಸಹ ನಾವು ಸಲೈನ್ ವಾಶ್ ಅಂತ ಕೊಡ್ತೇವೆ, ಇಂಥದೆಲ್ಲ ಪ್ರಾಬ್ಲಮ್ ಬಂದವರು, ಈ ಕ್ವಾಲಿಟಿ ಆಸ್ ಕೆಮಿಕಲ್ ಬರ್ನ್ಸ್. ಸೊ ಅದನ್ನು ನಾವು ತುಂಬ ಜಾಗ್ರತೆಯಾಗಿ ನೋಡಬೇಕು. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಈಗ ನಾನು ಕಾರ್ನಿಯಲ್ ಲೀಷನ್ಸ್ ಅದೆಲ್ಲ ಹೇಳಿದ್ದೆ ಅಲ್ವಾ, ಇನ್ನೊಂದು ಕಂಡೀಷನ್ ಉಂಟು ಅಕ್ಯೂಟ್ ಕಂಜೆಸ್ಟಿವ್ ಗ್ಲೋಕೋಮಾ ಅಂತ ಹೇಳಿ. ಅಕ್ಯೂಟ್ ಕಂಜೆಸ್ಟಿವ್ ಗ್ಲೋಕೋಮಾ ಅಂತ ಹೇಳಿದರೆ ಕಣ್ಣಿನ ನಾರ್ಮಲ್ ಒಂದು ಪ್ರೆಷರ್ ಇರ್ತದೆ, ಒಂದು 16-18, ಅದು ಸಡನ್ ಜಾಸ್ತಿ ಆಗ್ತದೆ ಒಂದೇ ಸರ್ತಿ. ಎಕ್ಯೂಟ್ ಅಂತಲ್ಲ, ಇಮ್ಮಿಡಿಯೇಟ್ ಜಾಸ್ತಿ ಆಗಿ ಕಣ್ಣಿನ ಪ್ರೆಷರ್ ಜಾಸ್ತಿ ಆಗ್ತದೆ, ಕಣ್ಣಿನ ದೃಷ್ಟಿ ಕಮ್ಮಿ ಬರ್ತದೆ, ತುಂಬ ನೋವು ಸ್ಟಾರ್ಟ್ ಆಗ್ತದೆ. ಸೊ ದಿಸ್ ಅಗೇನ್ ವಿ ಹ್ಯಾವ್ ಟು ಡಿಸ್ಟಿಂಗ್ವಿಶ್ ಬಿಟ್ವೀನ್ ಅದರ್ ಥಿಂಗ್ಸ್. ನಾ ಕೆಲವರು ಎನಿಸ್ತಾರ ಇದು ನಾನು ಕೆಂಗಣ ಆಗಿದೆ ಅಂತ ಹೇಳಿ, ಸೊ ಹೇಳಲಿಕ್ಕಾಗುವುದಿಲ್ಲ ಕೆಲವರಿಗೆ ಈ ಟೈಪ್ ಇದು ವಾಮಿಟಿಂಗ್, ಕಣ್ಣು ಸಡನ್ ದೃಷ್ಟಿ ಕಮ್ಮಿ ಆಗೋದು, ದೀಸ್ ಆರ್ ಆಲ್ ಸೈನ್ಸ್ ದಟ್ ಹಸ್ ಟು ಬಿ ತುಂಬ ಸೀರಿಯಸ್ಲಿ ಆಗಿ ತಗೊಳ್ಬೇಕು. ಇದು ಇದನ್ನು ನೋಡುವ, ನಾಳೆ ನೋಡುವ, ನಾಡ್ದು ನೋಡುವ ಅಂತ ಕೂತ್ಕೊಂಡ್ರೆ ಕಣ್ಣಿನ ದೃಷ್ಟಿ ಹೋಗುವ ಚಾನ್ಸಸ್ ತುಂಬ ಇದೆ, ಎಸ್ಪೆಷಲಿ ಎಕ್ಯೂಟ್ ಕಂಜೆಸ್ಟಿವ್ ಗ್ಲೋಕೋಮಾ. ಅದು ಜನರಿಗೆ ಬಂದ ಕೂಡಲೇ ಇಮ್ಮಿಡಿಯೇಟ್ಲಿ ಬಂದು ಡಾಕ್ಟರ್ ಹತ್ರ ತೋರಿಸಬೇಕಾಗ್ತದೆ, ಅವರ ಕಣ್ಣಿನ ಪ್ರೆಷರ್ ಕಮ್ಮಿ ಮಾಡುವ ಹಾಗೆ ಮಾಡಬೇಕಾಗ್ತದೆ. ಇಲ್ಲದ್ರೆ ಜನರ ದೃಷ್ಟಿ ಕಂಪ್ಲೀಟ್ ಆಗಿ ಮತ್ತೆ ಏನು ಮಾಡಲಿಕ್ಕಾಗುದಿಲ್ಲ ಅಂತ ಒಂದು ಪರಿಸ್ಥಿತಿ ಬರುವ ಚಾನ್ಸಸ್ ಸಹ ಉಂಟು. ಸೊ ಇಟ್ಸ್ ಅನ್ ಎಕ್ಯೂಟ್ ಕಂಜೆಸ್ಟಿವ್ ಅಟ್ಯಾಕ್. ಕಣ್ಣು ತುಂಬ ಕೆಂಪಾಗ್ತದೆ, ಕಣ್ಣಿನ ದೃಷ್ಟಿ ಒಂದೇ ಸರ್ತಿ ಕಮ್ಮಿ ಆಗ್ತದೆ, ಮತ್ತೆ ನೋವು ಶುರುವಾಗ್ತದೆ, ವಾಮಿಟಿಂಗ್ ಹಾಗೆ ಬರ್ತದೆ. ಸೊ ಇದನ್ನು ಸಹ ತುಂಬಾ ಸೀರಿಯಸ್ಲಿ ಆಗಿ ತಗೊಳ್ಬೇಕು, ಇಮಿಡಿಯೇಟ್ಲಿ ಬಂದು ಡಾಕ್ಟರ್ ಹತ್ರ ತೋರಿಸಬೇಕಾಗ್ತದೆ.
2: ಮಂಗಳೂರಿನ ಕಂಕನಾಡಿಯಲ್ಲಿ ನೂತನವಾಗಿ ಉದ್ಘಾಟನೆಗೊಂಡಿರುವ ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್ನ ಉದ್ಘಾಟನಾ ಕೊಡುಗೆಯಾಗಿ ಉಚಿತ ಐ ಚೆಕಪ್ ಸೌಲಭ್ಯವನ್ನು ನೀಡಲಾಗುತ್ತಿದೆ. ಎಲ್ಲಾ ಬಗೆಯ ಕಣ್ಣಿನ ಸಮಸ್ಯೆಯ ತಪಾಸಣೆ ಹಾಗೂ ಆರೈಕೆಗೆ ಹೆಸರುವಾಸಿಯಾಗಿರುವ ನುರಿತ ಮತ್ತು ಸುಸಜ್ಜಿತ ಸೌಕರ್ಯವುಳ್ಳ ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್ಗೆ ಭೇಟಿ ನೀಡಿ ಅಟ್ ಕಂಕನಾಡಿ ಬೈಪಾಸ್ ರೋಡ್ ಮಂಗಳೂರು.
0: ಏನ್ ಟ್ರೀಟ್ಮೆಂಟ್ ಇರ್ತದೆ ಇದಕ್ಕೆ?
1: ಅದಕ್ಕೆ ನಾವು ಅದರ ಪ್ರೆಷರ್ ಕಮ್ಮಿ ಮಾಡಲಿಕ್ಕೆ ಕೆಲವು ಸತಿ ಇಂಟ್ರಾವಿನಸ್ ನಾವು ಇಂಜೆಕ್ಷನ್ಸ್ ಎಲ್ಲ ಕೊಡಬೇಕಾಗ್ತದೆ, ಅದರಿಂದ ಕಣ್ಣಿನ ಪ್ರೆಷರ್ ಇದು ಸ್ವಲ್ಪ ಕಮ್ಮಿ ಬರ್ತದೆ. ಸೊ ಇದರಿಂದ ಮತ್ತೆ ಕೆಲವು ಸರ್ತಿ ಟ್ಯಾಬ್ಲೆಟ್ಸ್ ಕೊಡ್ತೇವೆ, ಕೆಲವು ಸರ್ತಿ ಡ್ರಾಪ್ಸ್ ಹಾಕ್ತೇವೆ, ಮತ್ತೆ ಕೆಲವು ಸರ್ತಿ ಇದು ಸ್ವಲ್ಪ ಕಮ್ಮಿ ಆದ ಕೂಡಲೇ ಕಣ್ಣಿನ ಐರಿಸ್ ಒಳಗೆ ನಾವು ಒಂದು ಸಣ್ಣ ತೂತು ಮಾಡ್ತೇವೆ, ಅದು ಲೇಸರ್ ಇಂದ ನಮ್ಮ ಹತ್ರ ಇದೆ, ಅದು ಯಾಗ್ ಲೇಸರ್ ಅಂತ, ಯಾಗ್ ಲೇಸರ್ ಪಿ ಐ ಮಾಡ್ತೇವೆ ನಾವು. ಅದರಿಂದ ಇದು ತುಂಬ ಕಾಮನ್ ಅಂತ ಹೇಳಿದಲ್ಲ, ಬಟ್ ಇಟ್ಸ್ ನಾಟ್ ರೇರ್ ಸರ್ ಅಲ್ಲ, ಅದು 1,000 ಪೇಷಂಟ್ ಅಲ್ಲಿ ಒಂದು 2-3 ಬರ್ಬೋದು, ಇಲ್ಲ ಅಂತ ಹೇಳುದಿಲ್ಲ. ನಾನು ಹೇಳುವಾಗ ಕೆಂಗಣ್ ಅಂತ ಒಂದು ನಿಗ್ಲೆಕ್ಟ್ ಮಾಡಬಾರ್ದು ಅಂತ ಹೇಳಿದಕ್ಕೆ ನಾನು ಇದು ಹೇಳಿದ್ದು. ಸೊ ತುಂಬಾ ಜಾಗ್ರತೆ ಆಗಿರಬೇಕು, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್.
0: ಡಾಕ್ಟರ್, ಈಗ ಹಾಗೇನೆ ಕಣ್ಣಿನಲ್ಲಿ ನೀರು ಬರೋದನ್ನ ನಾವು ಕಾಣ್ತೇವೆ, ಇದು ಯಾವ ಕಾರಣಗಳಿಗೆಲ್ಲ ಆಗುತ್ತೆ? ಇದು
1: ನೀರು ಬರೋದು ಹೇಗೆ, ತುಂಬ ಸಹಜ ಆ್ಯಕ್ಚುಲಿ. ನಮ್ಮ ಕಣ್ಣಿನ ಮೇಲೆ ಒಂದು ಗ್ಲ್ಯಾಂಡ್ಸ್ ಉಂಟು, ಲ್ಯಾಕ್ರಿಮಲ್ ಗ್ಲ್ಯಾಂಡ್ಸ್ ಅಂತ ಹೇಳಿ, ಅದು ಕಂಟಿನ್ಯೂಸ್ ಆಗಿ ನೀರು ಪ್ರೊಡ್ಯೂಸ್ ಮಾಡ್ತಾ ಉಂಟು, ಅದು ನೀರು ಪ್ರೊಡ್ಯೂಸ್ ಮಾಡಿ ಆ ಕಣ್ಣಿನ ಒಳಗೆ ಬರ್ತದೆ. ಈಗ ನಾವು ಕಣ್ಣು ಮುಚ್ಚುವುದು ನೋಡಿ, ಬ್ಲಿಂಕಿಂಗ್ ಅಂತ ಹೇಳ್ತೇವೆ. ಬ್ಲಿಂಕಿಂಗ್ ಅಂತ ಹೇಳಿದರೆ ಕಣ್ಣು ಒಂದು ಮಿನಿಟಿಗೆ, ಹೌದು, ಒಂದು ಮಿನಿಟಿಗೆ ಒಂದು 20 ಬಾರಿ ಅಟ್ಲೀಸ್ಟ್ ಮಿನಿಮಮ್ ಬ್ಲಿಂಕ್ ಮಾಡಬೇಕು. ಆಗ ಆ ಬ್ಲಿಂಕ್ ಮಾಡುವಾಗ ಆ ನೀರು ನಮ್ಮ ಕಣ್ಣಿನ ಕರಿಗುಡ್ಡೆ ಮೇಲೆ ಒಂದು ಕೋಟಿಂಗ್ ಮಾಡ್ತದೆ, ಉಳಿದ ನೀರು ಅದಕ್ಕೆ ಒಂದು ಡ್ರೈನೇಜ್

0: ಸಿಸ್ಟಮ್ ಅಂತ ಇದೆ. ಸೊ ಇಟ್ಸ್ ಅ ನಾರ್ಮಲ್, ಅದು ಒಂದು ಡ್ರೈನೇಜ್ ಸಿಸ್ಟಮ್, ಲ್ಯಾಕ್ರಿಮಲ್ ಡ್ರೈನೇಜ್ ಸಿಸ್ಟಮ್ ಅಂತ ಹೇಳಿ. ಏನಾದರೂ ಅದರದ್ದು ನಮ್ಮ ಗ್ಲ್ಯಾಂಡ್ಸ್ ಜಾಸ್ತಿ ನೀರು ಪ್ರೊಡ್ಯೂಸ್ ಮಾಡಿದರೆ ನೀರು ಹರಿದು ಹೋಗ್ತದೆ, ಅದು ಓವರ್ಫ್ಲೋ ಆಗೋದು. ಈಗ ಜನರು ಅಳುವಾಗ ಅದು ಪ್ರೊಡಕ್ಷನ್ ಜಾಸ್ತಿ ಆಗ್ತದೆ, ಸೊ ಅದರಿಂದ ಕಣ್ಣಿನ ಮೇಲೆ ಹೊರಗಿನಿಂದ ಬರ್ತದೆ. ಇಲ್ಲದ್ರೆ ನಾರ್ಮಲ್ ಆಗಿ ಮೂಗ ಹತ್ರ ಒಂದು ಸಣ್ಣ ಎರಡು ತೂತುಂಡು, ಅಲ್ಲಿಂದ ಕಣ್ಣಿನ ಒಳಗೆ ಹೋಗಿ ಮೂಗಿಗೆ ಬರ್ತದೆ ಅದು. ಈಗ ನಾವು ಏನಾದರೂ ಮದ್ದು ಹಾಕಿದ್ರೆ ಮೂಗಿಗೆ ತೊಂಡೆಗೆಲ್ಲ ಬರ್ತದೆ ನೋಡಿ, ಹಾಗೆ ದಟ್ ಇಸ್ ಅ ನಾರ್ಮಲ್ ಡ್ರೈನೇಜ್ ಸಿಸ್ಟಮ್. ಅದು ಬ್ಲಾಕ್ ಆದರೆ ಅದರಿಂದ ನೀರು ಬರ್ತದೆ. ಸಾಮಾನ್ಯವಾಗಿ ತುಂಬ ಟೈಪ್ ಇದು ರೋಗದಲ್ಲಿ ಈ ನೀರು ಬರುವ ಸಹ ಉಂಟು. ಈಗ ಕಂಜಂಕ್ಟಿವೈಟಿಸ್ ಇರುವಾಗ ನೀರು ಬರ್ತದೆ, ಕಣ್ಣಿನ ಒಳಗೆ ಏನಾದರೂ ಬಿದ್ದರೆ ನೀರು ಬರ್ತದೆ. ಸೊ ಜನರು ಹೇಳುವಾಗ ಕೆಲವು ಸತಿ ಕಣ್ಣು ಕೆಂಪಾಗಿದೆ ನೋವು ಉಂಟು, ನೀರು ಸಹ ಬರ್ತದೆ ಅಂತ ಹೇಳ್ತಾರೆ. ಬಟ್ ಈ ಏನೂ ಇಲ್ಲದೆ ನೀರು ಬರೋದು ಯಾಕೆ ಅಂದರೆ ಕೆಲವು ಸತಿ ನಮಗೆ ಪ್ರಶ್ನೆ. ಅದು ನಾರ್ಮಲಿ ಆಗೋದಂದರೆ ಕಣ್ಣಿನ ಒಳಗಿಂದ ನೀರು ಒಳಗೆ ಹೋಗುವಾಗ ಅಲ್ಲಿ ಒಂದು ಸ್ಯಾಕ್ ಉಂಟು, ಒಂದು ಸಣ್ಣ ಗೋಣೆಯಾಗೆ, ಅದು ಬ್ಲಾಕ್ ಆಗ್ತದೆ. ಈ ಬ್ಲಾಕ್ ಆಗಿದ್ದರಿಂದ ಅದಕ್ಕೆ ನಾವು ಡಾಕ್ರೋಸಿಸ್ಟೈಟಿಸ್ ಅಂತ ಹೇಳ್ತೇವೆ. ಈ ಬ್ಲಾಕೇಜ್ ಕೆಲವು ಸರ್ತಿ ಪುರುಕು ಬರ್ತದೆ, ಇಲ್ಲಿ ಕಣ್ಣನ್ನು ಮೂಗಿನ ಹತ್ರ ಪ್ರೆಸ್ ಮಾಡುವಾಗ ಹೊರಗಿಂದ ಪುರುಕು ಬರ್ತದೆ. ಈ ಪುರುಕು ಬಂದರೆ ಭಾರಿ ಡೇಂಜರ್ ಇದು, ಅಂದರೆ ಅದರ ಒಳಗೆ ಎಲ್ಲ ಕ್ರಿಮಿಕೀಟ ಒಂದು ವ್ಯವಸ್ಥೆ ಉಂಟು ಅದರಲ್ಲಿ ಒಳಗೆ. ಆ ಕ್ರಿಮಿಕೀಟ ಕಣ್ಣಿಗೆ ಏನಾದ್ರು ತಾಗಿದ್ರೆ ಅಲ್ಲಿ ಕಾರ್ನಿಯಲ್ ಅಲ್ಸರ್ ಆಗ್ತದೆ. ಸೊ ಇಟ್ ಈಸ್ ವೆರಿ ವೆರಿ ಡೇಂಜರಸ್. ಸುಮ್ಮನೆ ಅದು ಸಹ ಕೂತ್ಕೊಳ್ಬಾರ್ದು, ಕೆಲವು ಸರ್ತಿ ಓವರ್ಫ್ಲೋ ಆದರೆ ಬಂದು ತೋರಿಸಬೇಕು. ಕೆಲವು ಸರ್ತಿ ಮದ್ದಿನಿಂದ ಸ್ವಲ್ಪ ಕಮ್ಮಿ ಆಗ್ತದೆ, ಮದ್ದಿನಿಂದ ಕಮ್ಮಿ ಆಗದಿದ್ರೆ ಅದಕ್ಕೆ ಒಂದು ಆಪರೇಷನ್ ಮಾಡಬೇಕಾಗ್ತದೆ. ಡಿ ಸಿ ಆರ್ ಅಂತ ಹೇಳ್ತೇವೆ. ಡಿ ಸಿ ಆರ್ ಅಂದ ಕಣ್ಣಿನ ಮೂಗಿಗೆ ಹೋಗುವ ಸಾಧ್ಯದಲ್ಲಿ ಒಂದು ಸಣ್ಣ ಹೊಟ್ಟೆ ಮಾಡಿ ಒಂದು ಬೇರೆ ಪಾತ್ವೇ ಮಾಡೋದು. ಅದಕ್ಕೆ ಸ್ಪೆಷಲೈಸ್ಡ್ ಡಾಕ್ಟರ್ಸ್ ಇದ್ದಾರೆ, ಅವ್ರ ಡಾಕ್ಟರ್ಸ್ ನಮ್ಮ ಹಾಸ್ಪಿಟ್ಲಿಗೆ ವಿಸಿಟ್ ಮಾಡ್ತಾರೆ. ತುಂಬ ಜನರಿಗೆ ಮಾಡಿದ್ದೇವೆ, ಯಂಗ್ಸ್ಟರ್ಸಿಗೆ ಸಹ ಮಾಡಿದ್ದೇವೆ, ಪ್ರಾಯದವರಿಗೆ ಸಹ ಮಾಡಿದ್ದೇವೆ. ಸೊ ಈ ನೀರು ಬರೋ ಸಹ ಈಗೇನು ತುಂಬ ಕಾಮನ್, ಬಟ್ ಕೆಲವರಿಗೆ ಆಪರೇಷನ್ ಬೇಕಾಗ್ತದೆ, ಕೆಲವರಿಗೆ ಅದು ಮದ್ದಿನಿಂದ ಸ್ವಲ್ಪ ಸಿಂಪ್ಟಮ್ಸ್ ಹೋಗ್ತದೆ. ಹಾಗೆ ಇನ್ನು ಇವನ್ ಇನ್ಫ್ಯಾಕ್ಟ್ ಇವನ್ ಸಣ್ಣ ಮಕ್ಕಳಿಗೆ ಸಹ ಕೆಲವು ಸರ್ತಿ ಬ್ಲಾಕೇಜ್ ಇರ್ತದೆ, ಅದಕ್ಕೆ ನಾವು ಕಂಜನೈಟಲ್ ಡಾಕ್ರೋಸಿಸ್ಟೈಟಿಸ್ ಅಂತ ಹೇಳ್ತೇವೆ. ಅದಕ್ಕೆ ಸಹ ನಾವು ಜಾಗ್ರತೆಯಾಗಿ ನೋಡಬೇಕು. ಕ್ರಮೇಣ ಕಮ್ಮಿ ಆಗ್ತದೆ, ಕಮ್ಮಿ ಆಗದಿದ್ರೆ ಮತ್ತೆ ಬೇರೆ ಎಲ್ಲ ಟ್ರೀಟ್ಮೆಂಟ್ ಮಾಡಬೇಕಾಗ್ತದೆ. ನಮ್ಮ ಹತ್ರ ಈ ಎಲ್ಲ ವ್ಯವಸ್ಥೆ ಇತ್ತು ನಮ್ಮ ಹತ್ರ.
1: ಈಗ ಕಣ್ಣಿನಲ್ಲಿ ನೀರು ಬರುವುದು ಅನ್ನುವಂಥದ್ದು ಸಮಸ್ಯೆ ಅಂತ ಯಾವಾಗ ಪರಿಗಣಿಸಲಾಗುತ್ತೆ?
0: ನೋಡಿ, ಕಣ್ಣಲ್ಲಿ ನೀರು ಯಾಕೆ ಬರೋದು ಅಂತ ನೋಡ್ಬೇಕು ನಾವು. ಫಸ್ಟ್ ಬ್ಲಾಕೇಜಿಂದ ಬಂದದ ಇಲ್ಲ, ಕೆಲವರಿಗೆ ಕಂಜಂಕ್ಟಿವೈಟಿಸ್ ಇಲ್ಲ, ಕಣ್ಣಲ್ಲಿ ಏನಾದರೂ ಬಿದ್ದರೆ ಸಹ ಬರ್ತದೆ. ಕೆಲವು ಸರ್ತಿ ಫಾರಿನ್ ಬಾಡಿ ಕಣ್ಣಿನ ಮೇಲೆ ಇರ್ತದೆ, ಗೊತ್ತೇ ಆಗುದಿಲ್ಲ, ಕಣ್ಣಿನ ರೆಪ್ಪೆ ಮೇಲೆ ಇರ್ತದೆ, ಆಗ ಸಹ ವಾಟರಿಂಗ್ ಇರ್ತದೆ, ಏನಾದರೂ ಬಿದ್ದರೆ ಇತ್ತು. ಸೊ ಎಲರ್ಜಿ ಕಂಜಂಕ್ಟಿವೈಟಿಸ್ ಇದ್ರೆ ಕಣ್ಣಲ್ಲಿ ನೀರು ಬರ್ತದೆ. ಸೊ ಯಾವ ಪ್ರಾಬ್ಲಮ್ ಇಂದ ಅದು ನೀರು ಬರ್ತದೆ ಅಂತ ನೋಡಬೇಕಾಗ್ತದೆ ಫಸ್ಟ್. ಮತ್ತೆ ಅದಕ್ಕೆ ಸೂಕ್ತವಾಗಿ ನಾವು ಅದಕ್ಕೆ ಟ್ರೀಟ್ಮೆಂಟ್ ಮಾಡಬೇಕಾಗ್ತದೆ.
1: ಇದಕ್ಕೆ ಕೂಡ ಚಿಕಿತ್ಸೆ ದೊರಕಿದ್ರೆ ಇದು ಪರಿಹಾರ ಆಗುತ್ತೆ.
0: ಎಲ್ಲ ಪ್ರಾಬ್ಲಮ್ಸ್ಗೆ ಪರಿಹಾರ ಉಂಟು. ಮೋಸ್ಟ್ ಆಫ್ ದ ಟೈಮ್, 90% ಆಫ್ ಟೈಮ್ ಅದರಲ್ಲಿ ಮದ್ದಿನಿಂದಲೇ ಕಮ್ಮಿ ಆಗ್ತದೆ. ಒಂದು 10% ಜನರಿಗೆ ಅದಕ್ಕೆ ಪಕ್ಕನೆ ಆಪರೇಷನ್ ಮಾಡಬೇಕಾ ಬೇಡವಾ ಅಂತ ಅದು ಸಹ ಡಿಸೈಡ್ ಮಾಡಬೇಕಾಗ್ತದೆ.
1: ಡಾಕ್ಟರ್, ಈಗ ಕಡೆಯದಾಗಿ ತಮ್ಮ ಆಸ್ಪತ್ರೆಯಲ್ಲಿ ಸಿಗುವಂತಹ ಸೌಲಭ್ಯಗಳ ಬಗ್ಗೆ ನಮ್ಮ ಕೇಳುಗರಿಗೆ ತಿಳಿಸೋದಾದ್ರೆ,
0: ಈ ನಮ್ಮ ಹಾಸ್ಪಿಟಲ್ ಅಲ್ಲಿ ಒಂದು ಫುಲ್ ಟರ್ಷರಿ ಹಾಸ್ಪಿಟಲ್ ಹಾಗೆ ಎಲ್ಲ ಸೌಲಭ್ಯಗಳು ಉಂಟು. ನಮ್ಮ ಹತ್ರ ಆಪರೇಷನ್ ಥಿಯೇಟರ್, ವೀವಿಂಗ್ ಗ್ಯಾಲರಿ ಉಂಟು, ಎಲ್ಲ ರೋಗಕ್ಕೆ ಬೇಕಾಗುವಂತ ಸಲಕರಣೆಗಳು ಉಂಟು, ಲೇಟೆಸ್ಟ್ ಟೆಕ್ನಾಲಜಿಯಲ್ಲಿ ಉಪಕರಣಗಳು ಉಂಟು. ನಮ್ಮ ಹತ್ರ ಒಳ್ಳೆ ಮೆಡಿಕಲ್ ಶಾಪ್ ಇದೆ ಕಣ್ಣಿಗೆ ಬೇಕಾಗುವಂತ, ಕಣ್ಣಿಗೆ ಜನರಿಗೆ ಕನ್ನಡಕ ಬೇಕಾದರೆ ನಮ್ಮ ಹತ್ರ ಒಳ್ಳೆಯ ಒಂದು ದೊಡ್ಡ ಒಂದು ಕನ್ನಡಕದ ಅಂಗಡಿಯೇ ಉಂಟು. ಸೊ ಮತ್ತೆ ಪೇಷಂಟ್ಸಿಗೆ ಕೇರಿಗೆ ನಮ್ಮ ಸ್ಟಾಫ್ ಎಲ್ಲ ಒಳ್ಳೆ ಇದರ ರೀತಿಯಲ್ಲಿ ಜನರಿಗೆ ಒಳ್ಳೆ ಇದು ಕೊಡ್ತಾ ಇದ್ದೇವೆ
1: ನಾವು. ಧನ್ಯವಾದಗಳು ಡಾಕ್ಟರ್, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ.
0: ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್.
2: ಇದುವರೆಗೆ ಡಾಕ್ಟರ್ ಅಗರ್ವಾಲ್ ಸ್ನೇಹಿತರ ಮಿತ್ರ ಕಣ್ಣಿನ ಆರೋಗ್ಯದ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಕೆಂಗಣ್ಣು ಹಾಗೂ ಕಣ್ಣಿನಲ್ಲಿ ನೀರು ಇಳಿಯುವುದು ಈ ವಿಷಯದ ಕುರಿತಾಗಿ ಇದುವರೆಗೆ ಮಾತನಾಡಿದವರು ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್ನ ನೇತ್ರ ತಜ್ಞರಾದ ಡಾಕ್ಟರ್ ಎಂ ವಸಂತ ಪೈ ಇವರು. ಸಂದರ್ಶನ ನಡೆಸಿಕೊಟ್ಟವರು ಲತೀಶ್ ಪಾಲ್ದಾನೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್, ಕಂಕನಾಡಿ, ಮಂಗಳೂರು.
3: ನಮ್ಮ ಮಂಗಳೂರಿಗೆ ಬಂದಿದೆ ಹೊಸ ಆರೋಗ್ಯ ಸ್ಪರ್ಶ. ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ ಈಗ ನಮ್ಮ ಕರಾವಳಿ ನಗರದಲ್ಲಿ ತೆರೆದಿದೆ. ವಿಶೇಷ ಉದ್ಘಾಟನೆ ಕೊಡುಗೆಯಾಗಿ ಎಲ್ಲರಿಗೂ ಉಚಿತ ಕಣ್ಣಿನ ತಪಾಸಣೆ. ನೀವು ನಂಬಬಹುದಾದ ಕಾಳಜಿಯೊಂದಿಗೆ ಬಂದು ಜಗತ್ತನ್ನು ಹೆಚ್ಚು ಸ್ಪಷ್ಟವಾಗಿ ನೋಡಿ. ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ, ಪಂಪ್ವೆಲ್ ಸರ್ಕಲ್, ಮಂಗಳೂರು. ನಿಮ್ಮ ದೃಷ್ಟಿ ಮುಖ್ಯವಾಗಿದೆ.

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
0: ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಪಿಎಂ ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
0: ಇಂದೇ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ಪ್ರಿಯ ಕೇಳುಗರೆ, ಎನೆಪೋಯ ಆಸ್ಪತ್ರೆ ಆರೋಗ್ಯ ದೀಪ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮ ಇಂದು ರಾತ್ರಿ 8 ಗಂಟೆಗೆ ಪ್ರಸಾರವಾಗಲಿದೆ. ಈ ಸಲ ವೈದ್ಯಕೀಯ ಚಿತ್ರಣಗಳ ಮಹತ್ವದ ಕುರಿತಾಗಿ ಎನೆಪೋಯ ವೈದ್ಯಕೀಯ ಕಾಲೇಜಿನಲ್ಲಿ ಪ್ರಾಧ್ಯಾಪಕರು ಮತ್ತು ರೇಡಿಯೋಲಜಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ದೇವದಾಸ್ ಆಚಾರ್ಯ ಅವರೊಡನೆ ನಿಮ್ಮ ಪ್ರಶ್ನೆಗಳನ್ನು ಕೇಳಬಹುದು. ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211999, ಎಸ್ಟಿಡಿ ಕೋಡ್ 0824, ಮೊಬೈಲ್ 8277038000. ವೈದ್ಯಕೀಯ ಚಿತ್ರಣಗಳ ಮಹತ್ವದ ಕುರಿತಾಗಿ ನಿಮ್ಮ ಪ್ರಶ್ನೆಗಳನ್ನು ಕೇಳಿ ಇಂದು ರಾತ್ರಿ 8 ಗಂಟೆಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನೆಪೋಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ, ದೇರಳಕಟ್ಟೆ, ಮಂಗಳೂರು.
1: ಈಗ ಸಮಯ 7:34 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವಾಣಿಜ್ಯ ಪ್ರಕಟಣೆ, ಬಳಿಕ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆ

0: ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
0: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ದೇಶದ ಸೆಮಿಕಂಡಕ್ಟರ್ ವಿನ್ಯಾಸ ಉತ್ಪಾದನಾ ಪರಿಸರ ವ್ಯವಸ್ಥೆ ಬಲಪಡಿಸಲು ಸೆಮಿಕಾನ್ 2.0ಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಭಾರತ ಬ್ರಿಟನ್ ಸಮಗ್ರ ಆರ್ಥಿಕ ವ್ಯಾಪಾರ ಒಪ್ಪಂದ ಇಂದಿನಿಂದ ಜಾರಿಗೆ. ಮೊದಲ ದಿನ ಭಾರತದಿಂದ 140 ದಶಲಕ್ಷ ಮೌಲ್ಯದ ಸರಕುಗಳು ಬ್ರಿಟನ್ಗೆ ರಫ್ತು. ಇರಾನ್ ಮೇಲೆ ಪುನಃ ನೌಕಾ ದಿಗ್ಬಂಧನ ಹೇರಿದ ಅಮೆರಿಕ. ಫಿಫಾ ವಿಶ್ವಕಪ್ ಫುಟ್ಬಾಲ್ 2ನೇ ಸೆಮಿಫೈನಲ್ ಪಂದ್ಯದಲ್ಲಿ ಅರ್ಜೆಂಟೀನಾ ಇಂಗ್ಲೆಂಡ್ ಮುಖಾಮುಖಿ. ವಾರ್ತೆಗಳ ವಿವರ: ಉತ್ತರ ಪ್ರದೇಶದ ವಾರಣಾಸಿ ರಿಂಗ್ ರಸ್ತೆ ಮತ್ತು ರಾಷ್ಟೀಯ ಹೆದ್ದಾರಿ 19ರ ನಡುವೆ 46 ಕಿಲೋಮೀಟರ್ಗಳಿಗೂ ಹೆಚ್ಚು ಉದ್ದದ 6 ಪಥದ ಗ್ರೀನ್ಫೀಲ್ಡ್ ಎಲಿವೇಟೆಡ್ ಕಾರಿಡಾರ್ ಅನ್ನು ಕೇಂದ್ರ ಸಚಿವ ಸಂಪುಟ ಇಂದು ಅನುಮೋದಿಸಿದೆ. ಈ ಕುರಿತು ನವದೆಹಲಿಯಲ್ಲಿ ಇಂದು ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್, ಯೋಜನೆಯ ಒಟ್ಟು ಬಂಡವಾಳ ವೆಚ್ಚ 14,400 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಿದ್ದು, ರಾಷ್ಟೀಯ ಹೆದ್ದಾರಿ 19 ಮತ್ತು ವಾರಣಾಸಿ ರಿಂಗ್ ರಸ್ತೆ ನಡುವೆ ತಡೆರಹಿತ ಸಂಪರ್ಕವನ್ನು ಒದಗಿಸುತ್ತದೆ. ಇದು ನಗರ ಚಲನಶೀಲತೆಯನ್ನು ಸುಧಾರಿಸುತ್ತದೆ. ಯೋಜನೆಯು ಸರಾಸರಿ ಪ್ರಮಾಣದ ಸಮಯವನ್ನು ಸುಮಾರು 60 ನಿಮಿಷಗಳಿಂದ 20 ನಿಮಿಷಗಳಿಗೆ ಇಳಿಸುವ ನಿರೀಕ್ಷೆ ಇದೆ ಎಂದು ಹೇಳಿದ್ದಾರೆ. ಭಾರತದ ಸೆಮಿಕಂಡಕ್ಟರ್ ವಿನ್ಯಾಸ ಮತ್ತು ಉತ್ಪಾದನಾ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸಲು 127,500 ಕೋಟಿ ರೂಪಾಯಿಗಳ ವೆಚ್ಚದೊಂದಿಗೆ ಸೆಮಿಕಾನ್ 2.0ಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ಈ ಯೋಜನೆಯು ಆರ್ಥಿಕ ಬೆಳವಣಿಗೆಯನ್ನು ಬೆಂಬಲಿಸುತ್ತದೆ, ಪೂರೈಕೆ ಸರಪಳಿ ಸ್ಥಿತಿಸ್ಥಾಪಕತ್ವವನ್ನು ಬಲಪಡಿಸುತ್ತದೆ ಮತ್ತು ನಿರ್ಣಾಯಕ ವಲಯಗಳಲ್ಲಿ ತಾಂತ್ರಿಕ ನಾಯಕತ್ವವನ್ನು ಸ್ಥಾಪಿಸುತ್ತದೆ ಎಂದು ಅವರು ಹೇಳಿದ್ದಾರೆ. 62,500 ಕೋಟಿ ರೂಪಾಯಿಗಳ ವೆಚ್ಚದ ಮೊಬೈಲ್ ಫೋನ್ ಉತ್ಪಾದನಾ ಯೋಜನೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಮುಂದಿನ 5 ವರ್ಷಗಳವರೆಗೆ ಈ ಯೋಜನೆಯನ್ನು ಜಾರಿಗೆ ತರಲಾಗುವುದು ಎಂದು ಸಚಿವ ಅಶ್ವಿನಿ ವೈಷ್ಣವ್ ಮಾಹಿತಿ ನೀಡಿದ್ದಾರೆ. ಒಡಿಶಾ ಮತ್ತು ಜಾರ್ಖಂಡ್ನಾದ್ಯಂತ 4 ಜಿಲ್ಲೆಗಳನ್ನು ಒಳಗೊಂಡ 2 ಮಲ್ಟಿಟ್ರ್ಯಾಕಿಂಗ್ ಯೋಜನೆಗಳಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಈ ಯೋಜನೆಯು ಒಡಿಶಾದಲ್ಲಿ ಪರದೀಪ್ ಹರಿದಾಸ್ಪುರ್ ಡಬಲ್ ಟ್ರ್ಯಾಕ್ ಮತ್ತು ಜಾರ್ಖಂಡ್ನಲ್ಲಿ ರಾಜ್ಖರ್ ಸವಾನ್ ದಂಗೋಪೋಸಿ 4ನೇ ಮಾರ್ಗವನ್ನು ಒಳಗೊಂಡಿದೆ. ಸುಮಾರು 3,907 ಕೋಟಿ ರೂಪಾಯಿಗಳ ಒಟ್ಟು ಅಂದಾಜು ವೆಚ್ಚದೊಂದಿಗೆ ಯೋಜನೆ 2030-31ರ ವೇಳೆಗೆ ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಆತ್ಮನಿರ್ಭರ ಭಾರತಕ್ಕಾಗಿ ಯೂರಿಯಾ 2026ರ ರಾಷ್ಟೀಯ ಹೂಡಿಕೆ ನೀತಿಯನ್ನು ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ದೇಶದಲ್ಲಿ ಅನಿಲ ಆಧಾರಿತ ಯೂರಿಯಾ ಉತ್ಪಾದನಾ ಘಟಕಗಳನ್ನು ಸ್ಥಾಪಿಸಲು, ಯೂರಿಯಾ ವಲಯದಲ್ಲಿ ನೂತನ ಹೂಡಿಕೆಗಳನ್ನು ಪ್ರೋತ್ಸಾಹಿಸಲು ಈ ನೀತಿಯು ಪ್ರಯತ್ನಿಸುತ್ತದೆ. ಇದು ಸ್ವಾವಲಂಬನೆಯ ಗುರಿಯನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ಭಾರತ ಬ್ರಿಟನ್ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಸಿಇಟಿಎ ಇಂದು ಜಾರಿಗೆ ಬಂದಿದ್ದು, ಮೊದಲ ದಿನದಂದು ಭಾರತದಿಂದ 140 ದಶಲಕ್ಷ ಮೌಲ್ಯದ ಸರಕುಗಳನ್ನು ಬ್ರಿಟನ್ಗೆ ರಫ್ತು ಮಾಡಲಾಗುತ್ತಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಕಾರ್ಯದರ್ಶಿ ರಾಜೇಶ್ ಅಗರ್ವಾಲ್ ತಿಳಿಸಿದ್ದಾರೆ. ಕರ್ನಾಟಕದಲ್ಲಿ ಬ್ರಿಟನ್ ಡೆಪ್ಯೂಟಿ ಹೈಕಮಿಷನರ್ ಚಂದ್ರು ಅಯ್ಯರ್ ಬೆಂಗಳೂರಿನಲ್ಲಿ ರಫ್ತು ಸಾಗಣೆಗೆ ಚಾಲನೆಯನ್ನು ನೀಡಿದರು. ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು, ಎರಡೂ ದೇಶಗಳ ಸರಕುಗಳಿಗೆ ಆದ್ಯತೆಯ ಸುಂಕಗಳು ದೊರೆಯಲಿದ್ದು, ಇದು ಎರಡೂ ದೇಶಗಳ ನಡುವಿನ ದ್ವಿಪಕ್ಷೀಯ ವ್ಯಾಪಾರವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ ಎಂದು ಹೇಳಿದ್ದಾರೆ. ಹೈದರಾಬಾದ್ನಲ್ಲಿ ತೆಲಂಗಾಣದಿಂದ ಬ್ರಿಟನ್ಗೆ ರಫ್ತು ಸಾಗಾಣಿಕೆ ಇಂದು ಚಾಲನೆ ನೀಡಲಾಯಿತು. ಪಂಜಾಬ್ನ ಅಮೃತಸರ ಮತ್ತು ಲೂಧಿಯಾನದಿಂದ ಸಿದ್ಧ ಉಡುಪುಗಳು ಮತ್ತು ಉಣ್ಣೆ ಹಾಗೂ ವರ್ಸ್ಟೆಡ್ ನೂಲುಗಳ ರಫ್ತಿಗೆ ಹಸಿರು ನಿಶಾನೆ ತೋರಲಾಯಿತು. ಮಹಾರಾಷ್ಟ್ರದ ಮುಂಬೈನಲ್ಲಿ ರಫ್ತು ಸಾಗಾಣಿಕೆ ಚಾಲನೆ ನೀಡಲಾಯಿತು. ರಾಸಾಯನಿಕಗಳು, ಔಷಧಗಳು, ಪ್ಲಾಸ್ಟಿಕ್ಗಳು, ಆಹಾರ ಉತ್ಪನ್ನ ಮತ್ತು ಮಸಾಲೆ ಸೇರಿದಂತೆ ವಿವಿಧ ಸರಕುಗಳ ರಫ್ತಿಗೆ ಹಸಿರು ನಿಶಾನೆ ತೋರಲಾಯಿತು. ಭಾರತ ಬ್ರಿಟನ್ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಸಿಇಟಿಎ ಹಾಗೂ ಸಾಮಾಜಿಕ ಭದ್ರತೆಯ ಒಪ್ಪಂದದ ಅನುಷ್ಠಾನ ಭಾರತ ಮತ್ತು ಬ್ರಿಟನ್ ನಡುವಿನ ಶಾಶ್ವತ ಪಾಲುದಾರಿಕೆಯಲ್ಲಿ ಮಹತ್ವದ ಮೈಲಿಗಲ್ಲಾಗಿದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು, ಈ ಒಪ್ಪಂದಗಳು ಮಾರುಕಟ್ಟೆ ಪ್ರವೇಶವನ್ನು ಗಮನಾರ್ಹವಾಗಿ ವಿಸ್ತರಣೆ ಮಾಡುತ್ತವೆ, ವ್ಯಾಪಾರ ಮತ್ತು ಸೇವೆಗಳನ್ನು ಬಲಪಡಿಸುತ್ತವೆ ಮತ್ತು ವೃತ್ತಿಪರರಿಗೆ ಹೆಚ್ಚಿನ ಚಲನಶೀಲತೆಯನ್ನು ಸುಗಮಗೊಳಿಸುತ್ತವೆ ಎಂದು ತಿಳಿಸಿದ್ದಾರೆ. ಇದು ದೇಶದ ಉದ್ಯಮಿಗಳು, ರೈತರು, ತಯಾರಕರು, ಎಂಎಸ್ಎಂಇಗಳು ಮತ್ತು ಕೌಶಲ್ಯಪೂರ್ಣ ವೃತ್ತಿಪರರಿಗೆ ನೂತನ ಅವಕಾಶಗಳನ್ನು ಸೃಷ್ಟಿಸುತ್ತವೆ. ಜವಳಿ, ಚರ್ಮ, ರತ್ನಗಳು, ಆಭರಣ ಮತ್ತು ಎಂಜಿನಿಯರಿಂಗ್ ಸರಕುಗಳು, ಸಮುದ್ರ ಉತ್ಪನ್ನಗಳು, ರಾಸಾಯನಿಕಗಳು ಮತ್ತು ಸಂಸ್ಕರಿಸಿದ ಆಹಾರಗಳಂತಹ ಕ್ಷೇತ್ರಗಳಿಗೆ ಅಪಾರ ಸಾಮರ್ಥ್ಯವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ ಎಂದು ಅವರು ಹೇಳಿದ್ದಾರೆ. ಭಾರತ ಬ್ರಿಟನ್ ಸಂಬಂಧಗಳಲ್ಲಿನ ಈ ಹೊಸ ಅಧ್ಯಾಯವು ಹಂಚಿಕೆಯ ಸಮೃದ್ಧಿ, ನಾವೀನ್ಯತೆ ಮತ್ತು ಸುಸ್ಥಿರ ಆರ್ಥಿಕ ಬೆಳವಣಿಗೆಗೆ ಕೊಡುಗೆ ನೀಡುತ್ತದೆ ಹಾಗೂ ಎರಡೂ ರಾಷ್ಟಗಳ ನಡುವಿನ ಸ್ನೇಹದ ಬಂಧವನ್ನು

0: ಮತ್ತಷ್ಟು ಗಟ್ಟಿಗೊಳಿಸುತ್ತದೆ ಎಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಇಂದು ಜಾರಿಗೆ ಬಂದಿರುವ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ CETA ಮತ್ತು ಸಾಮಾಜಿಕ ಭದ್ರತೆಯ ಒಪ್ಪಂದವು ಭಾರತ ಬ್ರಿಟನ್ ನಡುವಿನ ಪಾಲುದಾರಿಕೆಯಲ್ಲಿ ಮಹತ್ವದ ಕ್ಷಣವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರ ಪೋಸ್ಟ್ ಅನ್ನು ಪ್ರಧಾನಿ ಹಂಚಿಕೊಂಡಿದ್ದಾರೆ. ಬ್ರಿಟನ್ ಮಾರುಕಟ್ಟೆಗೆ ಬಲವಾದ ಪ್ರವೇಶವನ್ನು ಪಡೆಯುವ ಹಲವಾರು ಚೈತನ್ಯಶೀಲ ವಲಯಗಳೊಂದಿಗೆ ಭಾರತದ ರೈತರು, ಉದ್ಯಮಿಗಳು ಮತ್ತು ಎಂಎಸ್ಎಂಇಗಳಿಗೆ ಹೊಸ ವೇಗವನ್ನು ನೀಡುತ್ತದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಅಭಿಪ್ರಾಯಪಟ್ಟಿದ್ದಾರೆ. ಇದು ತಂತ್ರಜ್ಞಾನ, ವೃತ್ತಿಪರ ಸೇವೆಗಳು ಮತ್ತು ನಾವೀನ್ಯತೆಯಲ್ಲಿ ಸಹಕಾರವನ್ನು ಗಾಢವಾಗಿಸುತ್ತವೆ ಮತ್ತು ಕೌಶಲ್ಯಪೂರ್ಣ ಭಾರತೀಯ ಪ್ರತಿಭೆಗಳಿಗೆ ಹೆಚ್ಚಿನ ಚಲನಶೀಲತೆಯನ್ನು ಬೆಂಬಲಿಸುತ್ತದೆ ಎಂದು ಹೇಳಿದ್ದಾರೆ. ಸಾಮಾಜಿಕ ಭದ್ರತಾ ಒಪ್ಪಂದವು ಬ್ರಿಟನ್ನಲ್ಲಿ ತಾತ್ಕಾಲಿಕವಾಗಿ ಕೆಲಸ ಮಾಡುವ ಭಾರತೀಯ ವೃತ್ತಿಪರರಿಗೆ ಅಮೂಲ್ಯವಾದ ಬೆಂಬಲವನ್ನು ನೀಡುತ್ತದೆ ಮತ್ತು ಭಾರತೀಯ ಉದ್ಯಮಗಳ ಸ್ಪರ್ಧಾತ್ಮಕತೆಯನ್ನು ಬಲಪಡಿಸುತ್ತದೆ ಎಂದು ಪ್ರಧಾನಿ ನರೇಂದ್ರ ಮೋದಿಯವರು ತಿಳಿಸಿದ್ದಾರೆ. ಇಂದು ಜಾರಿಗೆ ಬಂದಿರುವಂತಹ ಭಾರತ ಬ್ರಿಟನ್ ಮುಕ್ತ ವ್ಯಾಪಾರ ಒಪ್ಪಂದವನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಶ್ಲಾಘಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಜವಳಿ, ಚರ್ಮ, ಎಂಜಿನಿಯರಿಂಗ್, ಆಹಾರ ಸಂಸ್ಕರಣೆ, ಔಷಧಗಳು ಮತ್ತು ಎಂಎಸ್ಎಂಇ ಸೇರಿದಂತೆ ಭಾರತೀಯ ರಫ್ತಿನ 99% ಶೂನ್ಯ ಸುಂಕ ಮಾರುಕಟ್ಟೆ ಪ್ರವೇಶ ನೀಡುತ್ತದೆ ಎಂದು ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಎತ್ತಿ ಹಿಡಿಯುವಂತಹ ಜನಪರ ರಾಜತಾಂತ್ರಿಕತೆಯ ದೃಷ್ಟಿಕೋನಕ್ಕೆ ಈ ಒಪ್ಪಂದ ಸಾಕ್ಷಿಯಾಗಿದೆ. ಈ ಒಪ್ಪಂದವು ಉಭಯ ದೇಶಗಳ ನಡುವಿನ ಸಂಬಂಧಗಳನ್ನು ಬಲಪಡಿಸುವಾಗ ಬ್ರಿಟನ್ನಲ್ಲಿರುವಂತಹ ಭಾರತೀಯ ವೃತ್ತಿಪರರಿಗೆ ಗಮನಾರ್ಹ ವಿನಾಯಿತಿಗಳನ್ನು ವಿತರಿಸುತ್ತದೆ ಎಂದು ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಇಂದು ಬೆಲ್ಜಿಯಂನ ಬ್ರಸೆಲ್ಸ್ನಲ್ಲಿ ಐರೋಪ್ಯ ಒಕ್ಕೂಟದ ಸ್ಟಾರ್ಟ್ಅಪ್ಗಳು, ಸಂಶೋಧನೆ ಮತ್ತು ನಾವೀನ್ಯತೆ ಆಯುಕ್ತೆ ಎಕಟೆರಿನಾ ಜಹರೀವಾ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಸಭೆಯಲ್ಲಿ ಶುದ್ಧ ಮತ್ತು ಹಸಿರು ಇಂಧನ ತಂತ್ರಜ್ಞಾನಗಳಲ್ಲಿ ಸಂಶೋಧನೆಗೆ ಅವಕಾಶಗಳ ಕುರಿತು ಚರ್ಚೆ ನಡೆಸಲಾಯಿತು. ನಾವೀನ್ಯತೆ ಕೇಂದ್ರಗಳು, ಸ್ಟಾರ್ಟ್ಅಪ್ಗಳು ಮತ್ತು ವಿವಿಧ ವಿಷಯಗಳ ಕುರಿತು ಪರಸ್ಪರ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಾಯಿತು. ಬೆಲ್ಜಿಯಂಗೆ ತಮ್ಮ 2 ದಿನಗಳ ಅಧಿಕೃತ ಭೇಟಿಯಲ್ಲಿರುವ ಡಾ ಎಸ್ ಜೈಶಂಕರ್ ಬ್ರಸೆಲ್ಸ್ನಲ್ಲಿ ನಡೆದ ಭಾರತ ಬೆಲ್ಜಿಯಂ ಕಾರ್ಯತಂತ್ರದ ಸಂವಾದವನ್ನು ಬೆಲ್ಜಿಯಂ ಉಪಪ್ರಧಾನಿ ಮತ್ತು ವಿದೇಶಾಂಗ ಸಚಿವ ಮ್ಯಾಕ್ಸಿಮ್ ಪ್ರೆವೋಟ್ ಅವರೊಂದಿಗೆ ಸಹ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಸಭೆಯಲ್ಲಿ ರಾಜಕೀಯ, ಆರ್ಥಿಕ, ಹೂಡಿಕೆಗಳು, ಶುದ್ಧ ಇಂಧನ, ರಕ್ಷಣೆ, ಚಲನಶೀಲತೆ ಮತ್ತು ಔಷಧೀಯ ಕ್ಷೇತ್ರದಲ್ಲಿ ಸಹಕಾರವನ್ನು ಪರಿಶೀಲನೆ ಮಾಡಿದರು. ಪಶ್ಚಿಮ ಏಷ್ಯಾ ಸೇರಿದಂತೆ ಜಾಗತಿಕ ಬೆಳವಣಿಗೆಗಳ ಕುರಿತು ಉಭಯ ಕಡೆಯವರು ತಮ್ಮ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡರು. ಹಾರ್ಮೋನ್ ಜಲಸಂಧಿಯ ಮೂಲಕ ಹಾದು ಹೋಗಲು ಪ್ರಯತ್ನಿಸುತ್ತಿರುವಂತಹ ಹಡಗುಗಳ ಮೇಲೆ ಇರಾನ್ ನಡೆಸಿದ ದಾಳಿಗೆ ಪ್ರತೀಕಾರವಾಗಿ ಅಮೆರಿಕ ಇರಾನ್ ಮೇಲೆ ಪುನಃ ನೌಕಾ ದಿಗ್ಬಂಧನ ಹೇರಿದೆ ಹಾಗೂ ಇಂದು ತನ್ನ ವೈಮಾನಿಕ ದಾಳಿಯನ್ನು ತೀವ್ರಗೊಳಿಸಿದೆ. ಇರಾನಿನ ಸೇನಾ ಬ್ಯಾರಕ್ಗಳ ಮೇಲೆ ಅಮೆರಿಕ ದಾಳಿಯನ್ನು ನಡೆಸಿದ್ದು ಕನಿಷ್ಠ 7 ಸೈನಿಕರು ಹುತಾತ್ಮರಾಗಿದ್ದಾರೆ. ಅಲ್ಲದೆ ದೇಶದಾದ್ಯಂತ 260 ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಅಮೆರಿಕ ದಾಳಿಯಿಂದಾಗಿ 30 ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ ಎಂದು ಇರಾನ್ ಸರ್ಕಾರದ ವಕ್ತಾರ ಫಾತಿಮೆಹ್ ಮೊಹಜೆರಾನಿ ತಿಳಿಸಿದ್ದಾರೆ. ಪುನಃ ದಿಗ್ಬಂಧನ ಹೇರುತ್ತಿದ್ದಂತೆ ಅಮೆರಿಕ ಮತ್ತು ಇರಾನ್ ಪರಸ್ಪರ ದಾಳಿಗಳನ್ನು ಪ್ರಾರಂಭಿಸಿವೆ. ದಿಗ್ಬಂಧನದ ಕಾರಣದಿಂದಾಗಿ ಇರಾನ್ ಪಶ್ಚಿಮ ಏಷ್ಯಾದಿಂದ ಎಲ್ಲಾ ಇಂಧನ ರಫ್ತುಗಳನ್ನು ನಿಲ್ಲಿಸುವುದಾಗಿ ಬೆದರಿಕೆ ಹಾಕಿದೆ. ಅಟ್ಲಾಂಟಾದಲ್ಲಿ ಇಂದು ಮಧ್ಯರಾತ್ರಿ ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 2ನೆಯ ಸೆಮಿಫೈನಲ್ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ಅರ್ಜೆಂಟೀನಾ ಇಂಗ್ಲೆಂಡ್ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30 ಆರಂಭವಾಗಲಿದೆ. ಈ ಪಂದ್ಯದಲ್ಲಿ ಗೆಲ್ಲುವ ತಂಡ ಫೈನಲ್ ಪಂದ್ಯದಲ್ಲಿ ಸ್ಪೇನ್ ತಂಡದ ವಿರುದ್ದ ಪ್ರಶಸ್ತಿಗಾಗಿ ಸೆಣಸಾಟ ನಡೆಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ ಸೆಮಿಕಂಡಕ್ಟರ್ ವಿನ್ಯಾಸ, ಉತ್ಪಾದನಾ ಪರಿಸರ ವ್ಯವಸ್ಥೆ ಬಲಪಡಿಸಲು ಸೆಮಿಕಾನ್ 2.0 ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಭಾರತ ಬ್ರಿಟನ್ ಸಮಗ್ರ ಆರ್ಥಿಕ ವ್ಯಾಪಾರ ಒಪ್ಪಂದ ಇಂದಿನಿಂದ ಜಾರಿಗೆ. ಮೊದಲ ದಿನ ಭಾರತದಿಂದ 140 ದಶಲಕ್ಷ ಮೌಲ್ಯದ ಸರಕುಗಳು ಬ್ರಿಟನ್ಗೆ ರಫ್ತು. ಇರಾನ್ ಮೇಲೆ ಪುನಃ ನೌಕಾ ದಿಗ್ಬಂಧನ ಹೇರಿದ ಅಮೆರಿಕ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಎರಡನೇ ಸೆಮಿಫೈನಲ್ ಪಂದ್ಯದಲ್ಲಿ ಅರ್ಜೆಂಟೀನಾ ಇಂಗ್ಲೆಂಡ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

ಆಕಾಶವಾಣಿ ಮಂಗಳೂರು. ಈಗ ಚಿತ್ರಗೀತೆಗಳು. ಮಿಲನ ಚಿತ್ರಕ್ಕಾಗಿ ಕುನಾಲ್ ಗಾಂಜಾವಾಲ ಹಾಡಿರುವ ಜಯಂತ್ ಕಾಯ್ಕಿಣಿ ಅವರ ಗೀತೆ, ಸಂಗೀತ ಮನೋಮೂರ್ತಿ.

0: ಆತ್ಮೀಯ ಕೇಳುಗರೆ, ಎನೆಪೋಯ ಆಸ್ಪತ್ರೆ ಆರೋಗ್ಯ ದೀಪ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮ ಇಂದು ರಾತ್ರಿ 8 ಗಂಟೆಗೆ ಪ್ರಸಾರವಾಗಲಿದೆ. ಈ ಸಲ ವೈದ್ಯಕೀಯ ಚಿತ್ರಣಗಳ ಮಹತ್ವದ ಕುರಿತಾಗಿ ಎನೆಪೋಯ ವೈದ್ಯಕೀಯ ಕಾಲೇಜಿನಲ್ಲಿ ಪ್ರಾಧ್ಯಾಪಕರು ಮತ್ತು ರೇಡಿಯೋಲಜಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ದೇವದಾಸ್ ಆಚಾರ್ಯ ಅವರೊಡನೆ ನಿಮ್ಮ ಪ್ರಶ್ನೆಗಳನ್ನು ಕೇಳಬಹುದು. ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211999, ಎಸ್ಟಿಡಿ ಕೋಡ್ 0824, ಮೊಬೈಲ್ 8277038000. ವೈದ್ಯಕೀಯ ಚಿತ್ರಣಗಳ ಮಹತ್ವದ ಕುರಿತಾಗಿ ನಿಮ್ಮ ಪ್ರಶ್ನೆಗಳನ್ನು ಕೇಳಿ ಇಂದು ರಾತ್ರಿ 8 ಗಂಟೆಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನೆಪೋಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ, ದೇರಳಕಟ್ಟೆ, ಮಂಗಳೂರು.
1: ಮುಂದಿನ ಗೀತೆ ನೀಲಕಂಠ ಚಿತ್ರದ್ದು. ಗಾಯಕ ಜೋಡಿ ನಂದಿತಾ ಮತ್ತು ಎಸ್ಪಿ ಬಾಲಸುಬ್ರಹ್ಮಣ್ಯಂ. ರಚನೆ ಮತ್ತು ಸಂಗೀತ ವಿ ರವಿಚಂದ್ರನ್.

ಲಾಕ್ ಅಪ್ ಡೆತ್ ಚಿತ್ರದ ಗೀತೆ ಇದೀಗ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಹಾಡಿದ ಈ ಗೀತೆಯ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.

0: ಚಿತ್ರಗೀತೆಗಳ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಎಫ್ಎಂ 100.3 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಇದೀಗ ಪ್ರಾಯೋಜಿತ ಕಾರ್ಯಕ್ರಮ ಯನುಪಯ ಆಸ್ಪತ್ರೆ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ. ಪ್ರಾಯೋಜಕರು ಯನುಪಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ದೇರಳಕಟ್ಟೆ ಮಂಗಳೂರು.
1: ನಿಮ್ಮ ಆರೋಗ್ಯ ನಮ್ಮ ಹೊಣೆ ಎಂಬ ಧ್ಯೇಯ ವಾಕ್ಯದೊಂದಿಗೆ ಕಳೆದ ಹಲವು ದಶಕಗಳಿಂದ ಆರೋಗ್ಯ ಸೇವೆಯನ್ನು ನೀಡುತ್ತಿರುವ ಕರಾವಳಿ ಕರ್ನಾಟಕದ ಪ್ರಸಿದ್ಧ ಆಸ್ಪತ್ರೆ ಮಂಗಳೂರು ದೇರಳಕಟ್ಟೆಯ ಯನುಪಯ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಎಲ್ಲಾ ವಿಭಾಗಗಳಲ್ಲಿ ಪರಿಣಿತ ತಜ್ಞ ವೈದ್ಯರುಗಳೊಂದಿಗೆ ಕಾರ್ಯನಿರ್ವಹಿಸುತ್ತಿರುವ ಮಲ್ಟಿ ಸ್ಪೆಷಾಲಿಟಿ ಚಿಕಿತ್ಸಾ ಸೌಲಭ್ಯ ಹೊಂದಿರುವ ಆಸ್ಪತ್ರೆ. ಈ ಆಸ್ಪತ್ರೆಯಲ್ಲಿ 3T, MRI, 128 ಸ್ಲೈಸ್ ಸಿಟಿ ಸ್ಕ್ಯಾನ್, ಪೆಟ್ ಸ್ಕ್ಯಾನ್, ಸ್ಪೆಕ್ಟ್ ಫೆಸಿಲಿಟಿ, ರೇಡಿಯೋಥೆರಪಿ, ಕೀಮೋಥೆರಪಿ ಮತ್ತು IVF ಸೆಂಟರ್, ಸ್ಲೀಪ್ ಲ್ಯಾಬ್ ಹಾಗೂ ಆಧುನಿಕ ತಂತ್ರಜ್ಞಾನ ಹೊಂದಿರುವ ರೋಬೋಟಿಕ್ ಶಸ್ತ್ರಚಿಕಿತ್ಸಾ ಸೌಲಭ್ಯ, ಸಿಮ್ಯುಲೇಷನ್ ಲ್ಯಾಬ್, ಸರ್ಕಾರಿ ಮತ್ತು ಖಾಸಗಿ ವಿಮಾ ಯೋಜನೆಗಳೊಂದಿಗೆ ಯನುಪಯ ಆಸ್ಪತ್ರೆಯ ಎನ್ ಆರೋಗ್ಯ ಕಾರ್ಡ್, ವೈದ್ಯರೊಂದಿಗೆ ಟೆಲಿಮೆಡಿಸಿನ್ ಅಥವಾ ಆನ್ಲೈನ್ ಕನ್ಸಲ್ಟೇಷನ್ ಮತ್ತು ಹೋಮ್ ಕೇರ್ ಸೇವೆಗಳು ಲಭ್ಯ. ಗುಣಮಟ್ಟದ ಮತ್ತು ಮಿತ ದರದ ಆರೋಗ್ಯ ಚಿಕಿತ್ಸೆ ಸೇವೆಗಳಿಗಾಗಿ ಕರ್ನಾಟಕ ಮತ್ತು ಕೇರಳದಾದ್ಯಂತ ಮನೆ ಮಾತಾಗಿರುವ ಏಕೈಕ ಆಸ್ಪತ್ರೆ ನಮ್ಮ ನಿಮ್ಮೆಲ್ಲರ ಯನುಪಯ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ. ಸಂಪರ್ಕಿಸಿರಿ 9686985555.
0: ರೇಡಿಯಾಲಜಿ ಅಥವಾ ಎಕ್ಸ್ರೇ ವೈದ್ಯಕೀಯ ಚಿತ್ರಣಗಳ ಮಹತ್ವ, ಈ ವಿಷಯದ ಕುರಿತು ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ತಜ್ಞ ವೈದ್ಯರಾದ ಡಾಕ್ಟರ್ ದೇವದಾಸ್ ಆಚಾರ್ಯ. ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು ಹೀಗಿದೆ: 2211999, 2221611, ಮತ್ತೊಂದು ಸಂಖ್ಯೆ 2223611, STD ಸಂಖ್ಯೆ 08024, ಮೊಬೈಲ್ ಸಂಖ್ಯೆ 8277038000. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಮಮತಾ ನವೀನ್ ಶೆಟ್ಟಿ. ಈಗ ನೇರವಾಗಿ ನಮ್ಮ ಸ್ಟುಡಿಯೋದತ್ತ.
2: ಕೇಳುಗರೆ ನಮಸ್ಕಾರ. ಯನುಪಯ ಆಸ್ಪತ್ರೆ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದು ರೇಡಿಯೋಲಜಿ ಅಥವಾ ಎಕ್ಸ್ರೇ ಇದರ ಮಹತ್ವದ ಕುರಿತು ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸುವವರು ರೇಡಿಯೋಲಜಿ ಮತ್ತು ಮೆಡಿಕಲ್ ಇಮೇಜಿಂಗ್ ವಿಭಾಗದ ಮುಖ್ಯಸ್ಥರು ಹಾಗೂ ರೇಡಿಯೋಲಜಿಸ್ಟ್ ಡಾಕ್ಟರ್ ದೇವದಾಸ್ ಆಚಾರ್ಯ ಅವರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
3: ನಮಸ್ಕಾರ ಮೇಡಮ್.
2: ಕೇಳುಗರೆ, ನೀವು ಕರೆ ಮಾಡಬೇಕಾದಂತಹ ನಮ್ಮ ದೂರವಾಣಿ ಸಂಖ್ಯೆಗಳು ಹೀಗಿವೆ: 2211999, 2222611, 2223611, ನಮ್ಮ ಎಸ್ಟಿಡಿ ಸಂಖ್ಯೆ 08024, ನಮ್ಮ ಮೊಬೈಲ್ ಸಂಖ್ಯೆ 8277038000. ಡಾಕ್ಟ್ರೆ, ಈಗ ಈ ರೇಡಿಯೋಲಜಿ ಅಥವಾ ಈ ಕ್ಷಕಿರಣ ಶಾಸ್ತ್ರ ಅಂತ ಏನು ಹೇಳ್ತೀವಿ, ಇದರಲ್ಲಿ ಬರುವಂತಹ ಈ ಡಯಾಗ್ನೋಸ್ಟಿಕ್ ಉಪಕರಣಗಳು ಯಾವುವೆಲ್ಲ?
3: ಮೇಡಮ್, ಮೊತ್ತ ಮೊದಲಾಗಿ ಶುರು ಮಾಡೋ ಮೊದಲು ನಾನು ಈ ರೇಡಿಯಾಲಜಿಯ ಪಿತಾಮಹ ಅನ್ನಿಸ್ಕೊಂಡವರ ವಿಲ್ಹೆಮ್ ಕೊಂಡ್ರಾಡ್ ರಾಂಟ್ಜೆನ್ ಇವರ ಹೆಸರನ್ನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದರೆ ಈ ರೇಡಿಯಾಲಜಿ ಇದು ಹುಟ್ಟಿದ್ದು ಬಹಳ ಹಿಂದಿನ ಬಹಳ ವರ್ಷ ಆಗಲಿಲ್ಲ. ಇದರ ಒಂದು ಇತಿಹಾಸ ನೋಡಿದರೆ ಒಂದು 130 ವರ್ಷದ ಇತಿಹಾಸ ಇರುವಂಥದ್ದು. ನಮ್ಮ ಮಾಡರ್ನ್ ಮೆಡಿಸಿನ್ ಏನು ಕರಿತೇವೆ ನಾವು, ಅದೆಲ್ಲ ಇತಿಹಾಸ ನೋಡಿದರೆ ಸಾಧಾರಣ 17-19 ಶತಮಾನದಿಂದ ಹುಟ್ಟಿ ಬಂದಿರುವಂಥದ್ದು. ಸೊ ಈ ಒಂದು 130 ವರ್ಷಗಳಲ್ಲಿ ಯಾವ ಒಂದು ವಿಭಾಗದಲ್ಲೂ ಕಂಡರಿಯದಂತಹ ಒಂದು ಬೆಳವಣಿಗೆ ಈ ರೇಡಿಯಾಲಜಿಯಲ್ಲಾಗಿದೆ. ಆದ್ದರಿಂದ ಇದರಲ್ಲಿ ನಮ್ಮಲ್ಲಿ ಕೂಡ ಬಹಳಷ್ಟು ಉಪಕರಣಗಳಿದೆ. ಇದನ್ನು ಒಂದು ಸಂಕ್ಷಿಪ್ತವಾಗಿ ಹೇಳದಿದ್ದರೆ ಎಲ್ಲರೂ ಎಲ್ಲ ಕಡೆಯೂ ಕೇಳಿರುವಂಥ ಒಂದು ಉಪಕರಣ ಯಾವುದು ಅಂತ ಹೇಳಿದರೆ ಎಕ್ಸ್ರೇ.
2: ಹೌದು.
3: ಸಾಧಾರಣ ಒಂದು ಸಣ್ಣ ಕ್ಲಿನಿಕಲ್ಲಿ ಅಥವಾ ಒಂದು ಸಣ್ಣ ಮಟ್ಟದ ಆಸ್ಪತ್ರೆ, ದೊಡ್ಡ ಆಸ್ಪತ್ರೆ ಎಲ್ಲಿಗೆ ಹೋದರೂ ಎಕ್ಸ್ರೇಗಳು ಇರುವಂಥದ್ದು ಬಹಳ ಕಾಮನ್. ಅದನ್ನು ಸಾಧಾರಣ ಜನರು ತಾವುಗಳು ಎಲ್ಲರೂ ಅದನ್ನು ನೋಡಿರ್ತೀರಿ.
2: ಹೌದು.
3: ಇದು ಏನಂತ ಹೇಳಿದರೆ ಇದು ಎಕ್ಸ್ರೇ ಎನ್ನುವಂಥ ಒಂದು ವಿಕಿರಣದಿಂದ ಉಪಯೋಗಿಸಿಕೊಂಡು ಮಾಡುವಂಥ ಒಂದು ಚಿತ್ರಣ ಕೊಡುವಂಥ ಒಂದು ಸಾಧನ, ಅದಕ್ಕೆ ಎಕ್ಸ್ರೇ ಅಂತ ಕರೆಯುವಂಥದ್ದು. ಅದಾದ ಮೇಲೆ ಅದರಿಂದ ಸ್ವಲ್ಪ ಮೇಲ್ಗಡೆ ಬಂದಾಗ ನಾವೊಂದು ಫ್ಲೋರೋಸ್ಕೋಪಿ ಅಂತ ಇನ್ನೊಂದು ಮಾಡ್ತೇವೆ. ಅದು ಯಾವಾಗ ಮಾಡ್ತೇವೆ ಅಂತ ಹೇಳಿದರೆ

0: ಫ್ಲೋರೋಸ್ಕೋಪಿ ಅಂದರೆ ಏನಂತ ಹೇಳಿದರೆ ಟಿವಿಯಲ್ಲಿ ಅದೇ ಚಿತ್ರಣವನ್ನು ನಾವು ಕಾಣ್ಬೋದು. ಈಗ ಒಂದು ಉದಾಹರಣೆ ಕೊಡೋದು ಅಂತ ಹೇಳಿದರೆ, ಒಬ್ಬ ನಮ್ಮಲ್ಲಿ ಒಬ್ಬ ಈಗ ಒಬ್ಬ ರೋಗಿಯು ಅವನಿಗೆ ಆಹಾರ ತಿನ್ನಲಿಕ್ಕೆ ಕಷ್ಟ ಆಗ್ತದೆ ಅಂತ ಬಂದಾಗ ನಾವೊಂದು ಬೇರಿಯಂ ಸ್ವಾಲೋ ಅಂತ ಒಂದು ಟೆಸ್ಟ್ ಮಾಡ್ತೇವೆ. ಅದರಲ್ಲಿ ಒಂದು ಔಷಧಿ, ಬೇರಿಯಂ ಎನ್ನುವ ಔಷಧಿಯನ್ನು ನುಂಗಲಿಕ್ಕೆ ಕೊಡ್ತೇವೆ. ಆ ನುಂಗುವಾಗ ಅದರ ನೈಜ ಚಿತ್ರಣವನ್ನು ನಾವು ಆ ಟಿವಿಯಲ್ಲಿ ನೋಡ್ತೇವೆ. ಅದನ್ನು ನಾವು ಫ್ಲೋರೋಸ್ಕೋಪಿ ಅಂತ ಕರಿತೇವೆ,
1: ಯಥಾವತ್ತಾಗಿ.
0: ಏನು ನಮಗೆ ಅದರಲ್ಲಿ ಇರುವಂಥ ಉಪಯೋಗ ಅಂತ ಹೇಳಿದರೆ, ಅದು ಯಾವ ಒಂದು ಕಡೆಯಲ್ಲಿ ಅವನಿಗೆ ಅದು ಅಡ್ಡ ಉಪದ್ರ ಕೊಡ್ತಾ ಉಂಟು, ಯಾಕೆ ಎಲ್ಲಿ ಅದರಿಂದ ನಮ್ಮ ಅನ್ನನಾಳ ಏನಾದರೂ ಅದು ನ್ಯಾರೋ ಆಗಿದೆಯಾ, ಅಥವಾ ಅದರ ಒಂದು ಕೊಳವೆ ಏನು ಅನ್ನುವಂಥದ್ರಲ್ಲಿ ಏನಾದರೂ ಒಂದು ದುರ್ಮಾಂಸ ಬೆಳೆದಿದೆಯಾ,
1: ಸಮಸ್ಯೆ ಏನು ಅನ್ನುವಂಥದ್ದನ್ನು ನೇರವಾಗಿ ನೋಡುವಂಥದ್ದು,
0: ಅದು ಒಂದು ಫ್ಲೋರೋಸ್ಕೋಪಿ ಟೆಸ್ಟ್ಗಳಂತ ಕರಿತೇವೆ. ಇದು ಎಕ್ಸ್ರೇಗೆ ಸಂಬಂಧಪಟ್ಟ ಹಾಗೆ. ಇನ್ನೊಂದು ಎಕ್ಸ್ರೇಯಿಂದಲೇ ಇನ್ನೊಂದು ಉಪಯೋಗಿಸಿಕೊಡುವಂಥ ಇನ್ನೊಂದು ಸಾಧನ ಏನಂತ ಹೇಳಿದರೆ ಮ್ಯಾಮೋಗ್ರಫಿ ಟೆಸ್ಟ್ ಅಂತ. ಇದೇನಪ್ಪ ಇದು ಮ್ಯಾಮೋಗ್ರಫಿ ಅಂತ ಹೇಳಿದರೆ, ಸ್ತ್ರೀಯರಲ್ಲಿ ಸ್ತನ ರೋಗವನ್ನು ಬಹಳ ಬೇಗವಾಗಿ ಕಂಡುಹಿಡಿಯಲು ಇರುವಂಥ ಒಂದು ಸಾಧನ, ಅದನ್ನು ಮ್ಯಾಮೋಗ್ರಫಿ ಅಂತ ಕರಿತೇವೆ. ಇನ್ನೊಂದು ಎಕ್ಸ್ರೇಯನ್ನು ಉಪಯೋಗಿಸಿಕೊಂಡು ಇರುವಂಥ ಸಾಧನ ಎನ್ನುವಂತಂದರೆ ಸಿ ಟಿ ಸ್ಕ್ಯಾನ್. ಇದು ಏನಪ್ಪ ಅಂತ ಹೇಳಿದರೆ, ಇನ್ನೊಂದು ನಮ್ಮ ದೇಹವನ್ನು ನಿಮಗೆ ನಾನು ಹೇಳೋದಂತ ಹೇಳಿದರೆ, 1000 ಒಂದು ಚಿತ್ರದಲ್ಲಿ ಒಂದು ಚಿತ್ರಣದಲ್ಲಿ ಅದನ್ನು ದೇಹದ ಒಳಭಾಗವನ್ನು ನೋಡ್ಬೋದು. ಅಷ್ಟೊಂದು ತೆಳ್ಳಗೆ ಅಥವಾ ಒಂದು ಥಿನ್ ಲೇಯರ್ಸ್ ಅಂತ ಹೇಳ್ತೇವೆ, ಪ್ರತಿಯೊಂದು ಆರ್ಗನ್ ನೋಡ್ತಾ ಹೋಗ್ಬೋದು. ಅದು ಸಿ ಟಿ ಸ್ಕ್ಯಾನ್ ಅಂತ ಹೇಳುವಂಥದ್ದು. ಇದರಲ್ಲಿ ಕೂಡ ಎಕ್ಸ್ರೇ ಉಪಯೋಗ ಬರುತ್ತೆ.
1: ಓಕೆ, ಈಗ ಒಂದು ಕರೆ ಇದೆ ಡಾಕ್ಟ್ರೆ,
0: ಸರಿ
1: ನಂತರ ಮುಂದುವರಿಯುವ. ಹಲೋ,
2: ಜಯರಾಜೇ,
1: ನಿಮ್ಮ ರೇಡಿಯೋ ವಾಲ್ಯೂಮ್ ಅನ್ನ ಸ್ವಲ್ಪ ಕಡಿಮೆ ಮಾಡಿ. ಹಲೋ, ನಿಮ್ಮ ಪ್ರಶ್ನೆಯನ್ನ ಕೇಳಿ. ನಿಮ್ಮ ಸಮಸ್ಯೆ ಏನು ಅಂತ ಹೇಳಿ.
2: ಸಮಸ್ಯೆ ನಂಗೆ ಸ್ವಲ್ಪ ಸೈಕಾಲಜಿ ಪ್ರಾಬ್ಲಮ್ ಉಂಟು, ಹಾಗೆ ಇಸಿಜಿ ಮಾಡ್ಲಿಕ್ಕೆ ಹೇಳಿದ್ದಾರೆ ಡಾಕ್ಟರ್. ಅದೇನಂತ ಕೇಳಲಿಕ್ಕೆ ಇಸಿಜಿ ಅಂದ್ರೆ.
1: ಸರಿ,
0: ಜಯರಾಜ್ ಅವರೇ, ಆಕ್ಚುಲಿ ಅದು ಇಸಿಜಿ ಅಲ್ಲ, ಅದು ಇಇಜಿ ಅಂತ ಕರೀತಾರೆ. ಇಇಜಿ ಅಂತ, ಅದು ಆಕ್ಚುಲಿ ತಲೆಗೆ ಸಂಬಂಧಪಟ್ಟಂತ ಒಂದು ಟೆಸ್ಟ್. ಅದಕ್ಕೆ ನೀವು ನರಶಾಸ್ತ್ರ ವಿಭಾಗಕ್ಕೆ ಹೋಗಿ ಅಲ್ಲಿ ಮಾಡಿಸುವಂಥದ್ದು, ಅದು ರೇಡಿಯಾಲಜಿಗೆ ಸಂಬಂಧಪಟ್ಟದ್ದಲ್ಲ ಅದು. ಆಯ್ತಾ
1: ಸರಿ ಡಾಕ್ಟರ್. ಈಗ ಈ ವೈದ್ಯಕೀಯ ಶಾಸ್ತ್ರದಲ್ಲಿ ಈ ಎಕ್ಸ್ರೇ ಅನ್ನುವಂಥದ್ದು ಅದು ಎಷ್ಟು ಮಹತ್ವವನ್ನು ಪಡೆದಿದೆ ಅಂತ ಹೇಳ್ತೀರಿ?
0: ಅದೇ ನಾನು ಹೇಳಿದ್ನಲ್ಲ, ಈಗ ನೋಡಿ, ನಮ್ಮ ಪಿತಾಮಹ ಅಥವಾ ಫಾದರ್ ಆಫ್ ರೇಡಿಯಾಲಜಿ ಕಾನ್ರಾಡ್ ರಾಂಟ್ಜೆನ್ 1895 ನವೆಂಬರ್ 8 ಕಂಡುಹಿಡಿದಂಥ ಒಂದು ಇನೋವೇಷನ್, ಅದಕ್ಕೆ ಸಂಬಂಧಪಟ್ಟ ಅವರಿಗೆ ನೊಬೆಲ್ ಪ್ರಶಸ್ತಿ ಕೂಡ ಸಿಕ್ತು. ಅಲ್ಲಿಂದ ಅದು ಬೆಳವಣಿಗೆ ಆಗಿ ಆಗಿ ಇವತ್ತು ನಾವು 2 ಥರದಲ್ಲಿ ರೇಡಿಯೇಷನನ್ನು ಉಪಯೋಗಿಸ್ತಾ ಇದ್ದೇವೆ. ಒಂದು ಡಯಾಗ್ನೋಸ್ಟಿಕ್, ಇನ್ನೊಂದು ಥೆರಪೆಟಿಕ್. ಒಂದು ನಾವು ಕಾಯಿಲೆಯನ್ನು ಕಂಡುಹಿಡಿಯುವಂಥದ್ದು, ಇನ್ನೊಂದು ಕಡೆಯಲ್ಲಿ ಕಾಯಿಲೆಯನ್ನು ಗುಣಪಡಿಸುವಂಥದ್ದು. ಈ ಎರಡೂ ಕಡೆಯಲ್ಲಿ ನಾವು ಈ ರೇಡಿಯೇಷನ್ ಅಥವಾ ಎಕ್ಸ್ರೇಗಳನ್ನು ಉಪಯೋಗಿಸ್ತಾ ಇದ್ದೇವೆ. ಒಂದು ಕಡೆಯಲ್ಲಿ ಸಣ್ಣ ಪ್ರಮಾಣದಲ್ಲಿ ಉಪಯೋಗಿಸಿದಾಗ ಅದು ನಮಗೆ ಉಪಯೋಗ ಆಗುತ್ತೆ, ದೊಡ್ಡ ಪ್ರಮಾಣದಲ್ಲಿ ಉಪಯೋಗಿಸಿದಾಗ ಅದು ಉಪಯೋಗ ಇನ್ನೊಂದು ಥರದಲ್ಲಿ, ಏನು ನಾವು ಕ್ಯಾನ್ಸರ್ ಸೆಲ್ಸ್ ಏನಂತೆ ಅದನ್ನು ಕೊಲ್ಲುವಂಥದ್ದು, ಅದನ್ನು ರೇಡಿಯೇಷನ್ ಥೆರಪಿ. ಅದು ಸಪ್ರೇಟ್, ಅದು ಇನ್ನೊಂದು ಬೇರೆ ವಿಭಾಗ. ಅದು ಈ ಎಕ್ಸ್ರೇಯಲ್ಲಿ ನಾವು ಸಣ್ಣ ಪ್ರಮಾಣದ ಎಕ್ಸ್ರೇಯನ್ನು, ಎಕ್ಸ್ರೇ ಡಿಪಾರ್ಟ್ಮೆಂಟಲ್ಲಿ ನಾವು ಸಣ್ಣ ಪ್ರಮಾಣದ ಎಕ್ಸ್ರೇಯನ್ನು ಈ ಮಿಷನ್ಗಳಲ್ಲಿ ಯೂಸ್ ಮಾಡುವಂಥದ್ದು. ಅದನ್ನು ಯೂಸ್ ಮಾಡಿಕೊಂಡು ದೇಹದ ಚಿತ್ರಣಗಳನ್ನು, ನಿಮಗೆ ಒಂದು ಉದಾಹರಣೆ ಕೊಡೋದಾದರೆ, ಒಂದು ಎದೆಯ ಚಿತ್ರಣ ಬೇಕಂತಿದ್ದರೆ ನಾವು ಚೆಸ್ಟ್ ಎಕ್ಸ್ರೇ ತೆಗಿತೇವೆ. ಈ ಇದನ್ನೆಲ್ಲ ಯಾರು ಯಾವಾಗ ಡಿಸೈಡ್ ಮಾಡ್ತಾರೆ, ಯಾರು ಹೇಳ್ತಾರೆ ಎನ್ನುವಂಥದ್ದು, ನೀವು ನಿಮ್ಮ ವೈದ್ಯರನ್ನು ಕಂಡಾಗ,
1: ಭೇಟಿಯಾದಾಗ
0: ಅವರು ನಿಮ್ಮ ಒಂದು ಕಾಯಿಲೆಯ ಗುಣದ ಮೇಲೆ ಅಥವಾ ಕಂಪ್ಲೇಂಟ್ ಅಂತ ಏನು ಹೇಳ್ತೀರಿ, ಅಥವಾ ನಿಮ್ಮ ಒಂದು ಏನು ತೊಂದರೆ ಇದೆಯೋ ಅದರ ಮೇಲೆ ಅವರು ನಿರ್ಧರಿಸುವಂಥದ್ದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾಡುವಂಥ ಟೆಸ್ಟ್ಗಳು ಇದು.
1: ಈಗ ಒಂದು ಕರೆ ಇದೆ. ಹಲೋ
3: ಹಲೋ,
1: ನಮಸ್ತೆ ಹೇಳಿ.
3: ನಮಸ್ತೆ ಮೇಡಮ್.
1: ಯಾರು ಹೇಳಿ?
3: ನಾನು ಗೋರಿ ಫ್ರಮ್ ಬಂಟ್ವಾಳು.
1: ಕೇಳಿ ನಿಮ್ಮ ಪ್ರಶ್ನೆ.
3: ನಾನು ಒಬ್ಬ ಪೇಷಂಟ್, ಇದು ನನಗೆ ಲಂಗ್ಸ್ ಸಮಸ್ಯೆ, ಲಂಗ್ಸ್ ಮತ್ತೆ ಅಸ್ತಮ ಸ್ವಲ್ಪ ಹಾಗೆ ಇತ್ತು. ಅಂದ್ರೆ ನಾನೊಬ್ಬ ಸ್ಮೋಕರ್. ನನ್ನ ಕ್ವೆಶನ್, ಸಿ ಟಿ ಸ್ಕ್ಯಾನ್ ಮತ್ತೆ ಹೊರೋಸ್ಕೋಪಿ ಅದು ಕಾಸ್ಟ್ಲಿ ಟ್ರೀಟ್ಮೆಂಟ್ ಅಂತ
1: ಡಾಕ್ಟರ್.
0: ಸರಿ, ಏನಂತ ಹೇಳಿದರೆ ನಿಮ್ಮ ಚಿಹ್ನೆಗಳು ನಿಮ್ಮ ಹೇಳುವಂಥ ತೊಂದರೆಗಳನ್ನು ನೋಡಿದರೆ ನಿಮಗೆ ಸಿ ಟಿ ಸ್ಕ್ಯಾನ್ ಅಂತ

0: ಮಾಡ್ತೇವೆ. ಏನಂತ ಹೇಳಿದರೆ ಒಂದು HRCT ಅಂತ ಒಂದು ಮಾಡ್ತೇವೆ. ಇದರ ನಿಮ್ಮ ಅಂದರೆ ನಿಮ್ಮ ನಿಮ್ಮ ಲ್ಯಾಂಗ್ವೇಜಲ್ಲಿ ಹೇಳೋದಾದರೆ CT ಸ್ಕ್ಯಾನು, ಲಂಗ್ಸಿಗೆ ಮಾಡುವಂಥ ಒಂದು CT ಸ್ಕ್ಯಾನನ್ನು ಮಾಡಿಸ್ಬೋದು ನೀವು ಒಂದು. ಮತ್ತು ಅದರಲ್ಲಿ ಏನು ಗೊತ್ತಾಗುತ್ತೆ ಅಂತ ಹೇಳಿದರೆ, ನಿಮ್ಮ ಈಗಿನ ಹೃದಯದಲ್ಲಿ ಅಥವಾ ಲಂಗ್ಸಿನ ಒಂದು ಕಂಡೀಷನ್ ಹೇಗಿದೆ, ಅದು ಒಂದು ಎಷ್ಟು ಡ್ಯಾಮೇಜ್ ಆಗಿದೆ, ಅದು ಏನೆಲ್ಲ ಅದರಲ್ಲಿ ತೊಂದರೆ ಇದೆ ಅಂತ ನೋಡ್ಬೋದು. ಎರಡನೇದಾಗಿ ನೀವು ಕೇಳಿದಂಥ ಒಂದು ಕ್ವಶನ್ ಏನಂದರೆ, ಎಷ್ಟು ಅದರ ಒಂದು ಕಾಸ್ಟ್ ಏನು ಎಷ್ಟಾಗ್ಬೋದು ಅಂತ ಕೇಳಿದ್ದೀರಿ. ಸಾಧಾರಣವಾಗಿ ಒಂದು 4,000 ರಿಂದ ಒಂದು 5,000 ಒಳಗಡೆ ಇರುವಂಥದ್ದು ಒಂದು ಟೆಸ್ಟ್ ಇದು. ಅದಕ್ಕಿಂತ ಜಾಸ್ತಿ ಆಗೋದಿಲ್ಲ ಇದರಲ್ಲಿ. ಅಥವಾ ಇನ್ನೊಂದು, ಈ ಮೆಡಿಕಲ್ ಕಾಲೇಜುಗಳಲ್ಲಿ ಇನ್ನೂ ಕಡಿಮೆ ವೆಚ್ಚದಲ್ಲಿ ಆಗುವಂಥ ಒಂದು ಟೆಸ್ಟ್ ಇದು. ದಯವಿಟ್ಟು ಬೇಕಾದ ಒಂದು ಕಡೆಗಳಲ್ಲಿ ಹೋಗಿ ನೀವು ಅದನ್ನು ಮಾಡಿಸ್ಕೊಳ್ಬೋದು.
1: ಧನ್ಯವಾದಗಳು ಡಾಕ್ಟ್ರೆ. ಈಗ ಸಾಮಾನ್ಯವಾಗಿ ಅಂದರೆ ನಾವು ಆಗಲೇ ಮಾತನಾಡಿದ ಹಾಗೆ ಇಂತಹ ಈ ಕೆಲವೊಂದು ಆಕ್ಸಿಡೆಂಟ್ ಕೇಸ್ಗಳಲ್ಲಿರಬಹುದು ಅಥವಾ ತೀವ್ರತರವಾದಂತಹ ಅಪಘಾತದ ಸಂದರ್ಭದಲ್ಲಿ ಈ ಎಕ್ಸ್ರೇಯನ್ನು ಬಳಸುವಂತಹ ಒಂದು ವಿಧಾನ, ಇದರ ಬಗ್ಗೆ ಹೇಳಿ.
0: ಸರಿ, ಈಗ ಎಕ್ಸ್ರೇ ಎನ್ನುವಂಥದ್ದು ಒಂದು ಯೂನಿವರ್ಸಲ್ ಟೆಸ್ಟ್ ಅಂತ ಕರಿಬೋದು ಸಾಧಾರಣ. ಅಂದರೆ ಯಾವಾಗ ನಾವೊಂದು ಸಸ್ಪೆಕ್ಟ್ ಮಾಡ್ತೇವೆ, ಅದು ಇರಬೇಕಂತೇನಿಲ್ಲ. ಒಂದು ಒಂದು ಕಾಯಿಲೆಯನ್ನು ನಾವು ಅದನ್ನು ನಿಖರತೆಯಿಂದ ಇದೆಯಾ ಇಲ್ವಾ ಅಂತ ತಿಳಿಸ್ಲಿಕ್ಕೆ ಮಾಡಬೇಕು ಕೂಡ ನಾವು ಮಾಡ್ತೇವೆ. ಅದರ ಪ್ರೊಬ್ಯಾಬಿಲಿಟಿ ಅದು ಇಲ್ಲದೇ ಇರ್ಬೋದು ಅಥವಾ 100% ಇರ್ಬೋದು. ಸೊ ಈಗ ನೀವು ಟ್ರಾಮಾ ಅಥವಾ ಆಕ್ಸಿಡೆಂಟ್ ಆಗಿ ಬರುವ ಪೇಷೆಂಟ್ಗಳಿಗೆ ಕೇಳಿದ್ದೀರಿ. ಇದು ಕಾಮನ್ ಆಗಿ ಮಾಡುವಂಥ ಒಂದು ಟೆಸ್ಟ್ ಇದು. ಯಾಕಂದರೆ ನಮಗೆ ಫ್ರ್ಯಾಕ್ಚರ್ಗಳು, ಮೂಳೆಯ ಮುರಿತವನ್ನು ನೋಡಬೇಕು. ಅದಕ್ಕೆ ಒಂದು ಸಮಂಜಸವಾದ ಒಂದು ಟೆಸ್ಟ್ ಏನಂತ ಹೇಳಿದರೆ ಎಕ್ಸ್ರೇ. ಸೊ ಅದನ್ನು ಕೈದಿರ್ಬೋದು ಅಥವಾ ಬೆನ್ನು ಮೂಳೆ ಇರ್ಬೋದು ಅಥವಾ ತಲೆದಿರ್ಬೋದು, ಕಾಲಿರ್ಬೋದು, ಎಲ್ಲಿ ಕೂಡ ನಾವೊಂದು ಟ್ರಾಮಾ ಅಥವಾ ನೀವೊಂದು ಆಕ್ಸಿಡೆಂಟ್ ಆಗಿ ಬಂದಾಗ ಮೊತ್ತ ಮೊದಲನೇ ಮಾಡುವಂಥದ್ದು ಅಂದರೆ ಎಕ್ಸ್ರೇ. ಅದು ಸಾಧಾರಣ ನಿಮಗೆ ಒಂದು ನಿಖರತೆಯಿಂದ ಹೇಳ್ತದೆ. ಇನ್ನು ಕೆಲವೊಮ್ಮೆ ಬಹಳ ಸಣ್ಣ ಪ್ರಮಾಣದ ಎಕ್ಸ್ರೇ, ನಾವು ಅದನ್ನು ಹೇರ್ ಲೈನ್ ಫ್ರ್ಯಾಕ್ಚರ್ ಅಂತ ಕರಿತೇವೆ, ಕಣ್ಣಿಗೆ ಕಾಣದೇ ಇರುವಂಥದ್ದು ಸಣ್ಣದು ಒಂದು, ಅಂಥದ್ದಕ್ಕೆ ಬೇಕಿದ್ರೆ ಇನ್ನೂ ಮುಂದೆ ಹೋಗಿ CT ಸ್ಕ್ಯಾನನ್ನು ಕೂಡ ಮಾಡ್ಬೋದು. ಬಟ್ ಇನಿಷಿಯಲ್ ಆಗಿ ಈ ಎಲ್ಲ ಒಂದು ಕಡೆಗಳಲ್ಲಿ ನಾವು ಎಕ್ಸ್ರೇಯನ್ನು ಕಾಮನ್ ಆಗಿ ಉಪಯೋಗಿಸ್ತೇವೆ ಇದಕ್ಕೆ. ಯಾಕಂದರೆ ಒಂದು ನಾವು ಈ ಮೆಡಿಸಿನ್ನಲ್ಲಿ ಕಾಸ್ಟ್ ಎಫೆಕ್ಟಿವ್ ಅಂತ ಕರಿತೇವೆ. ಒಂದು ರೋಗಿಗಳಿಗೆ ಒಂದು ಆಗುವಂಥ ಒಂದು ಟೆಸ್ಟ್ ಕೂಡ ಅವನ ಒಂದು ಹಣಕ್ಕೆ ಒಂದು ಬೆಲೆ ಸಿಗಬೇಕು ಅದಕ್ಕೆ, ಅದರ ಅಥವಾ ಅವನು ತುಂಬ ಅದಕ್ಕೆ ಖರ್ಚು ಮಾಡುವಾಗಿರಬಾರ್ದು ಒಂದೊಂದು ಟೆಸ್ಟ್ಗಳಿಗೆ. ಸೊ ಆ ಥರದಲ್ಲಿ ಎಕ್ಸ್ರೇ ಎನ್ನುವಂಥದ್ದು ಬಹುಬೇಗ ಕೂಡಲೇ ಪೇಷಂಟ್ ಒಂದು ಯಾವ ಆಸ್ಪತ್ರೆಗೆ ಹೋದರೂ ಕೂಡ ಮಾಡುವಂಥ ಒಂದು ಟೆಸ್ಟ್,
1: ಅದನ್ನು ಸಾಮಾನ್ಯ ಜನರಿಗೂ ಕೈಗೆಟುವ
0: ದರದಲ್ಲಿ ಇರುವಂಥ ಒಂದು ಉಪಕರಣವನ್ನು ಬಳಸಿ ಮಾಡುವಂಥದ್ದರಿಂದ ಸಾಧಾರಣ ಎಲ್ಲರೂ ಅದನ್ನು ಎಕ್ಸ್ರೇನ ಮಾಡುವಂಥದ್ದು ಉಚಿತ ಬೇಕೇ ಬೇಕು, ಮಾಡಲೇಬೇಕು.
1: ಹೌದು ಹೌದು. ಈಗ ಡಾಕ್ಟ್ರೇ, ಈಗ ಈ PCPNDT ಆ್ಯಕ್ಟ್ ಅಂದರೆ ಈ ಗರ್ಭಧಾರಣೆಯ ಪೂರ್ವ ಮತ್ತು ಪ್ರಸವ ಪೂರ್ವ ರೋಗ ನಿಯಂತ್ರಣ ತಂತ್ರ ಕಾಯಿದೆ ಅಂತ, ಇದರ ಬಗ್ಗೆ ಹೇಳಿ ಡಾಕ್ಟ್ರೆ.
0: ಸರಿ, ಇದು ಯಾವುದೇ ಉಪಕರಣಕ್ಕೆ ಸಂಬಂಧಪಟ್ಟದ್ದಲ್ಲ. ಇದ್ರ ಬಗ್ಗೆ ಯಾಕೆ ಹೇಳಲಿಕ್ಕೆ ಅಥವಾ ಒಂದು ಬಹಳ ಒಂದು ಇಂಪಾರ್ಟೆಂಟ್ ಏನಂತ ಹೇಳಿದರೆ, ಗರ್ಭಿಣಿಯರಲ್ಲಿ ಇವತ್ತು ಅಲ್ಟ್ರಾಸೌಂಡ್ ಮಾಡುವಂಥದ್ದು ಬಹಳ ಬಹಳ ಒಂದು ಸಾಮಾನ್ಯವಾಗಿ ಮಾಡುವಂಥ ಒಂದು ಟೆಸ್ಟ್ ಅದು, ಅಥವಾ ಮಾಡಿಸಲೇಬೇಕಾದಂಥ ಒಂದು ಟೆಸ್ಟ್, ಅದನ್ನು ಅವಾಯ್ಡ್ ಮಾಡೋದಿಲ್ಲ, ಅನಿವಾರ್ಯ ಮಾಡಲೇಬೇಕು. ಬಟ್ ಈಗ ಏನಾಗ್ತಾ ಇದೆ ಅಂತ ಹೇಳಿದರೆ, ಆ ಒಂದು ಅಲ್ಟ್ರಾಸೋನೋಗ್ರಫಿಯನ್ನು ಬೇರೆ ದೃಷ್ಟಿಯಲ್ಲಿ ಉಪಯೋಗಿಸ್ಕೊಳ್ಳಿಕ್ಕೆ ಶುರು ಮಾಡಿದರು ಜನರು.
1: ಹೌದು.
0: ಅದೇನಪ್ಪ ಅಂತ ಹೇಳಿದರೆ, ಪ್ರೀನೇಟಲ್ ಅಥವಾ ಪ್ರಸವ ಪೂರ್ವ ಅವ್ರಿಗೆ ಏನಾಗಬೇಕಂತ ಹೇಳಿದರೆ, ಮಗುವಿನ ಒಂದು ಸೆಕ್ಸ್ ಡಿಟರ್ಮಿನೇಷನ್, ಜನನ ಮೊದಲೇ ಅದು ಗಂಡು ಹೆಣ್ಣು ತಿಳ್ಕೊಳ್ಳುವಂಥ ಒಂದು
1: ಲಿಂಗ
0: ಪ್ರತ್ಯಯವನ್ನು ಒಂದು ಶುರು ಮಾಡ್ಕೊಂಡ್ಬಿಟ್ರು. ಸೊ ಸುಮಾರು ವರ್ಷಗಳಿಂದ ಇದರ ಒಂದು ಇಫೆಕ್ಟನ್ನು ಸಮಾಜದಲ್ಲಿ ನೋಡಲಿಕ್ಕೆ ಶುರು ಮಾಡಿದರು. ನಮ್ಮ ಮಾಹಿತಿಗಳ ಪ್ರಕಾರ ಅಥವಾ ನಮ್ಮ ಏನು ಡಾಕ್ಯುಮೆಂಟ್ಸ್ ಅಥವಾ ಸ್ಟ್ಯಾಟಿಸ್ಟಿಕ್ಸ್ ಏನು ಕರಿತೀರಿ, ಅದರಲ್ಲಿ ಚೈಲ್ಡ್ ಸೆಕ್ಸ್ ರೇಷಿಯೋಲ್ಲಿ ತುಂಬ ಗ್ಯಾಪ್ ಬರಲಿಕ್ಕೆ ಶುರುವಾಯಿತು ಗಂಡು ಮತ್ತು ಹೆಣ್ಣು ಮಕ್ಕಳ ನಡುವೆ.
1: ಹೌದು.
0: ಸೊ ಆದ್ದರಿಂದ ಅದನ್ನು ಒಂದು ಆ ಒಂದು ಏನು ನೀವು ಗ್ಯಾಪನ್ನು ಕಡಿಮೆ ಮಾಡಲಿಕ್ಕೆ ಇದೊಂದು PCPNDT ಆ್ಯಕ್ಟ್ ತಂದರು. ಏನಪ್ಪ ಅಂತ ಹೇಳಿದ್ರೆ, ಯಾರೂ ಲಿಂಗ ಪತ್ತೆ ಮಾಡಲಿಕ್ಕಿಲ್ಲ. ಯಾವ ರೇಡಿಯಾಲಜಿಸ್ಟು ಅಲ್ಟ್ರಾಸೌಂಡ್ ಯಾರು ಮಾಡ್ತಾರೋ ಅವರು ಮಾಡಲಿಕ್ಕಿಲ್ಲ. ಅದರ ಮೇಲೆ ಪೇಷೆಂಟ್ಗಳು ಅಥವಾ ಬರುವ ಯಾರು ಕೂಡ ಅದನ್ನು ಕೇಳಲಿಕ್ಕೂ ಇಲ್ಲ.
1: ಹೌದು.
0: ಅದರಲ್ಲಿ ಇಬ್ಬರೂ ಪಾಲುದಾರರಾಗಿಬಿಡ್ತೇವೆ,
1: ಡಾಕ್ಟರ್ಗಳು
0: ಪೇಷಂಟ್ಗಳಿಗೂ. ಅದರಲ್ಲಿ ನಿಮ್ಮ ಮೇಲೆ ಫೈನ್ ಹಾಕುವ ಒಂದು ಆಪ್ಷನ್ ಉಂಟು. ಹೇಳಿದ ಡಾಕ್ಟರ್ಗಳಿಗೂ ಶಿಕ್ಷೆಯಾಗುವ ಅವಕಾಶ ಉಂಟು. ಸೊ ಅಂತಹ ಒಂದು ಕಠಿಣವಾದಂತಹ ಒಂದು ಕಾನೂನು ಅಂತಂದ್ರು. ಉದ್ದೇಶ ಇಷ್ಟೇ, ನಮ್ಮ ಚೈಲ್ಡ್ ಸೆಕ್ಸ್ ರೇಷಿಯೋ ಮಕ್ಕಳ ಅನುಪಾತ ಏನು ಕಳಿತೀರಿ, ಗಂಡು ಹೆಣ್ಣಿನ ಅನುಪಾತವನ್ನು

0: ಒಂದು ಸರಿದೂಗಿಸ್ಲಿಕ್ಕೋಸ್ಕರ ಮಾಡಿರುವಂತಹ ಒಂದು ಟೆಸ್ಟ್.
1: ಡಾಕ್ಟ್ರೆ, ಈಗ ಒಂದು ಕರೆ ಇದೆ.
0: ಸರಿ,
1: ಹಲೋ.
2: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ, ಯಾರು ಹೇಳಿ? ಎಲ್ಲಿಂದ ಹೇಳಿ? ಹೇಳಿ ಕೇಳಿ ಕೇಳಿ.
2: ನಮಸ್ತೆ.
0: ನಮಸ್ತೆ.
2: ನನ್ನ ಪ್ರಶ್ನೆ ಅಂದ್ರೆ ಡಾಕ್ಟರ್, ಇವಾಗ ಒಬ್ಬ ಪೇಷಂಟ್ ಎಕ್ಸ್ರೇಯನ್ನ ಗೊತ್ತುಂಟು ಅವನಿಗೆ ರೋಗ ಇದೆ ಅಥವಾ ಎಲ್ಲೋ ಈಗಾಗ್ಲೇ ನೀವು ಹೇಳಿದ್ದೀರಿ, ಆದ್ರೂ ಒಬ್ಬ ವ್ಯಕ್ತಿಗೆ ಎಷ್ಟು ಸಾರಿ ಎಕ್ಸ್ರೇಯನ್ನು ಮಾಡಿದ್ರೆ ತಪ್ಪಿಲ್ಲ ಅಂದ್ರೆ, ಈಗ ಜಾಸ್ತಿ ನಿಮ್ಮ ನಿಯಮದ ಪ್ರಕಾರ ಮಾತ್ರ ತೆಗಿಬೇಕಂತ?
0: ಗೊತ್ತಾಯ್ತು ಗೊತ್ತಾಯ್ತು ಗೊತ್ತಾಯ್ತು. ಸರಿ, ಒಳ್ಳೇದು. ಈಗ ಅಮ್ಮ, ಪ್ರತಿಯೊಂದು ಎಕ್ಸ್ರೇಯಲ್ಲಿ ಒಳ್ಳೇದು ಉಂಟು, ಕೆಟ್ಟದ್ದು ಉಂಟು. ಕೆಟ್ಟದ್ದು ಏನಂತ ಹೇಳಿದರೆ, ಎಕ್ಸ್ರೇ ಒಂದು ರೇಡಿಯೇಷನ್, ನೀವು ಎಕ್ಸ್ರೇ ಅದನ್ನು ಏನೇ ಉಪಯೋಗಿಸ್ತೇವಲ್ಲ, ಅದರಲ್ಲಿ ಒಂದು ದೇಹಕ್ಕೆ ಒಂದು ನಮ್ಮ ಸೆಲ್ಸ್ ಜೀವಕೋಶಗಳಿಗೆ ಪೆಟ್ಟಾಗುವಂಥದ್ದು ಸಾಧ್ಯತೆ

0: ನನ್ನ ಪ್ರಶ್ನೆ ಅಂದ್ರೆ ಡಾಕ್ಟರ್, ಇವಾಗ ಒಬ್ಬ ಪೇಷಂಟ್ ಎಕ್ಸ್ರೇ ಅನ್ನ ಗೊತ್ತುಂಟು ಅವನಿಗೆ ರೋಗ ಇದೆ ಅಥವಾ ಎಲ್ಲೋ, ಈಗಾಗಲೇ ನೀವು ಹೇಳಿದ್ದೀರಿ, ಆದ್ರೂ ಒಬ್ಬ ವ್ಯಕ್ತಿಗೆ ಎಷ್ಟು ಸಾರಿ ಎಕ್ಸ್ರೇಯನ್ನು ಮಾಡಿದ್ರೆ ತಪ್ಪಿಲ್ಲ ಅಂದ್ರೆ, ಈಗ ಜಾಸ್ತಿ ನಿಮ್ಮ ನಿಯಮದ ಪ್ರಕಾರ ಎಷ್ಟೇ ಕಡಿಮೆ ಮಾತ್ರ ತೆಗಿಬೇಕಂತ?
1: ಗೊತ್ತಾಯ್ತು ಗೊತ್ತಾಯ್ತು ಗೊತ್ತಾಯ್ತು. ಸರಿ, ಒಳ್ಳೇದು. ಈಗ ಅಮ್ಮ, ಪ್ರತಿಯೊಂದು ಎಕ್ಸ್ರೇಯಲ್ಲಿ ಒಳ್ಳೇದು ಉಂಟು, ಕೆಟ್ಟದ್ದು ಉಂಟು. ಕೆಟ್ಟದ್ದು ಏನಂತ ಹೇಳಿದರೆ, ಎಕ್ಸ್ರೇ ಒಂದು ರೇಡಿಯೇಷನ್, ನೀವು ಎಕ್ಸ್ರೇ ಅದನ್ನು ಏನೇ ಉಪಯೋಗಿಸ್ತೇವಲ್ಲ, ಅದರಲ್ಲಿ ಒಂದು ದೇಹಕ್ಕೆ ಒಂದು ನಮ್ಮ ಸೆಲ್ಸ್ ಜೀವಕೋಶಗಳಿಗೆ ಪೆಟ್ಟಾಗುವಂಥದ್ದು ಸಾಧ್ಯತೆ ಉಂಟು. ಅದನ್ನು ನಾವು ಜೆನೆಟಿಕ್ಸ್ ಅಂತ, ಜೆನೆಟಿಕ್ ಅದು ಜೀನ್ಸಲ್ಲಿ ಚೇಂಜ್ ಆಗುವಂಥ ಅನುವಂಶೀಯತೆ ಏನಂತ ಕರೀತಾರೆ, ಅದರಲ್ಲಿ ಬದಲಾವಣೆ ಆಗಬಹುದು ಅಂತ ಒಂದು ಭಯ ಇದೆ. ಬಟ್ ನಾವೀಗ ಏನು ಅದರಲ್ಲಿ ನಾವು ಎಕ್ಸ್ರೇ ತೆಗಿತಾ ಇದ್ದೇವಲ್ಲಮ್ಮ, ಅದರಲ್ಲಿ ಸಿಗುವಂಥ ದೇಹಕ್ಕೆ, ನಿಮಗೊಂದು ಸಿಂಪಲಾಗಿ ಹೇಳ್ತೇನಮ್ಮ ನಾನು ನಿಮಗೆ, ನೀವೊಂದು ಎಕ್ಸ್ರೇ ಇವತ್ತು ತೆಗೆದ್ರೆ ಅಥವಾ ಎಕ್ಸ್ರೇ ತೆಗೆದಿದ್ದ ಮನುಷ್ಯನಿಗೂ ಏನು ವ್ಯತ್ಯಾಸ ಅಂತ ಹೇಳಿದರೆ, ನಮ್ಮ ಭೂಮಿಯಲ್ಲಿ ನಮ್ಮ ವಾತಾವರಣದಲ್ಲಿ ಕೂಡ ನಮಗೆ ಗೊತ್ತಿಲ್ಲದೆ ಎಷ್ಟೋ ಎಕ್ಸ್ರೇಯ ಪ್ರಮಾಣಗಳು ದೇಹಕ್ಕೆ ಸೇರುತ್ತೆ. ಸೊ ಈಗ ಒಂದು ಎಕ್ಸ್ರೇ ಎನ್ನುವಂಥದ್ದು ನಿಮಗೊಂದು ಸಿಂಪಲಾಗಿ ಹೇಳುವಂತಾದರೆ, ಒಂದು ವಾರ ಒಬ್ಬ ಮನುಷ್ಯನಿಗೆ ದೇಹಕ್ಕೆ ತಾಗುವಂಥ ವಿಕಿರಣದ ಪ್ರಮಾಣ ಎಷ್ಟಿದೆಯೋ ಅಷ್ಟು ಒಂದು ಎಕ್ಸ್ರೇಯಿಂದ ನಮ್ಮ ದೇಹಕ್ಕೆ ಬರುತ್ತೆ. ನೀವು ತೆಗೀದೇ ಇದ್ದರೂ ಕೂಡ ನಿಮ್ಮ ದೇಹಕ್ಕೆ ಯಾವಾಗಲೂ ಒಂದು ಎಕ್ಸ್ರೇ, ಒಂದು ಸಣ್ಣ ಪ್ರಮಾಣ ಭೂಮಿಯಿಂದ ವಾತಾವರಣದಿಂದ ಸಣ್ಣ ಪ್ರಮಾಣ ಎಕ್ಸ್ರೇ ಕೂಡ ದೇಹಕ್ಕೆ ಬೀಳ್ತಾ ಇರುತ್ತೆ. ಈಗ ಎಷ್ಟು ಬಾರಿ ತೆಗಿಬೋದು ಅಂತ ಹೇಳಿದರೆ, ನಿಖರವಾದ ನಂಬರ್ಗಳನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಮೇಡಮ್. ಬಟ್ ಫಾರ್ ಈಗ ನಿಮಗೆ ನಾವು ದೊಡ್ಡ ಟೆಸ್ಟ್ಗಳು, ನಾನು ಇನ್ನು ಸಿ ಟಿ ಸ್ಕ್ಯಾನ್ ಅಂತ ಹೇಳ್ತಾ ಇದ್ದೆ ಅಲ್ಲ ಮೇಡಮ್, ನೀವು ಕೇಳಿರ್ಬೋದು ನನಗೆ ಮಾತಾಡುವಾಗ. ಈಗ ಒಂದು ಎದೆಯ ಸಿ ಟಿ ಸ್ಕ್ಯಾನ್ ಮಾಡಿಸಿದ್ರಿಂದ ಹೇಗೆ ಅದರ ಪ್ರಮಾಣ ನಿಮಗೆ ನಿಜವಾಗಲೇ ಹೇಳಬೇಕಂತ ಹೇಳಿದರೆ, ಒಂದು 200 ಎಕ್ಸ್ರೇ ತೆಗೆದಷ್ಟು ರೇಡಿಯೇಷನ್ ನೀವು ಏನು ಹೇಳ್ತೀರಲ್ಲ ಅಷ್ಟು ಹೃದಯದ ಒಂದು ಸಿ ಟಿ ಸ್ಕ್ಯಾನ್ ಮಾಡಿದರೆ ಸಿಗ್ತದೆ. ತೊಂದರೆ ಉಂಟಾ ಹಾಗಾದರೆ ಹೃದಯದ ಸಿ ಟಿ ಸ್ಕ್ಯಾನ್ ಮಾಡಿದರೆ? ತೊಂದರೆ ಇಲ್ಲ. ಸೊ ಆ ಥರದಲ್ಲಿ ನೋಡಿದಾಗ ನೀವು ಪುನಃ ಪುನಃ ತೆಗೆಯುವುದರಿಂದ ತೊಂದರೆಗಳಂತೂ ಖಂಡಿತ ಇಲ್ಲ. ಆದರೆ ಯಾವ ಕಾರಣಕ್ಕಾಗಿ ನೀವು ತೆಗಿತಾ ಇರುವಂಥದ್ದನ್ನು ಒಂದು ಸಮಂಜಸವಾಗಿ ತಿಳ್ಕೊಳ್ಬೇಕಾಗುತ್ತೆ. ಈಗ ಡಾಕ್ಟರ್ ಆಗಲಿ ಅಥವಾ ಪೇಷಂಟ್ ಆಗಲಿ, ಯಾರೂ ಸುಮ್ಮನೆ ತೆಗೆಯುವಂಥ ಪ್ರಶ್ನೆ ಇಲ್ಲ. ಈಗ ಒಂದು ಒಬ್ಬನಿಗೆ ನಿಮಗೊಂದು ಹೇಳ್ತೇನೆ ನೋಡಿ, ಈಗ ಒಂದು ನಿಮೋನಿಯಾ ಅಂತ ಒಂದು ಕಾಯಿಲೆ ಅಥವಾ ಏನು ನಾವು ಕಫ ಕಟ್ಟೋದು ಅಂತ ಹೇಳ್ತಾರಲ್ಲ, ಈಗ ಇವತ್ತು ಹೋಗ್ತೀರಿ, ಡಾಕ್ಟರ್ ತೆಗಿತಾರೆ ಒಂದು ಎಕ್ಸ್ರೇ, ಒಂದು ವಾರದ ಔಷಧಿ ಕೊಡ್ತಾರೆ, ನಿಮ್ಮಲ್ಲಿ ಒಂದು ಸ್ವಲ್ಪ ಕಡಿಮೆ ಆಗಿರ್ಬೋದು, ಜಾಸ್ತಿಯೂ ಆಗಿರ್ಬೋದು, ಇದು ಎರಡರ ಒಂದು ವ್ಯತ್ಯಾಸ ನೋಡಲಿಕ್ಕೆ ಇನ್ನೊಂದು ಎಕ್ಸ್ರೇ ತೆಗಿತಾರೆ. ಈ ಎರಡು ಎಕ್ಸ್ರೇ ಅನ್ನುವಂಥದ್ದು ನಿಮ್ಮ ದೇಹಕ್ಕೆ ಏನೂ ತೊಂದರೆ ಮಾಡೋದಿಲ್ಲ. ಆಯ್ತಮ್ಮ, ಸೊ ಅದ್ರ ಬಗ್ಗೆ ಒಂದು ಭಯಪಡುವ ಅವಶ್ಯಕತೆ ಇಲ್ಲ. ಎಕ್ಸ್ರೇ ಅನ್ನುವಂಥದ್ದು ಏನಂತ ಹೇಳಿದರೆ, ಗರ್ಭಿಣಿಯಲ್ಲಿ ಮತ್ತು ಮಕ್ಕಳಲ್ಲಿ ನಾವು ಆದಷ್ಟು ಅವಾಯ್ಡ್ ಮಾಡಿದರೆ ಒಳ್ಳೆಯದು. ಅದು ಬೇಕಂದಾಗ ಮಾತ್ರ ಮಾಡುವಂಥ ಒಂದು ಟೆಸ್ಟ್, ಉಳಿದವರಲ್ಲಿ ನೀವು ಖಂಡಿತ ಭಯಪಡುವ ಅವಶ್ಯಕತೆ ಇಲ್ಲ.
2: ಡಾಕ್ಟ್ರೆ, ಆಗಲೇ ನಾವು ಮಾತನಾಡ್ತಾ ಇದ್ವಿ ಈ ಪಿ ಸಿ ಪಿ ಎನ್ ಡಿ ಟಿ ಆ್ಯಕ್ಟ್ ಬಗ್ಗೆ.
1: ಸರಿ, ಈಗ ಅದನ್ನು ಮುಂದುವರಿಸ್ತಾ ಹೇಳ್ತೇನೆ. ಸೊ ಆದ ಕಾರಣ ಇದೊಂದು ಆ್ಯಕ್ಟ್ ತಂದರು. ಏನು ಮಾಡಿದರು ನಿಮಗೆ, ನಮ್ಮ ಒಂದು ಸ್ಕ್ಯಾನಿಂಗ್ ಸೆಂಟ್ರು ಅಥವಾ ಮೆಡಿಕಲ್ಗೆ ಎಲ್ಲಿಗೆ ಹೋದರೂ ಕೂಡ ನೀವು ಸ್ಕ್ಯಾನಿಂಗ್ ಹೋದಾಗ ಅವರಿಗೆ ಕೆಲವೊಂದು ಡಾಕ್ಯುಮೆಂಟ್ಸ್ ಕೊಡ್ಲಿಕ್ಕೆ ಹೇಳ್ತಾರೆ. ಒಂದು ಆಧಾರ್ ಕಾರ್ಡ್ ಬೇಕು, ನಿಮ್ಮದೊಂದು ಆಧಾರ್ ಕಾರ್ಡ್ ಬೇಕು. ಅದಕ್ಕೆ ಒಂದು ಬಾಲಿಕಾ ಅಂತ ಒಂದು ವೆಬ್ಸೈಟು ಅಥವಾ ಒಂದು ಸೈಟ್ ತಯಾರು ಮಾಡಿದ್ದಾರೆ. ನಿಮ್ಮ ಎಲ್ಲ ಡಾಕ್ಯುಮೆಂಟ್ಗಳನ್ನು ಅದು ಎಂಟ್ರ್ ಆಗಬೇಕು. ನಿಮ್ಮ ಆಧಾರ್ ಕಾರ್ಡು, ನಿಮ್ಮ ಗಂಡನ ಹೆಸರು, ಮಕ್ಕಳೆಷ್ಟು, ನಿಮಗೆ ಗಂಡೆಷ್ಟು, ನಿಮಗೆ ಹೆಣ್ಣೆಷ್ಟು, ಇದೆಲ್ಲ ಅಲ್ಲಿ ಇದು ಬರೀಬೇಕು. ಇವಾಗ ಎಷ್ಟು ತಿಂಗಳ ಪ್ರೆಗ್ನೆನ್ಸಿ ಇದ್ದೀರಿ ಅಂತ ಕೂಡ ಅಲ್ಲಿ ಎಂಟ್ರಿ ಆಗಬೇಕು. ಏನಂತ ಹೇಳಿದರೆ, ಒಂದು ಇದೆಲ್ಲ ನಿಮ್ಮ ಒಂದು ಈಗ ಒಂದೊಂದು ಹೊಸದಾಗಿ ತಾಯಿ ಕಾರ್ಡ್ ಕೂಡ ಮಾಡ್ಕೊಂಡು ಬರಲಿಕ್ಕೆ ಹೇಳ್ತಾ ಇದ್ದಾರೆ. ಸೊ ಅದಕ್ಕೊಂದು ನಂಬರ್ ಇರುತ್ತೆ, ಆ ತಾಯಿ ಕಾರ್ಡ್ ನಂಬರ್ ಕೂಡ ಎಂಟ್ರಿ ಆಗಬೇಕು. ಅದು ಮಸ್ಟ್, ಅದು ಕೊಡಲೇಬೇಕಾದಂಥ ಒಂದು ವಿಚಾರವನ್ನು ಜಿಲ್ಲಾ ಒಂದು ಕುಟುಂಬ ಆರೋಗ್ಯ ಕುಟುಂಬ ಇಲಾಖೆಯಿಂದ ಒಂದು ನೋಟಿಸ್ ಬಂದಿದೆ ಇವಾಗ. ಇದೆಲ್ಲ ಯಾಕಪ್ಪ ಅಂತ ಹೇಳಿದ್ರೆ, ಒಂದು ಸಾರಿ ನೀವು ಗರ್ಭಧರಿಸಿ ಒಂದು ಎಂಟ್ರಿ ಆದ ನಮ್ಮ ಒಂದು ಡಾಕ್ಯುಮೆಂಟನ್ನು ಕೊಟ್ಟ ಮೇಲೆ ಆ ಒಂದು ವೆಬ್ಸೈಟಲ್ಲಿ ನಿಮ್ಮದೆಲ್ಲ ಡಿಟೇಲ್ಸ್ ಸಿಕ್ಕಿದಾಗ ನಿಮ್ಮನ್ನು ಫಾಲೋ ಅಪ್ ಮಾಡ್ತಾರೆ ಅವರು, ಡೆಲಿವರಿವರೆಗೆ ನೋಡ್ತಾರೆ. ಆಯಿತಾ? ಸೊ ಆಮೇಲೆ ಅದು ಎಲ್ಲಿ ಡೆಲಿವರಿ ಆಯಿತು, ಅದಾದಮೇಲೆ ಅದು ಗಂಡು ಹೆಣ್ಣು ಇಂಥದ್ದನ್ನೆಲ್ಲ ಒಂದು ಫಾಲೋ ಅಪ್ ಮಾಡ್ತಾರೆ. ಕಾರಣ ಇಷ್ಟೇ, ಮಧ್ಯದಲ್ಲಿ ನಿಮ್ಮ ಡೆಲಿವರಿ ಯಾವುದೇ ಕಾರಣಕ್ಕೂ ನಿಂತು ಹೋಯ್ತು ಅಂದಾಗ ಅದಕ್ಕೆ ಅವರಿಗೊಂದು ಕಾರಣ ಬೇಕು. ಇದು ನಿಮ್ಮ ಉದ್ದೇಶ ಏನಿತ್ತಲ್ಲಿ, ನೀವೇನು ಉದ್ದೇಶಪೂರ್ವಕವಾಗಿ ಮಾಡಿಸಿರುವಂಥದ್ದು ಗರ್ಭಪಾತ ಇಲ್ಲಿ ಆದರೂ ಮಾಡಿಸ್ಕೊಂಡಿದ್ದೀರಾ, ಅಥವಾ ಅದು ನೈಸರ್ಗಿಕವಾಗಿ ಗರ್ಭಪಾತ ಆಯಿತಾ, ಇದನ್ನು ಒಂದು ಅವರಿಗೊಂದು ಎಕ್ಸ್ಪ್ಲನೇಷನ್ ಕೊಡಬೇಕಾಗತ್ತೆ. ಅದ್ರ ಬಗ್ಗೆ ಅವರು ಒಂದು ಎನ್ಕ್ವೈರಿ ಮಾಡಿ, ಅವರು ಒಂದು ಆಸ್ಪತ್ರೆಯಿಂದ ಕೂಡ ಅವರು ಎನ್ಕ್ವೈರಿಯಾಗಿ ಹೇಳಬೇಕು ಯಾಕೆ ಇದನ್ನು ಈ ಥರ ಗರ್ಭಪಾತ ಆಯಿತು ಅಂತ. ಅದನ್ನು ಮಾನಿಟರ್ ಮಾಡುವಂಥದ್ದು, ನೋಡ್ಕೊಳ್ಳುವಂಥದ್ದು ಈ ಪಿ ಸಿ ಪಿ ಎನ್ ಡಿ ಟಿ. ಯಾವ ಕಾರಣಕ್ಕೂ ಗಂಡು ಹೆಣ್ಣು ಬೇಕು ಬೇಡ ಎನ್ನುವ ದೃಷ್ಟಿಯಲ್ಲಿ ಗರ್ಭಪಾತ ಮಾಡಿಸ್ಲಿಕ್ಕಿಲ್ಲ. ಆ ಒಂದು ದೃಷ್ಟಿಯಲ್ಲಿ ಇದೊಂದು ಪಿ ಸಿ ಪಿ ಎನ್ ಡಿ ಟಿ ಆ್ಯಕ್ಟು. ಇದು ಬಹಳ ಬಹಳ ಬಹಳ ಬಹಳ ಅನುಕೂಲ. ನಮ್ಮ ಒಂದು ಚೈಲ್ಡ್ ಸೆಕ್ಸ್ ರೇಷ್ಯೋ ಏನೇ

0: ಇದೆಯಲ್ಲ ಅದನ್ನು ಮೇಲ್ ತರಲಿಕ್ಕೆ ಇದು ಬಹಳ ಇದರ ಒಂದು ಇಫೆಕ್ಟ್ ಕಾಣ್ತಾ ಇದ್ದೇವೆ ಇವಾಗ. ಅದು ಇವತ್ತು ನಾಳೆ ಎಲ್ಲ ಇದು ಸ್ಲೋ ಆಗಿ ವರ್ಷಗಟ್ಟಲೆಯಿಂದ ಮಾಡ್ಕೊಂಡು ಬಂದಾಗ ಸ್ಲೋ ಆಗಿ ನಿಮಗೆ ಅದರ ಬೆಳವಣಿಗೆ ಖಂಡೇ ಕಾಣ್ತದೆ. ಇದ್ರ ಬಗ್ಗೆ ಜನರಿಗೆ ಮಾಹಿತಿ ಇರಲಿ ಅಂತ ನಾನು ಇದನ್ನು ಖಂಡಿತ ಒಂದು ಹೇಳಲಿಕ್ಕೆ ಬರೆಸ್ತೇನೆ. ನಿಮಗೆ ಸ್ವಲ್ಪ ಅದ್ರ ಬಗ್ಗೆ ಅಸಮಾಧಾನ ಇರ್ಬೋದು, ಹೋದಾಗ ಡಾಕ್ಯುಮೆಂಟ್ ಕೇಳ್ತಾರೆ, ಇದು ಕೇಳ್ತಾರೆ, ಏನಪ್ಪ ಒಂದು ಸ್ಕ್ಯಾನಿಂಗ್ ಮಾಡಲಿಕ್ಕೂ ಇಷ್ಟೆಲ್ಲ ಕೊಡಬೇಕಾ ಅಂತ. ಬಟ್ ಅದೊಂದು ಕಾನೂನು, ನಾವೆಲ್ಲ ಕಾನೂನನ್ನು ಒಪ್ಕೊಳ್ಬೇಕಾಗತ್ತೆ, ಪಾಲಿಸಬೇಕಾಗುತ್ತೆ.
1: ಹೌದು. ಈಗ ಡಾಕ್ಟರ್, ಈಗ ಅಲ್ಟ್ರಾಸೋನೋಗ್ರಫಿ ಮತ್ತೆ ಈ ಡಾಪ್ಲರ್ ಟೆಸ್ಟ್ ಅಂತ ಇದೆ, ಅದರ ಬಗ್ಗೆ ಹೇಳುವುದಾದ್ರೆ,
0: ಈಗ ಅಲ್ಟ್ರಾಸೌಂಡ್ ಎನ್ನುವಂಥದ್ದು ಸಾಧಾರಣ ಜನರಲ್ಲಿರ ಮನೆ ಮಾತಾಗಿದೆ ಇವಾಗ.
1: ಹೌದು,
0: ಹಾಂ, ಎಲ್ಲರಿಗೂ ಅಲ್ಟ್ರಾಸೌಂಡ್ ಅಂತ ಹೇಳಿದ್ರೆ ಅವರಿಗೆ ಗೊತ್ತು. ಎಲ್ಲಿವರೆಗಪ್ಪ ಅಂತ ಹೇಳಿದ್ರೆ, ಈಗ ನಮ್ಮ ಬರುವಂಥ ಒಂದು ಪೇಷೆಂಟ್ಗಳು ಅಥವಾ ಏನು ಕರೀತವ್ರನ್ನ ಅವರೇ ಒಂದು ಕೇಳುವಂಥ ಸ್ಥಿತಿ ಬಂದಿದೆ ಇವಾಗ. ಯಾಕೆ ಮಾಡಿಸಿಲ್ಲ ಡಾಕ್ಟರ್ ನೀವು ಅಲ್ಟ್ರಾಸೌಂಡು ಅಂತ? ಕಾರಣ ಇಷ್ಟೆ, ಅದೊಂದು ಸಿಂಪಲ್ ಆದಂಥ ಒಂದು ಟೆಸ್ಟ್ ಅಂತ ಕರಿಬೋದು. ಅಲ್ಟ್ರಾಸೌಂಡು ಏನಂತ ಹೇಳಿದರೆ ಟಿ ವಿ ಮಾನಿಟರಲ್ಲಿ ನೋಡುವಂಥ ಒಂದು ವಿಧಾನ. ಹೊಟ್ಟೆಯ ಒಳಗಡೆ ಮೇಸಿಕಲ್ಲಿ ಅದನ್ನು ಮೇಯ್ನ್ ನಾವು ಹೊಟ್ಟೆಯ ಒಂದು ಸ್ಕ್ಯಾನಿಂಗ್ ಯೂಸ್ ಮಾಡ್ತೇವೆ, ಗರ್ಭಿಣಿ ಸ್ಕ್ಯಾನಿಂಗ್ ಯೂಸ್ ಮಾಡ್ತೇವೆ, ಅಥವಾ ನಮ್ಮ ಹೊರಗಿನ ಮಾಂಸ ಅಥವಾ ನರಗಳನ್ನು ನೋಡಲಿಕ್ಕೆ, ರಕ್ತನಾಳ ನೋಡಲಿಕ್ಕೆ ಯೂಸ್ ಮಾಡ್ತೇವೆ. ಸೊ ಈ ಎಲ್ಲ ಒಂದು ಮಾಂಸಖಂಡಗಳಾಗಲಿ ಅಥವಾ ನಮ್ಮ ಹೊಟ್ಟೆಯ ಒಳಭಾಗಗಳು, ಕಿಡ್ನಿ ಆಗಲಿ, ಲಿವರು, ಪ್ಯಾಂಕ್ರಿಯಾಸು, ಸ್ಪ್ಲೀನ್, ಇದೆಲ್ಲ ಹೇಳ್ತೇವೆ, ಅಥವಾ ಹಾರ್ಟ್ ಹೇಳ್ತೇವೆ, ಇದೆಲ್ಲ ಟೆಸ್ಟ್ ಮಾಡಲಿಕ್ಕೆ ಒಂದು ಅಲ್ಟ್ರಾಸೌಂಡ್ ಅಂತ ಒಂದು ಯಂತ್ರವನ್ನು ಉಪಯೋಗಿಸ್ತೇವೆ. ಬಹಳ ಬಹಳ ಬಹಳ ಒಂದು ಉಪಯುಕ್ತವಾದಂಥ ಸಾಧನ. ಅದರಿಂದ ಕೊಡುವಂಥ ಒಂದು ಮಾಹಿತಿ ಅನ್ನುವಂಥದ್ದು ಬಹಳ ಬಹಳ ನಿಮ್ಮ ವೈದ್ಯಕೀಯದ ಕ್ಷೇತ್ರದ ಒಂದು ಬೆಳವಣಿಗೆಗೆ ಅದು ಬಹಳ ಉಪಯೋಗ ಮಾಡ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ.
1: ಡಾಕ್ಟರ್, ಒಂದು ಕರೆ ಇದೆ. ಹಲೋ,
2: ಹಾ, ಶ್ರೀ ಶ್ರೀ ಗುರು ಗೌರಂಗ ಶ್ರೀಕೃಷ್ಣ ಚೈತನ್ಯ ಗದಾಧರ ನಿತ್ಯಾನಂದ ಅದ್ವೈತ ಹರೇ ಕೃಷ್ಣ ರಾಧೆ ರಾಧೆ ಜಯ ಜಗನ್ನಾಥ ಓಂ ದಂದನ್ವಂತರಾಯ ನಮ ವೈದ್ಯನಾರಾಯಣ ಹರಿ ನಮಸ್ಕಾರ. ನಾನು ಪ್ರೇಮ್ ಪ್ರದೀಪ್ ದಾಸ್ ಮಾತಾಡ್ತಿದ್ದೇನೆ, ಶ್ರೀಕೃಷ್ಣ ಚೈತನ್ಯ ಜಗನ್ನಾಥ ಪರಶುರಾಮ ಕ್ಷೇತ್ರ ಕದಿಮನಿ ಕಥಾಯಿನಿ ಮಂಗಳಾಂಬಿಕೆ ಮಂಗಳೂರಿಂದ. ವೈದ್ಯರೇ, ಪುರಿ ಜಗನ್ನಾಥ ವಿಶ್ವವಿಖ್ಯಾತ ಜಗನ್ನಾಥ ಬಲದೇವ ಸುಭದ್ರ ಮಹಾರಾಯಣ ಸುದರ್ಶನ ಚಕ್ರ ರಥಯಾತ್ರೆ ಮಹೋತ್ಸವದ ಶುಭಾಶಯ ಎಲ್ಲ ಬಾಂಧವರಿಗೆ. ನನ್ನ ಪ್ರಶ್ನೆ
1: ಏನಂದ್ರೆ,
2: ಎಕ್ಸ್ರೇ ರೇಡಿಯೋ ನಿಮ್ದು ಸಿ ಟಿ ಸ್ಕ್ಯಾನ್ ಮತ್ತೆ ಇದು ಎಕೋ ಕಾರ್ಡಿಯೋಗ್ರಾ ಇದು ಉಂಟಲ್ಲ,
0: ಒಂದು
2: ಹೇಳಿದ್ರಲ್ಲ ಸೋನೋ ಇದು ಅಂತ
1: ಸೋನೋಗ್ರಫಿ,
2: ಸೋನೋಗ್ರಫಿ ಮತ್ತೆ ಈ ನ್ಯೂಕ್ಲಿಯರ್ ಮೆಡಿಸಿನ್ ಅಂತ ಈಗ ಬರ್ತದಲ್ಲ, ಅದರಲ್ಲಿ ಫಂಡಮೆಂಟಲ್ ಏನು ಅದರ ಕಾಂಪೋನೆಂಟ್ಸ್ ಅಥವಾ ಸಿಮಿಲಾರಿಟಿ ಅಥವಾ ಡಿಫ್ರೆನ್ಸಸ್ ಏನಂತ ಸ್ವಲ್ಪ ತಿಳಿಸಿ.
0: ಅದೇ ಅದೇ, ಅಲ್ಟ್ರಾಸೌಂಡ್ ಮತ್ತೆ ಇಕೋ ಕಾರ್ಡಿಯೋಗ್ರಫಿ ಎನ್ನುವಂತಹದ್ದು ಒಂದೇ ತರದ ಟೆಸ್ಟ್ಗಳು. ಅಲ್ಟ್ರಾಸೌಂಡ್ ಅನ್ನೋದು ಶಬ್ದಾತೀತವಾದಂತ ಒಂದು ರೇಸನ್ನು ಯೂಸ್ ಮಾಡಿಕೊಂಡು ಮಾಡುವಂಥದ್ದು. ಅಲ್ಟ್ರಾಸೌಂಡ್ ಅದು ನಮಗೆ ಕಿವಿಗೆ ಕೇಳುವುದಿಲ್ಲ ಅಂತ ಒಂದು ಸೌಂಡನ್ನು, ಸೌಂಡ್ ವೇವ್ಸನ್ನು ನಾವು ಯೂಸಾಗಿ ಮಾಡುವಂಥದ್ದು. ನ್ಯೂಕ್ಲಿಯರ್ ಮೆಡಿಸಿನ್ ಎನ್ನುವಂಥದ್ದು ಅದೊಂದು ಬೇರೆ ವಿಭಾಗ. ಅದೊಂದು ಇದರಲ್ಲಿ ನಾವು ರೇಡಿಯೋ ನ್ಯೂಕ್ಲಿಯೈಡ್ ಮೆಟೀರಿಯಲನ್ನು ಯೂಸ್ ಮಾಡ್ತೇವೆ ನಾವು. ಬೇಸಿಕಲಿ ಅಯೋಡಿನ್ ಮೆಟೀರಿಯಲ್ಲು, ಫ್ಲೋರಿಯಮ್ಮು, ಹೀಗೆಲ್ಲ ಬೇರೆ ಬೇರೆ ಮೆಟೀರಿಯಲ್ಗಳನ್ನು ಯೂಸ್ ಮಾಡಿಕೊಂಡು ಅದು ಬೇರೆ ವಿಭಾಗದ ಟೆಸ್ಟ್ಗಳು. ಅದನ್ನು ಯೂಶ್ವಲಿ ನಾವು ಇದು ಯಾವುದು ನಮ್ಮ ನೀವೇನು ದಿನನಿತ್ಯದ ಕಾಯಿಲೆಗಳಿಗೆ ಯೂಸ್ ಮಾಡುವಂಥದ್ದಲ್ಲ. ಹೆಚ್ಚಿನ ಕಡೆಯಲ್ಲಿ ಅದನ್ನು ಒಂದು ಈ ಕ್ಯಾನ್ಸರ್ ಕಾಯಿಲೆಗಳಲ್ಲಿ ಅದನ್ನು ಪತ್ತೆ ಮಾಡುವುದಕ್ಕಾಗಲಿ ಅಥವಾ ಅದರ ಬಗ್ಗೆ ಟ್ರೀಟ್ಮೆಂಟ್ ಕೊಡುವುದಕ್ಕೆ ಕೂಡ ಅದನ್ನು ಯೂಸ್ ಮಾಡ್ತೇವೆ ನ್ಯೂಕ್ಲಿಯರ್ ಮೆಡಿಸಿನ್. ಸೊ ಅದನ್ನು ನಾವು ಈ ಡಯಾಗ್ನೋಸ್ಟಿಕ್ ಟೆಸ್ಟ್ಗಳಲ್ಲಿ ನಮ್ಮ ಟೆಸ್ಟ್ಗಳಲ್ಲಿ ಯೂಸ್ ಮಾಡೋದಿಲ್ಲ. ಅದೊಂದು ಬೇರೆಯಾದಂಥ ಒಂದು ವಿಭಾಗ ನ್ಯೂಕ್ಲಿಯರ್ ಮೆಡಿಸಿನ್ ಎನ್ನುವಂಥದ್ದು, ಬೇರೆ ವಿಭಾಗ ಅದು. ಮೇಯ್ನ್ಲಿ ಅವರು ಕ್ಯಾನ್ಸರಿನ ಪತ್ತೆ ಮತ್ತು ಟ್ರೀಟ್ಮೆಂಟ್ ಇದೆರಡಕ್ಕೆ ಮಾಡುವಂಥ ಒಂದು ವಿಭಾಗ ಉಪಕರಣಗಳನ್ನು ಅಥವಾ ನ್ಯೂಕ್ಲಿಯರ್ ಮೆಡಿಸಿನ್ ಅನ್ನೋದರಲ್ಲಿ ನ್ಯೂಕ್ಲಿಯರ್ಟೈಡ್ಗಳ ಮೆಟೀರಿಯಲ್ಗಳನ್ನು ಯೂಸ್ ಮಾಡ್ತೇವೆ ಅಲ್ಲಿ.
1: ಓಕೆ, ಧನ್ಯವಾದಗಳು ಸರ್. ಈಗ ಡಾಕ್ಟ್ರೇ, ಈ MRI ಸ್ಕ್ಯಾನ್ ಮತ್ತು ಅದರ ಉಪಯೋಗ ಅದರ ಬಗ್ಗೆ ಮಾತನಾಡೋದಾದರೆ,
0: ಹಾಂ, ಈಗ ನಾನು ಹೇಳ್ತಾ ಇದ್ದೇನೆ, ಒಂದೊಂದು ಬೆಳವಣಿಗೆ ಬೆಳವಣಿಗೆ ಆದಾಗ ನಾವು ಮೆಮೊಗ್ರಾಫಿಗೆ ಬಂದ್ವಿ, ಆಮೇಲೆ CT ಸ್ಕ್ಯಾನಿಗೆ ಬಂದ್ವಿ, ಈಗ MRI ಮ್ಯಾಗ್ನೆಟಿಕ್ ರೆಸೋನೆನ್ಸ್ ಇಮೇಜಿಂಗ್ ಅಂತ ಕರಿತೇವೆ, MRI. ಈಗ ಏನು ಇಷ್ಟೆಲ್ಲ ಈಗ CT ಸ್ಕ್ಯಾನು, ಎಕ್ಸ್ರೇ, ಮೆಮೊಗ್ರಾಫಿ ನೋಡಿದಿವಲ್ಲ, ಇದಕ್ಕೂ ಅದಕ್ಕೂ ಏನು ಡಿಫ್ರೆನ್ಸ್ ಇದಪ್ಪ ಅಂತ ಹೇಳಿದ್ರೆ, ಇದರಲ್ಲಿ ಎಕ್ಸ್ರೇಯನ್ನು ಯೂಸ್ ಮಾಡೋದಿಲ್ಲ ನಾವು.
1: ಓಹೋ,
0: ಹಾಂ, ಅವಾಗ ಏನಾಗುತ್ತೆ, ಸೇಫ್, ನಮ್ಮ ದೇಹಕ್ಕೆ ಯಾವುದೇ ಒಂದು ತೊಂದರೆ ಇಲ್ಲ ಎಕ್ಸ್ರೇಯಿಂದ. ನೀವು ಅದನ್ನು 10 ಸಾರಿ ಯಾರು ಅವಾಗ ಒಬ್ಬರು ಒಂದು ಕೇಳಿದರು ಒಂದು ಕ್ವಶನನ್ನು, ಏನು ತೊಂದರೆ ಆಗ್ತದೆ ಅಂತ. ಅದ್ರ ಬಗ್ಗೆ ನಿಮಗೆ ಹೇಳೋದಿದ್ರೆ, MRIಯಿಂದ ನೀವು ಅದನ್ನು ಪುನಃ ಮಾಡೋದ್ರಿಂದ ಯಾವ ತೊಂದರೆ ಇಲ್ಲ, ಯಾಕಂದರೆ ಇದು ಎಕ್ಸ್ರೇಯನ್ನು ಯೂಸ್ ಮಾಡೋದೇ ಇಲ್ಲ ಅದನ್ನು ಅದರಲ್ಲಿ.
1: ಓ, ಅದಕ್ಕೆ ಎಕ್ಸ್ರೇಗೆ ಮತ್ತು MRIಗೆ ತುಂಬ
0: ವ್ಯತ್ಯಾಸ ಇದೆ. ಇದು ಆ ಮೆಷಿನ್ಗಳಲ್ಲಿ ವ್ಯತ್ಯಾಸ ಇದೆ, ಅದರಲ್ಲಿ ಬರುವಂಥ ಚಿತ್ರಣಗಳಲ್ಲಿ ಕೂಡ ಬಹಳ ವ್ಯತ್ಯಾಸ ಇದೆ. ನಾವು 3D ಅಂತ ಕರಿತೇವೆ, ನಮಗೆ ಉದ್ದ, ಅಗಲ, ಆಳ ಎಲ್ಲ ಒಟ್ಟಿಗೆ ಗೊತ್ತಾಗುತ್ತೆ. ಎಕ್ಸ್ರೇ ಆಲ್ವೇಸ್ 2D ಅಂತ ಕಲಿಯೋದು, ಅಗಲ ಗೊತ್ತಾಗುತ್ತೆ, ಎತ್ತರ ಗೊತ್ತಾಗುತ್ತೆ, ಅದರ ಒಂದು ದಪ್ಪ ಅಥವಾ ಆಂಟ್ರೋಪೋಸ್ಟೀರಿ ಏನಂತ ಆಳವನ್ನು ನಾವು ಎಕ್ಸ್ರೇಲಿ ಕಂಡು

0: ಕಂಡುಹಿಡಿಯಲಿಕ್ಕೆ ಆಗುದಿಲ್ಲ. ಎಕ್ಸ್ರೇ ಫಿಲ್ಮಲ್ಲಿ ನೀವು ನೋಡಿದಾಗ ಅದರಲ್ಲಿ ಕಂಡುಹಿಡಿಯಲಿಕ್ಕೆ ಆಗುದಿಲ್ಲ. ಅದೇ ಎಮ್ ಆರ್ ಐ ಅಥವಾ ಸಿ ಟಿ ಸ್ಕ್ಯಾನ್ಗಳು ಹೇಗಂತ ಹೇಳಿದರೆ, ಅದು ಆಳ ಕೂಡ ಕಂಡುಹಿಡಿಬೋದು. ಎಷ್ಟು ಆಳದಲ್ಲಿ ಈ ತೊಂದರೆ ಉಂಟು, ಎಷ್ಟು ಅಗಲದಲ್ಲಿ ಈ ತೊಂದರೆ ಉಂಟು, ಎಷ್ಟು ಉದ್ದದಲ್ಲಿ ಈ ತೊಂದರೆ ಉಂಟು, ಅದರ ಒಟ್ಟಿಗೆ ಉಳಿದ ಎಲ್ಲ ಒಂದು ನಮ್ಮ ದೇಹದಲ್ಲಿರುವ ಉಳಿದ ಒಂದು ಶರೀರದ ಅಂಗಾಂಗಗಳಿದ್ದಾವೆ ಅದರ ಒಟ್ಟಿಗೆ ಅದರ ಒಂದು ರಿಲೇಷನ್ ಏನಿದೆ ಅದನ್ನು ಅದರೊಟ್ಟಿಗೆ ಹೆಚ್ಚಾಗಿ ನಾವು ಕ್ಯಾನ್ಸರ್ ಆಗಲಿ ಇಂಥದ್ದಕ್ಕಾಗಲಿ ಮಾಡಿರುವಾಗ ನಾವು ಅದನ್ನು ಕೂಡ ಹೇಳ್ತೇವೆ. ಅದು ಸ್ಪ್ರೆಡ್ ಆಗಿದೆಯಾ ಅಥವಾ ಮುಂದೆ ಹೋಗಿದೆಯಾ ಇನ್ನೂ, ಅದನ್ನೆಲ್ಲ ನೋಡಲಿಕ್ಕೆ ಎಮ್ ಆರ್ ಐ ಮಾಡ್ತೇವೆ. ಕಾಮನೆಸ್ಟ್ ಆಗಿ ಇವತ್ತು ಎಮ್ ಆರ್ ಐ ಮಾಡ್ತಾ ಇರೋದು ಬೆನ್ನು ನೋವು. ನೀವು ನೋಡಿದರೆ ಎಮ್ ಆರ್ ಐ ಸ್ಪೈನು ಅಥವಾ ಕಾಲ್ಗಂಟು ಕಾಲು ನೋವು, ಇದೆರಡಕ್ಕೆ ಭಾಳ ಕಾಮನ್ ಆಗಿ ಮಾಡ್ತಾ ಇದ್ದೇವೆ.
1: ಡಾಕ್ಟರ್, ಈಗ ಒಂದು ಕರೆ ಇದೆ. ಹಲೋ.
2: ಹಲೋ.
1: ನಮಸ್ತೆ ಸರ್, ಹೇಳಿ.
2: ನಾನು ಬಂಟ್ವಾಳ ಕೊಯ್ದಾದಿಂದ.
1: ಹೇಳಿ.
2: ಇದು ಈಗ ಪೆಟ್ಟು.
1: ಹಲೋ ಹಲೋ
2: ಹಲೋ.
1: ಹೇಳಿ ಸರ್, ಹೇಳಿ. ನಿಮ್ಮ ವಾಯ್ಸ್ ಕ್ಲಿಯರ್ ಇಲ್ಲ ಡಾಕ್ಟ್ರೆ. ಈಗ ಇಂಟರ್ವೆನ್ಷನಲ್ ರೇಡಿಯಾಲಜಿ ಅಂದರೆ ಏನು?
0: ಸರಿ, ನಾನು ಹೇಳ್ತಾ ಇದ್ದೇನೆ, 130 ವರ್ಷದಷ್ಟೇ ಇತಿಹಾಸ ರೇಡಿಯಾಲಜಿಗಿರುವುದು. ಬಟ್ ಅದರ ಒಂದು ಬೆಳವಣಿಗೆ ನೋಡಿದರೆ ಒಂದು ರಿಯಲ್ ಅದೊಂದು ಆಶ್ಚರ್ಯಕರವಾದಂಥ ಬೆಳವಣಿಗೆ ಅಂತಲೇ ಹೇಳ್ಬೋದು. ಅದು ಇವತ್ತು ದೇಹದ ಕಾಯಿಲೆಗಳನ್ನು ಗುರುತಿಸುವುದರಲ್ಲಿ ಒಂದು ಕಡೆ, ಆದರೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡುವಂಥದ್ದು ಅದು ಕೂಡ ಇನ್ನೊಂದು ಕಡೆಯಲ್ಲಿ ರೇಡಿಯಾಲಜಿಯಲ್ಲಿ ಆಗ್ತಾ ಇದೆ. ಈಗ ಗುರುತಿಸುವಂಥದ್ದು ನಾವು ಅಲ್ಟ್ರಾಸೌಂಡ್ ಅಥವಾ ಸಿ ಟಿ ಗೈಡೆಡ್ ಬಯಾಪ್ಸಿಸ್ ಅಂತ ಮಾಡ್ತೇವೆ, ಅಥವಾ ಎಫ್ ಎನ್ ಎ ಸಿ ಅಂತ ಟೆಸ್ಟ್ ಮಾಡ್ತೇವೆ. ನಿಖರತೆಯಿಂದ ಪೆಥಾಲಜಿಸ್ಟು ಅವರುಗಳು ಅದರ ಒಂದು ಸೆಲ್ಸನ್ನು ನೋಡಿ ಅದನ್ನು ನಿಮಗೊಂದು ಡಯಾಗ್ನೋಸಿಸ್ ಕೊಡ್ತಾರೆ, ಅದು ಟೆಸ್ಟ್ ಅಂತ ಕರಿತೇವೆ. ಟ್ರೀಟ್ಮೆಂಟ್ ಏನಪ್ಪ ಅಂತ ಹೇಳಿದ್ರೆ, ಈಗ ನೀವು ಆಂಜಿಯೋಪ್ಲಾಸ್ಟಿ ಏನು ಕರಿತೀರಿ, ನಿಮಗೆ ಗೊತ್ತಿರ್ಬೋದು. ನಮ್ಮ ಕಾಲಿನ ರಕ್ತನಾಳ ಇರ್ಬೋದು ಅಥವಾ ಕೈ ರಕ್ತನಾಳ ಇರ್ಬೋದು, ತಲೆಯ ರಕ್ತನಾಳ ಇರ್ಬೋದು, ಇದರಲ್ಲಿ ಎಲ್ಲ ಒಂದು ರಕ್ತದ ಕ್ಲಾಟ್ ಆದಾಗ, ಬ್ಲಾಕ್ ಆದಾಗ ಅದನ್ನು ತೆಗೆಯುವಂಥ ವಿಧಾನಗಳು, ಅಥವಾ ಆ ಜಾಗದಲ್ಲಿ ಕೂಡ ಸ್ಟೆಂಟ್ ಹಾಕುವಂಥ ವಿಧಾನಗಳು, ಆ ಒಂದು ಬ್ಲಾಕನ್ನು ಅಡೆತಡೆಯನ್ನು ಓಪನ್ ಮಾಡಿ ರಕ್ತ ಸಂಚಾರವನ್ನು ಸುಲಲಿತವಾಗಿ ಹೋಗುವಂಥ ಮಾಡುವಂಥದ್ದು, ಅಥವಾ ಎಲ್ಲಿಯಾದರೂ ದೇಹದಲ್ಲಿ ರಕ್ತ ಸೋರ್ತಾ ಇದ್ದರೆ ಯಾವುದೋ ಒಂದು, ಅದು ಒಂದು ಅದೊಂದು ಆಕ್ಸಿಡೆಂಟ್ ಆಗಿರ್ಬೋದು ಅಥವಾ ಸರ್ಜಿಕಲ್ ಇರ್ಬೋದು, ಯಾವುದೇ ಒಂದು ಇದರಲ್ಲಿ ಸೋರ್ತಾ ಇದ್ದರೆ ಆ ಜಾಗಕ್ಕೆ ಓಪನ್ ಮಾಡದೆ ಒಂದು ರಕ್ತನಾಳದ ಮೂಲಕವಾಗಿ ಆ ಜಾಗಕ್ಕೆ ಹೋಗಿ ಅಲ್ಲಿ ಬ್ಲಾಕ್ ಮಾಡುವಂಥದ್ದು, ಇಂಥದ್ದನ್ನೆಲ್ಲ ಮಾಡುವಂಥದ್ದು ಇವತ್ತು ಇಂಟರ್ವೆನ್ಷನ್ ರೇಡಿಯಾಲಜಿ ಅವರು ಮಾಡ್ತಾ ಇದ್ದಾರೆ. ಇದು ಕೂಡ ರೇಡಿಯಾಲಜಿಯಲ್ಲಿ ಅದನ್ನು ಇದರಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಎಕ್ಸ್ರೇನೇ ಯೂಸ್ ಮಾಡ್ತೇವೆ. ಆ ಒಂದು ನಾನು ಏನು ಆರ್ಗನ್ ಅಥವಾ ಒಂದು ಶರೀರದ ಅಂಗಾಂಗ ಅಂತ ಹೇಳಿದೆ ಅದನ್ನು ಹೇಗೆ ನೋಡೋದು, ಎಕ್ಸ್ರೇಯನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಫ್ಲೋರೋಸ್ಕೋಪಿ ಥರದ್ದೇ ಒಂದು ಮಿಷಿನ್ಗಳನ್ನು ಇಟ್ಕೊಂಡ್ಬಿಟ್ಟು ಅದನ್ನು ರಕ್ತನಾಳವನ್ನು ನೋಡಿ ಆ ಜಾಗದಲ್ಲಿ ನಿಖರವಾಗಿ ಒಂದು ಬೇಕಾದಂಥ ಟ್ರೀಟ್ಮೆಂಟ್ ಕೊಡುವಂಥ ಆಪ್ಷನ್ಗಳಿದೆ. ಇದನ್ನು ನಾವು ಇಂಟರ್ವೆನ್ಷನ್ ರೇಡಿಯಾಲಜಿ ಅಂತ ಕರಿತೇವೆ. ಇದೆಲ್ಲದಕ್ಕೂ ಇವತ್ತಿನ ಒಂದು ಸಮಯದ ಅಭಾವದಿಂದ ಭಾಳ ತುಂಬ ಮಾತಾಡಲಿಕ್ಕೆ ಭಾಳ ಕಷ್ಟ, ಬಟ್ ಇದೆಲ್ಲ ರೇಡಿಯಾಲಜಿಯಲ್ಲಿ ಆಗುವಂಥ ಕೆಲಸಗಳು. ಸಾಧಾರಣವಾಗಿ ಎಲ್ಲ ಮೆಡಿಕಲ್ ಕಾಲೇಜ್ NFI ಮೆಡಿಕಲ್ ಕಾಲೇಜುಗಳು ಕೂಡ ಇಂಥ ಕೆಲಸಗಳನ್ನು ಮಾಡ್ತಾ ಇದ್ದೇವೆ ನಾವು.
1: ಈಗ ಕೊನೆಯ ಪ್ರಶ್ನೆ ಡಾಕ್ಟ್ರೆ, ಈಗ ಈ ಎಲ್ಲ ಈ ಎಕ್ಸ್ರೇ ಅಥವಾ ಈ ರೇಡಿಯಾಲಜಿ ಏನಿದೆ, ಈ ಎಲ್ಲ ಟೆಸ್ಟ್ಗಳು ಕೂಡ ವೈದ್ಯಕೀಯ ಚಿಕಿತ್ಸೆಯಲ್ಲಿ ಇದು ಅಂತಿಮವ ಹೇಗೆ?
0: ಸರಿ, ಬಹಳ ಬಹಳ ಒಂದು ಉತ್ತಮವಾದಂಥ ಒಂದು ಪ್ರಶ್ನೆ ಇದು. ನಾವು ಇವತ್ತು ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್ ಅಂತ ಕರಿತೇವೆ. ಯಾವುದೇ ಒಂದು ವಸ್ತುವನ್ನು ಒಂದು ನಿಮಗೊಂದು ಎವಿಡೆನ್ಸ್ ಬೇಕು. ಅಂಥ ದೃಷ್ಟಿಯಲ್ಲಿ ನೋಡುವಾಗ ಪೆಥಾಲಜಿಯವರು ಜೀವಶಾಸ್ತ್ರ ಏನದನ್ನು ನೀವು ಪೆಥಾಲಜಿಯವರದ್ದು ರಿಪೋರ್ಟ್ಗಳು ಅಲ್ಟಿಮೇಟ್, ಅದನ್ನು ನಾವೊಂದು ಫೈನಲ್ ಆಗಿ ತಗೊಳ್ತೇವೆ. ಈಗ ನಾವು ಏನು ಹೇಳ್ತೇವೆ, ನನಗೆ ಕಂಡಿರುವಂಥದ್ದು ಅವರನ್ನು ಒಂದು ಉಪಯೋಗಕ್ಕೆ ಒಂದು ನಿಮಗೊಂದು ಉದಾಹರಣೆ ಕೊಡೋದಾದರೆ, ಒಂದು ಹೃದಯದಲ್ಲಿ ಒಂದು ಕಲೆ ಉಂಟು, ಅದು ಕ್ಯಾನ್ಸರ್ ಇರ್ಬೋದಾ ನಿಮೋನಿಯಾ ಇರ್ಬೋದಾ, ಒಂದು ಸಿ ಟಿ ಸ್ಕ್ಯಾನ್ ಮಾಡ್ತೇವೆ, ಪುನಃ ನಮಗೊಂದು ಡೌಟ್ ಕ್ಯಾನ್ಸರ್ ಇರ್ಬೋದಾ ಇದು ಇನ್ಫೆಕ್ಷನ್ ಇರ್ಬೋದಾ, ಒಂದು ಬಯಾಪ್ಸಿ ಮಾಡ್ತೇವೆ. ಒಂದು ಬಯಾಪ್ಸಿ ಮಾಡಿದ ಮೇಲೆ ನಾವು ಅದನ್ನು ನಿಖರತೆಯಿಂದ ಹೇಳ್ಬೋದು. ಸೊ ಎಲ್ಲ ರೇಡಿಯಾಲಜಿ ಟೆಸ್ಟ್ಗಳು ನಮಗೆ ಉಪಯೋಗ ನಮ್ಮ ಒಂದು ಮ್ಯಾನೇಜ್ಮೆಂಟ್ಗೆ ಅಥವಾ ಒಂದು ಒಂದು ಕಾಯಿಲೆಯ ಒಂದು ಗುಣ ನಿರ್ಧರಿಸಲಿಕ್ಕೆ ಇದು ಬಹಳ ಉಪಯೋಗ ಮಾಡುತ್ತೆ. ಮುಂದಿನ ಟೆಸ್ಟ್ಗಳು ಅವಶ್ಯಕತೆ ಖಂಡಿತ ಇದೆ.
1: ಒಳ್ಳೆಯದು ಡಾಕ್ಟ್ರೆ, ಇಷ್ಟು ಹೊತ್ತು ರೇಡಿಯಾಲಜಿ ಅಥವಾ ಎಕ್ಸ್ರೇ ಇದರ ಮಹತ್ವದ ಕುರಿತು ಕೇಳುಗರ ಪ್ರಶ್ನೆಗಳಿಗೆ ಹಾಗೆ ನಮ್ಮ ಒಂದಷ್ಟು ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರಿ. ಧನ್ಯವಾದಗಳು.
0: ಧನ್ಯವಾದಗಳು. ಅವಕಾಶ ಕೊಟ್ಟದ್ದು ಕೂಡ ನಿಮಗೆ ಕೂಡ ಧನ್ಯವಾದ ಅಂತ ತಿಳಿಸ್ತೇನೆ ಮೇಡಮ್.
1: ಧನ್ಯವಾದಗಳು ಸರ್.
3: ಇದುವರೆಗೆ ಪ್ರಾಯೋಜಿತ ಕಾರ್ಯಕ್ರಮ ಎನಪಯ ಆಸ್ಪತ್ರೆ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ ಕೇಳಿದಿರಿ. ರೇಡಿಯಾಲಜಿ ಅಥವಾ ಎಕ್ಸ್ರೇ ಈ ವಿಚಾರವಾಗಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿದ ತಜ್ಞ ವೈದ್ಯ

0: ವೈದ್ಯರು ಡಾಕ್ಟರ್ ದೇವದಾಸ್ ಆಚಾರ್ಯ. ಈ ಕಾರ್ಯಕ್ರಮದ ಪ್ರಾಯೋಜಕರು ಯನಪಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ದೇರಳಕಟ್ಟೆ ಮಂಗಳೂರು.
1: ನಿಮ್ಮ ಆರೋಗ್ಯ ನಮ್ಮ ಹೊಣೆ ಎಂಬ ಧ್ಯೇಯ ವಾಕ್ಯದೊಂದಿಗೆ ಕಳೆದ ಹಲವು ದಶಕಗಳಿಂದ ಆರೋಗ್ಯ ಸೇವೆಯನ್ನು ನೀಡುತ್ತಿರುವ ಕರಾವಳಿ ಕರ್ನಾಟಕದ ಪ್ರಸಿದ್ಧ ಆಸ್ಪತ್ರೆ ಮಂಗಳೂರು ದೇರಳಕಟ್ಟೆಯ ಯನಪಯ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಎಲ್ಲಾ ವಿಭಾಗಗಳಲ್ಲಿ ಪರಿಣಿತ ತಜ್ಞ ವೈದ್ಯರುಗಳೊಂದಿಗೆ ಕಾರ್ಯನಿರ್ವಹಿಸುತ್ತಿರುವ ಮಲ್ಟಿ ಸ್ಪೆಷಾಲಿಟಿ ಚಿಕಿತ್ಸಾ ಸೌಲಭ್ಯ ಹೊಂದಿರುವ ಆಸ್ಪತ್ರೆ. ಈ ಆಸ್ಪತ್ರೆಯಲ್ಲಿ 3T, MRI, 128 ಸ್ಲೈಸ್ ಸಿಟಿ ಸ್ಕ್ಯಾನ್, ಪೆಟ್ ಸ್ಕ್ಯಾನ್, ಸ್ಪೆಕ್ಟ್ ಫೆಸಿಲಿಟಿ, ರೇಡಿಯೋಥೆರಪಿ, ಕೀಮೋಥೆರಪಿ ಮತ್ತು IVF ಸೆಂಟರ್, ಸ್ಲೀಪ್ ಲ್ಯಾಬ್ ಹಾಗೂ ಆಧುನಿಕ ತಂತ್ರಜ್ಞಾನ ಹೊಂದಿರುವ ರೋಬೋಟಿಕ್ ಶಸ್ತ್ರಚಿಕಿತ್ಸಾ ಸೌಲಭ್ಯ, ಸಿಮ್ಯುಲೇಷನ್ ಲ್ಯಾಬ್, ಸರ್ಕಾರಿ ಮತ್ತು ಖಾಸಗಿ ವಿಮಾ ಯೋಜನೆಗಳೊಂದಿಗೆ ಯನಪಯ ಆಸ್ಪತ್ರೆಯ ಎನ್ ಆರೋಗ್ಯ ಕಾರ್ಡ್, ವೈದ್ಯರೊಂದಿಗೆ ಟೆಲಿಮೆಡಿಸಿನ್ ಅಥವಾ ಆನ್ಲೈನ್ ಕನ್ಸಲ್ಟೇಷನ್ ಮತ್ತು ಹೋಮ್ ಕೇರ್ ಸೇವೆಗಳು ಲಭ್ಯ. ಗುಣಮಟ್ಟದ ಮತ್ತು ಮಿತ ದರದ ಆರೋಗ್ಯ ಚಿಕಿತ್ಸೆ ಸೇವೆಗಳಿಗಾಗಿ ಕರ್ನಾಟಕ ಮತ್ತು ಕೇರಳದಾದ್ಯಂತ ಮನೆ ಮಾತಾಗಿರುವ ಏಕೈಕ ಆಸ್ಪತ್ರೆ ನಮ್ಮ ನಿಮ್ಮೆಲ್ಲರ ಯನಪಯ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ. ಸಂಪರ್ಕಿಸಿರಿ 9686985555.
0: ತಾಂತ್ರಿಕ ಸಹಕಾರ ಚಂದ್ರಶೇಖರ ಪಾಣಾಜೆ ಮತ್ತು ಗಣೇಶ್ ಕುಮಾರ್ ಬೆಟ್ಟಂಪಾಡಿ. ಕಾರ್ಯಕ್ರಮ ನಡೆಸಿಕೊಟ್ಟವರು ಮಮತಾ ನವೀನ್ ಶೆಟ್ಟಿ.

ಇನ್ನು ಮುಂದೆ ಹಿಂದಿ ಚಿತ್ರಗೀತೆಗಳು. ಎಂಎಸ್ ಧೋನಿ ಚಿತ್ರಕ್ಕಾಗಿ ಅರ್ಮಾನ್ ಮಲ್ಲಿಕ್ ಹಾಡಿರುವ ಮನೋಜ್ ಮುಂತಾಶಿರ್ ಅವರ ಗೀತೆ, ಸಂಗೀತ ನೀಡಿದವರು ಅಮಾಲ್ ಮಲ್ಲಿಕ್.

0: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಆಕ್ಷನ್ ರೀಪ್ಲೇ ಚಿತ್ರದ ಗೀತೆ, ಶ್ರೇಯಾ ಘೋಷಾಲ್ ಹಾಡಿದ ಈ ಗೀತೆಯ ಸಾಹಿತ್ಯ ಇರ್ಷಾದ್ ಕಾಮಿಲ್, ಸಂಗೀತ ಪ್ರೀತಮ್.

ಹಿಂದಿ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಮಂಗಳೂರು, ಸಮಯ 8:45 ಆಗಲಿದೆ. ಈಗ ಸಮಾಚಾರ ಸಂಧ್ಯಾ ದೆಹಲಿ ಕೇಂದ್ರದಿಂದ.

0: ಸಮಯ 9:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ. ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ರಾಷ್ಟ್ರಮಟ್ಟದ ಬಾಕ್ಸರ್ ನಯನಾ ಯಾಹ್ವಿ ಮತ್ತು ಪಾಲಕರಾದ ಸತೀಶ್ ಕುಮಾರ್ ಎಂ ಅವರೊಂದಿಗೆ ಸಂವಾದ.
2: ಇಂದಿನ ಕ್ರೀಡಾಲೋಕ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ರಾಷ್ಟ್ರಮಟ್ಟದ ಬಾಕ್ಸರ್ ನಯನಾ ಯಾಹ್ವಿ ಅವರು ಹಾಗೂ ಪಾಲಕರಾದ ಸತೀಶ್ ಕುಮಾರ್ ಅವರು ಕೂಡ ಇದ್ದಾರೆ. ನಯನಾ ಹಾಗೂ ಸತೀಶ್ ಕುಮಾರ್ ಅವರೇ, ಕ್ರೀಡಾಲೋಕ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.

0: ಧನ್ಯವಾದಗಳು.
1: ಥ್ಯಾಂಕ್ ಯು.
2: ಸತೀಶ್ ಕುಮಾರ್ ಅವರೇ, ಆರಂಭದಲ್ಲಿ ನೀವು ಕೂಡ ನಯನಾಗೆ ಕೋಚ್ ಮಾಡ್ತಿದ್ರಿ, ಈ ಬಾಕ್ಸಿಂಗ್ ಕ್ರೀಡೆಯ ಕುರಿತು ಸ್ವಲ್ಪ ಮಾಹಿತಿಯನ್ನ ಕೊಡ್ತೀರಾ?
0: ಬಾಕ್ಸಿಂಗ್ ಅನ್ನೋ ತುಂಬಾ ಟಫೆಸ್ಟ್ ಸ್ಪೋರ್ಟ್ ಇನ್ ದ ಫೀಲ್ಡ್ ಆಫ್ ಮಾರ್ಷಲ್ ಆರ್ಟ್ಸ್ ಅಲ್ಲಿ. ತುಂಬಾ ಜನ ಹೆಣ್ಮಕ್ಳು ಇದ್ರಲ್ಲಿ ಪ್ರಾಕ್ಟೀಸ್ ಮಾಡಲ್ಲ, ಆದರೆ ನನ್ನ ದೃಷ್ಟಿಯಲ್ಲಿ ಹೆಣ್ಮಕ್ಳು ಈಗಿನ ಕಾಲದಲ್ಲಿ ಸೆಲ್ಫ್ ಡಿಫೆನ್ಸ್ ಹಾಗೂ ಫಿಟ್ನೆಸ್ ತುಂಬಾ ಮುಖ್ಯ ಅನ್ಸಿದ್ರಿಂದ ನನ್ನ ಮಗಳಿಗೆ, ನಾನು ಆಲ್ರೆಡಿ ಬಾಕ್ಸಿಂಗ್ ಮಾಡ್ತಿದ್ರಿಂದ ಮಗಳು ಕೂಡ ಇದೇ ಫೀಲ್ಡಿಗೆ ಕರ್ಕೊಂಡ್ಬಂದೆ.
2: ಬಾಕ್ಸಿಂಗ್ ಅಲ್ಲಿ ನಿಮಗೆ ಇಂಟ್ರೆಸ್ಟ್ ಬರಲಿಕ್ಕೆ ಕಾರಣ ಏನು ಸತೀಶ್ ಕುಮಾರ್ ಅವರೇ?
0: ನಾವು ಚಿಕ್ಕ ವಯಸ್ಸಲ್ಲಿ ಇದೇ ಬ್ರೂಸ್ಲಿ ಫಿಲಮ್ ಎಲ್ಲ ನೋಡಿ, ಮಾರ್ಷಲ್ ಆರ್ಟ್ಸ್ ಫಿಲಮ್ ನೋಡಿ ಬಾಕ್ಸಿಂಗ್ ಕಲಿಯಬೇಕು ಅಂತ ತುಂಬ ಚಿಕ್ಕ ವಯಸ್ಸಿಂದ ಆಸೆ ಇತ್ತು. ಹಾಗೆ ಕಲ್ತು ಮತ್ತೆ ಇದೇ ಫೀಲ್ಡ್ ಅಲ್ಲಿ ಇನ್ನು ಕಲಿತಾ ಇದೀವಿ, ಇನ್ನು ಮಾಡ್ತಾ ಇದೀವಿ.
2: ನೀವು ಹೇಳಿದ್ರಿ ಬಾಕ್ಸಿಂಗ್ ಸೆಲ್ಫ್ ಡಿಫೆನ್ಸ್ಗಾಗಿ ಮಾಡಬೇಕು ಅಂತ, ಸೊ ಕ್ರೀಡೆಯಾಗಿ ಬಾಕ್ಸಿಂಗಿಗೂ ಸೆಲ್ಫ್ ಡಿಫೆನ್ಸಿಗೂ ಏನಾದರೂ ವ್ಯತ್ಯಾಸ ಇದೆಯಾ? ಅಂದ್ರೆ ಈಗ ಸೆಲ್ಫ್ ಡಿಫೆನ್ಸಿಗಷ್ಟೇ ನಾವು ಬಾಕ್ಸಿಂಗ್ ಯೂಸ್ ಮಾಡ್ಕೋತೀವಿ ಅಂದ್ರೆ ಅದು ಬೇರೆ ರೀತಿ ತರಬೇತಿ ಇದೆಯಾ, ಅಥವಾ ಕ್ರೀಡೆಗೆ ನಿಯಮಾವಳಿಗಳು ಬೇರೆ ಬೇರೆ ಇರ್ತದೆ, ಆ ಕುರಿತಾಗಿ ಹೇಳಿ.
0: ಸೆಲ್ಫ್ ಡಿಫೆನ್ಸ್ ಅಂದ್ರೆ ತುಂಬಾ ಲಾಟ್ ಆಫ್ ಇದೆ. ಬಾಕ್ಸಿಂಗ್ ಅನ್ನ ಒಂದು ಆಸ್ ಎ ಸ್ಪೋರ್ಟ್ ಆಗಿ ನೋಡ್ತಾರೆ. ಅಲ್ಲಿ ನಿಮಗೆ ಸೇಫ್ಟಿ ಪರ್ಪಸ್ ಅಲ್ಲಿ ಗ್ಲೌಸ್, ಹೆಡ್ ಗಾರ್ಡು, ಟೀತ್ ಗಾರ್ಡು, ಅದು ಗಾರ್ಡ್ ಇಟ್ಕೊಂಡು ಆಡ್ತೀವಿ. ಇದೊಂದು ಸಮಗ್ರ ಸ್ಪೋರ್ಟ್ಸ್, ಎಲ್ಲ ಮಕ್ಕಳು ಆಡಬೇಕು ಅಂತ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅವ್ರೇನು ಮಾಡ್ತಾರೆ, ಸೇಫ್ಟಿ ಪರ್ಪಸಲ್ಲಿ ಮಾಡಿದಾಗ ಅದು ಸ್ಪೋರ್ಟ್ಸ್ ಅನ್ಸ್ಕೊಳುತ್ತೆ. ಅದೇ ಸೆಲ್ಫ್ ಡಿಫೆನ್ಸ್ ಅಂತ ಹೋದಾಗ ನಿಮಗೆ ಅದೇ ಟೆಕ್ನಿಕ್ನ ನೀವು ಬರೀ ಕೈಯಲ್ಲಾಗಲಿ, ನಿಮ್ಮ ಸೆಲ್ಫ್ ಡಿಫೆನ್ಸ್ ರಸ್ತೆಯಲ್ಲಿ ಏನಾದ್ರು ಪ್ರಾಬ್ಲಮ್ ಆದರೆ ಅದೇ ಟೆಕ್ನಿಕ್ ನೀವು ಬರೀ ಕೈ ಯೂಸ್ ಮಾಡೋದು, ಅದು ಇನ್ನೂ ಮಾರಕವಾಗಿರುತ್ತೆ. ಈ ರೀತಿ ನೀವು ಅದೇ ಒಂದು ಸ್ಪೋರ್ಟ್ನ ನೀವು ಸ್ಪೋರ್ಟ್ ಆಗೂ ತಗೋಬೋದು, ಸೆಲ್ಫ್ ಡಿಫೆನ್ಸ್ ಆಗಿ ಯೂಸ್ ಮಾಡ್ಕೋಬೋದು. ಎಸ್ಪೆಷಲಿ ಇದರಿಂದ ಬರೋ ಸೆಲ್ಫ್ ಕಾನ್ಫಿಡೆನ್ಸ್ ಇದೆಯಲ್ಲ, ಅದೇ ಮೇನ್ ಇಂಪಾರ್ಟೆಂಟ್. ಕರಾಟೆ, ಕುಂಫು, ಕಿಕ್ ಬಾಕ್ಸಿಂಗ್, MMA ಈ ಥರ ಸುಮಾರು ಹಲವಾರು ವೆರೈಟಿ ಇದೆ. ಇದರಲ್ಲಿ ಕರಾಟೆ ಬಂದರೆ ನಿಮಗೆ ಕೈ, ಕಾಲು, ಮೊಣಕೈ, ತಮ್ಮ ದೇಹದ ಎಲ್ಲ ಭಾಗವನ್ನು ಯೂಸ್ ಮಾಡ್ಕೋತಾರೆ. ಟೆಕ್ವಾಂಡೋದಲ್ಲಿ ಬರೀ ಕಾಲುಗಳು ಯೂಸ್ ಮಾಡ್ತಾರೆ. MMAಲಿ ನಿಮ್ಮನ್ನ ಕೆಳಗಡೆ ಗ್ರ್ಯಾಪ್ಲಿಂಗ್, ಕೆಳಗಡೆಯಿಂದ ಕುಸ್ತಿ ಆಡೋದು ಇವೆಲ್ಲ ಮಿಕ್ಸ್ ಇರುತ್ತೆ. ಬಾಕ್ಸಿಂಗ್ ಅನ್ನೋದು ಒಂದು ಅದರ ಒಂದು ಭಾಗವನ್ನು ತೆಗೆದುಕೊಂಡಿದ್ವಿ, ಅದು ಬರೀ ಕೈಯಿಂದ ಮುಷ್ಟಿಯಿಂದ ಮುಷ್ಟಿ ಮಾತ್ರ ಪ್ರಹಾರ ಮಾಡೋದಂಥದ್ದು. ಆ ಬಾಕ್ಸಿಂಗ್ ಅಂತೂ ತುಂಬ ಅತ್ಯುತ್ತಮವಾಗಿದೆ, ಒಳ್ಳೆ ಸ್ಪೋರ್ಟ್ ಕೂಡ.
2: ಸೊ ಇದು ಬರೀ ಕೈ ಅಷ್ಟೇ ಯೂಸ್ ಮಾಡ್ತಾರೆ ಬಾಕ್ಸಿಂಗ್ ಅಲ್ಲಿ?
0: ಹೌದು, ಮುಷ್ಟಿ ಮಾತ್ರ ಯೂಸ್ ಮಾಡ್ತಾರೆ. ಮತ್ತೆ ಇಟ್ಸ್ ಕಾಲ್ಡ್ ಆಸ್ ಸ್ವೀಟ್ ಸೈನ್ಸ್.
2: ಕ್ರೀಡೆಯಾಗಿ ಭಾರತದಲ್ಲಿ ಬಾಕ್ಸಿಂಗ್ ಯಾವ ರೀತಿ ಬೆಳೆದು ಬಂತು ಅಂತ ಹೇಳ್ತೀರಾ?
0: ಕರಾಟೆ ಆಕ್ಚುಲಿ ಮೇನ್ ಇದು ನಮ್ಮ ಇಂಡಿಯಾದಲ್ಲಿ ಫಸ್ಟ್ ಬಂದಿದ್ದು ಕರಾಟೆ. ಜಪಾನ್ ಮೂಲಕ ಕರಾಟೆ ಅವರು ಬೆಳೆಸ್ತಾ ಬಂದರು. ಅದಾದ್ಮೇಲೆ ಈ ವೆಸ್ಟರ್ನ್ ಅವ್ರು ಏನು ಮಾಡಿದರು, ಬಾಕ್ಸಿಂಗ್ ಅದರಲ್ಲಿ ಮುಷ್ಟಿ ಯುದ್ಧ ಅಂತ ಒಂದು ಸಪ್ರೇಟ್ ಆಗಿ ಫ್ರೆಂಚಿಂದ ಅಮೆರಿಕ ಅವ್ರು ತಗೊಂಡು ಅವರು ಶುರು ಮಾಡಿದ್ದು, ಆಲ್ ಓವರ್ ವರ್ಲ್ಡ್ ಫೇಮಸ್ ಆಗ್ತಾ ಬಂತು. ಆ ಟೈಮಲ್ಲಿ ಈಗ 50 ವರ್ಷದಿಂದ ಮೊಹಮ್ಮದ್ ಅಲಿ, ಟೈಸನ್ ಇವರೆಲ್ಲ ಬಾಕ್ಸಿಂಗ್ನ ತುಂಬ ತುಂಬ ಎತ್ತರ ತೊಗೊಂಡೋಗಿದ್ರು. ಅದನ್ನು ನೋಡಿ ನಮ್ಮ ಇಂಡಿಯಾ ದೇಶದಲ್ಲೂ ಕೂಡ ಪ್ರೇರೇಪಣೆ ಆಗಿ ಯಾವಾಗ ಒಲಿಂಪಿಕ್ಕಲ್ಲಿ ಬಾಕ್ಸಿಂಗ್ ಕ್ರೀಡೆ ಸೇರ್ಪಡೆ ಆಯಿತು, ಇಂಡಿಯಾದಲ್ಲಿ ಕೂಡ ತುಂಬ ಬಾಕ್ಸಿಂಗ್ ಡೆವಲಪ್ ಆಯಿತು. ಮತ್ತು ಈಗ ರೀಸೆಂಟ್ 20 ವರ್ಷದಿಂದ ಹೆಣ್ಮಕ್ಳು ಕೂಡ ಬಾಕ್ಸಿಂಗ್ ಸೇರಿಸ್ಕೊಂಡ್ರು. ಬಾಕ್ಸಿಂಗ್ನ ಕ್ರೀಡೆಯನ್ನು ಒಲಿಂಪಿಕ್ಕಲ್ಲಿ ಜಾಯ್ನ್ ಮಾಡಿದಾಗ ಹೆಣ್ಮಕ್ಳು ಕೂಡ ತುಂಬ ಜಾಯ್ನ್ ಆಗ್ತಿದ್ದಾರೆ. ಈ ರೀತಿ ಬಾಕ್ಸಿಂಗ್ ತುಂಬ
2: ಭಾರತದಲ್ಲಿ ಬೆಳೆದು ಬಂತ ಅಂತ ಹೇಳ್ಬೋದು. ನಯನ, ಈಗ ನೀವು ಬಾಕ್ಸಿಂಗ್ ತಂದೆಯಿಂದ ಪ್ರಾರಂಭಿಕ ಹಂತದಲ್ಲಿ ಕಲ್ತ್ರಿ ಅಂತ ಕೇಳ್ಪಟ್ಟೆ, ಈ ಬಾಕ್ಸಿಂಗ್ ಕ್ರೀಡೆಯತ್ತ ನಿಮಗೆ ಆಸಕ್ತಿ ಮೂಡಲಿಕ್ಕೆ ಕಾರಣ ಏನು?
3: ನಮ್ಮ ತಂದೆ ಅವರಿಗೆ ಈಗಿನ ಟೈಮಲ್ಲಿ ಹೆಣ್ಮಕ್ಳಿಗೆ ಸೆಲ್ಫ್ ಡಿಫೆನ್ಸ್ ಮತ್ತು ಫಿಟ್ನೆಸ್ ತುಂಬ ಇಂಪಾರ್ಟೆಂಟ್ ಅಂತ ಬಾಕ್ಸಿಂಗ್ ಕ್ಲಾಸ್ಗೆ ಸೇರಿಸಿದ್ರು. ನಮ್ಮ ಅಪ್ಪ ಕೂಡ ಬಾಕ್ಸಿಂಗ್ ಮತ್ತು ಕಿಕ್ ಬಾಕ್ಸಿಂಗ್ನಲ್ಲಿ ಮಾಡಿದ್ದಾರೆ.
2: ಹಾಗಾಗಿ ನಿಮಗೆ ಇಂಟ್ರೆಸ್ಟ್ ಬಂತ ಅಥವಾ ನಿಮಗೆ ಬೇರೆ ಯಾವುದಾದ್ರೂ ಕ್ರೀಡೆಯಲ್ಲಿ ಆಸಕ್ತಿ ಇತ್ತಾ ಬಾಕ್ಸಿಂಗ್ ಬಿಟ್ಟು?
3: ಇಲ್ಲ, ಅಷ್ಟಿಲ್ಲ.
2: ಅಂದ್ರೆ ಮನೆಯಲ್ಲಿ ಆ ವಾತಾವರಣ ಇರೋದ್ರಿಂದ ಬಾಕ್ಸಿಂಗ್ ಅತ್ತ ನಿಮಗೆ ಆಸಕ್ತಿ ಜಾಸ್ತಿ ಆಯ್ತು ಅಂತ ಹೇಳ್ಬೋದಲ್ವಾ? ಎಷ್ಟನೇ ವಯಸ್ಸಿಗೆ ಬಾಕ್ಸಿಂಗ್ ಕಲ್ತಿದ್ದು?
3: ಆರನೇ ವಯಸ್ಸಿನಲ್ಲಿ ಬಾಕ್ಸಿಂಗ್ ಕ್ಲಾಸ್ಗೆ ಸೇರಿದ್ದೆ. ಆಗ ಹತ್ರದಲ್ಲಿ ಎಲ್ಲೂ ಬಾಕ್ಸಿಂಗ್ ಕ್ಲಾಸ್ ಇರಲಿಲ್ಲ. ಆಗ ತಾನೇ ನಮ್ಮ ಕ್ಯಾಪ್ಟನ್ ಕೋಚ್ ರಿಟೈರ್ಡ್ ಆಗಿ HMD ಗ್ರೌಂಡ್ ಕ್ಲಾಸ್ ಸ್ಟಾರ್ಟ್ ಮಾಡಿದ್ರು. ಸುಮಾರು 4 ವರ್ಷ ಔಟ್ ಸೈಡ್ ಗ್ರೌಂಡ್ ಅಲ್ಲಿ ಮಳೆ ಚಳಿ ಇದ್ರೂ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ.
2: ಬಾಕ್ಸಿಂಗ್ ಪ್ರಾರಂಭಿಕ ಹಂತದಲ್ಲಿ ತಂದೆಯವರೇ ಕಲಿಸಿದ್ರ? ಸತೀಶ್ ಕುಮಾರ್ ಅವರೇ, ನಿಮ್ಮ ಮಗಳಿಗೆ ಬಾಕ್ಸಿಂಗ್ ಕಲಿಸ್ಲಿಕ್ಕೆ ಮೇನ್ ಕಾರಣ ಏನು?
0: ಹೆಣ್ಮಕ್ಳಿಗೆ ಸೆಲ್ಫ್ ಡಿಫೆನ್ಸ್ ಬೇಕೇ ಬೇಕು ಅಂತ ಹೇಗ್ರೆ ನನ್ಗೆ ಗೊತ್ತಿರೋದ್ರಿಂದ ನಾಲೆಜ್ ಆಗಿ ವೇಸ್ಟ್ ಮಾಡುವಂತ ಆ ಟೈಮಲ್ಲಿ ಅವಳನ್ನ ಪ್ರಾಕ್ಟೀಸ್ ಕರೆದೆ. ಅವಳು ಬಂದ್ಲು, ಪ್ರಾಕ್ಟೀಸ್ ಮಾಡ್ತಾ ಇದ್ಲು. ಹೇಳ್ಕೊಡೋ ವಿಧಾನ ಹೇಗಿತ್ತು ಅಂದ್ರೆ ಫನ್ ಪ್ಲಸ್ ಪ್ರಾಕ್ಟೀಸ್ ಎರಡು ಮಿಕ್ಸ್ ಮಾಡಿದ್ರಿಂದ ಅವಳಿಗೆ ಈ ಗೇಮಲ್ಲೇ ಫನ್ ಕನ್ಕೊಂಡ್ಳು. ಬರ್ತಾ ಬರ್ತಾ ಅವಳಿಗೂ ಇಂಟ್ರೆಸ್ಟ್ ಅದರಲ್ಲೇ ಜಾಸ್ತಿ ಆಯ್ತು. ಸೊ ಇದು ಗೇಮ್ನ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದಾಳೆ.
2: 6 ವಯಸ್ಸು ಅಂತಂದ್ರೆ ಬಾಕ್ಸಿಂಗ್ ಸಮರ ಕಲೆ ಅಂತ ಹೇಳ್ಬೋದು. ಇದರಲ್ಲಿ ಇಂಜುರಿ ಜಾಸ್ತಿ ಆಗ್ತಿರ್ತದೆ, ಬಿದ್ರೆ ಅಥವಾ ಏನಾದ್ರೂ ಮುಖಕ್ಕೆ ಏನಾದ್ರೂ ಪೆಟ್ಟಾದ್ರೆ ಇವೆಲ್ಲ ಒಂದಿಷ್ಟು ಏನಾಗುತ್ತೋ ಅಂತ ಭಯ ಇರುತ್ತೆ.
0: ಬಾಕ್ಸಿಂಗ್ ಅಂತ ಸ್ಪೋರ್ಟ್ಸ್ ಅಂತ ಮಾಡಿದಾಗ ಇಂಡಿಯಾವ್ರು ಏನ್ ಮಾಡೋದು, ಹೆಡ್ ಗಾರ್ಡು, ಟೀತ್ ಗಾರ್ಡ್ ಅಂತೆಲ್ಲ ಸೇಫ್ಟಿ ಪರ್ಪಸ್ ಕೊಟ್ಕೊಂಡೇ ಮಾಡಿಸ್ತಾರೆ. ಆಸ್ ಎ ಕೋಚ್ ಹೇಳ್ಕೊಡ್ಬೇಕಾದ್ರೆ ಮಕ್ಕಳಿಗೆ ಏನು ಸೇಫ್ಟಿ ಕೊಡ್ಬೇಕು, ಯಾವ ರೀತಿ ಫಸ್ಟ್ ಅವ್ನು ಡೆವಲಪ್ ಮಾಡಬೇಕು, ದೇಹದಲ್ಲಿ ಹೇಗೆ ಫಸ್ಟ್ ಹದಗೊಳಿಸ್ಬೇಕು, ತದನಂತರ ಮುಂದಕ್ಕೆ ಬಾಕ್ಸಿಂಗ್ ಹೇಳ್ಕೊಡ್ಬೇಕು. ಫಸ್ಟ್ ಅವ್ರ ಬಾಡಿನ ಫಿಟ್ನೆಸ್ ತೊಗೊಂಡೋಗ್ಬೇಕು, ಅವ್ರು ಕಂಪ್ಲೀಟ್ ರೆಡಿ ಆದಮೇಲೆ ಅವ್ರನ್ನ ಮುಂದೆ ಬಾಕ್ಸಿಂಗ್ಗೆ, ಪಂಚಿಗೆ ಅಥವಾ ಫೈಟಿಂಗ್ ಆಡಕ್ಕೆ ಬಿಡಬೇಕು. ಆ ರೀತಿ ಕ್ರಮೇಣ ಹಂತವಾಗಿ ಅವ್ನು ತೊಗೊಂಡೋಗಿದ್ರಿಂದ ನಮ್ಗೇನು ಪ್ರಾಬ್ಲಮ್ ಆಗಲಿಲ್ಲ.
2: ನಯನ, ನೀವು ನ್ಯಾಷನಲ್ ಜೂನಿಯರ್ ಲೆವೆಲ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ನಲ್ಲಿ ಭಾಗವಹಿಸಿ ಪದಕವನ್ನ ಪಡೆದಿದ್ದೀರಿ, ಏನೇನ್ ಸವಾಲ್ ಇತ್ತು ಆವಾಗ ಆರಂಭಿಕ ಹಂತದಲ್ಲಿ?
3: ಆಗ ಫಸ್ಟ್

0: ನಮ್ಮ ಹತ್ರದಲ್ಲಿ ಕ್ಲಾಸ್ ಇರಲಿಲ್ಲ, ಸೊ ತುಂಬ ದೂರ ಇತ್ತು. ಆವಾಗ ನಾವು ಔಟ್ಸೈಡ್ ಗ್ರೌಂಡಲ್ಲೇ ಮಾಡ್ತಾ ಇದ್ವಿ. ನಮಗೆ ರಿಂಗ್ ಗ್ಲೌಸ್ ಏನೂ ಇರಲಿಲ್ಲ. 4 ವರ್ಷ ಔಟ್ಸೈಡ್ ಗ್ರೌಂಡಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ.
1: ಬಾಕ್ಸಿಂಗ್ ಈಗ 6ನೇ ವಯಸ್ಸು ಅಂದ್ರೆ ಚಿಕ್ಕ ವಯಸ್ಸು. ನಿಮಗೆ ಸ್ಪರ್ಧೆ ಇವೇನು ಗೊತ್ತಿರಲ್ಲ, ಮೊದಲಿಗೆ ಎದುರಿಸಿದಂತ ಸ್ಪರ್ಧೆ ಯಾವುದು?
0: ನನ್ನ 4ನೇ ವಯಸ್ಸಿನಲ್ಲಿ ಡೆಕಾಥ್ಲಾನ್ ನಡೆದಿದ್ದ ಟೂರ್ನಿಮೆಂಟ್, ಒಂದು ಹುಡುಗನ ಮೇಲೆ ಫೈಟ್ ಬಿಟ್ಟಿದ್ರು. ಅಲ್ಲಿ ನಾನು ಚೆನ್ನಾಗಿ ಆಡಿದ್ದೆ, ಮತ್ತೆ ಗೋಲ್ಡ್ ಮೆಡಲ್, ಮತ್ತೆ ನಾನು ಚೆನ್ನಾಗಿ ಆಡಿದ್ದಕ್ಕೆ ಕೋಚ್ 100 ರೂಪಾಯಿ ಕೊಟ್ಟಿದ್ರು.
1: ಓ, 100 ರೂಪಾಯಿಯಿಂದ ನಿಮಗೆ ಬಾಕ್ಸಿಂಗ್ ಕಲಿಬೇಕು ಅನಿಸ್ತು. ಅಂದ್ರೆ ಭಾಗವಹಿಸಿದ ಮೊದಲೇ ಸ್ಪರ್ಧೆಯಲ್ಲಿ ವಿನ್ ಆದ್ರಿ, ಅದು ಒಬ್ಬ ಹುಡುಗನೊಟ್ಟಿಗೆ. ಸೊ ಅದರಿಂದ ಇಂಟ್ರೆಸ್ಟ್ ಬಂತು, ಹಾ ನಾ ಇನ್ನೂ ಬಾಕ್ಸಿಂಗ್ ಮುಂದೆ ಕಲ್ತ್ರಂದ್ರೆ ಏನಾದ್ರೂ ಸಾಧಿಸಬಹುದು ಅಂತ. ದುಡ್ಡು ಸಿಕ್ತಲ್ಲ ಅಲ್ಲಿ 100 ರೂಪೀಸ್, ಏನ್ ಮಾಡಿದ್ರಿ ಆ ದುಡ್ಡನ್ನ?
0: ಅದು ಇವಾಗ ಸರ್ಟಿಫಿಕೇಟ್ ಅಲ್ಲಿ ಪ್ರಿಂಟ್ ಹಾಕಿದ್ದೀನಿ.
1: ಓ, ಇಟ್ಕೊಂಡಿದ್ದೀರಾ ಅದನ್ನ? ಲ್ಯಾಮಿನೇಷನ್ ಮಾಡಿ ಇಟ್ಕೊಂಡಿದ್ದೀರಾ? 100 ರೂಪಾಯಿ ಮೊದಲಿಗೆ ಸಿಕ್ಕಿದ್ದು ಬಹುಮಾನ ಅದು. ಆ ರೀತಿ ನೀವು ಆರಂಭಿಕ ಹಂತದಲ್ಲಿ ಕಲಿತ್ರಿ ಅಂತ ಹೇಳಿದ್ರಲ್ಲ, ನ್ಯಾಷನಲ್ ಲೆವೆಲ್ ಜೂನಿಯರ್ ಲೆವೆಲ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ನಲ್ಲಿ ಭಾಗವಹಿಸಿ ಪದಕ ಪಡೆದ್ರಲ್ಲ, ಆ ಅನುಭವ ಹಂಚಿಕೊಳ್ಳಿ. ಅದು ನಿಮ್ದು ನ್ಯಾಷನಲ್ ಲೆವೆಲ್ ಮೊದಲೇ ಚಾಂಪಿಯನ್ಶಿಪ್ ಆಗಿತ್ತ?
0: ಫಸ್ಟ್ ನನ್ನ ಚಾಂಪಿಯನ್ಶಿಪ್ GFI ಸ್ಕೂಲ್ ಸ್ಟೇಟ್ ಚಾಂಪಿಯನ್ಶಿಪ್. ಅಲ್ಲಿ ಕರ್ನಾಟಕದಲ್ಲ ಎಲ್ಲ ಡಿಸ್ಟ್ರಿಕ್ಟ್ ಬಾಕ್ಸರ್ಸ್ ಬಂದಿದ್ರು. ನಾನು ಅಲ್ಲಿ 2 ಮಲಾಡಿ ಮತ್ತೆ ಗೋಲ್ಡ್ ಮೆಡಲ್ ತಗೊಂಡೆ. ಅದು ನನ್ನ ಮೊದಲೇ ಸ್ಟೇಟ್
1: ಚಾಂಪಿಯನ್ಶಿಪ್ ಅದು ಮೊದಲಿತ್ತು. ಈಗ ಬಾಕ್ಸಿಂಗ್ ಅಂದ್ರೆ ಶಕ್ತಿ ಕೇಂದ್ರೀಕೃತವಾದ ಕ್ರೀಡೆ ಇದು. ನಿಮ್ಮ ಡಯಟ್ ಮತ್ತೆ ಪ್ರಾಕ್ಟೀಸ್ ಹೇಗಿರುತ್ತೆ?
0: ಬಾಕ್ಸಿಂಗ್ ಶಕ್ತಿ ಕ್ರೀಡೆ ಆಗಿರೋದ್ರಿಂದ ನಂದು ಡಯಟ್ ಪ್ಯೂರ್ ವೆಜ್ ಮತ್ತೆ ಫ್ರೂಟ್ಸ್ ಸ್ಪ್ರೌಟ್ಸ್ ಪ್ರೋಟೀನ್ ಇಂದ ಆಗಿರುತ್ತೆ.
1: ಪ್ರೋಟೀನ್ ಜಾಸ್ತಿ ಬೇಕಂತಾರೆ. ಸೊ ಪ್ರೋಟೀನ್ ಗೆ ವೆಜಿಟೇರಿಯನ್ ಆಗಿರೋದ್ರಿಂದ ಯಾವ ರೀತಿ ಡಯಟ್ ಫಾಲೋ ಮಾಡ್ತೀರಿ ನೀವು?
0: ಸ್ಪ್ರೌಟ್ಸ್ ಇಂದ ತುಂಬಾ ಪ್ರೋಟೀನ್ ಸಿಗುತ್ತೆ, ಮತ್ತೆ ಮಿಲ್ಕ್ ಪ್ರಾಡಕ್ಟ್ ಪನ್ನೀರ್ ಅದರಿಂದ ಪ್ರೋಟೀನ್ ಸಿಗುತ್ತೆ.
1: ಈಗ ಒಂದು ದಿನದ ದಿನಚರಿ ಹೇಳೋದಾದ್ರೆ ಬಾಕ್ಸಿಂಗಿಗೆ ಎಷ್ಟು ಸಮಯ ತೆಗೆದಿಡ್ತೀರಿ, ಮತ್ತೆ ಸ್ಕೂಲಿಗೆ ಯಾವ ರೀತಿ ಸಮಯವನ್ನ ತೆಗೆದಿಡ್ತೀರಿ?
0: ಬೆಳಿಗ್ಗೆ 2 ಅವರ್ಸ್, 6 to 8 o'clock ಆಗುತ್ತೆ. ಸ್ಕೂಲ್ 9 o'clock ಸ್ಟಾರ್ಟ್ ಆಗುತ್ತೆ, ಮತ್ತೆ ಈವ್ನಿಂಗ್ 2 ಅವರ್ಸ್ ಮಾಡ್ತೀನಿ.
1: ಎಷ್ಟನೇ ಕ್ಲಾಸ್ ಈಗ?
0: ಇವಾಗ 9th.
1: ಯಾವ ಸ್ಕೂಲು?
0: ನಾಡಗಿರಿ ಇಂಗ್ಲಿಷ್ ಪಬ್ಲಿಕ್ ಸ್ಕೂಲ್. ಬೆಳಿಗ್ಗೆ 5 o'clock.
1: ಅವಾಗ ಎದ್ದು ರೆಡಿ ಆಗಿ. ದೂರ ಇದೇನಾ?
0: ಸ್ವಲ್ಪ.
1: ಹೇಗೆ ಹೋಗೋದು, ಯಾರು ಕರ್ಕೊಂಡು ಹೋಗ್ತಾರೆ?
0: ಅಪ್ಪ ಕರ್ಕೊಂಡು ಹೋಗ್ತಾರೆ.
1: ಬ್ಯಾಂಗ್ಳೂರಲ್ಲಿ ಸ್ಟೇಟ್ ಲೆವೆಲ್ ಎಲ್ಲ ಆಡಿದ್ರಲ್ಲ, ಅಲ್ಲಿ ಬಂಗಾರದ ಪದಕವನ್ನ ತೆಗೆದುಕೊಂಡ್ರಿ, ಆ ಚಾಂಪಿಯನ್ಶಿಪ್ ಹೇಗಿತ್ತು ನಿಮಗೆ?
0: ಅದು ಈ ವರ್ಷದಲ್ಲಿ ಜೂನ್ ಅಲ್ಲಿ ಕೊಡಗು ಸ್ಟೇಟ್ ಅಮೆಚೂರ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಅಂತ ಮಾಡಿದ್ರು. ಅಲ್ಲಿ ಡಿಸ್ಟ್ರಿಕ್ಟ್ನಿಂದ ಬಾಕ್ಸರ್ಸ್ ಬಂದಿದ್ರು. ನಾನು ಅಲ್ಲಿ ಚೆನ್ನಾಗಿ ಆಡಿ ಗೋಲ್ಡ್ ಮೆಡಲ್ ತಗೊಂಡೆ, ಮತ್ತೆ ನ್ಯಾಷನಲ್ಸ್ಗೆ ಸೆಲೆಕ್ಟ್ ಆದೆ.
1: ಸತೀಶ್ ಕುಮಾರ್ ಅವರೇ, ನೀವೊಬ್ಬರು ಪಾಲಕರಾಗಿ ಹಾಗೆ ಕೋಚ್ ಆಗಿ, ಮಗಳ ಭವಿಷ್ಯದ ಕುರಿತಾಗಿ ಹೇಳಿ, ಹೇಗಿದೆ ಬಾಕ್ಸಿಂಗ್ ಅಲ್ಲಿ ಅವಳ ಭವಿಷ್ಯ?
2: ಬಾಕ್ಸಿಂಗ್ ನಲ್ಲಿ ಭವಿಷ್ಯ ಅಂತ ಹೇಳೋದಕ್ಕಿಂತ ಅವಳಿಗೆ ಯಾವ್ದು ಸಂತೋಷ ಆಗುತ್ತೋ ಅದ್ರಲ್ಲಷ್ಟೇ ನನ್ನ ಎನ್ಕರೇಜ್ಮೆಂಟ್ ಇರುತ್ತೆ. ಅವಳು ಬಾಕ್ಸಿಂಗ್ ನಾರ ಮಾಡಲಿ ಬೇರೆ ಯಾವುದೇ ಗೇಮ್ ಚೂಸ್ ಮಾಡಿದ್ರು ನನ್ನ ಕಡೆಯಿಂದ ಓನ್ಲಿ ಎನ್ಕರೇಜ್ಮೆಂಟ್ ಮಾತ್ರ ಇರುತ್ತೆ ಅಷ್ಟೇ. ಅವಳು ಈಗಲೂ ಬಂದು ಇಲ್ಲ ಇನ್ನೊಂದು ಇಲ್ಲ ಬೇರೆ ಹೋಗ್ತೀನಿ ಅಂದರೆ ನನ್ನ ಖಂಡಿತ ಯಾವುದೇ ಮಾತಾಡ್ತೀರ, ಅವಳು ಪ್ರೋತ್ಸಾಹ ಮಾಡೋದಷ್ಟೇ ನನ್ನ ಕೆಲಸ. ಆ್ಯಸ್ ಎ ಪೇರೆಂಟ್ ಪ್ರೋತ್ಸಾಹ ಮಾಡ್ತೀನಿ, ಆ್ಯಸ್ ಎ ಕೋಚ್ ಮಾಡೋ ಕೆಲಸನ ನೀಟಾಗಿ ಮಾಡುವಂಥ ತಪ್ಪಿಲ್ದಿರ ಹೇಳ್ಕೊಡೋದು ನನ್ನ ಕೆಲಸ.
1: ಬೆಳಗ್ಗೆ ಬೇಗ ಎದ್ದು ಬಾಕ್ಸಿಂಗ್ ಹೋಗ್ತಾಳೆ ತರಬೇತಿ ಪಡೀಲಿಕ್ಕೆ ಅಂತ ಹೇಳಿದ್ಲು, ಅವಳು ಬೆಳಗ್ಗೆ ತಾನಾಗೆ ಹೇಳ್ತಾಳ ಅಥವಾ ನೀವೇನಾದ್ರೂ ಕೋಚಿಂಗ್ ಹೋಗು ಪ್ರಾಕ್ಟೀಸ್ ಮಾಡು ಅಂತ ಹೇಳ್ತಾ ಇರ್ತೀರಾ ಹಿಂದೆ ಬಿದ್ದು ಅಂತ?
2: ಇಲ್ಲಿ ನಮ್ದೊಬ್ಬದ್ದೇ ಕೆಲಸ ಇಲ್ಲ, ನಮ್ದು ಅವ್ರ ತಾಯಿ ನಾನು ಅವಳು 3 ಜನದ ಕೆಲಸ ನಡೀತಾ ಇರುತ್ತೆ. ಬೆಳಿಗ್ಗೆ ಅವ್ರ ತಾಯಿ 4 ಗಂಟೆಗೆ ತೊಳ್ತಾರೆ, ಅವ್ರು ಎದ್ದು ಅವಳಿಗೇನು ಬೇಕೋ ಜ್ಯೂಸು ಡ್ರೈ ಫ್ರೂಟ್ಸ್ ಇವೆಲ್ಲ ರೆಡಿ ಮಾಡಿ ನೀರಿಗೆಲ್ಲ ರೆಡಿ ಮಾಡಬೇಕು. ತದನಂತರ ಹಾಗೆ 5 ಗಂಟೆಗೆ ಇವಳು ಅಲಾರಾಮ್ ಮಾಡಿಕೊಂಡಿರ್ತಾಳೆ, ಅಲಾರಾಮ್ ಇಟ್ಕೊಂಡು ಎದ್ದೊಳದ ಮೇಲೆ ಇವಳು ರೆಡಿ ಆಗಿಬಿಟ್ಟು 1 ಅವರ್ ಹಾಗೆ ಆಗುತ್ತೆ. 6 o'clock ಹೋದ್ರೆ 6 to 7:30 ವರೆಗೂ ಅಲ್ಲಿ ಪ್ರಾಕ್ಟೀಸ್ ಮುಗಿಸ್ಕೊಂಡು ಇಮಿಡಿಯೇಟ್ ಆಗಿ ಮನೆಗೆ ಬರೋಷ್ಟೊತ್ತಿಗೆ ಊಟ ರೆಡಿ ಇರುತ್ತೆ, ಅವ್ರ ತಾಯಿ ಊಟ ರೆಡಿ ಮಾಡಿರ್ತಾರೆ. ಅದನ್ನೆಲ್ಲ ತೊಗೊಂಡು ಸ್ಕೂಲ್ ಸ್ವಲ್ಪ ಲೇಟ್ ಆದರೂ ಪರ್ಮಿಷನ್ ತೊಗೊಂಡು ಬರ್ತೀವಿ ಅಂತ ಸ್ಕೂಲ್ಗೆ ಹೋಗಿ ಆಗಸ್ಟು 9:30 ಆಗುತ್ತೆ. ಇದು ಡೈಲಿ ರುಟೀನ್ ಆಗಿರೋದ್ರಿಂದ ಅವಳು ನಮ್ಗೇನು ತೊಂದರೆ ಅನಿಸ್ತಾ ಇಲ್ಲ. ಸುಮಾರು 3 ವರ್ಷ 5 ವರ್ಷದಿಂದ ಇದೇ ಮಾಡ್ತಾ ಇದ್ದೀವಿ.
1: ತಾಯಿ ಬಹಳ ಎನ್ಕರೇಜ್ ಮಾಡ್ತಾರೆ ಅಂತ ಹೇಳ್ತಾ ಇದ್ರು ತಂದೆ. ತಂದೆ ತಾಯಿ ಬೆನ್ನ ಹಿಂದಿದ್ರೆ ನಾವು ಏನಾದರೂ ಗುರಿ ತಲುಪ್ಲಿಕ್ಕೆ ಸಾಧ್ಯ.
0: ಅವರು ಕಷ್ಟಪಟ್ಟು ಬೆಳಿಗ್ಗೆ ಎದ್ದೇಳ್ತಾರೆ, ರಾತ್ರಿ ಎಲ್ಲ ಲೇಟಾಗಿ ಮಾಡ್ತಾರೆ.
1: ನಿನ್ನ ಸಲುವಾಗೆಲ್ಲ ಪಾಲಕರು ನಮ್ಮ ಸಲುವಾಗಿ ಎಷ್ಟೊಂದು ಕಷ್ಟಪಟ್ಟು ಮಾಡ್ತಾ ಇರ್ತಾರಲ್ಲ, ಅವಾಗ ನಿನ್ಗೇನು ಅನಿಸುತ್ತೆ ಅವ್ರನ್ನ ನೋಡಿ? ಅಂದರೆ ನಾನು ಏನಾದರೂ ಅಚೀವ್ಮೆಂಟ್ ಮಾಡಬೇಕು ಮುಂದಕ್ಕೆ, ಇಷ್ಟೆಲ್ಲ ಅವರು ನನಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಅಂತ.
0: ಹೌದು, ಅವರು ಕಷ್ಟಪಡ್ತಾರೆ, ಸೊ ನನ್ನ ಎಫರ್ಟ್ ಫುಲ್ 100% ಹಾಕ್ಬೇಕು ಅಂತ.
1: ಈಗ ಎದುರಾಳಿ ಎದುರುಗಡೆ ಬಂದು ಕೂಡ್ಲೆ ನಿನ್ನ ಪ್ರಾಕ್ಟೀಸ್ ಜೊತೆಗೆ ಅವರ ಶ್ರಮನೂ ನೆನಪು ಬರ್ತದ?
0: ಪ್ರಾಕ್ಟೀಸ್ ಅಲ್ಲಿ ರಿಂಗಲ್ಲಿ ನಿಂತ ತಕ್ಷಣ ನನ್ನ ಪ್ರಾಕ್ಟೀಸ್ ಮಾತ್ರ ಅಲ್ಲ ಕೋಚಸ್ ಮತ್ತೆ

0: ಪೇರೆಂಟ್ಸ್ ಅವ್ರದ್ದೆಲ್ಲ ಎಫೆಕ್ಟ್ ಇರುತ್ತೆ ಅದು
1: ನೆನಪಿನಲ್ಲಿರುತ್ತಲ್ಲ, ಹೌದು ನಾನು ಗೆಲ್ಲಬೇಕು ಅಂತ. ಸರ್, ಈಗ ಬಾಕ್ಸಿಂಗ್ ಕ್ರೀಡೆ ನಮ್ಮ ರಾಜ್ಯದಲ್ಲಿ ಯಾವ ರೀತಿ ಬೆಳವಣಿಗೆ ಹೊಂದ್ತಾ ಇದೆ?
2: ಈಗ ಸದ್ಯಕ್ಕೆ ಕರ್ನಾಟಕ ಅಮೆಚೂರ್ ಬಾಕ್ಸಿಂಗ್ ಅಸೋಸಿಯೇಷನ್ ಸೆಕ್ರೆಟರಿ ಶ್ರೀ ಸಾಯಿ ಸತೀಶ್ ಅವರ ಮಾರ್ಗದರ್ಶನದಲ್ಲಿ ನಡೀತಾ ಇದೆ. ಪ್ರೆಸಿಡೆಂಟ್ ಬಂದು ಶ್ರೀ ಡಾಕ್ಟರ್ ಮಂಜೇಗೌಡ ಅವರಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ಕಳೆದ 5 ವರ್ಷದಿಂದ ತುಂಬ ಬದಲಾವಣೆ ಆಗಿದೆ, ಹಾಗೂ ತುಂಬ ಕಡೆ ಅವರು ರಿಂಗ್ ಕೊಟ್ಟಿದ್ದಾರೆ, ಫೆಸಿಲಿಟಿ ಕೊಟ್ಟಿದ್ದಾರೆ. ನಮ್ಮ ಕ್ಲಬ್ ಕೂಡ ಅವರು ರೀಸೆಂಟಾಗಿ 1 ವರ್ಷದಿಂದ ಬಾಕ್ಸಿಂಗ್ ರಿಂಗನ್ನು ಕೊಟ್ಟು, ಪಂಚಿಂಗ್ ಬ್ಯಾಗ್ ಕೊಟ್ಟು, ಫೆಸಿಲಿಟಿ ಸೌಲಭ್ಯಗಳನ್ನು ಕೊಟ್ಟು ಇಂಪ್ರೂವ್ ಮಾಡಿದ್ದಾರೆ. ಆಲ್ ಓವರ್ ಕರ್ನಾಟಕ ಕೂಡ ಬ್ರ್ಯಾಂಚ್ಗಳು ತುಮಾರು, ಶಿವಮೊಗ್ಗ, ತುಮಾರು ಡಿಸ್ಟಿಕ್ಗಳಿಗೆ ರಿಂಗ್ ಕೂಡ ಕೊಟ್ಟಿದ್ದಾರೆ. ಇದರಿಂದ ಬಾಕ್ಸಿಂಗ್ ಬೆಳೀಲಿಕ್ಕೆ ಕಾರಣ ಅಂತ ಕೂಡ ಹೇಳ್ಬೋದು. ಚಿಕ್ಕ ಚಿಕ್ಕ ಮಕ್ಕಳು ಎಲ್ಲ ಬರ್ತಾ ಇದ್ದಾರೆ. ಸಣ್ಣ ಸಣ್ಣ ಪುಟ್ಟ ಟೂರ್ನಮೆಂಟ್ಗಳನ್ನ ಆರ್ಗನೈಸ್ ಮಾಡೋದ್ರಿಂದ ಬಾಕ್ಸಿಂಗ್ ಅವೇರ್ನೆಸ್ ಕರ್ನಾಟಕದಲ್ಲಿ ಬೆಳೀತಾ ಇದೆ, ಹಾಗೂ ಬಾಕ್ಸಿಂಗ್ ಕ್ರೀಡೆ ಕೂಡ ತುಂಬ ಜನ ಇಂಪ್ರೂವ್ ಆಗಿದ್ದಾರೆ, ತುಂಬ ಜನ ಹೆಸರು ಕೂಡ ಮಾಡಿದ್ದಾರೆ. ಕರ್ನಾಟಕದಿಂದ ನಿಶಾಂತ್ ದೇವ್ ಅವರು ಕೂಡ ಒಲಿಂಪಿಕ್ವರೆಗೂ ಹೋಗಿದ್ದಾರೆ. ಕರ್ನಾಟಕದಲ್ಲಿ ತುಂಬ ಬಾಕ್ಸಿಂಗ್ ಬೆಳೀತಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.
1: ಯಾವುದೇ ಕ್ರೀಡೆ ಆಗಿದ್ರೂ ನಗರ ಮಟ್ಟದಲ್ಲಿ ಇರ್ತದೆ, ಗ್ರಾಮೀಣ ಭಾಗದಲ್ಲಿ ಬಾಕ್ಸಿಂಗ್ ಕ್ರೀಡೆಯನ್ನ ತೆಗೆದುಕೊಂಡು ಹೋಗ್ಬೇಕಂದ್ರೆ ಏನ್ ಮಾಡಬಹುದು? ಶಾಲಾ ಮಟ್ಟದಲ್ಲೇ ಕೋಚ್ಗಳನ್ನ ನೇಮಕ ಮಾಡಬಹುದಾ, ಅಥವಾ ಹಳ್ಳಿ ಭಾಗದಲ್ಲಿ ಕೋಚಿಂಗ್ ಸೆಂಟರ್ ತೆಗಿಬಹುದಾ ಅಂತ?
2: ಇದಕ್ಕಂತಾನೇ ಕರ್ನಾಟಕ ಸರ್ಕಾರ ಏನ್ ಮಾಡಿದೆ, ಮಿನಿ ಒಲಿಂಪಿಕ್ಸ್ ಅಂತ ಒಂದು ಹೊಸ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದೆ. ಅದರಲ್ಲಿ ಪ್ರತಿಯೊಂದು ಜಿಲ್ಲೆಯಿಂದ, ಪ್ರತಿ ಗ್ರಾಮೀಣ ಭಾಗದಿಂದ ಡಿಸ್ಟ್ರಿಕ್ಟ್ ಲೆವೆಲ್, ತಾಲೂಕು ಮಟ್ಟದಲ್ಲಿ ಆಡ್ಕೊಂಡು ಅವ್ರು ಬರಬೇಕು ಅಂತ. ಅದೇ ರೀತಿ ದಸರಾ ಗೇಮ್ಸ್ ಕೂಡ ಇದೆ, GFI ಸ್ಕೂಲ್ ಗೇಮ್ಸ್ ಕೂಡ ಪ್ರತಿಯೊಂದು ಸ್ಕೂಲಿಂದನೂ, ಪ್ರತಿಯೊಂದು ಗ್ರಾಮೀಣ ಎಲ್ಲ ಹಳ್ಳಿಗಳಿಂದ ಸ್ಕೂಲಿಂದ ಬರಬೇಕು ಅಂತ ಮಟ್ಟದಲ್ಲಿದೆ. ಏನಂದ್ರೆ ಆ ಮಟ್ಟದಲ್ಲಿ ಪ್ರತಿಯೊಂದು ಡಿಸ್ಟ್ರಿಕ್ಟ್ನಲ್ಲಿ ಒಂದೊಂದು ಪ್ರತ್ಯೇಕವಾಗಿ ಸೆಕ್ರೆಟರಿ ಹಾಗೂ ಬಾಕ್ಸಿಂಗ್ ಪ್ರೆಸಿಡೆಂಟ್ ಅಂತ ನೇಮಕ ಆದರೆ ಅದರಿಂದ ಇನ್ನೂ ಬಾಕ್ಸಿಂಗ್ ಇನ್ನೂ ಚೆನ್ನಾಗಿ ಬೆಳೆಯುತ್ತೆ. ಸದ್ಯಕ್ಕೆ ನಮ್ಮ ಕರ್ನಾಟಕ ಸ್ಟೇಟಲ್ಲಿ ಒಂದು 20-22 ಡಿಸ್ಟ್ರಿಕ್ಟಲ್ಲಿ ನೇಮಕಗೊಂಡಿದ್ದಾರೆ. ಮಿಕ್ಕಿದ ಉಳಿದ ಡಿಸ್ಟ್ರಿಕ್ಟ್ಗಳು ಎಲ್ಲ ಡಿಸ್ಟ್ರಿಕ್ಟ್ನಲ್ಲೂ ಪ್ರೆಸಿಡೆಂಟ್ ಹಾಗೂ ಸೆಕ್ರೆಟರಿಗಳು ನೇಮಕ ಆದರೆ ಇನ್ನೂ ಬಾಕ್ಸಿಂಗ್ ಚೆನ್ನಾಗಿ ಬೆಳೆಯುತ್ತೆ ಮೇಡಮ್. ಈಗಿನ ಕಾಲದಲ್ಲಿ ಮೇನ್ ಬಂದು ಮೀಡಿಯಾನೇ, ಬಾಕ್ಸಿಂಗನ್ನು ನಾವು ಬೆಳೆಸಬೇಕು ಅಂದರೆ ಮೀಡಿಯಾ ಮೂಲಕನೇ ಬೆಳೆಸಬೇಕು, ಹಾಗೂ ಪ್ರತಿಯೊಂದು ಸ್ಕೂಲ್ನಲ್ಲಿ ಒಲಿಂಪಿಕ್ ಗೇಮ್ನ ಯಾವುದೇ ಆಗಿರಲಿ, ಒಲಿಂಪಿಕ್ ಗೇಮ್ ಟೆಕ್ವಾಂಡೋ ಆಗಿರ್ಬೋದು, ಬಾಕ್ಸಿಂಗ್ ಜೂಡೋ ಆಗಿರ್ಬೋದು, ಪ್ರತಿಯೊಂದು ಶಾಲೆಯಲ್ಲೂ ಅದನ್ನು ಸೇರ್ಪಡೆಗೊಳಿಸೋದ್ರಿಂದ ನಾವು ಏನು ಅನ್ಕೋತಾ ಇದ್ದೀವಿ, ಬೇರೆ ದೇಶದಲ್ಲಿ ಚೈನಾ ಇವರೆಲ್ಲ ಚಿಕ್ಕ ಮಕ್ಕಳು ಶಾಲಾ ಮಟ್ಟದಿಂದನೇ ಟ್ರೈನಿಂಗ್ ಕೊಟ್ಕೊಂಡು ಹೋಗ್ತಾರೆ, ಆ ರೀತಿ ನಾವು ಕೂಡ ನಮ್ಮ ದೇಶದಲ್ಲಿ ಅಥವಾ ನಮ್ಮ ಕರ್ನಾಟಕದಲ್ಲಿ ಮಾಡಿದ್ರೆ ಖಂಡಿತ ಗ್ರಾಮೀಣ ಮಕ್ಕಳು, ಗ್ರಾಮೀಣ ಪ್ರತಿಭೆಗಳು ಕೂಡ ಮೇಲೆ ಬರ್ತವೆ, ಅವರಲ್ಲಿರೋ ಟ್ಯಾಲೆಂಟ್ ಆಚೆ ಬರುತ್ತೆ.
1: ನಯನ, ಕಳೆದ ವರ್ಷ ಪಾಂಡಿಚೇರಿಯಲ್ಲಿ ನಡೆದ ಸೌತ್ ಜೂನ್ ಸಬ್ ಜೂನಿಯರ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ನಲ್ಲಿ 46 kg ವಿಭಾಗದಲ್ಲಿ ಬಂಗಾರದ ಪದಕವನ್ನ ಪಡೆದಿದ್ದೀರಿ, ಈ ಚಾಂಪಿಯನ್ಶಿಪ್ ಕುರಿತು ಹಂಚಿಕೊಳ್ಳಿ.
0: ಸಬ್ ಜೂನಿಯರ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ನಲ್ಲಿ ಸುಮಾರು 7 ಸ್ಟೇಟ್ ಪಾರ್ಟಿಸಿಪೇಟ್ ಆಗಿತ್ತು. ನಾನು ಅದರಲ್ಲಿ 3 ಜನ ಮೇಲಾಡಿ ಗೋಲ್ಡ್ ಮೆಡಲ್ ಮತ್ತೆ ಬೆಸ್ಟ್ ಬಾಕ್ಸರ್ ತಗೊಂಡಿದ್ದೆ.
1: ಈಗ ಕರ್ನಾಟಕ ಲೆವೆಲ್ ಆಡುವಾಗ ಅದೊಂದು ರೀತಿ ಬೇರೆ ಇರುತ್ತೆ, ನ್ಯಾಷನಲ್ ಲೆವೆಲ್ ಅನ್ಕೂಲ ಬೇರೆ ಬೇರೆ ಭಾಗದಿಂದ ಬಂದಿರ್ತಾರೆ ಬಾಕ್ಸರ್ಗಳು, ಟಫ್ ಕಾಂಪಿಟೇಷನ್ ಇರ್ತದೆ, ಯಾವ ರೀತಿ ಸಿದ್ಧತೆ ಮಾಡ್ಕೊಂಡಿದ್ರಿ ನೀವು ನಯನ?
0: ನಾರ್ಮಲ್ ಆಗಿ ಬೆಳಗ್ಗೆ 2 hours ಸಾಯಂಕಾಲ 2 hours ಮಾಡ್ತಾ ಇರ್ತೀವಿ, ಇದಕ್ಕಂತಾನೆ ಎಕ್ಸ್ಟ್ರಾ ಸೆಷನ್ ತಗೊಂತೀವಿ. ಮಧ್ಯಾಹ್ನ ಸ್ಕೂಲಿಂದ ಫ್ರೀ ಇದ್ರೆ ಪರ್ಮಿಷನ್ ತಗೊಂಡು ಬೇಗ ಬಂದು ಎಕ್ಸ್ಟ್ರಾ ಸೆಷನ್ ಪ್ರಾಕ್ಟೀಸ್ ಮಾಡ್ತೀವಿ. ಕ್ಯಾಂಪ್ ತರ ಇರುತ್ತೆ ಒಂದು 2 hours ಅಂತ.
1: ರಾಜ್ಯ ಮಟ್ಟದಲ್ಲಿ ಕೆಲವೊಬ್ರು ಬಾಕ್ಸರ್ಗಳು ಗೊತ್ತಿದ್ದವರೇ ಇರ್ತಾರೆ, ರಾಷ್ಟ್ರ ಮಟ್ಟದಲ್ಲಿ ಹೈ ಲೆವೆಲ್ ಸ್ಕಿಲ್ ಇರ್ತದೆ, ಅವ್ರಿಗೆ ಟೆಕ್ನಿಕ್ಗಳು ಬೇರೆ ಇರ್ತದೆ, ಎದುರುಗಡೆ ನಿಂತಾಗ ಹೆದರಿಕೆ ಆಗಿತ್ತಾ?
0: ಇಲ್ಲ,
1: ಆತರ ಏನಿಲ್ವಾ, ಫುಲ್ ಕಾನ್ಫಿಡೆಂಟ್ ಆಗಿ ಹೋಗಿದ್ರಿ. ಬಹಳ ಟಫ್ ಕಾಂಪಿಟೇಟರ್ ಅನ್ಸಿದ್ದೆ ಯಾರು?
0: ನ್ಯಾಷನಲ್ ಲೆವೆಲ್ ಅಲ್ಲಿ ಹೋದ ವರ್ಷ ಮಹಾರಾಷ್ಟ್ರ ಸಿಲ್ವರ್ ಫೈನಲ್ ಅಲ್ಲಿ ಡಿಸಿಷನ್ ಅಲ್ಲಿ ಹೋಗಿತ್ತು, ಅದು ಸ್ವಲ್ಪ ಟಫ್ ಇತ್ತು.
1: ಸತೀಶ್ ಕುಮಾರ್ ಅವರೇ, ಈಗ ಬಾಕ್ಸಿಂಗ್ ಕರ್ನಾಟಕದಲ್ಲಿ ನಿಧಾನವಾಗಿ ಬೆಳೀತಾ ಇದೆ ಅಂತ ಹೇಳ್ಬೋದು, ಇಡೀ ಭಾರತದಲ್ಲಿ ಗಮನಿಸಿದ್ರೆ ಬಾಕ್ಸಿಂಗ್ ಕ್ರೀಡೆ ಎಲ್ಲಿ ಜಾಸ್ತಿ ಇದೆ?
2: ಇಡೀ ಭಾರತ ಹೇಳ್ಬೇಕಂದ್ರೆ ಬಾಕ್ಸಿಂಗ್ ಹಬ್ ಅಂತ ಹೇಳ್ಬೇಕು ಅಂದ್ರೆ ಬಾಕ್ಸಿಂಗ್ ಹಬ್ ಬಂದು ಹರಿಯಾಣ ಅಂತ ಹೇಳ್ತಾರೆ, ಹರಿಯಾಣ ಸುತ್ತಮುತ್ತ ಇರೋ ಡೆಲ್ಲಿ. ಯಾಕಂದ್ರೆ ಅಲ್ಲಿ ಮನೆ ಮನೆಯಲ್ಲೂ ಪ್ರೋತ್ಸಾಹ ಜಾಸ್ತಿ ಇದೆ, ಮನೆ ಕಡೆಯಿಂದಾಗ್ಲಿ ಅವ್ರ ಹಳ್ಳಿಯಿಂದಾಗ್ಲಿ ಒಂದು ಮಗು ಒಂದು ಮೆಡಲ್ ತಗೊಂಡವ್ರೆ ಊರವರೇ ಸಂಭ್ರಮ ಆಚರಿಸ್ತಾರೆ, ಮತ್ತೆ ಅವ್ರಿಗೆ ಎಲ್ಲ ವಿಧವಾದ ಗೌರ್ಮೆಂಟ್ ಸವಲತ್ತುಗಳು ಸಿಗುತ್ತೆ. ಪ್ರತಿಯೊಬ್ಬರ ಮನೇಲಿ ಒಬ್ಬ ಸ್ಪೋರ್ಟ್ಸ್ ಪರ್ಸನ್ ಅಂತೂ ಇದ್ದೇ ಇರ್ತಾನೆ, ಅದರಲ್ಲಿ 5 ಜನ ಸ್ಪೋರ್ಟ್ಸ್ ಇದ್ದರೆ ಅದರಲ್ಲಿ ಒಬ್ಬ ಬಾಕ್ಸರ್ ಆಗಿರ್ತಾನೆ. ಆ ರೀತಿಯಿಂದ ಇರೋದ್ರಿಂದ ಹರಿಯಾಣ ಡೆಲ್ಲಿ ನಾರ್ತ್ ಅಲ್ಲಿ ಸ್ವಲ್ಪ ಗೌರ್ಮೆಂಟ್ ಸವಲತ್ತು ಮೇನ್ ಸಿಗ್ತಾ ಇದೆ, ಕೆಲಸ ಸಿಗ್ತಾ ಇದೆ, ಜಾಬ್ ಸಿಗುತ್ತೆ ಅನ್ನೋ ಇದ್ರ ಮೇಲೆ ಅಲ್ಲಿನ ಪೇರೆಂಟ್ಸ್ಗಳು ಅವ್ರು ಕೂಡ ಮಕ್ಕಳಿಗೆ ತುಂಬ ಪ್ರೋತ್ಸಾಹ ಮಾಡ್ತಾರೆ, ನೀನು ಸ್ಪೋರ್ಟ್ಸ್ ಓದು, ಸ್ಪೋರ್ಟ್ಸ್ ಮಾಡು ಅಂತ.
1: ಹರಿಯಾಣ ಪಂಜಾಬ್ ಶಕ್ತಿ ಕೇಂದ್ರೀಕೃತವಾದ ಕ್ರೀಡೆ ಬಗ್ಗೆ ಆಸಕ್ತಿ ಜಾಸ್ತಿ, ಅದರಲ್ಲೂ ಕುಸ್ತಿ ಅಂತೂ ಆ ಭಾಗದಲ್ಲಿ ಜಾಸ್ತಿ. ಸೊ ಬಾಕ್ಸಿಂಗ್ ಅಲ್ಲೂ ನೀವು ಹೇಳ್ತಾ ಇದ್ದೀರಿ ಅಲ್ಲಿ ಜಾಸ್ತಿ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಅಂತ, ನಮ್ಮ ರಾಜ್ಯದಲ್ಲಿ ಸ್ವಲ್ಪ ಕಡಿಮೆನೆ ಅಂದ್ರೆ, ಇದಕ್ಕೆ ಪಾಲಕರು ಬ್ಯಾಡ್ಮಿಂಟನ್ನು, ಕ್ರಿಕೆಟ್ ಇದ್ರ ಕಡೆ ಆಸಕ್ತಿ ಜಾಸ್ತಿ ಅಂತೀರಾ?
2: ಇದೆಲ್ಲ ಹೇಗ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ, ಒಂದು ಮೀಡಿಯಾ ಇರ್ಬೋದು ಅಥವಾ ಒಂದು ಫಿಲಂ ಕೂಡ ಇರ್ಬೋದು, ಹರಿಯಾಣದಲ್ಲಿ ಒಬ್ರು.

0: ವಿಜೇಂದರ್ ಕುಮಾರ್ ಅಂತ ಬಾಕ್ಸಿಂಗ್ ಒಲಿಂಪಿಕ್ ಅಲ್ಲಿ ಬ್ರಾಂಜ್ ಮೆಡಲ್ ತಗೊಂಡ್ರು. ಅವ್ರು ತಗೊಂಡ ತಕ್ಷಣನೇ ಇಡೀ ಹರಿಯಾಣದಲ್ಲಿ ಬಾಕ್ಸಿಂಗ್ ಕ್ರೇಜ್ ಜಾಸ್ತಿ ಆಯ್ತು. ಪ್ರತಿಯೊಂದು ಮನೆಯಲ್ಲೂ ನಾನು ಕೂಡ ವಿಜೇಂದರ್ ಆಗ್ಬೇಕು ಅಂತ ಮನೇಲಿ ಫೋಟೋ ಹಾಕೊಳ್ಳೋದು.
1: ಮೇರಿ ಕೋಮ್ ಅವರು, ಆಮೇಲೆ ಲವ್ಲಿನಾ ಬೊರ್ಗೊಹೈನ್ ಅವರು, ಅವರೆಲ್ಲ ಒಲಿಂಪಿಯನ್ಸ್ ಪದಕಗಳನ್ನ ತೆಗೆದುಕೊಂಡಾಗ
0: ಮಕ್ಕಳಿಗೆ ಪ್ರೋತ್ಸಾಹ ಆಗುತ್ತೆ. ಅವ್ರ ಸುತ್ತಮುತ್ತ ಹಿರಿಯ ಇರೋರಿಗೆ, ಅವರು ಆ ಏರಿಯಾದಲ್ಲಿ ಇರೋರಿಗೆ ಅಥವಾ ಆ ಊರಿನವ್ರಿಗೆ ಅಥವಾ ಆ ರಾಜ್ಯದವ್ರಿಗೆ ಒಂದು ಪ್ರೇರೇಪಣೆ ಸಿಗುತ್ತೆ, ನಾವು ಕೂಡ ಹಂಗಾಗಬೇಕು ಅಂತ. ಅದನ್ನ ನೋಡಿ ಪೇರೆಂಟ್ಸ್ ಕೂಡ ನಮ್ಮ ಮಕ್ಕಳಿಗೆ ಆಗ್ಬೋದೇನೋ ಅಂದ್ಬಿಟ್ಟು ಅವರು ಒಂದು ಆಸೆಯಿಂದ ಪ್ರೋತ್ಸಾಹ ನಾರ್ಮಲ್ ಕೊಟ್ಟೇ ಕೊಡ್ತಾರೆ. ಇದೆಲ್ಲ ಒಂದು ಕ್ಲಿಕ್ ಅಂತ ಹೇಳ್ಬೋದು, ಅಥವಾ ಇಲ್ಲಾಂದ್ರೆ ಬೇಸಿಕ್ ನಮ್ಮ ಸ್ಟಾರ್ಟ್ ಮಾಡೋದು. ನಮ್ಮ ಒಂದು ಗೌರ್ಮೆಂಟ್ ಆಗಲಿ ನಮ್ಮ ಕರ್ನಾಟಕ ಗೌರ್ಮೆಂಟ್ ಆಗಲಿ ಈ ಸ್ಪೋರ್ಟ್ಸ್ ಬೆಳೆಸಬೇಕು ಅಂತ ಅಂದ್ಕೊಂಡ್ರೆ ಅದಕ್ಕೆ ಬೇಕಾದ ಇನ್ಫ್ರಾಸ್ಟ್ರಕ್ಚರು ಮಕ್ಕಳಿಗೆ ಪ್ರತಿಯೊಂದು ನೀವು ಹೇಳಿದಾಗೆ ಗ್ರಾಮೀಣ ಭಾಗದಿಂದ ಅಡಿಯಿಂದ ಎಲ್ಲ ಸವಲತ್ತುಕೊಂಡು ಫೆಸಿಲಿಟಿ ಕೊಟ್ಕೊಂಡು ಬಂದರೆ ಮತ್ತು ಅದಕ್ಕೆ ತಕ್ಕನಾದ ಪ್ರಶಸ್ತಿಗಳು ಸನ್ಮಾನಗಳು ಗೌರ್ಮೆಂಟ್ ಜಾಬ್ ಇವೆಲ್ಲ ಆಫರ್ ಕೊಟ್ಟರೆ ಖಂಡಿತ ನಮ್ಮ ಕರ್ನಾಟಕ ಕೂಡ ಅದೇ ಸ್ಥಾನ ಬಂದು ನಿಲ್ಲುತ್ತೆ.
1: ಈಗ ಮೇರಿ ಕೋಮ್, ವಿಜೇಂದ್ರ ಸಿಂಗ್ ಆಗಿರ್ಬೋದು, ಅಮಿತ್ ಪಂಗಲ್ ಆಗಿರ್ಬೋದು, ಹಾಗೆ ಟೋಕಿಯೋ ಒಲಿಂಪಿಕ್ ಅಲ್ಲಿ ತಗೊಂಡ್ರಲ್ಲ ಲವ್ಲಿನಾ ಬೊರ್ಗೊಹೈನ್ ಅವರು, ಇಂಥವ್ರದ್ದೆಲ್ಲ ಫಿಲ್ಮ್ಗಳನ್ನ ತೆಗೆದಾಗ ಅದರಿಂದ ಸ್ಫೂರ್ತಿ ಪಡೆದು ಆ ಕ್ರೀಡೆಯತ್ತ ಒಲವು ಜಾಸ್ತಿ ಬರುತ್ತೆ ಅಂತ ಹೇಳ್ತೀರಾ ಮಕ್ಕಳಿಗೆ?
0: ಹೌದು ಮೇಡಮ್, ಯಾವುದೇ ಆಗಲಿ ಒಂದು ಗೇಮ್ ಆಗಲಿ ಒಂದು ಫೇಮಸ್ ಆಗಕ್ಕೆ, ಇನ್ನೊಂದು ಅವ್ರ ಮನೇಲಿರೋ ಬಡತನ ಗೌರ್ಮೆಂಟ್ ಸಿಗುವಂತ ಜಾಬ್ ಆಗಲಿ, ಇಲ್ಲಾಂದ್ರೆ ಈ ಪ್ರೊಫೆಷನಲ್ ಆಡುವಂತ ದುಡ್ಡಿನಿಂದ ದುಡ್ಡಿಗೋಸ್ಕರ ಆಗಲಿ ಇದಕ್ಕೋಸ್ಕರನೇ ಬರ್ತಾರೆ. ಸೊ ಇದ್ರ ಮೂರರಲ್ಲೇ ಮಕ್ಕಳು ಸಾಧಾರಣವಾಗಿ ಫೇಮ್ಗೋಸ್ಕರ ಆಕರ್ಷಿತರಾಗಿ ಆಗ್ತಾರೆ. ನಾವು ಆ ಥರ ಆಗಬೇಕು, ನಮ್ಮ ಹೆಸರು ಕೇಳ್ಬಾರ್ದು, ನಾವು ರಾಷ್ಟ್ರ ಮಟ್ಟದಲ್ಲಿ ಕೇಳ್ಬರ್ಬೇಕು ಅಂತ. ನಮ್ಮ ಇಂಡಿಯಾದಲ್ಲಿ ಕ್ರಿಕೆಟ್ ಹೇಗೆ ಫೇಮಸ್ ಮಾಡ್ತೀವಿ ಅಂತ ನಿಮ್ಗೆ ಗೊತ್ತು. ಚಪ್ಪಾಳೆ ತಟ್ಟ ತಕ್ಷಣನೇ ನಾನು ಅದೇ ರೀತಿ ಚಪ್ಪಾಳೆ ತಟ್ಟಿಸ್ಕೋಬೇಕು ಅಂದ್ಬಿಟ್ಟು ಎಲ್ಲ ಮಕ್ಕಳು ಕ್ರಿಕೆಟ್ ಬ್ಯಾಟ್ ಎತ್ಕೊಂಡು ಆಚೆ ಹೋಗ್ತಾರೆ. ಅದೇ ರೀತಿ ನೀವು ಕೂಡ ಬಾಕ್ಸಿಂಗ್ನಲ್ಲಿ ನೀವು ಚಪ್ಪಾಳೆ ತಟ್ಟಿ ಅದು ಕೆಲಸ ಕೊಟ್ಟು ಹುಡುಗನ ಮೇಲ್ಮಟ್ಟಿಗೆ ತೊಗೊಂಡೋದ್ರೆ ಹೇಗೆ ಮೊಹಮ್ಮದ್ ಅಲಿ ಇವರೆಲ್ಲ ಫೇಮಸ್ ಆದರು ಆ ರೀತಿ ನೋಡ್ಕೊಂಡು ಅವ್ರು ನೋಡಿ ತುಂಬ ಜನ ಕರಡ ಬರ್ತಾರೆ ಬಾಕ್ಸಿಂಗ್ನೇ. ಅದೇ ರೀತಿ ನಮ್ಮ ಇಂಡಿಯಾದಲ್ಲಿ ಕೂಡ ಸುಮಾರು ಸ್ಪೋರ್ಟ್ಸ್ ಬೇಸ್ಡ್ ಮೂವಿಗಳು ಬಂದಿರೋದ್ರಿಂದ ಆ ಭಾಗದ ಜನರು ಪರ್ಟಿಕ್ಯುಲರ್ ಫಸ್ಟು ಮೇರಿ ಕೋಮ್ ಅಂದರೆ ಆ ಭಾಗದ ಮಣಿಪುರ ಜನ ಫಸ್ಟ್ ಬಾಕ್ಸಿಂಗ್ ಅಟ್ರಾಕ್ಟ್ ಆಗ್ತಾರೆ. ಅವ್ರು ಕೂಡ ತುಂಬ ಈಗ ಮಣಿಪುರಲ್ಲಿ ಆಲ್ಮೋಸ್ಟ್ ಅವ್ರ ಹೆಸರಲ್ಲಿ ತುಂಬ ಕ್ಲಬ್ ಅಲ್ಲಿ ಓಪನ್ ಆಗಿದೆ.
1: ಆಮೇಲೆ ಇಂಥ ಕ್ರೀಡಾ ಕೇಂದ್ರೀಕೃತವಾದ ಸಿನಿಮಾಗಳನ್ನ ಶಾಲಾ ಮಟ್ಟದಲ್ಲಿ ತೋರಿಸಿದ್ರೆ ಮಕ್ಕಳಿಗೂ ಸ್ಫೂರ್ತಿ ಬರ್ತದೆ ಅಂತ ಹೇಳ್ಬೋದು.
0: ಖಂಡಿತ ಮೇಡಮ್,
1: ಕ್ರೀಡೆಯಲ್ಲಿ ಆಸಕ್ತಿ ಜಾಸ್ತಿ ಆಗುತ್ತೆ ಅಂತ.
0: ಖಂಡಿತವಾಗ್ಲೂ ಸ್ಕೂಲಲ್ಲಿ ಟೀಚರ್ಗಳು ಅದೇ ರೀತಿ ಪ್ರೋತ್ಸಾಹ ಕೊಟ್ಟ ಹಾಗೆ ಆಗುತ್ತೆ ಮೇಡಮ್.
1: ನಯನ, ಕಳೆದ ವರ್ಷ ಅರುಣಾಚಲ ಪ್ರದೇಶದಲ್ಲಿ ನಡೆದ ನ್ಯಾಷನಲ್ ಸ್ಕೂಲ್ ಗೇಮ್ಸ್ ನಲ್ಲಿ ಭಾಗವಹಿಸಿ ಕಂಚಿನ ಪದಕವನ್ನ ಪಡೆದುಕೊಂಡ್ರಲ್ಲ, ಆ ಅನುಭವವನ್ನ ಹಂಚಿಕೊಳ್ಳಿ.
2: 2025 ಸೆಮಿಫೈನಲ್ ಅಲ್ಲಿ ಮಹಾರಾಷ್ಟ್ರ ಅವ್ರ ಮೇಲೆ ಹೋಗಿತ್ತು ಡಿಸಿಷನ್, ಅವಾಗ ಬ್ರಾನ್ಸ್ ಮೆಡಲ್ ತಗೊಂಡಿದ್ದೆ, ಸಿಲ್ವರು ಹರಿಯಾಣ ತಗೊಂತು.
1: ಇನ್ನೂ ಸ್ವಲ್ಪ ಪ್ರಾಕ್ಟೀಸ್ ಜಾಸ್ತಿ ಮಾಡಿದ್ರೆ ನಾನು ಬಂಗಾರದ ಪದಕ ಪಡಿಬೋದಿತ್ತು ಅನಿಸ್ತಾ? ಏನಾದ್ರೂ ಚೇಂಜಸ್ ಮಾಡ್ಕೊಂಡ್ರ ಆಮೇಲೆ ಟೆಕ್ನಿಕ್ ಸ್ಕಿಲ್ ಅವ್ರದೆಲ್ಲ ನೋಡಿ?
2: ಟೆಕ್ನಿಕ್ ನಂದೇನ್ ಮಿಸ್ಟೇಕ್ ಇದೆ ಅದು ಕರೆಕ್ಷನ್ ಮಾಡಿ ಈ ಜೂನ್ ಅಲ್ಲಿ ಸಬ್ ಜೂನಿಯರ್ ನ್ಯಾಷನಲ್ಸ್ ಅಲ್ಲಿ ಗೆದ್ದೆ. ಪ್ರಾಕ್ಟೀಸ್ ಮತ್ತೆ ಕನ್ಸಿಸ್ಟೆನ್ಸಿ ಮತ್ತೆ ಬಾಕ್ಸಿಂಗ್ ಅಲ್ಲಿ ಮೈಂಡ್ ಜಾಸ್ತಿ ಯೂಸ್ ಮಾಡಬೇಕು, ಅದನ್ನ ಇಂಪ್ರೂವ್ ಮಾಡ್ಕೊಂಡು.
1: ರಾಜ್ಯ ಮಟ್ಟದಲ್ಲಿ ಇಲ್ಲಿವರೆಗೆ ಯಾವ್ಯಾವ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪದಕಗಳನ್ನ ಪಡೆದಿದ್ದೀರಿ?
2: ಹೋದ ವರ್ಷ ಸ್ಟೇಟ್ ನಲ್ಲಿ ಮತ್ತೆ GFI 2 GFI ನ್ಯಾಷನಲ್ಸ್ ಆಡಿದ್ದೆ, ಮತ್ತೆ ಸ್ಟೇಟ್ 3 ಗೋಲ್ಡ್ ಮೆಡಲ್ ತಗೊಂಡೆ, ಮತ್ತೆ ಹೋದ ವರ್ಷ ಸಿಲ್ವರ್ ಮೆಡಲ್ ನ್ಯಾಷನಲ್ಸ್ ಅಲ್ಲಿ, ಮತ್ತೆ ಈ ವರ್ಷ ನಡೆದಿದ್ದು ಗೋಲ್ಡ್ ಮೆಡಲ್ ತಗೊಂಡೆ.
1: ಕಳೆದ ತಿಂಗಳು ನಡೆದ 5 ಸಬ್ ಜೂನಿಯರ್ ನ್ಯಾಷನಲ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ನಲ್ಲಿ ಬಂಗಾರದ ಪದಕವನ್ನ ಪಡೆದಿದ್ರಿ, ಅಭಿನಂದನೆಗಳು ನಿಮಗೆ. ಮೊದಲಿಗೆ ನಿಮ್ಮ ವೇಟ್ ಕ್ಯಾಟಗರಿಯಲ್ಲಿ ಎಷ್ಟು ಜನ ಭಾಗವಹಿಸಿದ್ರು?
2: 5th ಸಬ್ ಜೂನಿಯರ್ ನ್ಯಾಷನಲ್ ಪಂಜಾಬ್ ಅಲ್ಲಿ ನಡೀತಿತ್ತು, ಅದರಲ್ಲಿ 30 ಸ್ಟೇಟ್ ನಿಂದ ಬಾಕ್ಸರ್ಸ್ ಬಂದಿದ್ರು. ನನ್ನಲ್ಲಿ 4 ಜನದ ಮೇಲೆ ಆಡಿದ್ದೆ. ಆಮೇಲೆ ನನ್ನ ವೈಟ್ ಕ್ಯಾಟಗರಿ 49-52 ವೈಟ್ ಕ್ಯಾಟಗರಿಲಿ ಆಡಿದ್ದೆ, ಅದರಲ್ಲಿ ಫೈನಲ್ ಹರಿಯಾಣ ಮೇಲೆ ಇತ್ತು, ಗೆದ್ದೆ ಗೋಲ್ಡ್ ಮೆಡಲ್ ಮತ್ತೆ ಬೆಸ್ಟ್ ಬಾಕ್ಸರ್ ಪಡ್ಕೊಂಡೆ.
1: ನಿಮ್ಮ ಈ ಎಲ್ಲಾ ಸಾಧನೆಗೆ ಬೆಸ್ಟ್ ಚಾಲೆಂಜರ್ ಅಂತ ಅವಾರ್ಡ್ ಏನಾದ್ರು ಪಡೆದುಕೊಂಡಿರಿ ಅಂತ ಕೇಳ್ಪಟ್ಟೆ ಗರ್ಲ್ಸ್ ಅಲ್ಲಿ, ಏನದು?
2: ಅದು ಬೆಸ್ಟ್ ಚಾಲೆಂಜರ್ ಅಂದ್ರೆ ಲಾಸ್ಟ್ ಅವರಿಗೂ ತುಂಬಾ ಅಗ್ರೆಸಿವ್ ಆಗಿ ಫೈಟ್ ಆಡೋದು, ಮತ್ತೆ ಅಟ್ಯಾಕ್ ಬಾಕ್ಸಿಂಗ್ ಅಟ್ಯಾಕಿಂಗ್ ಜಾಸ್ತಿ ಇರುತ್ತೆ, ಯಾರು ಅಟ್ಯಾಕಿಂಗ್ ಜಾಸ್ತಿ ಇರುತ್ತೋ ಅವ್ರಿಗೆ ಬೆಸ್ಟ್ ಚಾಲೆಂಜ್ ಅವರು ಕೊಡ್ತಾರೆ.
1: ಬಾಕ್ಸಿಂಗ್ ಕ್ರೀಡೆ ಅನ್ನೋದು ಸಾಮಾನ್ಯವಾಗಿ ವೇಟ್ ಕ್ಯಾಟಗರಿ ಇರುತ್ತೆ, ಆಮೇಲೆ ಟೈಮಿಂಗ್ ಇರುತ್ತೆ, ಪಾಯಿಂಟ್ಸ್ ಗಳೆಲ್ಲ ಹೇಗೆ ನಿರ್ಧಾರ ಮಾಡ್ತಾರೆ ಸರ್?
0: ಬಾಕ್ಸಿಂಗ್ ನಲ್ಲಿ ಸ್ಪೋರ್ಟ್ಸ್ ತಗೊಂಡಾಗ ಅಲ್ಲಿ ಸಾಮಾನ್ಯ 5 ಜನ ರೆಫ್ರಿ ಇರ್ತಾರೆ, ಜಡ್ಜಸ್ ಇರ್ತಾರೆ, ಒಬ್ಬ ರೆಫ್ರಿ ಸೇರಿ 5 ಜನ ಜಡ್ಜಸ್. ಅವರು ಸ್ಕೋರ್ ಮಾಡ್ಬೇಕಾದ್ರೆ ಅವ್ರಿಗೆ ಸಂಪೂರ್ಣ ಟ್ರೈನಿಂಗ್ ಕೊಟ್ಟಿರ್ತಾರೆ. ಕ್ವಾಲಿಫೈಡ್ ಆಗಿರೋ ರೆಫ್ರಿ ಬಂದು ಜಡ್ಜಸ್ ಬಂದು ಅವನಿಗೆ 3 ಕಂಟಿನ್ಯೂಸ್ ಟ್ರೈನಿಂಗ್ ಕೊಟ್ಟು ಅವನ್ನ ಕರ್ಕೊಳ್ಳೋದು. ಸಂಪೂರ್ಣವಾಗಿ ಒಬ್ಬ ಬಾಕ್ಸರ್ ಇನ್ನೊಬ್ಬ ಬಾಕ್ಸರ್ಗೆ ಸಂಪೂರ್ಣ ಪವರ್ನಿಂದ ಸರಿಯಾದ ವಿಧಾನದಿಂದ ಸರಿಯಾದ ಪವರ್ ಯೂಸ್ ಮಾಡಿ ಹೊಡೆದಾಗಲೇ ಅದು ಒಂದು ಪಾಯಿಂಟ್ ಅಂತ

0: ಕನ್ಸಿಡರ್ ಮಾಡ್ತಾರೆ. ಈ ರೀತಿ ಇಷ್ಟು ಜಾಸ್ತಿ ಅಧಿಕವಾಗಿ ಬಾಕ್ಸರ್ ಸ್ಕೋರ್ ಮಾಡ್ತಾ ಹೋಗ್ತಾನೋ ಅವನ್ನ ಆ ರೌಂಡ್ ವಿನ್ನರ್ ಅಂತ ಡಿಕ್ಲೇರ್ ಮಾಡ್ಕೋತಾರೆ. 3 ನಿಮಿಷ ಸೀನಿಯರ್ ಅಲ್ಲಿ 3 ನಿಮಿಷ ಒಂದು ರೌಂಡ್ ಇರುತ್ತೆ. ಇದೇ ರೀತಿ 3 ರೌಂಡ್ ಅಲ್ಲಿ ಯಾರು ಜಾಸ್ತಿ ಸ್ಕೋರ್ ಮಾಡುತ್ತಾನೋ ಆ ಬಾಕ್ಸರ್ನ ಕೊನೆಯಲ್ಲಿ ವಿನ್ ಅಂತ ಡಿಕ್ಲೇರ್ ಮಾಡ್ತಾರೆ. ಬಾಕ್ಸಿಂಗ್ ಆಗಲಿ ಯಾವುದೇ ಗೇಮ್ ಆಗಲಿ ಒಲಿಂಪಿಕ್ ಗೇಮಲ್ಲಿ ಯಾವುದೇ ಪ್ರಿಫರೆನ್ಸ್ ಇಲ್ಲ, ಒಂದು ಟಾಲರೆನ್ಸ್ ಇಲ್ಲ. 49 to 52 kg ಇಂದ ಅದರೊಳಗಡೆ ಬರಬೇಕು. ಒಂದು 100 ಗ್ರಾಮ್ ಕೂಡ ಹೆಚ್ಚಾಗಲಿ 100 ಗ್ರಾಮ್ ಕಮ್ಮಿ ಆಗಲಿ ಇರ್ಕೊಡ್ದು. ಇದರಿಂದ ಮೊನ್ನೆ ನೀವೇನು ಕೇಳ್ದಂಗೆ ಒಲಿಂಪಿಕ್ಕಲ್ಲಿ ರೆಸ್ಲರ್ ಫೋಗಟ್ ಅವರು 100 ಗ್ರಾಮ್ ಜಾಸ್ತಿಯಿಂದ ಡಿಸ್ಕ್ವಾಲಿಫೈ ಆದರು. ಬರೀ 100 ಗ್ರಾಮ್ ಇಲ್ದಿರ ಸಿಲ್ವರ್ ಮೆಡಲ್ ಬಂದಿರೋದು ಅಥವಾ ಗೋಲ್ಡ್ ಬಂದಿರ್ಬೋದಾಗಿತ್ತು. ಈ ರೀತಿ ಯಾವುದೇ ಟಾಲರೆನ್ಸ್ ಇಲ್ದಿರ ಸ್ಟ್ರಿಕ್ಟ್ ಆಗಿ ಆ ಕ್ಯಾಟಗರಿ ಒಳಗಡೆ ಬರೋಂತಾನೆ ಆಡಿಸ್ತಾರೆ. ಮತ್ತು ಬಾಕ್ಸಿಂಗ್ ರಿಂಗ್ ಬಂದು 20 to 25 ಇರ್ತದೆ ರಿಂಗು. ಇದರಿಂದ ಮಕ್ಕಳು ಸಂಪೂರ್ಣವಾಗಿ ಸೇಫ್ಟಿಯಾಗಿ ಆಡ್ಬೋದು. ಮತ್ತು ಆ ಲೇಯರ್ ಒಳಗಡೆ ಏನಿದ್ರೆ ರೆಫ್ರಿ ನೋಡ್ಕೋತಾ ಇರ್ತಾನೆ, ಯಾವುದೇ ರೂಲ್ಸ್ ಫಾಲೋ ಮಾಡ್ತಾ ಇದಾರ ಇಲ್ಲವ ಅಂತ ಒಬ್ಬ ರೆಫ್ರಿ ಒಳಗಡೆ ಇದ್ದು ಆ ಬಾಕ್ಸರ್ ರೂಲ್ಸ್ ವಿತಿನ್ ದ ರೂಲ್ಸ್ ಆಡ್ತಾ ಇದಾರ ಅಂತ ನೋಡ್ಕೊತಾ ಇದಾರೆ. ಏನೇ ತಪ್ಪಾದ್ರೂ ರೆಫ್ರಿ ನಿಲ್ಸಿ, ತಡೆದು ನಿಲ್ಲಿಸಿ ರೂಲ್ಸ್ ಫಾಲೋ ಮಾಡೋಕ್ಕೆ ಅವರು ಇನ್ಸ್ಟ್ರಕ್ಷನ್ ಕೊಡ್ತಾರೆ.
1: ನೈನಾ, ನೀವೀಗ ಭಾಗವಹಿಸಿದ ಎಲ್ಲಾ ಬಾಕ್ಸಿಂಗ್ ಸ್ಪರ್ಧೆಯಲ್ಲಿ ಪದಕಗಳನ್ನ ಪಡೆದಿದ್ದೀರಿ, ನಿಮ್ಮ ಮುಂದಿನ ಗುರಿ ಏನು? ಹಾಗೆ ನಿಮ್ಗೆ ಯಾರು ರೋಲ್ ಮಾಡೆಲ್ ಬಾಕ್ಸಿಂಗ್ ಕ್ರೀಡೆಯಲ್ಲಿ?
2: ಬಾಕ್ಸಿಂಗ್ ಅಲ್ಲಿ ಗೆದ್ರು ಸೋತ್ರು ಬಾಕ್ಸಿಂಗ್ ಪ್ರಾಕ್ಟೀಸ್ ಕಂಟಿನ್ಯೂ ಮಾಡ್ತಾ ಇರಬೇಕು. ನನಗೆ ರೋಲ್ ಮಾಡೆಲ್ ಥರ ಇಷ್ಟ ಇಲ್ಲ, ಆದರೆ ಅವ್ರನ್ನ ಬೀಟ್ ಮಾಡಬೇಕು. ನಂದು ಒಂದು ಸ್ಟೈಲ್ ಬಾಕ್ಸಿಂಗ್ ಡೆವಲಪ್ ಮಾಡಬೇಕು, ಅದನ್ನ ಯಾರು ಬೀಟ್ ಮಾಡಬಾರ್ದು, ಆ ಥರ ಇದೆ.
1: ಈಗ ನ್ಯಾಷನಲ್ ಲೆವೆಲ್ ವರೆಗೂ ನೀವು ಸಾಧನೆಯನ್ನ ಮಾಡಿದಿರಿ, ಇಂಟರ್ನ್ಯಾಷನಲ್ ಲೆವೆಲ್ ಹೋಗ್ಬೇಕಂತ ಆಸೆ ಇದೆನಾ, ಅಥವಾ ಈಗಾಗಲೇ ದಾರಿ ತೆರೆದುಕೊಂಡಿದೆನಾ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗ್ಲಿಕ್ಕೆ ನಿಮಗೆ?
2: ಹಾ, ಇವಾಗ ಚೈನಾದಲ್ಲಿ ಯಾರ್ಯಾರು ಮೆಡಲ್ ತಗೊಂಡಿದಾರೋ ಅವ್ರನ್ನ ಮಾತ್ರ ಕರೀತಾ ಇದ್ದಾರೆ. ಅಲ್ಲಿ ಯಾರು ಸೆಲೆಕ್ಟ್ ಆಗ್ತಾರೋ ಅವ್ರಿಗೆ ಇವಾಗ ಚೈನಾ ಟೂರ್ಗೆ ಕರ್ಕೊಂಡು ಹೋಗ್ತಾರೆ.
1: ಸರ್, ಏನೋ ಹೇಳ್ತಾ ಇದ್ರು ಇವರು ಚೈನಾಗೆ ಹೋಗ್ಬೇಕು ಅಂತ, ಪ್ರಾಕ್ಟೀಸ್ ಮಾಡ್ತಾ ಇದ್ದಾರಾ ಅಥವಾ ಈಗ ನ್ಯಾಷನಲ್ ಲೆವೆಲ್ ಇವರು ಜೂನ್ ನಲ್ಲಿ ನಡೆದಿದ್ರಲ್ಲಿ ಬಂಗಾರದ ಪದಕ ತಗೊಂಡು ಮೊದಲಿಗರಾಗಿದ್ದಾರೆ ಅವರು, ಅವರಿಗೆ ಇಂಟರ್ನ್ಯಾಷನಲ್ ಲೆವೆಲ್ ಹೋಗ್ಲಿಕ್ಕೆ ಹಾದಿ ಹೇಗಿದೆ?
0: ಇಂಟರ್ನ್ಯಾಷನಲ್ ಅಂದ್ರೆ ನ್ಯಾಷನಲ್ ಅವತ್ತು ಗೆದ್ದಾಗ ಅವತ್ತಿಗೆ ಮುಗೀತು ನ್ಯಾಷನಲ್ ಚಾಂಪಿಯನ್ ಅದು. ಮತ್ತೆ ನೆಕ್ಸ್ಟ್ ನಮ್ಗೇನಿದ್ರು ಇಂಟರ್ನ್ಯಾಷನಲ್ ಲೆವೆಲ್ಗೆ ಆ ಟೈಮ್ ಸಪ್ರೇಟ್ ಒಂದು ಟ್ರಯಲ್ಸ್ ಕರೀತಾರೆ. ಯಾರು ಗೋಲ್ಡ್ ಅಥವಾ ಸಿಲ್ವರ್ ತಗೊಂಡಿದ್ರು ಅವರಿಬ್ಬರನ್ನ ಮಾತ್ರ ಕರೀತಾರೆ. ಅವರಿಬ್ಬರನ್ನ ಮತ್ತೆ ಕಡಿಸಿ ಅವರಿಬ್ಬರನ್ನ ಮತ್ತೆ ಫೈಟ್ ಆಡ್ತಾರೆ. ಅದರಲ್ಲಿ ಯಾರು ಬೆಸ್ಟ್ ಇದಾರೋ ಅವ್ರನ್ನ ಚೈನಾಗಲಿ ಮುಂದಿನ ಏಷ್ಯನ್ ಗೇಮ್ಸ್ಗಳಲ್ಲಿ ಕರ್ಕೊಂಡು ಹೋಗ್ತಾರೆ.
1: ಸರ್, ಇದು ವೇಟ್ ಕ್ಯಾಟಗರಿ ಅಷ್ಟೇನಾ ಅಥವಾ ಏಜ್ ಇದೆನಾ ಇದರಲ್ಲಿ, under 15 under 18 ಅಂತ?
0: ಖಂಡಿತ ಇದೆ ಮೇಡಮ್, ಇದರಲ್ಲಿ ಸಬ್ ಜೂನಿಯರ್ ಅಂದರೆ under 15, 13-14 ವರ್ಷದವರೆಗೆ ಸಬ್ ಜೂನಿಯರ್ ಅಂತಾರೆ, 15-16 ಜೂನಿಯರ್ ಅಂತಾರೆ, 17-18 ಯೂತ್ ಅಂತಾರೆ, ಅದರಿಂದ ಮೇಲ್ಪಟ್ಟವ್ರಿಗೆ ಸೀನಿಯರ್ ಅಥವಾ ಎಲೈಟ್ ಕ್ಯಾಟಗರಿ ಅಂತಾರೆ. ಈ ಥರ 4 ವಿಧ ಕ್ಯಾಟಗರಿ ಇದೆ. ಒಂದೊಂದು ಕ್ಯಾಟಗರಿಯಲ್ಲಿ ಅವ್ರಿಗಾದ ಸಪ್ರೇಟ್ ನ್ಯಾಷನಲ್ ನಡೆಯುತ್ತೆ, ಮತ್ತು ಸಪ್ರೇಟ್ ಏಷ್ಯನ್ ಗೇಮ್ಸ್, ಸಪ್ರೇಟ್ ವರ್ಲ್ಡ್ ಚಾಂಪಿಯನ್ಶಿಪ್ ನಡೆಯುತ್ತೆ. ಕಾಮನ್ವೆಲ್ತ್ ಮತ್ತು ಏಷ್ಯನ್ ಗೇಮ್ಸ್ ಮತ್ತು ಒಲಿಂಪಿಕ್ ಎಲ್ಲ ಎಲೈಟ್ ಅವ್ರು ಮಾತ್ರ ಇರುತ್ತೆ.
1: ಅದರಲ್ಲಿ ಸಬ್ ಜೂನಿಯರ್ ಇರಲಿಕ್ಕಿಲ್ಲ, ಜೂನಿಯರ್ ಲೆವೆಲ್ಗೆ?
0: ಹೌದು, ಜೂನಿಯರ್ನಿಂದ ಸ್ಟಾರ್ಟ್ ಆಗುತ್ತೆ ವರ್ಲ್ಡ್ ಚಾಂಪಿಯನ್ಶಿಪ್ಪು, ಯೂತ್ಗೆ ಸ್ಟಾರ್ಟ್ ಆಗುತ್ತೆ ಏಷ್ಯನ್ ಗೇಮ್ಸ್, ಎಲೈಟಿಗೆಲ್ಲ ಕಾಮನ್ವೆಲ್ತ್, ಏಷ್ಯನ್ ಗೇಮ್ಸ್ ಪ್ಲಸ್ ಒಲಿಂಪಿಕ್. ಖೇಲೋ ಇಂಡಿಯಾದಲ್ಲಿ ಯೂತ್ನಿಂದ ಸ್ಟಾರ್ಟ್ ಆಗುತ್ತೆ, ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಅಂತ ಸಪ್ರೇಟಾಗಿ ಮಾಡ್ತಾರೆ. ಮೊನ್ನೆ ಕೂಡ ಇಲ್ಲಿ ರೀಸೆಂಟಾಗಿ ಕನಕಪುರದಲ್ಲಿ ಕಾಲೇಜಲ್ಲಿ ಮಾಡಿದರು.
1: ಬಾಕ್ಸಿಂಗ್ ಕ್ರೀಡೆ ಇದೆ ಖೇಲೋ ಇಂಡಿಯಾದಲ್ಲಿ?
0: ಖೇಲೋ ಇಂಡಿಯಾ ಬಾಕ್ಸಿಂಗ್ ಯೂತ್ ಗೇಮ್ಸ್ ಇದೆ, ಯೂತ್ ಗೇಮ್ಸ್ ಅಲ್ಲಿ ಬಾಕ್ಸಿಂಗ್ ಅನ್ನೋದು ಒಂದು ಭಾಗವಾಗಿದೆ.
1: ಕೊನೆಯದಾಗಿ ಒಂದು ಪ್ರಶ್ನೆ ಸತೀಶ್ ಕುಮಾರ್ ಅವರೇ, ಈಗ ಒಬ್ಬ ವಿದ್ಯಾರ್ಥಿ ನಾನು ಬಾಕ್ಸರ್ ಆಗಬೇಕು ಅಂತ ಅನ್ಕೊಂಡ್ರೆ ಏನ್ ಮಾಡಬೇಕು ಮೊದಲಿಗೆ? ಅವರು
0: ಬಾಕ್ಸಿಂಗ್ ಅಂತ ಬಂದಾಗ ಎರಡು ಕೈ ಚರಣ ಚಪ್ಪಾಳೆ ಅನ್ನೋ ಹಾಗೆ ಆ ಬಾಕ್ಸರ್ಗೂ ವಿದ್ಯೆಯನ್ನು ಕಲಿಬೇಕು ಅನ್ನೋ ಆಸಕ್ತಿ ಇರಬೇಕು. ಅದೇ ರೀತಿ ಒಬ್ಬ ಕೋಚ್ ಆಗಿ ಒಬ್ಬ ಅವನಿಗೆ ಎಲ್ಲ ನಾಲೆಜ್ ಇರಬೇಕು. ಆ ಕ್ರೀಡೆ ಬಗ್ಗೆ ಸಂಪೂರ್ಣವಾಗಿ ನಾಲೆಜ್ ಇದ್ದಾಗ ಮಾತ್ರ ಆ ಬಾಕ್ಸರ್ ಒಂದು ಮೇಲ್ಮಟ್ಟ ಬೆಳಿಗ್ಗೆ ಸಾಧ್ಯ. ನೆಕ್ಸ್ಟ್ ಬರೋದು ಅವರ ಬಾಕ್ಸಿಂಗ್ನ ಮನೆಯ ಬ್ಯಾಕ್ಗ್ರೌಂಡ್, ಅವ್ರ ತಂದೆ ಅವ್ರ ತಾಯಿ ಅವ್ರಿಗೆ ಹೇಗೆ ಅವ್ರನ್ನ ಪ್ರೋತ್ಸಾಹ ಕೊಡ್ತಾರೆ, ಅವ್ರ ಡಯಟು, ಅವ್ರಿಗೆ ಬೇಕಾಗಿರೋ ಇನ್ಫ್ರಾಸ್ಟ್ರಕ್ಚರ್ ಟ್ರೈನಿಂಗು, ಬೆಳಗ್ಗೆ ಮತ್ತು ಸಾಯಂಕಾಲ ಎಷ್ಟು ಸಮಯ ಬಾಕ್ಸಿಂಗ್ಗೋಸ್ಕರ ಮೀಸಲಿಡ್ತಾರೆ ಅಂತ ಇವೆಲ್ಲ ಕನ್ಸಿಡರ್ ಆಗುತ್ತೆ. ಪ್ರತಿಯೊಂದು ಗೇಮ್ ಆಗಲಿ ಅದಕ್ಕೆ ಆದ ಒಂದು ಸ್ಪೆಷಾಲಿಟಿ, ಅದಕ್ಕೆ ಆದ ಒಂದು ಟೈಮ್, ಅದಕ್ಕೆ ಆದ ಒಂದು ರಿಕ್ವೈರ್ಮೆಂಟ್ ಇರುತ್ತೆ. ಅದು ನಾವು ಪೂರ್ತಿಗೊಳಿಸ್ಕೊಂಡ್ರೇ ಆ ಗೇಮಲ್ಲಿ ಬೆಳಕಾಗೋದು. ನಾನು ಇದು ಮಾಡ್ತೀನಿ, ಟೆಕ್ವಾಂಡೋ ಮಾಡ್ತೀನಿ, ಬಾಕ್ಸಿಂಗ್ ಮಾಡ್ತೀನಿ, ಡ್ಯಾನ್ಸ್ಗೆ ಹೋಗ್ತೀನಿ, ಮ್ಯೂಸಿಕ್ ಹೋಗ್ತೀನಿ, ಎಲ್ಲ ಮಾಡ್ತೀನಿ ಅಂದರೆ ಆ ಮಕ್ಕಳು ಬರೀ ಒಬ್ಬ ಸ್ಮಾರ್ಟ್ ಸ್ಟೂಡೆಂಟ್ ಆಗ್ತಾನೆ ಹೊರತು ಸ್ಪೆಷಲಿಸ್ಟ್ ಆಗ ಸಾಧ್ಯ ಇಲ್ಲ. ಒಬ್ಬ ಸ್ಪೆಷಲಿಸ್ಟ್ ಆಗಬೇಕಂದ್ರೆ ಒಂದು ಗೇಮ್ನ ಕಂಪ್ಲೀಟಾಗಿ ಸಂಪೂರ್ಣವಾಗಿ ಅದರಲ್ಲೇ ತೊಡಗಿಸ್ಕೊಂಡ್ರೆ ಮಾತ್ರ ಅವನು ಸ್ಪೆಷಲಿಸ್ಟ್ ಆಗಬಲ್ಲ, ಇಲ್ಲದ್ರೆ ಈಸ್ ಎ ಸ್ಮಾರ್ಟ್ ಸ್ಟೂಡೆಂಟ್.
1: ಬಾಕ್ಸಿಂಗ್ ಕ್ರೀಡೆಯಲ್ಲಿ ಭವಿಷ್ಯ ಹೇಗಿದೆ ಸರ್? ಈಗ ಪಾಲಕರು ನೋಡೋದು ಮಕ್ಕಳ ಭವಿಷ್ಯ, ಅಂದ್ರೆ ಮುಂದೆ ಇದರಲ್ಲಿ ಏನಾದರೂ ಇವರಿಗೆ ಬೆಳವಣಿಗೆ ಹೊಂದಲಿಕ್ಕೆ ಆಗುತ್ತಾ ಅಂತ ನೋಡ್ತಾರೆ.
0: ಅದು ನಮ್ಮ ಇಂಡಿಯಾ ಗೌರ್ಮೆಂಟ್ ಮೇಲೆ ಹೇಳಬೇಕಾಗತ್ತೆ. ಇಲ್ಲ, ಒಂದೊಂದು ಪ್ರತ್ಯೇಕಲಿ ಇವಾಗ ಹರಿಯಾಣಲ್ಲಾದ್ರೆ ಆ ಬಾಕ್ಸರ್ ಅವ್ನು ಬಾಕ್ಸರ್ ಆಗಿರಲಿ ರೆಸ್ಲರ್ ಆಗಿರಲಿ ಯಾವ್ದಾಗಲಿ ಅಲ್ಲಿ ಸಂಪೂರ್ಣವಾಗಿ ಪ್ರೋತ್ಸಾಹ ಸಿಗುತ್ತೆ. ಅವ್ನು ಒಂದು ಮೆಡಲ್ ತಗೊಂಡ ತಕ್ಷಣ ಅವ್ನು ಇಮಿಡಿಯೇಟ್ ಆಗಿ ರೈಲ್ವೇಸಲ್ಲೋ ಅಥವಾ ಬೇರೆ ಎಲ್ಲ ಜಾಬ್ ಆಗುತ್ತೆ. ಒಂದು ಮೆಡಲ್ ಆಗ್ತು ಅಂದರೆ ನೀವು ಆರಾಮಾಗಿ ಗೌರ್ಮೆಂಟ್ ಜಾಬ್ ಎಲ್ಲ ಒಂದು ಸಿಕ್ಕೇ ಸಿಗುತ್ತೆ. ನೀವು ಯಾವ ಭಾಗದಲ್ಲಿದ್ದೀರಾ, ಯಾವ ಸ್ಟೇಟಲ್ಲಿ ಇದ್ದೀರಾ ಅನ್ನೋದು ಕೂಡ ಕನ್ಸಿಡರ್ ಆಗುತ್ತೆ.

0: ಇದರಿಂದ ಮಕ್ಕಳು ಅವನ ಸ್ವಂತ ಇಂಟ್ರೆಸ್ಟಿಂದ ಮಾಡ್ತೀನಿ ಅಂತ ಬಂದು ಅವನೇ ಕಲ್ತು ಅವನೇ ಮೇಲ್ಮಟ್ಟಕ್ಕೆ ಹೋಗಿ ತಂದೆಯವ್ರ ತಾಯಿಯವ್ರ ಪ್ರೋತ್ಸಾಹದಿಂದ ಕೂಡ ಅವನು ಬೇರೆ ಕಡೆ ಎಲ್ಲ ಟ್ರೈನಿಂಗ್ ತಗೊಂಡು ಮೇಲ್ಮಟ್ಟಕ್ಕೆ ಬರೋ ಸಾಧ್ಯ ಕೂಡ ಇದೆ.
1: ಒಳ್ಳೆಯದು ನಯನ ಹಾಗೂ ಸತೀಶ್ ಕುಮಾರ್ ಅವರೇ, ಇಲ್ಲಿವರೆಗೆ ಬಾಕ್ಸಿಂಗ್ ಕ್ರೀಡೆಯ ಕುರಿತಾಗಿ ಒಳ್ಳೆಯ ಮಾಹಿತಿಯನ್ನ ಹಂಚಿಕೊಂಡ್ರಿ. ನಯನ, ನಿಮ್ಮ ಮುಂದಿನ ಭವಿಷ್ಯ ಉಜ್ವಲವಾಗಿರಲೆಂದು ನಾವು ಹಾರೈಸ್ತೀವಿ. ಸತೀಶ್ ಕುಮಾರ್ ಅವರೇ, ನಯನ ಅಂತಹ ಒಳ್ಳೆಯ ಬಾಕ್ಸರ್ಗಳನ್ನ ನಮ್ಮ ದೇಶಕ್ಕೆ ಮುಂದೆ ಕೊಡುಗೆಯಾಗಿ ನೀವು ಕೊಡ್ಲಿ ಅನ್ನೋದು ನಮ್ಮ ಆಶಯ. ಇಲ್ಲಿವರೆಗೆ ನಮ್ಮ ಜೊತೆಗೆ ಮಾತುಕತೆಯಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ ಸರ್.
0: ಥ್ಯಾಂಕ್ ಯು. ಧನ್ಯವಾದಗಳು ಮೇಡಮ್.
2: ಥ್ಯಾಂಕ್ ಯು.

ರಾಷ್ಟ್ರಮಟ್ಟದ ಬಾಕ್ಸರ್ ನಯನಾ ಯಾಹ್ವಿ ಮತ್ತು ಪಾಲಕರಾದ ಸತೀಶ್ ಕುಮಾರ್ ಎಂ ಅವರೊಂದಿಗಿನ ಸಂವಾದವನ್ನ ಕೇಳಿದ್ರಿ. ಇವರನ್ನ ಮಾತನಾಡಿಸಿದವರು ಭಾರತಿ ನಾಗರಮಠ್, ನಿರ್ವಹಣೆ ಜ್ಯೋತಿ ದಾಸ್. ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ಮಂಗಳೂರು. ಏನು ಮುಂದೆ 10:30 ಒಡಿಶಾದ ಪುರಿ ಜಗನ್ನಾಥಸ್ವಾಮಿ ದೇವಸ್ಥಾನದ ವಾರ್ಷಿಕ ರಥಯಾತ್ರೆಯ ಪೂರ್ವಭಾವಿ ಕಾರ್ಯಕ್ರಮದ ಪ್ರಸಾರವಿದೆ. 10:45 ಕನ್ನಡ ಚಿತ್ರಗೀತೆಗಳನ್ನು ಆಲಿಸುವಿರಿ.

ನಾಳೆ ಬೆಳಗ್ಗೆ 6:30 ಚಿಂತನ ಸೀತಾರಾಮ ಕೇವಳ ಅವರಿಂದ. 6:45 ಆರೋಗ್ಯ ಮಂಥನ ಪ್ರಸ್ತುತಪಡಿಸುವವರು ಡಾಕ್ಟರ್ ಸಹನಾ ಶಂಕರಿ.

ನಾಳೆ ಬೆಳಿಗ್ಗೆ 7:15 ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ರತ್ನಮಾಲಾ ಪ್ರಕಾಶ್ ಹಾಡಿರುವ ಭಾವಗೀತೆಗಳನ್ನು ಆಲಿಸುವಿರಿ. ಹಾಗೆ 9:00 ಬೆಳಿಗ್ಗೆ ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳು ಪ್ರಸಾರವಾಗಲಿದೆ. 10:30 ಹೃದಯರಾಗ ಕೇಳುಗರ ಕೋರಿಕೆಯ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ.

ಆಕಾಶವಾಣಿ ಮಂಗಳೂರು ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಲಾಲ್ಗುಡಿ ಜಿ ಜಯರಾಮನ್, ಎನ್ ರಮಣಿ ಮತ್ತು ಆರ್ ವೆಂಕಟರಮಣ ಅವರಿಂದ ವಯೋಲಿನ್, ಕೊಳಲು ಮತ್ತು ವೀಣಾ ತ್ರಯವಾದನ. ಆರಂಭದಲ್ಲಿ ತ್ಯಾಗರಾಜರ ಕೃತಿ ಆದಿತಾಳ.

ತ್ಯಾಗರಾಜರ ಕೃತಿಯ ನಂತರ ಮುಂದೆ ಕೇಳಿ ಪಾಪನಾಶಂ ಶಿವನ್ ಅವರ ಕೃತಿ ಎನ್ನ ತವಂ ಕಾಪಿರಾಗ ಆದಿತಾಳ.

ಪಾಪನಾಶಂ ಶಿವನ್ ಅವರ ಕೃತಿಯ ನಂತರ ಅರುಣಾಗಿರಿನಾಥರ್ ಅವರ ಕೃತಿ ತಿರುಪ್ಪುಗಳ್ ರಾಗಮಾಲಿಕಾ.

ಅರುಣಾ ಗಿರಿನಾಥರ್ ಅವರ ಕೃತಿಯ ನಂತರ ಈಗ ಕೇಳಿ ಲಾಲ್ಕುಡಿ ಜಯರಾಮನ್ ಅವರದೇ ಕೃತಿ ಬೇಹಾಗ್ರಾಗ ಆದಿತಾಳ.

ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಲಾಲ್ಗುಡಿ ಜಿ ಜಯರಾಮನ್, ಎನ್ ರಮಣಿ ಮತ್ತು ಆರ್ ವೆಂಕಟರಮಣ ಅವರಿಂದ ವಯೋಲಿನ್, ಕೊಳಲು ಮತ್ತು ವೀಣಾ ತ್ರಯವಾದನ ಆಲಿಸಿದಿರಿ.

0: ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷ ಸಿರಿ ಪ್ರತಿ ಶುಕ್ರವಾರ ರಾತ್ರಿ 9:30 ಇದೇ ಶುಕ್ರವಾರ ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ ಮೈಂದ ದ್ವಿವಿಧ ಕಾಳಗ ನಡೆಸಿಕೊಡುತ್ತಾರೆ ಯಕ್ಷ ಮಂಜುಳಾ ಮಹಿಳಾ ತಾಳಮದ್ದಳೆ ಬಳಗ ಕದ್ರಿ ಮಂಗಳೂರು ಇಲ್ಲಿನ ಸದಸ್ಯರು.
1: ತಮ್ಮ ದ್ವಿವಿಧ
2: ಅಣ್ಣ ಮೈಂದನೆ
1: ಕೇಳಿದೆಯಾ ನಮ್ಮ ಪರಾಕ್ರಮವನ್ನು? ಕಿಷ್ಕಿಂದೆಯ ವಳಿಮುಖಿಗಳ ಆಡಳಿತದಲ್ಲಿ ನಮ್ಮದೇ ಪಾರುಪತ್ಯವಾಗಿತ್ತು. ನಮ್ಮ ವಾನರ ಶ್ರೇಷ್ಠ ಸುಗ್ರೀವನಿಗೆ ಪರಮಾಪ್ತರು ನಾವು. ಪ್ರಭು ಶ್ರೀರಾಮನ ಚರಣ ದರ್ಶನವಾದ ಮೇಲೆ
0: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷ ಸಿರಿ ಇದೇ ಶುಕ್ರವಾರ ರಾತ್ರಿ 9:30

0: ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ.
1: ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ,
0: ಜಾಹೀರಾತು ಮುಖಾಂತರ
1: ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ.
0: ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ.
1: ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು.

0: ಆತ್ಮೀಯ ಕೇಳುಗರೆ, ಚಕ್ಕೋರಿ ಕನ್ನಡದ ಹೊಸ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
1: ಮರಳಿ ಮನಸಾಗಿದೆ, ಸಾಗಿದೆ ನಿನ್ನ ಹೃದಯಕ್ಕೆ.
0: ಪ್ರತಿ ಭಾನುವಾರ ಮಧ್ಯಾಹ್ನ 1:30 ಪ್ರಸಾರವಾಗುತ್ತದೆ.
1: ಕಾಣಿಕೆ
2: ಮತ್ತೆ ಮತ್ತೆ ಮನಸ್ಸು ಶರಣಾದಾಗಿದೆ.
0: ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು, ನಿಮ್ಮಿಷ್ಟದ ಗೀತೆಯನ್ನು ಕೇಳಲು ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600.
1: ಮರೆತು ಹೋಯಿತೆ ನನ್ನ ಯಹಾಜರಿ.
0: ಚಕ್ಕೋರಿ ಕನ್ನಡದ ಹೊಸ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

ಟ್ರೆಂಡಿಂಗ್ ಹಾಡುಗಳಿಗೆ ಸಿಕ್ಕಿದೆ ಹೊಸ ವಿಳಾಸ. ಇನ್ನು ಮುಂದೆ ಪ್ರತಿ ಬುಧವಾರವನ್ನ ಮಾಡಿ ವೈಬ್ ವೆನ್ಸ್ಡೇ, ತಪ್ಪದೆ ಕೇಳಿ ಹೊಸ ಹಿಂದಿ ಹಾಡುಗಳ ಹೊಚ್ಚ ಹೊಸ ಕಾರ್ಯಕ್ರಮ ನಯೆ ತರಾನೆ. ಪ್ರತಿ ಬುಧವಾರ ಬೆಳಗ್ಗೆ 9:30 ಮಂಗಳೂರು ಆಕಾಶವಾಣಿಯಲ್ಲಿ ಮಾತ್ರ. ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೇಳಿ.

0: ಆಕಾಶವಾಣಿ ಮಂಗಳೂರು. ಇನ್ನು ಮುಂದೆ ಒಡಿಶಾದ ಪುರಿ ಜಗನ್ನಾಥ ಸ್ವಾಮಿ ದೇವಸ್ಥಾನದ ವಾರ್ಷಿಕ ರಥಯಾತ್ರೆಯ ಪೂರ್ವಭಾವಿ ಕಾರ್ಯಕ್ರಮದ ಪ್ರಸಾರ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬರಲಿದೆ.
1: ಆಕಾಶವಾಣಿ ಹೇ ಅಬ್ ಪ್ರಸ್ತುತ ಹೇ ಮಹಾಪ್ರಭು ಜಗನ್ನಾಥ ಜಿ ಧಾಮ್ ಒಡಿಶಾ ಕೆ ಪಾವನ್ ಕ್ಷೇತ್ರ ಪುರಿ ಮೇ ಕಲ್ ಯಾನಿ ಗುರುವಾರ 16 ಜುಲೈ 2026 ಕೋ ಆಯೋಜಿತ ಹೋನೆ ವಾಲಿ ರಥ ಯಾತ್ರಾ ಪರ್ ಪೂರ್ವಾವಲೋಕನ್.
2: ಕರೋಡೋ ಲೋಗೋ ಕಿ ಆಸ್ಥಾ ಔರ್ ವಿಶ್ವಾಸ್ ಕಾ ಜೀವಂತ ಸ್ವರೂಪ್ ಏಕ್ ಅನುಪಮ ಮಹಾಪರ್ವ ಹೇ ಪೂರಿ ಕೀ ವಿಶ್ವ ವಿಖ್ಯಾತ ರಥ ಯಾತ್ರಾ. ಪ್ರತಿ ವರ್ಷ ಆಷಾಢ ಮಾಸ ಕೆ ಶುಕ್ಲ ಪಕ್ಷ ಕಿ ದ್ವಿತೀಯ ತಿಥಿ ಕೋ ಒಡಿಶಾ ಕೆ ಸಮುದ್ರ ತಟ ಪರ್ ಬಸೆ ಪವಿತ್ರ ನಗರ ಪೂರಿ ಮೇ ಶ್ರದ್ಧಾ ಕಾ ಐಸಾ ಮಹಾಸಾಗರ್ ಉಮಡ ಪಡ್ತಾ ಹೈ ಜಿಸ್ಕಿ ಭವ್ಯತಾ ಶಬ್ದೋ ಮೇ ವ್ಯಕ್ತ ಕರ್ನಾ ಕಠಿನ್ ಹೈ. ವರ್ಷ ಭರ್ ಭಗವಾನ್ ಮಂದಿರ್ ಕೆ ಗರ್ಭಗೃಹ ಮೇ ಭಕ್ತೋ ಕೋ ದರ್ಶನ್ ದೇತೆ ಹೈ, ಪರಂತು ವರ್ಷ ಮೇ ಏಕ್ ಬಾರ್ ಸ್ವಯಂ ಭಗವಾನ್ ಅಪ್ನೆ ಭಕ್ತೋ ಕೆ ಬೀಚ್ ಆನೆ ಕೆ ಲಿಯೆ ಆತುರ್ ಹೋತೆ ಹೈ. ಯಹಿ ಹೈ ಭಗವಾನ್ ಔರ್ ಭಕ್ತ ಕೆ ಮಿಲನ್ ಕಾ

ಏಯ್ಟೀನ್ತ್ ಕ್ರಾಸ್ ಚಿತ್ರಕ್ಕಾಗಿ ಶ್ರೀನಿವಾಸನ್ ಮತ್ತು ಸುಜಾತ ಹಾಡಿರುವ ಶಿವನಂಜೇಗೌಡ ಅವರ ಗೀತೆ, ಸಂಗೀತ ಅರ್ಜುನ್ ಜನ್ಯ.

ಅನುರಾಧ ಶ್ರೀರಾಮ್ ಅವರ ಧ್ವನಿಯಲ್ಲಿ ಸೆವೆನ್ ಓ ಕ್ಲಾಕ್ ಚಿತ್ರದ ಗೀತೆ, ಕೆ ಕಲ್ಯಾಣ್ ಅವರ ಈ ಗೀತೆಗೆ ಎಂ ಎಸ್ ಮಧುಕರ್ ಅವರ ಸಂಗೀತವಿದೆ.

ಹರಿಚರಣ್ ಮತ್ತು ಅನುರಾಧ ಭಟ್ ಅವರ ಧ್ವನಿಯಲ್ಲಿ ನಾನು ನಂಜಾನು ಚಿತ್ರದ ಗೀತೆಯನ್ನು ಕೇಳಿದಿರಿ. ಮುಂದೆ ಕೇಳಿ, ಧ್ರುವತಾರೆ ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಬೆಂಗಳೂರು ಲತಾ ಹಾಡಿರುವ ಈ ಗೀತೆಯನ್ನು.

ಕನ್ನಡ ಚಿತ್ರಗೀತೆಗಳ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ನಮ್ಮ ನಾಳೆಯ ಪ್ರಸಾರದಲ್ಲಿ ಬೆಳಿಗ್ಗೆ 6:10 ವಂದನ, 6:30 ಚಿಂತನ, ಸೀತಾರಾಮ ಕೇವಳ ಅವರಿಂದ 6:40 ಪ್ರಾಯೋಜಿತ ಕಾರ್ಯಕ್ರಮ, ಕೆಳದಿ ಶಿವಪ್ಪನಾಯಕ UAHS ನೇಗಿಲ ಮಿಡಿತ ಪ್ರಾಯೋಜಕರು, ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ, ಆರೋಗ್ಯ ಮಂಥನ.

6:45 ಪ್ರಸ್ತುತಿ ಡಾಕ್ಟರ್ ಸಹನಾ ಶಂಕರಿ. ರೈತರಿಗೆ ಸಲಹೆ 6:50 7:15 ಸುಗಮ ಸಂಗೀತ ರತ್ನಮಾಲ ಪ್ರಕಾಶ್ ಹಾಡಿರುವ ಭಾವಗೀತೆಗಳು. 7:45 ರಾಗರಂಜನಿ. 8:30 ಕನ್ನಡ ಚಿತ್ರಗೀತೆಗಳು. 9:00 ಸುಗಮ ಸಂಗೀತ ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳು. 9:20 ಹಿಂದಿ ಚಿತ್ರಗೀತೆಗಳು. 10:00 NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್. 10:30 ಹೃದಯರಾಗ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ. 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಪಂಡಿತ್ ದೇಬು ಚೌಧರಿ ಅವರ ಸಿತಾರ್ ವಾದನದಲ್ಲಿ ರಾಗ್ ಕಲ್ಯಾಣಿ ಬಿಲಾವಲ್. 12:05 ವನಿತಾ ವಿಹಾರ. 12:30 ಆರೋಗ್ಯ ಕಾರ್ಯಕ್ರಮ. ಒಂದು ಗಂಟೆಗೆ ಪ್ರಗತಿ ಪಥ. ಪಿಎಂ ವಿಕಸಿತ್ ಭಾರತ್ ಜೀರಾಮ್ಜಿ ಯೋಜನೆ ಕುರಿತು ಮಾಹಿತಿ ಮೂಡಿಬರಲಿದೆ. 1:20 ಸ್ವರ ಮಾಧುರ್ಯ ಫಯಾಜ್ ಖಾನ್ ಅವರು ಹಾಡಿರುವ ಭಕ್ತಿಗೀತೆಗಳು. 1:30 ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. 2:15 ಹಿಂದಿ ಚಿತ್ರಗೀತೆಗಳು. 2:40 ಕನ್ನಡ ಚಿತ್ರಗೀತೆಗಳು. ನಾಳೆ ಸಾಯಂಕಾಲದ ಪ್ರಸಾರದಲ್ಲಿ 5:00 ಜನಪದ ಸಂಗೀತ. ರಘು ಪರವ ಮತ್ತು ವಸಂತಿ ಅವರಿಂದ ಬ್ರಹ್ಮ ಬೈದರ್ಕಳ ಪಾರ್ಥನ. 5:30 ಯುವವಾಣಿ ಮೇಧಾ ಭಟ್ ಅವರಿಂದ ಹಾರ್ಮೋನಿಯಂ ಸೋಲೋ. ಆತ್ರೇಯ ಗಂಗಾಧರ್ ಅವರಿಂದ ಹಿಂದೂಸ್ತಾನಿ ಗಾಯನ ಮತ್ತು ಅನನ್ಯ ಅವರಿಂದ ಸ್ವರಚಿತ ಕವನ ವಾಚನ ಆಲಿಸುವಿರಿ. 6:00 ತುಳು ಸುದ್ದಿ ಸಾರಾಂಶ. 6:30 ಜಿಲ್ಲಾ ವಾರ್ತಾಪತ್ರ.